ನೆರವು ಪಂಕಜ್ ಕುಡ್ತರ್ಕರ್ ಹಾಗೂ ಲಲಿತಾ ಉದಯಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಹಾಗೂ DRM ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 20ನೇ ದಿನ ಅಂದರೆ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 11ನೇ ತಾರೀಖು ಶುಕ್ರವಾರ. ಈಗ ಸಮಯ 5:58.42. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ. ಇನ್ನೀಗ ಇಂದು ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ ದಿವಾಕರ ಢೊಂಗ್ರೆ ಅವರಿಂದ ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ದಾಮೋದರ್ ನಾಯ್ಕ ಅವರು ಹಾಡಿರುವಂತಹ ಭಾವಗೀತೆಗಳ ಪ್ರಸಾರವಿದೆ. 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಕೂಡ ಚಿತ್ರಗೀತೆಗಳ ಪ್ರಸಾರವಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವಂತಹ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ವಂದೇ ಮಾತರಂಗೆ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಪರಿಕಲ್ಪನೆ ಹಾಗೂ ಪ್ರಸ್ತುತಿ. ನೂತನ ಎಸ್ಕದಂ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:35 ಗಾನಗಂಗೆಯಲ್ಲಿ ಚಿತ್ರಗೀತೆಗಳು. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆಯಲ್ಲಿ. 10:30 ಸುನ್ಹರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ರಾಷ್ಟ್ರೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು. ಭಾಗವಹಿಸುತ್ತಾರೆ ದಾವಣಗೆರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಹಾಗೂ ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತು ಸಂವಾದ. ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಗಾಂಧಿ ಸ್ಮೃತಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಲಸಿಕಾ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಕಾಲೇಜ್ ಹೆಬ್ಬಾಳ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. 7:20 ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ್ ಶಾಸ್ತ್ರಿ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಹಾಗೂ ಪಾಕಿಸ್ತಾನ ತಂಡಗಳ ನಡುವಿನ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ ಟ್ವೆಂಟಿ ಪಂದ್ಯಾವಳಿಯ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 7:30 8:45 9:15 ಆಟದ ಮುಕ್ತಾಯದವರೆಗೆ ಕೇಳಲಿದ್ದೀರಿ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 9:15 ರಾಜ್ಕುಮಾರ್ ಭಾರತಿ ಅವರು ಹಾಡಿರುವಂತಹ ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆಯ ಪ್ರಸಾರವಿದೆ. 10:30 ಗೀತ ಚಂದ್ರಿಕೆಯಲ್ಲಿ ಕನ್ನಡ

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಪ್ರಸಾರ. ಆರಂಭದಲ್ಲಿ ನಿಮಿಷ ಕವಿ ಕೃಷ್ಣ ಅನ್ವಿತ ಅವರು ಹಾಡಿರುವಂತಹ ಪುರಂದರದಾಸರ ಒಂದು ದೇವರ ನಾಮ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ.

ಇದುವರೆಗೆ ನಿಮಿಷ ಕವಿ ಕೃಷ್ಣ ಅನ್ವಿತ ಅವರು ಹಾಡಿದಂತಹ ಪುರಂದರದಾಸರ ರಚನೆಯನ್ನು ಕೇಳಿದ್ರಿ. ಇನ್ನು ಮುಂದೆ ಸಂಧ್ಯಾ ಗಿರೀಶ್ ಅವರು ಹಾಡಿರುವಂತಹ ಭಕ್ತಿ ರಚನೆಗಳು. ಮೊದಲಿಗೆ ಒಂದು ಶ್ಲೋಕ, ನಂತರ ಪಾಂಡುರಂಗಿ ಹುಚ್ಚಾಚಾರ್ಯ ವಿರಚಿತ ಒಂದು ದೇವರ ನಾಮ ಸಂಧ್ಯಾ ಗಿರೀಶ್ ಅವರ ಧ್ವನಿಯಲ್ಲಿ.

ಮೊದಲಿಗೆ ಒಂದು ಶ್ಲೋಕ, ನಂತರ ವೇಣಿ ಮಾಧವನ ತೋರೆ, ವಿಜಯದಾಸರ ಈ ದೇವರ ನಾಮ ಸಂಧ್ಯಾಗಿರೀಶ್ ಅವರ ಧ್ವನಿಯಲ್ಲಿಯೇ.

0: ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರೂ ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸುವಿರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
0: ಇದುವರೆಗೆ ದಿವಾಕರ್ ಡೊಂಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
0: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
2: ದಾಸರ ಪದಗಳು,

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10 ಗಂಟೆಗೆ.

0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜವಾಹರಲಾಲ್ ನೆಹರು ಅವರ ಸಂಪುಟದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ನಿರ್ವಹಿಸಿದ ಕನ್ನಡಿಗ ರಾಜಕೀಯ ಮುತ್ಸದ್ದಿ ಆರ್ ಆರ್ ದಿವಾಕರ್. ಸಾಹಿತ್ಯದಲ್ಲಿ ಇವರಿಗೆ ಅಪಾರ ಒಲವು. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ ವಹಿಸಿದವರು. 1952 ಬಿಹಾರದಲ್ಲಿ ರಾಜ್ಯಪಾಲರಾಗಿದ್ದರು. 1962 ರಾಜ್ಯಸಭೆಯಲ್ಲಿ ಇದ್ದರು. ಅವರು ಆಕಾಶವಾಣಿಯ ಅಜ್ಜ ಅಜ್ಜಿ ಮಾಲಿಕೆಯಲ್ಲಿ ಭಾಗವಹಿಸಿದ್ದು ವಿಶೇಷ. ಕೇಳಿ ಆರ್ ಆರ್ ದಿವಾಕರ್ ಅವರ ಧ್ವನಿ.
3: ನಾವು ಆಗ ಶಾಲೆ ಹೋಗ್ಬೇಕಾದ್ರೆ ಈಗಿನ ಹಂಗ ದೊಡ್ಡ ದೊಡ್ಡ ಪುಸ್ತಕ ಅದು ಇದು ಇಂಥವು ಯಾವೂ ಇರ್ತಿರ್ಲಿಲ್ಲ. ನಾವು ಆ ಶಿಕ್ಷಕರು ಮುಂತಾದವರು ಏನು ಹೇಳ್ತಾರೋ ಅದನ್ನೇ ಕೇಳಿಕೊಂಡು ಅದರಿಂದನೇ ನಾವು ದೊಡ್ಡ ಹಾಕೋತ ಬಂದೆವು. ಪುಸ್ತಕ ಓದ್ಕೋತ ಜನರ ಭೇಟಿ ಹಾಕೋತ ಮಾಡ್ಕೋತ ನಮ್ಮಲ್ಲೇ ಬ್ರಿಟಿಷ್ ರಾಜ್ಯ ನಡೀತಿತ್ತು. ಜನರೊಳಗೆ ಇದೇನು ಬ್ರಿಟಿಷ್ ರಾಜ್ಯ ಹೋಗಬೇಕು, ಇದು ನಮಗೆ ಥರ ಅಲ್ಲ, ನಮ್ಮ ದೇಶದ ಜನ ಅಲ್ಲ, ಇದು ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಂತೇಳಿ ಬಂದಾರ ಅಂಬೋ ಮಾತನ್ನು ನಮ್ಮ ಶಿಕ್ಷಕರು ಮುಂತಾದವರು ಮಾತಾಡ್ತಿದ್ರು. ಈ ಬ್ರಿಟಿಷ್ ರಾಜ್ಯ ಹೋಗ್ಲಿಕ್ಕೆ ಬೇಕು ಅಂತ ಹೇಳಿದರು. ಅದೇ ಎಲ್ಲ ನಮ್ಮ ಕರ್ನಾಟಕ ಏನದಲ್ಲ ಇದೆಲ್ಲ ಒಡೆದು ಅಲ್ಲೇ ಇಲ್ಲೇ ಚೆನ್ನ ಮುಟ್ಟ ಆಗಿಬಿಟ್ಟದೆ, ಇದನ್ನೆಲ್ಲ ಕರ್ನಾಟಕ ಒಂದು ಮಾಡಬೇಕು. ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಇವು ಎರಡೂ ಕಣ್ಣು ಮುಂದೆ ಇಟ್ಟುಕೊಂಡು ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ದೊಡ್ಡವರಾದೆವು, ಇಂದ ಅಡುಗೆ ನಾವು ಗ್ರ್ಯಾಜುಯೇಟ್ ಬಿ ಎ ಆದೆವು. ಹಾಗಾದ್ರೆ ನಾವು ಸರ್ಕಾರಿ ನೌಕರಿ ಮಾಡೋ ಹಾಗಿಲ್ಲ. ಆಗಿನ ಸರ್ಕಾರ ಅಂದ್ರೆ ಪ್ರದೇಶ ಸರ್ಕಾರ, ಅದಕ್ಕೆ ನಾವು ನೌಕರಿ ಮಾಡಿದ್ರೆ ಅದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ, ಅದಕ್ಕೆ ನಾವು ಸಹಾಯ ಮಾಡಬಾರ್ದು ಅಂಥೇಳಿ ನಾವು ಶಿಕ್ಷಕ ಆಗಬೇಕು ಅಂಥೇಳಿ ನನ್ನ ಮನಸ್ಸಿನಾಗಿತ್ತು. ಲೋಕಮಾನ್ಯ ತಿಲಕರನ್ನ ಕೇಳಿದೆ ಹೋಗಿ, ನಾವು ಏನು ಮಾಡಬೇಕಂತೀರಿ, ನಾವು ದೇಶದಿಂದ ನಮಗೂ ನಮ್ಮ ಮನಸ್ಸಿನೊಳಗೆ ಹುಮ್ಮಸ್ಸದ ಒಂದು ಏನಾರು ಮಾಡಬೇಕು ಅಂಥೇಳಿ. ಹಾಂ, ಹಾಗಾದರೆ ನೀವು ಕಾಯ್ದೆ ಪಂಡಿತರಾಗ್ರಿ, ಆಮೇಲೆ ರಾಜ್ಯದ ಇದೇನೋ ಚಳವಳಿ ನಡೀತದೆ ನಮ್ಮ ದೇಶದೊಳಗೆ, ನೀವೆಲ್ಲರೂ ನೀವು ತಯಾರಾಗ್ಲಿಕ್ಕೆ ಬೇಕು, ಸ್ವಾರ್ಥ ತ್ಯಾಗ ಮಾಡಲಿಕ್ಕೆ ಬೇಕು, ಎರಡನೇ ದರ್ಶನದ ನೀವು ಹೋರಾಡ್ಲಿಕ್ಕೆ ಬೇಕು ಅಂಥೇಳಿ ಅವರೆಲ್ಲ ಹೇಳ್ತಿದ್ರು. ಅದನ್ನೆಲ್ಲ ನಾವು ಕೇಳಿಕೊಂಡು ಹಾಗಾದ್ರೆ ನಮ್ಮ ಜೀವನ ಏನದ ಇದು ಬರೇ ನಮ್ಮ ದೇಶದ ನಾವೇ ದೊಡ್ಡವರಾಗಬೇಕು, ನಾವೇ ದುಡ್ಡು ಗಳಿಸ್ಬೇಕು, ನಮ್ಮದೇ ಮನೆ ಆಗಬೇಕು, ನಮ್ಮದೇ ಹೊಲ ಆಗಬೇಕು, ಎಷ್ಟೇ ಹೇಳದೆ ನಮ್ಮ ದೇಶದ ಜನ ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯ ಹೆಂಗೆ ದೊರೆತಿತ್ತು ಅಂಬುವಂಥ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಗಿನಿಂದ ಹೊರಟಿತ್ತು. ತಿಲಕ್ ಅವರು ತೀರ್ಕೊಂಡ್ರು 1920 ಕೊನ್ಮೇಲೆ ಗಾಂಧಿಯವರು ಬಂದರು. ಗಾಂಧಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದೊಳಗೆ ಭಾಳ ದೊಡ್ಡ ಕೆಲಸ ಮಾಡಿದ್ರು. ಅದನ್ನೆಲ್ಲ ಮಾಡಿ ಒಂದು ಅನುಭವ ಪಡೆದು ನಮ್ಮಲ್ಲಿ ದೇಶಕ್ಕೆ ಬಂದರು. ಅವ್ರು ಬಂದ ಕೂಡಲೇ ಅವರಲ್ಲಿ ಒಂದು ನೀತಿ ಮತ್ತು ಒಂದು ದೇವರಲ್ಲಿ ಅತ್ಯಂತ ಭಕ್ತಿ, ಜನರ ಸೇವಾ ಮಾಡೋದೇ ಒಂದು ತಮ್ಮ ಕಾರ್ಯ ಅಂಥೇಳಿ ಒಂದು ಆಶ್ರಮ ಅಂಥೇಳಿ ಮಾಡಿದರು. ಆದ್ದರಿಂದ ಈ ಅಸ್ಪೃಶ್ಯತ ನಿವಾರಣ ಅಂಥೇಳಿ ಅಸ್ಪೃಶ್ಯರಿಗಂತ ಇಲ್ಲೇ ಇಲ್ಲ, ಎಲ್ಲ ಜನರು ಗಂಡಸು ಹೆಂಗಸು ಎಲ್ಲರೂ ಸಮಾನವಾಗಿ ನಾವು ಇರಬೇಕು ಅಂದರೆ ನಮ್ಮಲ್ಲಿ ಸಾಮರ್ಥ್ಯ ಬರ್ತದೆ. ಹಿಂಗೆ ಅದನ್ನು ಅವರು ಇತ್ಲಾಗ ರಾಜಕೀಯ ಕೆಲಸನೂ ಮಾಡ್ತಿದ್ರು, ಇತ್ಲಾಗ ಸಮಾಜದ ಕೆಲಸನೂ ಮಾಡ್ತಿದ್ರು. ಜನರಿಗೆ ಹ್ಯಾಂಗೆ ಶಿಕ್ಷಣ ಕೊಡಬೇಕು, ಅವರೆಲ್ಲರೂ ಇದಕ್ಕೆಲ್ಲ ಹ್ಯಾಂಗೆ ತಯಾರಾಗಬೇಕು, ಅದಕ್ಕೆ ಎರಡು ಯಾವಾಗಲೂ ಮೊದಲಿನಿಂದ ಸ್ವತಂತ್ರ ಭಾರತ, ಏಕತಂತ್ರ ಕರ್ನಾಟಕ, ಏಕೀಕರಣದ ಕಡೆ ಒಂದು ಕೆಲಸ ಜನರಿಗೆ ಹೇಳಲಿಕ್ಕೆ, ಮತ್ತು ಸ್ವಾತಂತ್ರ್ಯದ ಹೋರಾಟದ ಶಿಂದ ಒಂದು ಈ ಹೋರಾಟದ ನಿಜವಾಗಿ ಆ ವೇಳಕ್ಕೆ ಸ್ವಾತಂತ್ರ್ಯ ದೊರಕ್ಷತೆ ಇರಬೇಕು ಎಂಬುದೊಂದು ಭಾವನೆಯಿಂದ ಹೋರಾಟ ಶುರು ಮಾಡಿ. ಹಾಗೆ ನಮ್ಮ ಭಾರತದ ಸಂಸ್ಕೃತಿ ಏನದ 5000 ನಡ್ಕೋತ ಬಂದದ್ದು ವೇದ ಉಪನಿಷತ್ತಾದ ಮೇಲಿಂದ. ಆದ್ದರಿಂದ ಈ 3-4 ಜನರು ಇದ್ದಾರೆ, ಇವರು ನನ್ನ ಮನಸ್ಸಿನ ಮೇಲೆ ಒಂದು ರಾಜಕೀಯ ದೃಷ್ಟಿಯಿಂದ ಲೋಕಮಾನ್ಯ ತಿಲಕರು, ಗಾಂಧಿಯವರು, ಎರಡನೇ ದೃಷ್ಟಿಯಿಂದ ಅಂದರೆ ವಿವೇಕಾನಂದರು, ಈ ಅರವಿಂದರು. ಅವರ ಭಾಷಣವೂ ಆಯಿತು, ಅವ್ರ ಲೇಖಗಳಾಯಿತು ಇದನ್ನೆಲ್ಲ. ಆದ್ದರಿಂದ ನಾನು ಲೇಖಕನ ಶುರು ಮಾಡಿದ್ದೆ. ಗೀತೆ ಗೊಟ್ಟು ಅಂಥೇಳಿ ಒಂದು ಪುಸ್ತಕ ಬರೆದೆ, ಇಂದ ಅಡುಗೆ ನಮ್ಮ ವಚನಶಾಸ್ತ್ರ ಅಂಥೇಳಿ ಒಂದು ಪುಸ್ತಕ ಬರೆದೆ. 20-30 ಪುಸ್ತಕ ಕನ್ನಡದೊಳಗೆ ನಾನು ಬರೆದಿನಿ. ಎಲ್ಲ 3-4 ಕಡೆಯಿಂದ ಕೆಲಸ ಮಾಡ್ಕೋತ ಬಂದಿನಿ ಅಂತ ನಾನು ಹೇಳಬಹುದು. ಜನರಿಂದ ನಾನು ಜನರ ಸಲುವಾಗಿ, ಇದು ಮುಖ್ಯ ಪಾಠ.
2: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ರಾಜಕೀಯ ಮುತ್ಸದ್ದಿ ಸಾಹಿತಿ ಆರ್ ಆರ್ ದಿವಾಕರ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ದೇಶಭಕ್ತಿ ರಚನೆಯನ್ನು ಇದುವರೆಗೆ ಕೇಳಿದಿರಿ.
1: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
2: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
0: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
1: ನಮ್ಮ ಕನ್ನಡ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಮಳೆಗಾಲದಲ್ಲಿ ದ್ರಾಕ್ಷಿ ತೋಟದ ಫಸಲು ಬಿಡುವ ಬಳ್ಳಿಗಳ ಮಧ್ಯದ ಖಾಲಿ ಜಾಗದಲ್ಲಿ ರೆಂಟೆ ಹೊಡೆದು ಹರಗಿ ಭೂಮಿಯನ್ನು ಸ್ವಚ್ಛ ಮಾಡಿಕೊಂಡು ಆಯಾ ಪ್ರದೇಶಕ್ಕೆ ಸೂಕ್ತವಾಗುವ ಹಾಗೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಅಂತರ್ ಬೆಳೆಗಳನ್ನು ಬೆಳೆದುಕೊಳ್ಬಹುದು. ತೋಟದಲ್ಲಿ ಅತಿಯಾದ ಮಳೆಯಿಂದ ನೀರು ನಿಂತರೆ ನೀರನ್ನು ಬಸಿಯುವಂತೆ ಮಾಡಬೇಕು. ದ್ರಾಕ್ಷಿ ಬಳ್ಳಿಗಳನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಚಾಟಣೆ ಮಾಡುವುದು ಒಳ್ಳೆಯದು. ಚಾಟಣೆಯಾದ ನಂತರ 6ನೇ ಮತ್ತು ನಂತರ ಕಣ್ಣುಗಳಿಗೆ %2 ಹೈಡ್ರೋಜನ್ ಸೈನಾಮೈಡ್ ರಾಸಾಯನಿಕ ದ್ರಾವಣದಲ್ಲಿ ಹತ್ತಿಯನ್ನು ನೆನೆಸಿ ಲೇಪಿಸೋದ್ರಿಂದ ಬೀಜರಹಿತ

0: ದ್ರಾಕ್ಷಿ ಬೆಳೆಯಲ್ಲಿ ಕಣ್ಣು ಚಿಗುರುವಿಕೆಯ ಪ್ರಮಾಣ ಹೆಚ್ಚು ಮಾಡಬಹುದು. ದ್ರಾಕ್ಷಿ ಬಳ್ಳಿಗಳಿಗೆ ಸಾರಜನಕ ಮತ್ತು ರಂಜಕ ಗೊಬ್ಬರಗಳನ್ನು ಉಪಯೋಗಿಸುವುದರಿಂದ ಉತ್ತಮ ಬೆಳವಣಿಗೆ ಮತ್ತು ಹಣ್ಣು ಬಿಡಲು ಸಹಾಯವಾಗುತ್ತವೆ ಮತ್ತು ಪೊಟ್ಯಾಸ್ ಅಂಶವು ಹಣ್ಣುಗಳ ಬಣ್ಣ ಮತ್ತು ಗುಣಮಟ್ಟ ಸುಧಾರಿಸಲು ಬೇಕಾಗಿರುತ್ತೆ. ಪ್ರತಿ ಬಳ್ಳಿಗೆ ಮೊದಲನೇ ವರ್ಷ ನಾಟಿಗೆ ಮೊದಲು ಪ್ರತಿ ಗುಣಿಗೆ ಹಾಕಿದ ಗೊಬ್ಬರದ ಜೊತೆಗೆ ಪ್ರತಿ ತಿಂಗಳು 25 ಗ್ರಾಂ ಯೂರಿಯಾ 50 ಗ್ರಾಂ ಸೂಪರ್ ಫಾಸ್ಫೇಟ್ ಕೊಡಬೇಕು. ಈ ಗೊಬ್ಬರಗಳನ್ನ ಬಳ್ಳಿಯಿಂದ 1 ಅಡಿ ದೂರದಲ್ಲಿ ಹಾಕಬೇಕು. ಇದರಿಂದ ದ್ರಾಕ್ಷಿ ಬಳ್ಳಿ ವೇಗವಾಗಿ ಬೆಳೆದು ಹಂದರವನ್ನ ಬೇಗ ತಲುಪುತ್ತದೆ. ಎರಡನೇ ವರ್ಷ ಹಣ್ಣು ಕೊಡುತ್ತಿರುವ ಬಳ್ಳಿಗಳಿಗೆ ಮೊದಲನೇ ವರ್ಷ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ 50% ಹಾಕಬೇಕು. ರಸಗೊಬ್ಬರಗಳನ್ನು 2 ಸಮಕಂತುಗಳಲ್ಲಿ ವಿಂಗಡಿಸಿ ಪ್ರತಿ ಚಾಟಣಿಯಾದ ನಂತರ ಕೊಡಬೇಕು. ಮೂರನೇ ವರ್ಷದಿಂದ ಪ್ರತಿ ಬಳ್ಳಿಗೆ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಕು. ದ್ರಾಕ್ಷಿ ಬೆಳೆಯಲ್ಲಿ ಕಾಂಡ ಕತ್ತರಿಸುವ ದುಂಬಿ ಮತ್ತು ಚಿಕ್ಕಟ ದುಂಬಿಯನ್ನು ನೋಡಿದರೆ ಅವುಗಳನ್ನು ನಿಯಂತ್ರಿಸಲು 1 ಮಿಲಿಲೀಟರ್ ಮೊನೋಕ್ರೋಟೋಪ್ರಾಸ್ 36 SL ಅಥವಾ 2 ಮಿಲಿಲೀಟರ್ ಕ್ವಿನಾಲ್ಪಾಸ್ 25 EC ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ದ್ರಾಕ್ಷಿ ಎಲೆಗಳ ಹಿಂಭಾಗದಲ್ಲಿ ಬಿಳಿ ತುಪ್ಪಟದಂತಹ ಶಿಲೀಂಧ್ರಗಳು ಕಂಡುಬಂದು ಎಲೆ ಒಣಗಿ ಬಾಡಿದಂತಾಗುತ್ತೆ ಅಥವಾ ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಂಡಲ್ಲಿ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ 80 WP ಅಥವಾ 2 ಗ್ರಾಂ ಟ್ರೈಡೋಮೆಫಾನ್ 25 WP ಅಥವಾ 1 ಗ್ರಾಂ ಕಾರ್ಬನ್ಡೈಜಿಮ್ 50 WP ಇಲ್ಲವೇ ಮೈಕ್ಲೋ ಬ್ಯೂಟಾನಿಲ್ 0.5 ಅಥವಾ ಮೈಕ್ಲೋ ಬ್ಯೂಟಾನಿಲ್ 0.05 ಡಿನೋಕಾಫ್ 0.03 1 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ 10 ರಿಂದ 15 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಬೇಕು. ಈಗ ಫಲ ನೀಡುತ್ತಿರುವ ಪೇರಲೆ ಗಿಡಗಳಿಗೆ ಮಳೆಗಾಲದ ಪ್ರಾರಂಭದ ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಒದಗಿಸಿ ಮಣ್ಣಿನ ತೇವಾಂಶ ಕಡಿಮೆ ಇದ್ದರೆ 15 ದಿನಗಳಿಗೊಮ್ಮೆ ನೀರು ಹಾಯಿಸಿ ಗಿಡಗಳ ಸುತ್ತ ಕಳೆ ಬೆಳೆಯದಂತೆ ನೋಡಿಕೊಳ್ಬೇಕು. ಮೊದಲ 3 ವರ್ಷ 50, 20, 75 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಷನ್ನ ಪ್ರತಿ ಗಿಡಕ್ಕೆ ಕೊಡಬೇಕು. ನಂತರ ಪ್ರತಿ 3 ವರ್ಷಕ್ಕೊಮ್ಮೆ ಹಿಂದಿನ ವರ್ಷ ನೀಡಿದ ಪ್ರಮಾಣಕ್ಕಿಂತ ದುಪ್ಪಟ್ಟು ಸಾರಜನಕ ರಂಜಕ ಪ್ರತಿ ಗಿಡಕ್ಕೆ ಕೊಡಬೇಕು. ಪೊಟ್ಯಾಷನ್ನ 6 ವರ್ಷಗಳವರೆಗೆ 75 ಗ್ರಾಂ ಹಾಗೂ ನಂತರದ ವರ್ಷಗಳಲ್ಲಿ 150 ಗ್ರಾಂ ಪ್ರತಿ ಗಿಡಕ್ಕೆ ಕೊಡಬೇಕಾಗುತ್ತೆ. 11 ವರ್ಷಗಳ ನಂತರ 400, 160, 150 ಗ್ರಾಂ ಸಾರಜನಕ ರಂಜಕ ಪೊಟ್ಯಾಷನ್ನ ಪ್ರತಿ ಗಿಡಕ್ಕೆ ನೀಡುತ್ತಾ ಹೋಗಬೇಕಾಗತ್ತೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪೇರಲೆ ಗಿಡವನ್ನು ನೆಲದಿಂದ 1 ರಿಂದ 2 ಮೀಟರ್ ಎತ್ತರ ಕಾಯ್ದುಕೊಂಡು ಕತ್ತರಿಸಿ ಹಾಕಬೇಕು. ಕತ್ತರಿಸಿದ ಭಾಗಗಳಿಗೆ 1% ಬೋರ್ಡೋ ಮುಲಾಮು ಅಥವಾ 2% ತಾಮ್ರದ ಆಕ್ಸಿಕ್ಲೋರೈಡ್ ಹಚ್ಚೋದ್ರಿಂದ ಕತ್ತರಿಸಿದ ಭಾಗಗಳಿಗೆ ಶಿಲೀಂಧ್ರದಿಂದ ಬರುವ ರೋಗಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ಪೇರಲೆ ಗಿಡದ ರೆಂಬೆ ಕೊಂಬೆಗಳಿಗೆ ಸರಿಯಾಗಿ ಗಾಳಿ ಮತ್ತು ಬೆಳಕು ಬೀಳಲು ಗಿಡದಲ್ಲಿ 3 ರಿಂದ 4 ಕೊಂಬೆಗಳನ್ನು ಬಿಟ್ಟು ಉಳಿದ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಹಾಕಬೇಕು. ಇಲ್ಲಿ ರೆಂಬೆ ಕೊಂಬೆಗಳು ಸೂರ್ಯನ ಬೆಳಕು ಮತ್ತು ಗಾಳಿಗೆ ತೆರೆದುಕೊಳ್ಳೋದ್ರಿಂದ ಹೆಚ್ಚು ಕಾಯಿಗಳು ಕಚ್ಚುತ್ತವೆ ಹಾಗೂ ರೋಗ ಮತ್ತು ಕೀಟಬಾಧೆ ಕಡಿಮೆ ಮಾಡುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಆಕಾಶವಾಣಿ ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಸುರೇಶ್ ಚಂದ್ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸಮುದ್ಘೋಷಿತವಾನ್ ಯತ್ ಭಾರತಂ ಅಂತ

0: ರಾಷ್ಟ್ರೀಯ ವಿಧಿ ನಿಯಮಾನ ಸಂವಾತ್ ವಿಧೇಹೆ ಬಹುಪಕ್ಷೀಯ ಸಹಾಯ ಭಾವನಾಧಾರೇಣ ಸುರಕ್ಷಿತ ಶಾಂತಿಪೂರ್ಣ ಶಾಶ್ವತ ರೂಪಕಸ್ಯ ಅಂತರಿಕ್ಷ ಮಂಡಲಸ್ಯ ಪೂರ್ಣ ಸುದೃಢಂ ಚ ಸಮರ್ಥನ ಸಂಧಾರಯತಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪ್ರೋಕ್ತವಾನ್ ಯತ್ ವೈಜ್ಞಾನಿಕ ತಥ್ಯಾನಿ ಪಾರದರ್ಶಿ ಸತ್ಯನಿಷ್ಠತೆಯ ಸಮಗ್ರ ಲೋಕ ಕಲ್ಯಾಣಾಯ ವಿನಿಯುಕ್ತಾನಿ ಸ್ಯುಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಏತಾನಿ ವಕ್ತವ್ಯಾನಿ ಫ್ರಾನ್ಸ್ ದೇಶಸ್ಯ ಪೈರಿಸ್ ನಗರೆ ಸಮಾಯೋಜಿತೆ ಅಂತಾರಾಷ್ಟ್ರೀಯ ಅಂತರಿಕ್ಷ ಸಮ್ಮೇಳನಾವಸರೆ ಆಭಾಸೀಯ ಮಾಧ್ಯಮೇನ ಪ್ರಕಾಶಿತಾನಿ.
1: ಇಂಡಿಯಾಸ್ ಅಪ್ರೋಚ್ ಈಸ್ ರೂಟೆಡ್ ಇನ್ ವಸುಧೈವ್ ಕುಟುಂಬಕಂ, ದಟ್ ಈಸ್ ಒನ್ ಅರ್ಥ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ದಿಸ್ ಸ್ಪಿರಿಟ್ ಮಸ್ಟ್ ನೌ ಟ್ರಾವೆಲ್ ಬಿಯಾಂಡ್ ಅರ್ಥ್. ವಿ ಸಪೋರ್ಟ್ ಅ ಸೇಫ್ ಸೆಕ್ಯೂರ್ ಪೀಸ್ಫುಲ್ ಅಂಡ್ ಸಸ್ಟೈನಬಲ್ ಸ್ಪೇಸ್ ಡೊಮೈನ್ ಆಂಕರ್ಡ್ ಇನ್ ಇಂಟರ್ನ್ಯಾಷನಲ್ ಲಾ ಡೈಲಾಗ್ ಅಂಡ್ ಮಲ್ಟಿಲೇಟರಲ್ ಕೋಆಪರೇಷನ್. ಸೈಂಟಿಫಿಕ್ ಡೇಟಾ ಮಸ್ಟ್ ಸರ್ವ್ ದ ಕಾಮನ್ ಗುಡ್ ವಿತ್ ಓಪನ್ನೆಸ್ and integrity. India's space journey reflects this philosophy.
0: ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸಬಲಂ ಪ್ರತಿಪಾದಿತವಾನ್ ಯತ್ ಅಂತರಿಕ್ಷ ಕಕ್ಷಾಸು ಸಂವೃದ್ಧಿ ಸಂಘರ್ಷ ಸ್ಥಾನೆ ಸಹಯೋಗ ಭಾವನಾ ಅಲ್ಪಕಾಲಿಕ ಲಾಭ ಸ್ಥಾನೆ ಶಾಶ್ವತತಾ ಬಹಿಷ್ಕರಣ ಸ್ಥಾನೆ ಚ ಸಮಾವೇಶಿತಾ ಪ್ರಾಥಮಿಕ ರೂಪೇಣ ಸ್ಯಾತ್ ಇತಿ ಪ್ರತಿಪಾದಿತವಾನ್. ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನಸ್ಯ ಭೂಮಿಕಾಂ ಪ್ರತಿಪಾದಯನ್ ಶ್ರೀ ಮೋದಿ ಪ್ರೋಕ್ತವಾನ್ ಯತ್ ಸ್ವೀಯ ಕಾರ್ಯದಕ್ಷತಾ ಕಾರಣೇನ ಸ್ವೀಯ ಐತಿಹಾಸಿಕ ಅಭಿಯಾನೈಶ್ಚ ಏತಯಾ ಸಂಸ್ಥೆಯಾ ವೈಶ್ವಿಕ ಪ್ರಶಂಸಾ ಸಮರ್ಜಿತಾ. ಅಷ್ಟಾದಶಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ಶ್ವಃ ಪ್ರಭೃತಿ ನವದೆಹಲ್ಯಾ ಭಾರತ ಮಂಡಪಂ ಇತ್ಯತ್ರ ಸಮಾರಪ್ಸ್ಯತೆ. ಸಮ್ಮೇಳನಂ ಆಲಕ್ಷ್ಯ ಭವ್ಯಾಯೋಜನಸ್ಯ ಸಮಗ್ರ ಸಜ್ಜಾಃ ಸಂಪ್ರತಿ ಅಂತಿಮೆ ಚರಣೆ ಪ್ರವಿಷ್ಟಾಃ. ದ್ವಿದಿವಸೀಯ ಶಿಖರ ಸಮ್ಮೇಳನೆ ಬ್ರಾಜಿಲ್ ಚೀನ್ ಮಿಶ್ರ ಇಥಿಯೋಪಿಯಾ ಇಂಡೋನೇಷಿಯಾ ಭಾರತಂ ಇರಾನ್ ರೂಸ್ ಸೌದಿ ಅರಬ್ ದಕ್ಷಿಣ ಆಫ್ರಿಕಾ ಸಂಯುಕ್ತ ಅರಬ್ ಅಮಿರಾತ್ ಇತ್ಯೇತಂ ಸಮೇತ್ಯ ಏಕಾದಶ ಪ್ರಮುಖಾ ವಿಕಾಸಶೀಲ ಅರ್ಥವ್ಯವಸ್ಥಾ ಮಂಚಂ ಧಾರಯಿಷ್ಯಂತಿ. ಭಾರತಸ್ಯ ಅಧ್ಯಕ್ಷತಾಯಾಂ ಸಮಾಯೋಕ್ಷ್ಯಮಾಣಸ್ಯ ಏತಸ್ಯ ಶಿಖರ ಸಮ್ಮೇಳನಸ್ಯ ವಿಷಯಃ ನವಾಚಾರ ಸಹಕಾರ ಸತತ ವಿಕಾಸಾಯ ಚ ನಿರ್ಮಾಣಮಿತಿ. ಶಿಖರ ಸಮ್ಮೇಳನೆ ರೂಸ್ ದೇಶೀಯ ರಾಷ್ಟ್ರಪತಿ ವ್ಲಾದಿಮಿರ್ ಪುತಿನ್ ಇತ್ಯಸೌ ಚೀನ್ ದೇಶೀಯ ರಾಷ್ಟ್ರಪತಿ ಶೀ ಜಿನ್ಪಿಂಗ್ ಇತ್ಯಸೌ ದಕ್ಷಿಣ ಆಫ್ರಿಕಾಯಾ ರಾಷ್ಟ್ರಪತಿ ಸಿರಿಲ್ ರಾಮಾಫೋಸಾ ಇತ್ಯಸೌ ಮಿಶ್ರ ದೇಶೀಯ ರಾಷ್ಟ್ರಪತಿ ಅಬ್ದಿಲ್ ಫತಹ್ ಅಲ್ ಸಿಸಿ ಇಂಡೋನೇಷಿಯಾಯಾ ರಾಷ್ಟ್ರಪತಿ ಪ್ರಭುಭೋ ಸುಬಿಯಾಂತೋ ಇರಾನ್ ದೇಶಸ್ಯ ರಾಷ್ಟ್ರಪತಿ ಮಸೂದ್ ಪೆಜೆಕಿಶ್ಕಿಯನ್ ಇತ್ಯಸೌ ಅಬುಧಾಬಿ ಕ್ರೌನ್ ಪ್ರಿನ್ಸ್ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಯಾನ್ ಇತ್ಯಸೌ ಅಥ ಇಥಿಯೋಪಿಯಾಯಾ ಪ್ರಧಾನಮಂತ್ರಿ ಅಬಿ ಅಹಮದ್ ಅಲಿ ಇತ್ಯೇತಂ ಸಮೇತ್ಯ ವೈಶ್ವಿಕ ನೇತಾರ ಸಮ್ಮೇಳನೆ ಭಾಗಂ ಭಜಿಷ್ಯಂತಿ. ಬ್ರಿಕ್ಸ್ ಶಿಖರ ಸಮ್ಮೇಳನಂ ಆಲಕ್ಷ್ಯ ದಿಲ್ಲಿ ಯಾತಾಯಾತ ಆರಕ್ಷಿ ಬಲೇನ ಸಂಸೂಚಿತಂ ಯತ್ ಅದ್ಯ ಮಧ್ಯಾಹ್ನೆ ದ್ವಿವಾದನತಃ ಸಾರ್ಧ ಅಷ್ಟವಾದನ ಪರ್ಯಂತಂ ಪ್ರಮುಖ ಮಾರ್ಗೇಷು ಯಾತಾಯಾತೆ ಪರಿವರ್ತನಂ ನಿಯಂತ್ರಿತಾ ಚ ವ್ಯವಸ್ಥಿತಾ ಪ್ರಭವೇತ್. ಆರಕ್ಷಿ ಬಲಾನುಸಾರೇಣ ಆಪತ್ಕಾಲಿಕಾಃ ಅವಶ್ಯಕಾಶ್ಚ ಸೇವಾಃ ಪ್ರಾಥಮ್ಯಂ ಭಜೇರನ್. ಸಮಮೇವ ದಿಲ್ಲಿ ಮೆಟ್ರೋ ಯಾನ್ ವಿಭಾಗೇನಾಪಿ ಅವಶ್ಯಕಾಃ ಸೂಚನಾಃ ಪ್ರಸಾರಿತಾಃ. ಅಂತೆ ಚ ಕ್ರೀಡಾ ವಾರ್ತಾಸು ಮಹಿಳಾ ಕ್ರಿಕೆಟ್ ಏಷ್ಯಾ ಚಷಕ್ ಸ್ಪರ್ಧಾಯಾಃ ಉಪಾಂತ್ಯ ಚಕ್ರೆ ಗತರಾತ್ರೌ ಭಾರತ ಬಾಂಗ್ಲಾದೇಶ ದಲಯೋಃ ಮಧ್ಯೆ ಸಮಾಯೋಜಿತವೇ ದ್ವಂದ್ವೇ ಭಾರತೇನ ಬಾಂಗ್ಲಾದೇಶ ದಲಂ ಚತ್ವಾರಿಂಶತ್ ಧಾವನಾಂಕೈಃ ಪರಾಭೂಯ ಏಷ್ಯಾ ಚಷಕ್ ಸ್ಪರ್ಧಾಯಾಃ ನಿರ್ಣಾಯಕೇ ಚಕ್ರೆ ಸ್ಥಾನಂ ಸಂಪ್ರಾಪ್ತಂ. ದುಬೈ ನಗರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರಾಂಗಣೆ ಸಮಾಯೋಜಿತೆ ಏತಸ್ಮಿನ್ ದ್ವಂದ್ವೇ ಭಾರತೇನ ಪ್ರಥಮಂ ದಂಡೇನ ಕ್ರೀಡಯತಾ ಸ್ಪರ್ಧಾ ವಿಜಿತಾ ಇತಿ ವಾರ್ತಾಃ.

0: ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:18. ಇದೀಗ ಕೆಲವು ಪ್ರಕಟಣೆಗಳು.
1: ಮಾತಿನೊಂದಿಗೆ ಮುದ ನೀಡುವ ಗೀತೆ.

0: ಎಲ್ಲ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಇಂಪಾದ ದನಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
2: ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಛ ತ್ಯಾಗದ ಸ್ಮರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ಪ್ರಾಜೆಕ್ಟ್ ಉಷಸ್ ಅಡಿ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ಅಥವಾ ಸ್ವಯಂ ಹಾನಿಗೆ ಯತ್ನಿಸಿ ಬದುಕುಳಿದವರಿಗೆ ರಚನಾತ್ಮಕ ಮನೋಸಾಮಾಜಿಕ ಆರೈಕೆಯನ್ನು ಒದಗಿಸುತ್ತಿದೆ. ಉಷಸ್ ಯೋಜನೆ ಅಡಿ ಪ್ರಸ್ತುತ ರಾಜ್ಯದ 10 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಆಪ್ತ ಸಮಾಲೋಚನಾ ಸೇವೆ ಲಭ್ಯವಿದೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ವಿಸ್ತರಿಸಲು ಸಹ ಯೋಜಿಸಿದೆ. ರಾಷ್ಟೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2024 ದೇಶಾದ್ಯಂತ 1,70,746 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆ ಪೈಕಿ ಕರ್ನಾಟಕ ಅತಿ ಹೆಚ್ಚು ಸಂಖ್ಯೆಯ ಆತ್ಮಹತ್ಯೆ ವರದಿ ಮಾಡಿದ ರಾಜ್ಯಗಳಲ್ಲಿ ಒಂದಾಗಿದೆ. ನಿಮ್ಹಾನ್ಸ್ ನಿರ್ದೇಶಕ ಡಾ ವೈಸಿ ಜನಾರ್ದನ ರೆಡ್ಡಿ ಮಾತನಾಡಿ, ಆತ್ಮಹತ್ಯೆಗೆ ಯತ್ನಿಸಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳು ಹೆಚ್ಚಾಗಿ ಸಂಪರ್ಕದ ಮೊದಲ ಮತ್ತು ಏಕೈಕ ಕೇಂದ್ರವಾಗಿವೆ. ಅಂಥವರ ಮಾನಸಿಕ ಮೌಲ್ಯಮಾಪನ, ಸಮಾಲೋಚನೆ, ಸುರಕ್ಷತಾ ಯೋಜನೆ ಅಥವಾ ಅವರು ಹೆಚ್ಚು ದುರ್ಬಲರಾಗಿರುವ ಅವಧಿಯಲ್ಲಿ ನಿರಂತರ ಬೆಂಬಲಕ್ಕೆ ಉಷಸ್ ಯೋಜನೆ ಸಹಕಾರಿ ಎಂದರು. ವಿಕಸಿತ ಭಾರತ 2047 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 15-19 ವರ್ಷದೊಳಗಿನ ಯುವ ಜನರಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದೆ ಎಂದು ಜಿಲ್ಲಾ ಯುವಜನ ಸೇವೆ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಮೈ ಭಾರತ್ ಪೋರ್ಟಲ್ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಮೈ ಭಾರತ್ ಬೆಳಗಾವಿ ಯುವ ಕೇಂದ್ರದ ಸಹಾಯಕ ಅಧಿಕಾರಿ ಮಲ್ಲಯ್ಯ ಕರಡಿ ಬೆಳಗಾವಿ ಜಿಲ್ಲೆಯಿಂದ 30,000 ಯುವಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.
1: ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ವತಿಯಿಂದ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಜಿಲ್ಲೆಯ 15-29 ವರ್ಷದ ಒಳಗಿನ ಯುವ ಜನರಿಗಾಗಿ ಆನ್ಲೈನ್ ವಿಕಸಿತ ಭಾರತ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಕಸಿತ ಭಾರತ್ ಆಟ್ 2047 ಸಂಕಲ್ಪವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮುದಾಯವನ್ನು ಪ್ರೇರೇಪಿಸುವ ರಾಷ್ಟದ ಅಭಿವೃದ್ಧಿಗೆ ಆಲೋಚನೆಗಳು ಮತ್ತು ಅವರ ಪರಿಹಾರಗಳನ್ನು ಕೊಡುಗೆ ನೀಡಲು ವೇದಿಕೆಯನ್ನು ಒದಗಿಸುವಂತಹ ಉದ್ದೇಶ ಐತಿ. ಇದರಲ್ಲಿ ಬಹುಭಾಷಾ ಆನ್ಲೈನ್ ರಸಪ್ರಶ್ನೆಯನ್ನು ಯುವಜನರು ಮೈ ಭಾರತ್ ಅಧಿಕೃತ ಪೋರ್ಟಲ್ ಮೂಲಕ ಭಾಗವಹಿಸಬಹುದು. ಆಗಸ್ಟ್ 17 ಈ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 30 ಈ ಒಂದು ಕಾಂಪಿಟೇಷನ್ ನಡೀತದೆ. ಇದು ಜನವರಿ 10-12 ನವದೆಹಲಿಯಲ್ಲಿ ನಡೆಯುವಂತಹ ರಾಷ್ಟ್ರೀಯ ಯುವ ಉತ್ಸವ ಕಾರ್ಯಕ್ರಮದಲ್ಲಿ ಮುಕ್ತವಾಗ್ತದೆ. ಈ ಕಾರ್ಯಕ್ರಮದೊಳಗೆ 6 ಪ್ರಮುಖ ಟ್ರ್ಯಾಕ್ಗಳನ್ನ ಹಂತಗಳನ್ನು ಮಾಡಿದ್ದಾರೆ. ಮಧ್ಯದಾಗಿ ವಿಕಸಿತ ಭಾರತ್ ಚಾಲೆಂಜ್ ಅಂತ ಇವಾಗ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕಾಂಪಿಟೇಷನ್. ಇದು ಒಂದು ಜಿಲ್ಲಾ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಡೆಯುವಂತಹ ಒಂದು ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಆನ್ಲೈನ್ ಕಾಂಪಿಟೇಷನ್. ಹವಾಮಾನ ಭದ್ರತೆ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಮಾನವ ಬಂಡವಾಳ ಮತ್ತು ಆರ್ಥಿಕತೆಯಂತ ನಿರ್ದಿಷ್ಟ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತಿ ಬೆಳಗಾವಿ ಜಿಲ್ಲೆ ಎಲ್ಲ ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಕಸಿತ ಭಾರತ್ 2047 ದೃಷ್ಟಿಕೋನಕ್ಕೆ ತಮ್ಮ ಆಲೋಚನೆಗಳನ್ನು ಕೊಡುಗೆ ನೀಡಲು ಒಂದು ಅವಕಾಶವನ್ನು ಒದಗಿಸುತ್ತೈತಿ.
0: ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಮಕ್ಕಳನ್ನು ತಕ್ಷಣವೇ ಕೆಲಸದ ಸ್ಥಳದಿಂದ ಬಿಡುಗಡೆಗೊಳಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಅಧಿಕಾರಿಗಳು ನೀಡಿದ್ದಾರೆ. ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ 1098 ಸಂಪರ್ಕಿಸಲು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೋರಿದೆ. ಮಕ್ಕಳ ಆರೋಗ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಸೂಚಿಸಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಟಿಇ 2009, ಪೋಕ್ಸೋ 2012, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಮಕ್ಕಳ ನ್ಯಾಯ ಕಾಯ್ದೆ 2015 ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.

0: ಮಾತನಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆಗಾರ ಎಸ್ಕೆ ನಾಗರಾಜ್ ಹಾಗೂ ಅವರ ಮಗ SN ಹೃತ್ವಿಕ್ ತಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ ಪ್ಯೂರ್ಲಿ ಪಲ್ಪ್ ಬ್ರ್ಯಾಂಡ್ನೊಂದಿಗೆ ಸ್ವತಃ ಮೇಳಗಳಿಗೆ ತೆರಳಿ ಹಣ್ಣುಗಳ ಸುಗ್ಗಿ ಮುಗಿದ ಬಳಿಕವೂ ವರ್ಷಪೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಯುವ ಕೃಷಿಕ SN ಹೃತ್ವಿಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
4: ಪ್ಯೂರ್ಲಿ ಪಲ್ಪ್ ಶುರು ಮಾಡಬೇಕು ಅನ್ನೋ ಆಲೋಚನೆ ಬಂದಿದೆ ನಮ್ಮ ತೋಟದಲ್ಲೇನೆ. ನಾವು ತುಂಬಾ ವರ್ಷದಿಂದ ಮಾವು ಮತ್ತೆ ಬೇರೆ ತರದ ಹಣ್ಣುಗಳ ನಮ್ಮ ತೋಟದಲ್ಲೇ ಬೆಳೀತಿದ್ದೀವಿ. ಒಳ್ಳೆ ಈಲ್ಡ್ ಬರ್ತಿದ್ರು ಅದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗ್ತಿಲ್ಲ, ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಿದ್ರು ಒಳ್ಳೆ ಪ್ರೈಸ್ ಬರ್ತಿಲ್ಲ. ಲಾಸ್ಟ್ 2 ಇಯರ್ಸ್ ಇಂದಾನು ಸಹ ಬರೀ 3-4 ರೂಪೀಸ್ಗೆ ನಾವು ಹಣ್ಣುಗಳನ್ನ ಕೊಟ್ಟಿದೀವಿ. ಈ ಇಯರ್ ಅಂತೂ ತುಂಬಾ ವೇಸ್ಟೇಜ್ ಆಯ್ತು, ಯಾಕಂದ್ರೆ ಮಾರ್ಕೆಟಿಂಗ್ ಮಾಡಕ್ ಆಗ್ಲಿಲ್ಲ. ಆ ರೇಟಿಗೆ ನಾವು ಹಾರ್ವೆಸ್ಟ್ ಮಾಡಿದ್ರು ಅದಕ್ಕೇನು ಇನ್ವೆಸ್ಟ್ ಮಾಡಿರೋ ದುಡ್ಡು ಸಹ ನಾವು ಅದರಿಂದ ತಗೊಳಕ್ ಆಗಲ್ಲ. ಥಾಟ್ ಪ್ರೊಸೆಸ್ ಅಲ್ಲಿ ಇರಬೇಕಾದ್ರೆ ಬಂದಿದ್ದ ಐಡಿಯಾನೇ ಪ್ಯೂರ್ಲಿ ಪಲ್ಪ್. ಓದಿರೋದು ಅಗ್ರಿಕಲ್ಚರ್ BSc ಆಗಿರೋದ್ರಿಂದ ಅಲ್ಯೂಡಿಷನ್ ಅಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪೋಸ್ಟ್ ಆರ್ಡರ್ ಲಾಸಸ್ ಇರುತ್ತೆ, ಅದನ್ನ ಕಮ್ಮಿ ಮಾಡಬಹುದು. ಸೊ ರೈತರಿಗೂ ಒಳ್ಳೆ ಪ್ರೈಸ್ ಕೊಡಬಹುದು ಅಂತ ಒಂದು ರೀಸನ್ ಇಂದ ಪ್ಯೂರ್ಲಿ ಪಲ್ಪ್ ಅಂತ ವೆಂಚರ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಆಚೆ ಏನ್ ಕಮರ್ಷಿಯಲ್ ಬೇವರೇಜಸ್ ಸಿಗುತ್ತೆ, ಬರೀ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತೆ ಕಲರ್ಸ್ ಐಡೆಂಟಿಕಲ್ ಸಬ್ಸ್ಟೆನ್ಸಸ್ ಯೂಸ್ ಮಾಡಿದ್ದನ್ನು ಆ ಒಂದು ಫ್ರೂಟ್ ನೆಸ್ ನ ಕೊಡ್ತಿದ್ದಾರೆ. ಅಂತಂದ್ರೆ ನಮ್ 50% ಪಲ್ಪ್ ಯೂಸ್ ಮಾಡಿ ಬೇರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡದೆ ಕನ್ಸ್ಯೂಮರ್ಗೂ ಸಹ ಒಳ್ಳೆ ಪ್ರಾಡಕ್ಟ್ ನೇ ಕೊಡಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ಯೂರ್ಲಿ ಪಲ್ಪ್ ನ ಸ್ಟಾರ್ಟ್ ಮಾಡಿರೋದು. ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿರೋ ಶಿವಾನಂದ್ ಸರ್, ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ಯುಬೇಷನ್ ಸೆಂಟರ್ IHR ಅಲ್ಲಿರೋ ಬೆಸ್ಟ್ ಆರ್ಟ್ ಆ ಲೇಬರ್ಸ್ ಕೊಟ್ಟು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಗ್ರಾಜ್ಯುಯಲಿ ಫ್ರೂಟ್ ಬಾರ್ಸ್ ಫ್ರೂಟ್ ಬೇಸ್ಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ.
0: ಹುತಾತ್ಮರನ್ನು ಸ್ಮರಿಸೋಣ, ಅರಣ್ಯಗಳನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ನಾಡಿನ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಾ ಪರಮೋಚ್ಚ ಬಲಿದಾನಗೈದ ಅರಣ್ಯ ರಕ್ಷಕರು, ರೇಂಜರ್ಗಳು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರನ್ನು ಗೌರವಿಸಲು ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗದ ಮಹದೇವಸ್ವಾಮಿ ಹಾಗೂ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಸನ್ನಾ ಹೈದ ಹುತಾತ್ಮರಾಗಿದ್ದು ಅವರ ಆಶ್ರಿತರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ರಾಜೇಶ್ವರ ಗ್ರಾಮದಲ್ಲಿ ಹೋಳಾ ಹಬ್ಬವನ್ನು ರೈತಾಪಿ ಕುಟುಂಬಗಳು ಸಡಗರ ಸಂಭ್ರಮದಿಂದ ಆಚರಿಸಿದವು. ಬೆನಕನ ಅಮಾವಾಸ್ಯೆ ಅಥವಾ ಮುನ್ನಾ ದಿನ ಆಚರಿಸಲಾಗುವ ಈ ಹಬ್ಬವನ್ನು ಮಹಾರಾಷ್ಟದಲ್ಲಿ ಪೋಳ ಎಂದು ಕರೆಯಲಾಗುತ್ತದೆ. ಎತ್ತುಗಳನ್ನು ಸಿಂಗರಿಸಿ ಗ್ರಾಮದೇಗುಲದವರೆಗೆ ಮೆರವಣಿಗೆ ಮೂಲಕ ತೆರಳಿ ನೈವೇದ್ಯ ಸಮರ್ಪಣೆ ಹಬ್ಬದ ವಿಶೇಷತೆ. ಬಳಿಕ ಜೋಡೆತ್ತುಗಳ ಓಟದ ಸ್ಪರ್ಧೆ ನಡೆಯಿತು. ದೊಡ್ಡಾಟ, ರಂಗಭೂಮಿ ಹಾಗೂ ಬಯಲಾಟ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಖ್ಯಾತ ಕಲಾವಿದ MS ಮಾಳ್ವಾಡ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. 1893 September 11 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಸ್ಮರಣಾರ್ಥ ಇಂದು ದಿಗ್ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ಮಹಾನ್ ಸಮಾಜ ಸುಧಾರಕ, ಭೂದಾನ ಚಳವಳಿಯ ಹರಿಕಾರ ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವಿಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಚ ತ್ಯಾಗದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ

0: 7:35.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಭಾವಗೀತೆಗಳು. ಹಾಡಿರುವ ಕಲಾವಿದರು ದಾಮೋದರ ನಾಯಕ. ಹೂವು ಅರಳುವಾಗಲೆಲ್ಲ ನಿನ್ನ ನೆನಪು ಕೋಮಲ, ಡಾಕ್ಟರ್ ದೊಡ್ಡರಂಗೇಗೌಡ ವಿರಚಿತ ಗೀತೆ.

ಇನ್ನು ಮುಂದೆ ಎಸ್ ಜಗನ್ನಾಥ್ ಅವರು ಬರೆದಿರುವಂತಹ ಗೀತೆ, ಹೊತ್ತಾರೆದ್ದು ದೇವರ ಮುಂದೆ ಹಚ್ಚು ನೀನು ದೀಪ.

0: ಇದುವರೆಗೆ ದಾಮೋದರ್ ನಾಯ್ಕ ಅವರು ಹಾಡಿದಂತಹ ಭಾವಗೀತೆಗಳು ಮೂಡಿಬಂದವು. ಇದು ಆಕಾಶವಾಣಿ ಬೆಂಗಳೂರು 491 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:30:50. ಇನ್ನೀಗ ಕೆಲವು ಪ್ರಕಟಣೆಗಳು.
1: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ
2: ಮಾತೆ ಮಾಣಿಕ್ಯವಾಯಿತೆ
1: 490.1 ಮೀಟರ್ಗಳು
0: ಅಂದರೆ 612 ಕಿಲೋ ಹರ್ಟ್ಸ್ಗಳ
1: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು
0: ಪ್ರತಿದಿನ ಸಂಜೆ 5:30 ಕ್ಕೆ
1: ಗಿರ್ಮಿಟ್ ಚಳಿ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
3: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
4: ಚಂದದ ಗುಡಿ ಶ್ರೀಗಂಧದ ಗುಡಿ.
2: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಕೆಲವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾಖಾನ್

0: ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಹವಗಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ. ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಒಣಭೂಮಿ ಪ್ರದೇಶ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶಗಳು ಭಾರತಕ್ಕೆ ಹಾಗೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಭದ್ರತೆ ಮತ್ತು ರೈತರ ಸಮೃದ್ಧಿಯು ಕೇಂದ್ರ ಬಿಂದುವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು ಎಂದು ಸಚಿವರು ಹೇಳಿದ್ದಾರೆ. ಸಮಾವೇಶದಲ್ಲಿ 25 ಹೆಚ್ಚು ದೇಶಗಳ 800 ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ದಿಯುಗೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ಸಿಲ್ಸ್ವಾಸಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸ್ವಾಸಾದ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ನಮೋ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಜೊತೆಗೆ ದಮನ್ ನೈಟ್ ಮಾರ್ಕೆಟ್, ರಾಮಸೇತು, ಸೀಫ್ರಂಟ್ ಮತ್ತು ನಮೋಪತ್ ಸೀಫ್ರಂಟ್ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ ಸ್ಥಳಗಳಿಗೂ ಅವರು ಭೇಟಿ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಯಿಂದಾಗಿ ಆಗಾಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ನೊಂದಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಪುನರುಚ್ಚರಿಸಿದರು. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವು ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತಕ್ಕೆ ಅತ್ಯಂತ ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ರಾಷ್ಟೀಯ ವಿಜೇತ ಶಾಲೆಯಾಗಿ ಹೊರಹೊಮ್ಮಿತು. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಬಲವರ್ಧನೆ ವಿಷಯದ ಕುರಿತು ನಡೆಯಲಿದೆ. ಭಾನುವಾರ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20 ಲಕ್ಷ ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕತೆ ಸುಧಾರಣೆಗಳು ನಿರ್ಮಾಪಕರನ್ನು ಕೃತಿ ಚೌರ್ಯದಿಂದ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ್ದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವ ಜನರಿಗೆ ಸೇರಿದ್ದಾಗಿದ್ದು ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ತ್ವರಿತಗತಿಯ ಹಣಕಾಸು ನಾವೀನ್ಯತೆಗೆ ಸಮಾನವಾಗಿ ಬಲಿಷ್ಠ ಸುರಕ್ಷತಾ ಕ್ರಮಗಳೂ ಅಗತ್ಯ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾಪಾಂಡೆ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆಗೆ ನಾವೀನ್ಯತೆ, ವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವ ಜೊತೆಯಾಗಿ ಸಾಗಬೇಕು. ಡಿಜಿಟಲ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಪಾವತಿ ಹಾಗೂ ಬಲಿಷ್ಠ ವಹಿವಾಟು ವ್ಯವಸ್ಥೆಗಳಿಂದ ಭಾರತದ ಷೇರುಪೇಟೆ ವೇಗವಾಗಿ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಾಂಗೋದ ಬುಕಾವು ನಗರದಲ್ಲಿ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12 ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ್ಯದ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ 19 ಬಾಲಕಿಯರು ಮತ್ತು 7 ಬಾಲಕರು ಮೃತಪಟ್ಟಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಮೊದಲು ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪಕ್ಕದಲ್ಲಿದ್ದಂತಹ 2 ಶಾಲೆಗಳಿಗೆ ಹರಡಿತು. ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನೆಂದು ತಿಳಿದು ಬಂದಿಲ್ಲ. ಆದರೆ ಬೆಂಕಿ ಅವಘಡ ಸಂಭವಿಸಿರುವಂತಹ ಪ್ರದೇಶವು ಜನ ನಿಬಿಡವಾಗಿದ್ದು ಅಲ್ಲಿನ ಹೆಚ್ಚಿನ ಮನೆಗಳು ಮರದಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಸ್ಥಳೀಯ ಆಡಳಿತಾಧಿಕಾರಿ ಮೊಯಿಸ್ ಲುಬಾಲಾ ತಿಳಿಸಿದ್ದಾರೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಹಿಳಾ ಏಷ್ಯಾಕಪ್ 2026ರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ಧ 40 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ನೀಡಿತು. ಈ ಗೆಲುವಿನೊಂದಿಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ. 150 ರನ್ಗಳ ಗುರಿ ಬೆನ್ನಹತ್ತಿದಂತಹ ಬಾಂಗ್ಲಾ ತಂಡ ರನ್ ಗಳಿಕೆಯ ವೇಗವನ್ನು ಕಾಯ್ದುಕೊಳ್ಳಲು ಪರದಾಡಿತು. ಭಾರತೀಯ ಬೌಲರ್ಗಳು ನಿರಂತರ ಒತ್ತಡ ಹೇರಿದ ಪರಿಣಾಮ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್ ಪಡೆದರೆ ಶ್ರೀಚರಣಿ ಮತ್ತು ಪ್ರೇಮಾ ರಾವತ್ ತಲಾ 1 ವಿಕೆಟ್ ಪಡೆದರು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 149 ರನ್ ಕಲೆ ಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದ ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 1 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಉತ್ತಮ ಆರಂಭವನ್ನು ಕಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಕ್ಕೆ ಇಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ತರಂಗಾಂತರ 409.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳನ್ನು ಕೇಳೋಣ. ಶ್ರೀ ರೇಣುಕಾದೇವಿ ಚಿತ್ರದ ಗೀತೆ ಮಧು ಬಾಲಕೃಷ್ಣ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಈ ಗೀತೆಗೆ ಸಂಗೀತ ಕೂಡ ಹಂಸಲೇಖ ಅವರದ್ದೇ.

ಧನವದ್ಯಂ ಅರ್ಘ್ಯಂ ಆನಂದಬಾಷ್ಪಪಾದ್ಯಂ ಅನಿರ್ವಚನೀಯಂ ವಾಚಮನಂ ಸಮರ್ಪಯಾಮಿ. ಸಪ್ತಸ್ವರಸ್ನಾನಂ ಭಕ್ತಿಪೀತಾಂಬರಂ ನಯವಿನಯ ಹರಿದ್ರಾಕುಂಕುಮಂ ಸಮರ್ಪಯಾಮಿ. ಪುಲಕಾಂಕುರಪುಷ್ಪಂ ಗಾನಗಂಧಂ ಶರಣಾಗತಿಯಾಭರಣಂ ಅರಿಷಡ್ವರ್ಗಧೂಪಂ ಸಮರ್ಪಯಾಮಿ. ಜ್ಞಾನದೀಪಂ ದರ್ಶಯಾಮಿ.

0: ವಿಜಯ ಖಡ್ಗ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಈ ಗೀತೆಯನ್ನು ರಚನೆ ಮಾಡಿದ್ದಾರೆ ಚಿ ಉದಯಶಂಕರ್, ಹಂಸಲೇಖ ಸಂಗೀತವನ್ನು ನೀಡಿದ್ದಾರೆ.
1: ಶಾಂತಿಯಮ್ಮ, ಶಾಂತಿಯಮ್ಮ, ಶಾಂತಿಯಮ್ಮ, ಶಾಂತಿಯಮ್ಮ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್, ನಂದಿತಾ, ಬಿಜಯ್ ಶ್ರೀ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಈ ಗೀತ ರಚನೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರದ್ದು. ಮನೋಮೂರ್ತಿಯವರ ಸಂಗೀತ ಇದರಲ್ಲಿದೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು.

ಮನಸ್ಸು ಮಲ್ಲಿಗೆ ಚಿತ್ರದ ಗೀತೆಯನ್ನು ಕೇಳೋಣ. ಅಜಯ್ಯವರ ಧ್ವನಿಯಲ್ಲಿ ಮೂಡಿಬಂದಿದೆ. ವಿ ನಾಗೇಂದ್ರ ಪ್ರಸಾದ್ ಈ ಹಾಡನ್ನು ಬರೆದಿದ್ದಾರೆ. ಅಜಯ್ ಹಾಗೂ ಅತುಲ್ ಅವರ ಸಂಗೀತ ಇದರಲ್ಲಿ ಕೇಳಬಹುದು.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು, ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು. ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು, ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು. ಪರಿಪೂರ್ಣ ಜೀವನಾನುಭವತಾಪದಿ ಮತಿಯು ಪರಿಪಕ್ವ

ಗಗನ ಕೆಣೆ ಗಗನವೇ ಅನ್ನೋ ಮಾತಿದೆ ನಮ್ಮಲ್ಲಿ. ಆಕಾಶಕ್ಕೆ ಆಕಾಶನೇ ಹೋಲಿಕೆ, ಹಾಗೆ ಡಿ ವಿ ಜಿ ಅವರಿಗೆ ಹೋಲಿಕೆ ಸ್ವತಃ ಡಿ ವಿ ಜಿ ಅವರೇ. ಕೆಲವ್ರು ಹೇಳ್ತಾರೆ, ಒಬ್ಬ ಸಾಹಿತಿಯ ಸಾಹಿತ್ಯವನ್ನು ಮಾತ್ರ ನೋಡು, ಅವನ ವ್ಯಕ್ತಿತ್ವ ನೋಡಬೇಡ ಅಂತ. ಅಂದರೆ ಆತನ ಸ್ವಭಾವನೇ ಬೇರೆ, ಪ್ರತಿಭೆನೇ ಬೇರೆ ಅಂತ ವಿಂಗಡಿಸಬೇಕಾಗತ್ತೆ. ಆದರೆ ಡಿ ವಿ ಜಿ ಅವರ ವಿಷಯ ಹಾಗಲ್ಲ. ಅವರ ಮಾತು ಒಂದೇ, ಕೃತಿನೂ ಒಂದೇ. ಅಥವಾ ಅದನ್ನು ಹೀಗೂ ಹೇಳಬಹುದು, ಅವರ ಜೀವನ ದರ್ಶನದಂತೆ ಅವರ ಸಾಹಿತ್ಯ ದರ್ಶನ ಕೂಡ. ಪ್ರಸ್ತುತ ಪದ್ಯ ಸಂದರ್ಭದಲ್ಲಿ ಅವರು ಅದೇ ಹೇಳ್ತಾರೆ, ಬರೀ ತರ್ಕ, ಬರೀ ಭಕ್ತಿ, ಬರೀ ಕರ್ಮ ಯಾವುದು ಭಗವಂತ ಸಾಕ್ಷಾತ್ಕಾರನ ಆಗ ಮಾಡಲ್ಲ. ಆ ದಿವ್ಯತೆ ಸಾಧಿಸಬೇಕಾದ್ರೆ ಅದಕ್ಕೆ ಬೇಕಾದ್ದು ಒಂದು ಅಕಳಂಕ ತಪಸ್ಸು ಅಂತ. ತಪಸ್ಸು ಅಂದರೆ ಏನು? ಅದು ಪರಿಪೂರ್ಣ ಆತ್ಮಶುದ್ಧಿ, ನಿಸ್ವಾರ್ಥ ಧ್ಯಾನ. ಡಿ ವಿ ಜಿ ಅವರು ಇದನ್ನು ರೂಢಿಸ್ಕೊಂಡಿದ್ರು. ಧನಮೋಹ, ಕೀರ್ತಿಮೋಹ ಮುಂತಾದ ಯಾವುದೇ ಸಂಕುಚಿತತೆ ಅವರಿಗೆ ಇರಲಿಲ್ಲ. ಗುಂಡಪ್ಪನವರು ಹೆಸರಿಗೆ ತಕ್ಕಾಗಿದ್ದರು ಅನ್ನೋದು ಎಲ್ರಿಗೂ ಗೊತ್ತು. ಅದರ ವಿಷಯ ಕೂಡ ಅವರಿಗೆ ಪರಿಹಾಸವೆ. ಒಟ್ಟಾರೆ ಇಲ್ಲಿ ಹೇಳ್ತಾರಲ್ಲ, ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗುವುದು ಅಂತ. ಇಂಥ ಪರಿಪಕ್ವತೆನ ಸ್ವತಃ ಅವರೇ ಸಾಧಿಸಿಕೊಂಡಿದ್ರು. ಈ ಮಂಕುತಿಮ್ಮನ ಕಗ್ಗ ಮಾತ್ರ ಅಲ್ಲ, ಅವರ ಎಲ್ಲ ಕೃತಿಗಳಲ್ಲಿ ಅವರ ಅಂತರಂಗದ, ಅಂತಃಕರಣದ ಎಲ್ಲ ಸಾರ ಕೆನೆಗಟ್ಟಿ ಕೂತಿದೆ. ಇಂಥ ಹಿರಿಯ ಚೇತನಕ್ಕೆ ಮಣಿದು ಅವರೇ ತೋರಿಸ್ಕೊಟ್ಟಿರೋಂಥ ಆತ್ಮ ಚೈತನ್ಯದ ಹಾದಿಲಿ ನಾವು ಸಾಗಬೇಕಾಗಿದೆ.

0: ಹೊರಗು ಹೊರೆಯಾಗದ ಓಲ್ ಒಳಗ ನನುಗೊಳಿಸಿ ನೀನೊಳಗು ಶಕೆಯಾಗದ ಓಲ್ ಅಳವಡಿಸಿ ಹೊರಗ. ಹೊರಗು ಹೊರೆಯಾಗದ ಓಲ್ ಒಳಗ ನನುಗೊಳಿಸಿ ನೀನೊಳಗು ಶಕೆಯಾಗದ ಓಲ್ ಅಳವಡಿಸಿ ಹೊರಗ. ಸರಿಸಮದೊಳೆರಡನುಂ ಬಾಳಿನಲ್ಲಿ ಜೋಡಿಪುದೆ ಪರಮ ಜೀವನ ಯೋಗ ಮಂಕುತಿಮ್ಮ.
1: ಸರಿಸಮದೊಳೆರಡನುಂ ಬಾಳಿನಲ್ಲಿ ಜೋಡಿಪುದೆ ಪರಮ ಜೀವನ ಯೋಗ ಮಂಕುತಿಮ್ಮ.

0: ಇದೊಂದು ಬಹುದೊಡ್ಡ ಆಧ್ಯಾತ್ಮಿಕ ಕಲ್ಪನೆಯನ್ನು ಡಿ ವಿ ಜಿ ಕೊಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿಯ ಮೂಲ ವ್ಯತ್ಯಾಸ ಇದು. ಅಂತರೀಕ್ಷಣೆ ಭಾರತೀಯ ಸಂಸ್ಕೃತಿಯಾದರೆ ಬಾಹ್ಯ ವೀಕ್ಷಣೆ ಪಾಶ್ಚಿಮಾತ್ಯ ಸಂಸ್ಕೃತಿ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಹೊರಗು ಹೊರೆಯಾಗದ ಓಲ್ ಒಳಗನನು ಗಳಿಸಿ ನೀನ್. ಈ ಒಳಗು ಹೊರಗು ಅನ್ನುವಂಥದ್ದು ನಮ್ಮಲ್ಲಿರುವಂಥದ್ದು. ಹೊರಗು ಅನ್ನುವಂಥದ್ದು ಬಾಹ್ಯ ಜೀವನ, ಆದರೆ ಒಳಗು ಅನ್ನುವಂಥದ್ದು ಆಂತರಿಕ ಜೀವನ. ಯಾವಾಗಲೂ ನಮ್ಮಲ್ಲಿ ನಂಬಿಕೆ ಆಂತರಿಕ ಜೀವನ ಸೊಗಸಾದ ಹಾಗೆ ಬಾಹ್ಯ ಜೀವನವೂ ಚೆನ್ನಾಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಹೊರಗು ಹೊರೆಯಾಗದ ಹೋಲ್, ನೀನು ಹೊರಗಿನ ಜೀವನ ಭಾರ ಆಗದ ಹಾಗೆ ಒಳಗಿನ ಜೀವನ ನಾನು ಉಗುಳಿಸ್ಕೊಳ್ಳಪ್ಪ ನೀನು. ಅದರಂತೆ ನೀನು ಒಳಗು ಶಕೆಯಾಗದ ಹೋಲ್ ಅಳವಡಿಸಿ ಹೊರಗ. ಹೊರಗಿನ ಜೀವನ ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಒಳಗಿನ ಜೀವನವೂ ಸಮೃದ್ಧಿ ಆಗಬೇಕಾಗ್ತದೆ. ಒಳಗೆ ಶಕೆಯಾಗದ ಓಲ್, ಒಳಗೆ ನಿನ್ನೆಲ್ಲ ಅಸೂಯೆ ಕೋಪ ತಾಪ ಎಲ್ಲಗಳು ಕುದಿಯದ ಹಾಗೆ ಶಕೆಯಾಗದ ಹೋಗೆ ಹೊರಗಿನ ಜೀವನ ಇಟ್ಕೊ. ಹೊರಗಿನ ಜೀವನ ಡಂಭಾಚಾರ ಹೆಚ್ಚಾದಷ್ಟು ಒಳಗೆ ಶಕೆ ಹೆಚ್ಚಾಗ್ತದೆ. ಅದಕ್ಕೆ ಹೇಳ್ತಾರೆ, ಸರಿ ಸಮದೊಳ ಎರಡನ್ನೂ ಬಾಳಿನಂ ಜೋಡಿಪದೆ. ಎರಡೂ ಎಲ್ಲವನ್ನೂ ಸರಿಯಾಗಿ ಬಾಳಿನಲ್ಲಿ ಜೋಡಿಸೋದಿದೆಯಲ್ಲ, ಇದೇ ಪರಮ ಜೀವನ ಯೋಗ ಮಂಕುತಿಮ್ಮ. ಯೋಗ ಅನ್ನುವಂಥ ಮಾತೇ ಸಂಸ್ಕೃತದ ಯುಜ್ ಅನ್ನೋ ಪದದಿಂದ ಬಂದಂಥದ್ದು. ಯುಜ್ ಅಂದರೆ ಜೋಡಿಸುವಂಥದ್ದು. ಜೀವನವನ್ನು ಬೇರೆ ಬೇರೆಯಾಗಿ ಮಾಡೋದಲ್ಲ, ಸೇರಿಸಬೇಕು. ಅದಕ್ಕೆ ಜೀವನದ ಒಳಗು ಹೊರಗು ಎರಡನ್ನೂ ಸರಿಯಾಗಿ ಜೋಡಿಸೋದಿದೆಯಲ್ಲ, ಇದೇ ಪರಮ ಜೀವನ ಯೋಗ ಅಂತ ಹೇಳ್ತಾರೆ ಡಿ ವಿ ಜಿ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:28 ಇನ್ನೀಗ ಕೆಲವು ಪ್ರಕಟಣೆಗಳು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ.
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು. ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು.

0: ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು.
2: ಶ್ರೋತೃಗಳೇ ನಮಸ್ಕಾರ.

0: ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪಿ ಗಂಗಾಧರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
1: ಜೈ ಹಿಂದ್
2: ಕ್ಯಾಪ್ಟನ್ ಗಂಗಾಧರ್ ಅವರೇ. ಹಾಗೆ ನೀವು ಕಾಂಚನಜಂಗಾ ಬೆಟ್ಟಕ್ಕೆ ಹೋಗುವಂತ ಅವಕಾಶ ನಿಮ್ಗೆ ಕಲ್ಪಿಸಲಾಯ್ತು ಹೇಳಿ, ಅದು ಬಹಳ ದೊಡ್ಡ ಅನುಭವ ಅಂತ ಅನ್ಕೋತೀನಿ ನಾನು.
1: ಹೌದು, ಯಾಕಂದ್ರೆ ಪಂಚೋಲಿ ಅನ್ನೋದು 5 ಬೆಟ್ಟಗಳ ಒಂದು ಗುಂಪಾಗಿದೆ. ಅಲ್ಲಿಗೆ ಹೋದಾಗ ಒಂದು ಸ್ಮಾಲ್ ಟೀಮ್ ಆಗಿ ಹೋಗಿರ್ತೀವಿ. ಯಾಕಂದ್ರೆ ನಾರ್ಮಲಿ ನಾವು ಆರ್ಮಿನಿದ್ದಾಗ ನಮ್ಗೆ ಫುಲ್ ಫ್ಲೆಜ್ಡ್ ಎಲ್ಲಾ ಯೋಧರು ಒಂದು ಫುಲ್ ಸೆಟ್ಅಪ್ ಇರುತ್ತೆ. ಬಟ್ ನಾವು ಒಂದು ಎಕ್ಸ್ಪೆಡಿಷನ್ ಹೋದಾಗ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇರಲ್ಲ, ಫೆಸಿಲಿಟೀಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಒಂದು ಸ್ಮಾಲ್ ಒಂದು ಚಿಕ್ಕ ಟೀಮ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಅದರಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ತಗೊಂಡಿದ್ದು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ಆರ್ಮಿ ಅಡ್ವೆಂಚರ್ ವಿಂಗ್ ಇಂದ ನಮಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಅದರಲ್ಲಿ ಪ್ರಮುಖವಾಗಿ ವೈಟ್ ವಾಟರ್ ರಾಫ್ಟಿಂಗ್ ಅವಾಗಲೇ ನಾನು ಕಲ್ತಿದ್ದು, ವೈಟ್ ವಾಟರ್ ರಾಫ್ಟಿಂಗ್ ಅನ್ನೋದನ್ನ. ಸೊ ವೈಟ್ ವಾಟರ್ ರಾಫ್ಟಿಂಗ್ ನ ನಾನು ಫಸ್ಟ್ ಟ್ರೈನಿಂಗ್ ಮುಗಿಸಿದ್ದು ಹರಿದ್ವಾರ ಹತ್ರ, ಋಷಿಕೇಶ್ ಹರಿದ್ವಾರ ಹತ್ರ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ
2: ಗಂಗಾ ನದಿಯ ರಭಸ ನೀವು ನೋಡ್ಬೇಕು ಅಂದ್ರೆ ಋಷಿಕೇಶ್ ಅಲ್ಲೇ ನೋಡ್ಬೇಕು.
1: ಸೊ ಹಾಗಾಗಿ ಬೇಸಿಕ್ ಟ್ರೈನಿಂಗ್ ನನಗೆ ಅಲ್ಲಿ ಮುಗಿಸಿ ನಂತರ ನಾನು ಎಕ್ಸ್ಪೆಡಿಷನ್ ಗೆ ಹೋಗಿದ್ದು. ಆ ಎಕ್ಸ್ಪೆಡಿಷನ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತದೆ. ಯಾಕಂದ್ರೆ ನಾವು ಪ್ರಕೃತಿಗೆ ತುಂಬಾ ಹತ್ತಿರವಾಗ್ತಿದ್ವಿ. ಅವತ್ತಿನ ದಿವಸ ಆ ಜಾಗಗಳು ನಾವು ಹೋದಾಗ ಹಿಂತಿರುಗಿ ನೋಡಿದಾಗ ನಾವು ನಮ್ಮ ಬೇಸ್ ಕ್ಯಾಂಪ್ ಹೋಗೋದಕ್ಕೆ ಒಂದು 2 ದಿವಸ ನಡ್ಕೊಂಡು ಹೋಗ್ಬೇಕಾಗಿತ್ತು ರೋಡ್ ಎಂಡಿಂದ.
2: ಎಲ್ಲಿಂದ ಹೊರಟಿದ್ದು ನೀವು?
1: ಸೊ ನಮಗೆ ಪಿತೋರಘಟ್ ಜನಕ್ಪುರಿಂದ ಆ ಸ್ಟೇಜ್ ಇಂದ ನಮಗೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ರೋಡ್ ಎಂಡ್ ಆಲ್ಮೋಸ್ಟ್ ಅಬೌಟ್ ಅಲ್ಲಿಂದ ಒಂದು 40-50 kilometers, ಅದ ನಂತರ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಡ್ಕೊಂಡು ಹೋಗಿ ಬೇಸ್ ಕ್ಯಾಂಪ್ ಹೋಗೋದಕ್ಕೆ 2 ದಿವಸ ನಡಿಬೇಕಾಗುತ್ತೆ. ಸೊ ಸೆಕೆಂಡ್ ಡೇ ನಾವು ರೀಚ್ ಮಾಡೋಕ್ಕಾಯ್ತು. ಪ್ರಕೃತಿ ರಮಣೀಯವಾಗಿದೆ, ಅದನ್ನ ಹಾದು ಹೋಗ್ಬೇಕಾದ್ರೆ ಧರ್ಮ ವ್ಯಾಲಿ ಅಂತ ಬಣ್ಣ ಬಣ್ಣದ ಹೂಗಳು, ಆ ಒಂದು ಎತ್ತರದಲ್ಲಿ ಆ ಒಂದು ವಾತಾವರಣದಲ್ಲಿ ಹೇಗಿರುತ್ತೆ ಆ ಒಂದು ಪರಿಚಯ, ಮತ್ತೆ ಅದ್ರ ಜೊತೆಗೆ ಹೇಗೆ ಜನ ಅಲ್ಲಿ ಬೆರೆತಿರ್ತಾರೆ, ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದಂಗಾಯ್ತಲ್ಲಿ. ಸೊ ಹಾಗಾಗಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ಫಸ್ಟ್ ರೆಕ್ಕಿ ಮಾಡ್ಕೊಂತ. ಸೊ ಆ ಸರ್ವೇನಲ್ಲಿ ನಮಗೆ ಏನೇನು ಗೊತ್ತಾಗತ್ತೆ, ಓಕೆ ಇಂಥ ಕಡೆ ಇಂಥ ಟರ್ನ್ ಅಲ್ಲಿ ಇಷ್ಟು ಜೋರಾಗತ್ತೆ ನೀರು, ಅಥವಾ ಇಂಥ ಕಡೆ ನಮಗೆ ತುಂಬಾ ದೊಡ್ಡ ದೊಡ್ಡ ಬೋಲ್ಡರ್ ಸಿಗತ್ತೆ. ಸೊ ಯಾಕಂದ್ರೆ ಬೋಲ್ಡರ್ ನಲ್ಲಿ ರಾಫ್ಟ್ ಮೂವ್ ಮಾಡೋದ್ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಾಸ್ಟ್ ಆಗೋ ರಿಸ್ಕ್. ಸೊ ಹಾಗಾಗಿ ಅಂತ ಕಡೆ ಎಲ್ಲ ನಾವು ಹೇಗೆ ಮೆನುವರ್ ಮಾಡ್ಬೇಕು, ಹೇಗೆ ನಮ್ಮ
2: ಅದನ್ನ
1: ಬಳಸ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ನಿಲ್ಲಿಸಿ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡು ಮಾಡ್ಬೇಕು, ಅದೆಲ್ಲ ಒಂದು ಅರಿವು ನಮ್ ಮೊದಲೇ ಇರ್ಬೇಕು. ಸೊ ಹಾಗಾಗಿ ಅದರ ಸರ್ವೆಗೆ ನಾನು ಹೋಗ್ಬೇಕಾಗಿತ್ತು.
2: ಎಷ್ಟು ಸಮಯ ಆಯ್ತು ನಿಮ್ಗೆ
1: ಅಲ್ಲಿ? ನಮ್ಗೆ ಪಂಚೋಲಿಯಿಂದ ಪಿತೋರಗಡಿಂದ ನಮ್ಗೆ ಕೆಳಗಡೆ ಕಾಕುದಂ ಆಲ್ಮೋಸ್ಟ್ ನಿಮ್ಗೆ ನೈನಿತಾಲ್ ಕಾರ್ಬೆಟ್ ಜಿಮ್ ಕಾರ್ಬೆಟ್
2: ನ್ಯಾಷನಲ್
1: ಪಾರ್ಕ್ ಬರುತ್ತೆ, ಅದ್ರ ಹತ್ತಿರದಲ್ಲೇ ಬರುತ್ತೆ. ಸೊ ಅಲ್ಲಿಗೆ ಬರೋದಕ್ಕೆ 3 ದಿವಸ ರಾಫ್ಟಿಂಗ್
2: ಹೋಗಿ ಮತ್ತೆ ವಾಪಸ್.
1: ಹೌದು, ಯಾಕಂದ್ರೆ ಒಂದ್ಸತಿ ಕ್ಲೈಂಬ್ ಮಾಡಿ ನಂತರ ನಾವು ಬರ್ಬೇಕಾದ್ರೆ ರಾಫ್ಟಿಂಗ್ ಮಾಡ್ಕೊಂಡ್ ಬರ್ತೇವೆ. ಹಾಗಾಗಿ 3 days ಆಫ್ ರಾಫ್ಟಿಂಗ್
2: ಅಂದ್ರೆ ಬೆಟ್ಟದ ಕೆಳಗೆ ನದಿ ಏನಿರುತ್ತೆ ಅಲ್ಲಿಂದ ನೀವು ತಿರುಗಿ ಬರುವಾಗ
1: ರಾಫ್ಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅದೊಂದು ಅವಿಸ್ಮರಣೀಯ ನೆನಪುಗಳು. ಮತ್ತೆ ಅಲ್ಲಿಗೆ ಹೋದಾಗ ನಮ್ಮ ಜೊತೆಗೆ ಆರ್ಮಿ ಅಡ್ವೆಂಚರ್ ಕ್ಲಬ್ ಇಂದ, ಅದರಿಂದ ನಮ್ಮ ಜೊತೆಗೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೆಲ್ಲ ಜೊತೆಗೆ ಬಂದಿದ್ರು.
2: ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ ನವರು ಬಂದಿದ್ದಾರೆ,
1: ಅವರು ಬಂದಿದ್ರು. ಬೇಸಿಕಲಿ ಟ್ರೈನಿಂಗ್ ಆಗೋದು ಅಲ್ಲಿಂದ, ಬೇಸಿಕ್ ಟ್ರೈನಿಂಗ್ ಹೆಚ್ಎಂಐನಲ್ಲೇ ಆಗಿದ್ದು. ಹೌದು ಹೌದು. ಸೊ ಆ ನಂತರ ನಾವು ಇದನ್ನೆಲ್ಲ ನೆಕ್ಸ್ಟ್ ಲೆವೆಲ್ ಆಫ್ ಆಕ್ಟಿವಿಟೀಸ್ ನ ಮುಂದುವರೆದಿದೆ.
2: ಓಕೆ, ಸೊ ನಿಮ್ಮೊಟ್ಟಿಗೆ ಅಂದ್ರೆ ಲೀಡ್ ಮಾಡ್ಲಿಕ್ಕೆ ಶೆರ್ಪಾಗಳು ಇರ್ತಾರ ಅಥವಾ ಹೇಗೆ?
1: ಹೌದು, ಖಂಡಿತ. ಯಾಕಂದ್ರೆ ಶೆರ್ಪಾ ಏನಕ್ಕೆ ಬೇಕಾಗುತ್ತೆ, ಯಾಕಂದ್ರೆ ಅವ್ರು ಲೋಕಲಿ ಗೊತ್ತಿರುತ್ತೆ. ಬಹುಶಃ ನಾವ್ ಏನೇ ಮ್ಯಾಪ್ ನಲ್ಲಿ ನೋಡಬಹುದು, ನಾವ್ ಏನೇ ಟೆಲಿಸ್ಕೋಪ್ ಅಲ್ಲಿ ನೋಡಬಹುದು, ಬೈನಾಕ್ಯುಲರ್ ಅಲ್ಲಿ ನೋಡಬಹುದು, ಏನೇ ಇರ್ಬೋದು, ಆದ್ರೆ ಲೋಕಲಿ ಹೇಗಿರುತ್ತೆ ಅನ್ನೋದನ್ನ ಒಂದು ಅರಿವು ಮೂಡಿಸೋದಕ್ಕೆ ಲೋಕಲಿ ಅವ್ರಿಗೆ ಗೊತ್ತಾಗ ಅವ್ರಿಗೆ ಎಕ್ಸಾಕ್ಟ್ಲಿ ಈ ಬೆಟ್ಟದ ಈ ತುದಿಯಿಂದ ಹೋಗ್ಬೇಕು ಆ ಕಡೆಯಿಂದ ಬರಬೇಕು ಅನ್ನೋದೊಂದೆಲ್ಲ ಆಯಾಮಗಳು ಸಿಗತ್ತೆ.
2: ಹಾಗೆ ಆ ಶೇರ್ಪಾ ಅವರ ಭಾಷೆನೂ ನಿಮಗೆ ಬರ್ತಿರಲ್ಲ, ಮತ್ತೆ ಹೇಗೆ ಸಾಧ್ಯ ಆಗುತ್ತೆ ಸಂವಹನ ಅವರೊಟ್ಟಿಗೆ?
1: ಕೆಲವರು ಅದರಲ್ಲಿ ಎಕ್ಸ್ ಆರ್ಮಿ ಸಾಕಷ್ಟು ಜನ ಸಿಗ್ತಾರೆ ಈ ತರ ಬಾರ್ಡರ್ ಏರಿಯಾಸ್ ನಲ್ಲಿ, ಎಸ್ಪೆಷಲಿ ಸೊ ಉತ್ತರಾಖಂಡ್ ಆಗ್ಲಿ ಆ ತರ ಬಾರ್ಡರ್ ಏರಿಯಾಸ್ ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಸಿಗ್ತಾರೆ. ಸೊ ಹಾಗಾಗಿ ನಾವು ಅವರನ್ನ ಎಕ್ಸ್ ಸರ್ವಿಸ್ ಮೆನ್ ಅವರನ್ನು ಜೊತೆಗೆ ತಗೊಂಡು ನಾವು ಬೇಸ್ ಕ್ಯಾಂಪ್ ವರ್ಗೂ ಹೋಗ್ತೀವಿ. ಸಾಕಷ್ಟು ಅವರ ಒಂದು ಪರಿಚಯನೂ ಆಗತ್ತೆ, ಯಾಕಂದ್ರೆ ಅಲ್ಲಿ ಹೇಗೆ ಲೈವ್ಲಿಹುಡ್ ಇರುತ್ತೆ. ಅದೇ ಹೇಳದಲ್ಲ, ಒಂದು ಚಿಕ್ಕ ಹಳ್ಳಿ, ಹೊರ ಜಗತ್ತಿನ ಕಾಂಟ್ಯಾಕ್ಟೇ ಇಲ್ದಂಗೆ ಇರ್ತಿದ್ರು, ಅದೇ ನಮಗೂ ಆಶ್ಚರ್ಯ. ಸೊ ಆ ಒಂದು ಪರಿಸರವನ್ನು ನೋಡಿದಾಗ
2: ಅಂದ್ರೆ ಹೀಗೆ 3 ವರ್ಷ ನೀವು 96 ಸೇರಿದ್ರಿ, ಸುಮಾರು 99 ಹೀಗೆ 3 ವರ್ಷ ಬೇರೆ ಬೇರೆ ಭಾಗಗಳಲ್ಲಿ, ಅದು ವಿಭಿನ್ನವಾದ ಪರಿಸರದಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. 3 ವರ್ಷದಲ್ಲಿ ಭಾರತದ ವಿಭಿನ್ನತೆಯನ್ನ ನೀವು ಚೆನ್ನಾಗಿ ನೋಡಿದ್ರಿ, ಅನುಭವಿಸಿದ್ರಿ ಅಂತ ಅನ್ಕೋತೀನಿ ನಾನು.
1: ವೆಸ್ಟರ್ನ್ ಸೆಕ್ಟರ್ ನನಗೆ ಒಂದು ಅವಕಾಶ ಸಿಕ್ತು, ಈಸ್ಟ್ ಅಲ್ಲೂ ಆಗಿದ್ದು. ಎಕ್ಸ್ಪೆಡಿಷನ್ ಹೋದಾಗ ನನಗೆ ಹಿಮಾಲಯ ಸ್ನೋ ಜೊತೆಗೆ ಹೇಗೆ ಜೀವನ ನಡೆಸಬೇಕು ಅನ್ನೋದೊಂದು ಅರಿವು ಕೂಡ ಬಂತು.
2: ಅದೇ ಆ ಹೊತ್ತಿಗೆ

0: ಕಾರ್ಗಿಲ್ ಯುದ್ಧ ಆರಂಭ ಆಗಿತ್ತು, ಕಾರ್ಗಿಲ್ ಪರಿಸರದಲ್ಲಿ ನೀವು ಬರಬೇಕಾಯ್ತು, ಅದನ್ನ ನೆನ್ಪು ಮಾಡ್ಕೊಳ್ಳಿ.
1: ಆಗ ನಾವು ಜಸ್ಟ್ ನಾಗಾಲ್ಯಾಂಡ್ ಅಲ್ಲಿ ಇದ್ವಿ, ಯುದ್ಧ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಕೋರ್ ಆಫ್ ಇಂಜಿನಿಯರ್ಸ್ ರಿಕ್ವೈರ್ಮೆಂಟ್ ಸಾಕಷ್ಟು
0: ಇರುತ್ತೆ.
1: ಯಾಕಂದ್ರೆ ನಾವೊಂದು ಪ್ರಾಂತ್ಯನ ನಮ್ಮ ಕಡೆಗೆ ನಾವು ತಗೊಂಡ್ಬೇಕಾದ್ರೆ ಅದನ್ನ ಒಂದು ಅಟ್ಯಾಕ್ ಮಾಡಿ ಆ ಒಂದು ಜಾಗಕ್ಕೆ ನಾವು ತಲುಪಬೇಕು, ಅದೇ ರೀತಿಯಲ್ಲಿ ಆ ಜಾಗನ ಹಿಡಿದಿಟ್ಕೊಂಡು ನಾವು ಸೇಫ್ ಗಾರ್ಡ್ ಮಾಡ್ಕೊಬೇಕಾದ. ಸೊ ಹಾಗಾಗಿ ಕೋರ್ ಆಫ್ ಇಂಜಿನಿಯರ್ಸ್ ನ ಕೆಲಸಗಳು ಸಾಕಷ್ಟು ಆಕ್ಟಿವಿಟೀಸ್ ಇರುತ್ತೆ. ಸೊ ಹಾಗಾಗಿ ನನಗೆ ಆ ಒಂದು ಆಪರ್ಚುನಿಟಿ ಸಿಕ್ತು. ಮತ್ತೆ ನಮ್ಮ ಎಂಟೈರ್ ರೆಜಿಮೆಂಟ್ ನ ಓವರ್ ನೈಟ್ ನಾವು ಸುಖನಾ ಸಿಲಿಗುಡಿಯಿಂದ ಬೇಸ್ ಕ್ಯಾಂಪ್ ಅಂತ ನಮ್ಗೆ ಸಿಲಿಗುಡಿ, ನಾವು ನಾಗಾಲ್ಯಾಂಡ್ ನಲ್ಲಿ. ಸೊ ಅಲ್ಲಿಂದ ನಮ್ಗೆ ಓವರ್ ನೈಟ್ ಜಮ್ಮು ತವಿಗೆ ಬಂದು ಜಮ್ಮು ತವಿಯಿಂದ ಬೈ ರೋಡ್ ಬಟಾಲಿಕ್ ಬಂದು
0: ಸೇರ್ಬೇಕಾಗಿತ್ತು.
1: ಬಟಾಲಿಕ್ ಸೆಕ್ಟರ್ ನ ನಮ್ಮ ಯೂನಿಟ್ ಡಿಪ್ಲೋಯ್ ಆಗಿತ್ತು.
0: ಹೋಗುವಾಗ ಹೇಗೂ ಗೊತ್ತಿರಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ, ನಿಮ್ಮನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ತಾರೆ ಅಂತಷ್ಟೇ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಅಥವಾ ಅಲ್ಲಿ ಹೀಗೆ ಬಟಾಲಿಕ್ ಸೆಕ್ಟರ್ ಅಲ್ಲಿ ತೊಂದರೆ ಆಗ್ತಾ ಇದೆ, ಅಲ್ಲಿಂದ ಯುದ್ಧದ ಸಾಧ್ಯತೆ ಇದೆ, ಅದಕ್ಕಾಗಿ ನಾವು ಮೂವ್ ಆಗ್ತಿದೀವಿ ಅಂತ ಹೇಳ್ತಾರ?
1: ಯುದ್ಧ ನಡೀತಿದೆ, ಜಸ್ಟ್ ಸ್ಟಾರ್ಟ್ ಆಗಿದೆ ಅನ್ನೋದೊಂದು ಕ್ಲಿಯರ್ ಆಗಿ ಇಂಟಿಮೇಶನ್ ಇತ್ತು. ಬಟ್ ಎಲ್ಲಿ ಹೋಗ್ತಿವಿ ಅನ್ನೋದು ಗೊತ್ತಿರ್ಲಿಲ್ಲ. ಯಾಕಂದ್ರೆ ನೀವೇ ಮ್ಯಾಪ್ ನ ನೋಡಿದಾಗ ಫಸ್ಟ್ ನೀವು ಶ್ರೀನಗರ್ ಕಡೆಯಿಂದ ಹೋಗೋದು ನಿಮ್ಗೆ ದ್ರಾಸ್ ಸಿಗುತ್ತೆ, ಕಾರ್ಗಿಲ್ ಸಿಗುತ್ತೆ, ನಂತರ ಹೋದಾಗ ನಿಮ್ಗೆ ಬಟಾಲಿಕ್ ಸಿಗೋದು. ಸೊ ಹಾಗಾಗಿ ಎಲ್ಲಿ ಯಾವ ಎಕ್ಸ್ಟೆಂಟ್ ಹೋಗೂ ಯುದ್ಧ ನಡೀತಿದೆ ಅನ್ನೋದು ಅರಿವು ಅಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ನಾವು ಮುಂದಕ್ಕೆ ಹೋದಾಗ ನಮ್ಗೆ ಇನ್ಸ್ಟ್ರಕ್ಷನ್ ಸಿಕ್ತಿತ್ತು, ಓಕೆ ನೀವು ಇಂಥ ಜಾಗಕ್ಕೆ ಬರಬೇಕು, ಇಲ್ಲೋಗಿ ಡಿಪ್ಲಾಯ್ ಆಗಬೇಕು ಅನ್ನೋ ಒಂದು ವಿಷಯ ನಮಗೆ ತಲುಪಿಸ್ತಾ ಇದ್ರು.
0: ಹಾಗೆ ಬಟಾಲಿಕ್ ಸೆಕ್ಟರ್ಗೆ ಹೋದ್ರಿ ನೀವು, ಬಟಾಲಿಕ್ ಆಗೂ ಮತ್ತೆ ಈಗಲೂ ಕೂಡ ಬಹಳ ಒಂಥರ ಯಾವಾಗ್ಲೂ ಪ್ರಕ್ಷುಬ್ಧವಾಗಿ ಇರುವಂತಹ ಪ್ರದೇಶ, ಅದರಲ್ಲೂ ಯುದ್ಧದ ಸಮಯ, ಆಗ ಹೇಗಿತ್ತು ಅಲ್ಲಿ
1: ಬಟಾಲಿಕ್ ಸೆಕ್ಟರ್? ನೀವು ನೋಡಕ್ ಹೋದ್ರೆ ನಮ್ಮ ಮತ್ತೆ ನಮ್ಮ ರೋಡ್ ಜಾಗಕ್ಕೂ ಬಾರ್ಡರ್ ಏರಿಯಾಗೂ ತುಂಬಾ ಡಿಸ್ಟೆನ್ಸ್ ಕಡಿಮೆ. ಸೊ ಹಾಗಾಗಿ ಪಾಕಿಸ್ತಾನ ಆ ಒಂದು ಸಮಯದಲ್ಲಿ ಸಾಕಷ್ಟು ಅವರು ಆಲ್ಮೋಸ್ಟ್ ರೋಡ್ ಎಂಡ್ ವರೆಗೂ ಬಂದ್ಬಿಟ್ಟಿದ್ರು. ಸೊ ಹಂಗಾಗಿ ನಮ್ಮ ಜವಾಬ್ದಾರಿ ಏನು, ಫಸ್ಟ್ ಹೋಗಿ ನಮ್ಮ ಜಾಗಗಳನ್ನ ನಾವು ಅಟ್ಯಾಕ್ ಮಾಡಿ ವಾಪಸ್ಸು ಆ ಜಾಗಗಳನ್ನ ನಮ್ಮ ಕಂಟ್ರೋಲ್ ತಗೊಬೇಕು. ಅದು ಒಂದು ತುಂಬಾ ಕಠಿಣವಾದ ಆಕ್ಟಿವಿಟಿ. ಯಾಕಂದ್ರೆ ಅಟ್ಯಾಕ್ ಹೋದಾಗ ನಾವು ಎಲ್ಲಾ ಟೀಮ್ನ ಸೇರಿ ಒಂದು ಟೀಮ್ ಮಾಡಲಾಗುತ್ತೆ, ಎಲ್ಲಾ ವೇರಿಯಸ್ ಟೀಮ್ಸ್. ಲೈಕ್ ನಾನು ಒಂದ್ ಬಿಹಾರ್ ಜೊತೆಗೆ ಹೋಗಿದ್ದೆ, ಸೊ ಫಸ್ಟ್ ಬಿಹಾರ್ ಜೊತೆಗೆ ನಾನು ಇಂಜಿನಿಯರ್ ರೆಜಿಮೆಂಟ್ ಇಂದ ನನ್ನ ಒಂದು ಭಾಗ ಬರುತ್ತೆ, ಅದೇ ರೀತಿನಲ್ಲಿ ಆರ್ಟಿಲರಿನವ್ರು ಇರ್ತಾರೆ. ಈ ಎಲ್ಲಾ ಟೀಮ್ಗಳು ಸೇರಿ ಒಂದು ಟೀಮ್ ಆಗಿ ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ ಅಟ್ಯಾಕ್ಗೆ ಹೋದಾಗ. ಸೊ ಅಟ್ಯಾಕ್ಗೆ ಹೋಗೋದನ್ನ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಯಾಕಂದ್ರೆ ಅಲ್ಲಿ ನಿಮಗೆ ಟೈಮ್ ಮತ್ತೆ ಜೀವ ಎರಡೂ ಈಕ್ವಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು. ಅದೇ ರೀತಿನಲ್ಲಿ ನಮ್ಮ ಎಲ್ಲಾ ಯೋಧರ ನಮ್ಮ ಸೈನಿಕರ ಜೀವದ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೇನೆ ಇರುತ್ತೆ, ನಮ್ಮ ಶೋಲ್ಡರ್ಸ್ ಮೇಲೆ ಇರುತ್ತೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋದೊಂದು ಕಲಿಸಿದೆ. ಯಾಕಂದ್ರೆ ನಾರ್ಮಲಿ ಎಲ್ಲರೂ ಫಿಟ್ ಆಗಿರ್ಬೇಕಾದ್ರೆ ಪೀಸ್ ಟೈಮಲ್ಲಿ ಎಲ್ಲ ಎಕ್ಸಸೈಸ್ ಮಾಡಿ ಎಲ್ಲ ಫಿಟ್ನೆಸ್ ಇರುತ್ತೆ. ಬಟ್ ವಾರ್ ಅನ್ನೋದು ಹೋದಾಗ ಸಣ್ಣ ವಿಚಾರ ಹೇಳಬೇಕು ಅಂದ್ರೆ ನಮ್ಮ ಪ್ಲಟೂನ್ನಲ್ಲಿ ಒಬ್ರು ಬಾರ್ಬರ್ ಇದ್ರು, ಲೈಕ್ ಬಾರ್ಬರ್ ಬೈ ಟ್ರೇಡ್. ಟ್ರೇಡ್ ಅಂದ್ರೆ ನಾರ್ಮಲ್ ಕೆಲಸದಲ್ಲಿ ಹೀಸ್ ಬಾರ್ಬರ್. ಸೊ ಯುದ್ಧ ಬಂದಾಗ ಹಿ ವಾಸ್ ದ ಪರ್ಸನ್,
0: ಅವರೇನೆ
1: ಒಬ್ಬ ಸೈನಿಕನೇ. ಯಾಕಂದ್ರೆ ಅವನ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಫಾರ್ವರ್ಡ್ ಪೋಸ್ಟ್ಗಳಿಗೆ ಟೈಮ್ಗೆ ಟೈಮ್ಗೆ, ಯಾಕಂದ್ರೆ ಫಾರ್ವರ್ಡ್ ಪೋಸ್ಟ್ ನಲ್ಲಿ ನಮಗೆ ಫುಲ್ ಎಲ್ಲಾ ಲಾಜಿಸ್ಟಿಕ್ಸ್ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಎರಡು ದಿವಸಕ್ಕೋ ಒಬ್ರು ಒಂದ್ ದಿವಸಕ್ಕೋ ಒಂದ್ಸತಿ ಊಟ ಕಳಿಸಬೇಕಾಗತ್ತೆ. ಸೊ ಹಾಗಾಗಿ ಆ ಬಾರ್ಬರ್ ರೆಸ್ಪಾನ್ಸಿಬಿಲಿಟಿ ಕ್ಷೌರಿಕನೇ ಆಗಿರ್ಬೋದು ಟ್ರೇಡ್ ನಲ್ಲಿ, ಬಟ್ ಅವನ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಯುದ್ಧದ ಟೈಮ್ ಅಲ್ಲಿ ಎಷ್ಟು ಪ್ರಾಮುಖ್ಯವಾಗಿರುತ್ತೆ ಅನ್ನೋದೊಂದು ಉದಾಹರಣೆ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಗೆ ನಾವು ಮುಂದೆ ಇರೋ ಟ್ರೂಪ್ಸ್ಗೆ ಊಟನೇ ಇಲ್ಲ, ನಮಗೆ ಶೆಲ್ಲಿಂಗ್ ಆಗ್ತಿದೆ ಆದ್ರೂ ಬಿಡ್ತಿರಲಿಲ್ಲ.
0: ಅಂದ್ರೆ ಅವ್ರ ಜೀವ ಒತ್ತೆ ಇಟ್ಟು
1: ಜೀವ ಒತ್ತೆ ಇಟ್ಟು ಬರ್ಬೇಕಾಗತ್ತೆ. ಯಾಕಂದ್ರೆ ನಾವು ಫಾರ್ವರ್ಡ್ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿದೀವಿ. ಸೊ ನಮ್ ಹಿಂದಕ್ಕೆ ಸಪೋರ್ಟ್ ಕೊಡ್ಬೇಕು ಅಂದ್ರೆ ಹಿಂದೆಯಿಂದ ನಮಗೆ ಲಾಜಿಸ್ಟಿಕ್ಸ್ ಇರಬೇಕು.
0: ಅಂದ್ರೆ ಯುದ್ಧದ ಹೊತ್ತಿಗೆ ಯಾರು ಯಾವುದೇ ಕೆಲಸ ಮಾಡ್ತಾ ಇದ್ರು ಆತ ಒಬ್ಬ ಸೈನಿಕ ಮಾತ್ರ ಆಗಿರ್ತಾನೆ ಅಂತ.
1: ಎಲ್ಲರಲ್ಲೂ ಒಂದೊಂದು ಕೇಪಬಿಲಿಟಿ ಇರುತ್ತೆ, ಆ ಕೇಪಬಿಲಿಟಿನ ಐಡೆಂಟಿಫೈ ಮಾಡಿ ಹೇಗೆ ನಾವು ಆ ಸಮಯಕ್ಕೆ ಉಪಯೋಗಿಸ್ಕೊಂತೀವಿ ಅನ್ನೋದೇ ಪ್ರಮುಖವಾಗಿ.
0: ಎಷ್ಟು ಜನ ಇದ್ರು ನಿಮ್ಮ ಬೆಟಾಲಿಯನ್ ಅಲ್ಲಿ?
1: ನಮ್ಮ ಬೆಟಾಲಿಯನ್ ಅಲ್ಲಿ ಟೋಟಲಿ ಬಂದು 200 ಜನ ಇರ್ತಾರೆ ಒಟ್ಟು. ಸೊ ನಮ್ಮ ಕಂಪನಿ ಬಂದಾಗ ಒಂದು ಶಾರ್ಟ್ ಟೀಮ್ ಆಗತ್ತೆ. ಸೊ ಅದೇ ರೀತಿ ಅಟ್ಯಾಕ್ ಟೀಮ್ ಬಂದಾಗ ಅವಾಗ ಒಂದು 40 ಮೆಂಬರ್ಸ್ ಟೀಮ್ ನಾವು ಹೋಗಿದ್ದು ಅಟ್ಯಾಕ್ ಹೋಗಿದ್ದು. ಸೊ ಹಾಗಾಗಿ ಸ್ಮಾಲ್ ಟೀಮ್ಸ್ ಅಲ್ಲಿ ಮಾಡಿ ನಾವು ಅಟ್ಯಾಕ್ಸ್.
0: ಬೆಟಾಲಿಕ್ ಸೆಕ್ಟರ್ ನಲ್ಲಿ ಏನನ್ನ ಅಲ್ಲಿ ಅವಾಗ ನೋಡಿದ್ರಿ ನೀವು?
1: ಅಲ್ಲಿ ನಾವು ಪೂರ್ತಿ ಕಲ್ನಲ್ಲಿ ತುಂಬಿರೋ ಬೆಟ್ಟಗುಡ್ಡಗಳು, ಅದರಲ್ಲಿ ಮಂಜು ಸ್ನೋ ಅಲ್ಲದೆ ಬೇರೆ ಇನ್ನೇನು ಇಲ್ಲ, ಗ್ರೀನ್ರಿ ಇಲ್ಲ, ಏನು ಇಲ್ಲ. ಅದರಲ್ಲಿ ಒಂದು ಯುನೀಕ್ ಆಗಿರೋದು ನಾನು ನೋಡಿದ್ದು ಅಂದ್ರೆ ಅಂದ್ರೆ ನಮಗದು ಹೊಸದು, ಅಷ್ಟು ಹೈ ಆಲ್ಟಿಟ್ಯೂಡ್ ನಲ್ಲಿ ಕೂಡ ಲೇಕ್ ಸಿಗತ್ತೆ. ಆ ಲೇಕ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ ಬಿಸಿಲು ಬಂದಾಗ ನೀವು ತಳ ನೋಡಬಹುದು, ಪರಿಸರ ವಾತಾವರಣ ಅಷ್ಟು ಕ್ಲಿಯರ್ ಆಗಿದ್ದಾಗ ಎಷ್ಟು ಕ್ಲಿಯರ್ ಆಗಿರುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ.
0: ಅಂದ್ರೆ ಯುದ್ಧ, ಕಾರ್ಗಿಲ್ ಯುದ್ಧ ಇತ್ತೀಚೆಗೆ ಭಾರತ ಕಂಡಂತಹ ಒಂದು ಬಹಳ ಯಶಸ್ವಿಯಾದ ಮತ್ತೆ ಅಷ್ಟೇ ಕಠಿಣವಾದ ಯುದ್ಧ. 17,000-18,000 ಅಡಿಯಲ್ಲಿ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗೆ ಕಾರ್ಗಿಲ್ ಅನ್ನ ನಾವು ವಶಪಡಿಸಿಕೊಂಡಾಗ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದ್ದಾವೆ. ಬೆಟಾಲಿಕ್ ಕ್ಷೇತ್ರದಿಂದ ಯುದ್ಧವನ್ನ ನೀವು ಹೇಗೆ ನೋಡ್ತಾ ಇದ್ರಿ? ಅಲ್ಲಿ ಏನೇನು ನಡೀತಾ ಇತ್ತು ಯುದ್ಧಕ್ಕೆ ಸಂಬಂಧಿಸಿದಾಗೆ?
1: ಯುದ್ಧಕ್ಕೆ ಸಂಬಂಧಿಸಿದಾಗೆ ನಾವು ಫಸ್ಟ್ ಅಟ್ಯಾಕ್ ಹೋದಾಗ ಆ ಒಂದು ಪ್ರಾಂತ್ಯದಲ್ಲಿ ಏನಾಗಿತ್ತು ಅಂದ್ರೆ ಪಾಕಿಸ್ತಾನ್ ಆಲ್ರೆಡಿ ನಮ್ಮ ಹೈಯರ್ ರೇಂಜಸ್ ನಲ್ಲಿ ಇತ್ತು. ಸೊ ನಾವು ಕೆಳಗಡೆ ತಳಮಟ್ಟದಿಂದ ನಾವು ಮೇಲ್ಗಡೆ ಹತ್ತುಕೊಂಡು ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಅದೊಂದು ಟಿಪಿಕಲ್ ವಾರ್ಫೇರ್ ಆಗಿದೆ. ಇದುವರೆಗೂ ಆಗಿರೋದ್ರೆ ನೀವು ನೋಡಿದ ಹಾಗೆ ಅದು 65 ಆಗಿರ್ಬೋದು, 71 ವಾರನ್ ಆಗಿರ್ಬೋದು, ಅದೆಲ್ಲ ಸಾಕಷ್ಟು ಪ್ಲೇನ್ ಏರಿಯಾಸ್ ಅಲ್ಲಿ ಆಗಿರೋದು. ಇದೇ ಒಂದೇ ಫಸ್ಟ್ ಕಾರ್ಗಿಲ್ ವಾರ್ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ಆಗಿರೋದು. ಸೊ ಹೈ ಆಲ್ಟಿಟ್ಯೂಡ್ ನಲ್ಲಿ ಓವರ್ ಪರ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಶತ್ರು ಬಂದು ಮೇಲ್ಗಡೆ ಕೂತಾಗ ನೀವು ಕೆಳಗಡೆ ಇದ್ದಾಗ ಯು ಆರ್ ಅ ಈಸಿ ಟಾರ್ಗೆಟ್ ಅಂತ ಹೇಳ್ತೀವಿ ಆರ್ಮಿನಲ್ಲಿ. ಸೊ ಹಾಗಾಗಿ ಅಂತ ಟೈಮ್ನಲ್ಲಿ ಸರ್ಪ್ರೈಸ್ ಈಸ್ ಓನ್ಲಿ ಬೈ ನೈಟ್. ಕತ್ತಲನ್ನು ಮಾತ್ರ ನಾವು ಮೂವ್ಮೆಂಟ್ ಮಾಡಬಹುದು, ಅಟ್ಯಾಕ್ ಮಾಡೋದು. ಸೊ ಅದೆಲ್ಲ ನೀವು ನೋಡಿರ್ಬೇಕು ಆ ಟೈಮ್ನಲ್ಲಿ. ಮತ್ತೆ ಇನ್ನೂ ಒಂದು ಅದರಲ್ಲಿ ತುಂಬಾ ಕ್ರಿಟಿಕಲ್ ಆದದ್ದು ಏನು ಅಂದ್ರೆ ಫಾರ್ವರ್ಡ್ ಪೋಸ್ಟ್ಗಳು ಪೀಕ್ಸ್ ಅಲ್ಲಿ ಇದ್ದಾಗ. ಸೊ ನಾವು ಅಟ್ಯಾಕ್ ಮಾಡಿ ಪೋಸ್ಟ್ ಅನ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಕ್ಯಾಪ್ಚರ್ ಮಾಡಿರೋ ಪೋಸ್ಟ್ ಅನ್ನ ನಾವು ಉಳಿಸ್ಕೊಬೇಕಾಗತ್ತೆ. ಅಟ್ಯಾಕ್ ಮಾಡಿದ ನಂತರ ಅಥವಾ ಅಟ್ಯಾಕ್ ಮಾಡಿದ ನೈಟ್ ನೆಕ್ಸ್ಟ್ 2-3 ನೈಟ್ ಸಪ್ಲೈಸ್ ಬಂದಿರಲ್ಲ, ನಾವಲ್ಲಿ ಉಳಿಬೇಕು. ಸೊ ಅದು ತುಂಬಾ ಕಷ್ಟಕರವಾದ ಕೆಲಸ. ಹೋಗಿ ಅಟ್ಯಾಕ್ ಮಾಡಿದ್ದೀನಿ, ಆ ಅಟ್ಯಾಕ್ ಮಾಡಿದಾಗ ನನಗೆ ಒಂದು ಮುಂದೆಗಡೆ ಇರೋ ಮೈನ್ ಫೀಲ್ಡ್ ಅನ್ನು ನಾವು ಹಾಕೊಬೇಕು. ಯಾಕಂದ್ರೆ ಪಾಕಿಸ್ತಾನ್ ನಮ್ಗೆ ಡೆಲಿಕೇಟ್ ಟೈಮ್ ಅದು. ಯಾಕಂದ್ರೆ ನಮ್ಮಲ್ಲಿರೋ ಅಮ್ಯುನಿಷನ್ಸ್ ನಾವು ಖರ್ಚು ಮಾಡಿರ್ತೀವಿ, ಎಲ್ಲಾನು ಉಳಿಸ್ಕೊಂಡಿರೋಕೆ ಆಗೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಸ್ಟ್ರೆಂತ್ ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ ಆ ಟೈಮ್ಗೆ ಬಂದು ನಾವು ಪೀಕಲ್ಲಿ ಕೂತಾಗ. ಸೊ ಆ ಟೈಮಲ್ಲಿ ನಾವು ಮೈನ್ ಫೀಲ್ಡ್ ಲೇಯಿಂಗ್ ಮಾಡ್ಕೊಳೋದೇ ಆಗಿರ್ಬೋದು, ಇಮ್ಮಿಡಿಯೇಟ್ ಟೆಂಪರರಿ ಬಂಕರ್ಸ್ ನಾವು ಕನೆಕ್ಟ್ ಕನ್ಸ್ಟ್ರಕ್ಟ್ ಮಾಡ್ಕೊಬೇಕು. ಹೌದು, ಅದೇ ನಮ್ಮ ಮೈನ್ ಕೆಲಸಗಳಾಗ. ಯಾಕಂದ್ರೆ ನಾವು ನಮ್ಮ ಬಂಕರ್ ಮುಂದೆ ನಾವು ಮೈನ್ ಫೀಲ್ಡ್ ಹಾಕೊಂಡಾಗ ನಾಳೆ ಸರ್ ಪಾಕಿಸ್ತಾನ ಅವರು ತಿರ್ಗಾ ಮತ್ತೊಮ್ಮೆ ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದಾಗ ಅದನ್ನು ದಾಟಿಕೊಂಡು ಹೋಗ್ಬಿಡ್ಬೇಕಾಗುತ್ತೆ. ಅದೇ ರೀತಿನಲ್ಲಿ ಅವ್ರು ಹಾಕಿರೋ ಮೈನ್ಸ್ ನ ನಾವು ನಿಷ್ಕ್ರಿಯ ಮಾಡಿಸಬೇಕಾಗತ್ತೆ. ಯಾಕಂದ್ರೆ ನಿಷ್ಕ್ರಿಯ ಮಾಡೋದನ್ನು ಅಷ್ಟೇ ಡೆಲಿಕೇಟ್ ಮ್ಯಾಟರ್.
0: ಅಂದ್ರೆ ಎಲ್ಲಿ ಮೈನ್ ಇದೆ ಅನ್ನೋದೇ ಮೊದಲನೇದಾಗಿ ಗೊತ್ತಾಗಲ್ವಲ್ಲ.
1: ಹೌದು, ಯಾಕಂದ್ರೆ ಬೆಟ್ಟ ಗುಡ್ಡಗಳು ಹೇಗಂದ್ರೆ ಎಲ್ಲ ಕಲ್ಲು, ಪೂರ್ತಿ ಬೆಟ್ಟನೇ ಫುಲ್ ಸಾಲಿಡ್ ರಾಕ್ ಅಲ್ಲ, ಪೀಸ್ ಪೀಸ್ ಆಗಿರೋ ರಾಕ್. ಫುಲ್ ಸಾಲಿಡ್ ರಾಕ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಓಕೆ ಗೋಡೆ ತರ ಇರುತ್ತೆ. ಬಟ್ ಬೆಟ್ಟ ಗುಡ್ಡಗಳಲ್ಲಿ ಬರೇ ಜಲ್ಲಿಕಲ್ ತರ ಇದ್ದಾಗ ನಿಮಗೆ
0: ಎಲ್ಲಿಟ್ಟಿದ್ದೇನೆ
1: ಗೊತ್ತಾಗಿದೆ. ಮತ್ತೆ ಇನ್ನೊಂದು ಅದನ್ನ ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನ ಹಂಗೆ ನಿಷ್ಕ್ರಿಯನೂ ಮಾಡಬೇಕು. ಸೊ ಅದು ಒಂದು ಕ್ರಿಟಿಕಲ್ ಆಕ್ಟಿವಿಟಿ ಆಗುತ್ತೆ.
0: ಹೀಗೆ ಇದೆಲ್ಲ ನಿಮ್ಮ ಮುಖ್ಯ ಕೆಲಸಗಳಾಗಿತ್ತು. ನಿಮ್ಮ ಎದುರಿಗೆ ಯಾವ್ದಾದ್ರು ಕ್ಯಾಶುವಲ್ಟಿ ಆ ತರದ್ ಏನಾದ್ರೂ ಆಗಿತ್ತು ಅವಾಗ?
1: ಆಗಿತ್ತು ಮೇಡಮ್, ಲಾಸ್ಟ್ ಡೇ ಆಫ್ ಅಟ್ಯಾಕ್ ನಲ್ಲಿ ನಮಗೆ ಕ್ಯಾಶುವಲ್ಟಿ ಆಗಿತ್ತು. ಆ ಸಂಗತಿ ಹೇಳ್ಬೇಕಾದ್ರೆ ಕಷ್ಟ ನೋವುನು ಆಗತ್ತೆ. ಯಾಕಂದ್ರೆ ನಮ್ಮಲ್ಲಿರೋರು ಒಬ್ಬರು ನಾವು ಕಳ್ಕೊಂಡಾಗ ತುಂಬಾ ದುಃಖನೂ ಅನ್ಸುತ್ತೆ. ಆ ಸಮಯದಲ್ಲಿ ನಾವು ಬಹುಶಃ ಅದನ್ನ ಬಗ್ಗೆ ಯೋಚನೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಗೆ ಮುಂದಿರೋ ಕೆಲಸ ಅಷ್ಟೇ ದೊಡ್ಡದಾಗಿರುತ್ತೆ, ಅದರ ರೆಸ್ಪಾನ್ಸಿಬಿಲಿಟಿ ನಮಗೆ ಹೆಚ್ಚಾಗಿರುತ್ತೆ, ಅವ್ರ ಫ್ಯಾಮಿಲೀಸ್ಗೆ ಅವ್ರಿಗೆ ಆಗಿರೋ ಕಷ್ಟ ಖಂಡಿತ ದೊಡ್ಡದಾಗಿರುತ್ತೆ.
0: ಹೀಗೆ ನೀವು ಅಲ್ಲಿಂದ ಹೊರಗಡೆ ಬರೋದು ಅಂತ ಯಾವಾಗ ನಿರ್ಧಾರ ಮಾಡಿದ್ರಿ? ಸೈನ್ಯವನ್ನ ಸುಮಾರು ವರ್ಷ ಮಾಡದೆ, ಒಂದ್ 2 ದಶಕಗಳ ಕಾಲ ಮಾಡದೆ ಈಗ ಹೋಗೋಣ ಅಂತ ಅನ್ಸಿದ್ಯಾವಾಗ?
1: ಲಾಸ್ಟ್ ಪೋಸ್ಟಿಂಗ್ ನನಗೆ ಪುಣೆ ಆದಾಗ ಬಹುಶಃ ಆ ಟೈಮ್ನಲ್ಲಿ ನಾನು ಡಿಸೈಡ್ ಮಾಡಿದ್ದೆ, ಹೌದು ನಾನು ಈಗ ಆರ್ಮಿಯಿಂದ ಹೊರಗೆ ಬರಬೇಕು ಅಂತ. ದೇವ್ರ ದಯ, ನನಗೆ ಆ ಒಂದು ಟೈಮ್ ಪೀರಿಯಡ್ನಲ್ಲಿ ನನಗೆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಅದಕ್ಕೆ ಖಂಡಿತ ಇಟ್ ಈಸ್ ಡೆಸ್ಟೈನ್ಡ್ ಅಂತ ಏನೋ ಅನ್ಕೊಂಡಿದ್ದೀನಿ ನಾನು. ಅಷ್ಟು ಶಾರ್ಟ್ ಡ್ಯೂರೇಷನ್ನಲ್ಲಿ ಇಷ್ಟೆಲ್ಲ ನಮಗೆ ಅವಕಾಶಗಳು ಸಿಕ್ತು ಅನ್ನೋದಕ್ಕೆ ಹೇಳೋದಕ್ಕೆ ಪದಗಳಿಲ್ಲ. ಸೊ ಹಾಗಾಗಿ ಅದ ನಂತರ ಫೈನಲಿ ಅಲ್ಲಿಗೆ ಬಂದಾಗ ನಾನು ಲಾಸ್ಟ್ ಪೋಸ್ಟಿಂಗ್ ಪುಣೆಯಲ್ಲಿ ಆದಾಗ
0: 2001
1: ನಲ್ಲಿ ನಾನು ಡಿಸೈಡ್ ಮಾಡಿದೆ, ಓಕೆ ಐ ವಿಲ್ ಕಮ್ ಔಟ್ ಆಫ್ ಆರ್ಮಿ ಅಂತ.
0: ಅಂದ್ರೆ 5 ವರ್ಷ ಶಾರ್ಟ್ ಕಮಿಷನ್.
1: ಶಾರ್ಟ್ ಸರ್ವಿಸ್. 5 ವರ್ಷ.
0: ಕ್ಯಾಪ್ಟನ್ ಗಂಗಾಧರ್ ಅವರೇ, ಈಗ ನಮ್ಮೊಂದಿಗೆ ರೇಖಾ ಅವರು ಇದ್ದಾರೆ, ತಮ್ಮ ಮಡದಿ, ಅವರ ಅನುಭವವನ್ನ ನಾವು ಕೇಳೋಣ. ರೇಖಾ ಅವರೇ, ಹೇಗಿತ್ತು ಒಬ್ಬ ಸೈನಿಕನ ಜೊತೆಗೆ ಬದುಕು, ಹೇಗಿರುತ್ತೆ?
2: ಮದ್ವೆಯಾಗಿ ಸ್ವಲ್ಪ ದಿವಸ ಆದ್ಮೇಲೆ ಹೋದ್ವಿ ಅಲ್ಲಿಗೆ. ಹೋದಾಗ ಒಂದು 15 ದಿವಸದೊಳನೆ ವಾರ್ ಶುರುವಾಯ್ತು. ಸೊ ಅವರಿಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ನನ್ನನ್ನ ಕಲ್ಕಟ್ಟಾವರೆಗೂ ಟ್ರೈನಲ್ಲಿ ಕಳಿಸ್ಬಿಟ್ಟು ನೀನು ವಾಪಸ್ ಬೆಂಗಳೂರಿಗೆ ಹೋಗು ಅಂತ ಹೇಳಿದ್ರು. ನಾನು ಬಂದೆ, ಕಡಿಮೆ ಅವಧಿ ಇತ್ತು ನನಗೆ. ಅಂದ್ರೆ ಸೈನ್ಯ ಅಂದ್ರೇನು, ಯುದ್ಧ ಅಂದ್ರೇನು, ಯಾವುದೇ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಇರೋದ್ರಿಂದ ಅದರ ಬಗ್ಗೆ ಅನುಭವ ಇಷ್ಟಿರಲಿಲ್ಲ. 15 ದಿವಸದಲ್ಲಿ ಏನೂ ಗೊತ್ತಾಗ್ಲಿಲ್ಲ ಮೇಡಮ್, ಇವ್ರು ಎಲ್ಲ ಹೋಗ್ತಿದ್ದಾರೆ, ಏನಿದೆ, ಏನೇನು, ಟೋಟಲಿ ನನ್ನ ಮೈಂಡಲ್ಲಿ 0 ಅಷ್ಟೇ ಇದ್ದಿದ್ದು. ನಾನು ಅವ್ರಿಗೆ ಏನೂ ಹೇಳಲಿಲ್ಲ, ಅವರು ಕೂಡ ನನಗೇನು ಹೇಳಲಿಲ್ಲ. ಸೊ ವಾಪಸ್ ಬಂದ್ವಿ ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದಾದ್ಮೇಲೆ ಆಮೇಲೆ ಗೊತ್ತಾಗ್ತಿತ್ತು, ಪೇಪರ್ ನೋಡಿ, ಟಿವಿನ ನ್ಯೂಸ್ ನೋಡ್ತಾ ಹೋಗ್ಬೇಕಾದ್ರೆ ಪರ್ಮನೆಂಟ್ ಆಗಿ ಒಬ್ರು ಕಾಯ್ತಾ ಇದ್ವಿ ನ್ಯೂಸ್ ನೋಡೋದು, ಇವತ್ತು ಏನಾಗುತ್ತೆ, ನಾಳೆ ಏನಾಗುತ್ತೆ, ಏನಾದ್ರೂ ಕಾಲ್ ಬರುತ್ತಾ, ಏನಾಗುತ್ತೆ ಅಂತ. ಅದನ್ನ ಅಷ್ಟೇ ಬಿಟ್ರೆ ದೇವ್ರ ಹತ್ರ ಪ್ರೇಯರ್ ಮಾಡೋದ್ ಬಿಟ್ಟು ನಮ್ದೇನು ಬೇರೆ ಕೆಲ್ಸನೇ ಇರ್ಲಿಲ್ಲ. ಸೊ ಹಾಗೆ ನಡೀತು. ಅದಾದ್ಮೇಲೆ ನನ್ಗೆ ಅವ್ರದ್ ಲಾಸ್ಟ್ ಪೋಸ್ಟಿಂಗ್ ಪುಣೆಯಲ್ಲಿ ನಿಲ್ಲಿತ್ತು. ಅವಾಗ ನಾನು ಹೋಗಿದ್ದೆ, ಒಂದು 4-5 ತಿಂಗಳು ಜೊತೆಲಿದ್ದೆ. ಅವಾಗ ಜೀವನ ಆರ್ಮಿದ ಏನಂತ ಗೊತ್ತಾಯ್ತು, ಜೀವನನೇ ಬೇರೆ ತರ ಇದೆ ನಮ್ದು. ಈ ತರ ಸಿವಿಲ್ ಲೈಫೇ ಬೇರೆ, ಅದ್ರದ್ ಲೈಫೇ ಬೇರೆ. ಆದ್ರೆ ನಾವು ಅದ್ರಲ್ಲಿ ಕುಟುಂಬದ ಜೊತೆ ಇದ್ರೆ ನಾವೆಲ್ಲರೂ ಒಂದ್ ಕುಟುಂಬ ಅಂತ ಇರ್ತೀವಿ. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು 4-5 ಮಂತ್ಸ್ ಅಲ್ಲಿ ಆ ಕುಟುಂಬದ ಜೊತೆಗೆ ಎಲ್ಲಾ ಪ್ರತಿಯೊಂದು ಕಷ್ಟ ಸುಖ ನೋವು ಪ್ರತಿಯೊಂದು ಇರಲ್ಲೂ ಸಹ ನಮ್ಗೆ ಸಹಕಾರ ಕೊಡ್ತಾರೆ ಮೇಡಮ್ ಹಂಗೆ ಅಂತ. ಅಷ್ಟು ಚೆನ್ನಾಗಿತ್ತು, ತುಂಬಾ ನಾನು ಏನು ಹೇಳಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಒಬ್ಬರ ಆರ್ಮಿ ಆಫೀಸರ್ನ ಹೆಂಡತಿಯಾಗಿ ಅದು ಒಂಥರ ಲೈಫ್ ಇದೆ, ನಾವಿನ್ನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದ್ಸರಿ ಹಂಗ ಅನ್ಸೋದಕ್ಕೆ ಸಹ ಇದೆ. ಅವ್ರ ಲಾಸ್ಟ್ನಲ್ಲಿ ನಾವು ಬರ್ಬೇಕಂದ್ರೆ ಅದೇ ಕೆಲವರು ಆಫೀಸರ್ಸ್ ಹೇಳ್ತಾ ಇದ್ರು ಬೆನ್ತಟ್ಟಿ, ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ, ನೀನ್ ನಿಜವಾಗ್ಲೂ ಅದೃಷ್ಟವಂತ ಅಂತ ಹೇಳಿದ್ರು. ಕೆಲವ್ರಿಗೆ ಅವಕಾಶಗಳು ಸಿಗಲ್ಲ ಮೇಡಮ್, ಆ ದೃಷ್ಟಿಯಲ್ಲಿ ನೋಡಿದ್ರೆ ಇವರು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೇಕು. ಅವ್ರು ಏನೊಂದು ಒಳ್ಳೇದು ಮಾತ್ರ ಅಷ್ಟೇ ಶೇರ್ ಮಾಡ್ತಾರೆ ಅವ್ರದ್ದು, ನನ್ಗೆ ಹಂಗ ಕಷ್ಟ ಆಗಿತ್ತು ಹಂಗೆ ಆಗಿತ್ತು ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಾಮ. ಅವ್ರು ಹೇಳ್ತಿದ್ರು ಒಬ್ಬ ಆಫೀಸರ್ ನೋಡ್ಬೇಡ, ಒಬ್ಬ ಜವಾನ್ ನಿಂತ್ಕೊಂಡು ನೋಡು, ನಾವು ಮನೆಯಲ್ಲಿ ಬೇಕಾದಾಗ ನೀರು ಕುಡಿತೀವಿ, ಅಶ್ರದ್ರೆ ಊಟ ಮಾಡ್ತೀವಿ, ಆದ್ರೆ ಒಬ್ಬ ಆಫೀಸರ್ಗೆ ಆಗ್ಲಿ ಒಬ್ಬ ಜವಾನ್ಗೆ ಆಗ್ಲಿ ಆತರ ಏನೂ ಅವಕಾಶಗಳಿರಲ್ಲ ಮೇಡಮ್ ಅಲ್ಲಿ. ಒಬ್ಬ ಆಫೀಸರ್ ಆಗಿ ನಿಂತ್ಕೊಂಡು ನೋಡ್ಬೇಡ ನೀನು, ಒಬ್ಬ ಜವಾನನ್ನಾಗ ಸ್ಥಿತಿ ನೋಡಿ ಹೇಗಿರುತ್ತೆ ಅಂತ. ನೀನು ಅದ್ರಲ್ಲಿ ಖುಷಿ ಪಡಬೇಕು, ನೀವ್ ಯಾರು ಒಳದಾಗ್ಲಿ ಬೇಜಾರು ಮಾಡ್ಕೊಳೋದಾಗ್ಲಿ ಏನು ಮಾಡಬಾರ್ದು ಅಂತ ಹೇಳ್ತಿದ್ರು. ಅವಾಗ ನಮಗ್ ಗೊತ್ತಾಗ್ತಿತ್ತು, ಓ ಒಬ್ಬ ಆಫೀಸರ್ಗೆ ಎಷ್ಟು ಫೆಸಿಲಿಟೀಸ್ ಇರ್ಬೇಕಾದ್ರೆ ಒಬ್ಬ ಜವಾನ್ಗೆ ಏನಿರಲ್ಲ, ಅವ್ರ ಫ್ಯಾಮಿಲಿ ಹೆಂಗಿರ್ಬೇಕು, ಅವ್ರ ಹೆಂಡತಿ ಆಗ್ಲಿ ತಂದೆ ತಾಯಿ ಮಕ್ಕಳು ಅವ್ರೆಷ್ಟು ಕಷ್ಟ ಆಗತ್ತೆ ಅವ್ರಿಗೆ. ಇವ್ರಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರು ನಾವಿಷ್ಟು ಸಂಕಟ ಪಟ್ಟಿದ್ರು ಅರ್ಥ ಇಲ್ಲ ಅಂತ ನಮಗ್ ನಾವೇನೇ ಸಮಾಧಾನ ಪಟ್ಕೊಂತಿದ್ವಿ, ಹೌದು ಚೆನ್ನಾಗಿದೆ ಇನ್ನ ಬೆಟರ್ ಆಗಿದೆ ಅನ್ಕೊಂತಿದ್ವಿ.
0: ಕ್ಯಾಪ್ಟನ್ ಗಂಗಾಧರ್ ಅವರೇ,
3: ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
0: ಅನೇಕ ಬಹಳ ಕಠಿಣವಾದ ಜಾಗಗಳಲ್ಲಿ ನೀವು ಕೆಲಸ ಮಾಡಿರೋದು, ಅದು ನಾಗಾಲ್ಯಾಂಡ್ ಆಗಿರಬಹುದು ಅಥವಾ ಈ ಕಡೆ ಪಂಜಾಬ್ನ ಗಡಿ ಆಗಿರಬಹುದು ಅಥವಾ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶ ಆಗಿರಬಹುದು, ಇವೆಲ್ಲವೂ ಭಾರತಕ್ಕೆ ಯಾವತ್ತೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಪ್ರದೇಶಗಳೇ. ನಾವು ಯಾವುದೇ ದಿಕ್ಕಲ್ಲಿ ನೋಡಿದ್ರು ಇವು ಬಹಳ ಮುಖ್ಯವಾದ ಒಂದು ಆಯಕಟ್ಟಿನ ಜಾಗ ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಇರುವಂತಹ ಗಡಿಗಳು ಇವು, ಅವೆಲ್ಲವುಗಳಲ್ಲೂ ಕೆಲಸ ಮಾಡುವಂತಹ ಅವಕಾಶ ನಿಮಗೆ ಸಿಕ್ಕಿದ್ದು ನೀವೇ ಹೇಳಿದ ಹಾಗೆ ನಿಮ್ಮ ಸುದೈವ. ಈ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ಸೈನ್ಯದಲ್ಲಿ ರಿವಾರ್ಡ್ಸ್ ಕೂಡ ಕೊಡ್ತಾರೆ, ಅದು ಪ್ರಶಸ್ತಿ ಆಗಿರಬಹುದು ಅಥವಾ ಪಾರಿತೋಷಕ ಆಗಿರಬಹುದು, ಹಾಗೆ ನಿಮಗೆ ಕೂಡ ಸಿಕ್ತು, ಅವುಗಳ ಬಗ್ಗೆ ಹೇಳಿ.
1: ನಾನು ಕಾರ್ಗಿಲ್ ವಾರ್ ಮಾಡಿರೋ ಕೆಲಸಕ್ಕೆ ಆರ್ಮಿ ಚೀಫ್ ಕಮೆಂಡೇಶನ್ ಸಿಕ್ಕಿದ್ದು. ಆ್ಯಂಡ್ ನಮ್ಮ ಯೂನಿಟ್, ಯಾಕಂದರೆ ನಮ್ಮ ಯೂನಿಟ್ ಫುಲ್ಲಿ ಕಾರ್ಗಿಲ್ ವಾರ್ನಲ್ಲಿ ಡಿಪ್ಲೋ ಆಗಿರೋದ್ರಿಂದ ಯೂನಿಟ್ ಸೈಟೇಷನ್ ಕೂಡ ಬಂತು. ಆಗಿನ ಆರ್ಮಿ ಚೀಫ್ ಜನರಲ್ ಮಲ್ಲಿಕ್ಕಿಂದ ನಮಗೆ ಸೈಟೇಷನ್ ಬಂದಿತ್ತು ಫಾರ್ ದ ಈ ಕೆಲಸ ಕಾರ್ಯಗಳನ್ನೆಲ್ಲ ನಡೆಸಿ ಅದ್ರ ಬಗ್ಗೆ ರೆಕಾರ್ಡ್ಸ್ ಎಲ್ಲ ಆದಾಗ. ಯಾಕಂದ್ರೆ ಅದೊಂದು ಕ್ರಿಟಿಕಲ್ ಆಕ್ಟಿವಿಟಿ, ಯಾಕಂದ್ರೆ ಆ ಒಂದು ಸಮಯದಲ್ಲಿ ಎಸ್ಪೆಷಲಿ ಬಟಾಲಿಕ್ ಅನ್ನೋದು ತುಂಬಾ ಟಫ್ ಅಂಡ್ ಬ್ಯಾಟಲ್ ಸೆಕ್ಟರ್ ಕಾರ್ಗಿಲ್ ಅಥವಾ ದ್ರಾಸಿಗ್ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ನಮಗೆ ಪೀಕ್ಸ್ ಆಫ್ ದ ಮೌಂಟೇನ್ಸ್ ತುಂಬಾ ಹೆಚ್ಚು,
0: ಲೇಗ್ ಹತ್ರ ಆಗುತ್ತೆ
1: ಸೊ ಆಲ್ಟಿಟ್ಯೂಡ್ ತುಂಬಾ ಹೆಚ್ಚಾಗಿರೋದ್ರಿಂದ ಅಷ್ಟೇ ಕಷ್ಟಕರವಾಗ್ತಾ ಹೋಗುತ್ತೆ ಯುದ್ಧ.
0: ಮತ್ತೆ ಆ ಸಮಯದಲ್ಲಿ ಈಗಿನ ತರ ರಸ್ತೆಗಳೆಲ್ಲ ಆಗಿರ್ಲಿಲ್ಲ, ಈಗ ನಿಮ್ಗೆ ಬಹಳಷ್ಟು ರಸ್ತೆಗಳು ಆರ್ಮಿಯವರೇ ಹೇಳೋ ಪ್ರಕಾರ ಬೆಟ್ಟ, ನೀವ್ ಯಾವ ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತಿರೋ, ಅಲ್ಲೆಲ್ಲ ಬಹಳಷ್ಟು ರಸ್ತೆಗಳೆಲ್ಲ ಆಗಿದಾವೆ ಈಗ. ಆದ್ರೆ ಆ ಕಾಲದಲ್ಲಿ ಇರ್ಲಿಲ್ಲ, ಅಲ್ಲಿ ನೀವು ನಡ್ಕೊಂಡೇ ಹೋಗ್ಬೇಕಿತ್ತು, ಮತ್ತೆ ಟ್ಯಾಂಕ್ಗಳು ಹೋಗೋದಕ್ಕೂ ಬಹಳ ಕಷ್ಟ ಆಗುವಂತ ರಸ್ತೆ ಇತ್ತು. ಅಂತ ಹೊತ್ತಿನಲ್ಲಿ ಕೆಲಸ ಮಾಡಿದಕ್ಕೆ ನಿಜವಾಗ್ಲೂ ಪ್ರಶಂಸೆ ಅಥವಾ ಪಾರಿತೋಷಕಗಳನ್ನ ಸೈನ್ಯ ಕೊಡ್ಲೇಬೇಕು. ಆ ಎಲ್ಲ ಪ್ರಶಸ್ತಿ ಪಾರಿತೋಷಕಗಳು ಕೂಡ ನಿಮ್ಗೆ ಸಿಕ್ಕಿದಾವೆ. ಕ್ಯಾಪ್ಟನ್ ಗಂಗಾಧರ್ ಅವರೇ, ನಿಮ್ಮ ಒಂದು ಇಷ್ಟೊಂದು ಅನುಭವಗಳನ್ನ ನಮ್ಮೊಂದಿಗೆ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದೀರಿ. ಈ ಮಾತುಗಳು ಮುಂದೆ ಸೈನ್ಯಕ್ಕೆ ಸೇರೋರಿಗೆ ಸ್ಫೂರ್ತಿಯಾಗಬೇಕು. ಭಾರತದ ಸೈನ್ಯ ಪ್ರಪಂಚದ ಅತ್ಯಂತ ಬಲಿಷ್ಠವಾದ ಸೈನ್ಯಗಳಲ್ಲಿ ಒಂದು ಅನ್ನೋದನ್ನ ನಾವೆಲ್ಲರೂ ಖಂಡಿತ ಹೆಮ್ಮೆಯಿಂದ ಹೇಳ್ತೀವಿ ಸದಾಕಾಲಕ್ಕೆ. ಆರ್ಮಿಯಲ್ಲಿ ಇರುವಂತಹ ತರಬೇತಿನೇ ಅಷ್ಟು ಕಠಿಣವಾಗಿರುತ್ತೆ, ಹಾಗಾಗಿ ಭಾರತದ ಸೈನ್ಯ ಯಾವತ್ತೂ ಬಹಳ ಉನ್ನತ ಮಟ್ಟದಲ್ಲಿ ಇರುವಂತದ್ದು. ಅಂಥಲ್ಲಿ ನಿಮಗೆ ಸೇವೆ ಮಾಡುವಂತಹ ಅವಕಾಶ ಸಿಕ್ತು, ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
4: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು. ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳೇ ನಮಸ್ಕಾರ. ಕಳೆದ 10 ತಿಂಗಳುಗಳಿಂದ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳ ಹಲವರನ್ನ ಸಂದರ್ಶನಗಳ ಮೂಲಕ ನಾವು ಭೇಟಿಯಾಗಿದ್ದೀವಿ. ಅವರ ಅಪರೂಪವಾದ ಅನುಭವಗಳನ್ನು ನಾವು ಕೇಳಿದ್ದೀವಿ. ಇವರ ಅನುಭವಗಳು ರಕ್ಷಣಾ ಸೇವೆಗೆ ಸಂಬಂಧಪಟ್ಟಾಗೆ ಅವರ ಅನುಭವಗಳು ಮಾತ್ರವಲ್ಲದೆ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಅಪರೂಪದ ಅನುಭವಗಳು ಕೂಡ ಆಗಿದ್ವು ಅನ್ನೋದು ಈ ಕಾರ್ಯಕ್ರಮದ ವಿಶೇಷ. ಇವರ ಅನುಭವಗಳನ್ನು ಕೇಳ್ತಾ ನಾವು ಭಾರತೀಯ ರಕ್ಷಣಾ ವ್ಯವಸ್ಥೆ ಎಷ್ಟೊಂದು ಅನುಪಮವಾದ ಸೇವೆಯನ್ನು ಈ ದೇಶಕ್ಕೆ ಮಾಡ್ತಾ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸ್ವಾತಂತ್ರ್ಯ ನಂತರ ಭಾರತ ಕಂಡ ಯುದ್ಧಗಳಲ್ಲಿ ಭಾಗವಹಿಸಿದ ಅನೇಕರನ್ನ ಈ ಕಾರ್ಯಕ್ರಮಗಳ ಮೂಲಕ ಭೇಟಿಯಾಗುವಂತಹ ಅನುಪಮವಾದ ಅವಕಾಶ ನಮಗೆ ಒದಗಿ ಬಂತು. ಭಾರತೀಯ ರಕ್ಷಣಾ ವ್ಯವಸ್ಥೆ ನಮ್ಮ ಹೆಮ್ಮೆ ಅಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಅನಿಸಿದ್ದಿದೆ. ಕಾರ್ಗಿಲ್ ಯುದ್ಧ ಆಗಿರಬಹುದು, ಚೀನಾದ ಗಡಿಭಾಗದಲ್ಲಿ ನಡೆದಂತಹ ಘರ್ಷಣೆಗಳಾಗಿರಬಹುದು, ಪಾಕಿಸ್ತಾನದ ಯುದ್ಧವಾಗಿರಬಹುದು, ಈ ಎಲ್ಲ ಯುದ್ಧಗಳನ್ನು ನಾವು ಕಣ್ಣಾರೆ ಕಂಡಂತೆ ಅನುಭವಿಸುವ ಅವಕಾಶ ಈ ಸಂದರ್ಶನಗಳ ಮೂಲಕ ನಮಗೆ ಸಿಕ್ಕಿದ್ದು ನಮ್ಮ ಬಹುದೊಡ್ಡ ಸುಯೋಗ ಅಂತಲೇ ಹೇಳಬಹುದು. ಆಕಾಶವಾಣಿಗೆ 90 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸರಣಿಯನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರ ಪ್ರಸಾರ ಮಾಡಿದೆ. ಇದೇ ಹೊತ್ತಿಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ 70 ವರ್ಷಗಳು ಕೂಡ ಇದೇ ವರ್ಷ ತುಂಬಿದ್ದಾವೆ. ಹೀಗೆ ಭಾರತೀಯ ಸ್ವಾತಂತ್ರ್ಯ ಹಾಗೂ ಆಕಾಶವಾಣಿ ಇವೆರಡೂ ಕೂಡ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ದನ್ನೂ ಕೂಡ ನಾವು ಈ ಹೊತ್ತಿನಲ್ಲಿ ನೆನಪಿಸಿಕೊಳ್ಬಹುದು. ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಕಾಶವಾಣಿ ಅನುಪಮವಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದದ್ದು ಇವತ್ತಿಗೂ ಕೂಡ ಅದೇ ರೀತಿಯ ಸೇವೆಯನ್ನ ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ಮನರಂಜನೆ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ನೀಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮೂಲಕ ಈ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೀರಯೋಧರಿಗೂ ಮತ್ತೊಮ್ಮೆ ಎಲ್ಲ ಶ್ರೋತೃಗಳ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದೊಂದಿಗೆ ಈ ಸರಣಿಯನ್ನ ಮುಗಿಸೋಣ. ಮತ್ತೆ ಹೊಸ ವಿಚಾರಗಳೊಂದಿಗೆ ಹೊಸ ಸರಣಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
2: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

0: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಎಂತಿನಂತೆ ಇಂದು ಕೂಡ ಒಂದು ವಿಷಯಾಧಾರಿತ ಪ್ರಸ್ತುತಿ ಗಾನಗಂಗೆಯಲ್ಲಿ ಒಂದಷ್ಟು ಮಾಹಿತಿ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಇಂದಿನ ಗಾನಗಂಗೆಯಲ್ಲಿ ಬೆಳ್ಳಿತೆರೆಯ ಮರೆಯಲ್ಲಿ ಒಂದಷ್ಟು ಮಾಹಿತಿ ನಿಮಗಾಗಿ.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ? ವಾಹ್, ಸಿಕ್ಬಿದ್ರು. ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಶ್ರೋತೃ ಬಾಂಧವರೇ, ಬೆಳ್ಳಿ ತೆರೆಯ ಮರೆಯಲ್ಲಿ ಈ ಕಾರ್ಯಕ್ರಮವನ್ನು ಇಂದಿನ ಗಾನಗಂಗೆಯಲ್ಲಿ ನಾವು ಕೇಳೋಣ. ಕನ್ನಡ ಚಿತ್ರರಂಗದಲ್ಲಿ ದೇಶಭಕ್ತಿಯನ್ನು, ರಾಷ್ಟ್ರೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದಂತಹ ಕಥಾಹಂದರವಿದ್ದ ಚಿತ್ರಗಳಲ್ಲಿ BR ಪಂತುಲು ಅವರು ನಿರ್ಮಾಣ ಮಾಡಿದ್ದಂತಹ ಕಿತ್ತೂರು ಚೆನ್ನಮ್ಮ ಕೂಡ ಹೌದು. ಇದೇ ಶೀರ್ಷಿಕೆಯ ಅಡಿಯಲ್ಲಿ ಹಿಂದೆ ಕೃಷ್ಣದೇವರಾಯ ಚಿತ್ರದ ನಿರ್ಮಾಣದ ಕುತೂಹಲಕಾರಿ ಅಂಶಗಳನ್ನು ನಾನು ಹಂಚಿಕೊಂಡಿದ್ದು ನೆನಪಿದೆ. ಇವತ್ತು ಒಂದಷ್ಟು ಕಿತ್ತೂರು ಚೆನ್ನಮ್ಮ ಚಿತ್ರದ ಮೇಕಿಂಗ್, ಇದರ ತಯಾರಿಯಲ್ಲಿ ನಡೆದಂತಹ ಎಲ್ಲ ವಿಶೇಷವಾದ ಘಟನೆಗಳನ್ನು ಆಧರಿಸಿಕೊಂಡು ನಾವು ಇವತ್ತು ಮಾತಾಡ್ತಾ ಹೋಗೋಣ. ಆದಷ್ಟು ಈ ಚಿತ್ರದಲ್ಲಿ ಮೂಡಿ ಬಂದಂತಹ ಅಷ್ಟು ಗೀತೆಗಳು ನಿಮಗಾಗಿ ಕೇಳೋದಕ್ಕೂ ಕೂಡ ಸಿಗುತ್ತೆ.

ಕನ್ನಡದವರಾದ ಬಿ ಆರ್ ಪಂತ್ಲು ಅವರು ಮದ್ರಾಸ್ ಅಂದರೆ ಚೆನ್ನೈಯಲ್ಲಿ ನೆಲೆಸಿ ವಿವಿಧ ಭಾಷೆಗಳಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ನಿರ್ಮಾಪಕ ನಿರ್ದೇಶಕರಲ್ಲಿ ಪ್ರಮುಖರಾಗಿದ್ದರು. ಅದರಲ್ಲೂ ಕೂಡ ಒಂದು ಐತಿಹಾಸಿಕ ಪೌರಾಣಿಕ ಚಿತ್ರ ನಿರ್ಮಾಣ ಅಂತಂದರೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ನಟ ಶಿವಾಜಿ ಗಣೇಶನ್ ಅವರೊಂದಿಗೆ ಸೇರಿ ತಮಿಳಿನ ಸ್ವಾತಂತ್ರ್ಯ ಹೋರಾಟಗಾರ ವೀರಪಾಂಡಿ ಕಟ್ಟಬೊಮ್ಮನ್ ಕುರಿತ ಚಿತ್ರ ನಿರ್ಮಾಣ ಮಾಡಿದ್ರು. ಅದ್ದೂರಿ ಸೆಟ್ಗಳು, ಅದರಲ್ಲಿದ್ದಂತಹ ಯುದ್ಧದ ನೈಜತೆ, ಉಡುಗೆ ತೊಡುಗೆ, ನೈಜತೆಯನ್ನು ಹೊಂದಿದ್ದಂತಹ ಚಿತ್ರ ಬಹಳ ಯಶಸ್ಸನ್ನು ಕಂಡಿತ್ತು. ಈ ಚಿತ್ರದ ಯಶಸ್ಸು ಕನ್ನಡಿಗರ ಮನಸ್ಸಿನಲ್ಲಿ ಸ್ವಾಭಿಮಾನವನ್ನು ಕೆರಳಿಸಿತ್ತು. ಪಂತಲು ಕನ್ನಡದವರೇ, ತಮಿಳಿನಲ್ಲಿ ಅದ್ದೂರಿ ಐತಿಹಾಸಿಕ ಚಿತ್ರಗಳನ್ನು ನಿರ್ಮಾಣ ಮಾಡಿ ಕನ್ನಡದಲ್ಲಿ ಸಾಧಾರಣವಾದ ಸಾಮಾಜಿಕ ಚಿತ್ರಗಳನ್ನು ನಿರ್ಮಿಸ್ತಾ ಇದ್ದಾರೆ ಅಂತ ಹಿರಿಯ ಪತ್ರಕರ್ತ ಮಾನ ಚೌಡಪ್ಪನವರು ನೇರವಾಗಿ ಆಪಾದನೆ ಮಾಡಿದ್ರು. ಇದರ ಪ್ರತೀಕವಾಗಿ, ಇದರ ಫಲವಾಗಿ ಕಿತ್ತೂರು ಚೆನ್ನಮ್ಮ ನಿರ್ಮಾಣ ಆಯಿತು 1961. ಮತ್ತಷ್ಟು ಮಾಹಿತಿಯನ್ನು ಕೇಳ್ಕೊಂಡು ಬರೋಣ ಈ ಗೀತೆಯ ನಂತರ.

0: ಒಂದು ಪುಟ್ಟ ಸಂಸ್ಥಾನ ಕಿತ್ತೂರು. ದೈತ್ಯ ಕಂಪನಿ ಸರ್ಕಾರದ ಮೇಲೆ ಕದನ ಮಾಡಿದ್ದ ದಾಖಲೆಗಳಿದ್ವು. ಅದನ್ನೆಲ್ಲ ತಮ್ಮ ಚಿತ್ರದಲ್ಲಿ ತರೋದಕ್ಕೆ ಮುಂದಾದ್ರು ಬಿ ಆರ್ ಪಂತಲು ಅವರು. ಆಗ ಕನ್ನಡದ ಚಿತ್ರಗಳು ತಯಾರಾದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಇತ್ತು. ಹಣಕಾಸಿನ ಸ್ಥಿತಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೂ ಕೂಡ ಬಿ ಆರ್ ಪಂತಲು ಅವರು ಎದೆಗುಂದಲಿಲ್ಲ. ಲಭ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಿತ್ತೂರು ಚಿತ್ರವನ್ನು, ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರವನ್ನು ಮಾಡಿಬಿಟ್ರು. ಒಂದು ಐತಿಹಾಸಿಕ ವ್ಯಕ್ತಿಯ ಜೀವನವನ್ನು ಸಿನಿಮಾಕ್ಕೆ ತರೋದು ಅಂತಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಕಾಲಘಟ್ಟ, ವೇಷಭೂಷಣ, ಅರಮನೆ, ಯುದ್ಧದ ವಾತಾವರಣ, ಸಂಭಾಷಣೆ ಎಲ್ಲವನ್ನು ಆ ಕಾಲದ ಭಾವವನ್ನು ಉಳಿಸ್ಕೊಂಡೇ ನಿರ್ಮಾಣ ಮಾಡಬೇಕಿತ್ತು. ಅದರ ಜೊತೆಗೆ ಕಿತ್ತೂರು ಚೆನ್ನಮ್ಮ ಕೇವಲ ಒಬ್ಬ ರಾಣಿ ಮಾತ್ರ ಅಷ್ಟೇ ಇಲ್ಲ, ರಾಣಿಯ ಕಥೆ ಇಲ್ಲ, ಅದು ಸ್ವಾಭಿಮಾನ, ಸ್ವಾತಂತ್ರ್ಯ ಮತ್ತು ಪ್ರತಿರೋಧದ ಕಥೆಯಾಗಿತ್ತು. ಯಶಸ್ವಿಯಾಗಿ ಇದನ್ನು ಮಾಡಿದ್ರು.
1: ಚೆನ್ನ ಮಲ್ಲಿಕಾರ್ಜುನ,

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಈಗ ಕೇಳಿದ್ರಲ್ಲ, ಇದೇ ಒಂದು ಸಂಭಾಷಣೆ ಜಗತ್ ಪ್ರಸಿದ್ಧ ಆಯಿತು ಅಂತಂದರೆ ತಪ್ಪಾಗಲಾರದು. ಕಿತ್ತೂರಾಣಿ ಪಾತ್ರದಲ್ಲಿ ಬಿ ಸರೋಜಾದೇವಿ ಅವರು ಜೀವ ತುಂಬಿ ಒಂದು ರೀತಿಯಂತಹ ಪರಕಾಯ ಪ್ರವೇಶವನ್ನೇ ಮಾಡಿದ್ರು ಅಂದರೆ ತಪ್ಪಾಗಲಾರದು. ಜೀವಿ ಅಯ್ಯರವರ ಸಂಭಾಷಣೆಗಳು ದೇಶ ಪ್ರೇಮವನ್ನು ಉಕ್ಕಿಸುವಂತಹ ಪ್ರಭಾವಶಾಲಿ ಪದಗಳನ್ನು ಒಳಗೊಂಡಿತ್ತು. ಕಿತ್ತೂರು ಚೆನ್ನಮ್ಮನ ಪಾತ್ರಕ್ಕೆ ಬಿ ಸರೋಜಾದೇವಿ ಆಯ್ಕೆಯಾದರು. ರಾಣಿ ಪಾತ್ರ ಅಂದರೆ ಕೇವಲ ರಾಜವಸ್ತ್ರ ಧರಿಸಿ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದಷ್ಟೇ ಅಲ್ಲ,

ರಾಜಮರ್ಯಾದೆ, ತಾಯಿಯ ಮಮತೆ ಇರಬೇಕು, ನಾಯಕತ್ವ ಇರಬೇಕು, ಧೈರ್ಯ ಇವೆಲ್ಲವನ್ನು ಅಭಿನಯದಲ್ಲಿ ತೋರಿಸಬೇಕಾಗಿತ್ತು. ಬಿ ಸರೋಜಾದೇವಿ ಅವರ ಅಭಿನಯದಲ್ಲಿ ಚನ್ನಮ್ಮನ ವ್ಯಕ್ತಿತ್ವಕ್ಕೆ ಬೇಕಾದಂತಹ ಗಾಂಭೀರ್ಯತೆ ಮತ್ತು ಶಕ್ತಿ ಅದು ಹೆಂಗೋ ತಾನಾಗಿ ಮೂಡ್ಬಂತು ಪರಿಕಾಯ ಪ್ರವೇಶ ಮಾಡಿದಾಗ ಅಂತ ತಾವೇ ಹೇಳ್ಕೊಳ್ತಾ ಇದ್ರು. ಒಬ್ಬ ನಟಿ ಐತಿಹಾಸಿಕ ಪಾತ್ರವನ್ನು ನಿರ್ವಹಣೆ ಮಾಡಬೇಕಾದ್ರೆ ಆ ಪಾತ್ರದ ಕಾಲಘಟ್ಟ ಮತ್ತು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಕಿತ್ತೂರು ಚೆನ್ನಮ್ಮನಲ್ಲಿ ಇದೇ ಕಾರಣಕ್ಕೆ ನಾಯಕಿಯ ಪಾತ್ರಕ್ಕೆ ಒಂದು ವಿಶೇಷವಾದ ಮಹತ್ವ ಸಿಕ್ತು ಅಂತಂದರೆ ತಪ್ಪಾಗಲಾರದು. ಮತ್ತು ಈಗಾಗಲೇ ನೀವು ಕೇಳಿದೆ ಆ ಸಂದೇಶದಲ್ಲಿ, ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳಿ ಬೆಳೆಯುತ್ತದೆ, ನಿನಗೇಕೆ ಕೊಡಬೇಕು ಕಪ್ಪ ಅಂತ ಗುಡಿದಂತಹ ಈ ನುಡಿಗಳು ಇದೆಯಲ್ಲ, ಹೆಣ್ಣೊಬ್ಬಳಿಂದ ತೆರೆ ಮೇಲೆ ಅಪ್ಪಳಿಸಿದ ಸಂಭಾಷಣೆ ಎನ್ನುವಂತಹ ಗರ್ಜನೆ ಅಂತ ಹೇಳಬಹುದು. ಈ ಮಾತುಗಳಲ್ಲಿ ಪ್ರೇಕ್ಷಕರಿಂದ ನಿರಂತರ ಚಪ್ಪಾಳೆಯ ಲಾಭವೂ ಕೂಡ ತಂದುಕೊಟ್ಟಿತು. ಜಿ ವಿ ಅಯ್ಯರವರ ಸಂಭಾಷಣೆಯ ಒಂದು ಗತ್ತು, ಒಂದು ಶಕ್ತಿ ಇದೆ ಅಂತಂದರೆ ತಪ್ಪಾಗಲಾರದು.

0: ಬೀದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಭಾರತದ ನೆಲದಲ್ಲಿ ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿದಂತಹ ಮೊದಲ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಅದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಿಳಿಯರನ್ನು ಎದುರು ಹಾಕ್ಕೊಳ್ಳೋದಕ್ಕೂ ಮುಂಚೆನೆ ಅಂತಂದರೆ ಎಷ್ಟು ಹೆಮ್ಮೆ ಅಂತನ್ಸುತ್ತೆ ನಮ್ಮ ಕನ್ನಡಿಗರಾದ ನಮಗೆ. ಇದು ಕಿಚ್ಚೆ ಬಿಸಿದಂತಹ ಸಂಭಾಷಣೆಗಳು, ಅದ್ದೂರಿ ಸೆಟ್ಟುಗಳು, ಬಿ ಸರೋಜಾದೇವಿಯವರ ಪಾತ್ರದಲ್ಲಿ ಮುಳುಗಿದ್ದ ರೋಚಕ ಅಭಿನಯ ಎಲ್ಲವನ್ನ ಚಿತ್ರ ನಿರ್ಮಾಣ ತುಂಬ ಯಶಸ್ವಿಯಾಗಿ ಮಾಡಿತ್ತು. ತಮಿಳಿನ ಕಟ್ಟಬೊಮ್ಮನ್ ಯಶಸ್ಸಿಗೆ ಕಾರಣವಾಗಿದ್ದಂತಹ ಅನೇಕ ಅಂಶಗಳು ಕಿತ್ತೂರು ರಾಣಿ ಚೆನ್ನಮ್ಮದಲ್ಲೂ ಕೂಡ ಅಡಕಾಗಿತ್ತು. ಬಿ ಆರ್ ಪಂತಲು ಅವರು ಜನರ ನಾಡಿ ಮಿಡಿತಕ್ಕೆ ತಕ್ಕಂತೆ ಚಿತ್ರವನ್ನು ಸಿದ್ಧಗೊಳಿಸಿದ್ರು. ಬಿ ಸರೋಜಾದೇವಿ ಅವರೊಂದಿಗೆ ಮತ್ತೊಬ್ಬ ನಮ್ಮ ಹಿರಿಯ ಡಾಕ್ಟರ್ ರಾಜ್ಕುಮಾರ್ ನಟರು ಕೂಡ ನಟನೆ ಮಾಡಿದರು. ಇವರೊಂದಿಗೆ ಲೀಲಾವತಿ ಕೂಡ, ಅವರ ಅಭಿನಯ ಕೂಡ ಚಿತ್ರಕ್ಕೆ ಒಂದು ಜೀವವನ್ನು ತಂದುಕೊಟ್ಟಿತ್ತು. ಡಾಕ್ಟರ್ ರಾಜ್ಕುಮಾರ್, ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಅವರ ಅಭಿನಯಕ್ಕೆ ಆ ಕಾಲದಲ್ಲೇ ಅಪಾರವಾದ ಒಂದು ಜನಪ್ರಿಯತೆ ಇತ್ತು. ಐತಿಹಾಸಿಕ ವಾತಾವರಣದ ಪಾತ್ರವನ್ನು ಅವರು ತಮ್ಮದೇ ಆದ ಅಭಿನಯದ ಶೈಲಿಯಲ್ಲಿ ಜೀವಂತಗೊಳಿಸ್ತಾ ಇದ್ರು. ಹಾಗೆ ಈ ಚಿತ್ರದಲ್ಲೂ ಕೂಡ ಜೀವಂತಗೊಳಿಸಿದ್ದಾರೆ. ಚಿತ್ರದ ಪ್ರಮುಖ ಪಾತ್ರಗಳ ನಡುವೆ ಇರುವಂತಹ ಸಂಬಂಧಗಳಿರಬಹುದು, ಸಂಘರ್ಷಗಳಿರಬಹುದು, ಕಥೆಗೆ ಒಂದು ಭಾವನಾತ್ಮಕವಾದ ಬಲ ನೀಡುವುದು ಅಂದರೆ ತಪ್ಪಾಗಲಾರದು.

ಆ ಕಾಲದ ಚಿತ್ರ ನಿರ್ಮಾಣ ಹೇಗಿತ್ತು ಅನ್ನುವಂಥದ್ದು ಕೂಡ ತುಂಬ ವಿಶೇಷ. ಇಂದಿನಂತೆ ಕಂಪ್ಯೂಟರ್ ಗ್ರಾಫಿಕ್ಕು, ಡಿಜಿಟಲ್ ಕ್ಯಾಮರಾ, ವಿ ಎಫ್ ಎಕ್ಸು ಸೌಲಭ್ಯಗಳು ಏನೂ ಇರಲಿಲ್ಲ ಆವಾಗ. ಅದೇ ಚಿತ್ರದ ಮೇಕಿಂಗನ್ನು ಇನ್ನಷ್ಟು ಆಸಕ್ತಿದಾಯಕವಾಗಿ ಮಾಡ್ತಾ ಇತ್ತು. ಅರಮನೆಗಳ ವಾತಾವರಣ, ರಾಜದರ್ಬಾರು, ಯುದ್ಧದ ದೃಶ್ಯಗಳು, ಸೈನಿಕರ ಉಡುಪು ಇವೆಲ್ಲವನ್ನು ಸೆಟ್ಟು, ವೇಷಭೂಷಣ, ಕಲಾವಿದರ ಅಭಿನಯ ಮತ್ತು ಕ್ಯಾಮ್ರಾ ತಂತ್ರಗಳ ಮೂಲಕನೇ ರೂಪ ಮಾಡಬೇಕಾಗಿತ್ತು, ರೂಪಿಸಬೇಕಾಗಿತ್ತು. ಅಂದರೆ ಇಂದಿನ ಒಂದು ಸಣ್ಣ ದೃಶ್ಯವನ್ನು ವಿ ಎಫ್ ಎಕ್ಸ್ ಮೂಲಕ ನಿರ್ಮಿಸಬಹುದಾದರೆ ಅಂದಿನ ಚಿತ್ರತಂಡ ಅದನ್ನು ನೈಜ ಸೆಟ್ಟು ಮತ್ತು ನೂರಾರು ಕಲಾವಿದರ ಸಹಾಯದಿಂದ ರೂಪಿಸಬೇಕಾಗಿತ್ತು. ಹೌದು, ಅದಕ್ಕಾಗಿ ಆ ಕಾಲದ ಐತಿಹಾಸಿಕ ಚಿತ್ರ ನಿರ್ಮಾಣ ಅಂತಂದರೆ ಒಂದು ದೊಡ್ಡ ಪರಿಶ್ರಮ ಅಂತ ಹೇಳಬಹುದು. ಅಂತಹ ಒಂದು ಸಾಹಸಮಯವಾದಂತಹ ಕಾರ್ಯಕ್ಕೆ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಸಿದ್ಧಿಯಾಗಿತ್ತು. ಹಾಗೆಯೇ ಕಿತ್ತೂರು ರಾಣಿ ಚೆನ್ನಮ್ಮನ ಈ ಜೊತೆ ಜೊತೆಗೆ ಮತ್ತೊಬ್ಬ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೂಡ ಇತಿಹಾಸದ ಪುಟಗಳಿಂದ ದೃಶ್ಯ ಗೋಚರವಾಗಿದ್ದು ಕೂಡ ಈ ಚಿತ್ರದಿಂದ. ಹರ ಹರ ಮಹಾದೇವ ಅನ್ನುವಂತಹ ಕಿಚ್ಚೆಬ್ಬಿಸಿ, ದೇಶಭಕ್ತಿಯ ಕಿಚ್ಚನ್ನು ಎಬ್ಬಿಸಿ ಮತ್ತೆ ಪೋಷಕ ಪಾತ್ರದ ಜೊತೆಗೆ ರಾಯಣ್ಣ ಕೂಡ ಬಂದಿದ್ದು ಇದೆ. ಹಾಗೆಯೇ ಚಿತ್ರದ ಮತ್ತೊಂದು ವಿಶೇಷತೆ ಅಂತಂದರೆ, ಒಂದು ಕಡೆ ದೃಶ್ಯ ವೈಭವದಿಂದ ಗಮನ ಸೆಳೆದರೆ ಕನ್ನಡದ ವಚನಕಾರ್ತಿ ಅಕ್ಕಮಹಾದೇವಿಯವರ ವಚನಗಳನ್ನು ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿದ್ದು ಕೂಡ ಗುರುತಿಸಬೇಕಾದಂತಹ ಅಂಶ.

0: ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಮುಖ್ಯ ವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಗಾನಗಂಗೆ ಕಾರ್ಯಕ್ರಮದಲ್ಲಿ ಬೆಳ್ಳಿಯ ತರಿಯ ಮರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ಒಂದು ಮಾಹಿತಿ ಒಂದಷ್ಟು ಮಾಹಿತಿ ಹಾಡುಗಳು ಮೂಡಿ ಬರ್ತಾ ಇವೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.
1: ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

1960ರ ದಶಕರ ಕಾಲ ಅಂತಂದರೆ ಅದು ಐತಿಹಾಸಿಕ ಚಿತ್ರಗಳನ್ನು ಕೊಟ್ಟಂತಹ ಕಾಲ ಅಂತ ಹೇಳಬಹುದು. ಅದರ ನಿರ್ಮಾಣ ಅನ್ನುವಂಥದ್ದು ತುಂಬ ದೊಡ್ಡ ಪರಿಶ್ರಮದ ಮಾತಾಗಿತ್ತು. ಜೊತೆಗೆ ಹೆಚ್ಚು ಮುಖ್ಯವಾಗಿ ಅದರ ಜೊತೆ ಜೊತೆಗೆ ಮತ್ತೊಂದು ಪಾತ್ರವನ್ನು ವಹಿಸ್ತಾ ಇದ್ದಿದ್ದು ಸಂಗೀತ ನಿರ್ದೇಶನ. ಒಂದು ಐತಿಹಾಸಿಕ ಚಿತ್ರಕ್ಕೆ ಸಂಗೀತ ಬಹಳ ಮುಖ್ಯ. ವೀರರಸ ಮೂಡಿಸುವಂತಹ ಸಂಗೀತ, ಭಾವನಾತ್ಮಕ ಕ್ಷಣಗಳಿಗೆ ಹೊಂದುವಂತಹ ಸ್ವರಗಳು, ಕಥೆಯ ವಾತಾವರಣಕ್ಕೆ ತಕ್ಕ ಹಿನ್ನೆಲೆ, ಇವೆಲ್ಲವೂ ಕೂಡ ಪ್ರೇಕ್ಷಕರ ಅನುಭವವನ್ನು ಹೆಚ್ಚು ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಈ ಚಿತ್ರದ ಸಂಗೀತ ನಿರ್ದೇಶಕರು ಟಿ ಜಿ ಲಿಂಗಪ್ಪ ಅವರು. ಚಿತ್ರದ ಹಾಡುಗಳು ಮತ್ತು ಸಂಗೀತ ಕಥೆಯ ಕಾಲಘಟ್ಟದ ಭಾವನೆಯನ್ನು ಪ್ರೇಕ್ಷಕರಿಗೆ ತಲುಪಿಸೋದ್ರಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸಿದ್ರು ಟಿ ಜಿ ಲಿಂಗಪ್ಪ ಅವರು.

ಒಂದು ಚಿತ್ರ ಯಶಸ್ವಿಯಾಗಬೇಕು ಅಂತಂದರೆ ಎಲ್ಲರ ಪಾತ್ರ ಕೂಡ ಅಷ್ಟೇ ಸಮನಾಗಿ ಪ್ರಮುಖವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದಕ್ಕೆ ಸಂಭಾಷಣೆ ಕಥೆ ಹಾಗೂ ಸಂಭಾಷಣೆ ಇದರ ಪಾತ್ರದ ಕೂಡ ಪಾತ್ರದ ಮಹತ್ವ ಕೂಡ ಇದೆ. ಐತಿಹಾಸಿಕ ಚಿತ್ರಕ್ಕೆ ಸಂಭಾಷಣೆ ಬರೆಯೋದು ಒಂದು ಸವಾಲಿನ ಕೆಲಸನೇ ಸರಿ. ಯಾಕೆಂತಂದರೆ ಸಂಭಾಷಣೆಗಳು ಕೇವಲ ಕಥೆಯನ್ನು ಮುಂದಕ್ಕೆ ಕೊಂಡೊಯ್ಯೋದಷ್ಟೇ ಅಲ್ಲ, ಪಾತ್ರಗಳ ವ್ಯಕ್ತಿತ್ವವನ್ನು ಪರಿಣಾಮಕಾರಿಯಾಗಿ ಪ್ರತಿಬಿಂಬಿಸಬೇಕು. ಚಿತ್ರಕಥೆ ರೂಪಿಸೋದ್ರಲ್ಲಿ ಜಿವಿ ಅಯ್ಯರವರ ಕೊಡುಗೆ ತುಂಬ ಗಮನಾರ್ಹವಾಗಿದೆ. ಚನ್ನಮ್ಮನ ಧೈರ್ಯ, ಆಕೆಯ ನಿರ್ಧಾರ ಶಕ್ತಿ ಮತ್ತು ಎದುರಾಳಿಗಳೊಂದಿಗೆ ನಡೆಯುವಂತಹ ಸಂಘರ್ಷ, ಇವೆಲ್ಲವೂ ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರಿಗೆ ಪರಿಣಾಮಕಾರಿಯಾಗಿ ತಲುಪುತ್ತವೆ. ಇದೇ ಕಿತ್ತೂರು ರಾಣಿ ಚೆನ್ನಮ್ಮ ಈ ಚಿತ್ರದ ಯಶಸ್ವಿಗೆ ಮತ್ತೊಂದು ಗರಿ ಅಂತ ಹೇಳಬಹುದು.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಹೀಗೆ ಯೋಚನೆ ಮಾಡ್ತಾ ಇದ್ರೆ ತುಂಬಾ ಆಶ್ಚರ್ಯ ಅಂತ ಅನ್ಸುತ್ತೆ. ಒಮ್ಮೆ 19ನೇ ಶತಮಾನದ ಕಿತ್ತೂರನ್ನ 20ನೇ ಶತಮಾನದ ಮಧ್ಯಭಾಗದಲ್ಲಿ ಸಿನಿಮಾ ಮೂಲಕ ಮರು ಸೃಷ್ಟಿ ಮಾಡಬೇಕು ಅಂತಂದ್ರೆ ಅದು ನಿಜಕ್ಕೂ ಕೂಡ ದೊಡ್ಡ ಸವಾಲೇ ಸರಿ. ರಾಜಮನೆತನದ ಉಡುಪುಗಳಿರ್ಬೋದು, ಆಭರಣಗಳು, ಕತ್ತಿಗಳು, ಕುದುರೆಗಳು, ಸೈನಿಕರ ವೇಷ, ಪ್ರತಿಯೊಂದು ಅಂಶ ಕೂಡ ಪರದೆ ಮೇಲೆ ಆ ಕಾಲದ ಅನುಭವ ನೀಡಬೇಕಾಗಿತ್ತು. ಅದರಲ್ಲಿ ಯುದ್ಧದ ದೃಶ್ಯಗಳು ಪ್ರೇಕ್ಷಕರಲ್ಲಿ ಉತ್ಸಾಹ ಮೂಡಿಸುವಂತೆ ಇರಬೇಕಿತ್ತು. ಇದಕ್ಕಾಗಿ ಕಲಾವಿದರು, ತಂತ್ರಜ್ಞರು ಮತ್ತು ಸಹಾಯಕ ಸಿಬ್ಬಂದಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಿತ್ತು. ಆ ಕೆಲಸ ಮಾಡಿದರು. 100 ಸಹ ಕಲಾವಿದರ ಜೊತೆಗೆ ಯಶಸ್ವಿಯಾದಂತಹ ಚಿತ್ರ ಕಿತ್ತೂರು ರಾಣಿ ಚೆನ್ನಮ್ಮ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.
2: ಇನ್ನು ಸಿನಿಮಾ ಮತ್ತು ಇತಿಹಾಸ, ಇದರ ಬಗ್ಗೆ ನಾವು ಮಾತನಾಡೋದಾದರೆ, ಕಿತ್ತೂರು ಚೆನ್ನಮ್ಮನ ಕಥೆಯನ್ನು ಸಿನಿಮಾ ಮಾಡುವಂತಹ ಉದ್ದೇಶ ಕೇವಲ ಮನರಂಜನೆ ಮಾತ್ರ ಅಷ್ಟೇ ಆಗಿರಲಿಲ್ಲ, ಇದು ಒಂದು ಇತಿಹಾಸವನ್ನು ಜನರ ಮುಂದೆ ತರುವಂತಹ ಪ್ರಯತ್ನ ಕೂಡ ಹೌದು. ವಿಶೇಷವಾಗಿ ಯುವ ಪೀಳಿಗೆಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರರ ಕಥೆಗಳನ್ನು ಪರಿಚಯಿಸೋದ್ರಲ್ಲಿ ಇಂತಹ ಚಿತ್ರಗಳ ಪಾತ್ರ ಬಹಳ ಬಹಳ ದೊಡ್ಡದು ಅಂತ ಹೇಳಬಹುದು. ಒಂದು ಪುಸ್ತಕ ಓದಿದಾಗ ಇತಿಹಾಸವನ್ನು ನಾವು ತಿಳ್ಕೊಳ್ತೀವಿ, ಆದರೆ ಸಿನಿಮಾ ಅದೇ ಇತಿಹಾಸವನ್ನು ದೃಶ್ಯ, ಅಭಿನಯ ಮತ್ತು ಸಂಗೀತದ ಮೂಲಕ ನಮ್ಮ ಕಣ್ಣು ಮುಂದೆ ಕಟ್ಟಿದ ಹಾಗೆ ಸದಾ ನಿಂತುಕೊಳ್ಳುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಕಿತ್ತೂರು ಚೆನ್ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖ ಐತಿಹಾಸಿಕ ಚಿತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಳ್ತು ಚಿತ್ರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲೂ ಗೌರವ ದೊರೆಯಿತು. ಕನ್ನಡದ ಅತ್ಯುತ್ತಮ ಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯ ಗೌರವವನ್ನು ಪಡೆದಂತಹ ಚಿತ್ರಗಳಲ್ಲಿ ಇದು ಕೂಡ ಒಂದು. ಅಂದರೆ ಕಿತ್ತೂರು ರಾಣಿಯ ಕಥೆ ಕೇವಲ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗದ ಮಟ್ಟದಲ್ಲೂ ಕೂಡ ಗಮನ ಸೆಳೆಯಿತು. ಒಬ್ಬ ರಾಣಿ ತನ್ನ ಅರಮನೆ, ತನ್ನ ಅಧಿಕಾರ, ತನ್ನ ಜೀವನಕ್ಕಿಂತ ದೊಡ್ಡದಾಗಿ ಯಾವುದನ್ನು ಆರಿಸ್ಕೊಳ್ಬಹುದು? ತನ್ನ ನಾಡಿನ ಗೌರವವನ್ನು. ಅದೇ ಕಿತ್ತೂರು ಚೆನ್ನಮ್ಮ. ಆಕೆ ಕೇವಲ ಕತ್ತಿ ಹಿಡಿದ ರಾಣಿಯಲ್ಲ, ಆಕೆ ಒಬ್ಬ ಧೈರ್ಯದ ಧ್ವನಿ. ಒಂದು ಕಾಲದಲ್ಲಿ ಕಿತ್ತೂರಿನಲ್ಲಿ ಮೊಳಗಿದಂತಹ ಧ್ವನಿ ಅದು. ಇದು ಇತಿಹಾಸದ ಪುಟಗಳಿಂದ ನಮ್ಮ ಕಿವಿಗೆ ಕೇಳುತ್ತೆ. ಮತ್ತು ಆ ಧ್ವನಿಯನ್ನು ಬೆಳ್ಳಿ ತೆರೆ ಮೇಲೆ ಶಾಶ್ವತಗೊಳಿಸಿದಂತಹ ಚಿತ್ರ ಕಿತ್ತೂರು ಚೆನ್ನಮ್ಮ.

0: ಗೊತ್ತೇ
1: ಗೊತ್ತು. ಒಟ್ಟಿನಲ್ಲಿ ಒಂದು ಚಿತ್ರ ಯಾಕೆ ನಿರ್ಮಾಣ ಆಯಿತು ಅಂತಂದರೆ ಅದು ನಮಗೊಂದು ಪಾಠವನ್ನು ಕಲಿಸುತ್ತೆ. ಇದರ ಬಗ್ಗೆ ಯೋಚನೆ ಮಾಡಿದ್ರೆ ತಂತ್ರಜ್ಞಾನ ಕಡಿಮೆ ಇದ್ದರೂ ಕೂಡ ಆಗಿನ ಕಾಲದಲ್ಲಿ ಲಭ್ಯವಿದ್ದಂತಹ ತಾಂತ್ರಿಕ ಸೌಲಭ್ಯಗಳನ್ನು ಬಳಸಿಕೊಂಡು ಹೊಸತನವನ್ನು ಸೃಷ್ಟಿ ಮಾಡ್ತಿದ್ದಂತಹ ಸಮಯದಲ್ಲಿ ಕಿತ್ತೂರು ಚೆನ್ನಮ್ಮ ಸಮರ್ಥವಾಗಿ ತೆರೆಗೆ ಬಂದಿತ್ತು. ಬಿ ಆರ್ ಪಂತಲು ಮಾಡಿದಂತಹ ಸಾಹಸ ಹುಸಿಯಾಗಿರಲಿಲ್ಲ. ನಿಜ, ಇಂದಿನ ತಂತ್ರಜ್ಞಾನ ಅದ್ಭುತಗಳನ್ನು ಸೃಷ್ಟಿ ಮಾಡಬಹುದು, ಆದರೆ ಒಂದು ಕಥೆಗೆ ಜೀವ ತುಂಬೋದು ಕಲಾವಿದರು ಮತ್ತು ತಂತ್ರಜ್ಞರ ಪರಿಶ್ರಮದಿಂದ. ಕಿತ್ತೂರು ಚೆನ್ನಮ್ಮ ಆ ಪರಿಶ್ರಮಕ್ಕೆ ಒಂದು ಉದಾಹರಣೆ.

0: ಆಗಿತ್ತು. ಹಾಗೆ ಕಿತ್ತೂರ್ ರಾಣಿ ಚೆನ್ನಮ್ಮ ಈ ಕಥೆ ಖಂಡಿತವಾಗ್ಲೂ ಅದು ಮುಗಿಯೋದಿಲ್ಲ, ಅದು ಪ್ರತಿಯೊಂದು ಪೀಳಿಗೆಯಲ್ಲೂ ಮತ್ತೆ ಮತ್ತೆ ಹೇಳಲ್ಪಡಬೇಕಾದಂತಹ ಕಥೆಯಾಗಿ ಮುಂದುವರಿಯುತ್ತೆ. ಅದರಲ್ಲೂ ಕೂಡ ನಮ್ಮ ಕನ್ನಡ ಚಿತ್ರ ರಂಗ ಒಂದು ದೃಶ್ಯ ಮಾಧ್ಯಮದಲ್ಲಿ ಶಾಶ್ವತವಾಗಿ ನೆಲೆ ಕಾಣಿಸಿದೆ ನಮಗೆ. ಆ ಕಥೆಯನ್ನು ಸಿನಿಮಾವಾಗಿ ರೂಪಿಸಿದಂತಹ ಕಲಾವಿದರು, ತಂತ್ರಜ್ಞರ ಪರಿಶ್ರಮವನ್ನು ನಾವು ನೆನಪು ಮಾಡಿಕೊಳ್ತಾ ನಾವು ಇಂದು ಕಿತ್ತೂರು ಚೆನ್ನಮ್ಮ ಚಿತ್ರದ ಒಂದು ಇದರ ಮೇಕಿಂಗ್ ಅಂದರೆ ಇದರ ಒಂದು ಸಾಹಸಮಯ ನಿರ್ಮಾಣದ ಮೂಲಕ ಒಂದು ಕಾಲಘಟ್ಟಕ್ಕೆ ಪ್ರಯಾಣ ಮಾಡಿದ್ದೀವಿ ಅಂತ ಹೇಳೋದರಲ್ಲಿ ತಪ್ಪೇನಿಲ್ಲ. ಇತಿಹಾಸವನ್ನು ನೆನಪು ಮಾಡಿಕೊಳ್ಳೋಣ, ವೀರರನ್ನು ಗೌರವಿಸೋಣ, ಮತ್ತೆ ನಮ್ಮ ನಾಡಿನ ಹೆಮ್ಮೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಯಿತು. ಅವರಿಗೆ ಅಂತಹ ಅನುಭವವನ್ನು ಕನ್ನಡ ಪ್ರೇಕ್ಷಕ ಪಡೆದಿರಲಿಲ್ಲ. ಬಿ ಆರ್ ಪಂತುಲು ಅವರು ಪದ್ಮಿನಿ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ಮಾಣ ಮಾಡಿದ್ರು, ಆಗುವಂತಹ ಮೊದಲು ಶಕ್ತಿ ಮೀರಿ ಶ್ರಮಪಟ್ಟಿದ್ರು. ಜಿ ವಿ ಅಯ್ಯರ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದ್ರಂತೆ, ಖ್ಯಾತಿ ಹಾಗೂ ಹಣ ತಂದುಕೊಟ್ಟಂತಹ ಕಿತ್ತೂರು ಚೆನ್ನಮ್ಮ ನಿಸ್ಸಂದೇಹವಾಗಿ ಕನ್ನಡ ಚಿತ್ರಲೋಕದಲ್ಲೊಂದು ಮೈಲಿಗಲ್ಲು ಅಂತ. ಈ ಗೀತೆಗಳನ್ನು ಜಿ ವಿ ಅಯ್ಯರವರ ಜೊತೆಗೆ ಚೆನ್ ಹೂಗಾರ್ ಅವರು ಕೂಡ ಬರೆದಿದ್ದರು. ಅಕ್ಕ ಮಹಾದೇವಿಯವರ ವಚನಗಳನ್ನು ಇದರಲ್ಲಿ ಅಳವಡಿಸಿಕೊಂಡಿತ್ತು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದಂತಹ ಗಾಯಕರು ಪಿ ವಿ ಶ್ರೀನಿವಾಸ್, ಎಸ್ ಜಾನಕಿ, ಪಿ ಸುಶೀಲಾ, ಪಿ ಕಾಳಿಂಗರಾವ್ ಹಾಗೂ ಸಂಗಡಿಗರು.
1: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಮಾತಾಡು.
2: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
0: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.
1: ಈ ಭಾಷೆ ಕಲಿಯೋದು

ಗಾನಗಂಗೆ ಕಾರ್ಯಕ್ರಮದಲ್ಲಿ ಬೆಳ್ಳಿ ತೆರೆಯ ಮರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಚಿತ್ರದ ನಿರ್ಮಾಣ ಕುರಿತಾದಂತಹ ಮಾಹಿತಿಯೊಂದಿಗೆ ಎಲ್ಲ ಗೀತೆಗಳು ನಿಮಗಾಗಿ ಮೂಡಿಬಂತು. ಇದು ಇಂದಿನ ಈ ಕಾರ್ಯಕ್ರಮ. ಇನ್ನು ಆಕಾಶವಾಣಿ ಇದು 490.1 meters ಅಂದರೆ 612 kHz. ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೆರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಭರೋಸಾ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ರಾಜೇಂದರ್ ಕೃಷ್ಣನ್ ಅವರ ಈ ಹಾಡಿಗೆ ರವಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ದೋಸ್ತಾನ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಕಿಶೋರ್ ಕುಮಾರ್ ಹಾಗೂ ಮೊಹಮ್ಮದ್ ರಫಿಯವರ ಯುಗಳದ ಸ್ವರಗಳಲ್ಲಿ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಸಂಗೀತವನ್ನು ನೀಡಿದ್ದಾರೆ.

ಹೇಗ್ ತುಜೆ ಕೇಳಿಯೇ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರಗಳ ಧ್ವನಿಯಲ್ಲಿ. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಲ್ ಸಂಗೀತವನ್ನು ನೀಡಿದ್ರು. ಯಾರನ್ನ ಚಿತ್ರದ ಗೀತೆ ಇದೀಗ ಮೂಡಿ ಬರ್ತಾ ಇದೆ? ಅಂಜಾನ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಸಂಗೀತವನ್ನು ನೀಡಿದ್ದಾರೆ, ಹಾಡಿದ್ದಾರೆ ಕಿಶೋರ್ ಕುಮಾರ್.

ಮಿಸ್ಟರ್ ನಟ್ವರ್ ಚಿತ್ರದ ಗೀತೆ ಇದುವರೆಗೆ ಕೇಳಿದ್ರಿ. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಗಳಲ್ಲಿ ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಸಂಗೀತವನ್ನ ನೀಡಿದ್ರು. ಗೀತೆ ಮೂಡಿ ಬರ್ತಾ ಇದೆ ಗೋಲ್ಮಾಲ್ ಚಿತ್ರದಿಂದ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಸಂಗೀತವನ್ನು ನೀಡಿದ್ದಾರೆ.

ಇದುವರೆಗೆ ಸುನ್ಹೇರೆ ಪಲ್, ಇದರಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿಬಂದವು. ಇದು ಆಕಾಶವಾಣಿ ಬೆಂಗಳೂರು, ಸಮಯ 11:46. ನಮ್ಮ ಮುಂದಿನ ಕಾರ್ಯಕ್ರಮ ಸವಿ ನೆನಪು. ಹಳೆಯ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ರಾಜ ನನ್ನ ರಾಜ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳೋಣ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಗೀತರಚನೆ ಚಿ ಉದಯಶಂಕರ್ ಅವರದ್ದು, ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ಸವಿ ನೆನಪು ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ರಾಜ ನನ್ನ ರಾಜ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳು ಇದುವರೆಗೆ ಮೂಡಿ ಬಂದವು. ಇನ್ನು ಮುಂದೆ ಚಿರಂಜೀವಿ 1976 ತೆರೆ ಕಂಡಂತಹ ಚಿತ್ರ, ಇದರ ಕೆಲವು ಗೀತೆಗಳು. ಹಾಡಿರುವಂತಹ ಕಲಾವಿದರು ಬಿ ಎಸ್ ಬಾಲಕೃಷ್ಣ, ವಾಣಿ ಜಯರಾಮ್, ಪಿ ಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್. ಈ ಗೀತೆಗಳನ್ನು ಬರೆದಿದ್ದಾರೆ ವಿಜಯ ನರಸಿಂಹ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಇದರಲ್ಲಿದೆ.

ಇದುವರೆಗೆ ಚಿರಂಜೀವಿ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳೋಣ ಬಡವರ ಬಂಧು ಚಿತ್ರದ ಗೀತೆಗಳನ್ನ. ಡಾಕ್ಟರ್ ರಾಜ್ಕುಮಾರ್, ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಗೀತೆಗಳನ್ನ ಕೇಳಬಹುದು.

ಬಡವರ ಬಂಧು ಚಿತ್ರದ ಗೀತೆಗಳನ್ನ ಕೇಳಿದ್ರಿ ಡಾಕ್ಟರ್ ರಾಜ್ಕುಮಾರ್, ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ದನಿಯಲ್ಲಿ. ಚಿತ್ರಕ್ಕೆ ಚಿ ಉದಯಶಂಕರ್ ಅವರ ಗೀತ ರಚನೆ ಇತ್ತು ಹಾಗೂ ಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇತ್ತು. ಇನ್ನೀಗ ಕೇಳೋಣ ವಿಜಯವಾಣಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ದನಿಗಳಲ್ಲಿ ಚಿತ್ರಕ್ಕೆ ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

0: ವಿಜಯವಾಣಿ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಇನ್ನೀಗ ಕೇಳಿ ರಾಮಲಕ್ಷ್ಮಣ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.
1: ಮಾತು ಚೆನ್ನ ಮನ ಚೆನ್ನ ನಿನ್ನ ಈ ಕಪ್ಪಲ್ಲು ಚೆನ್ನ

ಇದುವರೆಗೆ ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಮತ್ತು ಸಿದ್ಧ ಉಡುಪು ಕ್ಷೇತ್ರದ ಬೆಳವಣಿಗೆಗೆ ವೇಗ ನೀಡುವ ನಿಟ್ಟಿನಲ್ಲಿ ನೂತನ ಜವಳಿ ಮತ್ತು ಸಿದ್ಧ ಉಡುಪು ನೀತಿ 2026-31ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಯಶಸ್ವಿಯಾಗಿ ಬೆಳೆಯುತ್ತಿರುವ ಜವಳಿ ಮತ್ತು ಸಿದ್ಧ ಉಡುಪು ಕೈಗಾರಿಕೆಗಳನ್ನು ರಾಜ್ಯದ ಇತರೆ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು, ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ದೊರೆಯಬೇಕು ಹಾಗೂ ಜಿಲ್ಲೆಗಳ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ವೇಗ ಸಿಗಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದಿದ್ದಾರೆ. ಕಲಬುರಗಿಯ ಅಕ್ಕಮಹಾದೇವಿ ಬಡಾವಣೆ ಬಳಿಯ ಬಿದ್ದಾಪುರ ಕಾಲೋನಿಯಲ್ಲಿ ಲೀಪ್ ಲ್ಯಾಬ್ಸ್ಗೆ ಶೇಕಡ 30% ದರದಲ್ಲಿ ನಿವೇಶನ ಹಂಚಿಕೆಗೆ ಸಚಿವ ಸಂಪುಟ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿ, ಬೆಂಗಳೂರಿನಾಚೆಗೂ ನವೋದ್ಯಮ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು 1,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಯ ಭಾಗವಾಗಿ ಕಲಬುರಗಿಯಲ್ಲಿ ಈ ಪ್ರಯೋಗಾಲಯ ಸ್ಥಾಪಿಸಲಾಗುತ್ತಿದೆ ಎಂದರು. ಗರ್ಭಿಣಿಯರು ಹಾಗೂ ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳನ್ನು ಸೇವಿಸುವಂತೆ ಗದಗ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಸಿಎಸ್ ಶಿವನಗೌಡರ್ ಕೋರಿದ್ದಾರೆ. ಲಕ್ಕುಂಡಿಯ ಶ್ರೀ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಮಾತನಾಡಿ, ಗರ್ಭಿಣಿಯರು, ಬಾಣಂತಿಯರು, 6 ವರ್ಷದೊಳಗಿನ ಮಕ್ಕಳು ಹಾಗೂ ಕಿಶೋರಿಯರ ಆರೋಗ್ಯ ಸುಧಾರಣೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಆಧಾರಶಿಲಾ ಮತ್ತು ನವಚೇತನ ಮಾದರಿಗಳು, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ 100 ದಿನ ಪೂರೈಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲಮಟ್ಟಿ ಕೃಷ್ಣಾ ಜಲಾಶಯ ವರ್ಣಮಯ ವಿದ್ಯುತ್ ದೀಪದ ಅಲಂಕಾರ ಕಂಗೊಳಿಸಿತು. ಕಲಬುರಗಿ ನಗರದ ಮಿನಿ ವಿಧಾನಸೌಧ ಕಟ್ಟಡ ನಿನ್ನೆ ಸಂಜೆ ಹಳದಿ ಕೆಂಬಣ್ಣದ ದೀಪಾಲಂಕಾರದಿಂದ ಅಲಂಕೃತಗೊಂಡಿತು. ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಕಲಬುರಗಿ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಮೈದಾನದಲ್ಲಿ 17ನೇ ತಾರೀಕು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆ 17ರಂದು ಬೆಳಗ್ಗೆ ರಾಷ್ಟ್ರಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಕುರಿತು ಉಪನ್ಯಾಸ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಕೇಂದ್ರ ಭಾಗದ ಕೆಜಿ ರಸ್ತೆ ಮತ್ತು ಮೆಜೆಸ್ಟಿಕ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ದೀಪಗಳ ಕಾರ್ಯನಿರ್ವಹಣೆ ಹಾಗೂ ತ್ಯಾಜ್ಯ ನಿರ್ವಹಣೆ ಕುರಿತು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ಪರಿಶೀಲನೆ ನಡೆಸಿದರು. ಕಾರ್ಯನಿರ್ವಹಿಸದ ಬೀದಿ ದೀಪಗಳನ್ನು ತೆರವುಗೊಳಿಸಿ ಶೀಘ್ರವೇ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಕರಡು ಪರಿಷ್ಕರಣೆ ಹಿನ್ನೆಲೆ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನ ಮತದಾರರ ಮನೆಗಳಿಗೆ ವಿವಿಧ ತಾಲೂಕುಗಳ ತೆಹಸೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊಪ್ಪಳ ಜಿಲ್ಲೆ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ತರಬೇತಿ ಪೂರ್ಣಗೊಳಿಸಿದ ಬೀದರ್ ಕಾರಾಗೃಹದ 17 ಜನ ಬಂಧಿಗಳಿಗೆ ಗಣ್ಯರು ಪ್ರಮಾಣಪತ್ರ ವಿತರಿಸಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸರ್ ಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದೆ. ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಈ ತಿಂಗಳ 30 ಕೊನೆ ದಿನ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ಇಂದು ಚಿಕ್ಕಮಗಳೂರು ಶ್ರೀನಿವಾಸನಗರ ಬಡಾವಣೆಯಲ್ಲಿ ಅರಣ್ಯಾಧಿಕಾರಿ ಪಿ ಶ್ರೀನಿವಾಸ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ನೈರುತ್ಯ ರೈಲ್ವೆ ಗಣೇಶ ಚತುರ್ಥಿ ಹಿನ್ನೆಲೆ ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಬೆಳಗಾವಿಗೆ ಇಂದು ಸಂಜೆ 7 ಗಂಟೆಗೆ ವಿಶೇಷ ರೈಲು ಸೇವೆ ನಿಗದಿಪಡಿಸಿದೆ. ರೈಲು ಚಿಕ್ಕಬಾಣಾವರ ಅರಸೀಕೆರೆ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ನಾಳೆ ಬೆಳಗ್ಗೆ 8:25 ಬೆಳಗಾವಿ ತಲುಪಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
1: ವನಿತಾ ವಿಹಾರ.

ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್,

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಇಂಜಿನಿಯರ್ ದಿವಸ ಅಥವಾ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಮೀಪದಲ್ಲಿ ಇದ್ದೇವೆ. ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ರಾಷ್ಟ್ರದಾದ್ಯಂತ ಅಭಿಯಂತರರ ದಿವಸವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆಯ ಭಾಗವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹಾಸನದ ಮಹಾನಗರ ಪಾಲಿಕೆಯಲ್ಲಿ ಕಿರಿಯ ಅಭಿಯಂತರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ KR ಕವಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಾಮಾಣಿಕವಾದಂತಹ ಕೆಲಸದ ಜೊತೆಗೆ ಉತ್ತಮ ಕೆಲಸವನ್ನು ಕೂಡ ಅವರು ಮಾಡಿಕೊಂಡು ಬರ್ತಾ ಇರತಕ್ಕಂಥವ್ರು. ಅದರ ಜೊತೆಗೆ ಅನೇಕ ಸಮಾಜ ಸೇವೆಗಳನ್ನು ಕೂಡ ಮಾಡಿಕೊಂಡು ಬರ್ತಾ ಇರತಕ್ಕಂಥವ್ರು. ಮಲೆನಾಡಿನ ಕುಗ್ರಾಮದಲ್ಲಿ ಹುಟ್ಟಿದ ಅವರು ಈ ಹಂತದವರೆಗೂ ಬಂದಿರತಕ್ಕಂಥದ್ದು ಒಂದು ರೀತಿ ರೋಚಕವಾದಂತಹ ಕತೆ ಅಂತ ಹೇಳಿ ಹೇಳಬಹುದು. ಅವರ ಅನುಭವಗಳನ್ನ ಈಗ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕವಿತಾ ಮೇಡಮ್.
1: ನಮಸ್ಕಾರ ಸರ್.
0: ತಾವು ಇಂಜಿನಿಯರ್ ಆಗಬೇಕು ಅನ್ನೋಂಥದ್ದು ಇತ್ತ ನಿಮ್ಮ ಮನಸ್ಸಿನಲ್ಲಿ?
1: ಇಲ್ಲ ಸರ್, ನನಗೆ ಪ್ರೊಫೆಸರ್ ಆಗಬೇಕಂತ ಇತ್ತು. ನಮ್ಮ ತಾಯಿ ಚಿಕ್ಕಪ್ಪ GK VK ನಲ್ಲಿ ಡಾಕ್ಟರ್ GK ವೀರೇಶ್ ಅಂತ ಪ್ರೊಫೆಸರ್ ಆಗಿದ್ರು, ನಾನು PUC ನಲ್ಲಿ ಓದಬೇಕಾದ್ರೆ. ಬಟ್ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸ್ವಲ್ಪ ಹಾರ್ಡ್ ವರ್ಕರ್ ಆಗಿರಲಿಲ್ಲ, ಹಾಗಾಗಿ ಸಕ್ಸಸ್ ಕಡಿಮೆ ಆಯಿತು. ಸೊ ಹಾಗಾಗಿ ನಾನು 1 ವರ್ಷ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಅಗೇನ್ ಡಿಪ್ಲೊಮೋ ಮಾಡಿ ಸರ್ಕಾರಿ ವೃತ್ತಿಗೆ ಹೋಗ್ಬೇಕನ್ನೋದಷ್ಟೇ ನನ್ನ ಮೈಂಡಲ್ಲಿತ್ತು. ಅಂದರೆ ನನ್ನ ಜೀವನನ ಸೆಟ್ಲ್ ಮಾಡ್ಕೋಬೇಕಂತ. ಹಾಗಾಗಿ KPSC ಎಕ್ಸಾಮ್ ಬರೆದು ನಗರಾಭಿವೃದ್ಧಿ ಇಲಾಖೆಗೆ 2005ರಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಸೇರ್ಪಡೆ ಆದೆ ಸರ್.
0: ಈ ತರದೊಂದು ಹುದ್ದೆ ಇದೆ ಅನ್ನುವಂಥದ್ದು ಮತ್ತೆ ಇಲ್ಲಿಗೆ ನಾವು ಅಪ್ಲೈ ಮಾಡಿ ಸೇರ್ಬಹುದು ಅನ್ನೋ ಅಂತದ್ದು

0: ಹೇಗ್ ಗೊತ್ತಾಯ್ತು ನಿಮ್ಗೆ?
1: ಸರ್, ನಾನು ಪೇಪರ್ಗಳಲ್ಲಿ ತುಂಬಾ ಓದ್ತಾ ಇದ್ದೆ, ಜಾಸ್ತಿ ಎಂಪ್ಲಾಯ್ಮೆಂಟ್ ನ್ಯೂಸ್ ಅದನ್ನ ತುಂಬಾ ಓದ್ತಾ ಇದ್ದೆ. ಮತ್ತೆ ಇದು ನಂದು ಎರಡನೇ ಅಟೆಂಪ್ಟ್ ಅಷ್ಟೇ ಕೆಪಿಎಸ್ಸಿ ಇದು. ಸೊ ಎರಡನೇ ಅಟೆಂಪ್ಟಿಗೆನೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ, ಜೂನಿಯರ್ ಇಂಜಿನಿಯರ್ ಆಗಿ ಆಯ್ಕೆ ಆಗಿತ್ತು. ಕೆಲ್ಸಕ್ಕೆ ಸೇರೋವರೆಗೆ ನಮ್ದು ಜೀವನ ರೂಪಿಸ್ಕೋಬೇಕಂತ ಸೇರಿದ್ದು. ಬಟ್ ಇಲಾಖೆ ಬಗ್ಗೆ ನಂಗೆ ಅಷ್ಟು ಪರಿಚಯ ಇರಲಿಲ್ಲ, ಒಂದು ಸರ್ಕಾರಿ ಕೆಲಸ ಅಷ್ಟೇ ಇತ್ತು. ಬಟ್ ಇಲಾಖೆಗೆ ಬಂದಾದ್ಮೇಲೆ ಬೇರೆ ಇಲಾಖೆಗಿಂತ ಈ ಇಲಾಖೆನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡೋದು ವಿಭಿನ್ನ ಅಂತ ಅನ್ನಿಸ್ತು. ಯಾಕೆಂದ್ರೆ ನಾವು ಜನಗಳ ಮಧ್ಯನೇ ಇರ್ತೀವಿ. ಸೊ ಪ್ರತಿಯೊಂದು ಜನ ಹೇಗೆ ವಾಸಿಸ್ತಾ ಇದ್ದಾರೆ, ಅವ್ರಿಗೇನು ಕಷ್ಟ ಸುಖ ಇದೆ, ಮತ್ತೆ ಯಾವ್ಯಾವ ತರ ಜನ ಇದ್ದಾರೆ, ನಮಗೆ ತೆರಿಗೆ ಹೆಂಗೆ ಪಾವತಿ ಆಗುತ್ತೆ, ಅದೆಲ್ಲದನ್ನು ಒಂದು ಈ ಇಲಾಖೆಯಿಂದ ಕಲ್ತ್ಕೋಬಹುದು. ಸರ್, ಸೇರಕ್ಕೆ ನನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತ ಸೇರ್ಕೊಂಡೆ. ಸೇರ್ಕೊಂಡಾಗಿ ಎಲ್ಲರದು ಕಷ್ಟ ಸುಖ ನೋಡ್ತಾ ಬೇರೆಯವ್ರ ಜೀವನ ರೂಪಿಸ್ಬೇಕಂತ ಮನ್ಸಾಯ್ತು. ಆ ತರ ಒಳ್ಳೇದಾಯ್ತು, ನಾನು ಇಂಜಿನಿಯರ್ ಆಗಿ ಸೇರ್ಕೊಂಡಿತ್ತು ಅಂತ ಅನ್ಸ್ತಾ ಇದೆ.
0: ನೀವು ಹುಟ್ಟಿದ್ದು ಮಲೆನಾಡಿನ ಒಂದು ಕುಗ್ರಾಮದಲ್ಲಿ, ಅಲ್ಲಿಂದ ಇಲ್ಲಿಯವರೆಗೂ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು?
1: ಸರ್, ನಾನು ಹಾಸನದಿಂದ ಒಂದು ಸುಮಾರು 80 ಕಿಲೋಮೀಟರ್ ದೂರ ನಾನು ಹುಟ್ಟಿದ್ದು ಕೊಂತನ ಮನೆ ಅಂತ.
0: ಕೊಂತನ ಮನೆ ಸಕಲೇಶ್ಪುರ ತಾಲೂಕು.
1: ಸಕಲೇಶ್ಪುರ ತಾಲೂಕು. ನಮ್ಮ ಅಪ್ಪ ಅಮ್ಮ ಇಬ್ರು ರೈತರೇನೆ ಸರ್. ನಾವು 6 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, ನನ್ನ ತಮ್ಮ ಒಬ್ಬ, ನಾನು 5ನೇವಳು ಹೆಣ್ಮಕ್ಳು. ನನ್ನ ತಾಯಿ ಚಿಕ್ಕಪ್ಪ ಡಾಕ್ಟರ್ ಜಿ ಕೆ ವೀರೇಶ್ ಅಂತ, ಜಿ ಕೆ ವಿಕೆ ನಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು. ಮತ್ತೆ ನನ್ನ ತಾಯಿ ತಮ್ಮಂದಿರು ಗವರ್ಮೆಂಟ್ ಆಫೀಷಿಯಲ್ ಇದ್ರು. ನಮ್ಮ ತಾಯಿ ಎಲ್ಲರನ್ನು ಕರ್ಕೊಂಡು ಹೋಗಿ ಅಜ್ಜಿ ಮನೇಲಿ ಬಿಟ್ರು ಓದ್ಸೋದಕ್ಕೆ ಅಂತ. ಅಲ್ಲಿಂದ ನಮ್ಮ ಒಂದು ಅವ್ರನ್ನೆಲ್ಲ ರೋಲ್ ಮಾಡೆಲ್ ಆಗಿ ತಗೊಂಡು ಓದ್ಕೊಂಡು ಬಂದ್ವಿ. ಹಿರಿಯಕ್ಕನ್ನ ಬೇಗ ಮದುವೆ ಮಾಡಿಬಿಟ್ರು ರೈತರಿಗೆ. ಆಮೇಲೆ ಇನ್ನೆಲ್ಲ ಡಿಗ್ರಿ ಮಾಡಿಕೊಂಡು ಪ್ರೈವೇಟಲ್ಲಿಗೆ ಬಂದು ಸೇರ್ಕೊಂಡ್ವಿ ಹಾಸನ್ಗೆ. ಹಂಗೆ ಇಬ್ರು ಅಕ್ಕಂದಿರು ಈಗ ಸರ್ಕಾರಿ ನೌಕರಿಲಿದ್ದಾರೆ. ಒಬ್ರು ಗವರ್ಮೆಂಟ್ ಹಾಸ್ಪಿಟಲ್ ಕುಶಾಲನಗರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾರೆ, ಇನ್ನೊಬ್ರು ಅಗ್ಲಳ್ಳಿ ಶಾಲೆನಲ್ಲಿ HM ಆಗಿದ್ದಾರೆ ಕಮಲಾಕ್ಷಿ ಅಂತ. ಇನ್ನೊಬ್ಳಕ್ಕನ್ನು ಡಿಗ್ರಿ ಆಗಿ ABC ನಲ್ಲಿ ವರ್ಕ್ ಮಾಡ್ತಾ ಇದ್ಲು, ಈಗ ಹೌಸ್ ವೈಫ್ ಆಗಿದ್ದಾಳೆ. ಅವ್ರುಗಳು ನನ್ನನ್ನ ಕರ್ಕೊಂಡು ಬಂದು ಅವ್ರ ರೂಮಲ್ಲಿ ಇಟ್ಕೊಂಡು ಓದಿಸಿದ್ರು ನನ್ನ ಅಕ್ಕಂದಿರು. ಹಾಗೆ ಓದ್ಕೊಂಡು ಖಾಸಗಿ IT ಕಾಲೇಜಲ್ಲಿ ಕೂಡ ಟೀಚ್ ಮಾಡ್ತಾ ಇದ್ದೆ. ಅವಾಗ ನನ್ನ ಟೀಚಿಂಗ್ ಅಲ್ಲಿ ಇದ್ದಿದ್ರಿಂದ ನನ್ಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಯ್ತು. ಥಿಯರಿ ನನ್ಗೆ ಸಾಕಷ್ಟು ಹೆಲ್ಪ್ ಆಯ್ತು ಸರ್. ನಾನು ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ, ಥಿಯರಿ ಮತ್ತೆ ಪ್ರಾಕ್ಟಿಕಲ್. ಅದು ನನ್ಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ತುಂಬಾನೇ ಅನುಕೂಲ ಆಯ್ತು ಸರ್. ಆ ರೀತಿ ನಾನು ಒಂದು ಬೆಳೆದ್ ಬಂದೆ ಸರ್. ತುಂಬಾ ಕಷ್ಟಗಳನ್ನ ನೋಡಿದೀವಿ ನಾವು ಸ್ಟೂಡೆಂಟ್ ಲೈಫ್ ಅಲ್ಲಿ. ಮತ್ತೆ ನಾನು ಅಜ್ಜಿ ಮನೆಯಿಂದ ನಮ್ಮ ತಾಯಿ ಮನೆಗೆ ಬಂದೆ ಕೊಂತನ ಮನೆಗೆ. ಅಲ್ಲಿಂದ ಅತ್ತಿಹಳ್ಳಿ ಶಾಲೆಗೆ ಹೋಗ್ತಾ ಇದ್ದೆ. ಅಲ್ಲಿಗೆ 2 ಕಿಲೋಮೀಟರ್ ಕಾಡು ಒಳಗಡೆ ನಡ್ಕೊಂಡು ಹೋಗ್ಬೇಕಿತ್ತು. ಬೆಳಿಗ್ಗೆ 2 ಕಿಲೋಮೀಟರ್, ಸಂಜೆ 2 ದಿವಸಕ್ಕೆ 4 ಕಿಲೋಮೀಟರ್ ನಡೀತಾ ಇದ್ವಿ. ಅಲ್ಲಿ ನನಗೆ 7ನೇ ತರಗತಿಗೆ ಲಾಸ್ಟ್ ಆಗೋದಿತ್ತು ನಂದು ಎಜುಕೇಷನ್. ಮತ್ತೆ 8ಇಂದ ಒಣಗೂರ್ ಕೂಡ್ರಸ್ತೆ ಅಲ್ಲಿಗೆ ಬರ್ಬೇಕಿತ್ತು. ಬಟ್ ನಮ್ಮ ಅಕ್ಕಂದಿರು ಆಲ್ರೆಡಿ ಅಜ್ಜಿ ಮನೇಲಿ ಓದ್ತಾ ಇದ್ರು. ನನಗೆ ಸ್ವಲ್ಪ ಅಜ್ಜಿ ಮನೆ ಬಿಟ್ಟು ಓಡ್ ಬಂದೆ ನಾನು ನಮ್ಮ ಮನೆಗೆ. ಆಮೇಲೆ ಮತ್ತೆ ಅಷ್ಟು ದೂರ ಹೋಗೋದಂಗೇನೋದು ಇತ್ತು. ಅಷ್ಟರಲ್ಲಿ 6ನೇ ತರಗತಿಯಿಂದನೇ ಜವಾಹರ್ ನವೋದಯ ವಿದ್ಯಾಲಯ ಮಾವಿನಕೆರೆ ಅಲ್ಲಿಗೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮ್ಮ ಅಪ್ಪಣ್ಣ ಮಾಸ್ಟರ್ ಅಂತ ಅಂದ್ಬಿಟ್ಟು ನಮ್ಮ ಸ್ಕೂಲ್ ಟೀಚರ್ ಅತ್ತೇಳಿ ಶಾಲೆ ಟೀಚರು, ಅವರು ಒಂದು 5 ಜನಕ್ಕೆ ಅವರೇ ಫ್ರೀ ಟ್ಯೂಷನ್ ಮಾಡಿ ಎಕ್ಸಾಮ್ ಬರೆಸಿದ್ರು. ಅದರಲ್ಲಿ ನಾನೊಬ್ಳು ಆಯ್ಕೆ ಆದೆ. ಅಲ್ಲಿಂದ ನಂದು CBSE ಎಜುಕೇಷನ್ ಕಂಟಿನ್ಯೂ ಆಯಿತು. ಇವತ್ತು ಜವಾಹರ್ ನವೋದಯ ವಿದ್ಯಾಲಯಗಳು ಭಾರತದಾದ್ಯಂತ ಪ್ರತಿ ಸ್ಟೇಟಲ್ಲೂ ಪ್ರತಿ ಜಿಲ್ಲೆನಲ್ಲೂ ಇದೆ. ಒಂದು ಉತ್ತಮವಾದ ಎಜುಕೇಷನ್ ಎಲ್ಲ ಬಡ ಮಕ್ಕಳಿಗೂ ಸಿಗ್ತಾ ಇದೆ ಸರ್. ಅದು ಹಂಗೆ ಮುಂದುವರ್ಕೊಂಡು ಬಂತು ಸರ್.
0: ನವೋದಯ ಶಾಲೆಯನ್ನು ಸೇರಿದ ಮೇಲೆ ನಿಮ್ಮ ಬದುಕು ಹೇಗೆ ಬದಲಾಯಿತು?
1: ಸರ್, ನವೋದಯ ಶಾಲೆಯಲ್ಲಿ ಅಲ್ಲಿ ಅದರಲ್ಲೂ ನಮ್ದು ಫಸ್ಟ್ ಬ್ಯಾಚ್ ಇರೋದ್ರಿಂದ ನಮಗೆ ಯಾರು ಸೀನಿಯರ್ಸ್ ಅಂತ ಇರಲಿಲ್ಲ. ನಮ್ಮನ್ನು ಕೈ ಹಿಡಿದು ನೆಡ್ಸೋರು ಅಲ್ಲಿ ಟೀಚರ್ಸೇ ನಮ್ಮ ಪೋಷಕರಾಗಿದ್ರು. ಮತ್ತೆ ಇಂಗ್ಲಿಷ್ ಮೀಡಿಯಂ ಎಜುಕೇಷನ್ ಎಲ್ಲ ಬೇರೆ ಸ್ಟೇಟ್ ಅವರೇ ಜಾಸ್ತಿ ಇದ್ರು. ಹಾಗಾಗಿ ಸ್ವಲ್ಪ ಭಾಷೆನ ಕಲೀಲಿಕ್ಕೆ ಇದಾಯ್ತು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫುಡ್ಡನ್ನ ಕೊಡೋರು. ನಮ್ಮ ಮನೆಗಳಲ್ಲಿ ಸಿಗ್ತಾ ಇರೋದು ಅಲ್ಲಿ ಚೆನ್ನಾಗಿ ಸಿಗ್ತಾ ಇತ್ತು. ಮತ್ತೆ ಒಳ್ಳೆ ಶಿಸ್ತಿತ್ತು. ನಮ್ಗೆ ಒಂದ್ಸತಿ ಜಾಯಿನ್ ಆದ್ರೆ 6 ತಿಂಗಳಿಗೆ ಒಂದ್ಸತಿ ಅಷ್ಟೇ ಊರಿಗೆ ಬರ್ಬೇಕಿತ್ತು. ಅವಾಗಿನ ಫೋನ್ ಗಿನ್ ಏನೇ ಇರಲಿಲ್ಲ. ನಮ್ಗೆ ಅದೇ ಒಂದು ಸೆಕೆಂಡ್ ಮನೆ ತರ ಆಗಿದೆ ಸರ್. ಅದು ನನ್ಗೆ ಅಲ್ಲಿಗೆ ಸೇರ್ಲಾಗಿ ಸರ್ ನನ್ಗೆ ಒಂದು ಒಳ್ಳೆ ಇದು ಸಿಕ್ತು ಸರ್ ಎಜುಕೇಶನ್.
0: ಈಗ ಕವಿತಾ ಅಂತ ಹೇಳಿದ್ರೆ ಅವರು ಮಹಾನಗರ ಪಾಲಿಕೆನಲ್ಲಿ ಇಂಜಿನಿಯರ್ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಜನರಿಗೆ ನೀವು ಗೊತ್ತಿದ್ದೀರಿ.
1: ಸರ್,
0: ನೀವು ಬಾಲ್ಯದಲ್ಲಿ ಮತ್ತೆ ವಿದ್ಯಾರ್ಥಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಹಿಂಗೆ ಎಲ್ರಿಗೂ ಗೊತ್ತಿರ್ತಾ ಇದ್ರ, ಚಟುವಟಿಕೆಯಿಂದ ಇರ್ತಾ ಇದ್ರ, ಹೇಗೆ?
1: ಹೌದು ಸರ್, ನಾನು ಸ್ಕೂಲ್ ಡೇಸಲ್ಲೂ ಅಷ್ಟೇನೆ, ನಮ್ಮ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕೈ ಹಿಡಿದು ಕರ್ಕೊಂಡು ಹೋಗೋದು ಆಗ್ಲೇ ಇತ್ತು ನನಗೆ. ಆಯ್ತು, ನಮ್ಮ ಮಲೆನಾಡಲ್ಲಿ ಹಂಗೇನೆ, ನಮ್ಮ ಸೀನಿಯರ್ಸ್ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗೋರು. ಹಳ್ಳ ಎಲ್ಲ ದಾಟ್ಕೊಂಡು ಹೋಗ್ಬೇಕಿತ್ತು, ಮಳೆಗಾಲದಲ್ಲೆಲ್ಲ ಮರಗಳು ಬೀಳವು, ಮತ್ತೆ ಅವಾಗೆಲ್ಲ ಛತ್ರಿ ರೈನ್ ಕೋಟ್ ಇರ್ಲಿಲ್ಲ, ಗೊರ್ಗ ಅಂತ ಇತ್ತು, ಆ ಗೊರ್ಗನ್ ಹಾಕೊಂಡು ಹೋಗಿವಿ ನಾವು. ನೆಕ್ಸ್ಟ್ ನವೋದಯಕ್ಕೆ ಬಂದಾದ್ಮೇಲೆ ಅಲ್ಲಿ ಪ್ಯೂರ್ ಮುಗಿಯೋ

0: ಲೀಡರ್ಶಿಪ್ ಇದೆ, ಡೈನಿಂಗ್ ಹಾಲ್ ಲೀಡರ್ಶಿಪ್, ಹೌಸ್ ಲೀಡರ್ ಆ ತರ ಎಲ್ಲ ಇರುತ್ತೆ. ಆಗ್ಲೂ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಆಮೇಲೆ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಡಿಸ್ಕಸ್ ಥ್ರೋ ಮತ್ತೆ ಶಾರ್ಟ್ ಪುಟ್, ಅಥ್ಲೆಟಿಕ್. ನಾನು ಸ್ಕೂಲ್ ಚಾಂಪಿಯನ್ ಎರಡು ಸಾರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನವೋದಯ ನಮ್ಗೆ ಏನ್ ಕಲಿಸ್ತ ಅಂತಂದ್ರೆ ಎಲ್ಲಾನು ಒಂದೇ ತರ ಟ್ರೀಟ್ ಮಾಡ್ಬೇಕನ್ನೋದ ಕಲಿಸ್ತು ಸರ್. ಈಗಲೂ ನಮ್ಗೆ ಅದೇ ಬಂದಿದೆ. ಈ ಹುದ್ದೆಗೆ ಸೇರಿದ ಮೇಲೂ ಕೂಡ ಅದೇ ಬಂದಿದೆ ಸರ್ ನನ್ಗೆ. ಒಂದು ಇಲಾಖೆನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಕುಟುಂಬ ಇದ್ದಂಗೆ ಸರ್. ಪರ್ಟಿಕ್ಯುಲರ್ಲಿ ನಾನು ನೋಡಿದ ಹಾಗೆ ಸರ್, ನಮ್ಮ ಜನಗಳು ಕಟ್ಟ ತೆರಿಗೆ ಹಣದಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇರ್ತೀವಿ. ಆ ತೆರಿಗೆದಾರರ ಬಗ್ಗೆ ನಮಗೆ ಗೌರವ ಇರಬೇಕು. ತೆರಿಗೆದಾರ ಅಂದಟ್ಕೆ ನಾವೇನು ಮಾಡ್ತೀವಿ, ಸರ್ಕಾರಕ್ಕೆ ತೆರಿಗೆ ಶ್ರೀಮಂತರನ್ನಷ್ಟೇ ನೋಡ್ತಾ ಇರ್ತೀವಿ. ಬಟ್ ನನ್ನ ಜೀವನದಲ್ಲಿ ನಾನು ನೋಡಿದ್ದಂಥ ತೆರಿಗೆದಾರರಲ್ಲಿ ನಮ್ಮಲ್ಲಿ ಸಂತೆ ಸುಂಕ ಅಂತ ಕಲೆಕ್ಟ್ ಮಾಡ್ತಾರೆ. ಈಗ ನಮ್ಮ ಮಹಾನಗರ ಪಾಲಿಕೆಗೆ ವರ್ಷಕ್ಕೆ ಒಂದು 60 ಲಕ್ಷ ಸಂತೆ ಸುಂಕದಿಂದ, ಯಾರೋ ಪಬ್ಲಿಕ್ ಹರಾಜಲ್ಲಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅವರಿಗೆ ಅವ್ರ ಹತ್ರ ಹಣ ಕಟ್ಟಿಸ್ಕೊಂಡು ಇದು ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರಿಂದ 50 ರೂಪಾಯಿ 20 ರೂಪಾಯಿ ತರ ಸುಂಕ ವಸೂಲಿ ಮಾಡ್ಕೊಳ್ತಾರೆ. ಅಂದ್ರೆ ನಾವು ಯಾರ್ಯಾರು ತೆರಿಗೆ ಕಟ್ತಾರೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟೆ. ಮತ್ತೆ ಗೃಹಿಣಿಯರ್ ಪಾತ್ರ ತುಂಬಾ ಇರುತ್ತೆ ನಮ್ಮ ತೆರಿಗೆ ಕೊಡೋದಕ್ಕೆ, ಹಾಗೆ ಬಿಸ್ನೆಸ್ ಮ್ಯಾನ್ಗಳು ಅಷ್ಟೇನೆ. ಇವ್ರದ್ದೆಲ್ಲ ದುಡ್ಡಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಉಳಿಸಿದ್ರೆ ಸರ್ಕಾರ ಇನ್ನು ಬಡವರಿಗೆ ಏನಾದ್ರೂ ಒಂದ್ ಮಾಡ್ಕೊಡ್ಬೋದು. ನನ್ಗೆ ಸರ್ಕಾರ ನಂಬಿ ಕೆಲಸ ಕೊಟ್ಟಿದ್ದಾರೆ.
1: ಈಗ ಪೌರಾಡಳಿತ ಇಲಾಖೆಯಲ್ಲಿ ತಾವು ಎಲ್ಲೆಲ್ಲಿ ಸೇವೆಯನ್ನ ಸಲ್ಲಿಸಿದ್ರೆ ಅಲ್ಲಿ ಅನುಭವಗಳು ಹೇಗಿತ್ತು
0: ಸರ್? ಮೊದಲನೇ ಬಾರಿಗೆ ಸೇವೆ ಸಲ್ಲಿಸಿದ್ದು ಬಾಗಲಕೋಟೆ ನಗರಸಭೆನಲ್ಲಿ, ಫಸ್ಟ್ ಆಯ್ಕೆ ನಂದು. ಅಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ ಸರ್. ನಾನು ಬಾಗಲಕೋಟೆನ ಕೌನ್ಸಿಲಿಂಗ್ ಅಲ್ಲಿ ಇನ್ನೂ ಹತ್ರದ್ದು ಪ್ಲೇಸ್ ಇತ್ತು, ನಂಗೆ ಗೊತ್ತಾಗ್ದಲ್ಲೇ ಬಾಗಲಕೋಟೆ ಆಯ್ಕೆ ಮಾಡ್ಕೊಂಡೆ. ನಾನು ಎಲ್ಲರೂ ಮ್ಯಾಪ್ ನೋಡ್ಕೊ ಬಂದಿದ್ರು, ನಾನು ದಡ್ಡಿ ಇದ್ದೆ ಅನ್ಸುತ್ತೆ, ಹಂಗೆ ಹೋಗಿದ್ದೆ. ಬಾಗಲಕೋಟೆ ವರ್ಡ್ ಇಷ್ಟ ಆಯ್ತು ನನಗೆ, ಅದಕ್ಕೆ ಹೋದೆ. ಆಮೇಲೆ ಆಯ್ಕೆ ಆದ್ಮೇಲೆ ಅಳಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಮ್ಮ ತಾತ ತಾಯಿ ಚಿಕ್ಕಪ್ಪ ಏನಂದ್ರು, ನಿಂಗೆ ಗೊತ್ತಿಲ್ಲ, ದೂರ ದೂರಲ್ಲಿ ಫಸ್ಟ್ ಕೆಲಸ ಮಾಡಬೇಕು, ಒಳ್ಳೆ ಅನುಭವ ಆಗುತ್ತೆ ಅಂದ್ರು. ಸರಿ, ಹೋಗಾದ್ಮೇಲೆ ನನಗೆ ಒಳ್ಳೆ ಕಮಿಷನರ್ ಸಿಕ್ಕಿದ್ರು, ಬೆಳ್ಳಿಕಟ್ಟಿ ಸರ್ ಅಂತ, ಮತ್ತೆ ಒಳ್ಳೆ ಸಹೋದ್ಯೋಗಿಗಳು ಸಿಕ್ಕಿದ್ರು. ಫಸ್ಟ್ ಟೈಮ್ಗೆ ನನ್ಗೆ ಒಂಥರ ಪ್ಯಾಕೇಜ್ ಟೈಪ್ ಒಳ್ಳೆ ಮಾರ್ಗದರ್ಶಕರು ಸಿಕ್ಕಿದ್ರು.
1: ಪಟ್ಟಣ ಪ್ರದೇಶಗಳು ನಮಗೆ ನೋಡ್ಲಿಕ್ಕೆ ಸ್ವಲ್ಪ ಸುಂದರವಾಗಿ ಕಾಣುತ್ತೆ, ಆದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅದರಲ್ಲಿ ಇಂಜಿನಿಯರ್ಗಳ ಪಾತ್ರ ಬಹಳ ದೊಡ್ಡದಿರುತ್ತೆ ಮೇಡಮ್. ಅದು ಅಲ್ಲಿಗೆ ಬರುವಂತಹ ನೀರಿನ ವ್ಯವಸ್ಥೆ ಆಗಿರಬಹುದು, ರಸ್ತೆ ಆಗಿರಬಹುದು, ಮತ್ತೆ ಬೀದಿ ದೀಪಗಳಾಗಿರಬಹುದು, ಇವೆಲ್ಲದರ ಒಂದು ಮೇಲುಸ್ತುವಾರಿಯನ್ನು ಮಾಡ್ತಕ್ಕಂಥವ್ರು
0: ಇಂಜಿನಿಯರ್.
1: ಹೀಗೆ ಒಂದು ನಗರ ಸ್ವಚ್ಛವಾಗಿ ಇರುವಲ್ಲಿ ಮತ್ತೆ ಸಮೃದ್ಧವಾಗಿ ಇರುವಲ್ಲಿ ಇಂಜಿನಿಯರ್ಗಳ ಪಾತ್ರ ಏನು ಮೇಡಮ್?
0: ಸರ್, ನೀವು ಅವಾಗಲೇ ಕೇಳಿದ್ರಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅಂತ. ನಾನು ಬಾಗಲಕೋಟೆ, ಅದಾದ್ಮೇಲೆ ಅರ್ಕಲ್ಗೂಡು, ಒಟ್ಟು 10 ವರ್ಷ ಅರ್ಕಲ್ಗೂಡಲ್ಲೇ ಕೆಲಸ ಮಾಡಿದ್ದೀನಿ. ಬೇಲೂರು, ಹಾಸನ, ಅರಸೀಕೆರೆ, ಸಕಲೇಶ್ಪುರ, ಆಲೂರು, ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ. ಎಲ್ಲ ಕಡೆ ಒಂದೊಂದು ಅನುಭವ ಆಗಿದೆ. ಇಂಜಿನಿಯರ್ಗಳು ಎಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡ್ತೀವಿ, ಎಷ್ಟು ಗ್ರೌಂಡ್ ರಿಯಾಲಿಟಿನ ತಿಳ್ಕೊಂಡು ಕೆಲಸ ಮಾಡ್ತೀವಿ. ಒಂದು ಪಾರ್ಕ್ನ ಡೆವಲಪ್ ಮಾಡೋದಿರ್ಬೋದು, ಅಂದರೆ ಸರ್ಕಾರ ಗ್ರ್ಯಾಂಟ್ನ ಕೊಡುತ್ತೆ, ಅದನ್ನು ಜನಕ್ಕೆ ನಿಗದಿತ ಸಮಯದಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಸರ್, ಅಷ್ಟು ಬೇಗ ಜನಕ್ಕೆ ಸರ್ಕಾರದ ಅನುದಾನನ ತಲುಪಿಸ್ಬೋದು. ಈಗ ನೀವು ನೋಡಿದ್ದೀರಾ, ಒಂದು ಗುಂಡಿ ಇತ್ತು, ಅದನ್ನು ನಾವು ಇನ್ ಟೈಮ್ ಮುಚ್ಚಲಿಲ್ಲ ಅಂದರೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಜೀವ ಹೋಗುತ್ತೆ. ಮತ್ತು ಬೀದಿ ದೀಪನೂ ಅಷ್ಟೇ. ಬೀದಿ ದೀಪ ನಮಗೆ ಒಂದು ಸಮಸ್ಯೆ ಯಾಕಾಗ್ತಾ ಇದೆ ಅಂತಂದರೆ, ಚೆಸ್ಕಾಮು ಮತ್ತು ನಾವು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಬೇಕು. ಸ್ಟ್ರೀಟ್ ಲೈಟ್ ಲೈನ್ ಅಂತ ಒಂದು ಬರುತ್ತೆ, ಅದಕ್ಕೆ ಸಪ್ರೇಟ್ ಲೈನ್ ಇರುತ್ತೆ, ಅದು ಎಲ್ಲೆಲ್ಲಿ ಇರಲ್ಲ ಅಲ್ಲಿ ನಮಗೆ ಸ್ಟ್ರೀಟ್ ಲೈಟ್ನ ಇನ್ ಟೈಮ್ ಆನ್ ಆ್ಯಂಡ್ ಆಫ್ ಮಾಡೋದು ಕಷ್ಟ ಆಗುತ್ತೆ, ಅದು ಕೂಡ ಎನರ್ಜಿ ಸೇವಿಂಗಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ಹಾಸನಲ್ಲಿ ಕೂಡ ಅದು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಸರ್, ನಾ ಹೇಳಿದ್ನಲ್ಲ, ಇಂಜಿನಿಯರ್ಸ್ ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು ಕೆಲಸ ಮಾಡಿದರೆ, ಇದು ನನ್ನ ಕುಟುಂಬ, ನನ್ನ ಈ ಇಲಾಖೆ ನನ್ನ ಕುಟುಂಬ, ಊರು ನನ್ನ ಕುಟುಂಬ, ಸರ್ಕಾರ ಒಂದಷ್ಟು ಅನುದಾನ ಕೊಟ್ಟಿದ್ದಾರೆ, ಮತ್ತೆ ಜನಗಳು ತೆರಿಗೆ ಹೆಂಗೆ ತೆರಿಗೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ನಿಮ್ಗೆ, ಜನಗಳ ತೆರಿಗೆಯನ್ನು ತುಂಬಾ ಇದೆ, ಹಾಗಾಗಿ ಅದನ್ನ ನೀಟಾಗಿ ಯೂಸ್ ಮಾಡ್ಬೇಕು ಸರ್.
1: ಈ ಪೌರಾಡಳಿತ ಇಲಾಖೆಯಲ್ಲಿ ಅಭಿಯಂತರರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಮಹಿಳೆಯಾಗಿ ಕೆಲಸ ಮಾಡುವಂಥದ್ದು ಒಂದು ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಕೊಳ್ತೀನಿ. ಯಾಕೆಂದ್ರೆ ನೀರು ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ, ಕರೆಂಟ್ ಬರದನ್ನ ಇದ್ರು ನಿಮಗೆ ಫೋನ್ ಮಾಡ್ತಾರೆ, ಎಲ್ಲೋ ಕಸ ಬಿದ್ದಿದ್ರು ನಿಮಗೆ ಫೋನ್ ಮಾಡ್ತಾರೆ, ಬೀದಿ ನಾಯಿಗಳು ಹೆಚ್ಚಾದ್ರೆ ಫೋನ್ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಕೇಳುವಂತ ಪರಿ ಬೇರೆ ಇರುತ್ತೆ, ನಗರ ಪ್ರದೇಶದಲ್ಲಿ ಕೇಳುವಂತಹ ಪರಿ ಬೇರೆ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಆ ಒತ್ತಡವನ್ನ ಹೇಗೆ ತಾವು ನಿರ್ವಹಿಸ್ತಾ ಇದ್ದೀರಿ?
0: ಕೆಲಸ ಅಂತ ನಾವು ತಗೊಂಡು ಬಂದಿರ್ತೀವಿ ಮಹಿಳೆ ಅಂದ್ರೆ ಒಂದು ಅವಕಾಶನ ತಗೋಬಾರ್ದು, ಯಾಕೆಂದ್ರೆ ಪುರುಷನಿಗೆ ಸರಿ ಸಮಾನವಾಗಿ ಸಂಬಳ ತಗೊಳ್ತಾ ಇರ್ತೀವಿ. ನಾನು ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿರೋದು ಇದೆ ಸರ್. ನಮ್ದು ಪೈಪ್ ಲೈನ್ ಎಲ್ಲ ಒಡೆದೋದಾಗ ನಮ್ಮ ಬರೀ ಲೇಬರ್ಸ್ ಅನ್ನ ಅಲ್ಲಿ ಬಿಟ್ರೆ ನಾಳೆ ದಿವಸ ಅವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಆಗುತ್ತೆ ಅಂತ. ಆ ತರ ನಾವು ಎಲ್ಲಿ ಗ್ರೌಂಡ್ ಅಲ್ಲಿ ನೈಟ್ ಕೆಲಸ ನಡೀತಾ ಇರುತ್ತೆ ಅಲ್ಲಿ ನಾನು ನಿಂತಿದ್ದೀನಿ ಸರ್. ನಾನು ವೈಯಕ್ತಿಕವಾಗಿ ಹಾಸನಲ್ಲೂ ಲಾಸ್ಟ್ ಟೈಮ್ ಹಾಸನ ಎಂಬ ಸಮಯದಲ್ಲಿ ಇಂಜಿನಿಯರ್ಸ್ ಕೊರತೆ ಇತ್ತಂತ. ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ನಂದು ಬೀದಿ ದೀಪ ಶಾಖೆ ನಿರ್ವಹಣೆ ಇರುತ್ತೆ. ಆದ್ರೆ ಪರಿಸರ ಇಂಜಿನಿಯರ್ದು ಚಾರ್ಜ್ ಇತ್ತು ನನಗೆ. UGD ಸೆಕ್ಷನ್ ನೋಡ್ತಾ ಇದ್ದೆ, ಪಾರ್ಕ್ ಸೆಕ್ಷನ್ ನೋಡ್ತಾ ಇದ್ದೆ, ವಾಟರ್ ಸಪ್ಲೈ ಅಷ್ಟು ಸೆಕ್ಷನ್ ನೋಡ್ತಾ ಇದ್ದೆ. ಅವಾಗ ರಾತ್ರಿ 1 ಗಂಟೆ 2 ಗಂಟೆಲೆಲ್ಲ ವಾರ್ ರೂಮ್ ಇಂದ ಎಲ್ಲ ಕಾಲ್ ಬರೋದು, ಇಂತ ಇದರಲ್ಲಿ ಗಲೀಜಿದೆ ಹೆಂಗಿದೆ ಅಂತ. ಇನ್ನು ನಾಯಿಗಳದು ಸರ್ ಸಮಸ್ಯೆಗಳು, ಅದು ನಮ್ಮೊಬ್ಬರದೇ ಕಷ್ಟ ಆಗುತ್ತೆ ಇಲಾಖೆದು. ಯಾಕೆಂದ್ರೆ ಏನೋ ರೂಲ್ಸ್ ಇದೆ, ನಾಯಿಗಳು ಹತ್ಯೆ ಮಾಡಬಾರ್ದು ಅಂತ. ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಬೇಕು, ತಗೊಂಡೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬಿಡಬೇಕು ಅನ್ನೋದಿತ್ತು. ಹಾಗಾಗಿ ಮುನ್ಸಿಪಾಲ್ಟಿಯವರು ಚೆನ್ನಾಗಿ ಬಯಸ್ಕೋತೀವಿ ನಾವು ಜನಗಳಿಂದ. ಆದರೆ ಈಗ ಡಾಗ್ ಶೆಲ್ಟರ್ ರೆಡಿಯಾಗಿದೆ ಸರ್ ಹಾಸನಲ್ಲೂ. ಜೊತೆಗೆ ಅದೇ ನಮ್ಮ ಕೆಲಸ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಫೋನಲ್ಲೇ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ನೀರು ಬರಲಿಲ್ಲ, ಮತ್ತೆ ರಾತ್ರಿ ಫೋನ್ ಬಂದರೆ ನಮಗೆ ಪಕ್ಕ ಗೊತ್ತಾಗುತ್ತೆ ಬೀದಿ ದೀಪದ ಅಂತ ಅಂದ್ಬಿಟ್ಟು. ಬೆಳಿಗ್ಗೆ ಸ್ವಚ್ಛತೆ ಇದು ವೆಹಿಕಲ್ ಬಂದಿಲ್ಲ ಅಂತ. ಈಗ ಬಂದಿದ್ದಾರೆ ಇಂಜಿನಿಯರ್ಸ್, ಈಗ ಡಿವೈಡ್ ಆಗಿದೆ ಸ್ವಲ್ಪ. ಚಾರ್ಜ್ ಇದ್ದ ಟೈಮಲ್ಲಿ ನನಗೆ ಟೆನ್ಷನ್ಗೆ ಬಲ್ಗಂಡ್ ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು ಸರ್ ಆಲ್ರೆಡಿ. ಸೊ ಅದು ಹೆಂಗೋ ಚಾರ್ಜ್ ಎಲ್ಲ ತೆಗ್ದಾದ್ಮೇಲೆ ಟು ಬಿ ಫ್ರಾಂಕ್ ಸರ್ ಆಟೋಮೆಟಿಕಾಗಿ ನಿಂತೋಯ್ತು ನಂದು ಕಣ್ಣು ವೈಬ್ರೇಷನ್ ಹಂಗೆ. ಜಾಸ್ತಿ ಒತ್ತಡದಿಂದ ಕೆಲಸ ಮಾಡುವಾಗ ನಮ್ಮ ಹೆಲ್ತ್ ಮೇಲೂ ಎಫೆಕ್ಟ್ ಆಗಿದೆ ಇಲ್ಲ ಅಂತಲ್ಲ, ಮತ್ತೆ ನಮ್ಮ ಕುಟುಂಬದ ಮೇಲೆ. ಈಗ ನನ್ನ ಅತ್ತೆ ಮೆಮೊರಿ ಲಾಸ್ ಇದ್ದಾರೆ, ಆಲ್ಝೈಮರ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಸೊ ಅಡುಗೆ ಒಂದೊಂದ್ಸತಿ ಅವರಿಗೆ ಹೋಟೆಲಿಂದ ತಂದ್ಕೊಟ್ಟಿರೋದಿದ್ದೆ ಕೆಲಸದ ಒತ್ತಡ ಇದ್ದಾಗ. ಆ ಥರ ಎಲ್ಲ ಆಗುತ್ತೆ. ಬಟ್ ಯಾವತ್ತೂ ನಾನು ಮಹಿಳೆ, ನನ್ನ ಪುರುಷ, ನನ್ನ ಅದು ಇದು ಅಂತ ಯಾರೇ ಆಗಲಿ ಒಂದು ಸರ್ಕಾರಿ ಕೆಲಸಕ್ಕೆ ಬಂದಾದ್ಮೇಲೆ ಆ ಇದನ್ನ ಅಡ್ವಾಂಟೇಜ್ ತಗೋಬಾರ್ದು ಅನ್ನೋದು ನನ್ನ ಉದ್ದೇಶ. ಎಸ್ ಸರ್, ಎಸ್ ಸರ್. ಹಾಂ ಸರ್.
1: ಪೌರಾಡಳಿತ ಇಲಾಖೆ ಅಂತ ಅಂದಾಗ ಮೇಲ್ನೋಟಕ್ಕೆ ಕೆಲವರು ಮಾತ್ರ ನಮಗೆ ಗೋಚರಿಸ್ತಾರೆ, ಆದ್ರೆ ಅದೊಂದು ದೊಡ್ಡ ತಂಡ. ತಂಡದಲ್ಲಿ ಕೆಲಸವನ್ನ ಮಾಡಿದಾಗ ಮಾತ್ರ ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದೀರೋ ಅಲ್ಲೆಲ್ಲ ನಮ್ಮ ಪೌರ ಕಾರ್ಮಿಕರು ನಿಮ್ಮ ಇವತ್ತು ಕೂಡ ನೆನಪನ್ನ ಮಾಡಿಕೊಳ್ತಾರೆ. ಆ ಒಂದು ತಂಡವನ್ನ ಹೇಗೆ ಮುನ್ನಡೆಸ್ಕೊಂಡು ಬಂದಿದ್ದೀರಾ
0: ಸರ್? ನಾ ಹೇಳಿದ್ದಲ್ಲ, ಶಾಲೆಯಿಂದನೇ ಕಲ್ತಿದ್ದೀವಿ. ಒಬ್ಬ ಗ್ರೂಪ್ ಡಿ ಇಂದ ಗ್ರೂಪ್ ಎವರೆಗೆ ಪ್ರತಿಯೊಬ್ಬ ನೌಕರನಿಗೂ ಅವ್ರದೇ ಆದಂಥ ಆತ್ಮಗೌರವ ಇರುತ್ತೆ. ಆಮೇಲೆ ಪ್ರತಿಯೊಂದು ಹುದ್ದೆನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಅದರದೇ ಆದಂಥ ಬೆಲೆ ಇದೆ. ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಇಲಾಖೆನೇ ನಡೆಯಲ್ಲ, ಅಷ್ಟು ಪವರ್ಫುಲ್ ಇದೆ ಅದು. ಸೊ ಹಾಗೆ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇಲ್ಲ ಅಂದ್ರೂ ನಡೆಯಲ್ಲ. ಅದೇ ರೀತಿ ಎಲ್ಲರೂ ಬೇಕು ಸರ್. ಪೌರ ಕಾರ್ಮಿಕರಿಗೆ ಯಾಕೆ ಅತಿ ಹೆಚ್ಚು ಒತ್ತು ಕೊಡ್ತೀವಿ ಅಂತಂದ್ರೆ, ನಮ್ಮ ದೇಶದ ಸೈನಿಕರು ಹೇಗೆ ಜೀವ ಭಯ ಇದ್ರೂ ಹೋಗಿ ಆ ಕೆಲ್ಸಕ್ಕೆ ಸೇರ್ಕೋತಾರೆ, ನಮ್ಮ ಪೌರ ಕಾರ್ಮಿಕರನ್ನು ಅನ್ಹೈಜಿನಿಕ್ ಸ್ಥಳಗಳಲ್ಲಿ ಚರಂಡಿಗಳು ಬಾಚೋದು. ಸೊ ಆ ಬ್ಯಾಡ್ ಸ್ಮೆಲ್ಲಿಗೆ ಅವ್ರೇನ್ ಮಾಡ್ತಾರೆ, ಕುಡಿತ ಚಟಕ್ಕೆ ಬಲಿಯಾಗ್ತಾರೆ. ಅಂದ್ರೆ ಆ ಗಲೀಜಲ್ಲಿ ಕೆಲಸ ಮಾಡ್ಬೇಕು. ಈಗ ನಾನು ನನಗೆ ಸರ್ಕಾರ 8 ಗಂಟೆ ಕೆಲಸ ಮಾಡು ಅಂತ ಹೇಳಿದ್ರು 12 ಗಂಟೆ 16 ಗಂಟೆ ಕೆಲಸ ಮಾಡ್ತೀನಿ, ಯಾಕೆಂದ್ರೆ ಒಳ್ಳೆ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತೀನಿ ನಾನು. ಆದ್ರೆ ಪೌರ ಕಾರ್ಮಿಕರು ಆ ಚರಂಡಿ ಬಾಚೋದು, ಆ ಕಸ ಎತ್ತದು, ಮಲಮೂತ್ರಗಳು, UGD ವರ್ಕರ್ಸ್ ಅವರೆಲ್ಲ ಇದಾರಲ್ಲ, ಆ ಬ್ಯಾಡ್ ಸ್ಮೆಲ್ಲು, ಅವರಿಗೆ ಹೆಚ್ಚು ಗಂಟೆ ಕೆಲಸ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಸರ್. ಹಾಗಾಗಿ ನಾನು ಅವರಂದ್ರೆ ತುಂಬ ಗೌರವ ಸರ್. ಮತ್ತೆ ಯಾಕೆ ಪ್ರೀತಿ ಮಾಡ್ತಾರೆ ಅಂದ್ರೆ, ನಾನು ಇಲ್ಲಷ್ಟೇ ಪರಿಸರ ಇಂಜಿನಿಯರ್ ಚಾರ್ ತಗೊಂಡಿದ್ದು, ಇನ್ನು ಬೇರೆ ಕಡೆ ನಮಗೂ ಅವ್ರಿಗೂ ಏನು ಅಂತ ಕನೆಕ್ಷನ್ ಇರಲ್ಲ ಇಂಜಿನಿಯರ್ಸ್ಗೂ, ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೂ ಪೌರ ಕಾರ್ಮಿಕರಿಗೂ ಇರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಕೆಲಸ ಮಾಡೋದನ್ನ ನೋಡಿರ್ತೀವಲ್ಲ, ಹಾಗಾಗಿ ನಾವು ಅವ್ರ ಕಷ್ಟ ಏನು, ಅವ್ರ ಇಲ್ಲ ಅಂದ್ರೆ ನಾವು ಹೆಂಗಿರ್ತೀವಿ ಅನ್ನೋ ಊಹೆನ ನಾನು ಮಾಡ್ಕೊಳ್ಬಲ್ಲೆ.
1: ಇದೆಲ್ಲದರ ಜೊತೆಗೆ ಸಮಾಜದಲ್ಲಿ ಯಾರು ಅಶಕ್ತರು ಇರ್ತಾರೋ, ಯಾರಿಗೆ ಯಾವುದು ಸಾಧ್ಯ ಆಗೋದಿಲ್ವೋ, ಅವ್ರನ್ನು ಕೂಡ ಕೈ ಹಿಡಿದು ನಡೆಸುವಂತಹ ಒಂದು ಗುಣ, ಇದು ಹೇಗೆ ಬಂತು ನಿಮಗೆ?
0: ಸರ್, ನಾನು ಜೀವನದಲ್ಲಿ ತುಂಬಾ ನನ್ನ ಕುಟುಂಬದಲ್ಲೇ ನಮ್ಮ ತಾಯಿ ಚಿಕ್ಕಪ್ಪನ ರೋಲ್ ಮಾಡೆಲ್ ಆಗಿ ಮೊದಲಾಗಿ ತಗೊಂಡಿದ್ದೀನಿ. ಆಮೇಲೆ ನಮ್ಮ ತಾಯಿ ತಮ್ಮಂದಿರು ಸರ್, ಅವರೆಲ್ಲ ಆಗ ಓದ್ಕೊಂಡು ಹೊರಗಡೆ ಹೋದವರು. ಹಳ್ಳಿಯಿಂದ ಬಂದಿರೋರಿಗೆ ಹಾಸ್ಪಿಟ್ಲಿಗೆ ಎಲ್ಲ ನೆಲೆ ಇಲ್ದಾಗ ಅವ್ರ ಮನೆಯಲ್ಲೇ ಬೆಂಗಳೂರಲ್ಲಿ ನೆಲೆ ಕೊಡ್ತಾ ಇದ್ರು ಎಲ್ಲರಿಗೂ. ಸೊ ನಮ್ಮ ತಾತ ಡಾಕ್ಟರ್ GK ವೀರೇಶ್, ಅವ್ರು ಹೆಂಗೆ ಅಂದರೆ ಅವ್ರ ಮನೆಗೆ ಯಾರೇ ಕಷ್ಟ ಅಂತ ಹೋದ್ರೂ ಅವ್ರ ಮದುವೆಗಳಿಗೆ ದುಡ್ಡು ಕೊಡೋದು, ಕುಟುಂಬಗಳು ನೋಡ್ಕೊಳ್ಳೋದು. ನಮ್ಮ ತಾಯಿ TB ಸಿವಿಯರ್ ಆದಾಗ ಅವ್ರ ಮನೆಯಲ್ಲೇ ಇಟ್ಕೊಂಡ್ರು, ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು ನಮ್ಮ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಸೇರಿ. ಸೊ ಅವ್ರನ್ನ ರೋಲ್ ಮಾಡೆಲ್ ಆಗಿ ತಗೊಂಡೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್, ನಾನು PUC ಇರಬೇಕಾದ್ರೆ ನನ್ನ ಹಿರಿಯ ಅಕ್ಕನ ಮಗಳು ಹಾರ್ಟ್ ಪೇಷಂಟ್ ಅಂತ ಗೊತ್ತಾಯ್ತು. ಅವಳಿಗೆ ಅವಾಗ 2.5 ವರ್ಷ, ಅವಳಿಗೆ VST ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ, ಹಾರ್ಟ್ ಹೋಲು. ಅದು ನಮಗೆ ಗೊತ್ತಿಲ್ಲ ಸರ್, ಡಾಕ್ಟ್ರು ಹೇಳೋ ಪ್ರಕಾರ ಮಗು ಹುಟ್ಟಿ 1 ವರ್ಷದ ಒಳಗಡೆ ಆಪರೇಷನ್ ಮಾಡಬೇಕಿತ್ತು. ಅದಾದಮೇಲೆ 2.5 ವರ್ಷ ಆದಮೇಲೆ ಬೆಂಗಳೂರು ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಆವಾಗ ಅಲ್ಲಿ ಅಷ್ಟು 80% ಗ್ಯಾರಂಟಿ ಕೊಡ್ತೀವಿ ಅಂದಾಗ ನಮ್ಮ ಭಾವ ವಾಪಸ್ ಕರ್ಕೊ ಬಂದ್ಬಿಟ್ಟಿದ್ದಾರೆ. ಈಗ ನಾವು ಆಪರೇಷನ್ ಮಾಡಿಸೋಕ್ಕೆ ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇದ್ದೀವಿ ಸರ್. ಆದರೆ ಅದು ವಿತೌಟ್ ಅನಸ್ಥೇಷಿಯಾ ಆಪರೇಷನ್ ಮಾಡಿಸ್ಬೇಕು, ಆ ಟೆಕ್ನಾಲಜಿ ಇಲ್ಲ. ಸೊ ಹಾಗಾಗಿ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಹಣ ಯೂಸ್ ಆಗಿಲ್ಲ ಅಂದರೆ ಇನ್ನೊಂದು ಕುಟುಂಬಕ್ಕೆ ಯಾರಿಗಾದ್ರೂ ಯೂಸ್ ಆಗಲಿ ಅನ್ನೋದು ನನ್ನ ಒಂದು ಧ್ಯೇಯ. ಅಂಥ ಒಂದು ಇದರಿಂದ ಒಂದು ಬೇಲೂರು ಒಬ್ಳು ಹುಡುಗಿ ಸರ್, ಅವಳದು ಪೇಪರಲ್ಲಿ ರಿಪೋರ್ಟ್ ಆಯಿತು. ನಾನು ಅವಳ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ. ಒಬ್ರು ಪತ್ರಕರ್ತರು ರಾಘವೇಂದ್ರ ಹೊಳ್ಳ ಅಂತ ಹುಡುಗಿಯ ಬಗ್ಗೆ ಆರ್ಟಿಕಲ್ ಮಾಡಿದರು. ಸೊ ನನಗೆ ತಕ್ಷಣ ನನ್ನ ಮಗಳು ಆ ಪ್ಲೇಸಲ್ಲಿ ನೆನಪಿಸ್ಕೊಂಡೆ. ಅವಳಿಗೆ ಟ್ರೀಟ್ ಮಾಡಿಸಿದ್ವಿ. ಅವಳು ಇನ್ನೊಂದು 6 ತಿಂಗಳಂದರೆ ಅವಳು ಸಿವಿಯರ್ TBಯಿಂದ ಸಫರ್ ಆಗ್ತಾಯಿದ್ಲು. ನೀವು ಕಾಕತಾಳಿಯ ನನಗೆ ಅವಳದು 24 June ಮದುವೆ ಇತ್ತು. ಇನ್ವಿಟೇಷನಲ್ಲಿ ನಮ್ಮ ಮನೆಯವ್ರು ಹೆಸರು ಹಾಕ್ಸಿದ್ರು. ಅವತ್ತು ನನ್ನ ಅಕ್ಕನ ಮಗಳು ICUನಲ್ಲಿದ್ಲು ಸರ್. ಅವಳು ಎಷ್ಟಂದರೆ ನಾನು ಟ್ರೀಟ್ ಮಾಡಿಸಿದ್ದು ಹುಡುಗಿ ಅವತ್ತು ಮದುವೆ ಆಗ್ತಾ ಇದ್ದಾಳೆ, ಅವತ್ತು ನನ್ನ ಅಕ್ಕನ ಮಗಳು ICUನಲ್ಲಿದ್ಲು. ಇವೆಲ್ಲ ಜೀವನದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗ್ತವೆ ಸರ್. ಹಣ ಇಟ್ಕೊಂಡ ತಕ್ಷಣ ಅಥವಾ ನಮ್ಮ ಹತ್ರ ಹಣ ಇದ್ದ ತಕ್ಷಣ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ನನ್ನ ಎಡದ್ ಬಂದ ಹಾದಿ ನನಗೆ ಪಾಠ ಸರ್. ನಾನು ನನಗೆ ಗೌರ್ಮೆಂಟ್ ಕೆಲಸ ಸಿಗೋಕ್ಕೂ ಮುಂಚೆ ಏನೇನೋ ಇಮ್ಯಾಜಿನೇಷನ್ ಇತ್ತು, ಅಂದರೆ ಸರ್ಕಾರಿ ಕೆಲಸಕ್ಕೆ ಸೇರಿದ ತಕ್ಷಣ ನೆಮ್ಮದಿಯಾಗಿರ್ತೀವಿ, ಲೈಫ್ ಸೆಟಲ್ ಅಂತ, ಮತ್ತು ಒಂದು ದೊಡ್ಡ ಮನೆ ಕಟ್ಕೊಂಡ ತಕ್ಷಣ ನೆಮ್ಮದಿಯಾಗಿರ್ತೀವಿ ಅಂತ, ಮತ್ತು ಒಂದು ಕಾರ್ ತೊಗೊಂಡ ತಕ್ಷಣ ನಾವು ಲಗ್ಸುರಿ ಅಂತ. ಸೊ ಅದು ಎಲ್ಲ ತೊಗೊಂಡಾದ್ಮೇಲೆ ನಂಗೆ ಗೊತ್ತಾಯಿತು ಇಟ್ ಈಸ್ ನಥಿಂಗ್ ಅಂತ ಅಂದ್ಬಿಟ್ಟು. ನಾನು ಕಾರ್ ತೊಗೊಂಡು ಅರ್ಕಲಗೂಡು ಬೇಲೂರೆಲ್ಲ ಒಬ್ಬಳೇ ಡ್ರೈವ್ ಮಾಡ್ತೀನಲ್ಲ, ಆಗ ನಾನು ಈ ಪ್ರಪಂಚದ ಬಗ್ಗೆ ಅಂದರೆ ಯೋಚಿಸ್ತಾ ಇರ್ತೀನಿ. ನನ್ನ ಕಣ್ಣೆದುರಿಗೆ ಇವೆಲ್ಲ ಜೀವನ ನೋಡ್ಕೊಂಡಾಗ ನಾವು ಆಸೆಗಳಿಗೆ ಬ್ರೇಕ್ ಹಾಕಬೇಕಂತ ನನಗೆ ಅನ್ನಿಸ್ತು ಸರ್. ಅದೇ ತುಂಬ ಚಾಲೆಂಜಿಂಗ್ ಆಗಿದೆ. ಸರ್ಕಾರಿ ಕೆಲಸ ಎಲ್ಲರೂ ಅನ್ಕೋತಾರೆ ಸರ್ಕಾರಿ ಕೆಲಸ ಸಿಕ್ಕಿದ ತಕ್ಷಣ ಲೈಫ್ ಸೆಟಲ್ಡ್ ಅಂತ. ನಾನು ಅಂದ್ಕೊಳ್ಳೋದು ಯಾರು ಯಾವ ಮನುಷ್ಯನು ಯಾರ ಜೀವನವನ್ನು ಅನುಕರಣೆ ಮಾಡಬಾರ್ದು, ನಾನು ಹೆಂಗಿದ್ದೀನಿ ಅದೇ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು ಸರ್ ಜೀವನದಲ್ಲಿ. ಅಷ್ಟು
1: ನಿಮ್ಮ ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಇಂಜಿನಿಯರ್ ಆಗಿ ಅನೇಕ ಮಹಿಳೆಯರು ಇವತ್ತು ದುಡಿತಾ ಇದ್ದಾರೆ. ಈ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಸರಿ, ಎಲ್ಲ ಇಂಜಿನಿಯರ್ಸು ಮನ್ಸು ಮಾಡಿದರೆ ಸಾಕಷ್ಟು ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಬೋದು ಸೇವಿಂಗ್ಸ್ ಮಾಡೋದ್ರ ಮುಖಾಂತರ. ಆಮೇಲೆ ಮಹಿಳಾ ಇಂಜಿನಿಯರ್ ಅನ್ನೋದನ್ನು ಫಸ್ಟ್ ನಾವು ತಲೆಯಿಂದ ತೆಗೆದು ಹಾಕಬೇಕು. ಪುರುಷರಿಗೆ ಸರಿ ಸಮಾನವಾಗಿ ಕೆಲಸ ಮಾಡಬೇಕು ನಾವು. ಸೊ ನಾವು ಸೈಟಿಗೆ ಹೋಗ್ದಲ್ಲೇ ಇರೋದು, ಅಲ್ಲಿ ಕ್ವಾಲಿಟಿ ವರ್ಕ್ ಆಗದಿರೋದು ಅದೆಲ್ಲ ಆಗುತ್ತೆ. ಜೊತೆಗೆ ನಾವು ಪ್ರಪಂಚನ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಯಾಕೆ ಅಂತಂದರೆ ನಾನು ನನ್ನ ನಗರ ಸ್ಥಳೀಯ ಸಂಸ್ಥೆನಲ್ಲಿ ನೋಡುವಾಗ ವಿಶೇಷ ಚೇತನರು ಸರ್. ನಾನು ತುಂಬ ಕುಟುಂಬಗಳನ್ನು ನೋಡಿದ್ದೀನಿ. ಸೊ ನಾವು ಇಂಜಿನಿಯರ್ಸ್ ಸರ್ಕಾರಕ್ಕೆ ದುಡ್ಡು ಉಳಿಸ್ಕೊಟ್ರೆ ಸರ್ಕಾರ ಕೊನೆ ಪಕ್ಷ ಆ ವಿಶೇಷ ಚೇತನರು ಇರೋ ಕುಟುಂಬಗಳನ್ನು ಸಾಕೋದಕ್ಕೆ ಒಂದಷ್ಟು ಅನುದಾನ ಕೊಡಲಿಕ್ಕೆ ಈಸಿ ಆಗುತ್ತೆ. ನಾನು ಜಾಸ್ತಿ ಫೋಕಸ್ ಮಾಡೋದು ನನ್ನ ಕಣ್ಮುಂದೆ ಬರೋದು ವಿಶೇಷ ಚೇತನ ಮಕ್ಕಳಿರೋಂಥವ್ರು. ಈಗ ಅರ್ಕಲಗೂಡಲ್ಲೂ ಕೂಡ ಒಂದು ಕುಟುಂಬ ಇದೆ, ಒಬ್ಬರು ತಾಯಿ ಇದ್ದಾರೆ, ಅವರು ಇಬ್ಬರು ಮಕ್ಕಳು ವಿಶೇಷ ಚೇತನರು ಮಲಗಿದ್ದಲ್ಲೇ. ಆ ತಾಯಿ ಹಸ್ಬೆಂಡ್ ಕಳ್ಕೊಂಡಿದ್ದಾರೆ, ಅವರು ಕೂಲಿಗೆ ಹೋಗ್ತಾರೋ ಈ ಮಕ್ಕಳನ್ನ ನೋಡ್ತಾರೋ ಹೆಂಗೆ ಸಾಕಬೇಕು? ಆಯಿತು, ಸರ್ಕಾರ 2,000 ಕೊಡುತ್ತೆ, ವಿಶೇಷ ಚೇತನಗೆ 1,000 ಏನೋ ಬರುತ್ತೆ, ಅದರಲ್ಲಿ ಸಂಸಾರ ಸಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಇಂಜಿನಿಯರ್ಸು ಮಹಿಳೆಯ ಇಂಜಿನಿಯರ್ ಆಗಲಿ ಪುರುಷ ಇಂಜಿನಿಯರ್ ಆಗಲಿ ಎಷ್ಟು ಉಳಿಸ್ಕೊಡ್ತೀವಿ. ನಾವು ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯ ಸರ್ದು ಜನ್ಮದಿನದನ್ನ ಇಂಜಿನಿಯರ್ಸ್ ಡೇ ಅಂತ ಮಾಡ್ತೀವಿ. ಅವರು ಬರೀ ತಂತ್ರಜ್ಞಾನದಲ್ಲಿ ಅಷ್ಟೇ ಇದು ಇರಲಿಲ್ಲ, ಒಂದು ಶಿಸ್ತಿಗೆ ಪ್ರಾಮಾಣಿಕತೆಗೆ ಹೆಸರಾದಂಥವ್ರು. ಅಂಥ ಮಹನೀಯರ ಹುಟ್ಟು ಹಬ್ಬನ ನಮ್ಮ ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇರಬೇಕಾದ್ರೆ ನಾವು ಕನಿಷ್ಠ ಅವರಲ್ಲಿರೋ ಒಂದು ಆದರ್ಶಗಳನ್ನು ಪಾಲಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಒಳ್ಳೇದು ಮೇಡಮ್, ತಮಗೆ ಈ ಒಂದು ರಾಷ್ಟ್ರೀಯ ಅಭಿಯಂತರ ದಿವಸದ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿಯಂತರ ದಿವಸದ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಒಂದು ಇಂಜಿನಿಯರಿಂಗ್ ವೃತ್ತಿ ಹೇಗಿದೆ ಅದರ ಜೊತೆಗೆ ಪ್ರವೃತ್ತಿಯಾಗಿ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಪ್ರಾಮಾಣಿಕವಾಗಿ ಹೇಗೆ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳು ಸರ್.
2: ಇದುವರೆಗೆ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ KR ಕವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 12:30. ನಿಮಿಷ ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100 ಕ್ಕೆ 100 ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಅಮ್ಮ ಅಮ್ಮ,
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯಾ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಇ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
5: ಜ್ಞಾನಪೀಠ ಪ್ರಶಸ್ತಿ.
4: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
5: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
4: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
5: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
4: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
5: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
5: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
5: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
5: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲ್ಗೆ,
5: ಸಿರಿಗನ್ನಡಂ ಬಾಳ್ಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು. ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ.
2: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಒಂದು ಹೊಸ ಸೈಲೆಂಟ್ ಎಪಿಡೆಮಿಕ್ ಆಗಿ ಈಗ ನಮಗೆಲ್ಲ ಕಾಣಿಸ್ತಾ ಇರುವಂತದ್ದು. ಹಾಗಾದ್ರೆ ಇದರ ಲಕ್ಷಣಗಳೇನು, ಕಾರಣಗಳು ಏನು, ಹಾಗೆ ನಿರ್ವಹಣೆ ಮಾಡಬಹುದಾ, ಈ ಎಲ್ಲ ಮಾತುಕತೆ ಇರುತ್ತೆ ಕಾರ್ಯಕ್ರಮದಲ್ಲಿ. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಓಕೆ, ನಮ್ಗೆ ಆ ಲಿವರ್ ಬಗ್ಗೆ ಒಂದು ಸಣ್ಣ ಪರಿಚಯದ ಮೂಲಕ ಫ್ಯಾಟಿ ಲಿವರ್ಗೆ ಬರೋಣ. ಡಾಕ್ಟ್ರೆ ಹೇಳಿ, ಡಾಕ್ಟರ್ ಲಿವರ್ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ?
3: ಲಿವರ್ ಮತ್ತು ಅಥವಾ ಯಕೃತ್ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಇದು ನಮ್ಮ ದೇಹದಲ್ಲಿ ಎರಡನೇ ಅತಿ ದೊಡ್ಡ ಅಂಗ. ನಿಯರ್ಲಿ 1-1.5 kg ತನಕ ಇದು ತೂಕ ಬರ್ತದೆ. ಇದು ಲಿವರ್ ಅನ್ನೋದು ಒಂದು ನಮ್ಮ ಶರೀರದಲ್ಲಿ ಕಾರ್ಖಾನೆಯ ಇದರಲ್ಲಿ ಕೆಲಸ ಮಾಡ್ತದೆ. ಯಾವ ಪೋಷಕಾಂಶಗಳು ನಾವು ಊಟ ಮಾಡ್ತೀವಿ, ಏನು ತಗೊಳ್ತೀವಿ, ಅದೆಲ್ಲದನ್ನು ಅಬ್ಸರ್ವ್ ಮಾಡಿಕೊಂಡು ಪ್ರತಿಯೊಂದು ಆ ಕಣಗಳಿಗೂ ಕೊಳಿಸುವಂತ ಕೆಲಸ ಇದು ಮಾಡ್ತದೆ. ನೆಕ್ಸ್ಟ್ ಇದ್ರದ್ದು ಯಾವ್ದಾದ್ರು ಕೆಟ್ಟ ಟಾಕ್ಸಿನ್ಸ್ ಇರಲಿ, ದೇಹಕ್ಕೆ ಬೇಡದಂತ ಅಂಶಗಳನ್ನ ಇದನ್ನು ಆ ಫ್ಯಾಕ್ಟರಿಲಿ ಮಾಡಿಬಿಟ್ಟು ಪಿತ್ತದ ಮೂಲಕ ಇದನ್ನು ತೆಗೆಯುವಂತ ಪ್ರಕ್ರಿಯೆ ಕೂಡ ಇದು ಮಾಡ್ತದೆ. ಸೊ ಲಿವರ್ ನಿಂದ ರಕ್ತವನ್ನು ತೆಳುವಾಗಿಡೋದು, ಅದನ್ನ ಸಾಂದ್ರತೆಯಲ್ಲಿ ಇಡುವಂತದ್ದು ಕೆಲಸ ಕೂಡ ಇದು ಮಾಡ್ತದೆ. ಅದೇ ಕೋಗ್ಯುಲೇಷನ್ ಫ್ಯಾಕ್ಟರ್ಸ್ ಅಂತ ಇದು ಸಿಂಥೆಸಿಸ್ ಮಾಡ್ತದೆ, ಉತ್ಪತ್ತಿ ಮಾಡ್ತದೆ. ಆಲ್ಮೋಸ್ಟ್ 500 ಕೆಲಸಗಳನ್ನು ಕೂಡ ಲಿವರ್ ಮಾಡ್ತದೆ. ಸೊ ಈ ಲಿವರ್ ನಲ್ಲಿ ಚಯಾಪಚಯ ಕ್ರಿಯೆ, ಮೆಟಬಾಲಿಸಂ ಅಂತ ನಾವು ಏನ್ ಹೇಳ್ತೀವಿ, ಇದರಲ್ಲಿ ಸ್ವಲ್ಪ ಏರುಪೇರಾದಾಗ ಯಾವಾಗ ನಮ್ಮ ದೇಹದಲ್ಲಿ ಪಿಷ್ಟಾಂಶಗಳು, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅಥವಾ ಫ್ಯಾಟ್ ಅಂಶಗಳು ನಾವು ಜಾಸ್ತಿ ತಗೊಳ್ತಾ ಇದ್ರೆ, ಅದನ್ನ ಮೆಟಬಾಲಿಸಂ ಆಗದ ಲೆವೆಲ್ಕ್ಕಿಂತ ಜಾಸ್ತಿ ತಗೊಂಡ್ರೆ ಅದು ಫ್ಯಾಟ್ ಅನ್ನ ಸಿಂಥೆಸಿಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದು ಅಡಿಪೋಸ್ಟೇಷನ್ ಅಲ್ಲಿ ಬೇರೆ ಕಡೆ ಎಲ್ಲ ಶರೀರದ ವಿವಿಧ ಭಾಗಗಳಲ್ಲಿ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತದೆ. ಕೊನೆಗೆ ಅದು ಜಾಸ್ತಿ ಆಯ್ತು ಅಂದ್ರೆ ಲಿವರ್ ನಲ್ಲಿ ಕೂಡ ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೆ. ಈಗ ರೀಸೆಂಟ್ಲಿ ಅದನ್ನ ಟರ್ಮಿನಾಲಜಿ ಸ್ಟಿಯಾಟೋಟಿಕ್ ಲಿವರ್ ಡಿಸೀಸ್ ಅಂತಾನು ಕರೀತಾರೆ, ಬಿಕಾಸ್ ಆಫ್ ಮೆಟಾಬಾಲಿಕ್ ಡಿಸ್ಫಂಕ್ಷನ್. ಸೊ MASLD, ಮೆಟಾಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಾಟೋಟಿಕ್ ಲಿವರ್ ಡಿಸೀಸ್ ಅಂತಾನು ಹೊಸದಾಗಿ ಅದನ್ನ ಟರ್ಮಿನಾಲಜಿ ಮಾಡಿದ್ದಾರೆ. ಸೊ ಇದು ಒಂದು ರಿವರ್ಸಿಬಲ್ ತೊಂದರೆ, ಅಂದ್ರೆ ವಾಪಸ್ ನಾರ್ಮಲೈಸ್ ಆಗಿ ಸರಿ ಮಾಡ್ಕೋಬಹುದಂತ ಖಾಯಿಲೆ. ಇದು ಸೈಲೆಂಟ್ ಎಪಿಡೆಮಿಕ್ ಅಂತ ನೀವು ಹೇಳಿದ್ರೆ, ಸೈಲೆಂಟ್ ಏನಕ್ಕೆ ಅಂದ್ರೆ ಇದ್ರ ಯಾವ ಲಕ್ಷಣಗಳನ್ನು ಮೊದಲ ಮತ್ತು ಎರಡನೇ ಹಂತದಲ್ಲಿ ತೋರಿಸುವುದಿಲ್ಲ. ನಾವೇ ಅದನ್ನ ಯಾವಾಗ ನಮ್ಮ ಬೇರೆ ತರದ ರೋಗಗಳು, ಅಂದ್ರೆ BP ಇರಬಹುದು, ಡಯಾಬಿಟೀಸ್ ಇರಬಹುದು, ಅಥವಾ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಸಿಂಪ್ಟಮ್ಸ್ ಇರಬಹುದು, ಡಿಸ್ಲಿಪಿಡಿಮಿಯಾ, ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಇರಬಹುದು, ಈ ರೀತಿ ರೋಗಗಳು ಮೊದಲೇ ಇರುವಂತವರಿಗೆ ಈ ಫ್ಯಾಟಿ ಲಿವರ್ ಆಗುವ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಇಲ್ಲ ಬೊಜ್ಜು, ಯಾರಿಗೆ ಬೊಜ್ಜು ಇರ್ತದಲ್ಲ ಅವರಿಗೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅಂಥವ್ರನ್ನ ಮೊದಲೇ ಪರೀಕ್ಷೆ ಮಾಡಿ ನೋಡಿಕೊಳ್ಳೋದ್ರಿಂದ ಮುಂದಿನ ಹಂತದ ಲಿವರ್ ಡಿಸೀಸ್ಗಳು, ಸಿರೋಸಿಸ್ ಅಂತ ಹೇಳ್ತೀವಿ, ಅದನ್ನು ತಡೆಗಟ್ಟಬಹುದು. ಇಲ್ಲ ಅದರಿಂದ ರಿವರ್ಸಿಬಲ್ ಆಗಿರೋದ್ರಿಂದ ಅದನ್ನು ವಾಪಸ್ ಹೋಗಬಹುದು ಈ ಫ್ಯಾಟ್ ಗ್ರೇಡ್ ಟು ಫ್ಯಾಟಿ ಲಿವರ್ ಇಂದ. ಹಾಗಾಗಿ ಫ್ಯಾಟಿ ಲಿವರ್ ಒಂದು ರಿವರ್ಸಿಬಲ್ ಕಾಸ್ ಆಗಿರೋದ್ರಿಂದ ಇದನ್ನು ಮೊದಲೇ ಕಂಡುಹಿಡಿಯೋದು ಬಹಳ ಉತ್ತಮ ಆಗುತ್ತೆ.
0: ಡಾಕ್ಟರ್, ನೀವು ಇಲ್ಲಿ ಎಪಿಡೆಮಿಕ್ ಅನ್ನುವಂತ ಒಂದು ಪದವನ್ನು ನಾವು ಬಳಸ್ತೇವೆ ಅಂದ್ರೆ, ಸಾಮಾನ್ಯವಾಗಿ ನಾವು ಏನು ಒಂದು ಸಾಂಕ್ರಾಮಿಕ ರೋಗ ಅಂತೀವಿ, ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದು ಅಂತ, ಅಂತವಕ್ಕೆ ಬಳಸುವಂತದ್ದು. ಫ್ಯಾಟಿ ಲಿವರ್ ಅನ್ನುವಂಥದ್ದು ಹೇಗೆ

0: ಸಾಂಕ್ರಾಮಿಕ ಆಗುತ್ತೆ, ಹೇಗೆ ಎಪಿಡೆಮಿಕ್ ಆಗುತ್ತೆ ಅಂತ ಹೇಳಿ ಡಾಕ್ಟ್ರೆ.
1: ಸಾಂಕ್ರಾಮಿಕ ಅಂದ್ರೆ ಇದು ರೋಗಾಣು ಇದ್ದು ಅದು ಒಬ್ಬರಿಂದ ಒಬ್ಬರಿಗೆ ಹರಡಿ ನಾವು ಅನುಭವಿಸಿದ್ದು ನಾವು ಕೋವಿಡ್ ನಲ್ಲಿ ಕಂಡಿರಬಹುದು. ಆ ರೀತಿ ಹರಡುವಂತ ರೋಗ ನಮಗೆ ಎಪಿಡೆಮಿಕ್ ಅಂತ ಆರಾಮಾಗಿ ತಿಳಿದು ಬರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಪಾಶ್ಚಾತ್ಯ ಆಹಾರ ಪ್ರಕ್ರಿಯೆ ಮತ್ತು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಒಬ್ಬರಿಂದ ಒಬ್ಬರಿಗೆ ಲೈಫ್ ಸ್ಟೈಲ್ ನ ಒಂದು ಅಳವಡಿಕೆ ಆಗಿರೋದ್ರಿಂದ ಇದು ನಮಗೆ ಗೊತ್ತಿರೋದನ್ನೇ ಅದು ಒಬ್ಬರಿಂದ ಒಬ್ಬರಿಗೆ ಇರುತ್ತೆ. ಆಲ್ಮೋಸ್ಟ್ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲೇ ಒಂದು ಸರ್ವೆ ಪ್ರಕಾರ ಮೂರನೇ ಒಂದು ಭಾಗ ದೊಡ್ಡವರಲ್ಲಿ ನಾವು ಫ್ಯಾಟಿ ಲಿವರ್ ನ ನಾವು ಕಾಣಬಹುದು. ಹಾಗೂ ಅಡಲ್ಟ್ಸ್ ಅಲ್ಲಿ ಓಕೆ ಒಂದು ಲೆವೆಲ್ ಇರಬಹುದು, ಡಯಾಬಿಟಿಸ್ ಇರುತ್ತೆ, ಬೇರೆ ರೋಗಗಳಿರಬಹುದು ಅಂತ ಹೇಳ್ಬೋದು. ಬಟ್ ಈಗ ಒಬೆಸಿಟಿ ತೂಕ ದೇಹದಾಡುತ್ತಿರೋದ್ರಿಂದ ಸಣ್ಣ ಮಕ್ಕಳಲ್ಲೂ ಕೂಡ ಮೂರನೇ ಒಂದು ಭಾಗ 36% ಹೇಳ್ತಾರೆ ಅವ್ರ ಮಕ್ಕಳಲ್ಲೂ ಕೂಡ ನಾವು ಫ್ಯಾಟಿ ಲಿವರ್ ನ ಕಾಣಬಹುದಾಗಿದೆ. ಇದರಿಂದ ಮುಂದೆ ಆಗುವ ತೊಂದರೆಗಳು ಸಾಮಾನ್ಯವಾಗ್ತಾ ಹೋಗ್ತವೆ.
0: ಹೌದು, ಮುಂದೆ ತೊಂದರೆಗಳು ಆಗುತ್ತೆ ಅಂತ ಹೇಳಿದ್ರೆ ಡಾಕ್ಟರ್ ಏನೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು?
1: ಫ್ಯಾಟಿ ಲಿವರ್ ಇವನ್ ಕೂಡ ಶುಗರ್ ಡಯಾಬಿಟಿಸ್ ಏನಾದ್ರೂ ಇತ್ತು ಅಂದ್ರೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ನ ಅಂಶ ಕಂಟ್ರೋಲ್ ಮಾಡುವಂತ ಪ್ರಕ್ರಿಯೆ ಕೂಡ ಬಹಳ ದುಸ್ತರವಾಗುತ್ತೆ. ಶುಗರ್ ಕಂಟ್ರೋಲ್ ಮಾಡಿ ಇನ್ಸುಲಿನ್ ಜಾಸ್ತಿ ಬೇಕಾಗುತ್ತೆ, ಇಲ್ಲ ಅಂದ್ರೆ ಟ್ಯಾಬ್ಲೆಟ್ಸ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂತ ಏನು ಹೇಳ್ತೇವಲ್ಲ ಅದನ್ನ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ ಯಾರಿಗೆ ಫ್ಯಾಟಿ ಲಿವರ್ ಇರ್ತದೆ ಅವರಿಗೆ. ನೆಕ್ಸ್ಟ್ ಡಯಾಬಿಟಿಸ್ ಜೊತೆಗೆ ಹೈಪರ್ ಟೆನ್ಷನ್ ಕೂಡ ಕಂಟ್ರೋಲ್ ತೊಂದರೆ ಆಗ್ತದೆ. ಕೊಲೆಸ್ಟ್ರಾಲ್, ಯಾಕಂದ್ರೆ ಲಿವರ್ ನಮ್ಮ ಚಯಾಪಚಯನ ಕ್ರಿಯೆ ಮೆಟಬಾಲಿಸಮ್ ನಲ್ಲಿ ಒಂದು ಮುಖ್ಯವಾದ ಅಂಗ ಆಗಿರೋದ್ರಿಂದ ಕೊಲೆಸ್ಟ್ರಾಲ್ ನಲ್ಲೂ ಕೂಡ ವೇರಿಯೇಷನ್ಸ್ ಕೂಡ ಆಗ್ತದೆ. ಅದರಿಂದ ಕೊರೋನೈರಾಟಿಡ್ ನಾನ್ ಕಮ್ಯುನಿಕಬಲ್ ಡಿಸೀಸ್, ಕೊರೋನೈರಾಟಿಡ್ ಡಿಸೀಸ್ ಇರ್ಬೋದು, ಅದರಿಂದ ರೀನಲ್ ಫೇಲ್ಯೂರ್ಸ್ ಇರ್ಬೋದು, ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿ ಕೊನೆಗೆ ಒಂದು ಶರೀರದಲ್ಲಿ ಕಾಂಪ್ಲಿಕೇಶನ್ಸ್ ನ ತರ್ತಾ ಹೋಗ್ತದೆ. ಲಿವರ್ ಡಿಸೀಸ್ ಪರ್ಸೆ ಲಿವರ್ ನಲ್ಲಿ ತೊಂದರೆ ಆಗಿ ಅಲ್ಲಿ ಒಂದು ಗಾಯ ಆಗಿ ಗಾಯದಿಂದ ಫ್ಯಾಟಿನಿಂದ ಗಾಯ ಆಗಿ ಲಿವರ್ ನಲ್ಲಿ ಅದರಲ್ಲಿ ಒಂದು ಸಿರೋಸಿಸ್ ಅಂದ್ರೆ ಫೈಬ್ರೋಸಿಸ್ ಆಗಿ ಲಿವರ್ ಮತ್ತು ಶ್ರಂಕ್ ಆಗ್ತದೆ, ಒಂದು ಸಣ್ಣದಾಗ್ತದೆ, ಕುಗ್ಗುತ್ತೆ, ಕುಗ್ಗಿ ಅದರಲ್ಲಿ ಕೆಲಸ ಪ್ರಕ್ರಿಯೆಗಳು ಕಡಿಮೆ ಆಗ್ತವೆ. 500 ಕೆಲಸಗಳು ಅಂತ ನಾವು ಹೇಳಿದ್ವಿ, ಬೇಡದ ಕೆಲಸಗಳನ್ನು ಕಡಿಮೆ ಮಾಡ್ಕೋಬಹುದು. ಬಟ್ ಬಹಳ ಹಾಳಾದಾಗ ಬೇಕಾಗಿರುವ ಕೆಲಸಗಳು, ಬಹಳ ಜೀವನಕ್ಕೆ ಅತ್ಯಮೂಲ್ಯವಾದ ಕೆಲಸಗಳು ಕೂಡ ನಿಲ್ಲಕ್ ಸ್ಟಾರ್ಟ್ ಆಗ್ತದೆ.
0: ಬೇಸಿಕ್ ನೀಡ್ ಅಂತ,
1: ಬೇಸಿಕ್ ನೀಡ್ ಶರೀರಕ್ಕೆ ಏನ್ ಬೇಕಾಗುತ್ತೆ ಅದನ್ನು ಕೂಡ ಮಾಡುವುದು ತೊಂದರೆ ಆಗ್ತಾ ಹೋಗ್ತದೆ. ಅದರಿಂದ ಪಿಷ್ಟಗಳಿರ್ಬೋದು, ಫ್ಯಾಟ್ ಲಿವರ್ ಪ್ರಾಬ್ಲಮ್ಸ್ ಇರಬಹುದು, ಅವೆಲ್ಲವೂ ಕೂಡ ತೊಂದರೆಗಳು ಈಡಾಗುತ್ತೆ.
0: ಡಾಕ್ಟರ್, ಈಗ ಫ್ಯಾಟಿ ಲಿವರ್ ಅನ್ನುವಂಥದ್ದು ಏನಿದೆ, ನಮಗೆ ತುಂಬಾ ಸಾರಿ ಯಾವುದೋ ಬೇರೆ ಕಾಯಿಲೆಗೆ ಏನೋ ಒಂದು ಸ್ಕ್ಯಾನಿಂಗ್ ಆ ತರ ಹೋದಾಗ ಅಲ್ಲಿ ಫ್ಯಾಟಿ ಲಿವರ್ ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ಹೆಚ್ಚಾಗಿ ಅದೇ ಲಿವರ್ ಅನ್ನೇ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕಿಂತ ನಾವು ಹೋಗಿ ಕಂಡು ಹಿಡ್ಕೊಂಡದ್ದು ಕಡಿಮೆ, ಅದು ತುಂಬಾ ಗಂಭೀರವಾದ ಹಂತಕ್ಕೆ ಹೋದಾಗ ಆ ರೀತಿ ಆಗುತ್ತೆ. ಇದ್ರ ಹೊರತಾಗಿ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ವಾ ಫ್ಯಾಟಿ ಲಿವರ್ ಇದ್ದಾಗ?
1: ಫ್ಯಾಟಿ ಲಿವರ್ ಇದ್ದಾಗ ಅದು ಅದಕ್ಕೆ ಸೈಲೆಂಟ್ ಎಪಿಡೆಮಿಕ್ ಅಂತ ಹೇಳಿದ್ರು. ಲಕ್ಷಣಗಳು ಅದರದೇ ಆದ ಪ್ರಕ್ರಿಯೆಯಲ್ಲಿ ಲಕ್ಷಣಗಳು ಕಾಣಸಿಗುವುದಿಲ್ಲ. ಅದು ಒಂದು ಹಂತದಲ್ಲಿ ಮೀರಿ ಹೋದಾಗ ಮಾತ್ರ ಅದು ಲಿವರ್ ನ ತೊಂದರೆಗಳು ಕಾಣಿಸ್ತಾ ಇದೆ. ಹೇಗೆ ಅಂದ್ರೆ ಜಾಂಡಿಸ್ ಇರ್ಬೋದು, ಇಲ್ಲ ಅಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬುವುದಿರ್ಬೋದು, ಇಲ್ಲ ಕನ್ಫ್ಯೂಷನ್ ಆಗೋದಿರ್ಬೋದು, ಅವೆಲ್ಲ ಒಂದು ಹಂತದ ಮೇಲೆ ಹೋಗೋದು. ಬರೀ ಗ್ರೇಡ್ 1 ಮೊದಲನೇ ಹಂತದ ಫ್ಯಾಟಿ ಲಿವರ್ ನಲ್ಲಿ ಯಾವ ಲಕ್ಷಣಗಳು ಕಾಣುವುದಿಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ನಮ್ಮ ಹೊಟ್ಟೆಯ ಬೊಜ್ಜು ಬರ್ತಾ ಇದೆ ಅಂತ ಹೇಳ್ತು, ಇಲ್ಲಾಂದ್ರೆ ನಮ್ಮಲ್ಲಿ ಶುಗರ್ ಡಯಾಬಿಟಿಸ್ ಇದೆ, ಇಲ್ಲ ಬಿಪಿ ಇದೆ, ಇನ್ನೊಂದು ಕಾರಣಗಳಿದ್ದಾಗ ನಾವು ಟೆಸ್ಟ್ ಮಾಡಿಸ್ಕೊಂಡಾಗ ನೀವು ಹೇಳಿದಾಗ ಅಲ್ಟ್ರಾಸೌಂಡ್ ನಲ್ಲಿ ಬಂದು ಕಂಡು ಬಂತು ಅಂತ ಹೇಳ್ತೀವಿ, ಅವಾಗ ನಮಗೆ ಕಣ ಸಿಗುವಂತ ಪ್ರಕ್ರಿಯೆ ಇರ್ತದೆ. ಅದನ್ನ ಹೇಗೆ ಮಾಡಬೇಕು ಅಂದ್ರೆ ಇದನ್ನ ರಿವರ್ಸಿಬಲ್ ಇರೋದು ಹೇಗೆ, ನಾವು ಒಂದು 5-10% ನಮ್ಮ ವೆಯ್ಟ್ ಅನ್ನ ಕಡಿಮೆ ಮಾಡ್ಕೋ, ನಾವು 60 ಕಿಲೋ ಇದ್ರೆ 6 ಕಿಲೋ ಕಡಿಮೆ ಮಾಡ್ಕೋಬೇಕು. ಆ ರೀತಿ ನಾವು ಒಂದು 6 ವಾರ ಇಲ್ಲ 3 ತಿಂಗಳಲ್ಲಿ ನಾವು ಕಡಿಮೆ ಮಾಡ್ಕೊಂಡಿದ್ದೆ ಪಕ್ಷದಲ್ಲಿ ಈ ಫ್ಯಾಟಿ ಲಿವರ್ ಇರಲಿ ಮತ್ತೆ ಬೇರೆ ತೊಂದರೆಗಳು ಇರಲಿ ಕಂಟ್ರೋಲಿಗೆ ಬರ್ತಾ ಹೋಗ್ತದೆ.
0: ಓಕೆ, ನೀವು ಮಾತಿನ ಮಧ್ಯೆ ಕಾರಣಗಳನ್ನು ಕೂಡ ಹೇಳ್ತಾ ಬಂದ್ರಿ, ಆದ್ರೆ ಕಾರಣಗಳನ್ನೇ ಹೆಚ್ಚಾಗಿ ನಾವು ಗಮನ ಇಟ್ಟು ನೋಡೋದಾದ್ರೆ ಏನೆಲ್ಲ ಕಾರಣಗಳು ಈ ಫ್ಯಾಟಿ ಲಿವರ್ ಗೆ ಪ್ರಭಾವವನ್ನು ಬೀರುತ್ತೆ?
1: ನಾವು ಮುಖ್ಯವಾದ ಕಾರಣಗಳು ಆಹಾರ ಪ್ರಕ್ರಿಯೆಯಲ್ಲಿ ಒಂದು ಸಮತೋಲನ ಇಲ್ಲದೆ ಇರುವಂತದ್ದು. ಜಾಸ್ತಿಯಾಗಿ ನಾವು ಪಿಷ್ಟಗಳು, ಕಾರ್ಬೋಹೈಡ್ರೇಟ್, ಸ್ವೀಟ್ ಗಳು ಅಥವಾ ಪ್ರೊಸೆಸ್ಡ್ ಪ್ಯಾಕೆಟ್ ಫುಡ್ ಗಳನ್ನು ತಿನ್ನೋದು, ಆಮೇಲೆ ಟೈಮ್ ಇಲ್ಲದೆ ಅಂತ ಊಟ ಮಾಡುವುದು, ಹೊರಗಡೆ ಅಂಶಗಳು ಮಲ್ಟಿಪಲ್ ಟೈಮ್ಸ್ ನಾವು ಪ್ರೋಟೀನ್ ಅಂತ ಹೇಳ್ಬಿಟ್ಟು ಹೊರಗಡೆ ಆಹಾರಗಳನ್ನು ಸೇವಿಸೋದು, ಆನಂತರ ಎಕ್ಸಸೈಸ್ ಇಲ್ಲದೆ ಇರುವಂತದ್ದು, ನಾವು ದಿನನಿತ್ಯದ ಕೆಲಸಗಳಲ್ಲಿ ನಾವು ಒಂದು ದೇಹನ ದಂಡಿಸದೇ ಇರುವಂತದ್ದು. ಸೊ ಅವಾಗ ಏನಾಗ್ತದೆ ಅಂದ್ರೆ ಅದು ನಮ್ಮ ಚಯಾಪಚಯನ ಕ್ರಿಯೆಯಲ್ಲಿ ಬಹಳ ಚೇಂಜಸ್ ಆಗ್ಬಿಟ್ಟು ಅದು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ, ಲಿವರ್ ನಲ್ಲೂ ಕೂಡ ಆಗ್ತಾ ಹೋಗ್ತದೆ. ಆನಂತರ ನಮ್ಮದು ಆಲ್ಕೋಹಾಲ್ ಇರ್ಬೋದು, ದೆವ್ವನ ಮಾಡುವುದು, ಸ್ಮೋಕ್ ಮಾಡುವುದು, ಇಲ್ಲ ಇನ್ನಿತರ ಸಾಹಸಗಳಿಗೆ ಬೀಳೋದು, ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಪಚನ ಕ್ರಿಯೆಯಲ್ಲಿ ಚೇಂಜಸ್ ಆಗಿ ಕೊನೆಗೆ ಅದು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ ಮೇಡಮ್. ಇದು ಕಾರಣಗಳು. ಮತ್ತೆ ಬೇರೆ ಕಾರಣಗಳು ಅಂದ್ರೆ ಯಾರಿಗೆ ಮೊದಲಿಂದ ಶುಗರ್ ಡಯಾಬಿಟಿಸ್ ಇರಬಹುದು, ಬಿಪಿ ಇರ್ಬೋದು, ಆನಂತರ ಹಾರ್ಟ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಒಬೆಸಿಟಿ ಇರ್ಬೋದು, ಇವೆಲ್ಲವೂ ಕೂಡ ನಾವು ಹೇಳ್ಬೋದು ನಮಗೆ ಫ್ಯಾಟಿ ಲಿವರ್ ಗೆ ಕಾರಣಗಳಾಗಿ ಪರಿಣಮಿಸುತ್ತೆ ಅಂತ.
0: ನಾನು ಮುಂದೆ ಪ್ರಶ್ನೆ ಕೇಳೋಣ ಇದನ್ನ ಅಂದ್ಕೊಂಡಿದ್ದೆ, ಈಗಲೇ ನೆನಪಾಗಿದ್ರಿಂದ, ಈ ಫ್ಯಾಟಿ ಲಿವರ್ ಆದಾಗ ಕರುಳು ಮತ್ತೆ ಹೃದಯಕ್ಕೆ ಹೆಚ್ಚು ಸಮಸ್ಯೆ ಆಗುತ್ತೆ ಅಂತ ಹೇಳುವಂತದ್ದು, ಹೇಗೆ ಇದು ಪ್ರಭಾವ ಬೀರುತ್ತೆ?
1: ಹೌದು ಮೇಡಮ್, ಫ್ಯಾಟಿ ಲಿವರ್ ನಿಂದ ಇದು ಶರೀರದ ಎಲ್ಲಾ ಭಾಗಗಳಿಗೂ ತೊಂದರೆ ಕೊಟ್ಟೆ ಕೊಡುತ್ತೆ.

0: ಕರುಳಿನಲ್ಲಿ ರಕ್ತಸ್ರಾವ ಆಗುವ ಪ್ರಕ್ರಿಯೆಗಳು ಕೂಡ ಆಗ ಚಾನ್ಸಸ್ ಇರ್ತದೆ. ಆಮೇಲೆ ಕರುಳಿನಲ್ಲಿ ಲೀಕಿ ಗಟ್ ಅಂತಾನು ಹೇಳ್ತೀವಿ ನಾವು, ಕರುಳಿನ ಟಾಕ್ಸಿನ್ಸ್ ಬ್ಯಾಕ್ಟೀರಿಯಾಸ್ ಎಲ್ಲ ಅದು ಕೂಡ ರಕ್ತದಲ್ಲಿ ಬಂದು ಲಿವರ್ನ ಬೈಪಾಸ್ ಮಾಡಿ ಮೆದುಳಿಗೆ ಹೋಗಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಮಾಡುವಂತ ಪ್ರಕ್ರಿಯೆಗಳು ಇರ್ತದೆ. ಸೊ ಹೀಗೆ ಎರಡು ಹಾರ್ಟ್ ಮತ್ತೆ ಇಂಟೆಸ್ಟೈನ್ಗಳನ್ನ ಇದು ತೊಂದರೆಗೀಡು ಮಾಡುತ್ತದೆ. ನಂತರದ ಹಂತಗಳಲ್ಲಿ ಮಾಡುತ್ತೆ ಪರ್ಸೆ ಫ್ಯಾಟಿ ಲಿವರ್ ಇಂದ ಈ ರೀತಿ ಲಕ್ಷಣಗಳು ಕಾಣುವುದಿಲ್ಲ. ಫ್ಯಾಟಿ ಲಿವರ್ ಇಂದ ಲಿವರ್ ಡಿಸೀಸ್ ಅಂದ್ರೆ ಸಿರೋಸಿಸ್ ಅಂತ ಸ್ಟೇಜ್ಗೆ ಹೋದ ನಂತರ ನಮಗೆ ಇದೆಲ್ಲ ಕಾರಣಗಳು ಅದಕ್ಕೆ ಆ ಸ್ಟೇಜ್ ಇಂದ ವಾಪಸ್ ಬರೋದಕ್ಕೆ ಆಗುದಿಲ್ಲ. ಅವಾಗ ಮತ್ತೆ ಬೇರೆ ತರದ ಟ್ರೀಟ್ಮೆಂಟ್ ಗಳನ್ನ ಕೊಡಬೇಕಾಗ್ತದೆ. ಫ್ಯಾಟಿ ಲಿವರ್ ಮೊದಲನೇ ಹಂತದಲ್ಲಿ ಇರೋದ್ರಿಂದ ಅದನ್ನ ನಾವು ರಿವರ್ಸ್ ಮಾಡಿ ವಾಪಸ್ ನಾರ್ಮಲ್ ಹಂತಕ್ಕೆ ತರುವ ಚಾನ್ಸಸ್ ಗಳು ಬಹಳ ಜಾಸ್ತಿ ಇರುತ್ತದೆ.
1: ನೀವು ನೋಡಿದಾಗ ಸಾಮಾನ್ಯವಾಗಿ ಯಾರಲ್ಲಿ ಹೆಚ್ಚು, ದೊಡ್ಡವರಲ್ವಾ ಅಥವಾ ಈಗ ಯುವಕರು ಮಕ್ಕಳಲ್ಲೂ ಕೂಡ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ
0: ಮೇಡಮ್? ಈಗ ವಯಸ್ಸಾದವರಲ್ಲಿ ಯಾರಿಗೆ ನಮ್ಮ ಒಬೆಸಿಟಿ, ಡಯಾಬಿಟೀಸ್, ಆಮೇಲೆ ಬಿಪಿ, ಹೈಪರ್ ಟೆನ್ಷನ್, ಆಮೇಲೆ ಒಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ, ಎಪ್ನಿಯಾಸಿಸ್, ಸ್ಲೀಪ್ ಎಪ್ನಿಯಾ ಅಂತ ಒಂದು ಕೇಳಿರುವುದು ಆ ರೋಗ ಇರುವಂತವರಿಗೆ, ಮತ್ತೆ ಫ್ಯಾಮಿಲಿಯಲ್ ವಂಶ ಪಾರಂಪರ್ಯ ಕೊಲೆಸ್ಟ್ರಾಲ್ಗಳ ತೊಂದರೆಗೆ ಇವರುಗಳೆ ನಾವು ಕಾಮನ್ ಆಗಿ ವಯಸ್ಸಾದವರಲ್ಲಿ ಕಾಣಿಸ್ತಾ ಇದೆ. ವಯಸ್ಸಾದವರು ಸ್ವಲ್ಪ ಚಟುವಟಿಕೆಗಳು ಸ್ವಲ್ಪ ಇರುತ್ತೆ ಅವರು ದಿನನಿತ್ಯದ ಇದುಗಳು. ಈಗ ಎಲ್ಲದಕ್ಕಿಂತ ಬಹಳ ಚಿಂತಾರ್ಹ ವಿಷಯ ಏನಂದ್ರೆ ಸಣ್ಣ ಮಕ್ಕಳಲ್ಲಿ ಈಗ ಅವರು ಈಗೆಲ್ಲ ಮೊಬೈಲಲ್ಲಿ ಆಟಗಳು, ಮೊದಲ ತರ ಹೊರಗೆ ಆಟ ಆಡೋದು ಆ ರೀತಿ ಏನಿಲ್ಲ. ಆನಂತರ ಊಟದಲ್ಲೂ ಕೂಡ ಎಲ್ಲ ಪ್ಯಾಕೆಟ್ ಫುಡ್ಸು ಯಾವುದು ಬಹಳ ಅದನ್ನ ಮಕ್ಕಳಿಗೆ ಮನಸ್ಸಿಗೆ ಬಹಳ ಇಷ್ಟ ಆಗ್ತವೆ. ಸೊ ಅವು ಹೇಗೆ ಮಾಡುತ್ತದೆ ಅಂದ್ರೆ ಅವರಲ್ಲೂ ಕೂಡ ಈಗ ಒಬೆಸಿಟಿ ಮತ್ತೆ ಅದರಲ್ಲಿ ಅವರಲ್ಲೂ ಕೂಡ ಫ್ಯಾಟಿ ಲಿವರ್ ಅಂಶಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಇದರಿಂದ ಏನಾಗ್ತದೆ ಅಂದ್ರೆ ಈ ಲಿವರ್ ಡಿಸೀಸ್ ಮೊದಲೆಲ್ಲ ಅನ್ಕೊಳ್ತಿದ್ವಿ 60 ವಯಸ್ಸಿನಂತರ ಬರುತ್ತೆ, 50 ವಯಸ್ಸಿನಂತರ ಬರಬಹುದು, ಯಾಕಂದ್ರೆ ಇವೆಲ್ಲ ಬೇರೆ ರೋಗಗಳು ಇರಬಹುದು ಅಂತ. ಬಟ್ ಈಗ ಯಾವ ಬೇರೆ ರೋಗಗಳು ಇಲ್ಲದೇನೆ ಬರೀ ಒಂದು ಒಬೆಸಿಟಿಯಿಂದ ಅವರ ಫುಡ್ ಹ್ಯಾಬಿಟ್ಸ್ ಇಂದ 30-40 ವಯಸ್ಸಿನಲ್ಲಿ ನಾವು ಕ್ರೋನಿಕ್ ಲಿವರ್ ಡಿಸೀಸ್ ಅಥವಾ ಸಿರೋಸಿಸ್ ಅನ್ನೋ ಸ್ಟೇಜ್ ಕೂಡ ನಾವು ನೋಡಬಹುದಾಗಿದೆ. ಸೊ ಇದು ಸ್ವಲ್ಪ ಚಿಂತಾರ್ಹವಾದ ವಿಷಯ. ಅದರಿಂದ ನಾವು ಮೊದಲೇ ಮಕ್ಕಳನ್ನ ಅಥವಾ ಯಾವುದೇ ಊಟದ ವ್ಯವಸ್ಥೆಯಲ್ಲಿ, ಎಕ್ಸಸೈಸ್ ಗಳ ವ್ಯವಸ್ಥೆಯಲ್ಲಿ ಏನಾದರೂ ಸ್ವಲ್ಪ ಒಬೆಸಿಟಿ ಕಂಡು ಬಂದಿಲ್ಲ, ಅವ್ರಿಗೆ ಫೈಬ್ರೋ ಸ್ಕ್ಯಾನ್ ಅಂತ ಈ ರೀತಿ ಟೆಸ್ಟ್ ಗಳನ್ನ ಮಾಡಿಸಿದ ಅಂತದ್ರಲ್ಲಿ ಬಂತಂದ್ರೆ ನಾವು ಅದನ್ನ ರಿವರ್ಸ್ ಮಾಡಬಹುದು. ಒಂದು ಡಯಟ್ ಪ್ರಾಕ್ಟೀಸ್ ಮಾಡ್ಕೊಂಡು, ಡಿಸಿಪ್ಲಿನ್ ನೀವು ಹೇಳಿದಾಗೆ, ಒಂದು ಶ್ರದ್ಧಾಯುತ ಒಂದು ಆಹಾರ ಪ್ರಕ್ರಿಯೆ ಮತ್ತು ವ್ಯಾಯಾಮ ಇದನ್ನು ಮಾಡಿಕೊಂಡು ನಾವು ಜೀವನದಲ್ಲಿ ಅವ್ರದ್ದು ಫ್ಯಾಟಿ ಲಿವರ್ ಅಥವಾ ಬೇರೆ ರೋಗಗಳು ಬರದೇ ಅಂದ್ರೆ ತಡೆಗಟ್ಟಬಹುದು. ಹಾಗಾಗಿ ಇದು ರಿವರ್ಸಿಬಲ್ ಡಿಸೀಸ್ ಆಗಿರೋದ್ರಿಂದ ನಾವು ಇದರ ಬಗ್ಗೆ ಧ್ಯಾನ ಕೊಡಬೇಕಾಗುತ್ತದೆ, ನಾವು ನಮ್ಮ ಮಕ್ಕಳು ಎಲ್ಲರಿಗೂ ಕೂಡ.
1: ಒಂದು ಮಾತಿತ್ತು ಏನು ಅಂದ್ರೆ, ಸುಮ್ಮನೆ ಲಿವರ್ ಹಾಳಾಗಿದೆ ಅಂದ ತಕ್ಷಣ ಓ ಇವರು ಹೆಚ್ಚು ಮದ್ಯಪಾನ ಮಾಡ್ತಾ ಇದ್ರಾ ಅಂತ ಒಂದು ಪ್ರಶ್ನೆ ಮುಂಚೆಲ್ಲ ಬರ್ತಾ ಇತ್ತು. ನೀವು ಈಗ ಹೇಳ್ತಾ ಇರೋದು ನೋಡಿದ್ರೆ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಎಲ್ಲವೂ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಡಾಕ್ಟರ್, ಯಾವಾಗ ಹೌದು ಈ ಮದ್ಯಪಾನ ಅಲ್ಲದವರಲ್ಲೂ ಕೂಡ ಕಂಡು ಬರುತ್ತೆ ಅನ್ನುವಂಥದ್ದನ್ನ ನೋಡ್ಲಾಯ್ತು?
0: ಹೌದು, ಮೊದಲ ಕಾಲದಲ್ಲಿ ನಾವು ಲಿವರ್ ತೊಂದರೆ ಆಯ್ತು ಅಂದ್ರೆ ಮದ್ಯಪಾನನೇ ಮೊದಲು ನಾವು ಒಂದು ಕಾರಣ ಒಂದು ತಿಳ್ಕೊಳ್ತಿದ್ವಿ, ಅವ್ರು ಮಾಡೇ ಇರಲೇಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ವಿ. ಆನಂತರ ಒಂದು 100% ಕೇಸ್ ನಲ್ಲಿ ನಮಗೆ ಒಂದು 30-40% ಮಾತ್ರ ಮದ್ಯಪಾನದ ಒಂದು ಕಾರಣಗಳು ಸಿಗ್ತಾ ಇತ್ತು, ಬಾಕಿ ಕಾರಣಗಳು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಹೆಪಟೈಟಿಸ್ ವೈರಸ್ ಗಳನ್ನು ನಾವು ಕಂಡುಹಿಡಿದ್ವಿ, ಅವುಗಳಿಂದ ಆಗಿರಬಹುದು ಒಂದು 10-20%. ಬಟ್ ಇನ್ನುಳಿದ 50-60% ಪ್ರತಿಭಾಗದಲ್ಲಿ ನಮಗೆ ಕಾರಣಗಳು ತಿಳಿದಾದಾಗ ನಾವು ಲಿವರ್ನನ್ನು ಏನೇನೇ ಅಫೆಕ್ಟ್ ಮಾಡ್ತವೆ, ಏನೇನು ಕಾರಣಗಳು ಲಿವರ್ನ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ ಅನ್ನೋದನ್ನು ಯೋಚನೆ ಮಾಡಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಚಯಾಪಚಯ ಕ್ರಿಯೆ, ಮೆಟಬಾಲಿಸಂ. ಸೊ ಮೆಟಬಾಲಿಸಂಗೆ ಬೇಕಾಗಿರೋದು ನ್ಯೂಟ್ರಿಷನ್, ನಾವು ತಗೊಳ್ಳುವಂತ ಊಟ ಮತ್ತು ನಾವು ಮಾಡುವಂತ ಎಕ್ಸಸೈಸ್, ಇವುಗಳಿಂದನೇ ತೊಂದರೆ ಆಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಅದರಲ್ಲಿ ಚೇಂಜಸ್ ಇಲ್ಲದೆ ಈಗ ಆರ್ಮಿನಲ್ಲಿ ಇರೋರಿಗೆ ಯಾಕೆ ಬರ್ತಾ ಇಲ್ಲ, ನಮ್ಮ ನಾರ್ಮಲ್ ಮನುಷ್ಯರಿಗೆ ಯಾಕೆ ಬರ್ತಾ ಇದೆ, ಹಾಗೆ ಎಲ್ಲ ನೋಡ್ತಾ ಹೋದಾಗ ಗೊತ್ತಾಗ್ತು ಲಿವರ್ ಅಲ್ಲಿ ತೊಂದರೆ ಆಗ್ತಿರೋದು ನಮ್ಮ ದೈನನಿತ್ಯದ ಜೀವನ ಶೈಲಿಯಿಂದ ಅಂತಾನೆ ತಿಳಿದು ಬಂದಿದೆ. ಲಿವರ್ ಡಿಸೀಸ್ ನಲ್ಲಿ ಮೊಟ್ಟ ಮೊದಲ ಕಾರಣನೇ ಫ್ಯಾಟಿ ಲಿವರ್ ಅಥವಾ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟೆಟೋಟಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಇದೇ ಮೊಟ್ಟ ಮೊದಲ ಕಾರಣವಾಗಿ ಹೊರಹೊಮ್ಮಿದೆ ಈ ದಿನಗಳಲ್ಲಿ. ಸೊ ಇದಕ್ಕೆ ಮೊದಲೇ ನಾವು ಮನಸ್ಸಿನಿಂದ ನೋಡ್ಕೊಂಡು ಬಿಟ್ರೆ ಅದನ್ನ ಕಂಟ್ರೋಲ್ ಮಾಡಿ ರಿವರ್ಸ್ ಮಾಡುವಂತಹ ಚಾನ್ಸಸ್ ಗಳು ಜಾಸ್ತಿ ಇದೆ.
1: ಡಾಕ್ಟರ್, ಯಾವುದೇ ಪರೀಕ್ಷೆಗೆ ಒಳಪಡಲಿಲ್ಲ, ಫ್ಯಾಟಿ ಲಿವರ್ ಇದೆ ಅನ್ನುವಂಥದ್ದು ಗೊತ್ತೇ ಆಗ್ಲಿಲ್ಲ, ತುಂಬಾ ಈಗಾಗಲೇ ಹೆಚ್ಚಾಗಿದೆ ಅಂದಾಗ ಏನೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ
0: ಮೇಡಮ್? ಫಸ್ಟ್ ನಾವು ಯಾವ ಹಂತದಲ್ಲಿ ಲಿವರ್ ಫ್ಯಾಟಿ ಲಿವರ್ ಅಕ್ಯುಮುಲೇಟ್ ಆಗಿದೆ, ಎರಡನೇದು ಯಾವ ಹಂತದಲ್ಲಿ ಫೈಬ್ರೋಸಿಸ್ ಅಂದ್ರೆ ಎಷ್ಟು ಶಂಕ್ ಆಗ್ತಿದೆ, ಕುಗ್ಗುತ್ತಾ ಇದೆ ಲಿವರ್, ಇದನ್ನೆಲ್ಲ ನೋಡ್ಲಿಕ್ಕೆ ನಾವು ಬ್ಲಡ್ ಟೆಸ್ಟ್ ಗಳು ಕ್ರೈ ಇರುತ್ತೆ, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ, ಅದಾದ ನಂತರ ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೀವಿ, ಅದಾದ ನಂತರ ಲಿವರ್ ತೊಂದರೆಯಿಂದ ನಮ್ಮ ಬ್ಲಡ್ಡಿನ ಅಂಶಗಳು ಎಷ್ಟು ಹಾಳಾಗಿದೆ ಅಂತ ಅದನ್ನು ನೋಡ್ಕೊಳ್ತೇವೆ. ಆಮೇಲೆ ರಕ್ತ ಎಷ್ಟು ತೆಳು ಇದೆ, PTINR ಅಂತ, ಅದನ್ನು ಕೂಡ ಮಾಡ್ತೇವೆ. ನೆಕ್ಸ್ಟ್ ಅದಾದ ನಂತರ ಇಮೇಜಿಂಗ್ ಅಂದ್ರೆ CT ಸ್ಕ್ಯಾನ್ ಮಾಡಬಹುದು ಅಥವಾ ಒಂದು MRI ಸ್ಕ್ಯಾನ್ ಮಾಡಬಹುದು, ಇವನ್ನೆಲ್ಲ ಕೂಡ ನಾವು ಮಾಡಿಬಿಟ್ಟು ನೋಡ್ತೇವೆ. ಇದರಲ್ಲಿ ತೊಂದರೆಗಳು ಕಂಡು ಬಂದಲ್ಲಿ ನಾವು ಅದರ ಪೂರಕವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಮೆಡಿಕಲ್ ಟ್ರೀಟ್ಮೆಂಟ್ ಆಗದ ಪಕ್ಷದಲ್ಲಿ ನಾವು ಕಸಿ ಮಾಡುವಂತ ವಿಧಾನ ಕೂಡ ಉಪಯೋಗಿಸ್ತೇವೆ. ನಾವು ನೆಕ್ಸ್ಟ್
1: ಟ್ರೀಟ್ಮೆಂಟ್ ಅಂತಂದ್ರೆ ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ?
0: ಟ್ರೀಟ್ಮೆಂಟ್ ಅಂದ್ರೆ ಮೇಡಮ್, ಈಗ ನಾನು ಹೇಳಿದೆ ನಿಮಗೆ ರಕ್ತಸ್ರಾವ ಆಗುವ ಲಕ್ಷಣಗಳಿರಬಹುದು ಅಂತ. ರಕ್ತಸ್ರಾವ ಆದ್ರೆ ನಾವು ರಕ್ತದ ಒಂದು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು

0: ಯಾವ ಭಾಗದಿಂದ ಇಂಟೆಸ್ಟೈನ್ ಅಲ್ಲಿ ಅವುಗಳನ್ನು ಕೂಡ ನಾವು ಅವುಗಳನ್ನು ಎಂಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಮೂಲಕ ಕಂಟ್ರೋಲ್ ಮಾಡಬಹುದು. ಆ ನಂತರ ನಮ್ಮ ಜಾಂಡಿಸ್ ಆಯಿತು, ಜಾಂಡಿಸ್ಗೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಆ ನಂತರ ಹೊಟ್ಟೆಯಲ್ಲಿ ನೀರು ತುಂಬುದು ಅಸೈಟಿಸ್ ಅಂತ ಹೇಳ್ತೇವೆ, ಅದನ್ನು ಟೆಸ್ಟ್ ಮಾಡಬಹುದು. ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಹೈ ಪ್ರೋಟೀನ್ ಡಯಟ್, ಲೋ ಸಾಲ್ಟ್ ಡಯಟ್, ವಾಟರ್ ರೆಸ್ಟ್ರಿಕ್ಷನ್ ಇವನ್ನೆಲ್ಲ ಕೂಡ ಮಾಡಬಹುದು. ಇನ್ನು ನೆಕ್ಸ್ಟ್ ಫೈನಲ್ ಸ್ಟೇಜ್ಗೆ ಹೋದ್ಮೇಲೆ ಕಟ್ಟಕಡೆ ಆಪ್ಷನ್ ಅಂತ ಹೇಳಿದೆ ಅಂದರೆ ನಮ್ದು ಲಿವರ್ ಟ್ರಾನ್ಸ್ಪ್ಲಾಂಟ್ ಬರ್ತದೆ ಮೇಡಮ್. ಕಂಪ್ಲೀಟ್ ಕ್ಯೂರ್ ಬೇಕೇ ಬೇಕು ಅಂತ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಬರ್ತದೆ. ಅದು ಲಿವರ್ ಟ್ರಾನ್ಸ್ಪ್ಲಾಂಟ್ನಲ್ಲಿ ಕಸಿ ಮಾಡುವ ವಿಧಾನ, ಬೇಸಿಕಲಿ ನಾವು ಡೆಡ್ ಡೋನರ್ ಇರ್ತಾರೆ ಇಲ್ಲ ಲಿವಿಂಗ್ ಡೋನರ್ ಇರ್ತಾರೆ, ಅವನ್ನ ನೋಡ್ಬಿಟ್ಟು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ನ ಮಾಡಬೇಕಾಗ್ತದೆ.
1: ಲಿವಿಂಗ್ ಡೋನರ್ ತಗೊಳ್ಬಹುದಾ?
0: ಹೌದು, ಲಿವಿಂಗ್ ಡೋನರ್ ಕೂಡ ತೊಡ್ತಾರೆ.
1: ಅವರದ್ದು ಹೇಗೆ ಡಾಕ್ಟರ್, ಈಗ ಕೊಟ್ಟವರ ಲಿವರ್ ಬಗ್ಗೆ?
0: ಅವ್ರದ್ದು ಒಬ್ಬ ಮನುಷ್ಯನಿಗೆ ನಾರ್ಮಲ್ ಹೆಲ್ತಿ ಲಿವರ್ ಇದೆ ಅಂದ್ರೆ ಅವ್ರದ್ದು ಪೂರ್ಣ ಲಿವರ್ ಬೇಕಾಗಿಲ್ಲ, ನಮ್ಮ ಅರ್ಧ ಲಿವರ್ ಸಾಕು. ನಮ್ಮ ಜೀವನ ಶೈಲಿಗೆ ನಾವು ನೋಡ್ಕೊಳ್ತಾ ಹೋದ್ರೆ ಅರ್ಧ ಲಿವರ್ ಸಾಕಾಗಿರುತ್ತೆ. ಸೊ ಇನ್ನ ಅರ್ಧ ಲಿವರ್ ಅನ್ನು ನಾವು ಡೊನೇಟ್ ಮಾಡುವ ಪ್ರಕ್ರಿಯೆ ಇರ್ತದೆ. ಅದು ಕೂಡ ಒಂದು ಬಹು ಹಂತದ ಪ್ರೊಸೀಜರ್ ಮೂಲಕ ಮಾಡಿ ಅವ್ರಿಗೆ ಟೆಸ್ಟ್ ಮಾಡಿ ನಂತರ ಅವ್ರು ಫಿಟ್ ಇದ್ರೆ ಮಾತ್ರ ಅವ್ರದ್ದು ಲಿವರ್ ಬಳಕೆ ಆಗುತ್ತದೆ, ಇಲ್ಲಾಂದ್ರೆ ಎಲ್ಲರಿಗೂ ಲಿವರ್ ಡೊನೇಟ್ ಮಾಡಕ್ ಆಗುದಿಲ್ಲ. ಸೊ ಈಗ DCLD ಅಂದ್ರೆ ಡೆಡ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಗಳು ದಕ್ಷಿಣ ಭಾರತದಲ್ಲಿ ಬಹಳ ಕಾಮನ್ ಆಗಿ ಸಿಗ್ತದೆ, ಯಾಕಂದ್ರೆ ಡೊನೇಟ್ ಗಳು ಜಾಸ್ತಿ ಆಗ್ತದೆ. ಬಟ್ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಮೊದಲ ಸ್ಟೇಜ್ ನಲ್ಲಿ ನಾವು ನೋಡ್ತಾ ಇಲ್ಲ, ನಮ್ಮ ಲಿವರ್ ಅನ್ನು ಕಾಪಾಡಿಕೊಳ್ತಾ ಇಲ್ಲ.
1: ಈಗ ಲಿವರ್ ಕಸಿಗೆ ಒಳಗಾಗಿದ್ದಾರೆ, ನಂತರ ಅವರ ಜೀವನ ಹೇಗಿರುತ್ತೆ, ಅವ್ರು ಹೇಗಿರ್ಬೇಕಾಗುತ್ತೆ?
0: ಹೌದು, ಲಿವರ್ನ ಕಸಿಗೆ ಕಾರಣಗಳೇನು, ಲಿವರ್ ಹಾಳಾಗೋದಕ್ಕೆ ಕಾರಣಗಳೇನು, ಅವನು ಫಸ್ಟ್ ನೋಡ್ಕೊಂಡಿರ್ಬೇಕಾಗ್ತದೆ. ನಮ್ಮ ಡಯಾಬಿಟೀಸ್ ಕಂಟ್ರೋಲ್ ಮಾಡಬೇಕು, ಒಪೆಸಿಟಿ, ಹೈಪರ್ ಟೆನ್ಷನ್, ಅವನ್ನೆಲ್ಲ ಬೇರೆ ಪೂರಕವಾದ ಲಿವರ್ಗೆ ಹಾಳಾಗಲಿಕ್ಕೆ ಏನು ಕಾರಣವಿರ್ತಲ್ಲ ಅವು ಕಾರಕವನ್ನು ಕಂಟ್ರೋಲ್ ಇಟ್ಕೋಬೇಕಾಗ್ತದೆ. ಅದರ ಜೊತೆಗೆ ಏನಾದರೂ ವ್ಯಸನಗಳಾಗಿದ್ದರೆ ಅವುಗಳಿಗೆ ಕೌನ್ಸಿಲಿಂಗ್ ಕೊಡುವುದಾಗಿರುತ್ತೆ. ನೆಕ್ಸ್ಟ್ ಮಾಡಬಾರ್ದು, ಅವ್ರು ಯಾವುದು ಲಿವರ್ ಟ್ರಾನ್ಸ್ಪ್ಲಾಂಟ್ ಕಾರಣಕ್ಕಾಗಿರುತ್ತೋ ಆ ವ್ಯಸನಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗ್ತದೆ. ಇದಾದ ನಂತರ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಆದ ನಂತರ ಅವರಿಗೆ ಒಂದು ಇಮ್ಯುನೋ ಸಪ್ರೆಷನ್ಸ್ ಅಂದರೆ ನಮ್ಮ ರೋಗದ ನಿರೋಧಕ ಶಕ್ತಿ ಆ ಕೊಟ್ಟಿರುವಂತಹ ಲಿವರ್ ಅನ್ನು ಹಾಳು ಮಾಡಬಾರ್ದು, ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಆ ಔಷಧಿಗಳನ್ನು ಅವುಗಳನ್ನು ನಾವು ಕೊಡ್ತಾ ಹೋಗಬೇಕಾಗುತ್ತೆ, ಅದರಿಂದ ಆಗುವ ಸೈಡ್ ಎಫೆಕ್ಟ್ಗಳನ್ನು ಮಾನಿಟರ್ ಮಾಡ್ತಾ ಹೋಗಬೇಕಾಗುತ್ತೆ. ಒಬ್ಬ ಹೆಪಟಾಲಜಿಸ್ಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ನೀವು ಲಿವರ್ ಟ್ರಾನ್ಸ್ಪ್ಲಾಂಟ್ ತದನಂತರ ಬಂದು ಅವ್ರ ಹತ್ರ ರೆಗ್ಯುಲರ್ ಫಾಲೋಅಪ್ ನಲ್ಲಿ ಇರಬೇಕಾಗುತ್ತೆ. ಇನ್ನು 1 ವರ್ಷ 2 ವರ್ಷ ರೆಗ್ಯುಲರ್ ಫಾಲೋಅಪ್ ಜಾಸ್ತಿ ಬೇಕಾಗ್ತದೆ. ಕೊನೆಗೆ ಅದಾದ ನಂತರ 1 ವರ್ಷಕ್ಕೊಂದ್ಸರಿ ಬಂದ್ರು ಕೂಡ ಅದಂತ ತೊಂದರೆ ಇರುವುದಿಲ್ಲ.
1: ಸಾಮಾನ್ಯವಾಗಿ ನಮ್ಮ ದೇಹ ಯಾವುದೇ ಫಾರಿನ್ ಬಾಡಿಯನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ.
0: ಹೌದು,
1: ಈ ಲಿವರ್ ಅನ್ನುವಂತ ಒಂದು ಪಾರ್ಟ್ ಅನ್ನ ಹಾಕಿದಾಗ ನಮ್ಮ ದೇಹಕ್ಕೆ ಅಥವಾ ಯಾರು ತೊಂದರೆಗೆ ಒಳಗಾಗಿರ್ತಾರ ಅವರಿಗೆ ಹೇಗೆ ಎಷ್ಟು ದಿವಸ ಬೇಕಾಗುತ್ತೆ ಅದು ತನ್ನದೇ ದೇಹದ ಒಂದು ಭಾಗ ಅಂತ ಹೇಳಿ ಸ್ವೀಕರಿಸುತ್ತೋ ಅಥವಾ ಏನಾದ್ರೂ ಕಿರಿಕಿರಿ ಆಗುತ್ತಾ ಅಲ್ಲಿ?
0: ಮೇಡಮ್, ಅಂದ್ರೆ ಕಸಿ ಮಾಡಿದ ನಂತರ ಲಿವರ್ ಕೊಟ್ಟಿರೋದು ಒಂದು 2 ವಾರದಿಂದ ಕೆಲಸ ಸ್ಟಾರ್ಟ್ ಮಾಡ್ತದೆ, ಅದು ಒಂದು 2 ವಾರದಿಂದ. ಬಟ್ ಅದು ಏನಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಕೆಲಸ ಮಾಡ್ಲಿಕ್ಕೆ ಟೈಮ್ ಹಿಡಿತದೆ. ಬಟ್ ಏನಂದ್ರೆ ಲಿವರ್ ಬಹಳ ಸಹಕಾರಿ ಅಂಗ, ರಿಜನರೇಟ್ ಆಗ್ತದೆ ಅಂದ್ರೆ ಅದ್ರ ಕಡೆ ಉತ್ಪತ್ತಿ ಕೂಡ ಆಗ್ತದೆ, ಅದ್ರ ಜೊತೆಗೆ ಕೊಟ್ಟಿರೋ ಲಿವರ್ ಅನ್ನು ತನ್ನದಾಗಿಸಿಕೊಳ್ತದೆ. ಅವಾಗ ನಮಗೆ ನಮ್ಮ ರೋಗ ನಿರೋಧಕ ಶಕ್ತಿಗಳು ಎಷ್ಟು ಬೇಕೋ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆ ಲಿವರ್ ಅನ್ನು ಹೊರತಗೆದೇನೆ ಎಷ್ಟು ಬೇಕೋ ಅದನ್ನು ಅಳತೆ ತೂಗಿ ಮಾಡಿ ಕೊಡಬೇಕಾಗ್ತದೆ. ಆ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಕಂಟ್ರೋಲ್ ಮಾಡಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಗಳು ಕೂಡ ಇರ್ತವೆ. ಸೊ ರಿಸ್ಕ್ ಅಂತೂ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಒಂದು ಆರಾಮದ ಇದಲ್ಲ, ಬಟ್ ಅದು ಬಹಳ ಪ್ರೋಸೆಸ್, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮೂಲಕ ಹೋಗಬೇಕಾಗ್ತದೆ. ಆ ನಂತರ ಅದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ತದೆ ಮೇಡಮ್ ಅದಕ್ಕೋಸ್ಕರ. ಬಟ್ ಆ ಸ್ಟೇಜ್ಗೆ ಹೋಗೋದು ಬಹಳ ಕಷ್ಟ, ಲಿವರ್ ಡೊನೇಷನ್ ಕೂಡ ಬಹಳ ವಿರಳ, ಡಿಸೀಸ್ ಡೋನರ್ ಸಿಗುವುದು ವಿರಳ, ಆನಂತರ ನಮ್ಮ ಲಿವಿಂಗ್ ಡೋನರ್ ಕೂಡ ಸಿಗುವುದು ವಿರಳ ಆಗಿರೋದ್ರಿಂದ ಮೊಟ್ಟ ಮೊದಲ ಸ್ಟೇಜ್ಗಳಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅನಿಸುತ್ತೆ ನನಗೆ.
1: 2 ಪ್ರಶ್ನೆ ನನಗೆ. ಈಗ ರಿವರ್ಸಬಲ್ ಅಂತ ಹೇಳಿದ್ರೆ ಇದು, ಅದು ಹೇಗೆ ಮಾಡ್ಕೊಳ್ಬೇಕು, ಬರ್ದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು?
0: ಹೌದು, ಸೊ ಬರ್ದೇ ಇರೋದು ಫಸ್ಟ್ ಹೇಳ್ಬಿಡ್ತೀನಿ. ಬರ್ದೇ ಇರೋದು ಅಂತ ಹೇಳಿದ್ರೆ ನಾವು ಏನೇ ಇದ್ರು ಈಗ ಯಾವ ಟೆಸ್ಟ್ ಮಾಡ್ದೇನೆ ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಪ್ರಕ್ರಿಯೆಯಲ್ಲಿ ನಾವು ದಿನನಿತ್ಯದ ಇದರಲ್ಲಿ ನಾರ್ಮಲ್ ಡಯಟ್ ಹೋಲ್ ಗ್ರೇನ್ಸ್ ಅನ್ನೋದು ರೂಟದಲ್ಲಿ ಬಳಸಬೇಕು, ರಾಗಿ ಜೋಳ ಗೋಧಿ ಇರಬಹುದು, ಅದನ್ನು ಯಾವುದೇ ಧಾನ್ಯಗಳನ್ನು ನಾವು ಒಂದು ಹಂತದಲ್ಲಿ ಬಳಸಬೇಕು, ಒಂದು ಪ್ರಮಾಣದಲ್ಲಿ ಬಳಸಬೇಕು. ಆಮೇಲೆ 1/5 ಭಾಗ ನಾವು ಹಣ್ಣು ಸೊಪ್ಪು ತರಕಾರಿ ಅವನ್ನು ಬಳಸಬೇಕು ಊಟದಲ್ಲಿ. ದಿನನಿತ್ಯದಲ್ಲಿ ನಾವು 15 ನಿಮಿಷನಾದರೂ ಒಂದು ವಾಕ್ ವ್ಯಾಯಾಮ ಎಕ್ಸಸೈಸ್ ಗಳನ್ನು ಬಳಸ್ಕೋಬೇಕು. ಸ್ವಿಮ್ಮಿಂಗ್ ಇರಬಹುದು, ಸೈಕ್ಲಿಂಗ್ ಇರಬಹುದು, ನೀವು ಶಟಲ್ ಬ್ಯಾಡ್ಮಿಂಟನ್, ಎನಿಥಿಂಗ್, ಎನಿ ವರ್ಕೌಟ್ ಯಾವ್ದಾದ್ರು
1: ಮಾಡ್ತಾರೆ,
0: ವಾಕ್ ಆದ್ರೂ ಮಾಡಬಹುದು. ನಾವು ಬರೀ ವಾಕೇ ಮಾಡಬೇಕು ಅಂತ ದಿನನಿತ್ಯದಲ್ಲಿ ನಾವು ಒಂದೆರಡು ಮಾಡಿ ಹತ್ಬೇಕಂದ್ರೆ ಒಂದು ಲಿಫ್ಟ್ ಕಾಯದೇನೆ, ಇಲ್ಲಿಂದ ಒಂದು 1 ಕಿಲೋಮೀಟರ್ ದೂರದಲ್ಲಿ ಒಂದು ಹಣ್ಣಿನ ಅಂಗಡಿ, ಏನಾದ್ರೂ ಒಂದು ಯಾವ್ದೋ ಅಂಗಡಿ ಹೋಗಬೇಕಂದ್ರೆ ನಡ್ಕೊಂಡು ಹೋಗೋದು, ಯಾವ್ದಾದ್ರು ಒಂದು ಆಟೋನ್ ತಗೊಂಡು ಮಾಡೋದು ಬಿಡೋದು ಇವನ್ನೆಲ್ಲ ಮಾಡಿ ನಾವು ಸ್ವಲ್ಪ ನಮ್ಮ ದೇಹದ ವ್ಯಾಯಾಮದ ಪ್ರಕ್ರಿಯೆಯನ್ನು ಆಕ್ಟಿವ್ ಆಗಿ ಇಟ್ಕೋಬಹುದು. ತದನಂತರ ನಮ್ಮ ವ್ಯಸನಗಳು ಯಾವ್ದಾದ್ರು ಇದ್ರೆ ಅವನ್ನ ಬಹಳ ಕಟ್ಟಿ ಮಾಡ್ಕೋಬೇಕು. ಮದ್ಯಪಾನ ಏನಾದ್ರು ಇತ್ತಂದ್ರೆ ವಾರಕ್ಕೊಂದು ಸರಿನೋ ಎರಡು ಸರಿನೋ ಮಾಡ್ಕೊಳೋದು, ಅದು ಬಹಳ ಲಿಮಿಟೆಡ್ ಅಮೌಂಟ್ ಅಲ್ಲಿ ತಗೊಳೋದು, ಇದನ್ನೆಲ್ಲ ಮಾಡಬೇಕು. ಇಲ್ಲಾಂದ್ರೆ ಸ್ಟಾಪ್ ಮಾಡಿದ್ರೆ ಎಲ್ಲದಕ್ಕಿಂತ ಒಳ್ಳೇದು. ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್, ಯಾವುದೇ ಪ್ರಮಾಣದ ಮದ್ಯಪಾನವು ಕೂಡ ಕ್ಯಾನ್ಸರ್ ಜನಕ ಅಂತಾನೇ ಈಗ ಡಿಸೈಡ್ ಆಗಿರೋದ್ರಿಂದ ಒಳ್ಳೇದಲ್ಲ ಮದ್ಯಪಾನ, ಒಳ್ಳೇದಲ್ಲ. ನೆಕ್ಸ್ಟ್ ರೆಗ್ಯುಲರ್ ಟೆಸ್ಟ್. ಈಗ ಏನಾಗುತ್ತೆ ಅಂದ್ರೆ ಏನು ಇಲ್ದೇನೆ ಸೈಲೆಂಟ್ ಬಿಡ್ಬೇಕು ನಾವು ಈಗ ಮಾತಾಡಿದಾಗೆ. ಸೊ ರೆಗ್ಯುಲರ್ ಆಗಿ ಯಾವಾಗಾದ್ರೂ ಒಂದು ವರ್ಷಕ್ಕೆ ಒಂದು ಸರಿ ನಿಮ್ಮದು ಒಂದು ಬ್ಲಡ್ ಚೆಕಪ್ ಮಾಡಿಸೋದು, ಎಲ್ ಎಫ್ ಟಿ ಲಿವರ್ ಫಂಕ್ಷನ್ಸ್ ಮಾಡೋದು ಇರ್ಬೋದು, ಇಲ್ಲ ಅಲ್ಟ್ರಾಸೌಂಡ್ ಮಾಡಿಸೋದಿರ್ಬೋದು, ನಿಮಗೆ ಒಂದು ಐಡಿಯಾ ಸಿಗ್ತದೆ ನಿಮ್ಮ ತೂಕ ಜಾಸ್ತಿ ಇತ್ತು ಅಂದ್ರೆ ನೀವು ಒಂದು ಟೆಸ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಬಹುದು. ಇದು ಬೇಸಿಕ್ ಆಗಿ ಹೇಳ್ಬೋದು. ಇದು ರಿವರ್ಸಿಬಲ್, ತಡೆಗಟ್ಟೋದು ಹೆಂಗಂತ. ರಿವರ್ಸಿಬಲ್ ಹೇಗೆ ಅಂದ್ರೆ ನಿಮ್ದಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಒಂದು 5-10% ವೆಯ್ಟ್ ಲಾಸ್ ಮಾಡ್ಕೊಳೋದು ಅಷ್ಟೇ, ಬಹಳ ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ. ಸೊ ಇದನ್ನ ಹೇಗೆ ಮಾಡ್ತೀರಾ, ಊಟದಲ್ಲಿ ಕ್ಯಾಲರೀಸ್ ಕಡಿಮೆ ಮಾಡ್ಕೊಳೋದು ಅಂದ್ರೆ ಪಿಷ್ಟಾಂಶಗಳನ್ನು ಕಡಿಮೆ ಮಾಡ್ಕೊಳೋದು, ಎಕ್ಸಸೈಸ್ ನಲ್ಲಿ ನಾವು ರೆಗ್ಯುಲಾರಿಟಿ ಮೇಂಟೈನ್ ಮಾಡೋದು, ಇಷ್ಟು ಮಾಡಿದ್ರೆ
1: ಸಾಕಾಗುತ್ತೆ. ಹೆಚ್ಚಾಗಿ ಈ ರಾಸಾಯನಿಕ ಯುಕ್ತ ಪದಾರ್ಥಗಳು, ಅದು ಮೆಡಿಸನ್ ಇರಬಹುದು, ಆಹಾರನೇ ಇರಬಹುದು, ಏನೇ ಇರಬಹುದು, ರಾಸಾಯನಿಕ ಯುಕ್ತ ಪದಾರ್ಥಗಳನ್ನು ನಾವು ಸೇವಿಸಿದಾಗ ಅದು ಲಿವರ್ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತಾ ಹೇಗೆ ಡಾಕ್ಟರ್?
0: ಹೌದು ಮೇಡಮ್, ರಾಸಾಯನಿಕ ಯುಕ್ತ ಪದಾರ್ಥಗಳಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲೆಲ್ಲ ಪ್ರೊಸೆಸ್ಡ್ ಇರುತ್ತೆ. ನಮಗೆ ರಾಸಾಯನಿಕಗಳು ಒಂದು ಪೂರ್ಣವಾದ ಆಹಾರದಲ್ಲಿ ರಾಸಾಯನಿಕಗಳು ನಮ್ಮ ಗರಳುಗಳು ಪಚನ ಕ್ರಿಯೆ ಪ್ರಾರಂಭ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದನ್ನೆಲ್ಲ ತೆಗೆದಾಗ ಅದರ ಗ್ಲೈಸೆಮಿಕ್ ಇಂಡೆಕ್ಸ್, ಶುಗರ್ ಜಾಸ್ತಿ ಆಗುವಂಥದ್ದು ಕಡಿಮೆ ಇರ್ತದೆ. ಬಟ್ ನಾವು ಪ್ರೊಸೆಸ್ಡ್ ಫುಡ್, ರಾಸಾಯನಿಕ ಏನು ತಗೊಳ್ತಿರೋ ಬಾಯಲ್ಲಿ ಡೈರೆಕ್ಟ್ ಆಗಿ ಕನ್ಸಮ್ ಮಾಡೋದು, ಅದು ನೇರವಾಗಿ ರಕ್ತಕ್ಕೆ ಸೇರ್ಕೊಳುತ್ತೆ. ನೇರವಾಗಿ ರಕ್ತಕ್ಕೆ ಯಾವಾಗ ಸೇರ್ಕೊಳುತ್ತೋ ಅವಾಗ ಫ್ಯಾಟ್ ಸಿಂಥೆಸಿಸ್ ಅಂದ್ರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಇಂದ ಫ್ಯಾಟ್ ಕನ್ವರ್ಷನ್ ಇವೆರಡೂ ಕೂಡ ಜಾಸ್ತಿ ಆಗ್ತದೆ. ಸೊ ಯಾವಾಗ ಕೊಬ್ಬು ಜನರೇಷನ್ ಜಾಸ್ತಿ ಆಗ್ತದೋ ಇಮಿಡಿಯೇಟ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತದೋ ಅದು ಅಕ್ಯುಮುಲೇಟ್ ದೇಹದಲ್ಲಿ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಸೇರ್ತಾ ಹೋಗ್ತದೆ. ಯಾವಾಗ ಲಿವರಲ್ಲೇ ತೊಂದರೆ ಆಗ್ತದೋ ಅವಾಗ ಅದು ಲಿವರ್ನು ಹಾಳು ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತದೆ.
1: ಡಾಕ್ಟರ್, ಈ ಫ್ಯಾಟಿ ಲಿವರ್ ಬಗ್ಗೆ ಹೆಚ್ಚು ಅರಿವಿದೆಯಾ ಜನರಲ್ಲಿ?
0: ಫ್ಯಾಟಿ ಲಿವರ್ ಬಗ್ಗೆ ಅರಿವು ಅನ್ನೋದಕ್ಕಿಂತ ಅದು ಈ ಇತ್ತೀಚಿನ ಅಲ್ಟ್ರಾಸೌಂಡ್ ಮಾಡ್ತಿರೋದ್ರಿಂದ ಜನಗಳಿಗೆ ತಿಳಿತಾ ಇಲ್ಲ. ಅಲ್ಟ್ರಾಸೌಂಡ್ ನಲ್ಲಿ ಫ್ಯಾಟಿ ಲಿವರ್ ಕೊಟ್ಟಿದ್ದಾರೆ ಏನ್ ಮಾಡೋದು ಅಂತ ಬರ್ತದೆ. ಆಸ್ ಸಚ್ ಅವರೇ ಮಾಡಿಸ್ಕೊಳೋದು, ನಮ್ಮ ಲಿವರ್ ಬಗ್ಗೆ ಹೆಲ್ತ್ ಬೇಕು ನಮಗೆ, ನಮಗೆ ಶುಗರ್ ಇದೆ, ನಮಗೆ ಬಿಪಿ ಇದೆ, ನಮಗೆ ಏನೋ ಒಂದು ತೊಂದರೆ ಇದೆ ಅವಾಗಿರಬಹುದು ಅಂತ ಬರೋದಕ್ಕೂ ಕಡಿಮೆ ಇದೆ. ಇನ್ಸಿಡೆಂಟ್ ಅಲ್ಲಿ ಅಂದ್ರೆ ಅವ್ರು ಏನೋ ಮಾಡಿಸ್ಕೊಳಕ್ ಹೋದಾಗ ಬಂದಾಗ ಫ್ಯಾಟಿ ಲಿವರ್ ಬರ್ತಾ ಇದೆ ಬಿಟ್ರೆ ಅವರಿಗೆ ಅದರಷ್ಟು ಫ್ಯಾಟಿ ಲಿವರ್ ಇದೆ ನಾವು ಸರಿ ಮಾಡ್ಕೋಬೇಕು ಅನ್ನೋದು ಬಹಳ ವಿರಳ ಮ್ಯಾಮ್. ಯಾಕಂದ್ರೆ ಇದು ಒಂದು 25-30 ಭಾಗ ಯಾರಿಗೆ ಫ್ಯಾಟಿ ಲಿವರ್ ಇರುತ್ತೋ ಅವ್ರಿಗೆ ಫೈನಲ್ ಸಿರೋಸಿಸ್ ಆಗೋ ಸ್ಟೇಜಸ್ ಇರ್ತದೆ. ಬಟ್ ಇನ್ನು 60 ಭಾಗ ಇರೋದಿಲ್ಲ. ಸೊ ಅವ್ರೇನು ಅನ್ಕೊಳ್ತಾರೆ, ನಾವು 60% ಬಲಬಹುದು ಅಂತ ಅನ್ಕೊಂಡ್ಕೊಂಡಿರ್ತಾರೆ. ಬಟ್ ಈ 25 ಭಾಗದಲ್ಲೂ ಬರೋ ಚಾನ್ಸಸ್ ಇರ್ತದೆ ಅನ್ನೋದನ್ನ ಮರೆತು ಬಿಡ್ತಾರೆ. ಸೊ ಅವಾಗ ಏನಾಗ್ತದೆ ಅಂದಾಗ ಅವರಿಗೆ ಅದ್ರ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಹೆದರಿಕೆ ಇರಲಿ ಅಥವಾ ಅದ್ರ ಬಗ್ಗೆ ಒಂದು ಕಾಳಜಿ ಇರಲಿ ಕಡಿಮೆ ಆಗ್ಬಿಡ್ತದೆ. ಅದನ್ನ ಯಾರಿಗೆ ಬರುತ್ತೆ ಯಾರಿಗೆ ಬರುತ್ತೆ ಬರಲ್ಲ ಅಂತ ಹೇಳಕ್ ಆಗೋದಿಲ್ಲ. ಸೊ ಹಾಗಾಗಿ ರೆಗ್ಯುಲರ್ ಒಂದು ಚೆಕಪ್ ಮಾಡಿಕೊಂಡು ನಮ್ಮ ಆಹಾರ ಪ್ರಕ್ರಿಯೆ, ವ್ಯಾಯಾಮ ಮತ್ತು ವ್ಯಸನಗಳು ಇವೆಲ್ಲ ಕಂಟ್ರೋಲ್ ಇದ್ದಾಗ ಚೆಕಪ್ಗಳು ಬಹಳ ವಿರಳವಾಗಬೇಕಾಗ್ತದೆ. ಈ ಮೂರು ಹಾಳಾದಾಗ ಚೆಕಪ್ಸ್ ಬೇಕಾಗ್ತದೆ, ಟ್ರೀಟ್ಮೆಂಟ್ ಬೇಕಾಗ್ತದೆ, ಟ್ರಾನ್ಸ್ಪ್ಲಾಂಟ್ ಕೂಡ ಬೇಕಾಗಬಹುದು ಲಾಂಗ್ ರನ್ ಅಲ್ಲಿ.
1: ಓಕೆ ಡಾಕ್ಟರ್, ಕಾರ್ಯಕ್ರಮನ ಮುಗಿಸೋಣ. ಏನು ಫ್ಯಾಟಿ ಲಿವರ್ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೆ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್, ಧನ್ಯವಾದಗಳು.
2: ಇದುವರೆಗೂ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು ಈ ಕುರಿತು ಮಾತನಾಡಿದವರು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
6: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತ ಸಂವಾದ.
2: ದೀಪಕಣ್ಣ.
3: ಏನ್ ದೀಪಕ, ಹೇಳು,
2: ಹೇಗಿದ್ದೀರಿ, ಆರಾಮಿದ್ದೀರಾ?
3: ಚೆನ್ನಾಗಿದ್ದೀನಿ, ಹೇಳು.
2: ಹಾ, ನಾನು ಯಾಕೆ ಬಂದೆ ಅಂದ್ರೆ, ಸ್ವಲ್ಪ ಭತ್ತ ಹಾಕಿದ್ನ ಗದ್ದೆಯಲ್ಲಿ, ಮತ್ ಸ್ವಲ್ಪ ತರಕಾರಿ ಎಲ್ಲ ಬೆಳೆಸಿದ್ದೇನೆ. ಈಗ ಒಂದು ಮಳೆ ಇಲ್ಲ, ಒಂದ್ ಲೆಕ್ಕದಲ್ಲಿ ಸ್ವಲ್ಪ ನೀರೆಲ್ಲ ಹಾಕೋದ್ ಕಷ್ಟ, ಆದ್ರೆ ಸರಿಯಾಗಿ ಅದು ಬೆಳೀತಾನೆ ಇಲ್ಲ.
3: ರೂಪಕ, ಇದು ನಿಂದ ಮಾತ್ರ ತೊಂದ್ರೆ ಅಲ್ಲ, ಇದು ಬಹುಶಃ ಎಲ್ಲರದು ತೊಂದರೆ ಆಗ್ತಾ ಇದೆ. ನಮ್ಮ ಗದ್ದೆಯಲ್ಲೂ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಆ ಭತ್ತಕ್ಕೆ ಸರಿಯಾಗಿ ಅದಕ್ಕೆ ಒಂದು ಫಸಲು ಬರ್ತಾ ಇಲ್ಲ, ಅದಕ್ಕೆ ಆ ಮಣ್ಣಿನ ಫಲವತ್ತತೆ ಏನಿದೆ ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಮತ್ತೆ ಮಳೆ ಕೈ ಕೊಟ್ಟಿದೆ, ಮತ್ತೆ ಅದಕ್ಕೆ ಕೀಟಗಳ ಪ್ರಾಬ್ಲಮ್ ಬರ್ತಾ ಇದೆ. ಅದನ್ನ ಏನ್ ಮಾಡೋದು ಅಂತ ಈಗ ನಾನು ತಲೆ ಕೆಡಿಸ್ಕೊಂಡು ಕುಂತಿದ್ದೇನೆ. ನೀನೇನಾದ್ರೂ ಅದ್ರ ಬಗ್ಗೆ ಐಡಿಯಾ ಇದ್ರೆ ನನಗೆ ಹೇಳು, ನಾವ್ ಇಬ್ರು ಸೇರಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ.
2: ಈಗ ಅದೇ ನಾನು ಯೋಚನೆ ಮಾಡ್ತಾ ಕೂತಿದ್ದೆ. ಮೊನ್ನೆ ಒಂದು ನಾನು ಟಿವಿಲ್ ನೋಡಿದೆ, ಈ ರೀತಿ ನಿಮ್ಮ ಒಂದು ಹೊಲಕ್ಕೆ ಬಂದು ರೈತರಿಗೆ ಸಲಹೆಯನ್ನ ಕೊಡ್ತಾರೆ. ಬೆಳೆಗಳಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತಾರಲ್ವಾ, ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಈ ಕೀಟ ಬಂದ್ರೆ ಅಥವಾ ರೋಗ ಬಂದ್ರೆ ಅದಕ್ಕೆ ಯಾವ ರೀತಿಯಾದಂತ ಒಂದು ಔಷಧಿಯನ್ನ ಕೊಡ್ಬೇಕು, ಈ ತರದ್ದೆಲ್ಲ ಅವರು ಹೇಳ್ಕೊಡ್ತಾರಂತಪ್ಪ. ಮತ್ತೆ ನಮ್ಮ ಬೇರೆ ಎಲ್ಲ ಹಳ್ಳಿಗಳಲ್ಲೂ ಅವ್ರದ್ದು ಒಂದು ಕ್ಲಿನಿಕ್ ತರ ಇದೆಯಂತಪ್ಪ, ಏನು ಅಂತ ನಂಗೆ ಸರಿ ಗೊತ್ತಾಗ್ಲಿಲ್ಲ.
3: ಅದು ಬಹುಶಃ ಕೃಷಿ ಕ್ಲಿನಿಕ್ ಬಗ್ಗೆ ಹೇಳ್ತಾ ಇರ್ಬೇಕು. ನಾನು ಅದನ್ನ ನೋಡಿದ್ದೆ, ಅಲ್ಲಿ ಹೋಗಿಲ್ಲ. ಅದು ಒಂದು ಕೆಲಸ ಮಾಡೋಣ, ಈಗ ನಾವು ಅಲ್ಲಿ ಹೋಗೋಣ. ಮೊದಲು ನಮ್ಮ ತೊಂದರೆ ಅವ್ರಿಗೆ ಹೇಳಿದ್ರೆ ಅದು ಏನ್ ಸಲಹೆ ಕೊಡ್ತಾರೆ, ಅದಕ್ಕೆ ಏನೇನು ಪರಿಹಾರಗಳಿದಾವೆ ಅವನೇನು ನೋಡೋಣ. ಯಾಕಂದ್ರೆ ಇದು ನಮಗೆ ಇದರಿಂದ ಉಪಯೋಗ ಆದ್ರೆ, ನಮ್ಮಂತ ತುಂಬಾ ರೈತರಿಗೆ ಇಲ್ಲಿ ಅದರಿಂದ ಉಪಯೋಗ ಆಗ್ಬಹುದು. ಈಗ ಹೋಗಿ ಬಂದ್ಬಿಡೋಣ.
2: ಸರಿ, ಬನ್ನಿ, ಹೋಗೋಣ.
4: ಓಕೆ, ನಮಸ್ಕಾರ. ಎಲ್ಲಿ ಹೋದ ವರ್ಷ ಕೃಷಿ ಮೇಳದಲ್ಲಿ ಕಂಡಿದ್ವಲ್ಲ, ಎಲ್ಲಿ ಕಾಣಲೇ ಇಲ್ಲ, ಮತ್ತೆ ಒಂದು ವರ್ಷದಿಂದ ಎಲ್ಲಿ ಹೋಗಿದೆ ದೀಪಕಣ್ಣ?
3: ಇಲ್ಲೇ ಇದ್ದ ಶಮಣ್ಣ. ನಮ್ಗೆ ಎಲ್ಲಾ ಕಡೆಗೆ ಹೋಗೋದು ಬರೋದು, ಈ ಮಳೆ ಇಲ್ದೆ ಇರೋದು, ಇವೆಲ್ಲ ತೊಂದರೆಗಳಿಂದ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೀಗ ಬಹಳ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ.
4: ಏನ್ ತೊಂದರೆ,
2: ಸಹಾಯ ಮಾಡ್ಬೇಕು.
4: ಏನ್ ರೂಪಕ,
2: ಈಗ ನಾವು ಬೆಳೆ ಬೆಳೆದಿದ್ದೀವಲ್ಲ, ಅದಕ್ಕೆ ಈಗ ರೋಗಗಳು ಬರ್ತಾ ಇದೆ, ಯಾವ ರೀತಿ ನಾವು ಅದಕ್ಕೆ ಸಮಸ್ಯೆ ಬಗೆಹರಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
4: ಅಂದ್ರೆ ಬೇರೆ ಬೇರೆ ಕಾರಣದಿಂದ ಕೀಟ ರೋಗಗಳು ಬರಬಹುದು, ವಾತಾವರಣದಲ್ಲಿ ಏರುಪೇರು ಆಗಬಹುದು, ಅಥವಾ ಮಣ್ಣಿನಲ್ಲಿ ಇರುವ ಫಲವತ್ತತೆ ಕಡಿಮೆ ಆದ್ರೂ ಕೂಡ ಇಂಥ ಒಂದು ಸಮಸ್ಯೆಗಳು ಕೂಡ ಬರಬಹುದು. ಅಂದ್ರೆ ಅದಕ್ಕೆ ಸರಿಯಾದಂತಹ ಒಂದು ಮಣ್ಣು ಪರೀಕ್ಷೆಯನ್ನ ಕಾಲಕಾಲಕ್ಕೆ ಮಾಡಿಸ್ಕೋಬೇಕು, ಮಣ್ಣಿನಲ್ಲಿ ಏನೇನು ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕು, ಏನು ಕಡಿಮೆ ಆಗಿದೆಯೋ ಅದನ್ನ ಕೊಡಬೇಕು. ಹಾಗಿದ್ರೆ ಮಾತ್ರ ಚೆನ್ನಾಗಿ ಫಸಲು ಬರೋದಕ್ಕೆ ಸಾಧ್ಯ ಆಗ್ತದೆ. ಈಗ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಅಂತಲೇ ಕೃಷಿ ಇಲಾಖೆ ವತಿಯಿಂದಲೂ ಕೂಡ ಮಣ್ಣು ಪರೀಕ್ಷಾ ಕೇಂದ್ರಗಳು ಅಂತ ಇರ್ತವೆ, ಅಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡ್ಕೋಬಹುದು. ಜೊತೆಗೆ ಈ ಅಗ್ರಿ ಕ್ಲಿನಿಕ್ ಅಂತ ಇದೆಯಲ್ಲ, ನಮ್ದೇ ಇದೆಯಲ್ಲ ಅಗ್ರಿ ಕ್ಲಿನಿಕ್ ಅಂತ, ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತಹ ಒಂದು ಯೋಜನೆ ಇದು. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ ಅಂತ ಹೇಳಿ, ಅಂದ್ರೆ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ವ್ಯವಹಾರ ಕೇಂದ್ರಗಳು. ಕೃಷಿಕರಿಗೆ ಬೇಕಾದಂತಹ ಸಲಹೆ ಸೂಚನವನ್ನು ಕೊಡುವಂತಹದ್ದು ಮತ್ತು ಪರಿಹಾರವನ್ನು ಕೊಡುವಂತಹದ್ದು ಇದರ ಒಂದು ಕೆಲಸ. ಪರಿಹಾರ ಅಂದ್ರೆ ಧನ ರೂಪದಲ್ಲಿ ಇರುತ್ತೆ ಅಂತಲ್ಲ, ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ. ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದ್ನಲ್ಲ, ಮಣ್ಣು ಪರೀಕ್ಷೆ ಮಾಡಬೇಕಿದ್ರೆ ಯಾವ ಯಾವ ಜಮೀನಿನಲ್ಲಿ ಏನು ಬೆಳೆಯನ್ನ ಬೆಳಿತೀರಿ ಅಂತ ಮೊದಲು ಯೋಚನೆ ಮಾಡ್ಕೊಳ್ಬೇಕು. ಅದರ ಮಣ್ಣಿನ ಒಂದು ಮಾದರಿಯನ್ನು ತಕ್ಕೊಂಡು ಮಣ್ಣು ಪರೀಕ್ಷೆಯನ್ನು ಮಾಡುವಂತಹದ್ದು. ಅಲ್ಲಿ ಸಾರಜನಕದ ಅಂಶ ಎಷ್ಟಿದೆ, ಪೊಟ್ಯಾಷಿಯಂ ಅಂಶ ಎಷ್ಟಿದೆ, ರಂಜಕದ ಅಂಶ ಎಷ್ಟಿದೆ, ಮತ್ತು ಎಷ್ಟು ಹುಳಿ ಮಣ್ಣಾಗಿದೆ, ಅದಕ್ಕೆ ಸುಣ್ಣ ಕೊಡಬೇಕಿದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇವೆಲ್ಲವನ್ನು ನಿರ್ಧಾರ ಮಾಡಬೇಕಿದ್ರೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು. ಕನಿಷ್ಠ ಅಂದ್ರೂ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿದ್ರೆ, ಮತ್ತು ಅದಕ್ಕೆ ಪೂರಕವಾಗಿ ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಅಂತ 2 ರೀತಿಯ ಸುಣ್ಣ ಸಿಗ್ತದೆ. ಆ ಸುಣ್ಣವನ್ನ ಹಾಕಿದ್ರೆ ಮಣ್ಣಿನ ರಸಸಾರ ಅಂತಿದೆಯಲ್ಲ, ಅದು 7ರ ಮಟ್ಟವರೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ.

0: ಮಣ್ಣಿನ ರಸಸಾರ 7 ಇದ್ದಾಗ ಮಣ್ಣಿಗೆ ಕೊಡುವಂತಹ ಬೇರೆ ಬೇರೆ ಗೊಬ್ಬರಗಳು ಇರ್ತಾವಲ್ಲ, ಅದನ್ನ ಹೀರಿಕೊಂಡು ಒಳ್ಳೆಯ ಫಸಲು ಬರೋದಕ್ಕೆ ಸಾಧ್ಯ ಆಗ್ತದೆ.
1: ಇದಿತ್ತಲ್ವಾ.
2: ಮತ್ತೆ ಶಾಮಣ್ಣ, ಈಗ ನಾವು ಯಾವ ಸಮಯದಲ್ಲಿ ಯಾವ ರೀತಿ ಬೆಳೆ ಬೆಳಿಬೇಕು ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಬೇಕು.
0: ಅಂದ್ರೆ ಈಗ ಮಳೆ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಬೆಳೆಯನ್ನ ನಿರ್ಧಾರ ಮಾಡಬೇಕು. ಇವಾಗ್ಲೂ ಕೂಡ ಭತ್ತ ಬೆಳಿತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗಬಹುದು, ಯಾಕಂದ್ರೆ ಭತ್ತದ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ. ಮಳೆ ಕೈ ಕೊಡ್ತು ಅಂದ್ರೆ ಭತ್ತ ಬೆಳಿಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದಕ್ಕೆ ಕಡಿಮೆ ನೀರು ಬೇಕಾಗುವಂತಹ ಬೆಳೆಯನ್ನ ಬೆಳಿಬೇಕು. ಸ್ವಲ್ಪ ಜೋಳ ಬೆಳಿಬಹುದು, ರಾಗಿ ಬೆಳೆಯುವಂತಹ ಪ್ರದೇಶ ಅಲ್ಲದ್ರೆ ರಾಗಿ ಬೆಳಿಬಹುದು, ಅಥವಾ ಬೇರೆ ತರಕಾರಿಯನ್ನು ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ, ಕಡಿಮೆ ನೀರಿದ್ರು ಕೂಡ ಸಾಕಾಗ್ತದೆ. ಆಮೇಲೆ ಈಗ ಸನ್ಫ್ಲವರ್ ಅಂತ ಹೇಳ್ತಿಲ್ಲ, ಸೂರ್ಯಕಾಂತಿ ಬೆಳೆಯನ್ನ ಬೆಳಿಬಹುದು, ಅಥವಾ ಹುಚ್ಚೆಳ್ಳು ಅಂತ ಸಿಗ್ತದೆ, ಅಥವಾ ಈ ಕೌಪಿ ಅಂತ ಇದೆಯಲ್ಲ ಅಂದ್ರೆ ನೆಲಗಡಲೆ ಕಡಲೆ ಇಂಥದನ್ನೂ ಕೂಡ ಬೆಳಿಲಿಕ್ಕೆ ಅವಕಾಶ ಉಂಟು ಅಂತ.
1: ಬೇರೆ ಬೇರೆ ರೀತಿ ಕೀಟಗಳು ಇದ್ದಾಗ
0: ಎಲ್ಲದಕ್ಕೂ ಒಂದೇ ರೀತಿ ಎಲ್ಲದಕ್ಕೂ ಒಂದು. ಈಗ ನಮಗೆ ಜ್ವರ ಬಂದ್ರೆ ಒಂದು ಮಾತ್ರೆ ತಗೊಳ್ತೀವಿ, ಒಂದು ರೀತಿಯ ನಮೂನೆಯ ಮಾತ್ರೆ. ಅದೇ ಹೊಟ್ಟೆ ನೋವಾದಾಗ ಅದೇ ಮಾತ್ರೆ ಆಗ್ತದ? ಆಗೋದಿಲ್ಲ, ಅದಕ್ಕೆ ಬೇರೆ ಮಾತ್ರೆ ಬೇಕಾಗ್ತದೆ. ಹಾಗೆ ಗಿಡಗಳಿಗೆ ಏನು ಕೀಟ ರೋಗಗಳು ಬಂದಿದೆ ಎನ್ನುವುದನ್ನು ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಕೀಟನಾಶಕ ಅಥವಾ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶಿಲೀಂದ್ರನಾಶಕ ಅಂತ ಪ್ರತ್ಯೇಕ ಇರ್ತದೆ. ಆಮೇಲೆ ಬ್ಯಾಕ್ಟೀರಿಯಾದಿಂದ ಬಂದಂತಹದ್ದಕ್ಕೆ ಮಣ್ಣಿಗೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ, ಮಣ್ಣಿಗೆ ಕೊಡುವಂತಹದ್ದಂತ ಇರ್ತದೆ. ಹಾಗೆ ಬೇರೆ ಬೇರೆದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಿಂಪರಣೆ ಮಾಡಬೇಕು.
2: ಈಗ ಇದೆಲ್ಲದರ ಬಗ್ಗೆ ನೀವು ನಮಗೆ ರೈತರಿಗೆ
0: ಮಾಹಿತಿ ಕೊಡ್ತೀವಿ. ಜೊತೆಗೆ ಈ ಕೃಷಿ ಚಿಕಿತ್ಸಾಲಯ ಅಥವಾ ಅಗ್ರಿಕ್ಲಿನಿಕ್ ಅಂತ ಇದೆಯಲ್ಲ, ಇದು ಈಗಾಗಲೇ ಹೇಳಿದೆ ನಾನು, ಇದು ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತಹ ಯೋಜನೆ ಅಂತ ಹೇಳಿ. ವಿಶೇಷವಾಗಿ ಕೃಷಿಯಲ್ಲಿ ಪದವಿಯನ್ನು ಪಡ್ಕೊಂಡಂತವರು ಒಂದು ಸ್ವ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇದರಲ್ಲಿ ತೊಡಗಿಸಿಕೊಳ್ಬಹುದು ಅಂತ. ಇಲ್ಲಾಂದ್ರೆ ಸರ್ಕಾರಿ ಉದ್ಯೋಗ ಬೇಕು ಅಥವಾ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಬೇಕು ಅಂದ್ರೆ ಈಗ ಸಿಗೋದು ಸ್ವಲ್ಪ ಕಷ್ಟ. ಅದರ ಬದಲಿಗೆ ರೈತರಿಗೂ ಕೂಡ ಉಪಯೋಗ ಆಗುವ ರೀತಿಯಲ್ಲಿ ಇಂತಹ ಒಂದು ಸ್ವ ಉದ್ಯೋಗವನ್ನು ಮಾಡುವುದಿದ್ರೆ ಸರ್ಕಾರವು ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅಂದ್ರೆ ಈ ಅಗ್ರಿಕ್ಲಿನಿಕ್ ಅಂತ ಇದೆಯಲ್ಲ, ಇಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳಬಹುದು, ಆಮೇಲೆ ಕೀಟ ರೋಗಗಳ ಬಾಧೆ ಇದ್ರೆ ಅವುಗಳ ಪರೀಕ್ಷೆಯನ್ನ ಮಾಡಬಹುದು, ಮತ್ತೆ ಏನೇನು ಸಲಹೆ ಸೂಚನೆಯನ್ನು ಕೂಡ ನಾವು ಕೊಡ್ತೇವೆ. ಹಾಗೆಯೇ ಈ ಕೇಂದ್ರ ಸರ್ಕಾರದಿಂದ ಪುರಸ್ಕೃತ ಯೋಜನೆ ಆದರೂ ಕೂಡ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯೋಜನಾ ವೆಚ್ಚ ಅಂತ ನಾವೊಂದು ಪ್ಲಾನ್ ಮಾಡಿರ್ತೀವಿ. ಇದರಲ್ಲಿ ಒಂದು 20 ಲಕ್ಷ ರೂಪಾಯಿವರೆಗೆ ಸಹಾಯಧನ ಕೊಡುವಂತಹ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ 44% ಸಹಾಯಧನವನ್ನ ಈ ಬ್ಯಾಂಕ್ಗಳ ಮೂಲಕ ಕೊಡಿಸ್ತಾರೆ. ಅಂದ್ರೆ ಸ್ವ ಉದ್ಯೋಗ ಕೈಗೊಳ್ಳೋದ್ರ ಜೊತೆಗೆ ನಮ್ಮ ಸಹಾಯಕರನ್ನು ಇಟ್ಕೊಳ್ಬಹುದು. ಈ ಬೇರೆ ಬೇರೆ ಪರೀಕ್ಷೆ ಮಾಡಬೇಕಿದ್ರೆ ಅದಕ್ಕೆ ಬೇಕಾದ ಒಂದಷ್ಟು ರಾಸಾಯನಿಕಗಳು ಬೇಕಾಗಬಹುದು, ಅಥವಾ ಒಂದು ಪ್ರಯೋಗಾಲಯವನ್ನು ನಾವು ಸೆಟಪ್ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆಲ್ಲ ಖರ್ಚು ಇರ್ತದಲ್ವಾ, ಈ ಖರ್ಚಿನಲ್ಲಿ 44% ಕೇಂದ್ರ ಸರ್ಕಾರದಿಂದ ಕೊಡಲ್ಪಡುತ್ತದೆ.
1: ರೈತರು ಮಣ್ಣು ಪರೀಕ್ಷೆ ಅಥವಾ ಬೇರೆ ಬೇರೆ ಇದು ಮಾಡಿದಾಗ ಅದಕ್ಕೆ ಏನು ಚಾರ್ಜ್ ಮಾಡ್ತಾರೆ?
0: ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ಶುಲ್ಕ ಅಂತ ಇರ್ತದೆ, ಬಹಳ ಕಡಿಮೆ ಇರ್ತದೆ, ತುಂಬಾ ಏನು ಇರುವುದಿಲ್ಲ, ರೈತರಿಗೆ ಏನು ಹೊರೆ ಆಗುವುದಿಲ್ಲ. ಆದ್ರೆ ನಾವು ಏನು ಯೋಚನೆ ಮಾಡಬೇಕು ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯುವುದು ಹೇಗೆ ಅಂತ, ಅದ್ರ ಬಗ್ಗೆಯೂ ಕೂಡ ನಮ್ಮ ರೈತರು ಯೋಚನೆ ಮಾಡಬೇಕು.
2: ಮತ್ತೆ ಈಗ ಕೃಷಿ ಕೆಲಸಕ್ಕೆ ಕೆಲಸಗಾರರೇ ಕಡಿಮೆ
0: ಆಗಿದೆ. ಹೌದು ಹೌದು ಹೌದು,
2: ಅದ್ರ ಬಗ್ಗೆ
0: ಹೌದು ಹೌದು. ಅಂದ್ರೆ ಅಂದ್ರೆ ನಮ್ಮೂರಿನಲ್ಲಿ ಅಂತ ಒಂದು ವ್ಯವಸ್ಥೆ ಇನ್ನು ಬಾರದೆ ಹೋಗಿರ್ಬಹುದು, ಬೇರೆ ಬೇರೆ ಊರುಗಳಲ್ಲಿ ಕೂಡ ನಾವು ನೋಡಿದೀವಿ. ಅಂದ್ರೆ ಈ ಕೃಷಿ ಸಂಘಟನೆ ಇದೆಯಲ್ಲ, ಅವರಲ್ಲಿ ಒಂದು ನೋಂದಾಯಿತ ರೈತರು ಅಂತ ಇರ್ತಾರೆ, ಒಂದು ಪಟ್ಟಿ ಇರ್ತದೆ, ಒಂದು 100 ಜನ 200 ಜನ ಅಂತ ಹೇಳಿ. ಅವರು ಯಾರಿಗೆಲ್ಲ ಈ ಕೆಲಸಗಾರರ ಒಂದು ಅವಶ್ಯಕತೆ ಇರ್ತದೋ ಅದಕ್ಕೆ ಅನುಗುಣವಾಗಿ 5 ಜನ ಬೇಕು 10 ಜನ ಬೇಕು ಅಂತ ಅವರನ್ನ ಕಳಿಸಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಅವ್ರ ಹತ್ರ ಒಂದಷ್ಟು ಕೃಷಿ ಯಂತ್ರೋಪಕರಣಗಳು ಕೂಡ ಇರ್ತವೆ ಅಲ್ವಾ. ಈಗ ಉಳುಮೆ ಮಾಡ್ಲಿಕ್ಕೆ ಕೃಷಿ ಯಂತ್ರೋಪಕರಣಗಳು ಇರ್ತವೆ, ಕಟಾವು ಮಾಡ್ಲಿಕ್ಕೆ ಒಂದಷ್ಟು ಕೃಷಿ ಯಂತ್ರೋಪಕರಣಗಳು ಇರ್ತವೆ, ಆಮೇಲೆ ಸಿಂಪರಣೆ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ. ಈಗ ಅಡಿಕೆಗೆ ಬೋರ್ಡೋ ಸಿಂಪರಣೆ ಮಾಡಬೇಕು, ಕೂಲಿಗಾರರಿಲ್ಲ,
1: ಹೌದು,
0: ಅವಾಗ ಏನ್ ಮಾಡೋದು? ನೆಲದಲ್ಲೇ ಪವರ್ ಸ್ಪ್ರೇ ಅಂತ ಇರ್ತದೆ, ನೆಲದಲ್ಲೇ ಸಿಂಪರಣೆ ಮಾಡುವಂತಹ ವ್ಯವಸ್ಥೆ, ಇಲ್ಲ ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿಕೊಂಡು ನೆಲದಲ್ಲೇ ಸಿಂಪರಣೆ ಮಾಡುವ ವ್ಯವಸ್ಥೆ ಕೂಡ ಬಂದಿದೆ. ಜಾಬ್ ವರ್ಕ್ ಅಂತ ತಗೊಳ್ತಾರೆ, ಇಷ್ಟು ಕೆಲಸಕ್ಕೆ ಇಷ್ಟು ಮಜೂರಿ ಅಂತ, ಅಷ್ಟೊಂದು ಕೊಟ್ಟು ಬಿಟ್ರೆ ಕೆಲಸ ಆಗೋಗ್ತದೆ ಅಂತ. ಇಂಥ ಒಂದು ವ್ಯವಸ್ಥೆ ಬಂದು ರೈತರಿಗೂ ಕೂಡ ಬಹಳ ಅನುಕೂಲ ಆಗಿದೆ ಅಂತ. ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬಹುದು.
1: ನಮಗೆ ಸಾಧಾರಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು.
0: ಅಂದ್ರೆ ಈ ಪ್ರಶ್ನೆಗಳು ಅಂತ ಇದೆಯಲ್ಲ, ಅದು ಇವತ್ತಿಗೆ ಬಂದು ಇವತ್ತಿಗೆ
1: ಮುಗಿಯುವಂತರವಾಗಿ
0: ಪ್ರಶ್ನೆಗಳು
1: ಮತ್ತೆ ಬರ್ತವೆ.
2: ಮತ್ತೆ ಈ ಯೋಜನೆ ಕೇಂದ್ರ ಸರ್ಕಾರ ಮಾಡಿದೆ ಅಲ್ಲ, ಇದು ನೀವು ಈಗ ಕೃಷಿ ಪದವೀಧರರಿಗೆ ಒಂದು ಕೆಲಸ
0: ಅವಕಾಶ, ಜೊತೆಗೆ ಊರಿನ ರೈತರಿಗೂ ಕೂಡ
2: ಅನುಕೂಲ ಆಯ್ತು ಅಲ್ಲ. ಆರಾಮ ಇಲ್ದಿದ್ದಾವಾಗ
1: ಡಾಕ್ಟರ್ ಹೋಗ್ತೀವಲ್ಲ, ಹೌದು,
2: ನಾವೀಗ ಬಂದ್ರೆ ಆಯ್ತು
1: ಕೃಷಿ ಕ್ಲಿನಿಕ್ಗೆ ಹೋಗ್ತಾ.
0: ಈ ವಿಷಯ ನಿಮಗೆ ಮಾತ್ರ ಗೊತ್ತಾದ್ರೆ ಸಾಕಲ್ದು, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಬೇಕು, ಪಕ್ಕದ ಮನೆಯವರಿಗೂ ಕೂಡ ಹೇಳಬೇಕು.

0: ಎಲ್ರಿಗೂ ಕೂಡ ಉಪಯೋಗ ಪಡ್ಕೊಳ್ಳಿ ಏನಂತೀರಿ?
1: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ದೀಪಕ್ ಕುಮಾರ್ ಹಾಗೂ ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟ್ರಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026ಕ್ಕೆ ಚಾಲನೆ. ಹಾಗೂ ಯುಎಸ್ ಓಪನ್ ಟೆನ್ನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರಿನಾ ಸಬಲೆಂಕಾ, ಎರೆನಾ ರೆಬಾನಿಕಾ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ರಷ್ಯಾ ಯುಕ್ರೇನ್ ಸಂಘರ್ಷ, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ, ವ್ಯಾಪಾರ ಸಂಬಂಧಗಳು ಮತ್ತು ಇಂಧನ ಸಹಕಾರದಂತಹ ವಿಷಯಗಳು ಮಾತುಕತೆ ವೇಳೆ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ನಾಳೆಯಿಂದ ಆರಂಭವಾಗಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಭೇಟಿಯು ಮಹತ್ವದ್ದಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಶೃಂಗಸಭೆಯಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಹಾಗೂ ಅಭಿವೃದ್ದಿಶೀಲ ರಾಷ್ಟಗಳು ಭಾಗವಹಿಸಲಿವೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಮತ್ತು ಉಗಾಂಡಾ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೋ ನವದೆಹಲಿಗೆ ಆಗಮಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಕೇಂದ್ರ ಸಚಿವ ಜಯಂತ್ ಸಿಂಗ್ ಸ್ವಾಗತಿಸಿದರು. ಇದೇ ವೇಳೆ ಶೃಂಗಸಭೆಯಲ್ಲಿ ಭಾಗವಹಿಸಲು ನೈಜೀರಿಯಾ ವಿದೇಶಾಂಗ ಸಚಿವೆ ಬಿಯಾಂಕಾ ಒಡುಕ್ವು ಮತ್ತು ಉರುಗ್ವೆ ವಿದೇಶಾಂಗ ಸಚಿವ ಮಾರಿಯೋ ಲುಬೆಟ್ಕಿನ್ ಕೂಡ ರಾಷ್ಟ ರಾಜಧಾನಿಗೆ ಆಗಮಿಸಿದ್ದಾರೆ. ಮಾರಿಯೋ ಲುಬೆಟ್ಕಿನ್ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಲ್ಯಾಟಿನ್ ಅಮೆರಿಕನ್ ಮತ್ತು ಕೆರಿಬಿಯನ್ ರಾಷ್ಟಗಳ ಸಮುದಾಯವನ್ನು ಪ್ರತಿನಿಧಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ತಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಉದ್ಯೋಗ, ಸಂಪತ್ತು ಮತ್ತು ಜನರ ಸಮೃದ್ದಿಯಾಗಿ ಪರಿವರ್ತಿಸಲು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಸುಮಾರು ಅರ್ಧದಷ್ಟು ಜನಸಂಖ್ಯೆ ಹಾಗೂ ಜಾಗತಿಕ ಜಿಡಿಪಿಯ ಶೇಕಡಾ 40%ರಷ್ಟನ್ನು ಪ್ರತಿನಿಧಿಸುತ್ತವೆ. ಜಾಗತಿಕ ವ್ಯಾಪಾರದಲ್ಲಿ ಬ್ರಿಕ್ಸ್ ಪಾಲು ಸುಮಾರು 1/4ಭಾಗದಷ್ಟಿದ್ದು ಅಂತರ್ ಬ್ರಿಕ್ಸ್ ವ್ಯಾಪಾರದಲ್ಲಿ ಭಾರತ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಅವರು ಹೇಳಿದರು. ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರವು ಬಲಿಷ್ಠ, ಸುಸ್ಥಿರ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳಿಂದ ಬೆಂಬಲಿತವಾಗಿರಬೇಕು. ಸದಸ್ಯ ರಾಷ್ಟಗಳು ಕಚ್ಚಾ ವಸ್ತುಗಳು ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಪರಸ್ಪರ ಉತ್ಪನ್ನಗಳಿಗೆ ತಮ್ಮ ಮಾರುಕಟ್ಟೆಗಳನ್ನು ಮುಕ್ತಗೊಳಿಸಬೇಕು ಎಂದು ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿ, ಬ್ರಿಕ್ಸ್ ಸಂಘಟನೆ 20 ವರ್ಷಗಳ ಸಾಂಸ್ಥಿಕ ಸಹಕಾರವನ್ನು ಪೂರ್ಣಗೊಳಿಸಿರುವುದು ಮಹತ್ವದ ಮೈಲಿಗಲ್ಲು ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಇಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ನಡೆಯಲಿದೆ. ದಿನವಿಡೀ ನಡೆಯುವ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ 1,000ಕ್ಕೂ ಹೆಚ್ಚು ಉದ್ಯಮಿಗಳು, ವಾಣಿಜ್ಯ ಸಚಿವರು, ಹಣಕಾಸು ಕ್ಷೇತ್ರದ ನಾಯಕರು, ಜಾಗತಿಕ ಹೂಡಿಕೆದಾರರು ಹಾಗೂ ಕೈಗಾರಿಕಾ ತಜ್ಞರು ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಉದ್ಯಮ ಮಂಡಳಿ ಎಫ್ಐಸಿಸಿಐ, ಸಿಐಐ ಮತ್ತು ಅಸೋಚೆಮ್ ಸಹಯೋಗದಲ್ಲಿ ಆಯೋಜಿಸಿರುವ ಈ ಸಭೆ 18ನೇ ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ನಡೆಯುವ ಪ್ರಮುಖ ವಾಣಿಜ್ಯ ಸಮಾವೇಶವಾಗಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ವಿಷಯದಡಿ ನಡೆಯುವ ವೇದಿಕೆಯಲ್ಲಿ ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರ ವೃದ್ಧಿ, ಬಲಿಷ್ಠ ಪೂರೈಕೆ ಸರಪಳಿ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹ್ಯೂಸ್ಟನ್ನಲ್ಲಿ ಇದೇ ತಿಂಗಳ 14-16 ನಡೆಯಲಿರುವ G20 ಇಂಧನ ಸಚಿವರ ಸಭೆಯಲ್ಲಿ ಕೇಂದ್ರ ಇಂಧನ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಅಮೆರಿಕದ G20 ಅಧ್ಯಕ್ಷತೆಯಡಿ ನಡೆಯುವ ಸಭೆಯಲ್ಲಿ ಜಾಗತಿಕ ಇಂಧನ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸುಸ್ಥಿರ ಇಂಧನ ಪೂರೈಕೆ ಸರಪಳಿ ಕುರಿತು ಚರ್ಚೆ ನಡೆಯಲಿದೆ. ಇಂಧನ ಭದ್ರತೆ ಮತ್ತು ಕೈಗೆಟುಕುವ ದರದಲ್ಲಿ ಮೂಲ ಇಂಧನ ಅನುಮತಿ ಹಾಗೂ ನಿಯಂತ್ರಣ ವ್ಯವಸ್ಥೆಯ ದಕ್ಷತೆ, ನಿರ್ಣಾಯಕ ಖನಿಜಗಳು ಮತ್ತು ಸುಸ್ಥಿರ ಪೂರೈಕೆ ಸರಪಳಿ ಕುರಿತ ಸಚಿವರ ಅಧಿವೇಶನಗಳಲ್ಲಿ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಭಾರತದ ಆರ್ಥಿಕತೆ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 7.8% ವೃದ್ಧಿಯಾಗಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಭಾರತವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕ ಶಕ್ತಿಯಾಗಿದೆ ಎಂದು ಶ್ಲಾಘಿಸಿದೆ. ಸೇವಾ ವಲಯ ಮತ್ತು ರಫ್ತು ಕ್ಷೇತ್ರದ ಉತ್ತಮ ಸಾಧನೆಯಿಂದ ನಿರೀಕ್ಷೆಗಿಂತ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಿದೆ ಎಂದು IMF ಸಂವಹನ ವಿಭಾಗದ ನಿರ್ದೇಶಕಿ ಜೂಲಿ ಕೊಜಾಕ್ ತಿಳಿಸಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನ. ದೇಶದ ಅರಣ್ಯ, ವನ್ಯಜೀವಿ ಮತ್ತು ಜೀವವೈವಿಧ್ಯ ಸಂರಕ್ಷಣೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಅರಣ್ಯ ರಕ್ಷಕರು, ಅಧಿಕಾರಿಗಳು ಹಾಗೂ ಸಮುದಾಯದ ಸದಸ್ಯರನ್ನು ಈ ದಿನ ಸ್ಮರಿಸಲಾಗುತ್ತದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರು ಸುಸ್ಥಿರ ಭವಿಷ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅರಣ್ಯಾಧಿಕಾರಿ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಎಲೆನಾ ರೆಬಾನಿಕ 3-6, 6-4, 6-4 ಸೆಟ್ಗಳಿಂದ ಕೋಕೋ ಗಾಫ್ ಅವರನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮತ್ತೊಂದು ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಅರೀನಾ ಸಬಲೆಂಕಾ 7-5, 6-2 ಸೆಟ್ಗಳಿಂದ ಜೆಸಿಕಾ ಪೆಗುಲಾ ಅವರನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ಡಬಲ್ಸ್ ಫೈನಲ್ನಲ್ಲಿ ಕಟೆರಿನಾ ಸಿನಿಯಾಕೋವಾ ಮತ್ತು ರಾಬಿನ್ ಮಾಂಟ್ ಗೊಮೇರಿ ಜೋಡಿ ಟೇಲರ್ ಟೌನ್ಸೆಂಟ್ ಮತ್ತು ಆಶ್ಲಿನ್ ಕ್ರೂಗರ್ ಜೋಡಿಯನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 9:30 ಆರಂಭವಾಗಲಿದೆ. ಪುರುಷರ ಸಿಂಗಲ್ಸ್ನಲ್ಲಿ ಬೆನ್ ಶೆಲ್ಟನ್ ಮತ್ತು ಫ್ರಾನ್ಸಿಸ್ ಟಿಯಾಫೋ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಮತ್ತೊಂದು ಸೆಮಿಫೈನಲ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಅವರು ಕರೆನ್ ಖಚನೋವ್ ಅವರನ್ನು ಎದುರಿಸಲಿದ್ದಾರೆ. ಎರಡೂ ಪಂದ್ಯಗಳು ನಾಳೆ ನಡೆಯಲಿವೆ. ಚೀನಾದ ಮೋಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ಪುರುಷರ ತಂಡ ಇಂದು ಮಲೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 14:15 ಆರಂಭವಾಗಲಿದೆ. 5 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೈನೀಸ್ ತಾಯ್ಪೆ ವಿರುದ್ಧ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಂತಿಮ 4ರ ಹಂತ ಪ್ರವೇಶಿಸಿತು. ಮಹಾರಾಷ್ಟದ ನಾಂದೇಡ್ ಭೋಕರ್ ರಸ್ತೆಯಲ್ಲಿರುವ ಸಿತಾಖಂಡಿ ಘಾಟ್ನಲ್ಲಿ ಸಂಭವಿಸಿದ ಅಪಘಾತದಲ್ಲಿ 8 ಮಂದಿ ಮೃತಪಟ್ಟಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಂದೇಡ್ನಿಂದ ಭೋಕರ್ಗೆ ತೆರಳುತ್ತಿದ್ದ ಮಿನಿ ವ್ಯಾನ್ಗೆ ಗ್ರಾಮದ ಬಳಿ ಟ್ರಕ್ ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸಕ್ಕೆ ಪ್ರಯಾಣಿಕರ ವಾಹನ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳದಲ್ಲೇ 6 ಮೃತಪಟ್ಟರೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ 2 ಗಾಯಾಳುಗಳು ಮೃತಪಟ್ಟಿದ್ದಾರೆ. ಇತರ 4 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗಾಗಿ ಭೋಕರ್ ಮತ್ತು ನಾಂದೇಡ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಟ್ರಕ್ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ಚಾಲನೆ. ಹಾಗೂ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರೀನಾ ಸಬಲೆಂಕಾ, ಎಲೆನಾ ರೆಬಾನಿಕಾ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಎರಡು ಕನಸು ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರ ಗೀತೆ ರಚನೆಗೆ ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇದೆ.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @ G.

ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತಾ ಕಟ್ಟಿ ಅವರ ದನಿಯಲ್ಲಿ ಅಮೆರಿಕ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಗೀತರಚನೆಗೆ ಮನೋಮೂರ್ತಿಯವರ ಸಂಗೀತವಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಸುಶೀಲ ಅವರ ದನಿಯಲ್ಲಿ ಬೀಗರ ಪಂದ್ಯ ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸ್ವರ ಸಂಯೋಜನೆ ಇದೆ.

ಶಿವದೇಶಂಕರ ಸಾಹಿತ್ಯ ಕೆ ಎಂ ರಂಗರಾವ್ ಅವರ ಸಂಗೀತವಿದ್ದ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ದನಿಯಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ನಾನಿರುವುದೇ ನಿನಗಾಗಿ. ಮಿಡಿದ ಶ್ರುತಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ

ವಿಜಯ ನಾರಸಿಂಹರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ ಇರುವ ಧರ್ಮಸಿರೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿಕ್ಕ ಚಮಾನ್ರು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ತುಮಕೂರಿನ ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಕ್ಸಲ್ ನಿಗ್ರಹ ಪಡೆ ನಿಯೋಜಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
1: ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ SP ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಆತರ ಏನಿದೆ ಅಂತೇಳಿ. ಒಂದು ವೇಳೆ ಆ ರೀತಿ ಏನಾದ್ರೂ ಬೆಳವಣಿಗೆ ಇದ್ರೆ ವಿಲ್ ಪುಟ್ ಮೋರ್ ಫೋರ್ಸ್. ಮತ್ತೆ ನಾವು ಅದಕ್ಕೆ ಆಂಟಿ ನಕ್ಸಲ್ ಸ್ಕ್ವಾಡ್ ಇತ್ತಲ್ಲ ಕಾರ್ಕಳದಲ್ಲಿ, ಅದನ್ನ ನಾವು ಡಿಸ್ಮ್ಯಾಂಟಲ್ ಮಾಡಿಲ್ಲ. ಅರ್ಧ ನಾವು SAF ಅಂತ ಮಾಡಿದ್ವಿ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ, ಇನ್ನರ್ಧ ಹಂಗೆ ಇಟ್ಟಿದ್ವಿ ನಕ್ಸಲ್ ಇದು ಅವ್ರು ಹಂಗೆ ಟ್ರೈನಿಂಗ್ ಅಲ್ಲೇ ಇರ್ತಾರೆ ಅಂತ ಹೇಳಿ. ಸೊ ಅಂತದ್ದೇನಾದ್ರು ಇದ್ರೆ ವಿಲ್ ಮೂವ್ ದಟ್ ಫೋರ್ಸ್ ಟು ತುಮಕೂರು ಡಿಸ್ಟ್ರಿಕ್ಟ್.
0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಸತಿರಹಿತ ಮಾಜಿ ಯೋಧರಿಗೆ ನಿವೇಶನ ನೀಡಲಾಗುವುದು. ಮುಂದಿನ 2 ಹಂತಗಳಲ್ಲಿ ರಾಜ್ಯಾದ್ಯಂತ 5 ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಹಿಂದೆ ಯಾವುದೇ ಅಸಮಾಧಾನದ ಕಾರಣಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಅವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವುದರಿಂದ ದೆಹಲಿ ಭೇಟಿ ಸಹಜ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಸಮ್ಮತಿ ಮೇರೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ಬೆಂಗಳೂರಿನ ಮಲ್ಲೇಶ್ವರಂ ಅರಣ್ಯ ಭವನದಲ್ಲಿ ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿಯ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಗುಚ್ಛವಿರಿಸಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಪರಿಸರ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಂ ಪರ್ವೇಜ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಮತ್ತಿತರರು ಉಪಸ್ಥಿತರಿದ್ದರು. ಬಳ್ಳಾರಿಯ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು, ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಹಲವು ಅಧಿಕಾರಿಗಳು ಗೌರವಿಸಿದರು. ಪೊಲೀಸ್ ಇಲಾಖೆಯಿಂದ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಹುತಾತ್ಮರಿಗೆ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಿದ್ದಲಿಂಗ ಪ್ರಭು, ಅರಣ್ಯ ಯೋಧರಿಂದ ಪ್ರಕೃತಿಯ ಜೀವಸಂಕುಲಗಳಿಗೆ ಆಶ್ರಯ ದೊರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹಾಗೂ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ರಾಷ್ಟೀಯ ಅರಣ್ಯ ಹುತಾತ್ಮ ದಿನ ಆಚರಿಸಲಾಯಿತು. ಚಾಮರಾಜನಗರದ ಮುಖ್ಯ ಅರಣ್ಯ ಕಚೇರಿ ಆವರಣದಲ್ಲಿ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ನಡೆದ ಅರಣ್ಯ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಪ್ರಭಾವತಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇರಿಸಿ ಗೌರವ ಸಲ್ಲಿಸಿದರು. ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ಪಿ ಶ್ರೀನಿವಾಸನ್ ಸ್ಮಾರಕ ಸ್ಥಳದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಕೈಗಾರಿಕಾ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ ಮಹತ್ವಾಕಾಂಕ್ಷೆಯ ಉದ್ಯೋಗ ನಿಧಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯೋಜನೆಯಡಿ ಅರ್ಹ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕೈಗಾರಿಕಾ ಸಂಸ್ಥೆಗಳು ಹೆಚ್ಚುವರಿಯಾಗಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಂಡಲ್ಲಿ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 2,500 ರೂಪಾಯಿಯಂತೆ ಗರಿಷ್ಠ 24 ತಿಂಗಳವರೆಗೆ ಸರ್ಕಾರ ಪ್ರೋತ್ಸಾಹಧನ ನೀಡಲಿದೆ. ಈ ಯೋಜನೆಗಾಗಿ ವಾರ್ಷಿಕ 305 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗುತ್ತಿದೆ. ಹೊಸ ನೇಮಕಾತಿ ಹಾಗೂ ಉದ್ಯೋಗಿಗಳಿಗೆ ಪಾವತಿಸಲಾಗುವ ವೇತನವನ್ನು ಪರಿಶೀಲಿಸಿದ ನಂತರವೇ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದರಿಂದ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಖಾತ್ರಿಪಡಿಸಲಾಗುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿ, ಬೀದರ್,

0: ರಾಯಚೂರು, ಯಾದಗಿರಿ ಮತ್ತು ಬಾಗಲಕೋಟೆ ಸೇರಿದಂತೆ ಅಭಿವೃದ್ಧಿಯಲ್ಲಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳ ವಿಸ್ತರಣೆಗೆ ಈ ಯೋಜನೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ 100 ದಿನಗಳಲ್ಲಿ ಬೆಳಕಿನ ರಾಜ್ಯವನ್ನು ಕತ್ತಲೆಯ ರಾಜ್ಯವನ್ನಾಗಿ ಪರಿವರ್ತಿಸಿರುವುದೇ ಸಾಧನೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯವಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮಳೆಯ ಕೊರತೆ ನೆಪವೊಡ್ಡಿ ಸರ್ಕಾರ ಪ್ರತಿದಿನ 2-3 ಗಂಟೆಗಳ ಕಾಲ ಘೋಷಿತವಲ್ಲದ ಲೋಡ್ ಶೆಡ್ಡಿಂಗ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ಕಾಲ ವಿದ್ಯುತ್ ಕಡಿತವಾಗುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಲಭ್ಯವಿರುವ ವಿದ್ಯುತ್ ಘಟಕಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದಿಸಲು ಬದಲು ಕಮಿಷನ್ಗಾಗಿ ಇತರ ರಾಜ್ಯಗಳಿಂದ ಹೆಚ್ಚಿನ ದರದಲ್ಲಿ ವಿದ್ಯುತ್ ಖರೀದಿಸಲು ವೇದಿಕೆ ಸಿದ್ಧಪಡಿಸುತ್ತಿದ್ದೀರಾ ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಎನ್ಆರ್ಐಗಳಿಗೆ ಮತದಾರರ ಪಟ್ಟಿ ಪರಿಶೀಲನೆ ಪೂರ್ಣಗೊಳಿಸಲು ಹಾಗೂ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು 1 ವರ್ಷ ಕಾಲಾವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸದಸ್ಯ ಮೊಹಮ್ಮದ್ ಮಿರಾನ್ ಸಾಹೇಬ್ ಮನವಿ ಮಾಡಿದ್ದಾರೆ. 1974 ದುಬೈನಲ್ಲಿ ನೆಲೆಸಿರುವ ಮಿರಾನ್ ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ ಮನವಿಯಲ್ಲಿ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಅನೇಕ ಯುವ ಎನ್ಆರ್ಐಗಳು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ ಹಾಗೂ ಆಕ್ಷೇಪಣೆಗೆ ಒಳಪಡಿಸಿದ ಬಳಿಕ ಮಾರ್ಗದರ್ಶನ ಕೋರಿ ತಮ್ಮನ್ನು ಸಂಪರ್ಕಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಇಂದು ಶಿವಮೊಗ್ಗ ಜಿಲ್ಲೆಯ ಮೆಗ್ಗಾನ್ ಆಸ್ಪತ್ರೆ ಆವರಣದಲ್ಲಿರುವ ನೂತನ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಕಾರ್ಯವೈಖರಿ ಹಾಗೂ ವೈದ್ಯಕೀಯ ಸೌಕರ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಒದಗಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಹೃದ್ರೋಗ ವಿಭಾಗದ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಈಸೂರಿಗೆ ತೆರಳುವ ಸಂದರ್ಭದಲ್ಲಿ ಆಯನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ಭೇಟಿ ನೀಡಿ ಶೈಕ್ಷಣಿಕ ಚಟುವಟಿಕೆ ಹಾಗೂ ಸೌಲಭ್ಯಗಳನ್ನು ಪರಿಶೀಲಿಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಶೂ ಮತ್ತು ಸಾಕ್ಸ್ಗಳ ಗುಣಮಟ್ಟ ಪರಿಶೀಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಶಾಲೆಗಳ ಶೌಚಾಲಯ ವ್ಯವಸ್ಥೆ ಸರಿಪಡಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಶಾಲೆಯ ಮೇಲ್ಛಾವಣಿ ದುರಸ್ತಿ ಕಾರ್ಯ ವೀಕ್ಷಿಸಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಮಾನತು ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ 49% ಮಳೆ ಕೊರತೆಯಾಗಿದ್ದು 39,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ತೀವ್ರ ಮೇವಿನ ಕೊರತೆ ನೀಗಿಸಲು 45,000 ಮೇವಿನ ಮಿನಿ ಕಿಟ್ಗಳಿಗೆ ಬೇಡಿಕೆ ಇಡಲಾಗಿತ್ತು. ಸರ್ಕಾರ ಬಿಡುಗಡೆ ಮಾಡಿರುವ 25 ಕೋಟಿ ರೂಪಾಯಿ ಅನುದಾನದಡಿ ಜಿಲ್ಲೆಗೆ ಮಂಜೂರಾಗಿರುವ 12,600 ಕಿಟ್ಗಳನ್ನು ತಕ್ಷಣವೇ ವಿತರಿಸಲು ಆದೇಶಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಒದಗಿಸಲು ಸರ್ಕಾರದಿಂದ ಅನುದಾನವಿದ್ದರೂ ಟಾಸ್ಕ್ ಫೋರ್ಸ್ ಅನುಮೋದನೆ ನೆಪದಲ್ಲಿ ತಿಂಗಳುಗಟ್ಟಲೆ ಕಾಮಗಾರಿ ವಿಳಂಬ ಮಾಡುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ, ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಲಭ್ಯವಿರುವ ಅನುದಾನದಲ್ಲಿ 50% ಹಣವನ್ನು ಕಡ್ಡಾಯವಾಗಿ ಕುಡಿಯುವ ನೀರಿಗಾಗಿ ಮಾತ್ರ ಮೀಸಲಿಡಲು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ

ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಗಾಂಧೀಜಿಗೆ ಶಾಖಾಹಾರದಲ್ಲಿ ದಿನ ಜನ ನಂಬಿಕೆ ಹೆಚ್ಚಾಗ್ತಾ ಇತ್ತಲ್ಲ, ಆ ಸಾಲ್ಟ್ ಅವ್ರ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ಪುಸ್ತಕ ತಗೊಳ್ಳೋಕೆ ಶುರು ಮಾಡಿದರು. ಶಾಖಾಹಾರಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಗ್ರಂಥ ಕೂಡ ನೋಡಿದಾಗ ಅನ್ನಿಸ್ತು, ಹೋವರ್ಡ್ ವಿಲಿಯಮ್ಸ್ ಅನ್ನೋರು ಆಹಾರ ನೀತಿ ಅನ್ನೋ ಪುಸ್ತಕ ಬರೆದಿದ್ದರು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಮಾನವನ ಆಹಾರ ಸಸ್ಯಾಹಾರವೇ ಆಗಿತ್ತು ಅಂತ ಇತಿಹಾಸ ಅಂತ ಹೇಳ್ತಿತ್ತು. ಪೈಥಾಗೋರಸ್ ಎಂದ ಹಿಡ್ಕೊಂಡು ಯೇಸುಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು ದೃಷ್ಟಾರರು ಶಾಖಾಹಾರಿಗಳಾಗಿದ್ದರು ಅಂತ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ರು ಅಂತ ತೋರಿಸೋದಕ್ಕೆ. ಇನ್ನೊಬ್ಬರು ಡಾಕ್ಟರ್ ಆನಾ ಕಿಂಗ್ಸ್ಫರ್ಡ್ ಅನ್ನೋಕೆ ಆಹಾರದ ಅತ್ಯುತ್ತಮ ಮಾರ್ಗ ಅಂತ ಒಂದು ಬರೆದು ಅದರಲ್ಲಿ ಆಹಾರದ ನೈರ್ಮಲ್ಯದಲ್ಲಿ ಶಾಖಾಹಾರದಂಥ ಒಳ್ಳೆಯ ಆಹಾರ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರಂತ. ಅದೆಲ್ಲ ಬಹಳ ಖುಷಿಯಾಯಿತು, ತಾವು ಪ್ರಚಾರಕರಾಗ್ಬಿಟ್ರು. ಈ ಮಧ್ಯೆ ಇವ್ರ ಜೊತೆಗಿದ್ದರಲ್ಲ ಸ್ನೇಹಿತರು, ಅವ್ರಿಗೊಂದು ಚಿಂತೆ ಕಾಡ್ತು. ಇತ್ತ ಇಂಗ್ಲೆಂಡಿಗೆ ಬಂದಿದ್ದಾನೆ, ಮತ್ತಿನ್ನು ಗುಜರಾತಿ ಹುಡುಗ ಇದ್ದಂಗೆ ಇದ್ದಾನೆ, ಇವನು ಆಂಗ್ಲರನ್ನಾಗಿ ಸಭ್ಯಗ್ರಸ್ತನನ್ನಾಗಿ ಮಾಡಬೇಕು ಅಂತ ಪ್ರಯಾಣ ಮಾಡಿದ್ರಂತೆ. ಮಾಡಿ ಒಂದು ಕಡೆ ಹೋಗೋಣ ಬಾ, ನೀನು ಇಂಗ್ಲೆಂಡ್ ನೋಡಬೇಕಾದ್ರೆ ನಾಟಕಗಳನ್ನು ನೋಡಬೇಕಾಗ್ತದೆ, ಇಂಗ್ಲೆಂಡಲ್ಲಿ ಭಾಳ ಫೇಮಸ್ ಅದು, ತೋರಿಸ್ತೀನಿ. ಆಯಿತು ಅಂತ ಕರ್ಕೊಂಡು ನಾಟಕ ಶಾಲೆಗೆ ಕರ್ಕೊಂಡು ಹೋದ್ರಂತೆ. ನಾಟಕ ಶಾಲೆ ಆಗೋದಕ್ಕಿಂತ ಮೊದಲು ಹಾಲ್ಬರ್ನ್ ಅಂತ ಒಂದು ಹೋಟೆಲು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರಮನೆ ಇದ್ದಂಗೆ ಇತ್ತಂತೆ ಅದು. ಇವರು ವಿಕ್ಟೋರಿಯಾ ಹೋಟೆಲಲ್ಲಿ ಇದ್ರಲ್ಲ, ಅದಕ್ಕಿಂತ ದೊಡ್ಡ ಹೋಟೆಲು, ಭಾರಿ ಭರ್ಜರಿ ಹೋಟೆಲು, ದಿಕ್ಕೆ ತಪ್ಪದಂಗಾಯ್ತು ಹೋಟೆಲ್ ನೋಡಿ. ಊಟಕ್ಕೆ ಕೂತ್ಕೊಂಡಾಗ ಮೇಜಿನ ಮುಂದೆ ಒಂದು ಸೂಪ್ ತಂದಿಟ್ರಂತೆ, ಅದೊಂಥರ ಸಾರು, ಅದು ಯಾವುದ್ರ ಸಾರು ಅಂತ ಚಿಂತೆ. ಇವ್ರ ತಲೆಗೆ ಇದೆಯಲ್ಲ ಅದೇನು ತಿಂತೇನೋ ಅಂತೇಳಿ ಮಿತ್ರನ ಕೇಳೋ ಧೈರ್ಯ ಇಲ್ಲ. ಅವನು ಬಡಿಸಿದ್ದಲ್ಲ ಸೇವಕ, ಅವನು ಕರೆದು ಕೇಳಿದ್ರಂತೆ, ಇದೇನಿದು ಸೂಪು, ಇದ್ರ ಮಾಂಸ ಏನಾದರೂ ಇದೆಯಾ ಅಂತ ಕೇಳಿದ್ರಂತೆ. ಅವನು ನಕ್ಕಬಿಟ್ಟ. ಇವು ಗೆಳೆಯ ಇದ್ನಲ್ಲ ಸ್ನೇಹಿತ, ಹಿಂಗೆ ಅಸಭ್ಯ ನಡವಳಿಕೆ ತೋರಿಸ್ಬಾರ್ದು, ಇಂಗ್ಲೆಂಡಿದು ದೇಸಿ ಹೋಟೆಲ್ ಅಲ್ಲ, ನೀ ಕೇಳಬೇಕಾದ್ರೆ ಹಿಂಗೆ ಕರೆದು ಕರೆದು ಇದೇನೋ ಇದೇನೋ ಅಂತ ಕೇಳೋದಾದರೆ ನನ್ನ ಜೊತೆ ಕೂಡಬೇಡ, ನೀನು ಹೊರಗಡೆ ಹೋಗು, ಬೇರೆ ಊಟ ಮಾಡ್ಕೊಂಬ, ನನಗೋಸ್ಕರ ಕಾದಿರು ಹೊರಗಡೆ ಅಂದ್ರಂತೆ. ಇವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ, ಹೊರಗಡೆ ಹೋಗ್ಬಿಟ್ರು, ನೀವು ಊಟ ಮಾಡಿ ಅಂಥೇಳಿ. ಹೊರಗಡೆ ಹೋಗಿ ಅಲ್ಲಿ ಭೋಜನಾಲಯ ಇದೆಯಾ ಅಂತ ನೋಡಿದರೆ ಒಂದೂ ಇಲ್ಲ, ಒಂದು ಶಾಖಾಹಾರಿ ಭೋಜನಾಲಯ ಇತ್ತು, ಬಂದಾಗ್ಬಿಟ್ಟಿತ್ತು ಅದು. ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ಅಂತ ತಿನ್ನೋದು ಬೇಡ ಅಂತ ಉಪವಾಸವಾಗೇ ಇದ್ರಂತೆ. ನಾಟಕ ನೋಡಿದ್ರಂತೆ, ನಾಟಕ ನನಗೇನು ಜಾಸ್ತಿ ಅರ್ಥ ಆಗಲಿಲ್ಲ, ಮುಂದೆ ಜಗಳ ಏನು ಆಡಲಿಲ್ಲ, ನೀ ಯಾಕೆ ಹಿಂಗೆ ಮಾಡಿದೆ ಅಂತ ಗೆಳೆಯ ಕೇಳಲಿಲ್ಲ, ಮಾತಾಡೋದು ಬಿಟ್ಬಿಟ್ವಿ. ಆದರೆ ಆ ಸ್ನೇಹಿತ ಮಾತ ಎಷ್ಟು ಒಳ್ಳೆಯವನು ಅಂದರೆ, ಅದನ್ನೇ ಇಟ್ಕೊಂಡು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಶಿಕ್ಷೆ ಕೊಡಲಿಲ್ಲ, ತೊಂದರೆ ಮಾಡಲಿಲ್ಲ, ಸ್ನೇಹ ಕೊನೆವರೆಗೂ ಉಳ್ಕೊಂಡು ಬಂತು. ನಾನು ಅಂದ್ಕೊಂಡೆ, ನನ್ನ ಸ್ನೇಹಿತರಿಷ್ಟು ಮಾಡೋದು ಎದಕ್ಕೋಸ್ಕರ, ನನಗೋಸ್ಕರ ತಾನೇ, ನಾನು ಸಭ್ಯ ಗೃಹಸ್ಥ ಆಗಬೇಕು, ಎಲ್ಲರ ಹಂಗೆ ಆಗಬೇಕು ಅಂತಾನೆ, ನಾನೇ ಆಗಿಬಿಡ್ಬೇಕು, ಅವ್ರ ಹಂಗೆ ಆಗಬೇಕು ಅಂತ ಹೇಳಿ ಈಗ ಆಂಗ್ಲ ಗೃಹಸ್ಥ ಆಗಬೇಕು ಅಂತ ಪ್ರಯತ್ನ ಮಾಡೋಕೆ ಶುರು ಮಾಡಿದರು. ಮುಂಬೈಲಿ ಹೊಲಿಸಿ ಕಳಿಸಿದ್ರಲ್ಲ ಬಟ್ಟೆ ಇಂಗ್ಲೆಂಡಿಗೆ ಬೇಕಾಗ್ತದೆ ಅಂತ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರು ಹೊಂದಲ್ಲ ಅಂತ ಗೊತ್ತಾಗಿದೆ. ಈಗ ಅವ್ರಿಗೆ ಏನು ಮಾಡಿದ್ರು, ಆರ್ಮಿ ಆ್ಯಂಡ್ ನೇವಿ ಸ್ಟೋರ್ಸ್ಗೆ ಹೋದರು, ಬೇರೆ ಬೇರೆ ಉಡುಪುಗಳನ್ನು ಹೊಲಿಸ್ಕೊಂಡ್ರು. 19 ಶಿಲಿಂಗು ಅಂದ್ರೆ ಆಗಿನ ದೊಡ್ಡ ಅಮೌಂಟ್ ಅದು, 19 ಶಿಲಿಂಗಿಗೆ ಒಂದು ಚಿಮ್ಲಿ ಹ್ಯಾಟ್ ಟೋಪಿ, ಹ್ಯಾಟ್ ಬೇಕಲ್ಲ ಅಲ್ಲೆಲ್ಲ ಹ್ಯಾಟ್ ಹಾಕ್ಕೊಂಡ್ರು. ಅಷ್ಟೇ ಆಗಲಿಲ್ಲ, ಈ ಸೊಗಸ್ಗಾರ ಅಂತ ಒಂದು ಜಾಗ ಬಾಂಡ್ ಸ್ಟ್ರೀಟ್ ಅಂತಿದೆ, ಅಲ್ಲಿ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ತೊಗೊಂಡ್ರು. ನಮ್ಮ ಅಣ್ಣನಿಗೆ ಪತ್ರ ಬರೆದು ಜೇಬುಗಳಲ್ಲಿ ಇಟ್ಕೊಳ್ಳೋಂಥ ಗಡಿಯಾರ ಇರುತ್ತಲ್ಲ, ಎರಡೆಳೆ ಬಂಗಾರ ಸರಪಳಿ ಹಾಕ್ಕೊಂಡು ಒಂದು ಗಡಿಯಾರ ಇಟ್ಕೋಬೇಕು, ನೆಕ್ ಟೈ ಹಾಕ್ಕೋಬೇಕು ಅವಳಿಗೆ, ಕಟ್ಕೊಳ್ಳೋ ಸುಲಭ ಅಲ್ಲ ಅದು, ರೆಡಿಮೇಡ್ ಟೈ ಸಿಗಿಸ್ಕೊಳ್ಳೋದು ಸ್ಕೂಲಲ್ಲಿ ಹಾಕ್ಕೋತಾರೆ, ಹಂಗೆ ಕಟ್ಕೋಬೇಕು. ಭಾರತದಲ್ಲಿ ಕನ್ನಡಿ ನೋಡಿದ್ದೇ ಅಪರೂಪ ಗಾಂಧೀಜಿ, ಯಾವಾಗಲೂ ಒಂದ್ಸಲ ಕ್ಷೌರ ಮಾಡ್ಕೋಬೇಕಾದ್ರೆ ನೋಡಿರ್ಬೇಕೇನೋ, ಇಲ್ಲಿ ಪ್ರತಿದಿನ ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು ಆ ನೆಕ್ ಟೈ ಕಟ್ಕೋಬೇಕು, ತೆಗಿಬೇಕು, ತಲೆಗೂದಲು ಬಾಚ್ಕೋಬೇಕು, ದಿನಾಲೂ 1/2 ಗಂಟೆ ಅದ್ರ ಮುಂದೆ ಕನ್ನಡಿ ಮುಂದೆನೆ. ಇವ್ರ ಕೂದಲು ಮೃದು ಅಲ್ಲ, ಅದು ಬ್ರಷ್ ಮಾಡ್ಕೋಬೇಕಾದ್ರೆ ನಿತ್ಯ ಯುದ್ಧ ಇದ್ದ ಹಾಗೆ ಟೋಪಿ ಹಾಕ್ಕೊಂಡಾಗ ಮತ್ತೆ ಕೂದಲು ಸೊಟ್ಟಾಗುತ್ತೆ, ಮತ್ತೆ ಸರಿ ಮಾಡ್ಕೊಳ್ಳೋದು, ಈ ಸ್ಟೈಲಲ್ಲೇ ನನ್ನ ಜೀವನ ಹೋಯ್ತವಾಗ ಅಂತ ಹೇಳ್ತಾರೆ. ಇಷ್ಟೇ ಸಾಕಾಗಲಿಲ್ಲ ಸಂಭ್ರಮ, ಬರೀ ನಾಗರಿಕ ಉಡುಪನ್ನು ಧರಿಸೋದ್ರೆ ನಾಗರಿಕ ಆಗೋಕ್ಕೆ ಸಾಧ್ಯ ಇದೆಯಾ, ಇನ್ನೂ ಬೇರೆ ವಿಷಯಗಳಿದ್ದಾವೆ ಅಂಥೇಳಿ ಸಭ್ಯ ಗೃಹಸ್ಥರಿಗೆ ನರ್ತನ

0: ಅನ್ನೋದು ಅಲ್ಲೇ ಅಲ್ಲ. ಅದರಿಂದ ಅದು ಏನು ಓಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು? ಗಾಂಧೀಜಿ ಹೇಳ್ತಾರೆ, ಇದೊಂಥರ ಬೈರಾಗಿ ಲಂಗೋಟಿ ಕತೆ ಆದಂಗೆ ಆಯ್ತಲ್ಲ. ಬೈರಾಗಿ ಇದ್ದ, ಲಂಗೋಟಿ ಒಂದಿತ್ತು, ಇಲಿ ಕಡಿದು ಬರ್ತಿತ್ತು. ಅದು ಇಲಿಯಿಂದ ಲಂಗೋಟಿ ಪಾರು ಮಾಡೋದು ಹೇಗೆ ಅಂತ ಒಂದು ಬೆಕ್ಕು ತಂದ. ಬೆಕ್ಕಿಗೆ ಹಾಲು ಬೇಕಲ್ಲ ಅಂತ ಒಂದು ಹಸು ಸಾಕಿದ. ಹಸು ನೋಡ್ಕೊಳಕ್ಕೆ ಹುಡುಗಿನ ತೊಗೊಂಬಂದ. ಮನೆಗೆ ಆಕೇನು ಮದುವೆ ಆದ, ಸಂಸಾರ ಶುರುವಾಯಿತು. ಲಂಗೋಟಿಗೋಸ್ಕರ ಸಂಸಾರ ಬಂದು, ನಂದು ಹಾಗಾಯ್ತಲ್ಲ ಪಣೆ ಬರ ಅಂತಾರೆ ಇವರು. ಪಿಟೀಲು ಬಾರಿಸ್ಕೊಳ್ಳೋದು ಕಳ್ಕೊಂಡ್ರೆ ತಾಳ ಸ್ವರ ಜ್ಞಾನ ಬರ್ತದೆ ಅಂತ ಮಾಡಿದೆ. ಪಿಟೀಲು ಕೊಂಡ್ಕೊಳ್ಳೋಕೆ 3 ಪೌಂಡು, ಅದನ್ನು ಕಲಿಯೋದಕ್ಕೆ ಒಂದಿಷ್ಟು ಹಣ, ಭಾಷಣ ಕಲೆ ಕಲಿಯಬೇಕು ಅಂತ ಶಿಕ್ಷಕನ ಗುರುತು ಮಾಡಿಕೊಂಡು, ಅವನಿಗೊಂದಿಷ್ಟು ಹಣ, ಅವನ ಪ್ರೇರಣೆಯಂತೆ ಒಂದು ಬೆಲ್ಸ್ ಬರೋದಂಥ ಸ್ಟ್ಯಾಂಡರ್ಡ್ ಇಲೋಕೇಷನ್ಸ್ ಅಂತ ಪುಸ್ತಕ ತೊಗೋಬೇಕು, ಅದಕ್ಕೊಂದಿಷ್ಟು ದುಡ್ಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಆದರೆ ಒಂದ್ಸಲ ಆ ಬೆಲ್ ಪುಸ್ತಕದಲ್ಲಿ ಹೇಳ್ತಾನೆ ಅವನು, ಭಾಳ ಚೆನ್ನಾಗಿದೆ ಅದು, ಓದಿದ ಮೇಲೆ ಹೇಳಿದಂತೆ, ನೋಡಪ್ಪ ಇವ್ರಿಗೆ ಅನಿಸಿದ್ದು ಆ ಪುಸ್ತಕ ಓದಿದ ಮೇಲೆ, ನೋಡಪ್ಪ ನಾನು ಇರ್ಲಿಕ್ಕೆ ಬಂದವನಲ್ಲ, ಇರೋನು 3 ವರ್ಷ ನಾನಿಲ್ಲಿ, ಪೂರ್ಣ ಆಯುಸ್ ಕಳಿಬೇಕಾಗಿಲ್ಲ. ಈ ಕಲ್ತು ಮಾಡೋದು ಏನಿದೆ? ನಾನು ಕುಣಿಯೋದನ್ನು ಕಲ್ತರೆ ಸಭ್ಯ ಗೃಹಸ್ಥ ಆಗ್ತೀನ, ಪಿಟೀಲನ್ನು ಕಲಿಬೋದು, ನಮ್ಮ ದೇಶದಲ್ಲಿ ಏನು ಉಪಯೋಗ ಅದು, ಅಲ್ಲಿ ಬೇಕಾದ್ರೆ ಪಿಟೀಲು ಕಲ್ಕೊಳ್ಳೋಣ. ಇಲ್ಲಿ ನಾನು ಬಂದದ್ದು ವಿದ್ಯಾರ್ಜನೆ ಮಾಡೋದಕ್ಕೆ, ಇದು ನನ್ನ ಕೆಲಸ. ನನ್ನ ವಕೀಲ ವ್ಯಾಸಂಗಕ್ಕೆ ಏನು ಬೇಕೋ ಆ ಸಿದ್ಧತೆ ಮಾಡ್ಕೋಬೇಕೆ ಹೊರತಾಗಿ, ಸದಾಚಾರದಿಂದ ಸಭ್ಯನಾಗಬೇಕೆ ಹೊರತಾಗಿ, ವೇಷಭೂಷಣದಿಂದ ಅಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನನ್ನ ಶಿಕ್ಷಕರಿಗೆ ಪತ್ರ ಬರೆದೆ, 2-3 ಪಾಠ ಕಲ್ತಿದ್ದೆ, ನೃತ್ಯ ಅದೆಲ್ಲ ಈ ನಾಳೆಯಿಂದ ಬರೋಲ್ಲ ಅಂತ ಹೇಳಿ ಎಲ್ಲ ದಾರಿ ಬಿಟ್ಟು ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ನನಗೊಂದು ಹಾದಿಯಾಯಿತು. ಆ ಪಿಟೀಲು ಶಿಕ್ಷಕಿ ಬಳಿಗೆ ಹೋಗಿ ಹೇಳಿದ್ರಂತೆ, ತಪ್ಪು ತಿಳ್ಕೋಬೇಡಿ ಅಮ್ಮ, ನನಗೆ ಬೇಕಿಲ್ಲ ಪಿಟೀಲು, ನನಗೇನೋ ಹುಚ್ಚಿತ್ತು ಅದು ನಾಗರಿಕ ಆಗಬೇಕು ಅಂತ. ದಯವಿಟ್ಟು ಕ್ಷಮಿಸಿ ಅಂದಾಗ, ಆಯಿತು ನೀನು ಹಾಗೆ ಮಾಡು ಅಂತ ಆಕೆ ಮುಂದೆ ಫೀಸ್ ತೊಗೊಳ್ಳಿಲ್ಲ ಅಂತ. ನಾಗರಿಕನಾಗಬೇಕಂತ ಹುಚ್ಚು ಸುಮಾರು 3 ತಿಂಗಳಿತ್ತು, ಆದರೆ ಬಟ್ಟೆ ಟಿವಿ ಹುಚ್ಚು ಬಹಳ ವರ್ಷ ಇತ್ತು. ಆದ್ದರಿಂದ ನಾನು ಹೊಸ ನಾಗರಿಕನಾಗಿ ವಕೀಲ ವೃತ್ತಿಯಲ್ಲಿ ಮುಂದುವರೆದೆ. ಒಂದು ಹಂತದಲ್ಲಿ ತಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ. ಅವ್ರು ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವರು ಬಹಳ ಶೋಕಿ ವ್ಯಕ್ತಿ ಆಗಿದ್ದರು ಅಂತ ಯಾರು ತಿಳಿಬಾರ್ದು. ವಿವೇಕದ ಅಂಶ ತುಂಬ ಇತ್ತು. ಆಗ ಕೂಡ ಬಹಳ ಲೆಕ್ಕ ಹಾಕ್ತಿದ್ರು, ಪ್ರತಿಯೊಂದು ಪೈಸ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು, ಜಮಾ ಖರ್ಚು ಬರೀಬೇಕು ಅಂತ ಹೊಚ್ಚು. ಅವ್ರು ಹೇಳ್ತಾರೆ, ಜಮಾ ಖರ್ಚು ನಾನು ಬರೆಯೋಕ್ಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಇವತ್ತು ಕೂಡ ಅಷ್ಟು ಲಕ್ಷಾಂತರ ಜನ ದುಡ್ಡು ಬರ್ತದೆ, ಆದರೂ ಕೂಡ ಪ್ರತಿಯೊಂದನ್ನು ಪೈಸ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು. ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಈಗೇನು ಮಾಡ್ತಿದ್ದೀನಿ ಅದು ಅರ್ಧ ಆದರೂ ಕಡಿಮೆ ಮಾಡಬೇಕು ಅಂತ. ಎಲ್ಲಿ ಖರ್ಚಾಗ್ತಾಯಿದೆ ಅಂತ ನೋಡಿದ್ರಂತೆ, ಊಟದ ಖರ್ಚಿದೆ, ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕ್ಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾಯಿದೆ ನನಗೆ. ನಾನು ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾಯಿದೆ. ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಒಂದು ಪದ್ಧತಿ ಅದು, ಹೆಣ್ಮಕ್ಳು ಕಡೆಯಿಂದ ಕೊಡಿಸೋಂಗಿಲ್ಲ ಅಂತ. ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು, ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು. ನಾನು ಬದಲಾ ಮಾಡಬೇಕಾಗದೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ, ಯಾವುದೋ ಕುಟುಂಬದ ಜೊತೆ ಬದುಕ್ತಿದ್ದೆನಲ್ಲ ಮೊದಲು, ಅವ್ರ ಜೊತೆ ಬೇಡ, ನಾನೇ ಒಂದು ಬೇರೆ ಕೊಠಡಿ ಮಾಡ್ಕೊಂಡಿದ್ದು ಬಿಡೋಣ ಅಂತ. ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಬಿಡೋದು. ನೋಡಿ ಹೇಗಿದೆ, ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ. ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು, ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ, ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರುತು ಹಾಕ್ಕೊಂಡ್ರಂತೆ. ದಿನಕ್ಕೆ 10 ಮೈಲಿ ನಡೆಯುವಷ್ಟಾದರೂ ನಡಿಬೇಕು, ನಾನು 10 ಮೈಲಿ ನಡಿಬೇಕು. ಆಮೇಲೆ ಊಟ ಕಮ್ಮಿ ಮಾಡಬೇಕು, ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆ 2 ಕೊಠಡಿ ಇರೋದು ರೂಮ್ ಇತ್ತಲ್ಲ, ಅದು ಬಿಟ್ಟು 1 ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ. ಅದ್ರ ಮೊದಲು ಇರಲಿ ಅಂತ ಹೇಳಿ ನನ್ನ ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ ತಯಾರು ಮಾಡಿದೆ. ಅವ್ರು ಹೇಳ್ತಾರೆ, ನನ್ನ ಪರಿವರ್ತನೆ 2ನೇ ಹಂತ ಇದು, ಇನ್ನು 3ನೇ ಹಂತ ಬರೋದಿತ್ತು ಅಂತ. ಅರ್ಧ ಖರ್ಚು ಉಳಿತು. ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ, ಅಷ್ಟು ಕಷ್ಟ ಇಲ್ಲ ಪಾಸ್ ಆಗೋದು. ಯಾರು ಹೇಳಿದ್ರಂತೆ, ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರೋಲ್ಲ, ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು, ಇಂಗ್ಲೆಂಡ್ ಮ್ಯಾಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ ನಿನಗೆ ಅಂದರು. ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ, ನೀನು ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ ಮತ್ತು ಅದಕ್ಕೇನು ಜಾಸ್ತಿ ಖರ್ಚು ಇರೋಲ್ಲ, ಮಾಡು ಅಂದರು. ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗಿಬಿಡ್ತು. ಲ್ಯಾಟಿನ್ ಕಲೀಲೇಬೇಕಾಗಿತ್ತು, ಅದ್ರ ಜೊತೆಗೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಬೇಕಾಗಿತ್ತು. ಹೇಳಿದ್ರಂತೆ, ಲ್ಯಾಟಿನ್ ಕಲಿತ್ರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ, ಅದರಿಂದ ಚೆನ್ನಾಗಿ ಓದ್ಕೋದನ ಅಂತ ಹೇಳಿದರು. ಲ್ಯಾಟಿನ್ ಓದೋಕ್ಕೆ ಪ್ರಯತ್ನ ಮಾಡಿದೆ, ಎಷ್ಟು ಓದಿದರೂ ನಾನು ಹಿಡಿತಾ ಇರಲಿಲ್ಲ. ಫ್ರೆಂಚ್ ಕಲಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದೆ, ಸಾಕಲ್ಲ ಒಂದು ಪ್ರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ. 6 ತಿಂಗಳಿಗೆ ಪರೀಕ್ಷೆ ಇತ್ತು, ಈಗಾಗಲೇ 1 ತಿಂಗಳು ಮುಗಿದು ಹೋಗಿದೆ, ಉಳಿದಿದ್ದ 5 ತಿಂಗಳು ಹೇಗೆ ಮಾಡೋದು
1: ಆಗ ಹೇಳ್ತಾರೆ.

0: ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು. ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿಯಾದೆ ಅಂತ. ಒಂದು ಗಳಿಗೆನೂ ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದರು. ನನ್ನ ಸ್ಮರಣ ಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ, ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು ಲ್ಯಾಟಿನ್ನಲ್ಲಿ ಫೇಲಾದರು. ಇನ್ನೇನು ಮಾಡಬೇಕು, ಇನ್ನೊಂದು ಸಲ ಪ್ರಯತ್ನ ಮಾಡಬೇಕು, ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅಂದ್ಕೊಂಡ್ರು. ವಿಜ್ಞಾನ ತೊಗೋಬೇಕಾಗಿತ್ತು, ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ. ಇನ್ನೊಂದು ಪರೀಕ್ಷೆ ಕೂಡೋ ಸಿದ್ಧತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ. ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು. ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಮನೆಯವರು ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ, ನಾ ದುಂದು ಮಾಡಬಾರ್ದು, ಒಂದು ಪೈಸ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು. ಇನ್ನೊಬ್ಬ ಹುಡುಗ ನೋಡಿದ್ದೆ ನಾನು, ವಾರಕ್ಕೆ 2 ಶಿಲಿಂಗ್ ಬಾಡಿಗೆ ಕೊಟ್ಟು ಇದ್ದ, ತಾನೇ ಅಡುಗೆ ಮಾಡಿಕೊಂಡು 2 ಪೆನ್ನಿ ರೊಟ್ಟಿ ಕೊಕ್ಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ. ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೇ ಹೋದರೂ ಕೂಡ ನನ್ನ ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ 2 ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ 8 ಶಿಲಿಂಗ್ ಬಾಡಿಗೆ ಇರುವಂಥ 1 ಕೊಠಡಿ ಗೊತ್ತು ಮಾಡಿಕೊಂಡ್ರು. ಒಂದು ಸ್ಟೋವ್ ತೊಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು. 20 ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರಲಿಲ್ಲ. ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಒಂದು ದಿನದ ಊಟ 1.5 ಶಿಲಿಂಗಲ್ಲಿ ಮುಗಿತಿತ್ತು. ಒಂದು ಭಾಳ ಮುಖ್ಯವಾದ ಮಾತು, ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ. 2ನೇ ಸಲ ಪರೀಕ್ಷೆಯಲ್ಲಿ ಪಾಸಾದರು. ಈ ಸರಳತೆಯಿಂದ ಜೀವನ ನೀರಸ ಆಯಿತು ಅಂತ ಯಾರೂ ಅನುಭವಿಸಬಾರ್ದು. ಆದರೆ ಪರಿವರ್ತನೆಯಿಂದ ಅವರಲ್ಲಾದಂಥ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ. ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕ್ಕೆ ಶುರು ಆಯಿತು. ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು. ಜೀವನ ಹೆಚ್ಚು ಸತ್ಯಮಯ ಆಯಿತು. ಆದ್ದರಿಂದ ಆತ್ಮಾನಂದ ನಾನು ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಹಿನೇಕ ಕೇಳಿ ಮೀರಾ ಭಜನೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ.

ಮೀರಾ ಭಜನೆ ಕೇಳಿದಿರಿ. ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ, 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸಿ.

0: ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅವಲೋಕನ. ಆರು ಗಂಟೆ ಐವತ್ತು ನಿಮಿಷಕ್ಕೆ ಹೆಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು, ಪಶು ವೈದ್ಯಕೀಯ ಕಾಲೇಜ್ ಹೆಬ್ಬಾಳ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾ ಕಪ್ ಟಿ20 ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಏಳು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ನಾಲ್ಕು ನಿಮಿಷಗಳವರೆಗೆ, ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೈದು ನಿಮಿಷಗಳವರೆಗೆ, ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಆಟದ ಮುಕ್ತಾಯದವರೆಗೆ ಕೇಳುವಿರಿ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಿರಿಗಂಧ ಕಾರ್ಯಕ್ರಮ. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ರಾಜ್ಕುಮಾರ್ ಭಾರತಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುವಿರಿ. ಇವರಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ಬಿಯು ಗಣೇಶ್ ಪ್ರಸಾದ್, ಮೃದಂಗ ಎಚ್ಎಸ್ ಸುಧೇಂದ್ರ, ಘಟ ಎಸ್ಎನ್ ನಾರಾಯಣಮೂರ್ತಿ. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಈ ಸುಗ್ಗಿ ತಂದವಳಾರಮ್ಮ.
2: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
3: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
2: ಹೌದಾ? ಹೇಗೆ?
3: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
4: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
5: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
6: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
0: ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಇದುವರೆಗೆ ನಮ್ಮ ನಿಲಯದ ಈ ಸಮಯದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 3:04:40. ನಮ್ಮ ಮುಂದಿನ ಪ್ರಸಾರ ಕಾರ್ಯ ಈ ಸಂಜೆ 5:28 ಪುನಃ ಆರಂಭವಾಗುವುದು. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

0: @gmail.com.
1: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆಯ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ ಪ್ರಗತಿಯ ರಥ. ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ನಮ್ಮ ಹಿಗ್ಗಿದ ಎಫ್ ಎಂ ರೇನ್ಬೋ ಇದು ಟ್ಯೂನ್ ಮಾಡಿದ್ದೀರಾ 101.3 ಕನ್ನಡ ಕಾಮನ ಬಿಲ್ಲು. 3:42 ಹೊತ್ತಿನಲ್ಲಿ ಹೊಂಬೆಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಪ್ರಶ್ನೆಗಳನ್ನ ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ನೀವು ರೆಡಿಯಾಗಿ ಕಾಯ್ತಾ ಇರ್ತೀರಾ, ಇನ್ನು ತಡ ಮಾಡೋ ಮಾತೇ ಇಲ್ಲ. ಮೊದಲ ಪ್ರಶ್ನೆ ಹೀಗಿದೆ, ರಿಷಿ ಕಪೂರ್ ನೀತು ಸಿಂಗ್, ರಿಷಿ ಕಪೂರ್ ಮತ್ತು ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ್ದು ಯಾವ ಚಿತ್ರದಲ್ಲಿ? ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಅವರು ಮೊದಲ ಬಾರಿಗೆ ಒಟ್ಟಿಗೆ ಅಭಿನಯಿಸಿದ್ದು ಯಾವ ಚಿತ್ರದಲ್ಲಿ? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು, ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿದ್ದು ಯಾವ ಚಿತ್ರದಲ್ಲಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಜೊತೆಗೆ ಎನ್ಜಿ ಬಸವರಾಜು ಚಿತ್ರದುರ್ಗದಿಂದ, ಕಣದಾಳು ಹೊಸ ಬಡಾವಣೆಯಿಂದ ಹೆಚ್ ಆರ್ ರುದ್ರಸ್ವಾಮಿ ಅವರ ಉತ್ತರ ಹಾಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿರೋದು. ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಮುನಿರಾಬಾದ್ನಿಂದ ಡೇವಿಡ್ ನೊಬೆಲ್ ಅವರ ಉತ್ತರ ಕೂಡ ಸರಿ. ರಾಜ್ಕುಮಾರ್ ಕಾತರಕಿ ಕೆಎಚ್ ಪಿ ಕಾಲೋನಿ ಹರಿಹರದಿಂದ ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಜಹರಿಲ್ಲಾ ಇನ್ಸಾನ್ ಚಿತ್ರ, ಕನ್ನಡದ ನಾಗರಾವು ಚಿತ್ರದ ರಿಮೇಕ್ ಜಹರಿಲ್ಲಾ ಇನ್ಸಾನ್. 1974 ತೆರೆ ಕಂಡಂತ ಚಿತ್ರ. ರಿಷಿ ಕಪೂರ್ ಹಾಗೆ ನೀತು ಸಿಂಗ್ ಮೊದಲ ಬಾರಿಗೆ ಒಟ್ಟಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದು ಇದೇ ಚಿತ್ರದಲ್ಲಿ. ಜಹರಿಲ್ಲಾ ಇನ್ಸಾನ್ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಆಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಸಿನಿಮಾ ಯಾವುದು? ಆಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಸಿನಿಮಾ ಯಾವುದು? ಸರಿಯಾದ ಉತ್ತರ ಗೊತ್ತಾ ಇದೆಯಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆಗೆ ರವಾನಿಸಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. 9480901013 ನಮ್ಮ ನಂಬರ್.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಪ್ರಶ್ನೆ ಕೇಳಿಯಾಗಿತ್ತು, ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂತಹ ಮೊದಲ ಭಾರತೀಯ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹಾಗೆ ಸರಿ ಉತ್ತರವನ್ನ ಕೊಟ್ಟಿದ್ದಾರೆ ನೇತ್ರ ಕೆಂಗೇರಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಜೊತೆಗೆ ನಮ್ಮ ಉತ್ತರ ಕೂಡ ಸರಿಯಲ್ವೇ ಅಂತ ಹೇಳಿ ಈ ಸಂದೇಶವನ್ನ ಕಳಿಸಿಕೊಟ್ಟಿರೋದು. ಎಸ್, ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ ಸುಮಿತ್ರ ಅವರು ಸಂಡೂರಿನಿಂದ, ಚಂದ್ರಶೇಖರ ಕುಮಾರ ಪಾರ್ಕ್ನಿಂದ, ಆಫ್ರಿಕಾದಲ್ಲಿ ಶೀಲಾ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ

ಮೇರಿ ಜೋನ್ಸ್ ಕೊಡ್ತಿ ಗೇಟ್ನಿಂದ. ಹಾಗೆಯೇ ಸರಿಯಾದ ಉತ್ತರವನ್ನ ಕಳಿಸಿರೋದು ಮತ್ತಾರು ಅಂದ್ರೆ ಎಸ್, ನಮ್ಮ ಉತ್ತರ ಕೂಡ ಸರಿ ಇದೆ ಅಂತ. ನಂಬರ್ ಎಂಡಿಂಗ್ ವಿತ್ 8458 ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಶಿವಕುಮಾರ್ ಸಿಂಗಟಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎಸ್ ಎಂ ಶೋಭಾ ಹಾಸನ್ನಿಂದ ನಿಮ್ಮ ಉತ್ತರ ಸರಿ. ಸುಭಾನ್ ಕೋರಿ ಹಂಪಸಾಗರದಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ನೀವು ಓದೋದಿಲ್ವೇ ನಮ್ಮ ಹೆಸರು ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸರಿ ಉತ್ತರ ಕಳಿಸಿ ಕೇಳ್ತಾ ಇದ್ದಾರೆ. ನಾನು ಓದಿದ್ದೀನಿ ನಿಮ್ಮ ಹೆಸರು. ಸರಿ ಉತ್ತರ ಏನಾಗಿತ್ತು? ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾದಂಥ ಮೊದಲ ಭಾರತೀಯ ಅಥವಾ ಬಾಲಿವುಡ್ ಸಿನಿಮಾ ಧರ್ಮಾತ್ಮ ಚಿತ್ರ. 1975 ತೆರೆ ಕಂಡಂತ ಧರ್ಮಾತ್ಮ ಚಿತ್ರ ಅಫ್ಘಾನಿಸ್ತಾನದ ಸುಂದರ ತಾಣಗಳಲ್ಲಿ ಚಿತ್ರೀಕರಣಗೊಂಡಿದೆ. ಒಂದ್ಸಲ ಸಿನಿಮಾ ನೋಡಿ, ಆ ಪ್ಲೇಸ್ ನೆಲ್ಲ ನೋಡಿದಾಗತ್ತೆ. ಓಕೆ, ಧರ್ಮಾತ್ಮ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂಥ ಚಲನಚಿತ್ರ ಯಾವುದು? ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂಥ ಕನ್ನಡದ ಚಿತ್ರ ಯಾವುದು? ಸರಿಯಾದ ಉತ್ತರ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ.

ಕಳಿಸ್ಕೊಟ್ಟಿದ್ದಾರೆ. ನಗುವ ಹೂವು ಇರಬಹುದಾ ಅಂತ ಕೇಳ್ತಾ ಇದ್ದೀರಾ. ಸರಿ ಉತ್ತರ ಅಲ್ಲ. ಬಿವಿ ಭೂಮಿಕಾ ಬಸವರಾಜ್ ಕೆಂಗೇರಿ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸರಿಯಾದ ಉತ್ತರ ಕೊಟ್ಟಿರೋದು ಮತ್ತಾರು ಅಂತ ಹೇಳಿದ್ರೆ ಲತಾ ವಿನಯ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಮೊಹಮ್ಮದ್ ಉಮರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ನಂಬರ್ ಎಂಡಿಂಗ್ ವಿತ್ 9761 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ವಿಜಯ ದಾವಣಗೆರೆಯಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ವಸುಧಾ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಕಿಟ್ಟು ಪುಟ್ಟು ಇರಬಹುದಾ ಅಂತ ಕೇಳ್ತಾ ಇದ್ದೀರಾ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ ಮಂಜುನಾಥ್ ಲಗೆರೆಯಿಂದ ನಮ್ಮ ಉತ್ತರ ಕೂಡ ಸರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸರಿ ಉತ್ತರ ಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 8458 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ನಾನು ಮೆಸೇಜ್ ಮಾಡಿದ್ದೀನಿ ನಮ್ಮ ಹತ್ರ ಸರಿ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಯಶೋಧ ಮಹಾರಾಷ್ಟ್ರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮ ಹತ್ರ ಸರಿಯಾಗಿದೆ. ಎಸ್, ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿ ನೋಡೋದಾದ್ರೆ ಕಥಾ ಸಂಗಮ ಚಿತ್ರ, ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತ ಕಥಾ ಸಂಗಮ ಚಿತ್ರ. 1976 ತೆರೆ ಕಂಡಂತ ಈ ಕಥಾ ಸಂಗಮ ಚಿತ್ರ ಕನ್ನಡದಲ್ಲಿ ಆಂಥೋಲಜಿ ಮಾದರಿಯ ಸಿನಿಮಾಗಳಿಗೆ ಬಲಪಾದ ಅಡಿಪಾಯವನ್ನ ಹಾಕಿಕೊಡುತ್ತೆ. ಸೊ ಕಥಾ ಸಂಗಮ ಸರಿಯಾದ ಉತ್ತರ ಆಗಿತ್ತು. ಇದಾಗಿತ್ತು ಇವತ್ತಿನ ಹೊಂ ಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ 4 ಗಂಟೆಗೆ ಇವತ್ತು ಶುಕ್ರವಾರ ವಿಸ್ಮಯ ಜಗತ್ತು, ಒಂದು ವಿಸ್ಮಯಕಾರಿ ಊರಿಗೆ ನನ್ನ ನಿಮ್ಮ ಪಯಣ ಇರುತ್ತೆ. ನನ್ನ ಜೊತೆ ಯಾರೆಲ್ಲ ಪ್ರವಾಸಕ್ಕೆ ಬರೋದಕ್ಕೆ ಸಿದ್ಧರಿದ್ದೀರಿ, ನಿಮ್ಮ ಸಂದೇಶ ಹರಿದು ಬರಲಿ ನನ್ನ ಕಡೆಗೆ. ಗೊತ್ತೇ ಇದೆಯಲ್ಲ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ನಮ್ಮ ನಂಬರ್. ಎಸ್, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ, ನಾನು ನಿಮ್ಮ ಆರ್ ಜಿ ರಮ್ಯಾ.

ಕನ್ನಡದಲ್ಲಿ ಆಂಥಾಲಜಿ ಮಾದರಿಯ ಸಿನಿಮಾಗಳಿಗೆ ಬಲವಾದ ಅಡಿಪಾಯ ಹಾಕಿದಂತ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ. ಸುನಿಲ್ ರಾಜಾಜಿ ನಗರದಿಂದ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆಯೇ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ, ಎಸ್, ನಮ್ಮ ಉತ್ತರ ಕೂಡ ಸರಿಯಲ್ವೇ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಹೌದು. ಹಾಗೆ ಅನಿಲ ಭೀಷಣ್ ಅವರ್ ಶಮ್ನೇವಾಡಿಯಿಂದ ಸರಿಯಾದ ಉತ್ತರವನ್ನು

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಸಾರ್ವಜನಿಕರಿಗಾಗಿ
1: ಸೇವಾ ನಿರತರು
0: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
2: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಗುಡ್ ಈವ್ನಿಂಗ್, ಶುಭ ಸಂಜೆ. 4:02:15 ಹೊತ್ತಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೇನೆ, ನಿಮ್ಮ ಆರ್ಜೆ ರಮ್ಯಾ. ಈಗಾಗಲೇ ಹೇಳಿದ್ದೆ, ನನ್ನ ಜೊತೆ ಪ್ರವಾಸಕ್ಕೆ ಹೊರಡಕ್ಕೆ ಯಾರೆಲ್ಲ ಸಿದ್ಧರಾಗ್ತೀರಿ, ಸಂದೇಶ ಕಳಿಸಿ, ಬೇಗ ನಿಮ್ಮ ಸಂದೇಶಗಳು ನಮ್ಮ ಕಡೆ ಹರಿದು ಬರಲಿ ಅಂತ ಹೇಳಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾಯಿದೆಯಲ್ಲ, 9480901013 ನಮ್ಮ ನಂಬರ್. ಹೌದು, ನನಗೆ ಲೆಕ್ಕ ಬೇಕಲ್ವಾ ನಾನು ಎಷ್ಟು ಜನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಹಾಗಾಗಿ ಬೇಗ ಬೇಗ ಬೇಗ ನಾವು ಬರ್ತೀವಿ, ಐ ಆಮ್ ರೆಡಿ ಅನ್ನೋ ಸಂದೇಶ ನಿಮ್ಮ ಕಡೆಯಿಂದ ನಮಗೆ ಬರಲಿ.
2: ಚುಕ್ಕ ಬಕ್ಕ ಚುಕ್ಕ ಬಕ್ಕ ಚುಕ್ಕ ಬಕ್ಕ ಆ ಸಿಕ್ಕಿ ಬಿದ್ದು ಕಳಬೇಕು. ಚುಕ್ಕ ಬಕ್ಕ ಚುಕ್ಕ ಬಕ್ಕ ಚುಕ್ಕ ಬಕ್ಕ ಆ

ಚಿಕ್ಕಬಕ್ಕು ಚಿಕ್ಕಬಕ್ಕು ಚಿಕ್ಕಬಕ್ಕು ಕೇಳ್ತಾ ಇದ್ರೆ ಟ್ರೈನಲ್ಲಿ ನಮ್ಮ ಪ್ರವಾಸ ಹೋದ್ರೆ ಹೇಗಿರುತ್ತೆ ಅಂತ ನಾನಂತೂ ಕಲ್ಪಿಸ್ಕೊಳ್ತಾ ಇದ್ದೆ ಇಡೀ ಹಾಡಿನ ಸಮಯದಲ್ಲಿ. ಸದ್ಯಕ್ಕೆ ನನ್ನ ಜೊತೆ ಬರೋದಕ್ಕೆ ಎಷ್ಟೊಂದು ಜನ ರೆಡಿ ಆಗಿಬಿಟ್ಟಿದ್ದಾರೆ, ನನಗಂತೂ ಲೆಕ್ಕ ಸಿಕ್ಬಿಟ್ಟಿದೆ. ಎಸ್, ನಾವು ಕೂಡ ಬರೋದಕ್ಕೆ ರೆಡಿ ಅಂತ ಹೇಳಿ ಪ್ರವಾಸಕ್ಕೆ ಅಂತ ಹೋಗ್ತೀವಿ ಅಂದಮೇಲೆ ಏನೇನೆಲ್ಲ ಬೇಕು ಅಂತ ಸಿದ್ಧ ಮಾಡಿಕೊಂಡು ಸಂದೇಶವನ್ನ ಕಳ್ಸಿಕೊಟ್ಬಿಟ್ಟಿದ್ದಾರೆ. ಬಿ ಕೆ ಶಿವಕುಮಾರ್, ಖರ್ಚಿಲ್ಲದೆ ನೋಡ್ಕೊಂಡು ಬರೋದಂದ್ರೆ ನಾವು ಬಿಡ್ತೀವಾ? ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಅಬ್ಬಬ್ಬಾ, ಎಂತ ಜಾಣರು ನೋಡಿ. ಸಿದ್ಧಲಿಂಗಮೂರ್ತಿ ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ, ಪ್ರವಾಸಕ್ಕೆ ರೆಡಿ, ಕುರುಕಲ್ ತಿಂಡಿ ವ್ಯವಸ್ಥೆ ಮಾಡಿ, ನಾವು ನೀರ್ ತರ್ತೀವಿ. ಆಹಾ, ತುಂಬಾ ಬುದ್ಧಿವಂತರು ನೀವು. ಹೊಲದಲ್ಲಿ ಮೆಕ್ಕೆಜೋಳದ ಕಟಾವು ಮಾಡ್ತಾ ಇದ್ದೀವಿ, ಈಗ ಮಾಡ್ತಾ ಹಂಗೆ ಪ್ರವಾಸಕ್ಕೆ ಬರಕ್ ರೆಡಿನೂ ಆಗ್ಬಿಟ್ಟಿದೀವಿ ಅಂತ ಹೇಳಿ ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ ಅವರು ಹೇಳ್ತಾ ಇದಾರೆ. ಬಂದ್ವಿ ಬಂದ್ವಿ ಬಂದ್ವಿ, ಇನ್ನೇನ್ ಬಂದ್ಬಿಟ್ವಿ ಅಂತ ಶ್ರೀಕಾಂತ್ ಸಾಗರದಿಂದ ಹೇಳ್ತಾ ಇದಾರೆ. ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ, ಕಾಯ್ತಾ ಇದ್ವಿ ನಿಮ್ಮ ಕರೆಯುವಿಕೆಗೆ ಅಂತ ಹೇಳಿ ಎಸ್ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಹೇಳ್ತಾ ಇದಾರೆ. ನಾನು ಬರ್ತೀನಿ, ಹೊತ್ಸಲ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಮಿಕ್ಕಿದ ಹಣ ಎಲ್ಲ ನಿಮ್ಮ ಹತ್ರನೇ ಬಿಟ್ಟಿದ್ದೀವಿ, ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಹೇಳ್ತಾ ಇದಾರೆ. ನಂಬಿಟ್ವಿ ಬಿಡ್ರಿ ರೀ. ಹಾಗೆ ಹೊರಗಡೆ ತುಂಬಾ ಬಿಸಿಲು, ಹೊರಡೋದಾ ಬೇಡ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಗಜನನ ಭಟ್ ಬೋಳನ ಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದಾರೆ. ನೋಡಿ, ನೀವು ಯೋಚನೆ ಮಾಡ್ತಾ ಇದ್ರೆ ನಾವು ಪ್ರವಾಸ ಮುಗಿಸ್ಕೊಂಡು ಬಂದೇ ಬಿಡ್ತೀವಿ. ಹಾಗೆ ಸಂದೇಶ ಕಳಿಸಿದ್ದಾರೆ, ಪ್ರವಾಸಕ್ಕೆ ನಾವು ಬರ್ತೀವಿ, ಯಾವ ಜಾಗ ಅಂತ ಹೇಳಿ ಬಿ ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ ಕೇಳ್ತಾ ಇದಾರೆ. ಹೇಳ್ತೀನಿ, ಐ ಆಮ್ ರೆಡಿ ಮ್ಯಾಮ್ ಅಂತ ಹೇಳಿ ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳಿಂದ ಹೇಳ್ತಾ ಇದಾರೆ. ನಾವು ಕೂಡ ಬರ್ತೀವಿ ರಮ್ಯಾ, ಆದರೆ ಪ್ಲೇಸ್ ಇನ್ನೂ ಡಿಸೈಡ್ ಆಗಿಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಸುಮಿತ್ರ ಸಣ್ಣೂರಿನಿಂದ ಹೇಳ್ತಾ ಇದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ, ನಾನು ರೆಡಿಯಾಗಿ ನಿಂತಿದ್ದೀನಿ ದಾರಿಲಿ. ತಿನ್ನಕ್ಕೆ ಕೋಡ್ಬಳೆ, ಖಾರ, ಶೇಂಗಾ ಉಂಡೆ ಎಲ್ಲನೂ ಮನೇಲೆ ರೆಡಿ ಮಾಡಿ ತುಂಬಿಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲತ್ತಹಳ್ಳಿಯಿಂದ ಹೇಳ್ತಾ ಇದಾರೆ. ಆ ಕಡೆನೆ ಬರ್ತೀನಿ ರೀ ನಾನು ಕೂಡ. ಯಾವ ಪ್ಲೇಸ್ಗೆ ಹೋಗೋದು ಮೇಡಮ್, ಫಸ್ಟ್ ಹೇಳ್ಬಿಡಿ, ನಾವು ರೆಡಿಯಾಗಿ ಕಾಯ್ತಾ ಇದ್ದೀವಿ ಅಂತ ಹೇಳಿ ಇಚಲ್ ಕಾರಂಜಿಯಿಂದ ಮಹಾರಾಷ್ಟ್ರದಿಂದ ಯಶೋಧ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಯಶೋಧ ಅವರೇ, ಕರ್ಕೊಂಡು ಹೋಗ್ತೀನಿ. ಹಾಗೆ ಅಯ್ಯೋ, ನಾ ಬಂದೆ ಬಿಟ್ಟೆ ರಮ್ಯಾ, ಸ್ವಲ್ಪ ಸ್ವಲ್ಪ 80ರ ಗುಂಗಿನಲ್ಲಿ ಇದ್ದುಬಿಟ್ಟಿದ್ದೆ. ಓ, ಎಲ್ಲೋ ಫುಲ್ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿಬಿಟ್ಟಿದ್ರಿ ಅನ್ಸುತ್ತೆ. ನನಗೂ ಒಂದು ಸೀಟ್ ಇರಲಿ ಪ್ಲೀಸ್ ಅಂತ ಹೇಳಿ ಗೀತಾ ಜೋಶಿ ಕಲ್ಬುರ್ಗಿಯಿಂದ ಹೇಳ್ತಾ ಇದ್ದಾರೆ. ವಿಸ್ಮಯ ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ? ನಾವು ಬರಲ್ಲ ಅಂತ ಹೇಳ್ತೀವ, ಆದರೆ ಮಾಯ ಮಾಡಬೇಡಿ ನಮ್ಮನ್ನು ಅಷ್ಟೇ ಅಂತ ಹೇಳಿ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು. ಹಾಗೆ ಎಸ್, ಅಷ್ಟೇ ಕೇರ್ಫುಲ್ಲಾಗಿ ವಾಪಸ್ಸು ಕೂಡ ಕರ್ಕೊಂಡು ಬರಬೇಕು, ಹಾಗೆ ಕರ್ಕೊಂಡು ಹೋಗಬೇಕು ಕೂಡ ಅಂತ ಹೇಳಿ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ನಾನು ರೆಡಿಯಾಗಿದ್ದೀನಿ, ಪಂಜಾಬ್ನಲ್ಲಿದ್ದರೂ ನನ್ನ ಟ್ರಿಪ್ಪಿಗೆ ಬರಕ್ಕೆ ರೆಡಿ ಅಂತ ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಹೇಳ್ತಾ ಇದ್ದಾರೆ. ಹೌದು, ಇಷ್ಟು ಜನ ರೆಡಿ ಆದಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಈಗ ನನ್ನ ತಲೆ ಮೇಲಿದೆ. ಆದರೂ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಬಹುಶಃ ಇನ್ನಷ್ಟು ಜನ ಆ್ಯಡ್ ಆಗ್ತೀರೇನೋ. ಓ ಹೌದಾ, ಇಂಥದ್ದೊಂದು ಪ್ಲೇಸ್ ಇದೆಯಾ ಅಂತ ಹೇಳಿ. ಖಂಡಿತ, ಭಾರತದ ಉತ್ತರ ಭಾಗದಲ್ಲಿರುವಂಥ ಕೊನೆಯ ಗ್ರಾಮಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವಾಗಲೂ ನಮ್ಮೂರು ನಮ್ಮೂರು ನಮ್ಮೂರು ಅಂತ ಎಷ್ಟು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತೀವೋ, ಹಾಗೆ ಭಾರತದ ಕೊನೆಯ ಊರನ್ನು ಕೂಡ ನೋಡೋದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗಿದ್ರೆ ಭಾರತದ ಕೊನೆಯ ಗ್ರಾಮದ ಕಡೆ ನನ್ನ ನಿಮ್ಮ ಪಯಣ ಈಗ ಶುರು ಆಗ್ತಾ ಇದೆ. ಗೊತ್ತಾಯ್ತಲ್ಲ ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತ, ಕೊನೆಯ ಗ್ರಾಮ. ಹಾಗಿದ್ರೆ ಆ ಗ್ರಾಮಕ್ಕೊಂದು ಹೆಸರು ಬೇಕಲ್ಲ, ಖಂಡಿತ ಹೇಳ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಹೌದ್ರಿ, ಭಾರತದ ಈ ಕೊನೆಯ ಗ್ರಾಮಕ್ಕೆ ನೀವು ಹೋದ್ರೆ ಇಡೀ ಜಗತ್ತನ್ನೇ ಪ್ರೀತಿ ಮಾಡಬೇಕು ಅನ್ನೋಂಥ ಮನಸ್ಸಾಗತ್ತೆ. ಅಷ್ಟು ಶುದ್ಧವಾದಂಥ ಪರಿಸರ, ಜೊತೆಗೆ ನೋಡೋದಕ್ಕೂ ಕೂಡ ಅಷ್ಟೇ ಆಕರ್ಷಣೀಯವಾದಂಥ ಸ್ಥಳ ಅದು. ಹೌದೌದು, ನಮಗಂತೂ ಗೊತ್ತಾಯ್ತು ನೀವೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಅಂಥೇಳಿ ನೇತ್ರಾ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ, ಸುಮಿತ್ರಾ ಸಂಡೂರಿನಿಂದ ಪ್ಲಸ್ನ ಗೆಸ್ಟ್ ಮಾಡಿಬಿಟ್ಟಿದ್ದಾರೆ, ಹಾಗೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ದೇವಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಜೊತೆಗೆ ಲಾವಣ್ಯ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ. ನಾನಂತೂ ಪಾರ್ಕಲ್ಲಿ ವಾಕ್ ಮಾಡ್ತಾ ಇದ್ದೆ, ಈಗ ಗೊತ್ತಾಗೋಯ್ತು ಟ್ರಿಪ್ ವಿಷಯ. ಇನ್ನೇನಿದ್ರು ರಯ್ಯ ರಯ್ಯ ಅಂತ ಹೇಳಿ ಜಯಶೀಲ ಜೆಪಿ ನಗರದಿಂದ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಓ, ಇದೇ ಗ್ರಾಮನ ಅಂತ ಸಿದ್ಧಲಿಂಗ ಮೂರ್ತಿ ಅವರು ಕೇಳ್ತಾ ಇದಾರೆ. ಗೊತ್ತಾಯ್ತು ಬಿಡ್ರಿ ನಮ್ಗೆ, ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳಿ. ನಾವು ಅಂತೂ ಬರ್ತೀವಿ, ನಮ್ಮನ್ನು ಬಿಟ್ಟೋಗ್ಬಿಡ್ಬೇಡಿ, ಮರಿಬೇಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿ ಕೊಟ್ಟಿರೋದು ಗೀತಾ ಜೋಶಿಯವರು. ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ ಪ್ಲೇಸ್ನ ಗೆಸ್ಟ್ ಮಾಡಿದ್ದಾರೆ, ಜೊತೆಗೆ ನಾವು ಕೂಡ ಬರ್ತಿದ್ದೀವಿ. ಕೊನೆಯ ಗ್ರಾಮ ನೋಡದೆ ಇರೋದಕ್ಕೆ ಸಾಧ್ಯನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್ ಬಂದೇ ಇರಿ ಇನ್ನೇನು ಅಂತ ಹೇಳಿ ಯಶೋಧ ಸಮರ್ಥ ಮಹಾರಾಷ್ಟ್ರದಿಂದ ಹೇಳ್ತಾ ಇದ್ದಾರೆ. ಎಸ್, ಇದೇ ವಿಲೇಜ್ ಮೇಡಮ್ ನೀವು ಕರ್ಕೊಂಡು ಹೋಗ್ತಾ ಇರೋದು, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಬರೋದಕ್ಕೆ ಅಂತ ಡೇವಿಡ್ ನೊಬೆಲ್ ಮುನಿರಾಬಾದ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮನಾ ಗ್ರಾಮದ ಕಡೆ ನಮ್ಮ ಪಯಣ ಈಗ ಶುರು ಆಗ್ತಾ ಇದೆ. ಭಾರತದ ಉತ್ತರ ಭಾಗದಲ್ಲಿರುವಂಥ ಕೊನೆಯ ಗ್ರಾಮ ಅಂತಲೇ ಪ್ರಸಿದ್ಧಿ ಪಡ್ಕೊಂಡಿರುವಂಥದ್ದು ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಇರುವಂಥದ್ದು. ಸದ್ಯಕ್ಕೀಗ ನಾವು ಚಮೋಲಿ ಜಿಲ್ಲೆಯ ಕಡೆಗೆ ನಮ್ಮ ಪ್ರಯಾಣವನ್ನು, ಪ್ರವಾಸವನ್ನು ಆರಂಭ

ಮಾಡಿಬಿಟ್ಟಿದ್ದೀವಿ. ಕೊನೆಯ ಗ್ರಾಮ ನೋಡೋದಕ್ಕೆ ಸಿಕ್ಕಾಪಟ್ಟೆ ಟೂರಿಸ್ಟ್ ಹೋಗ್ತಾರಂತೆ. ಸದ್ಯಕ್ಕೆ ಆ ಲಿಸ್ಟ್ನಲ್ಲಿ ನಾವು ಕೂಡ ಇದ್ದೀವಿ. ಕೇವಲ ಕೊನೆ ಗ್ರಾಮ ಅನ್ನೋದಷ್ಟೇ ಅಲ್ಲ, ಪವಿತ್ರ ಯಾತ್ರಾ ಸ್ಥಳವಾದಂಥ ಬದ್ರಿನಾಥ್ ಕೂಡ ಇದಕ್ಕೆ ತುಂಬ ಹತ್ತಿರದಲ್ಲೇ ಇದೆ. ನಂಗೆ ಸ್ವಲ್ಪ ಕಷ್ಟಪ್ಪ ಪರ್ವತ ಎಲ್ಲ ಹತ್ತೋದು, ಅದನ್ನು ನೋಡಿದ್ರೇ ಭಯ ಆಗುತ್ತೆ. ನೀವು ಹೋಗಿ ಬನ್ನಿ, ನಾನೇನು ಬೇಡ ಅನ್ನೋದಿಲ್ಲ, ಓಕೆನಾ? ಸದ್ಯಕ್ಕೆ ನಾನು ಮನ ಕರ್ಕೊಂಡು ಹೋಗೋ ಜವಾಬ್ದಾರಿ ತೊಗೊಂಡಿದ್ದೀನಿ, ಬದ್ರಿನಾಥ ನಿಮಗೆ ಬಿಟ್ಟಿದ್ದು. ಓಕೆ, ಒಟ್ಟಾರೆ ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಮನ ಗ್ರಾಮದ ಕಡೆ ನಮ್ಮ ಪ್ರಯಾಣ ಈಗ ಶುರು ಆಯಿತು.

0: ಪ್ರವಾಸಕ್ಕೆ ಮುನ್ನ ನಾನಂತೂ ನಿಮಗೆ ಹೂ ಮಳೆಯನ್ನ ಸುರಿಸ್ಬಿಟ್ಟಿದ್ದೀನಿ. ಅಂದಮೇಲೆ ಎಷ್ಟು ತಂಪಾದ ವಾತಾವರಣದಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಯಾರು ಮಿಸ್ ಮಾಡದೆ, ಯಾರು ರಗಳೆ ಮಾಡದೆ ನೀವಿವಾಗ ನನ್ನ ಜೊತೆ ಬರಬೇಕು.
1: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
2: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
0: ಸುಂದರವಾದ ಗ್ರಾಮ ಮನಾಗೆ ನಾವಿವಾಗ ತೆರಳ್ತಾ ಇದೀವಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಪ್ರವಾಸಕ್ಕೆ ಮುನ್ನ ಹೂಮಳೆ ಶುಭ ಸೂಚನೆ ಅಂತ ಹೇಳಿ ದೇವಸಿಂಗ್ ಚಾಮರಾಜಪೇಟೆಯಿಂದ ಹೇಳ್ತಾ ಇದ್ದಾರೆ. ನಾವು ಕೂಡ ನಿಮ್ ಜೊತೆ ಪ್ರಯಾಣ ಬೆಳೆಸ್ತಾ ಇದೀವಿ. ಪ್ರಯಾಣ ಮಾಡುವಾಗ ದಾರಿ ಮಧ್ಯೆ ಏನಾದ್ರೂ ತಿಂಡಿ ತಿನಿಸುಗಳು ತರಬೇಕಿದ್ರೆ ಈಗಲೇ ಹೇಳ್ಬಿಡಿ, ಯಾರ್ಯಾರಿಗೆ ಏನೇನು ಬೇಕು ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಅಂತ ಕೊಪ್ಪಳದಿಂದ ಮಂಗಳೂರು ಸ್ವಾಮಿಯವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಿಮ್ ಕೊಪ್ಪಳದ ಫೇಮಸ್ ತಿಂಡಿ ಏನಿರುತ್ತೆ ಅದನ್ನೆಲ್ಲ ತಗೊಂಡ್ ಬನ್ನಿ, ನಾನಂತೂ ಯಾವುದೂ ಬೇಡ ಅನ್ನಲ್ಲ. ಎಸ್, ಅಲ್ಲಿ ಪಾಂಡವರು ಸ್ವರ್ಗಕ್ಕೆ ಹೋದಂತಹ ಸ್ಟ್ಯಾಚುಗಳಿದೆ ಅಲ್ವಾ ಮೇಡಮ್ ಅಂತ ಕೇಳ್ತಿದ್ದಾರೆ. ಇರ್ರಿ, ಇನ್ನು ವಿಷಯಕ್ಕೆ ಬರ್ತೀನಿ ನಾನು, ಸದ್ಯಕ್ಕಿನ್ನೂ ಬಂದಿಲ್ಲ. ಎಸ್, ಹಾಗೆ ಸಂದೇಶ ಕಳಿಸಿ. ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಫೋಟೋಗ್ರಫಿ ಮಾಡ್ಕೊಳ್ಳೋದಕ್ಕೆ. ಬದ್ರಿನಾಥ್ ತುಂಬಾ ಹತ್ರ ಆಗುತ್ತೆ ಅಂತ ಹೇಳಿ ಇಡೀ ಪ್ಲೇಸ್ ಬಹುತೇಕ ಮಾಹಿತಿಯನ್ನ ಕಳ್ಸಿಕೊಟ್ಬಿಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಎಸ್, ನಮಗಂತೂ ಒಂದೊಳ್ಳೆ ಹಾಡಬೇಕಪ್ಪ ಟ್ರಿಪ್ಪಲ್ಲಿ ಅಂತ ಹೇಳಿ ಮಲ್ನಾಡ್ ಶೃಂಗೇರಿಯಿಂದ, ಮಲ್ನಾಡ್ ಮೊಬೈಲ್ಸ್ ಅವ್ರ ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ಹಾಡೆಲ್ಲ ಸದ್ಯದ ಕೆಲಸ ನಂದು, ಟ್ರಿಪ್ಪಲ್ ಹಾಡ್ ಪ್ಲೇ ಮಾಡೋ ಕೆಲಸ ನಿಮ್ದು. ಓಕೆನಾ? ಮನ ಗ್ರಾಮಕ್ಕೆ ನಾವಿವಾಗ ಹೋಗ್ತಾ ಇದೀವಿ. ಸುಂದರವಾದಂತ ಗ್ರಾಮ. ಏನಪ್ಪ ವಿಷಯ ಅಂದ್ರೆ, ನೇಪಾಳ ಹಾಗೆ ಚೀನಾ ಗಡಿಗೆ ತುಂಬಾ ಸಮೀಪ ಇರುವಂತ ಗ್ರಾಮ ಕೂಡ ಹೌದು. ಸಮುದ್ರ ಮಟ್ಟದಿಂದ 3,200 ಮೀಟರ್ ಎತ್ತರದಲ್ಲಿ ಇರುವಂತದ್ದು, ಹಾಗಾಗಿ ನಾವು ತುಂಬಾ ಸೇಫ್ ಅಂತ ಖುಷಿಯಾಗಿರಬಹುದು. ಬದ್ರಿನಾಥ ದೇವಾಲಯಕ್ಕೆ ನೀವೇನಾದ್ರೂ ಭೇಟಿ ನೀಡಿದ್ರೆ ಅಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಈ ಮನ ಗ್ರಾಮ ಇದೆ. ಮನ ಗ್ರಾಮದಲ್ಲಿ ಬೋಟಿ ಜನಾಂಗದವರು ವಾಸಿಸ್ತಾರೆ, ಆದ್ರೂ ಟಿಬೆಟಿಯನ್ ಸಂಸ್ಕೃತಿಯ ಪ್ರಭಾವ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ನಾವಿವಾಗ ಅಲ್ಲಿ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಕೇವಲ ಗ್ರಾಮವನ್ನು ನೋಡೋಕೆ ಮಾತ್ರ ಅಲ್ಲ, ವಿಭಿನ್ನ ಸಂಸ್ಕೃತಿಯ ಪರಿಚಯ ಕೂಡ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೋಗ್ತಾ ಇದೀವಿ. ಓಕೆನಾ? ಸೊ ಯಾರೆಲ್ಲ ಕುರುಕು ತಿಂಡಿ ತಂದಿದ್ದೀರಾ? ಎಲ್ಲ ಈಗ ಓಪನ್ ಮಾಡಿ, ನನಗೆ ಎಲ್ಲರೂ ಕೊಡೋದು ಮರಿಬೇಡಿ.

0: ಪ್ರಯಾಣ ಮಾಡ್ತಾ ಮಾಡ್ತಾ ಮಾಡ್ತಾ ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ಲಿಲ್ಲ. ಆಗ್ಲೇ ಅರ್ಧದಷ್ಟು ಪ್ರಯಾಣವನ್ನ ನಾವು ಮುಗಿಸ್ಬಿಟ್ಟಿದ್ದೀವಿ. ಈ ಅರ್ಧಕ್ಕೊಂದು ಬ್ರೇಕ್ ಬೇಕು ಅಂತ ಅನಿಸ್ತಾ ಇದೆಯಾ? ಮಿರ್ಚಿ ಮಂಡಕ್ಕಿ ತಿಂದ್ರೆ ಈ ಬ್ರೇಕ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಶಾ ನಗಲ್ಕೆರೆಯಿಂದ ಹೇಳ್ತಾ ಇದಾರೆ. ಸದ್ಯಕ್ಕೆ ಅವ್ರು ಕೊಡ್ತಾ ಇದಾರೆ, ನಾನು ತಗೊಳ್ತಾ ಇದ್ದೀನಿ. ಅಷ್ಟೊತ್ತಲ್ಲಿ ಒಂದು ಸಣ್ಣ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳ್ಕೊಂಡು ಬನ್ನಿ. ಇದು ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
1: ಶಿಕ್ಷಣ ಉದ್ಯೋಗ ಆರೋಗ್ಯ ಸೇವೆ ನೀಡುತ್ತಲಿ ಸಮಾಜಮುಖಿ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ.
2: ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ, ಭಾಗವಹಿಸಿ, ಸಂಪರ್ಕಿಸಿ www.thegavs.com. ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸಂಸ್ಥೆ ಸರ್, ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ಸರ್?
6: ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮದು ವಾಸವಿ ಹೆಲ್ತ್ ಕೇರ್ ಅಂತ ಹೇಳಿದ್ರೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಗುಟ್ಟಳ್ಳಿಯಲ್ಲಿದೆ. ಅಲ್ಲೊಂದು ಡಯಾಲಿಸಿಸ್ ಸೆಂಟರ್ ಇದೆ ನಮ್ಮದು. ಸಾಮಾನ್ಯವಾಗಿ ಡಯಾಲಿಸಿಸ್ ಅನ್ನೋದು ಎಲ್ಲರೂ ಗೊತ್ತಿರೋಂಥದ್ದು. ಒಂದು ಆ ಕಿಡ್ನಿ ಪ್ರಾಬ್ಲಮ್ ಬಂದಾಗ ಲೈಫ್ ಟೈಮ್ ಅವರು ಡಯಾಲಿಸಿಸ್ ಮಾಡಿಸ್ಕೊಳ್ಳೇಬೇಕು. ಇರೋದು ಎರಡೇ, ಒಂದು ಕಿಡ್ನಿನ ರೀಪ್ಲೇಸ್ ಆಗಬೇಕು ಅಥವಾ ಡಯಾಲಿಸಿಸ್ ಮಾಡಿಸ್ತಾನೆ ಇರಬೇಕು. ಎಲ್ಲರಿಗೂ ಸಾಧ್ಯ ಆಗಲ್ಲ, ತುಂಬ ಕಾಸ್ಟ್ಲಿ ಇದು. ಪ್ರೈವೇಟ್

0: ಹಾಸ್ಪಿಟಲ್ಗಳಲ್ಲಿ ಹೋದರೆ 1700 ರೂಪಾಯಿಂದ 4000 ರೂಪಾಯಿವರೆಗೂ ಇದ್ದಾವೆ. ಇತ್ತೀಚೆಗೆ ಕಳೆದ 1-1.5 ವರ್ಷದಲ್ಲಿ ಸರ್ಕಾರ ಫ್ರೀ ಮಾಡ್ತಿದೆ, ಅಲ್ಲೂ ಕೂಡ ಒತ್ತಡ ಜಾಸ್ತಿ ಇದೆ. ಅಲ್ಲಿ ಇದು ನಾವು 2011 ಪ್ರಾರಂಭ ಮಾಡಿದ್ವಿ, ಕೇವಲ 600 ರೂಪಾಯಿಗೆ ನಾವು ಪ್ರಾರಂಭ ಮಾಡಿದ್ವಿ, ಈಗ 650 ಮಾಡ್ತಾ ಇದ್ವಿ. ಇಲ್ಲೂ ಕೆಲವು ಬಡವರಿಗೆ ಉಚಿತವಾಗಿದೆ, ಕೆಲವರಿಗೆ ಅರ್ಧ ಚಾರ್ಜ್ ಮಾಡ್ತೀವಿ. ಸುಮಾರು 1,27,000 ಡಯಾಲಿಸಿಸ್ ಮಾಡಿದ್ವಿ. ನಮಗೆ ತುಂಬ ಖುಷಿ ಕೊಡೋದಂದರೆ ನಾವು ಯಾವ ರೀತಿ ಕ್ವಾಲಿಟಿ ಕೊಟ್ಟು ಯಾವ ರೀತಿ ಮೈಂಟೈನ್ ಮಾಡ್ತೀವಿ, ಇದುವರೆಗೂ ನಮ್ಮ ಯೂನಿಟಲ್ಲಿ ಒಂದೇ ಒಂದು ಸಾವಾಗಿಲ್ಲ, ಭಾಳ ಚೆನ್ನಾಗಿ ನಡ್ಕೊಂಡೋಗಿದೆ. ಯಾರ್ಯಾರು ಟ್ರೀಟ್ಮೆಂಟ್ ತೊಗೊಂತಾರೆ ಅವ್ರಿಗೆ ಇನ್ಯಾರ್ದಾದ್ರೂ ಇದ್ರೆ ಅವರೇ ರೆಫರ್ ಮಾಡ್ತಾರೆ ಎಲ್ಲಿ ಹೋಗಿ ಚೆನ್ನಾಗಿದೆ ಅಂತೇಳಿ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
2: ಸರ್, ನಮ್ಮಪ್ಪಂಗೆ ತುಂಬಾ ಹುಷಾರಿಲ್ಲ, ನನ್ನ ಹತ್ರ ದುಡ್ಡು ಬೇರೆ ಇಲ್ಲ, ಟ್ರೀಟ್ಮೆಂಟ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅದು ಕೂಡ ಡಾಕ್ಟ್ರು ಮಾರಕ ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ.
3: ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ನೋಡು. ನಾನು ಆಕಾಶವಾಣಿ ಕೇಳ್ತಾ ಬೆಳೆದವನು, ನನಗೆ ಮನರಂಜನೆ ಜೊತೆಗೆ ಮಾಹಿತಿನೂ ಸಿಗ್ತಾ ಇತ್ತು. ಒಂದು ಕೆಲಸ ಮಾಡು, ಒಂದು ಸಂಸ್ಥೆಯ ವಿಳಾಸ ಕೊಡ್ತೀನಿ, ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗು, ಖಂಡಿತ ಅವರು ನಿಮ್ಮ ಅಪ್ಪನ ಟ್ರೀಟ್ಮೆಂಟಿಗೆ ಸಹಾಯ ಮಾಡ್ತಾರೆ ಅಂತ ಭರವಸೆ ನನಗಿದೆ.
2: ಥ್ಯಾಂಕ್ ಯು ಸರ್, ತುಂಬ ಉಪಕಾರ ಆಯಿತು.
3: ಹಾಂ, ತಿಳಿತಲ್ಲ, ಆಕಾಶವಾಣಿ ಕೇಳೋ, ಮನರಂಜನೆ ಜೊತೆಗೆ ಮಾಹಿತಿನೂ ಸಿಗತ್ತೆ.
0: ಇದರ ಜೊತೆಗೆ ವಾಸವಿ ಪರೋಪಕಾರಿ ಔಷಧ ಅಲ್ಲಿದೆ, ಮಲ್ಲೇಶ್ವರ 8ನೇ ಕ್ರಾಸಲ್ಲಿದೆ. ಅದು 40 ವರ್ಷಗಳ ಸೇವೆ ಮಾಡ್ತೀವಿ. ಅಲ್ಲಿ ಸಂಜೆ 4-8 ಗಂಟೆವರೆಗೂ ಡಾಕ್ಟರ್ ಇರ್ತಾರೆ. ಅಲ್ಲಿ ಜನರಲ್ ಅದು ಕೇವಲ 5 ರೂಪಾಯಿ ಚಾರ್ಜ್ ಮಾಡ್ತೇವೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು 5 ದಿನಕ್ಕೆ ಬೇಕಾದ ಮೆಡಿಸನ್ಸು ಕೊಟ್ಟು ಕಳಿಸ್ತೀವಿ ಇಲ್ಲಿ ನಾವು. ಇದು ಕೂಡ ಕಳೆದ 40 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದು. 1982
1: ತಮ್ಮ ಮಹಾಸಭಾದ ವಿಶೇಷ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೋತೃಗಳು ಕೇಳಿದ್ದಾರೆ. ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮ ರೇಡಿಯೋ ಕೇಳುಗರಿಗೆ ನೀವು ಏನು ಒಂದು ಸಂದೇಶ ಅನ್ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
0: ಈ ರಾಜ್ಯದ ತುಂಬೆಲ್ಲ ಸಮಾಜ ಸೇವಾ ಸಂಸ್ಥೆಗಳು ಲಕ್ಷಗಟ್ಟಲೆ ಇದ್ದಾವೆ. ಸೇವಾ ಸಂಸ್ಥೆಗಳು ದೊಡ್ಡ ದೊಡ್ಡ ಆಚರಣೆಗಳನ್ನು ಮಾಡಿ ಹಣ ಪೋಲು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಸಂಸ್ಥೆನೂ ಕನಿಷ್ಠ ಒಂದು 5-6 ಬಡ ಕುಟುಂಬಗಳಿಗೆ ಕೈ ಹಿಡಿಬೇಕು. ಆ ಕೈ ಹಿಡಿದ ಮೂಲಕ ರಾಜ್ಯದಲ್ಲಿ ಬಡತನ ನಿರ್ಮೂಲನೆಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸೋಣ. ಸಮಾಜ ಸೇವೆ ಅಂದ ತಕ್ಷಣಕ್ಕೆ ಬರೀ ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ಇನ್ಯಾವುದೋ ದೊಡ್ಡದಾಗಿ ಹಾಸ್ಪಿಟ್ಲಲ್ಲಿ ಹಣ್ಣಂಚಬೇಕು ಅನ್ನೋದಲ್ಲ. ಬಡ ಮನೆಗಳಿಗೆ ಕೈ ಜೋಡಿಸಿ ಮನೆಯಲ್ಲಿ ಒಬ್ಬೊಬ್ಬರು ಬೆಳೆಯೋ ರೀತಿಯಲ್ಲಿ ಅನುಕೂಲ ಮಾಡಿಕೊಡಿ. ಅದು ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಯಾವುದೇ ಇರಲಿ. ಇದರ ಮೂಲಕ ರಾಜ್ಯದ ಬಡತನ ನಿರ್ಮೂಲನೆಗೆ ಸೇವಾ ಸಂಸ್ಥೆಗಳು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಈ ಮೂಲಕ ಸೇವಾ ಸಂಸ್ಥೆಗಳಿಗೆ ವಿನಂತಿಸ್ತೇನೆ.
1: ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರಿ. ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆಗಿರ್ತೇನೆ. ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ್ಭನದ ದೀಪಕ್ ಆರ್ ಸಾಗರ್, ನಮಸ್ಕಾರ.
4: ಸಾರ್ವಜನಿಕರಿಗಾಗಿ ಸೇವಾನಿರತರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
6: ಕರ್ನಾಟಕ
4: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
7: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
4: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಮ್ಯೂಸಿಕಲಿಯಾಸ್ ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿಕೊಂಡು ನಾವು ಮನಾ ಗ್ರಾಮದ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಯಾಕೆ ಮನಾ ಅನ್ನೋ ಹೆಸರು ಬಂತು, ಅದನ್ನು ತಿಳ್ಕೊಳ್ಳದೆ ಆ ಜಾಗಕ್ಕೆ ನಾವು ಕಾಲಿಡೋದು ಬಹಳ ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಮನಾ ಅನ್ನೋ ಹೆಸರು ಅದರ ಹಳೆಯ ಹೆಸರಾದಂಥ ಮಣಿಭದ್ರ ಆಶ್ರಮ ಅನ್ನೋ ಹೆಸರಿನಿಂದ ಬಂದಿದೆ. ಈಗಂತ ಅಲ್ಲಿನ ಜನರು ಕೂಡ ನಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಗ್ರಾಮದ ರಕ್ಷಕ ದೇವರು ಇವತ್ತಿಗೂ ಕೂಡ ಮಣಿಭದ್ರ. ಗ್ರಾಮದ ಬಳಿ ಅಲಕನಂದ ಸರಸ್ವತಿ ನದಿಗಳು ಸಂಗಮಿಸುವಂಥ ಸ್ಥಳವಾದಂಥ ಕೇಶವ ಪ್ರಯಾಗದಲ್ಲಿ ವಾಸ ಮಾಡ್ತಾ ಇತ್ತು ಈ ಮಣಿಭದ್ರ ಅನ್ನೋ ದೇವರು ಅನ್ನುವಂಥ ನಂಬಿಕೆ ಕೂಡ ಇದೆ. ಈ ಮಣಿಭದ್ರ ಆಶ್ರಮ ಕಾಲಾನಂತರದಲ್ಲಿ ಮನಾ ಅನ್ನೋ ಹೆಸರಿನಿಂದ ಕರೆಯಲ್ಪಟ್ಟು ಇವತ್ತು ಭಾರತದ ಕೊನೆಯ ಗ್ರಾಮವಾಗಿ ಮನಾ ಗ್ರಾಮವನ್ನು ನಾವು ಗುರುತಿಸ್ತೀವಿ. ಮನಾ ಗ್ರಾಮದ ಇತಿಹಾಸ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸ್ಥಳೀಯರು ನಂಬುವಂತೆ ಪಾಂಡವರು ಸ್ವರ್ಗರೋಹಿಣಿ ಎಂದು ಕರೆಯಲ್ಪಡುವಂಥ ಸ್ವರ್ಗಕ್ಕೆ ತಮ್ಮ ಕೊನೆಯ ಪ್ರಯಾಣದಲ್ಲಿ ಈ ಸ್ಥಳದ ಮೂಲಕವೇ ನಡೆದುಕೊಂಡು ಹೋಗಿದ್ರು. ಈ ಸ್ಥಳವನ್ನ ದಾಟಿದ ನಂತರವೇ ಅವರು ಸ್ವರ್ಗಕ್ಕೆ ಕಾಲಿಟ್ಟಿದ್ದು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಅಂಥ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಅಬ್ಬಬ್ಬಾ, ಎಷ್ಟೋ ಒಂದು ಖುಷಿ ನನಗಂತೂ.

ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಸ್ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಒಳ್ಳೆ ಕ್ಯಾಮ್ರಾ ತಗೊಂಡ್ ಬನ್ನಿ ಅಂತ ಹೇಳಿ ಕಿರ್ಕೋಟ್ ಸಂಪತ್ ಅವರು, ಹಲಸಿನಕಾಯಿ ಚಿಪ್ಸ್ ಕೂಡ ನಾನು ತರ್ತೀನಿ, ಕ್ಯಾಮ್ರಾ ನೀವು ತನ್ನಿ ಅಂತ ಹೇಳ್ತಾ ಇದಾರೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ದೊಡ್ಡ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅಂದಮೇಲೆ ಕ್ಯಾಮ್ರಾ ನೀವೇ ಯಾರಾದ್ರೂ ಒಬ್ರು ತರಬಾರ್ದಾ? ತರ್ತೀರಲ್ಲ ಖಂಡಿತ. ಲಾವಣ್ಯ ವಿನಯ್ ಚಿತ್ರದುರ್ಗದಿಂದ ಹೇಳ್ತಾ ಇದಾರೆ, ಮಧ್ಯ ಮಧ್ಯ ಫೋಟೋಸ್ ತಗೊಳಕ್ಕೆ ಸ್ವಲ್ಪನಾದ್ರೂ ಬ್ರೇಕ್ ಕೊಡಿ ಅಂತ. ಈಗಷ್ಟೇ 5 ನಿಮಿಷದ ಬ್ರೇಕ್ ನಾನು ನಿಮಗೆ ಕೊಟ್ಟಿದ್ದೆ, ಹಾಗಾಗಿ ನೀವು ಫೋಟೋ ತಗೊಂಡಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ನಾವಂತೂ ಮೆಕ್ಕೆಜೋಳ ಕಟ್ ಮಾಡ್ತಾ ಇದ್ವಿ, ಇರಿ ಇರಿ ಪಾಪ್ಕಾರ್ನ್ ತಗೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಬೆಳೆ ಬಾವಿಯಿಂದ ಮಂಜುನಾಥ್ ಇಂದರಗಿ ತಗೊಂಡು ಇನ್ನೂ ಬರೋದಾ, ಬಂದ್ಬಿಟ್ಟಿದ್ದೀರಾ ನೀವು ಆಲ್ರೆಡಿ? ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ ರಮಾ ಭಾಸ್ಕರ್, ಅಗ್ನವರ ಸುಳ್ಯ ತಾಲೂಕಿನಿಂದ ಎಸ್ ಚಾರ್ಧಾಮ್ ಯಾತ್ರೆಯಲ್ಲಿ ಈ ಮನಾಗ್ರಾಮವನ್ನ ನೋಡಿದ್ರು, ನಿಮ್ ಜೊತೆ ಪ್ರಯಾಣ ಮಾಡೋದಕ್ಕೆ ಬಹಳ ಉತ್ಸಾಹದಿಂದ ಇದ್ದೀನಿ ನಾನು, ಜೊತೆಯಲ್ಲಿ ಹೋಗಿ ಬರೋಣವೆ ಅಂತ ಹೇಳ್ತಿದ್ದಾರೆ. ಬರೋದೇನು, ನಾವು ಈಗಾಗಲೇ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ, ಇನ್ನೇನಿದ್ರು ಮನಾಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಬಿಡೋದೆ. ಕೊಟ್ಟ ಮೇಲೆ ಫಸ್ಟ್ ಪ್ಲೇಸ್ ನಾನು ನಿಮ್ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ, ಸರಸ್ವತಿ ನದಿಯ ಮೇಲೆ ಇರುವಂತಹ ಒಂದು ಕಲ್ಲನ್ನು ನೋಡೋದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇನಿದು ಕಲ್ ತೋರ್ಸೋದಕ್ಕೆ ಮನಾಗ್ರಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರನ್ರಿ ಅಂತ ನೀವು ಕೇಳಿದ್ರೆ ಖಂಡಿತ ಹೌದ್ರಿ. ನೋಡಿ ಎಷ್ಟು ಚಂದ ಹರಿತಾ ಇದೆ ಸರಸ್ವತಿ ನದಿ, ಅದರ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಆ ಕಲ್ಲು? ಯಾಕೆ ನಾನೀಗ ನಿಮಗೆ ಆ ಕಲ್ಲನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ದ್ರೌಪದಿ ಸುರಕ್ಷಿತವಾಗಿ ನದಿಯನ್ನು ದಾಟೋದಕ್ಕೆ ಭೀಮಾ ಇಟ್ಟಂಥ ಕಲ್ಲು ಇದು ಅನ್ನುವಂಥ ನಂಬಿಕೆ ಇರೋವಂಥದ್ದು. ಹಾಗಾಗಿ ಈ ಕಲ್ಲಿನ ಮೇಲೆ ನಾವು ಒಂದು ಪಾದ ಸ್ಪರ್ಶ ಮಾಡಿ ಬರೋಣವೇ ಬೇಗ ಬೇಗ ಬೇಗ.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಯುಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು, ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ

ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಹನ ಮೋಟಾರ್ ವಾಹನ ವಿಮಾನ ಸಂಸ್ಥೆ, ನಾಗರಿಕರ ಕುಂದು ಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

ಸರಸ್ವತಿ ನದಿ, ನದಿಯ ಮೇಲೆ ಇದ್ದಂತಹ ಭೀಮನ ಕಲ್ಲನ್ನ ನೀವು ನೋಡಿದ್ದಾಯ್ತಲ್ವಾ. ಸದ್ಯಕ್ಕೆ ನದಿಯಿಂದ ನಾವು ಗುಹೆ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇದೀವಿ. ವ್ಯಾಸ ಗುಹೆಗೆ ಹೋಗೋಣ. ಯಾಕೆ ಗುಹೆಗೆ ನಾವು ಹೋಗ್ಲೇಬೇಕು ಅಂತ ಹೇಳಿದ್ರೆ, ಮಹಾಭಾರತ ಬರೆಯಲ್ಪಟ್ಟಂತ ಗುಹೆ ಇದು ಅನ್ನೋ ನಂಬಿಕೆ ಅಲ್ಲಿರುವಂತದ್ದು. ವೇದವ್ಯಾಸರು ಕಥೆಯನ್ನ ನಿಲ್ಲಿಸದೆ ಹೇಳುವಾಗ ಗಣೇಶ ಅದನ್ನ ಬರ್ಕೊಂಡ ಅನ್ನುವಂಥದ್ದು ಕತೆ ನಮ್ಗೆ ಗೊತ್ತಿರುವಂತದ್ದೇ. ಆ ಸ್ಥಳ ಯಾವುದು ಅಂತ ಹೇಳಿದ್ರೆ ಇದೇ ವ್ಯಾಸ ಗುಹೆ ಅನ್ನುವಂಥ ಪ್ರತೀತಿ ನಂಬಿಕೆ ಅಲ್ಲಿದೆ. ಹಾಗಾಗಿ ಈ ವ್ಯಾಸ ಗುಹೆಯಲ್ಲಿ ಒಮ್ಮೆ ಕೂತು ನಾವು ಏನಾದರೂ ಒಂದೆರಡು ಸಾಲು ನಮ್ಮ ಪುಸ್ತಕದಲ್ಲಿ ಬರ್ಕೊಂಡು ಬರೋಣವೇ? ಖಂಡಿತ ಬರೆಯೋಣ. ಗುಪ್ತ ಸರಸ್ವತಿ ನದಿಯನ್ನು ನೀವು ಕೇಳೇ ಇರ್ತೀರಿ, ಅದನ್ನು ಕೂಡ ನೀವಿಲ್ಲಿ ಕಣ್ ತುಂಬಿಕೊಳ್ಬಹುದು. ಸರಸ್ವತಿ ನದಿಯನ್ನು ಸ್ವಲ್ಪ ದೂರದವರೆಗೆ ನಾವಿಲ್ಲಿ ನೋಡಬಹುದು. ಆನಂತರ ಅದು ಭೂಗತವಾಗತ್ತೆ. ಯಾಕಂದರೆ ವ್ಯಾಸರು ಅದನ್ನು ಅಡಗಿರುವಂತೆ ಶಪಿಸಿದ್ರು ಅನ್ನುವಂಥ ನಂಬಿಕೆ ನಮಗೆ ಪುರಾಣದಲ್ಲಿ ಇರುವಂಥದ್ದು. ಹಾಗಾಗಿ ಈ ಎರಡೂ ಸ್ಥಳವನ್ನು ಕಣ್ತುಂಬಿಕೊಳ್ಳುವಂಥದ್ದು ಭಾಗ್ಯ ಮನೋಗ್ರಾಮಕ್ಕೆ ಹೋದರೆ ನಮಗೆ ಸಿಗತ್ತೆ. ಹಾಗಾಗಿ ನಾನಿಂದು ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದಿದ್ದೀನಿ, ಈ ಎರಡೂ ಸ್ಥಳದ ಪರಿಚಯ ಮಾಡೋದ್ರ ಜೊತೆಗೆ ಸ್ಥಳವನ್ನು ತೋರಿಸಿದ್ದೀನಿ ಕೂಡ. ಸಂದೇಶವನ್ನು ಕಳಿಸಿದ್ದಾರೆ ಬಹಳಷ್ಟು ಜನ. ಎಸ್, ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇ ತಿಂಗಳಿಂದ ಜುಲೈ ಹಾಗೆ ಸೆಪ್ಟೆಂಬರ್ನಿಂದ ನವೆಂಬರ್ ಈ ಒಂದು ಕಾಲಮಾನ ಏನಿದೆ ಈ ಸಮಯದಲ್ಲಿ ನಾವು ಈ ಒಂದು ಸ್ಥಳವನ್ನು ನೋಡೋದಕ್ಕೆ ಸೂಕ್ತವಾಗಿ ಇರುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು ನಂಬರ್ ಎಂಡಿಂಗ್ ವಿತ್ 7957 ಸಂಪೂರ್ಣ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. ಹಾಗೆ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಕೂಡ ನಿಮ್ಮ ಜೊತೆಗೆ ಬಂದಿದ್ದೀವಿ, ಗಣೇಶ ಹಬ್ಬಕ್ಕೆ ಒಳ್ಳೆ ಟ್ರಿಪ್ ಆಗ್ತಾ ಇದೆ ನಮಗೆ ಅಂತ ನಾಗಪತಿ ವಿ ಹೆಗಡೆ SN ನಗರ ಸಾಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನೋಡಿಪ್ಪ, ಇಲ್ಲಂತೂ ಯಾವುದೇ ಕಾರಣಕ್ಕೂ ಕಾಫಿ ಸಿಗಲ್ಲಂತೆ. ಕಾಫಿ ಪ್ರಿಯರೆಲ್ಲ ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಟೀ, ಚಹಾ. ಹಾಗಾಗಿ ಎಲ್ಲರೂ ಚಹಾದ ಸವಿಯನ್ನು ಸವೆದು ಬೇಗ ಬೇಗ ಬೇಗ ವಾಪಸ್ ಬನ್ನಿ.

ನಾನಂತೂ ಟೂರ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗಂತೂ ಯಾರು ಡಿಸ್ಟರ್ಬ್ ಮಾಡಲೇಬೇಡಿ ಆಯ್ತಾ. ಸಖತ್ತಾಗಿ ಎಲ್ಲ ತಿಂಡಿಗಳ ಸವಿಯನ್ನು ಸವೆದು ಹಂಚಿಕೊಂಡು ರಮ್ಯಾನ್ ಜೊತೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಈ ಟ್ರಿಪ್ನ ಅಂತ ಹೇಳಿ ಸಂದೇಶವನ್ನು ಕಳಿಸಿಕೊಟ್ಟಿರೋದು ಯಾರು? ಗೀತಾ ಜೋಶಿ ಕಲಬುರಗಿಯಿಂದ. ಎಸ್ ಎಸ್, ನಾನು ಕೂಡ ನಿಮ್ಮ ಜೊತೆ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಗೀತಾ. ಲಾವಣ್ಯ ವಿಲಯ್ ಅವರು ಹೇಳ್ತಾ ಇದ್ದಾರೆ, ಎಸ್ ನನ್ನಂತೂ ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ, ಇಲ್ಲೆಲ್ಲರೂ ಮಧ್ಯ ನನ್ನ ಜೊತೆಲೇ ಇರಿ ಅಂತ ಹೇಳಿ. ಇಲ್ಲ ಇಲ್ಲ, ಯಾರನ್ನೂ ಬಿಟ್ಟು ಹೋಗೋ ಮಾತೇ ಇಲ್ಲ. ಕ್ಯಾಮ್ರಾ ನಾನು ತಂದಿದ್ದೀನಿ, ಆದರೆ ನಾನು ಪರಿಸರದ ಫೋಟೋ ಮಾತ್ರ ತೆಗಿತೀನಿ ಅಂತ ಹೇಳ್ತಾ ಇದ್ದಾರೆ. ಆಹಾ, ಯಾರು? ಎಡದೊರೆ ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರು ಹೇಳ್ತಾ ಇದ್ದಾರೆ, ಇದು ಮೋಸ, ನಿಮ್ಮ ಜೊತೆ ಟೂ ಬಿಟ್ಟಿದ್ದೀನಿ ನಾನು. ಸಂದೇಶವನ್ನು ಕಳಿಸಿದರೆ, ಜರ್ನಿ ಮಾಡಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ ಮೇಡಮ್, ಬಿಸಿಲು ಬೇರೆ ಅಲ್ವಾ, ಪವಿತ್ರವಾದ ಸರಸ್ವತಿ ನದಿಲಿ ಈಜಾಡ್ಕೊಂಡು ಹೋಗೋಣವಾ ಅಂತ ಹೇಳಿ ಕೊಪ್ಪಳದಿಂದ ಮಂಗಳೇಶ ಸ್ವಾಮಿ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ಒಂಚೂರು ಸಮಯ ಕೊಡ್ತೀನಿ ಅಷ್ಟೇ, ಜಾಸ್ತಿ ಕೊಡೋದಿಲ್ಲ. ಕಂಪ್ಲಿಯಿಂದ ವಾಲ್ಮೀಕಿ ಮರಿಲಿಂಗಪ್ಪ ಹೇಳ್ತಾ ಇದ್ದಾರೆ, ಕ್ಯಾಮ್ರಾ ತೊಗೊಂಡು ಬಂದಿದ್ದೀನಿ ಹಾಗಂತ ಹೇಳ್ಬಿಟ್ಟು ಫೋಟೋ ತೆಕೊಂಡು ತೆಕೊಂಡು ನನ್ನೇ ಮರೆತು ಬಿಟ್ಬಿಟ್ಟು ಹೋಗ್ಬಿಡ್ಬೇಡಿ ಅಂತ. ಖಂಡಿತ ಬಿಡೋ ಮಾತಿಲ್ಲ ರೀ, ಕ್ಯಾಮ್ರಾ ವಾಪಸ್ ಕೊಡೋಕ್ಕಾದ್ರೂ ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತೀನಿ. ಕೊಪ್ಪಳದಿಂದ ನಾಗರಾಜ್ ಕಮತಿ, ಸರಸ್ವತಿ ನದಿಯ ಇನ್ನೊಂದು ಹೆಸರು ಗುಪ್ತಗಾಮಿನಿ ಕೂಡ. ಹೌದು, ಯಾಕಂದರೆ ಹಾಗೆ ಭೂಗತವಾಗಿಬಿಡ್ತಾಳಲ್ಲ, ಹಾಗೆ ಖಂಡಿತವಾಗಿಯೂ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಸೊಗಸಾಗಿ ಮುಡಿ ಬರ್ತಾ ಇದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದರೆ, ಐ ಟಿ ಲೇಔಟ್ ಮಲತಹಳ್ಳಿಯಿಂದ ಚಂದ್ರಮುಖಿ ಅವರು, ಹಬ್ಬಕ್ಕೆ ಎರಡೇ ದಿನ ತಯಾರಿ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ. ಈ ಮಧ್ಯೆ ಟ್ರಿಪ್ಪಿಗೆ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ, ತಯಾರಿ ಮಾಡ್ಕೊಳ್ಳೋಕೆ ವಾಪಸ್ ಬಂದ್ಮೇಲೆ ಕಷ್ಟ ಆಗುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ವರಿನೇ ಮಾಡಬೇಡಿ, ಇನ್ನು 10 ನಿಮಿಷದಲ್ಲಿ ವಾಪಸ್ ನಿಮ್ಮ ಮನೆಗೆ ನಾನು ನಿಮ್ಮನ್ನು ಬಿಟ್ಬಿಡ್ತೀನಿ. ಎಸ್, ಈಗ ಸದ್ಯಕ್ಕೆ ನಾನು ಗುಪ್ತಗಾಮಿನಿನ ತೋರಿಸಿದ ಮೇಲೆ ಪವಿತ್ರವಾದಂಥ ಈ ಮನಾ ಗ್ರಾಮದಲ್ಲಿ ಕರಕುಶಲ ವಸ್ತುಗಳ ಕಡೆ ಕೂಡ ನಾವು ಹೋಗಲೇಬೇಕು, ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಹಳ್ಳಿಯಲ್ಲಿರುವಂಥ ಮಹಿಳೆಯರು ಕೈಯಿಂದ ಮಾಡಿರುವಂಥ ವಸ್ತುಗಳನ್ನು ಆಹಾ ಎಷ್ಟು ಚಂದವಾಗಿ ಮಾಡಿರ್ತಾರೆ ಅಂದರೆ ಅಷ್ಟೇ ಚಂದವಾಗಿ ಮಾರಾಟ ಕೂಡ ಮಾಡ್ತಾರೆ ರೀ. ಅದನ್ನು ಪರ್ಚೇಸ್ ಮಾಡೋಕ್ಕೆ ನಾವು ಹೋಗಲೇಬೇಕಲ್ವಾ? ಸ್ವಲ್ಪ ಶಾಪಿಂಗಿಗೆ ನಾನು ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ, ಕಳ್ಕೊಬೇಡಿ ಈ ಅವಕಾಶನ. ಸುಂದರವಾಗಿ ತಯಾರಿಸಿದಂಥ ಕಾರ್ಪೆಟ್ ನೋಡಿ ಎಷ್ಟು ಚಂದ ಇದೆ. ಶಾಲುಗಳು ಅಬ್ಬಬ್ಬಾ, ಚಳಿಗೆ ಬೇಕೇ ಬೇಕು. ಇನ್ನು ಸ್ವೆಟರ್, ಮಫ್ಲರ್ಗಳು, ಸ್ಕಾರ್ಫ್ಗಳು, ಆಹಾ, ಒಂದಕ್ಕಿಂತ ಒಂದು ಅವರು ಕೈಯಿಂದ ಹೆಣೆದಿರುವಂಥ ರೀತಿ ಅದ್ಭುತವಾಗಿದೆ ನೋಡಿ. ಬಾರ್ಗೇನ್ ಮಾಡ್ತಿರೋ ಏನು ಮಾಡ್ತಿರೋ ಬೇಗ ನೋಡಿ, ತಗೊಂಡು ವಾಪಸ್ ಬಂದು ಹೀಗೆ ಬೇಗ ನನ್ನ ಜೊತೆಯಾಗಿ.

ಮನಸ್ಸಿನ ಮುಗಿಲು ಮಾತ್ರವಲ್ಲ, ಇಲ್ಲೊಂದು ಜಲಪಾತದ ಹತ್ರ ನಿಂತು ನೀವು ಮುಗಿಲನ್ನ ನೋಡಬೇಕು, ಆಹಾ ಅದ್ಭುತ ಅನ್ಸಂತತೆ. ಹಾಗಾಗಿ ವಸುಧಾರಾ ಜಲಪಾತದ ಕಡೆಗೆ ಈಗ ನಾವು ಸದ್ಯಕ್ಕೆ ಚಾರಣ ಹೊರಟ್ಬಿಟ್ಟಿದ್ದೀವಿ. ಸಿಗೋ ಅಲ್ಪ ಸಮಯದಲ್ಲೇ ಚಾರಣಕ್ಕೂ ಹೋಗೋದಾ? ಏ ಖಂಡಿತ ಕರ್ಕೊಂಡು ಹೋಗ್ತಾ ಇದ್ದೀನಿ ರೀ. ಮನಾ ಗ್ರಾಮದ ಬಳಿ ಭೇಟಿ ನೀಡೋದಕ್ಕೆ ಆಸಕ್ತಿದಾಯಕ ಮತ್ತೊಂದು ಸ್ಥಳ ಅಂತ ಹೇಳಿದ್ರೆ ಅದು ವಸುಧಾರಾ ಜಲಪಾತ. ಈ ಜಲಪಾತದ ನೀರು ನಮ್ಮ ಎಲ್ಲ ಪಾಪಗಳನ್ನು ಕಳೆದು ಬಿಡುತ್ತೆ ಅನ್ನೋಂಥ ನಂಬಿಕೆ ಇದೆ. ಹಾಗಾಗಿ ಜಲಪಾತನ ಒಂದು ಸ್ಪರ್ಶ ಮಾಡಿ ಆದರೂ ಬರೋಣ ರೀ. ಎಷ್ಟು ಪಾಪಗಳಿದೆಯೋ ಗೊತ್ತಿಲ್ಲ ಅಲ್ವಾ, ಎಲ್ಲ ಕಳೆದೋಗ್ಬಿಡಲಿ. ಆ ಶಾಂತವಾದಂಥ ವಾತಾವರಣ ಇದೆ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ಬೆರಗುಗೊಳಿಸುವಂಥ ಪರ್ವತಗಳನ್ನು ಹಾಗೆ ಕಣ್ ತುಂಬಿಕೊಳ್ಳಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ಲ. ಎಲ್ಲಿ ನೋಡಿದ್ರು ಹಿಮಗಿರಿ ಅನ್ನೋ ಹಾಗೆ ಅದ್ಭುತವಾದಂಥ ಸ್ಥಳ. ಇದರಿಂದ ಹಾಗೆ ನಾವು ಸತೋಪಂತ ಸರೋವರಕ್ಕೆ ಕೂಡ ಚಾರಣವನ್ನು ಹೋಗ್ಬೋದು. ಇದು ಮನಾ ಗ್ರಾಮದಿಂದಲೇ ಪ್ರಾರಂಭ ಆಗುತ್ತೆ. ಏನು ವಿಶೇಷ ಅಂತ ಹೇಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಈ ಒಂದು ಸತೋಪಂತ ಸರೋವರದಲ್ಲಿ ಶುದ್ಧ ನೀರಲ್ಲಿ ಸ್ನಾನ ಮಾಡಿದ್ರಂತೆ. ಹಾಗಾಗಿ ಅದು ಅದ್ಭುತವಾದಂಥ ಸ್ಥಳ ಅಂತ ಕೂಡ ನಂಬಿಕೆ ಇದೆ. ಇಷ್ಟೆಲ್ಲ ನೋಡಿದ್ಮೇಲೆ ಆಹಾ, ನನಗಂತೂ ಮನಾ ಗ್ರಾಮವನ್ನು ಬಿಟ್ಟು ವಾಪಸ್ ಬರೋಕೆ ಮನಸ್ಸೇ ಆಗ್ತಾ ಇಲ್ಲ. ಏನು ಮಾಡೋದು, ನೀವು ಕೂಡ ನಿಮ್ಮ ನಿಮ್ಮ ಊರುಗಳಿಗೆ ಬೇಗ ತಲುಪಬೇಕಲ್ವಾ, ನಿಮ್ಮನ್ನು ಹುಷಾರಾಗಿ ಕಳಿಸ್ಕೊಡೋ ಜವಾಬ್ದಾರಿ ನಂದೇ ಅಲ್ವಾ. ಹಾಗಾಗಿ ಎಲ್ಲರನ್ನೂ ವಾಪಸ್ ನಾನು ನಿಮ್ಮ ನಿಮ್ಮ ಊರಿನ ಕಡೆ ಕರ್ಕೊಂಡು ಬರ್ತಾ ಇದ್ದೀನಿ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅಬ್ಬ ಮೇಡಮ್ ಏನ್ ಚೆನ್ನಾಗಿತ್ತು ಮನಾ ಗ್ರಾಮದ ಭೀಮನ ಕಲ್ಲು, ಭೀಮನಷ್ಟೇ ಗಟ್ಟಿ ಇತ್ತು, ನಾನಂತೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಿದೆ, ಚೆನ್ನಾಗಿತ್ತು ಅಂತ ಹೇಳಿ ಮಂಜುನಾಥ್ ಇಂದ್ರಗಿಯಿಂದ ಹೇಳ್ತಾ ಇದ್ದಾರೆ. ಎಸ್, ಎಷ್ಟು ಚಂದ ಕರ್ಕೊಂಡು ಹೋದ್ರಿ, ಕರ್ಕೊಂಡು ಬಂದ್ರಿ. ನಾನು ತಂದಿದ್ದು ಜೋಳದ ರೊಟ್ಟಿ, ಕೆಂಪು ಖಾರ ಚಟ್ನಿ, ಶೇಂಗಾ ಚಟ್ನಿ, ಅಗಸೆ ಚಟ್ನಿ, ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿತ್ತು ತಾನೇ ಅಂತ ದಿಲೀಪ್ ಕಲ್ಯಾಣ್ಕರ್ ಕೇಳ್ತಿದ್ದಾರೆ. ಅದ್ಭುತವಾಗಿತ್ತು, ನಾನಂತೂ ಸಕ್ಕತ್ತು ಎಂಜಾಯ್ ಮಾಡಿದೆ. ಹಾಗೆ ಸಂದೇಶವನ್ನು ಕಳಿಸಿ, ಸರಸ್ವತಿ ಗುಪ್ತಗಾಮಿನಿ ನದಿಗಳನ್ನು ನೋಡಿ ತುಂಬ ಖುಷಿಯಾಯಿತು ಮೇಡಮ್, ಪ್ರವಾಸಕ್ಕೆ ನಿಮ್ಮಿಂದೆ ಬಂದಿದ್ದು ನೋಡಿದ್ದು ಬಹಳ ಖುಷಿಯಾಯಿತು ನಮಗೂ ಅಂತ ಹೇಳಿ ಬಿ ಎಂ ವಿಶ್ವನಾಥ್ ರಾಮಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಎಷ್ಟು ಚಂದ ಪ್ಲೇಸ್ಗಳ ಎಕ್ಸ್ಪ್ಲೈನ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ನಮ್ಮನ್ನು ಟ್ರಿಪ್ ಕರ್ಕೊಂಡು ಹೋಗಿದ್ದಕ್ಕೆ ಅಂತ ನೇತ್ರ ಕೆಂಗೇರಿಯಿಂದ ಹೇಳ್ತಾ ಇದ್ದಾರೆ. ಎಸ್, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಕಾರ್ಯಕ್ರಮದಲ್ಲಿ ಕಣ್ಣು ಕಟ್ಟೋ ಹಾಗೆ ಪ್ರತಿ ಪ್ಲೇಸ್ ಎಕ್ಸ್ಪ್ಲನೇಷನ್ ನಮ್ಮ ಕಣ್ಮುಂದೆ ಬಂತು, ಹಾಗೆ ಹಾದು ಹೋಯಿತು. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಕಾರ್ಯಕ್ರಮ ಬಹಳ ಖುಷಿಯಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿ ಕೊಟ್ಟಿರೋದು. ಯಾರು ಯಾರು ಯಾರು ಅಂತ ನೋಡಿದ್ರೆ, ಎಸ್ ನಿಮ್ಮ ಹೆಸರು ಟೈಪ್ ಮಾಡಿ ಕಳಿಸಿ, ಖಂಡಿತ ನಿಮ್ಮ ಹೆಸರು ಓದೋದ್ರಲ್ಲಿ ನಮಗೆ ಖುಷಿ ಇದ್ದೇ ಇರುತ್ತೆ. ನಂಬರ್ ಎಂಡಿಂಗ್ ವಿತ್ 7957 ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಸ್, ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಶೋಧ ಇಚಲಕರಂಜಿ ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಇದಾಗಿತ್ತು ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಒಳ್ಳೆ ಪ್ರವಾಸಕ್ಕೆ ಹೋದ್ವಿ ಹಬ್ಬದ ಸಮಯದಲ್ಲಿ. ಈಗಾಗಲೇ ಗೊತ್ತಾ ಇದೆ ನೀವು ಕಾರ್ಯಕ್ರಮದ ಮಧ್ಯ ಮಧ್ಯೆ ಆಲಿಸ್ತಾನೆ ಇದ್ದೀರಾ. ಪರಿಸರ ಸ್ನೇಹಿ ಗಣೇಶವನ್ನು ತರೋಣ ಮನೆಗೆ, ಮನೆ ಮನೆಗಳಲ್ಲೂ ನಮ್ಮ ಗಣೇಶ ನಮಗೂ ಒಳ್ಳೇದು ಮಾಡಬೇಕು, ಪರಿಸರಕ್ಕೂ ಒಳ್ಳೇದು ಮಾಡಬೇಕು ಅಂತ ಹೇಳಿ ಬಯಸೋಣ. ಓಕೆ, ಸದ್ಯಕ್ಕೆ ನಾನು ಟಟಾ ಬಾಬಾ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಭಾನುವಾರ, ಆಹಾ ಎಷ್ಟು ಚಂದ, ನಿಮ್ಮ ರಜವನ್ನು ಮಜಾ ಮಾಡೋದಕ್ಕೆ ಭಾನುವಾರ ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ ಜೆ ರಮ್ಯಾ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಕರಗಲಿ ಎದೆಯೊಳಗಿನ ಕ್ಲೇಶ, ಗಣಪ ತರಲಿದ್ದಾನೆ ಭಕ್ತಿಯ ಸಂದೇಶ. ಕಡುಬು ಮೋದಕದ ಸಿಹಿ, ದೂರವಾಗಲಿದೆ ಮನಸ್ಸಿನ ಕಹಿ.
3: ನಗುವ ನಮ್ಮ ಜಮನ
4: ಓ ಗಣೇಶ,
3: ನಗಿಸೋ ನಮ್ಮ ಜನನ
4: ಓ ಗಣೇಶ.
2: ಮನೆ ಮನೆಗಳಲ್ಲಿ ಭಕ್ತಿಯ ಕಳೆ, ಅಡೆತಡೆಗಳೆಲ್ಲವೂ ದೂರವಾಗಲಿದೆ ಇನ್ಮೇಲೆ.
3: ಗಣಪತಿ ಬಪ್ಪ ಮೋರಿಯ, ಅರಸೋ ನಮ್ಮ ಏರಿಯ.
2: ಸುಖ ಸಮೃದ್ಧಿ ನೀಡಲಿದ್ದಾನೆ ವಿಘ್ನ ನಿವಾರಕ, ಎಲ್ಲರೂ ಒಟ್ಟಾಗಿ ಹೇಳೋಣ.
5: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ.

ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಗಮನ ಬಿಲ್ಲನ್ನ. ಸಮಯ ಆಗ್ತಾ ಇದೆ 5:04. ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಏನ್ ಮಾತಾಡ್ತಾ ಇದ್ದೀವಿ, ಏನು ಹೊಸ ವಿಷಯ? ಹೊಸ ವಿಷಯ ಏನಿಲ್ಲ ಬಿಡ್ರಿ, ಎಲ್ಲ ಕಾಮನ್ ಆಗಿರುವಂತಹ ವಿಷಯನೇ. ಸೊ ಇದ್ರ ಬಗ್ಗೆ ನಾವು ಈ ಮಾತಾಡ್ತಾ ಇದ್ದೀವಿ. ಯಾವ್ದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಾನು ಇವತ್ತು ಮಾತಾಡ್ತಾ ಇರುವಂತಹ ವಿಚಾರ ಏನಪ್ಪ ಅಂತಂದರೆ, ನಾವು ಸಾಕಷ್ಟು ಬಾರಿ ತುಂಬ ಅನಗತ್ಯವಾಗಿರುವಂತಹ ಖರೀದಿಗಳನ್ನು ಮಾಡ್ತೀವಿ, ಅನ್ನೆಸೆಸರಿ ಪರ್ಚೇಸ್ ಅಂತ ಹೇಳ್ತಾರಲ್ವಾ. ಸೊ ಅದು ಬೇಕಿರುತ್ತೋ ಬೇಡವೋ ಗೊತ್ತಾಗದೇ ಇಲ್ಲ, ಬಟ್ ನಾವು ಅದನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೋತೀವಿ ಅಥವಾ ಏನಕ್ಕೋ ಉಪಯೋಗ ಆಗುತ್ತೆ ಅಂತ ಇಟ್ಕೊಂಡೇ ಇರ್ತೀವಿ. ಸೊ ಈ ವಿಷಯವಾಗಿ ಇವತ್ತಿನ ಸಂಜೆಯನ್ನು ನಾವು ಮಾತಾಡ್ತಾ ಕಾಲ ಕಳೆಯೋಣ, ಆಯಿತಾ? ಹಾಗೆ ಸ್ವಲ್ಪ ನೀವು ಲೈಟರ್ ಮೂಮೆಂಟ್ ಆಗೂ ಈ ಒಂದು ಟಾಪಿಕ್ನ ತಗೋಬೋದು. ನಿಮ್ಗೇನಾದರೂ ಕಾಮಿಡಿಯಾಗಿ ನೀವು ಯಾವುದಾದ್ರೂ ವಸ್ತುಗಳನ್ನು ಪರ್ಚೇಸ್ ಮಾಡಿದರೆ ಅಥವಾ ಏನನ್ನಾದರೂ ತಗೊಂಡು ಬಳಸೇ ಇಲ್ಲ, ನೀವು ಅದನ್ನು ತಗೊಳ್ಬೇಕಾದ್ರೆ ಇದು ಬೇಕು ಅಂತ ಅನ್ನಿಸ್ತಿತ್ತು, ಬಟ್ ತೊಗೊಂಡಾದ್ಮೇಲೆ ಏನಕ್ಕೂ ಉಪಯೋಗ ಬಂದಿಲ್ಲಪ್ಪ ಅಂತ ಯಾವುದಾದ್ರೂ ವಸ್ತು ನಿಮಗಿದ್ರೆ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ಯಾವುದು ಅನ್ನೆಸೆಸರಿ ಪರ್ಚೇಸ್. ಸಾಮಾನ್ಯವಾಗಿ ನಾವು ಪರ್ಚೇಸ್ ಮಾಡ್ತಾನೆ ಇರ್ತೀವಲ್ವ, ಎಲ್ಲಾದರೂ ಒಂದು ಕಡೆ ಹೋದರೆ ಅಲ್ಲಿ ಏನಾದರೂ ತೊಗೊಂಡು ಬರ್ತೀವಿ, ತೊಗೋಬಾರ್ದು ಅಂತ ಅಂದ್ಕೊಂಡು ಹೋದರೂ ಕೂಡ ಎಷ್ಟೋ ಬಾರಿ ತೊಗೊಂಡು ಬಂದುಬಿಟ್ಟಿರ್ತೀವಿ. ಸೊ ಈ ಥರ ಅನ್ನೆಸೆಸರಿಯಾಗಿ ಎಷ್ಟು ಪರ್ಚೇಸ್ ಮಾಡಿದ್ದೀರಾ, ನೀವು ಏನನ್ನು ಪರ್ಚೇಸ್ ಮಾಡಿದ್ದೀರಾ ನಮಗೆ ಸಂದೇಶದ ಮುಖಾಂತರ ತಿಳಿಸ್ಕೊಡಿ. ನೀವು ನಮ್ಮ ಜೊತೆ ಹಂಚ್ಕೊಂಡಂತಹ ಸಂದೇಶವನ್ನು ನಾವು ಆನ್ ಏರ್ ಹೇಳ್ತೀವಿ. ಸೊ ಜನರು ಕೂಡ ಸ್ವಲ್ಪ ಖುಷಿ ಪಡಲಿ ಅಥವಾ ಎಚ್ಚೆತ್ಕೊಳ್ಳಿ, ಅವರು ಕೂಡ ಇದನ್ನು ಮಾಡಬಾರ್ದು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರೋದು ನಾನು ಆರ್ಜೆ ಚೈತ್ರ. ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ, ಫೀಲ್ ದ ಪವರ್ ಅನ್ನುವಂತಹ ಗೀತೆ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಶಶಾಂಕ್ ಶೇಷಗಿರಿ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಮೆಗಾಹರ್ಟ್ಸ್.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಘವೇಂದ್ರ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿರುವ ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ. ವಿಜಯ್ ಪ್ರಕಾಶ್ ಅವರು ಧ್ವನಿಯಾಗಿದ್ದಾರೆ ಈ ಗೀತೆಗೆ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಇನ್ನೀಗ ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

0: ಸರ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಇನ್ನೀಗ ಕೇಳಿ ಧೀರಜ್ ಡಿ ಥಮನ್ಯಸ್ ಹಾಗೂ ಶ್ರುತಿ ರಂಜನಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ದಿ ರಾಜಾ ಸಾಬ್ ಚಿತ್ರದ ಗೀತೆ. ಎಜಿಎಸ್ ಅವರ ಸಾಹಿತ್ಯಕ್ಕೆ ಥಮನ್

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಇನ್ನೀಗ ಕೇಳಿ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೆದ್ದಿ ಚಿತ್ರದ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸಂಗೀತ ಎ ಆರ್ ರೆಹಮಾನ್ ಅವರದ್ದು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಇದುವರೆಗೂ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7 ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
7: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
8: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
9: ಹಲ್ಲುಜ್ತಾ ಇದೀನಿ ಕಣಮ್ಮ.
8: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
9: ಸರಿ ನಿಲ್ಸಿದೀನಿ ಬಿಡು.
8: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
10: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
8: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
10: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
9: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
11: ಇಂದು ಉಳಿಸುವ ಒಂದು

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ತನ್ನೆದೆ ಹಾಲ ಹನಿ ಹನಿ ಗುಣಿಸಿ ಜೀವ ಕೊಟ್ಟ ತಾಯಿ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: leaders, including Russian President Vladimir Putin, Chinese President Xi Jinping, South African President Cyril Ramaphosa, Egyptian President Abdel Fattah el-Sisi, Indonesian President Prabowo Subianto, Iran President Masoud Pezeshkian, and Crown Prince of Abu Dhabi Sheikh Khalid bin Mohammed bin Zayed Al Nahyan. The summit will get underway tomorrow with a closed session for BRICS member countries on inclusive global governance and strengthening multilateralism. Leaders of BRICS member countries will witness the Bharat Innovates exhibition at Bharat Mandapam. They will also undertake a joint tree plantation, which will be followed by gala dinner hosted by Prime Minister Modi. The Prime Minister will hold a series of bilateral meetings with BRICS leaders on the sidelines of the summit. The leaders' session of BRICS Business Forum is underway at Bharat Mandapam in New Delhi. Heads of state of BRICS member countries, including Prime Minister Narendra Modi, Russian President Vladimir Putin, Iranian President Masoud Pezeshkian, and South African President Cyril Ramaphosa are attending the session. In his address, Union Minister of Commerce and Industry Piyush Goyal said that during India's chairship, BRICS has been driven by a clear purpose to achieve more balanced trade amongst member nations and to explore expansion of trade in services across the bloc.
1: Merchandise exports increased from about $900 billion in 2003 to now nearly $6 trillion in 2024. This remarkable expansion demonstrates the scale of the BRICS market and our potential to deepen trade further in the years ahead. Our task now is to translate this momentum of growth into stronger intra-BRICS trade, more resilient supply chain, and greater opportunities for our businesses.
0: Traffic restrictions, diversions and regulated movement will be enforced on several key roads in the national capital tomorrow in view of the BRICS summit. The restrictions will remain in force from 8:15 p.m. to 11 p.m. with traffic regulations along India Gate, Kartavya Path, Janpath, Mandi House, Tilak Marg, Bhagwan Das Road, Mathura Road, Pragati Maidan, along with other connecting stretches. Commuters have been advised to plan their journeys in advance, use the metro wherever possible, and allow additional travel time while travelling through or towards the affected areas. In the Junior Asia Cup hockey, Indian junior men's team defeated Malaysia 3-1 in the first semi-final today to book a place in the final at Mochi in China. And that is the end of this news bulletin.
2: Akashwani, Bengaluru. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ, 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಡಾಕ್ಟರ್ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು ಪಶುವೈದ್ಯಕೀಯ ಕಾಲೇಜ್ ಹೆಬ್ಬಾಳ, ಪ್ರಸ್ತುತಪಡಿಸುವವರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಇನ್ನು ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಮಹಿಳೆಯರ ಏಷ್ಯಾಕಪ್ ಟಿ20 ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 7:30 - 7:34, 7:45 - 8:45 ಹಾಗೂ 9:15 ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಸಿರಿಗಂಧ ಕಾರ್ಯಕ್ರಮ, 9:15 ರಾಜ್ಕುಮಾರ್ ಭಾರತಿ ಹಾಡಿರುವ ಭಾವಗೀತೆಗಳು, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಡಾಕ್ಟರ್ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆ, ವಯಲಿನ್ ಬಿಯು ಗಣೇಶ್ ಪ್ರಸಾದ್, ಮೃದಂಗ ಎಚ್ಎಸ್ ಸುಧೀಂದ್ರ, ಘಟ ಎಸ್ಎನ್ ನಾರಾಯಣಮೂರ್ತಿ. ಇನ್ನು 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಇದರಲ್ಲಿ ಕಾರ್ಯಕ್ರಮದಲ್ಲಿ ಸುರಭಿ ಪ್ರಸಾದ್ ಅವರಿಂದ ದೇವರ ನಾಮಗಳು, 6:30 - 6:30 ಚಿಂತನ ಶಾಂತಲಾ ನಾಗರಾಜು ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ. ಇನ್ನು 7:15 ಭಾವಗೀತೆಗಳು ಪ್ರಭಾ ಜೆ ಇನಾಮದಾರ್ ಅವರಿಂದ, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಋತುಬಂಧ, ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, 8:35

ಚಿತ್ರಗೀತೆಗಳು 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮತ್ತು 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಇನ್ನು 9:10 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರಪಲ್, 11:00 ಸವಿ ನೆನಪು. ಇನ್ನು 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ, ಪ್ರಸ್ತುತಿ ರಜನಿ ಜಿಆರ್, ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್, ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿಪಥ ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಕುರಿತು ಮಾತನಾಡುತ್ತಾರೆ ಎಂ ರವಿ ಅವರು, ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಹಕ್ಕಿಯ ಬಳಗ, ಉಳಿದಿರುವ ನೆರಳು, ಒಂದು ಮರದ ಆತ್ಮಕಥೆ, ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. ಇನ್ನು 3:00 ಗುಲ್ಮೊಹರ್. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೆಟ್, 6:15 ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ, ಈ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20 ಜನಪದ ಸಂಗೀತ, ಮಾಗಡಿ ತಾಲೂಕು ಸಾತನೂರಿನ ರಂಗಸ್ವಾಮಯ್ಯ ಮತ್ತು ಸಂಗಡಿಗರಿಂದ ಕೋಲಾಟ ಪದ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, ಹಾಗೆ 8:00 ಸಿರಿಗಂಧ. 9:15 ಭಾವಗೀತೆಗಳು ಡಿ ಪುಷ್ಪಲತಾ ಚಂದ್ರಹಾಸ್ ಅವರಿಂದ. ಇನ್ನು 9:30 ಯುವವಾಣಿ ಯುವ ಪ್ರತಿಭೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ಸಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್, ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಇನ್ನು 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ಅಶ್ವಿನ್ ಎಂ ಢಾಲ್ವಿ ಅವರಿಂದ ಸುರ್ಬಹಾರ್, ಈ ಕಾರ್ಯಕ್ರಮ ಆಕಾಶವಾಣಿ ಜೈಪುರ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ

0: ಸಂಯುಕ್ತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಶಾ ಪ್ರಕಟಿತ ಯತ್ ನವದಿಲ್ಲ್ಯಾಂ ವಿಶ್ವನೇತೃಭಿಃ ಸಮ್ಮಿಲಿತಂ ಶ್ವಸ್ತನಾದಾರಭಮಾಣಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ವೈಶ್ವಿಕ ಕಲ್ಯಾಣಸ್ಯ ಆಕಾಂಕ್ಷಯಾ ಸಹ ಸಕಾರಾತ್ಮಕ ಚರ್ಚಾಯಾ ಆಧಾರೋ ಭವಿಷ್ಯತಿ. ಪ್ರಧಾನಮಂತ್ರಿ ಮೋದಿ ರೂಸ ದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ದ್ವೈಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ಪರಸ್ಪರ ಹಿತಸ್ಯ ವಿವಿಧ ವಿಷಯೇಷು ಚರ್ಚಾಂಚ ವಿಧಾಸ್ಯತಿ. ರಾಷ್ಟ್ರೀಯ ರಾಜಧಾನ್ಯಾಂ ಬ್ರಿಕ್ಸ್ ವ್ಯಾಪಾರ ಮಂಚಸ್ಯ ಆರಂಭಃ ಅಭವತ್. ವಿದೇಶ ಕಾರ್ಯಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಬ್ರಿಕ್ಸ್ ಸಂಸ್ಥಾಯಾಃ 20 ವರ್ಷಾಣಿ ಪೂರ್ತೌ. ವರ್ಧಮಾನ ವೈಶ್ವಿಕ ಅನಿಶ್ಚಿತತಾಯಾಃ ಮಧ್ಯೆ ಸುದೃಢ ಸತತ ವಿಕಾಸ ಸಹಕಾರಸ್ಯ ಚ ಆಹ್ವಾನಂ ಅಕರೋತ್. ಅಮೆರಿಕಾ ದೇಶೇ ನವ ಏಕಾದಶ ಆಕ್ರಮಣಸ್ಯ 25 ವರ್ಷ ಪೂರ್ತೌ. ಆತಂಕವಾದಂ ವಿರುದ್ಧ್ಯ ಯುದ್ಧಾಯ ಭಾರತೇನ ದೃಢ ನಿಶ್ಚಯೋ ವಿಹಿತೋಸ್ತಿ. ಅಪಿ ಚ ಹಾಕಿ ಕ್ರೀಡಾಯಾಂ ಭಾರತಂ ಮಲೇಷಿಯಾ ದೇಶಂ 3-1 ಅಂಕೈಃ ಪರಾಜಿತ್ಯ ಚೀನದೇಶಸ್ಯ ಮೋಕವಿ ನಗರೆ ಪುರುಷ ಕನಿಷ್ಠ ಏಷ್ಯಾ ಕಪ್ ಇತ್ಯಸ್ಮಿನ್ ಅಂತಿಮ ಸ್ಪರ್ಧಾಯಾಂ ಸ್ಥಾನಂ ಪ್ರಾಪ್ನೋತ್. ಅಥ ವಾರ್ತಾಃ ವಿಶದೀಕೃತ್ಯ. ಶ್ವಃ ನವದಿಲ್ಲಿನಗರಸ್ಯ ಭಾರತ ಮಂಡಪೇ 18 ಬ್ರಿಕ್ಸ್ ಶಿಖರ ಸಮ್ಮೇಳನಂ ಭವಿಷ್ಯತಿ. ಏತದರ್ಥಂ ಮಂಚಃ ಸಜ್ಜಃ ಅಸ್ತಿ. ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ರೂಸ ದೇಶಸ್ಯ ರಾಷ್ಟ್ರಪತಯೇ ವ್ಲಾದಿಮಿರ್ ಪುತಿನಾಯ ಚೀನದೇಶಸ್ಯ ರಾಷ್ಟ್ರಪತಯೇ ಶೀ ಚಿನ್ಫಿಂಗ್ ಇತ್ಯಸ್ಮೈ ದಕ್ಷಿಣ ಆಫ್ರಿಕಾ ದೇಶಸ್ಯ ರಾಷ್ಟ್ರಪತಯೇ ಸಿರಿಲ್ ರಾಮಾಫೋಸಾಯ ಮಿಶ್ರ ದೇಶಸ್ಯ ರಾಷ್ಟ್ರಪತಯೇ ಅಬ್ದುಲ್ ಫತ್ತಾಹ್ ಅಸ್ಸಿಸಿ ಇತ್ಯಸ್ಮೈ ಇಂಡೋನೇಷಿಯಾ ದೇಶಸ್ಯ ರಾಷ್ಟ್ರಪತಯೇ ಪ್ರಾಬೋವೋ ಸುಬಿಯಾಂತೋ ವರ್ಯಾಯ ಇರಾನ ದೇಶಸ್ಯ ರಾಷ್ಟ್ರಪತಯೇ ಮಸೂದ್ ಪೇಜೇಶ್ಕಿಯನ್ ಅಬುದ

0: ವಾಣಿಜ್ಯೋದ್ಯೋಗ ಮಂತ್ರಿಣಾ ಪಿಯೂಷ ಗೋಯಲೇನ ಬ್ರಿಕ್ಸಸ್ ದೇಶೇಭ್ಯಃ ಆಹ್ವಾನಂ ಕೃತಂ ಯತ್ ಸ್ವಕೀಯಂ ಆರ್ಥಿಕ ಸಾಮರ್ಥ್ಯಂ ಜನಾನಾಂ ಕೃತೆ ಉದ್ಯೋಗಾವಸರೇಷು ಸಂಪತ್ತೌ ಸಮೃದ್ಧೌ ಚ ಪರಿಣಮಯಿತುಂ ತೈಃ ಪರಸ್ಪರಂ ಮಿಲಿತ್ವಾ ಕಾರ್ಯಂ ಕರಣೀಯಂ. ಸಂಯುಕ್ತ ರಾಜ್ಯ ಅಮೆರಿಕಾಯಾಂ ಸಂಜಾತಸ್ಯ ಭೀಷಣಸ್ಯ ನವ ಏಕಾದಶ ಇತ್ಯಾಖ್ಯಸ್ಯ ಆತಂಕವಾದಿ ಪ್ರಹಾರಸ್ಯ ಪಂಚವಿಂಶತಿತಮೇ ಸ್ಮೃತಿ ದಿವಸೆ ಭಾರತೇನ ಆತಂಕವಾದ ನಿರ್ಮೂಲನಾಯ ಸ್ವಕೀಯಃ ದೃಢ ಸಂಕಲ್ಪಃ ಪುನರಪಿ ನಿರೂಪಿತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಯದ್ಯಪಿ ಆತಂಕವಾದಸ್ಯ ಸ್ವರೂಪಂ ನೈರಂತರ್ಯೇಣ ಪರಿವರ್ತತೆ ತಥಾಪಿ ಸರ್ವಪ್ರಕಾರಕಸ್ಯ ಆತಂಕವಾದಸ್ಯ ವಿರೋಧಂ ಕರ್ತುಂ ಭಾರತಸ್ಯ ಸಂಕಲ್ಪಃ ಸರ್ವಥಾ ನಿಷ್ಕಂಪಃ ದೃಢಶ್ಚ ವರ್ತತೆ. ಎತಸ್ಯ ಘೋರ ಪ್ರಹಾರಸ್ಯ ಪಂಚವಿಂಶತಿತಮೇ ವಾರ್ಷಿಕೋತ್ಸವೆ ಅದ್ಯ ಸಾಮಾಜಿಕ ಸಂಚಾರಪಟಲೀಯ ಸಂದೇಶೆ ಶ್ರೀಮೋದಿ ನಿರೂಪಿತವಾನ್ ಯತ್ ಆತಂಕವಾದೇನ ಜಗತಿ ಅಸಂಖ್ಯಾನಾಂ ನಿರಪರಾಧಿನಾಂ ಜೀವನಂ ವಿನಾಶಿತಂ. ಸಹ ಪ್ರತ್ಯಪಾದಯತ್ ಯತ್ ಭಾರತಂ ವಿಗತ ದಶಕೇಭ್ಯಃ ಆತಂಕವಾದ ವಿರೋಧಿ ಸಂಗ್ರಾಮೆ ಅಗ್ರಿಮ ಪಂಕ್ತೌ ಸಂಸ್ಥಿತಮಸ್ತಿ. ಪ್ರಧಾನಮಂತ್ರಿಣಾ ಅಸ್ಮಿನ್ ಘೋರ ಪ್ರಹಾರೆ ಮೃತೇಭ್ಯಃ ಅಶ್ರುಪೂರ್ಣ ಶ್ರದ್ಧಾಂಜಲಿಃ ಸಮರ್ಪಿತಃ. ಅಥ ಚ ತೇಷಾಂ ಶೋಕ ಸಂತಪ್ತ ಪರಿವಾರಾಣಾಂ ಕೃತೆ ಐಕ್ಯಭಾವಃ ಪ್ರಕಟಿತಃ. ಭಾರತಸ್ಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಛತ್ತೀಸ್ಗಢ ರಾಜ್ಯೆ ತಟೀಯ ಆಂಧ್ರಪ್ರದೇಶೆ ಒಡಿಶಾ ರಾಜ್ಯೆ ಚ ಪ್ರಚಂಡತೋಪಿ ಪ್ರಚಂಡ ವೃಷ್ಟ್ಯೈ ನಾರಂಗವರ್ಣೀಯ ಸಂಚೇತನಾ ದತ್ತಾಸ್ತಿ. ಅರುಣಾಚಲ ಪ್ರದೇಶ ಅಸಮ ಮೇಘಾಲಯ ಝಾರಖಂಡ ಕೇರಳಂ ಮಾಹೆ ಮಧ್ಯಪ್ರದೇಶ ತೆಲಂಗಾಣ ಉತ್ತರಾಖಂಡ ವಿದರ್ಭ ಪಶ್ಚಿಮ ಬಂಗ ಸಿಕ್ಕಿಂ ಗುಜರಾತ್ ಇತ್ಯೇತೇಷು ಪ್ರದೇಶೇಷ್ವಪಿ ಅಗ್ರಿಮಾಣಿ ದಿನಾನಿ ಯಾವತ್ ಪ್ರಚಂಡ ವೃಷ್ಟಿಃ ಭವಿತುಂ ಅರ್ಹತಿ. ಏತದತಿರಿಚ್ಯ ದಿಲ್ಲಿ ನಗರೆ ಆಗಾಮಿನಿ ದ್ವಿತ್ರಿ ದಿನಾನಿ ಯಾವತ್ ಆಕಾಶಃ ಮೇಘಾವೃತಃ ಸ್ಥಾಸ್ಯತಿ ಅತಿಲಘು ವರ್ಷಾಪಿ ಭವಿತುಂ ಅರ್ಹತಿ. ಕನಿಷ್ಠ ಏಷ್ಯಾ ಚಷಕ ಹಾಕಿ ಕ್ರೀಡಾಯಾಂ ಭಾರತೀಯ ಕನಿಷ್ಠ ಪುರುಷ ದಲಂ ಅದ್ಯ ಪ್ರಥಮಾಯಾಂ ಉಪಾಂತ್ಯ ಸ್ಪರ್ಧಾಯಾಂ ಮಲೇಷಿಯಾ ದೇಶಂ ಏಕಸ್ಯೋತ್ತರೆ ತ್ರಿಭಿಃ ಅಂಕೈಃ ಪರಾಜಿತ್ಯ ಚೀನಾ ದೇಶಸ್ಯ ಮೂಕ್ವಿ ನಗರೆ ಅಂತಿಮ ಸ್ಪರ್ಧಾಯಾಂ ಸ್ಥಾನಂ ಪ್ರಾಪ್ತವತ್ ಇತಿ ವಾರ್ತಾಃ.
1: ಆಕಾಶವಾಣಿ
2: ಆಕಾಶವಾಣಿ ಅವಲೋಕನ ವಿಷಯ ಭಾರತದ ನವಪೀಳಿಗೆಯ ಜಲಕೃಷಿ ಅಭಿವೃದ್ಧಿ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಸಹನ. ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಮೀನುಗಾರಿಕೆ ಮತ್ತು ಜಲಕೃಷಿ ಕ್ಷೇತ್ರವು ಅತ್ಯಂತ ಪ್ರಮುಖ ಜೀವನಾಡಿಯಾಗಿ ಹೊರಹೊಮ್ಮಿದೆ. ಇಂದು ದೇಶದಲ್ಲಿ ಸುಮಾರು 3 ಕೋಟಿ ಮೀನುಗಾರರು ಮತ್ತು ಮೀನು ಕೃಷಿಕರು ಈ ಕ್ಷೇತ್ರವನ್ನು ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ. ಮೀನು ಉತ್ಪಾದನೆ, ಸಂಸ್ಕರಣೆ, ಮಾರುಕಟ್ಟೆ ಮತ್ತು ರಫ್ತು ವಲಯಗಳನ್ನೊಳಗೊಂಡ ಮೌಲ್ಯವರ್ಧನೆ ಸರಪಳಿಯ ಮೂಲಕ ಈ ಕ್ಷೇತ್ರ ದೇಶಾದ್ಯಂತ ಅಪಾರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ಪ್ರಸ್ತುತ ಭಾರತವು ಜಾಗತಿಕ ಮೀನು ಉತ್ಪಾದನೆಯಲ್ಲಿ 8% ಕೊಡುಗೆ ನೀಡುವ ಮೂಲಕ ವಿಶ್ವದಲ್ಲೇ 2ನೇ ಅತಿದೊಡ್ಡ ಮೀನು ಉತ್ಪಾದಕ ದೇಶವಾಗಿದೆ. ಜಲಕೃಷಿ ಉತ್ಪಾದನೆಯಲ್ಲಿ 2ನೇ ಸ್ಥಾನ, ಸೀಗಡಿ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಪ್ರಥಮ ಸ್ಥಾನ ಹಾಗೂ ನೈಸರ್ಗಿಕ ಮೀನುಗಾರಿಕೆಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಸಾಧನೆಗಳು ದೇಶದ ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆ, ಗ್ರಾಮೀಣ ಸಮೃದ್ಧಿ, ವಿದೇಶಿ ವಿನಿಮಯಗಳ ಗಳಿಕೆ ಮತ್ತು ಕಡಲ ಆರ್ಥಿಕತೆಯ ಕನಸನ್ನು ಸಾಕಾರಗೊಳಿಸಿ ಮೀನುಗಾರಿಕೆ ಕ್ಷೇತ್ರದ ಪ್ರಾಮುಖ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಗಮನಾರ್ಹ ಪರಿವರ್ತನೆಗೆ ಕೇಂದ್ರ ಸರ್ಕಾರದ ನಿರಂತರ ನೀತಿ ಸಮನ್ವಯತೆ ಮತ್ತು ಬೃಹತ್ ಸಾರ್ವಜನಿಕ ಹೂಡಿಕೆಗಳು ಮೂಲ ಕಾರಣವಾಗಿವೆ. 2015ರಿಂದೀಚೆಗೆ ಭಾರತ ಸರ್ಕಾರವು ಮೀನುಗಾರಿಕೆ ಮತ್ತು ಜಲಕೃಷಿಯ ಸಮಗ್ರ ಅಭಿವೃದ್ಧಿಗಾಗಿ ಹಲವು ಪ್ರಮುಖ ಯೋಜನೆಗಳ ಅಡಿಯಲ್ಲಿ 39,272 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಒಟ್ಟು ಹೂಡಿಕೆಯನ್ನು ಅನುಮೋದಿಸಿದೆ. ಈ ಹೂಡಿಕೆಗಳು ದೇಶದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಿವೆ, ಮೂಲಸೌಕರ್ಯಗಳನ್ನು ಆಧುನೀಕರಿಸಿವೆ, ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆಗೆ ಚಾಲನೆ ನೀಡಿವೆ, ಮಾರುಕಟ್ಟೆ ಪ್ರವೇಶವನ್ನು ಸುಲಭಗೊಳಿಸಿವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿವೆ. ಪರಿಣಾಮವಾಗಿ ಸ್ಥಿರ ಮತ್ತು ಸುಸ್ಥಿರ ಮೀನುಗಾರಿಕಾ ವಲಯಕ್ಕೆ ಬಲವಾದ ಅಡಿಪಾಯ ನಿರ್ಮಾಣವಾಗಿದೆ. ಕಳೆದ ದಶಕದಲ್ಲಿ ಸರ್ಕಾರ ಕೈಗೊಂಡ ಉಪಕ್ರಮಗಳ ಸಕಾರಾತ್ಮಕ ಪರಿಣಾಮ ಕ್ಷೇತ್ರದ ಪ್ರಗತಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಭಾರತದ ವಾರ್ಷಿಕ ಮೀನು ಉತ್ಪಾದನೆಯು 2013-14ರಲ್ಲಿ 95.8

0: 7.9 ಲಕ್ಷ ಟನ್ಗಳಷ್ಟಿತ್ತು. ಅದು 2024-25 ವೇಳೆಗೆ ಸಾರ್ವಕಾಲಿಕ ದಾಖಲೆಯಾದ 198 ಲಕ್ಷ ಟನ್ಗಳಿಗೆ ಏರಿಕೆಯಾಗುವ ಮೂಲಕ 2ಕ್ಕಿಂತ ಅಧಿಕ ಪಟ್ಟು ಹೆಚ್ಚಾಗಿದೆ. ಈ ಬೆಳವಣಿಗೆಯಲ್ಲಿ ಒಳನಾಡು ಮೀನುಗಾರಿಕೆ ಮತ್ತು ಜಲಕೃಷಿ ಕ್ಷೇತ್ರದ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇದೇ ಅವಧಿಯಲ್ಲಿ ಒಳನಾಡು ಮೀನು ಉತ್ಪಾದನೆಯು 61.36 ಲಕ್ಷ ಟನ್ಗಳಿಂದ 151.60 ಲಕ್ಷ ಟನ್ಗಳಿಗೆ ತಲುಪಿ 147% ಪ್ರಗತಿ ಸಾಧಿಸಿದೆ. ಇದೇ ರೀತಿ ದೇಶದ ಕಡಲ ಆಹಾರ ರಫ್ತು ಕೂಡ 2013-14 30,213 ಕೋಟಿ ರೂಪಾಯಿಗಳಿಂದ 2025-26 ವೇಳೆಗೆ 73,890 ಕೋಟಿ ರೂಪಾಯಿಗಳ ದಾಖಲೆ ಮಟ್ಟಕ್ಕೆ ತಲುಪಿದೆ. ಜಾಗತಿಕ ವ್ಯಾಪಾರ ಸವಾಲುಗಳು ಮತ್ತು ಸುಂಕಕ್ಕೆ ಸಂಬಂಧಿಸಿದ ತೊಡಕುಗಳ ನಡುವೆಯೂ ಭಾರತೀಯ ಕಡಲ ಆಹಾರ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಗಳಿಸಿರುವ ಈ ಮೆಚ್ಚುಗೆ ಮತ್ತು ಪ್ರಗತಿಯು ನಮ್ಮ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಪರ್ಧಾತ್ಮಕತೆಗೆ ಸಾಕ್ಷಿಯಾಗಿದೆ. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಸಮ್ಮಿಲನವು ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಮರುಸಂಚಾರ ಜಲಕೃಷಿ ವ್ಯವಸ್ಥೆ ಅಂದರೆ ಆರ್ಎಎಸ್ ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನಗಳಂತಹ ಸುಧಾರಿತ ಉತ್ಪಾದನಾ ವಿಧಾನಗಳನ್ನು ದೊಡ್ಡ ಮಟ್ಟದಲ್ಲಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಪಂಜರ ಕೃಷಿಯಂತಹ ಇತರ ಆಧುನಿಕ ಪದ್ಧತಿಗಳ ಜೊತೆಗೆ ಈ ಹೊಸ ತಂತ್ರಜ್ಞಾನಗಳು ಹೆಚ್ಚು ಸಂಪನ್ಮೂಲ ಭರಿತ ಮತ್ತು ವಾಣಿಜ್ಯಿಕವಾಗಿ ಲಾಭದಾಯಕ ಜಲಕೃಷಿಗೆ ಹಾದಿ ಮಾಡಿಕೊಟ್ಟಿವೆ. ಇವು ದೇಶೀಯ ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಯ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಬಲ್ಲ ಶಕ್ತಿಯುತ ಮತ್ತು ಭವಿಷ್ಯ ಸಜ್ಜಿತ ಜಲಕೃಷಿ ವ್ಯವಸ್ಥೆಯನ್ನು ನಿರ್ಮಿಸುತ್ತಿವೆ. ಆರ್ಎಎಸ್ ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನಗಳು ನಿಯಂತ್ರಿತ ಪರಿಸರದಲ್ಲಿ ಉತ್ಪಾದನೆಗೆ ಅವಕಾಶ ನೀಡುವುದರಿಂದ ಮೀನುಗಳ ಗುಣಮಟ್ಟ, ಜೈವಿಕ ಭದ್ರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಖಚಿತಪಡಿಸುತ್ತವೆ. ಇದು ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಭಾರತದ ಕಡಲ ಆಹಾರ ಉತ್ಪನ್ನಗಳ ಮೌಲ್ಯ ಮತ್ತು ಬೇಡಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ. ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಉತ್ತರಾಖಂಡ ಹಾಗೂ ಹಿಮಾಚಲ ಪ್ರದೇಶದ ಶೀತಲ ನೀರಿನ ಪ್ರದೇಶಗಳಲ್ಲಿ ಟ್ರೌಟ್ ಮೀನು ಸಾಕಣೆಗೆ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಜೊತೆಗೆ ಉಪ್ಪು ಮತ್ತು ಸವಳು ನೀರಿನಲ್ಲಿ ಸೀಗಡಿ ಕೃಷಿ ಹಾಗೂ ಅಲಂಕಾರಿಕ ಮೀನುಗಳ ಉತ್ಪಾದನೆಗೂ ಇವು ಪ್ರೋತ್ಸಾಹ ನೀಡಿವೆ. ಜಲಕೃಷಿ ಕ್ಷೇತ್ರದ ಸಮಗ್ರ ವಿಕಸನಕ್ಕೆ ಈ ಕಾರ್ಯಕ್ರಮಗಳು ಮುನ್ನುಡಿ ಬರೆದಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 26/7/2026 ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 28 ವರ್ಷದ ತೇಜಸ್ವಿನಿ ಹೆಚ್ ಎಂಬ ಮಹಿಳೆ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5 ಅಡಿ ಎತ್ತರ, ಕೋಲು ಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನು ಮಾತನಾಡುತ್ತಾರೆ. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ಹುಳಿಮಾವು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0802294347 ಅಥವಾ 9480801622. ಇನ್ನು ದಿನಾಂಕ 24/7/2026 ಹುಲಿಯೂರು ದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಂಕೆರೆ ಗ್ರಾಮದಿಂದ 75 ವರ್ಷದ ಚೆಲುವಯ್ಯ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5.2 ಅಡಿ ಎತ್ತರ, ದುಂಡುಮುಖ, ಎಣ್ಣೆ ಕೆಂಪು ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ಶರ್ಟ್, ಬಿಳಿ ಟವಲ್ ಮತ್ತು ಬಿಳಿ ಬಣ್ಣದ ಪಂಚೆಯನ್ನು ಧರಿಸಿರುತ್ತಾರೆ. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 9480802964 ಅಥವಾ 9606840210. ಇದುವರೆಗೂ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೆಲವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
6: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
5: Connect with your nearest Anganwadi today, because Hamari Anganwadi hai, Hamari Zimmedari.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ನವೆಂಬರ್ 1ರೊಳಗೆ ಪರವಾನಗಿ ಇಲ್ಲದ ಅಕ್ರಮ ಬಂದೂಕು ಹಾಗೂ ಶಸ್ತಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಭತ್ತೆ ಕುರಿತಂತೆ ಆರ್ಥಿಕ ಇಲಾಖೆಯ ಬಳಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ತೇಗದ ಸಿರಿ ಯೋಜನೆ ಯಶಸ್ಸಿಗೆ ಶ್ರಮಿಸುವಂತೆ ಕರೆ ನೀಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ, ಜೊತೆಗೆ ಅರಣ್ಯ ಇಲಾಖೆಯ ಆದಾಯವನ್ನು ಹೆಚ್ಚಿಸುವ ಬಗ್ಗೆಯೂ ಎಲ್ಲರೂ ಗಮನಹರಿಸುವಂತೆ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದಲ್ಲಿ ಈಸೂರಿನಿಂದ ಶಿಕಾರಿಪುರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ರೈತರು, ಕೃಷಿ ಕಾರ್ಮಿಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸಿರುವುದನ್ನು ಖಂಡಿಸಿದ ಅವರು, ವರದಿ ಜಾರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಠಬೇಕಿ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿ ಶಾಸಕರು ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದು ಸಂಸತ್ತಿನಲ್ಲಿಯೂ ಪ್ರಸ್ತಾಪಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಕೊಡಗಿನಲ್ಲಿಯೂ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಪ್ರತಿಭಟನಾ ಸಮಾವೇಶ ನಡೆಯಿತು. ಸುಮಾರು 2.5 ಗಂಟೆಗಳ ಕಾಲ ಮುಖ್ಯ ಹೆದ್ದಾರಿ ಬಂದ್ ಮಾಡಿ

0: ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂಥರ್ಗೌಡ ಮಾತನಾಡಿ, ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಸಂಬಂಧ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಉಲ್ಲಂಘಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಕಾನೂನು ತಜ್ಞರ ಸಲಹೆಯಂತೆ ಸೋಮವಾರದವರೆಗೆ ತಮಿಳುನಾಡಿಗೆ ನೀರು ಹರಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ರೈತರ ಬೆಳೆಗಳಿಗೆ ಕಟ್ಟು ನೀರು ಪದ್ಧತಿಯಲ್ಲಿ ನೀರು ಪೂರೈಸಲಾಗುತ್ತಿದೆ. ಮುಂದಿನ ಡಿಸೆಂಬರ್ನಿಂದ ಜೂನ್ವರೆಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ತಕ್ಕಂತೆ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮೇಕೆದಾಟು ಯೋಜನೆ ಸಂಬಂಧ ಈಗಾಗಲೇ ಕೇಂದ್ರ ಜಲಶಕ್ತಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು ಶೀಘ್ರವೇ ಅನುಮೋದನೆ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಸಚಿವ ಸಂಪುಟವನ್ನು ಆದಷ್ಟು ಶೀಘ್ರವೇ ಭರ್ತಿ ಮಾಡುವಂತೆ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನು ಶೀಘ್ರವೇ ಜಾರಿಗೆ ತರುವಂತೆ ಒತ್ತಾಯಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹಾಗೂ ಮುಂಬರುವ ಚುನಾವಣೆಗಳಿಗೆ ಪಕ್ಷದ ಸಿದ್ದತೆಗಳ ಕುರಿತು ಚರ್ಚಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ ಪತ್ತೆಯಾದ ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವ ರಾಜ್ಯದ ಎಸ್ಐಟಿ ತಂಡ ದೇಶಾದ್ಯಂತ 10 ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಹರಿಯಾಣ, ಮಹಾರಾಷ್ಟ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ, ತೆಲಂಗಾಣ ಹಾಗೂ ರಾಜ್ಯದ ಹಲವೆಡೆ ದಾಳಿ ನಡೆದಿದೆ. ನಕಲಿ ಔಷಧ ತನಿಖೆಯ ಭಾಗವಾಗಿ ಎಸ್ಐಟಿ ಮತ್ತು ಔಷಧ ನಿಯಂತ್ರಣ ಇಲಾಖೆ ಜಂಟಿಯಾಗಿ ಈ ದಾಳಿ ನಡೆಸಿದೆ. ನಕಲಿ ಔಷಧ ಜಾಲಕ್ಕೆ ಸಂಬಂಧಿಸಿದಂತೆ ಅಂತಾರಾಷ್ಟೀಯ ಸಂಪರ್ಕಗಳು ಮತ್ತು ನಕಲಿ ಲೇಬಲ್ಗಳ ಮೂಲದ ಬಗ್ಗೆಯೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಜೆಟ್ ಪ್ಯಾಚರ್ ಯಂತ್ರ ಬಳಸಿ ವೈಜ್ಞಾನಿಕ ವಿಧಾನದಲ್ಲಿ ಮುಚ್ಚುವ ಅಭಿಯಾನಕ್ಕೆ ಸಚಿವ ಕೃಷ್ಣಬೈರೇಗೌಡ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಣ್ಣ ಪ್ರಮಾಣದ ರಸ್ತೆ ಗುಂಡಿಗಳನ್ನು ಮುಚ್ಚಲು ಈ ತಂತ್ರಜ್ಞಾನ ಸೂಕ್ತ ಎಂದು ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ವಿವಿಧ ತಂತ್ರಜ್ಞಾನಗಳ ಬಳಕೆಗೆ ಇಂದು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ. ಈ ಜೆಟ್ ಪ್ಯಾಚರ್ ಬಳಸಿ ಆಳವಾದ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಿಲ್ಲ, ಕೇವಲ 2-3 ಇಂಚಿನ ಗುಂಡಿಗಳನ್ನು ಮುಚ್ಚಲು ಇದು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಾಯೋಗಿಕವಾಗಿ ಗುಂಡಿ ಮುಚ್ಚುವ ಕಾರ್ಯ ಆರಂಭಿಸಲಾಗಿದ್ದು ಇದು ಯಶಸ್ವಿಯಾದರೆ ಶೀಘ್ರದಲ್ಲೇ ಎಲ್ಲ ಪಾಲಿಕೆಯ ವ್ಯಾಪ್ತಿಯಲ್ಲೂ ಈ ಯಂತ್ರ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಅನಿವಾಸಿ ಮತದಾರರ ಪರವಾಗಿ ಅವರ ಕುಟುಂಬದ ವಯಸ್ಕ ಸದಸ್ಯರು ಹಾಜರಾಗಲು ಅವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತದಾರರ ನೋಂದಣಿ ಅಧಿಕಾರಿಗಳಿಗೆ ಈ ಸೂಚನೆ ರವಾನಿಸಿದ್ದಾರೆ. ಈ ವರ್ಷದ May 14 ಹೊರಡಿಸಿದ ಪತ್ರದ ಆಧಾರದ ಮೇಲೆ ಈ ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಸಸ್ಯತಳಿ ಸಂಪನ್ಮೂಲಗಳ ಸಂಸ್ಥೆ ನವದೆಹಲಿ ಹಾಗೂ ಭಾರತೀಯ ತೋಟಗಾರಿಕಾ ಸಂಸ್ಥೆ ಬೆಂಗಳೂರು ಸಹಯೋಗದಲ್ಲಿ ಇದೇ 17-19 ಬೆಂಗಳೂರಿನ ಹೆಸರಘಟ್ಟದಲ್ಲಿ ಭಾರತದ ಸಸ್ಯ ಅನುವಾಂಶಿಕ ಸಂಪನ್ಮೂಲಗಳ ಸದ್ಬಳಕೆ ಕುರಿತು ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ವಿಚಾರ ಸಂಕಿರಣದಲ್ಲಿ ಪ್ರಮುಖವಾಗಿ ಪರ್ಯಾಯ ದ್ವೀಪ, ಭಾರತದ ಅನುವಾಂಶಿಕ ಪರಂಪರೆಯ ಸಂರಕ್ಷಣೆ, ಸುಸ್ಥಿರ ಬಳಕೆಗಾಗಿ ಅನುವಾಂಶಿಕ ವೈವಿಧ್ಯತೆಯ ವೈಜ್ಞಾನಿಕ ಅನಾವರಣ ಸೇರಿದಂತೆ 5 ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಅರಣ್ಯ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ರಾಷ್ಟೀಯ

0: ಮೈಭಾರತ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಬಿ ಶರಣ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತ ಮಾಡುವ ದಿಸೆಯಲ್ಲಿ ಯುವಜನರ ಜ್ಞಾನ, ನಾಯಕತ್ವ ಗುಣ, ಚಿಂತನಾ ಸಾಮರ್ಥ್ಯ ಹಾಗೂ ದೇಶದ ಅಭಿವೃದ್ಧಿಯ ಕುರಿತು ಅರಿವು ಹೆಚ್ಚಿಸುವ ಉದ್ದೇಶದಿಂದ ಈ ರಸಪ್ರಶ್ನೆ ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲೆಯ 15-29 ವರ್ಷ ವಯಸ್ಸಿನ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿರುವ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಹುದ್ದೆಗಳ ನೇಮಕಾತಿ ಪರೀಕ್ಷಾ ದಿನಾಂಕಗಳನ್ನು ಮುಂದೂಡುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಮುಖ್ಯಮಂತ್ರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ನಿರ್ದೇಶನ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜಿಸಲಾಗಿದೆ. ರಾಷ್ಟ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಮತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ ಈ ಕುರಿತು ಭಾಗವಹಿಸುತ್ತಾರೆ ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ ಅವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.
3: ನಮಸ್ಕಾರ, ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೆಳಗುರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದಿರೋ ಹಾಗೆ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೀದರ್ನಲ್ಲಿರುವ ಪಶುವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಹೆಬ್ಬಾಳದಲ್ಲಿರುವ ಪಶುವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ BM ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
4: ನಮಸ್ಕಾರ ತಿಮ್ಮಪ್ಪಗೌಡರೇ.
3: ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ಪ್ರಶ್ನೆ ಕೇಳಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿ ಇವೆ, 2237-0477, 2237-0488, 2237-0499. STD ಕೋಡ್ 080. ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕೇಳಿ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಾನೇ ಒಂದು ಪ್ರಶ್ನೆಯನ್ನು ಡಾಕ್ಟರ್ ವೀರೇಗೌಡ ಅವರಿಗೆ ಕೇಳ್ತಾ ಇದ್ದೇನೆ. ಡಾಕ್ಟರ್ ವೀರೇಗೌಡ ಅವರೇ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮದ ಸಂಕ್ಷಿಪ್ತ ಮಾಹಿತಿ

0: ನಮ್ಮ ರಾಜ್ಯದ ಎಲ್ಲ ಕೇಳುಗರಿಗೂ ಮಾಹಿತಿ ಮಾಡಿಕೊಡಿ.
1: ಅಗತ್ಯವಾಗಿ ಪ್ರೇಮಪ್ಪ ಗೌಡ್ರೆ, ಒಳ್ಳೆಯ ವಿಷಯನೇ ಇವತ್ತು ಚರ್ಚೆಗೆ ಇಟ್ಕೊಂಡಿದ್ದೀರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕರಿಸುತ್ತಾ, ನೋಡಿ ನಮ್ಮ ಸಾಕು ಪ್ರಾಣಿಗಳು ಅಂತ ನಾವು ಹೇಳೋದಾದರೆ ಈ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ನಾಯಿ ಅಷ್ಟೇ ಏಕೆ, ಈ ಬೆಕ್ಕು, ಕೋಳಿಗಳನ್ನು ಕೂಡ ನಮ್ಮ ಮನುಷ್ಯರು ಅನೇಕ ಪ್ರಾಚೀನ ಕಾಲದಿಂದಲೂ ತಮ್ಮ ಉಪಯೋಗಕ್ಕಾಗಿ ಇಲ್ಲವೇ ಪ್ರೀತಿ ಪಾತ್ರವಾಗಿ ಮುದ್ದಿಗಾಗಿ ತನ್ನ ವಾಸ್ತವ್ಯದ ಜೊತೆಗೆ ಅವುಗಳನ್ನು ಕೂಡ ಸಾಕುವಂತ ಬರ್ತಾ ಇದ್ದಾರೆ. ಇದರಿಂದ ಮನುಷ್ಯ ಅನೇಕ ಉಪಯೋಗಗಳು ಕೂಡ ಪಡ್ತಾ ಇದ್ದಾನೆ ಗೌಡ್ರೆ. ತನ್ನ ಆರ್ಥಿಕ ಲಾಭ ಪಡಿತಾ ಇದ್ದಾರೆ, ತನ್ನ ಬದುಕನ್ನು ಸುಸ್ಥಿರವಾಗಿ ಇಟ್ಕೊಳ್ಳುವಲ್ಲಿ ಅನ್ನು ಬಹುತೇಕವಾಗಿ ಯಶಸ್ಸನ್ನು ಕಂಡಿದ್ದಾನೆ. ಹೀಗೆ ನಾವು ನಮ್ಮ ಮನುಷ್ಯರಿಗೆ ಈಗ ನಮಗೆ ನಿಮಗೆ ಹೇಗೆ ಕಾಯಿಲೆಗಳು ಬರ್ತವೆ, ನಾವು ಹೇಗೆ ಡಾಕ್ಟರ್ ಹತ್ರ ಹೋಗಿ ನಾವು ಚಿಕಿತ್ಸೆ ಪಡ್ಕೊಳ್ತೀವೋ ಅದೇ ರೀತಿಯಲ್ಲಿ ನಾವು ಸಾಕುವ ಪ್ರಾಣಿಗಳಿಗೂ ಕೂಡ ಕಾಯಿಲೆಗಳು ಬರಬಹುದು. ಇದರಲ್ಲಿ ಕೆಲವೊಂದು ಕಾಯಿಲೆಗಳು ಪ್ರಾಣಿಗಳಿಗಷ್ಟೇ ಸೀಮಿತ ಆಗಿರಲ್ಲ, ಮನುಷ್ಯರಿಗೂ ಹರಡ್ಬೋದು ಅಥವಾ ಮನುಷ್ಯರಿಂದ ಈ ನಮ್ಮ ಸಾಕುವಂಥ ಪ್ರಾಣಿಗಳು ಕೂಡ ಹರಡ್ಬೋದಾದಂಥ ಒಂದು ಸಂಭವನೀಯ ಇರ್ತದೆ.
0: ಹಾಂ ಹಾಂ ಹಾಂ, ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ. ಹಲೋ
2: ಸರ್, ನಮಸ್ತೆ.
0: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
2: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ ಮಾತಾಡೋದು.
0: ಕೇಳಿ ರಾಮಣ್ಣ ಅವ್ರ ಪ್ರಶ್ನೆನ.
2: ಡಾಕ್ಟರ್ಗೆ ನಮಸ್ತೆ.
1: ನಮಸ್ತೆ ರಾಮಣ್ಣ ಅವರೇ, ಹೇಳಿ, ಕೇಳಿಸ್ತಾ ಇದೆ.
2: ಇದು ದನಗಳಿಗೆ ಆ ವರ್ಷಕ್ಕೆ ಎರಡು ಸಲ ಲಸಿಕೆ ಕೊಡ್ತಾರಲ್ಲ ಸರ್?
1: ಹೌದು.
2: ಅದಕ್ಕೆ ಮತ್ತು ರಾಸುಗಳಿಗೆ ಎಷ್ಟು ತಿಂಗಳಾದ್ಮೇಲೆ ಲಸಿಕೆ ಕೊಡ್ಬೋದು? ನಾನು ಒಂದನೇ
0: ರೇಡಿಯೋ ಸೆಟ್ ದೂರ ಇಡಿ ರಾಮಣ್ಣ ಅವರೇ, ರೇಡಿಯೋ ಸೆಟ್ ದೂರ ಇಡಿ.
2: ದೂರ ಬಂದಿದ್ದೇನೆ ಸರ್.
0: ರೇಡಿಯೋ ಸೆಟ್ ದೂರ ಇಟ್ಟು ನೀವು ಮಾತಾಡಿ
1: ರಾಮಣ್ಣ ಅವರೇ. ನಿಮ್ ಪ್ರಶ್ನೆ ನನ್ಗೆ ಅರ್ಥ ಆಯ್ತು.
2: ದೂರ ಬಂದಿದೆ.
0: ಆಯ್ತು,
1: ನೋಡಿ, ಯಾವುದೇ ರಾಸುಗಳಿಗೆ ನೀವು ಮೊಟ್ಟ ಮೊದಲನೇ ಬಾರಿಗೆ ಲಸಿಕೆ ಕೊಡಬೇಕಾದ್ರೆ ಅವು 3 ತಿಂಗಳ ಮೇಲ್ಪಟ್ಟ ರಾಸು ಆಗಿರ್ಬೇಕು. ಕೆಲವೊಮ್ಮೆ 3.5 ತಿಂಗಳು 4 ತಿಂಗಳು ಅಂತ ಹೇಳ್ತೀವಿ ನಾವು. 3 ತಿಂಗಳ ಮೇಲ್ಪಟ್ಟ ರಾಸು ಆಗಿದ್ರೆ ಅದಕ್ಕೆ ನೀವು ಜಂತು ಔಷಧಿ ಕೊಡಿಸಿದ ನಂತರ ಮೊದಲನೇ ಬಾರಿಗೆ ಲಸಿಕೆ ಕೊಡಬೇಕು. ಇನ್ನು ಯಾವ್ಯಾವ ಲಸಿಕೆ ಕೊಡಬೇಕು ಅನ್ನೋದಾದ್ರೆ, ಮೊಟ್ಟ ಮೊದಲನೇ ಬಾರಿಗೆ ವರ್ಷಕ್ಕೆ 2 ಬಾರಿ ಕೊಡುವಂಥ ಲಸಿಕೆ ಯಾವುದು ಅಂತ ನೀವು ಕೇಳಿದಿರಿ. ಅತ್ಯಂತ ಸೂಕ್ತವಾದ ಪ್ರಶ್ನೆ ಇದು. ಕಾಲುಬಾಯಿ ರೋಗದ ವಿರುದ್ಧ ನಮ್ಮ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಉಚಿತವಾಗಿ ನಾವು ಈ ಒಂದು ಕಾಲುಬಾಯಿ ರೋಗದ ವಿರುದ್ಧ ವರ್ಷಕ್ಕೆ 2 ಬಾರಿ ಕೊಡ್ತಾ ಇದ್ದೇವೆ. ಆದರೆ ಈ ಒಂದು ಕರುವಿಗೆ ಮೊದಲನೇ ಬಾರಿಗೆ 3 ತಿಂಗಳ ನಂತರ ಲಸಿಕೆ ಕೊಟ್ಟರೆ ಇನ್ನು 21 ದಿನಗಳ ನಂತರ ಅದಕ್ಕೆ ಒಂದು ಬೂಸ್ಟರ್ ಲಸಿಕೆ ಅಂತ ಕೊಡಬೇಕಾಗುತ್ತೆ ರಾಮನ್ ಅವರೇ.
2: ರಾಸು ಹುಟ್ಟಿದ 21 ದಿನ
1: ಅಲ್ಲ, ಮೊದಲನೇ ಬಾರಿಗೆ 3 ತಿಂಗಳ ಕೊಟ್ಟಿದ ನಂತರ ಅಥವಾ 3.5-4 ತಿಂಗಳ ಕೊಟ್ಟ ನಂತರ ಅದರ ನಂತರ 21 ದಿನಕ್ಕೆ ಮತ್ತೊಂದು ಲಸಿಕೆ ಕೊಡಬೇಕು. ಅದು ಬೂಸ್ಟರ್ ಲಸಿಕೆ ಅಂತ ಕರಿತೀವಿ ನಾವು.
2: ಬೂಸ್ಟರ್ ಲಸಿಕೆ ಕೊಡಬೇಕು?
1: ಹೌದು. ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳಿ.
2: ಮತ್ತೊಂದು ಪ್ರಶ್ನೆ ಸರ್
0: ಕೇಳಿ.
2: ಗಬ್ಬ ಇರುವ ದನಗಳಿಗೆ ಎಷ್ಟು ತಿಂಗಳಾದ್ಮೇಲೆ ಲಸಿಕೆ ಕೊಡಬಹುದು ಸರ್?
1: ನೋಡಿ, ಗರ್ಭ ಇರೋ ಹಸುಗಳಿಗೆ ಯಾವ ಲಸಿಕೆ ಕೊಡಬಾರದು ಅಂತ ಎಲ್ಲಿ ಯಾವುದೇ ರೀತಿಯಾದ ಒಂದು ನಿಬಂಧನೆ ಇಲ್ಲ.
2: ಓಕೆ.
1: ಗರ್ಭಪಾತ ಆಗುವಂತ ಯಾವುದೇ ಒಂದು ಅಂಶಗಳು ನಮ್ಮ ಲಸಿಕೆಗಳಲ್ಲಿ ಇಲ್ಲ.
2: 7 ತಿಂಗಳು 8 ತಿಂಗಳು.
1: ಹಾಗಾಗಿ ನೀವು ಹಸು ಕರು ಹಾಕಿರುವ ದಿನಾಂಕ, ನೀವು ಅಂದಾಜು ದಿನಾಂಕ ಗೊತ್ತಿದ್ರೆ ಅದರಿಂದ 1 ತಿಂಗಳ ಹಿಂದೆ ಕರು ಹಾಕುವ ನಂತರದ 1 ತಿಂಗಳ ಮುಂದೆ ಬಿಟ್ಟು, ಅಂದರೆ 2 ತಿಂಗಳ ಬಿಟ್ಟು ಇನ್ನು ಉಳಿದ ಎಲ್ಲ ಅವಧಿಯಲ್ಲೂ ಕೂಡ ನೀವು ವಯಸ್ಕ ರಾಸುವಿಗೆ ನೀವು ಲಸಿಕೆಯನ್ನು ಹಾಕ್ಸ್ಬೋದು. ಫುಲ್ಲು ಗರ್ಭದ ಅಂತಂದ್ರೆ ನೀವು 9 ತಿಂಗಳಿಗೆ ಕರು ಹಾಕೋದಾದ್ರೆ 8 ತಿಂಗಳಿಗೆ ಅಥವಾ 7.5 ತಿಂಗಳ ನಂತರ ಬೇಡ ಅಂತ ನಾ ಹೇಳ್ತಾರ ಅದು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹಲೋ. ಹಾಂ ಡಾಕ್ಟ್ರೆ, ಅವಾಗ ನಾವು ಹೇಳ್ತಾ ಇದ್ವಿ ವಿವಿಧ ರೋಗಗಳು ಮತ್ತು ಅವು ಯಾವುವು, ಯಾವ್ಯಾವ ಪ್ರಾಣಿಗಳಿಗೆ ಬರ್ತಾವಂತ ಹೇಳ್ತಿದ್ವಿ.
1: ನೋಡಿ,
0: ಹೇಳಿ. ಹಲೋ,
3: ಹೇಳಿ
0: ಸರ್. ಮಾತಾಡಿ, ಎಸ್ ಹೇಳಿ, ಎಲ್ಲಿಂದ?
3: ನಾವು ಹಾವೇರಿ ಜಿಲ್ಲೆ ರತ್ತಳ್ಳಿ ತಾಲೂಕು ಮಕ್ರಿ ಗ್ರಾಮ ಜಿಲ್ಲೆ.
0: ಆಯ್ತು, ಪ್ರಶ್ನೆ ಕೇಳಿ.
3: ಈಗ ಸಣ್ಣ ಕರುಗಳಿಗೆ ಈ ಗಂಟು ರೋಗ ಬರ್ತದಲ್ರಿ, ಅದಕ್ಕೆ ಏನ್ ಮಾಡ್ಬೇಕಂತ?
1: ಚರ್ಮಗಂಟು ರೋಗ ಹಾವೇರಿ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಂಡಿತ್ತು 2020-21 ಯಜಮಾನ್ರೆ, ನಾವು ಬಂದಿದ್ದೀವಿ ಅಲ್ಲಿಗೆ. ಈ ಕರುಗಳಿಗೆ 3.5 ತಿಂಗಳು 3 ತಿಂಗಳ ನಂತರ ತಾವು ಕಡ್ಡಾಯವಾಗಿ ಲಸಿಕೆ ಹಾಕ್ಸ್ಕೊಳ್ಳೇಬೇಕು. ಮತ್ತೆ ತಾಯಿ ತಾಯಿಯ

0: ಹಸುಗೆ ನೀವು ಲಸಿಕೆ ಹಾಕ್ಸಿದಾಗ ಸಣ್ಣ ಕರುವಿಗೆ ನೀವು ಗಿಣ್ಣ ಹಾಲನ್ನು ಸಂಪೂರ್ಣವಾಗಿ ಕುಡಿಸಿದ್ದಿದ್ರೆ ನಿಮ್ಮ ಕರುವಿಗೆ ಈ ಕಾಯಿಲೆ ಬರ್ತಾ ಇರಲಿಲ್ಲ. ಯಾಕಂದ್ರೆ 3 ತಿಂಗಳ ಕೆಳಗಿನ ಕರುವಿಗೆ ನೀವು ಲಸಿಕೆ ಹಾಕ್ಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಯಾಕೆ ಕಾಯಿಲೆ ಬಂತು ಗಂಟು ರೋಗ ಅಂತಂದ್ರೆ, ನೀವು ತಾಯಿ ಹಸುವಿಗೆ ನೀವು ಲಸಿಕೆ ಹಾಕ್ಸಿದ್ದು ಅದರಿಂದ ಗಿಣ್ಣು ಹಾಲನ್ನು ನೀವು ಸಣ್ಣ ಕರುವಿಗೆ ನೀವು ಸಂಪೂರ್ಣವಾಗಿ ಕುಡಿಸಿದ್ದೇ ಆಗಿದ್ದಿದ್ರೆ ತಾಯಿಯಿಂದ ಕರುವಿಗೆ ಈ ರೋಗ ಬರದೇ ಇರೋ ರೀತಿಯಲ್ಲಿ
1: ರೋಗ ನಿರೋಧಕ ಶಕ್ತಿ
0: ಬಂದಿರ್ತಿತ್ತು. ಹಾಗಾಗಿ ತಪ್ಪದೆ ಎಲ್ಲಾ ರಾಸುಗಳಿಗೂ 3 ತಿಂಗಳ ಮೇಲ್ಪಟ್ಟ ಎಲ್ಲಾ ರಾಸುಗಳಿಗೂ ಲಸಿಕೆ ಹಾಕ್ಸ್ಕೊಳ್ಳಿ. ಮತ್ತೆ ನಿಮ್ ಗ್ರಾಮದಲ್ಲಿ ಬಂದಾಗ ಬಂದು ಕೂಡಲೇ ಅರ್ಧ ಗಂಟೆ ಒಳಗಡೆಗೆ ಲಸಿಕೆ ಹಾಕ್ಸ್ಕೋಬೇಕು. ತಡ ಮಾಡಿ ಲಸಿಕೆ ಹಾಕ್ಸ್ಕೊಂಡಿದ್ರು ಇದು
2: ಹಾಕ್ಸ್ಕೋಬೇಕು
0: ಹಸು. ಹೌದೌದು, ಹಸು ಗರ್ಭ ತುಂಬ ಗರ್ಭದ 8 ತಿಂಗಳ ಮೇಲಿರೋ ಹಸುಗೆ ಯಾರು ಸಾಧಾರಣ ಹಾಕಲ್ಲ. ಅದ್ರೊಳಗಡೆ ಇದ್ರೆ ನೀವು ಗರ್ಭ ಇರೋ ಹಸುಗೂ ಲಸಿಕೆ ಹಾಕ್ಸ್ಕೋಬೇಕಾಗುತ್ತೆ. ಹಾಕ್ಸಿ ಯಜಮಾನ್ರೆ.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಎಲ್ಲಿಂದ? ಹಲೋ ಹಲೋ ಹಾ, ಮಾತಾಡಿ ಸರ್, ಎಲ್ಲಿಂದ?
3: ನಮಸ್ಕಾರ ಸರ್, ಇಂಡಿ ತಾಲೂಕು ಬರಗುಡಿಯಿಂದ ಸರ್.
0: ಹೇಳ್ರಿ,
1: ಹೆಸರು?
3: ಶಿವಪುತ್ರ ಬಬಲಾದ್ರಿ.
1: ಹಾ ಕೇಳಿ
3: ಸರ. ನಾವು ಲಸಿಕೆ ವರ್ಷನಾಗ 2 ಸಲ ಹೇಳಿದ್ರಿ ನೀವು.
0: ಹೌದು,
3: ನಮ್ಮ ತಾಲೂಕಿನಾಗ ನಮ್ಗೆ ನಾವು ನೋಡಿಲ್ಲ ರೀ. ನಮ್ಮ ಒಂದ್ 5-6 ದನ ಅವ್ರ ನನ್ನ ಸ್ವಂತ ದನ. ಅದಕ್ಕೆ ನೀವು ಕಾರ್ಯಕ್ರಮ ಇಟ್ಕೊಂಡ್ರಿ ರೇಡಿಯೋ ಕೇಳ್ತೇವ್ರಿ ದನ ರೀ. ನಮ್ ತಾಲೂಕಿನಾಗ ಇಲ್ರಿ, ಅದು ನೀವು ಹೇಳಿರಿ. ಕೇಳ್ಬೇಕು ಕೇಳ್ಬೇಕಂದ್ರ ವರ್ಷನಾಗ 2 ಸಲ ಅಂದಿರಿ. ಒಟ್ಟ 2 ಸಲ ಒಂದ್ ಸಲ ಇಲ್ಲೇರಿ. ನಾವು ಹೋಗಿ ಪ್ರೈವೇಟ್ ದವಾಖಾನೆ ಅವ್ರಿಗೆ ತಂದು ಮಾಡಿಸ್ಬೇಕಂದ್ರ ಅವ್ರು ಸಿಗಲ್ಲ.
1: ಏನ್ರಿ ಶಿವಪುತ್ರಪ್ಪ ಅವ್ರೇ, ನೀವ್ ಈ ತರ ಮಾತಾಡ್ತೀರಾ?
0: ಶಿವಪುತ್ರ ಅವರೇ ಕೇಳಿ, ವರ್ಷಕ್ಕೆ 2 ಬಾರಿ ಕಾಲು ಬಾಯಿ ಜ್ವರದ ಲಸಿಕೆ ಪ್ರೈವೇಟ್ ಅಲ್ಲಿ ಎಲ್ಲೂ ಸಿಗಲ್ಲ.
1: ಇದು ಈಗಲ್ಲ, ನಿರಂತರ ಪಶು ವೈದ್ಯಾಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸ್ಬೇಕು ಅಂತ ಯಾವಾಗ್ಲೂ ಪ್ರತಿ ವರ್ಷನೂ ಇದು ಆಂದೋಲನ ಇರುತ್ತೆ.
0: ಇದೊಂದು ರಾಷ್ಟ್ರೀಯ ಅಭಿಯಾನ ಶಿವಪುತ್ರ ಅವರೇ. ವರ್ಷಕ್ಕೆ 2 ಬಾರಿ ಈ ಲಸಿಕೆನ ಉಚಿತವಾಗಿ ಎಲ್ಲಾ ರಾಸುಗಳಿಗೂ ಎಲ್ಲಾ ಹಳ್ಳಿ ಕೊಟ್ಟಿದೆ. ನಿಮ್ಮ ಮನೆ ತಪ್ಪೋಗಿದೆ, ನಿಮ್ಮ ಹಳ್ಳಿ ತಪ್ಪೋಗಿದೆ ಅಂದ್ರೆ ಈ ಕೂಡಲೇ ನೀವು ಹತ್ತಿರದ ಪಶುವೈದ್ಯ ಸಂಸ್ಥೆಗೆ
1: ಸಂಪರ್ಕ ಮಾಡಿ,
0: ವೈದ್ಯಾಧಿಕಾರಿಗೆ ಸಂಪರ್ಕ ಮಾಡ್ಬೇಕು.
3: ಇಲ್ರಿ ಸರ್, ಯಾರು ಇಲ್ಲ ಸರ್, ಯಾರಿಗೆ ಕೇಳಿದ್ರಿ? ನಿಮ್ ಸೋಮ್ ನಾವು ಕೇಳಿದ್ರೆ ನಮ್ಮ ದನಗಳು ನಾವು ಮಾಡ್ತೀರಿ. ಇವತ್ತನ ನಾವು ಪ್ರೈವೇಟ್ದವ್ರಿ ಎಲ್ಲಿ ತಂದು ಮಾಡ್ತೇವ್ರಿ. ವಿಶೇಷ ಚರ್ಚೆ ಮಾಡಿದ್ರೆ ಯಾರು ಇಲ್ಲ ರೀ. ಇಲ್ಲಿ ದವಾಖಾನೆಗಳು ಪಶು ದವಾಖಾನೆ ಇಲ್ಲಿ ಅಚ್ಚಣ್ಕೊಂಡ್ರಿ. ಅಲ್ಲಿ ಆ ಒಬ್ಬನು ಸಿಗಲ್ಲ ಡಾಕ್ಟರ್. ಆದ್ರೆ ಇಲ್ಲೇ ಸನ್ನಿ ಲೋಕಲ್ ಹಲಸಂಗಿ ಅಂತ ಹೇಳಿದ್ರೆ ಅಲ್ಲಿ ಪಶು ವೈದ್ಯರು ಒಬ್ರು ಸಿಗಲ್ರಿ. ಅವ್ರು ಕೈಯಾಗಿದ್ದವ್ರು ಇಟ್ಟು ಸಿಗ್ತಾರ್ರಿ. ಆ ಡಾಕ್ಟರ್ ಸಾಹೇಬ್ರಿ ಇಲ್ರಿ, ಅದು ಔಷಧ ಇಲ್ಲ ಇದು ಇಲ್ಲ ಸರ್. ಕಲಾಸ್
1: ನಿಮ್ದು ನಂಬರ್ ಹೇಳಿ.
3: 99 ರೀ ಸರ್. 99 01 ರೀ. 87 ರೀ. 88 24 ರೀ.
1: 88 24.
3: ಹ್ಞೂ ರೀ.
1: ಹಾಂ ಆಯ್ತು, ನಿಮ್ಗೆ ಕಾಲ್ ಮಾಡ್ತಾರೆ. ಹಾಂ
3: ರೀ, ಯಾಕಲ್ ಸರ್. ನಮಸ್ಕಾರ
1: ರೀ. ನಮಸ್ಕಾರ ರೀ. ಹಾಂ ಆಗಲಿ, ಮತ್ತೊಂದು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ, ಹೆಸರೇಳಿ ಎಲ್ಲಿ?
4: ಶಿವಣ್ಣಗೌಡ ಸರ್, ಮಂಡ್ಯ
1: ತಾಲೂಕಿದೆ. ಕೇಳಿ ಶಿವಣ್ಣಗೌಡ ಅವರೇ.
4: ಸರ್ ನಮಸ್ತೆ ಸರ್.
0: ನಮಸ್ತೆ
4: ಸರ್. ನನ್ನ ಪ್ರಶ್ನೆ ಏನ್ ಸರ್, ಈಗ ಈ ಏನೋ ಒಂದು ಈ ನಾಟಿ ತಳಿಗಳಿರ್ತದಲ್ಲ ಸರ್, ಆ ತಳಿಗಳು ಎಲ್ಲಾ ಹಾಸ್ಪಿಟಲ್ ಅಲ್ಲೂ ಒಂದು ಈ ನಾಟಿ ತಳಿಗಳದ್ದು ಸಮನ್ಸ್ ಅನ್ನ ಕೊಡ್ಲಿಕ್ಕೆ ಎಲ್ಲಾ ಹಾಸ್ಪಿಟಲ್ಗೂ ಒಂದು ಅವಕಾಶ ಮಾಡಿಕೊಡಿ ಸರ್.
0: ಶಿವಣ್ಣಗೌಡ್ರೆ, ವೀರ್ಯ ದಾಸ್ತಾನು ಆಯಾ ಪ್ರದೇಶಗಳಿಗೆ ಯಾವ ನಾಟಿ ತಳಿಗಳಿದ್ದಾವೋ ಆ ತಳಿಗಳಿಗೆ ಸಂಬಂಧವಾಗಿ ದಾಸ್ತಾನು ಕೊಡ್ತಾ ಇದ್ದಾರೆ ನಮ್ಮ ಹೆಸರುಘಟ್ಟ, ನಮ್ಮ ಏನು ರಾಜ್ಯ ವೀರ್ಯ ಸಂಗ್ರಹದಾರದಿಂದ. ನಿಮಗೆ ಯಾವುದೇ ಒಂದು ವೀರ್ಯ ನಳಿಕೆಗಳ ಸರಬರಾಜಲ್ಲಿ ವ್ಯತ್ಯಯ ಆಗಿದ್ರೆ ಕೂಡಲೇ ಸಂಪರ್ಕ ಮಾಡಲಿ. ನಿಮ್ಮ ಮಂಡ್ಯ ಜಿಲ್ಲೆಯ ಪಶುವೈದ್ಯ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಇದನ್ನ ನಿಮಗೆ ಸರಬರಾಜು ಮಾಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಶಿವಣ್ಣಗೌಡ,
4: ಬರೀ ಹಳ್ಳಿ ಕಾರ್ ಮಾತ್ರ ಒಂದು ಸಿಗುತ್ತೆ ಸರ್. ಇನ್ನ ನಮ್ಗೆ
0: ಮಲ್ನಾಡ್ ಗಿಡ್ಡ ನಿಮ್ಮಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಮಲ್ನಾಡ್ ಗಿಡ್ಡ ನಿಮ್ಮ ಪ್ರದೇಶಕ್ಕೆ ಗುರುತಿಸದೇ ಇದ್ದಿರ್ಬೋದು. ನಿಮ್ಮ ಮಂಡ್ಯ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಹಳ್ಳಿ ಕಾರು, ಅಮೃತ್ ಮಹಲ್, ಇಂಥದೇ ವೀರ ನಳಿಕೆಗಳನ್ನ ಸರಬರಾಜು ಮಾಡ್ತಿದ್ದಾರೆ. ಅದೇ ನಾನು ಮೊದಲೇ ಹೇಳಿದ್ದೆ, ಯಾವ್ಯಾವ ಪ್ರದೇಶಕ್ಕೆ ಸೀಮಿತಗೊಂಡಂತೆ ಆ ಪ್ರದೇಶದ ವೀರ ನಳಿಕೆಗಳನ್ನ ಸರಬರಾಜು ಮಾಡ್ತಾರೆ. ನಿಮಗೆ ವಿಶೇಷವಾಗಿ ಅದರ ಅಗತ್ಯತೆ ಇದ್ರೆ ಅದನ್ನು ಸರಬರಾಜು ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಂಡ್ಬಿಟ್ಟು ನಿಮಗೆ ಸರಬರಾಜು ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ ಶಿವಣ್ಣಗೌಡ್ರೆ.
4: ಸರ್, ನಮ್ಮ ಮಂಡ್ಯ ಯಾವುದು ತಳಿ ಸೂಕ್ತ ಅಂದಿರೋ ಸರ್? ನಮ್ಮ ಒಳ್ಳೆ ಕಾರ್ ಇದೆ ಜಾಸ್ತಿ.
0: ಹೌದೌದು, ಅದೇ ತಳಿನೇ ಮಂಡ್ಯ ಜಿಲ್ಲೆಗೆ ಮತ್ತೆ ಅಥವಾ ಬೇರೆ ಬೇರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಯಾವ ತಳಿಗಳು ಸೂಕ್ತ ಇರ್ತವೋ ಆ ತಳಿಗಳ ಒಂದು ನೀವೇ
4: ಅಮೃತ್ ಮಹಲ್ ಮತ್ತೆ ಗಿರ್ ಈ ತರದ ಸಾಯಿವಾಲ್ ಈ ತರ ಇರ್ತದಲ್ಲ ಆ ತರದ್ದು ಕೊಡಿ ಸರ್ ಅಂತ ನಾವು ಕೇಳ್ತಾ ಇದೀವಿ ಸರ್.
0: ನೀವು ಪ್ರಸ್ತಾವನೆ ಸಲ್ಲಿಸಿದರೆ ನಿಮ್ಮ ಮಂಡ್ಯ ಪಶುವೈದ್ಯ ಇಲಾಖೆಯ ಜಿಲ್ಲಾ ಪಶುವೈದ್ಯ ಇವರಿಗೆ ಉಪನಿರ್ದೇಶಕರಿಗೆ ನಿಮಗೆ ಸರಬರಾಜು ಮಾಡಿಕೊಡ್ಲಿಕ್ಕೆ ತಯಾರು ಮಾಡ್ತೀವಿ. ಒಂದೆರಡು ತರಿಸ್ಕೊಡೋದು ಕಷ್ಟ ಸಾಧ್ಯ ಆಗ್ಬೋದು ಸಾಗಾಣಿಕೆದಲ್ಲಿ, ಹಂಗಾಗಿ ನಿಮ್ಮಂಥ ಬೇರೆ ರೈತರು ಕೂಡ ಎಲ್ಲ ಒಟ್ಟಿಗೆ ಕೂಡಿ ಕೋರಿಕೆ ಸಲ್ಲಿಸಿದೆ ಆದಲ್ಲಿ ನಿಮಗೆ ಸರಬರಾಜು ಮಾಡಿಕೊಡ್ಲಿ ವ್ಯವಸ್ಥೆ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ ಶಿವಣ್ಣಗೌಡ್ರೆ.
4: ಆಯ್ತು ಸರ್, ಎಲ್ಲ ಆಸ್ಪೆಕ್ಕೆಂದ್ರೆ ಅದು ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಸರ್. ಎಲ್ಲ ಬರೀ ಹೈಬ್ರಿಡ್ ಎಲ್ಲ ಇದೆ ಸರ್ ನಮಗೆಲ್ಲ.
0: ಇಲ್ಲ, ನೀವ್ ಹೇಳ್ತಾರದು ಒಳ್ಳೆ ಒಂದು ಉದ್ದೇಶನೇ, ನಮ್ಮ ನಾಟಿ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಅದನ್ನು ಉಳಿಸ್ಕೊಳ್ಬೇಕು ಅಂತ. ಈ ದಿಸೆಯಲ್ಲೇ ನಮ್ಮ ಹೆಸರುಘಟ್ಟದಲ್ಲಿ ಈ ನಾಟಿ ತಳಿಗಳು ಕೂಡ ನಾವು ಅದನ್ನ ಪೋಷಣೆ ಮಾಡಿ ಅವುಗಳ ವೀರ್ಯ ನಳಿಕೆಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ. ನಿಮಗೆ ತಲುಪಿಲ್ಲ, ಈಗ ತಲುಪಲಿಕ್ಕೆ ವ್ಯವಸ್ಥೆ ಮಾಡೋಣ
4: ಸರ್. ಏನಾಗಿದೆ ಸರ್, ಬರೀ ಕೃಷಿ ಮೇಳಗಳಲ್ಲಿ ಮಾತ್ರ ನಾವು ಪ್ರದರ್ಶನ ನೋಡ್ತಾ ಇದೀವಿ ಸರ್ ಅಷ್ಟೇ ಸರ್. ಅದಕ್ಕೆ ನಮಗೆ ಅದು ನಮ್ಮ ಹಾಸ್ಪಿಟಲ್ಗಳಿಗೆ ಬಂದ್ರೆ ನಾವು ಅದನ್ನ ನಮ್ಮ ಇಲ್ಲಿ ಸ್ಥಳೀಯವಾಗಿ ನಾವು ಅದನ್ನ ಅಭಿವೃದ್ಧಿ ಪಡಿಸ್ಬೋದಲ್ಲ ಸರ್.
0: ಖಂಡಿತ ಖಂಡಿತ ಒಪ್ತೀನಿ ನಿಮ್ಮ ಮಾತನ್ನ. ಬರೀ ಪ್ರದರ್ಶನಗಳಿಗಷ್ಟೇ ನಾವು ಸೀಮಿತ ಆದ್ರೆ ಮುಂದಿನ ಪೀಳಿಗೆಗೆ ನಾವು ಈ ರಾಸುಗಳನ್ನ ಕಳ್ಕೊಬಿಡ್ತೀವಿ ಅನ್ನೋ ಒಂದು ಆತಂಕ ನಿಮ್ಮಲ್ಲಿರೋದು ನಿಜವಾದ ಕಳಕಳಿನೇ. ಹೌದು, ನಿಮ್ಮ ಮನವಿಯನ್ನ ನಾವು ಸ್ವೀಕರಿಸ್ತೀವಿ ಶಿವಣ್ಣಗೌಡ್ರೆ. ಧನ್ಯವಾದಗಳು, ಧನ್ಯವಾದಗಳು,
1: ಕರೆ ಮಾಡಿದ್ರೆ ಧನ್ಯವಾದಗಳು ತಮಗೂ ಕೂಡ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಆಗಲೇ ಡಾಕ್ಟರ್ ವೀರೇಗೌಡ ಅವರೇ, ವಿವಿಧ ಕಾಯಿಲೆಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ, ಇಷ್ಟೆಲ್ಲ ಕಾಯಿಲೆಗಳಿಗೆ ಲಸಿಕಾ ಕಾರ್ಯಕ್ರಮ ಲಭ್ಯ ಉಂಟಾ?
0: ನೋಡಿ, ಈಗಾಗಲೇ ಹೇಳ್ದಂಗೆ ದನಗಳಲ್ಲಿ ಅನೇಕ ಕಾಯಿಲೆಗಳಿದ್ದಾವೆ. ಪ್ರಮುಖವಾಗಿ ಈ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ ಅಥವಾ ಬ್ರುಸಲ ರೋಗ ಅಥವಾ ಕಂದು ರೋಗ ಅಂತ ನಾವು ಹೇಳ್ತೀವಿ. ಇದಲ್ಲದೆ ಚಪ್ಪೆ ರೋಗ, ಗಳಲೆ ರೋಗ ಅಂತಲೂ ಇದ್ದಾವೆ. ಎಲ್ಲ ಕಾಯಿಲೆಗಳಿಗೂ ದನಗಳಲ್ಲಿ ಜಾನುವಾರುಗಳಲ್ಲಿ ಕಂಡು ಎಲ್ಲ ಕಾಯಿಲೆಗಳಿಗೂ ಲಸಿಕೆಗಳ ಲಭ್ಯತೆ ಇದೆ. ಕೆಲವೊಂದು
1: ಹೇಳಿ, ಹೆಸರೇಳಿ ಎಲ್ಲಿಂದ? ಹಲೋ, ಮಾತಾಡಿ.
2: ನಮಸ್ಕಾರ ಸರ್, ನಮಸ್ಕಾರಗಳು.
1: ಪ್ರಶ್ನೆ ಕೇಳಿ. ನಮಸ್ಕಾರ
2: ಸರ್. ಲಸಿಕೆ ಹಾಕುವ ಸಮಯದಲ್ಲಿ ಸಾಕು ನಾಯಿಗಳಿಗೂ ಒಂದೇ ಸರ್ತಿ ಲಸಿಕೆ ಹಾಕಿಸ್ಬೇಕಂತ ನನ್ನ ಪ್ರಶ್ನೆ.
1: ಇನ್ನೊಮ್ಮೆ ಕೇಳಿ, ಕೇಳಲೇ ಇಲ್ಲ, ನೀವು ಸಣ್ಣದಾಗಿ ಮಾತಾಡಿ.
2: ಸರ್, ನಾವು ಹಸು ಕರುಗಳಿಗೆ ಲಸಿಕೆ ಹಾಕಿಸ್ತೀವಲ್ಲ ಆ ಸಮಯದಲ್ಲಿ ಸಾಕು ನಾಯಿಗಳಿಗೂ ಅದೇ ಸಮಯದಲ್ಲಿ ಲಸಿಕೆ ಹಾಕಿಸ್ಬೇಕಂತ ಕೇಳ್ತಾ ಇದ್ದೀನಿ.
1: ಹೇಳ್ತಾರೆ ಡಾಕ್ಟರ್ ವೀರೇಗೌಡ ಅವರು,
0: ಹಸುಗಳಿಗೆ ಬರೋ ಕಾಯಿಲೆಗಳು ಬೇರೆ, ನಾಯಿಗಳಿಗೆ ಬರೋ ಕಾಯಿಲೆಗಳೇ ಬೇರೆ ಗೌಡ್ರೆ.
2: ಮದುವೆ ಸೆಟ್ರು ಸರ್.
1: ಗೊತ್ತಾಯ್ತು
0: ಶೆಟ್ರೆ, ಹಸುಗಳಿಗೆ ಬರುವ ಕಾಯಿಲೆಗಳಿಗೆ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ, ಚಪ್ಪೆ ರೋಗ, ಕಂದು ರೋಗ ಅಂತ ಇದಕ್ಕೆ ಲಸಿಕೆಗಳು ಬೇರೆ ಇರ್ತವೆ. ನಿಮ್ಮ ಮನೆಯಲ್ಲಿ ಸಾಕೋ ನಾಯಿಗಳಿಗೆ ವಿಶೇಷವಾಗಿ ಹುಚ್ಚು ನಾಯಿ, ನಾಯಿ ಹುಚ್ಚು ಬರದೇ ಇರೋಂಗೆ ರೇಬಿಸ್ ಕಾಯಿಲೆ ವಿರುದ್ಧ ಒಂದು ಲಸಿಕೆ ಹಾಕ್ಸ್ಬೇಕು. ಇನ್ನು ಅದರಲ್ಲಿ ಜಾಂಡೀಸ್ ಅಥವಾ ಹೆಪಟೈಟಿಸ್ ಆಗಬಾರ್ದು, ಅಥವಾ ಬೇರೆ ಇನ್ನುಳಿದ ಡಿಸ್ಟೆಂಪರ್ ಕಾಯಿಲೆ ಅಥವಾ ಕರುಳಿನ ಬೇನೆ ಬರಬಾರ್ದಂತ ಬೇರೆ ಬೇರೆ ಲಸಿಕೆಗಳಿದ್ದಾವೆ ನಾಯಿಗಳಲ್ಲಿ. ಅದನ್ನ ನೀವು ಸ್ವಂತ ಖರ್ಚಿನಲ್ಲಿ ನಾಯಿಗಳಿಗೆ ಹಾಕ್ಸ್ಕೋಬೇಕಾಗುತ್ತೆ.
1: ಓಕೆ, ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ, ಡಾಕ್ಟರ್ ವೀರೇಗೌಡ ಅವರೇ, ಹೇಳಿ, ಹೆಸರೇಳಿ ಎಲ್ಲಿಂದ? ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ಪ್ರಮುಖ ಕಾಯಿಲೆಗಳ ಬಗ್ಗೆ ಹೇಳಿ ಡಾಕ್ಟರ್ ವೀರೇಗೌಡ.
0: ನೋಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ಮಂದಿ ಕುರಿ ಮತ್ತು ಮೇಕೆಗಳನ್ನು ಕೂಡ ಎಚ್ಚೆತ್ತುವಾಗಿ ಸಾಕ್ತಾ ಇದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಈ ಪಿ ಪಿ ಆರ್ ಕಾಯಿಲೆ ಅಥವಾ ಕುರಿ ಸಿಡುಬು, ಇಲ್ಲ ನೀಲಿ ನಾಲಿಗೆ ರೋಗ, ನೆರಡಿ ರೋಗ, ಆಂಥ್ರಾಕ್ಸ್ ಅಂತ ಹೇಳ್ತೀವಿ ನಾವು, ಹೀಗೆ ಅನೇಕ ರೀತಿಯ ಕಾಯಿಲೆಗಳು ಬಂದಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ನಾವು ಪಿ ಪಿ ಆರ್ ಕಾಯಿಲೆನ ನಾವು ಕುರಿ ಮತ್ತು ಮೇಕೆಗಳ ಪ್ಲೇಗ್ ಅಂತಲೇ ನಾವು ಕರೀಬೋದು. ಅದು ಅಷ್ಟೊಂದು ಬಾಧಿಸ್ತವೆ ನಮ್ಮ ಕುರಿಗಾರರಿಗೆ. ಇದಕ್ಕೆ ಕೂಡ ನಾವು ಭಾರತ ಸರ್ಕಾರದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ರೈತರಿಗೆ ಉಚಿತವಾಗಿ ಈ ಲಸಿಕೆಯನ್ನು ನಾವು ಹಾಕ್ತಾ ಇದ್ದೀವಿ. ಈ ಕಾಯಿಲೆ ನಾವು ಹತೋಟಿಗೆ ತಂದಿದ್ದೀವಿ, ಇನ್ನೇನು ನಿರ್ಮೂಲನೆ ಕೂಡ ಮಾಡೋ ಒಂದು ಸ್ಥಿತಿಯಲ್ಲಿ ಇದ್ದೀವಿ. ಇನ್ನು ಎರಡನೇದಾಗಿ ಕುರಿ ಸಿಡುಬು ಅಥವಾ ಮೇಕೆ ಸಿಡುಬು ಕಾಯಿಲೆ ಕೂಡ ವರ್ಷಕ್ಕೊಮ್ಮೆ ಬಾರಿ ಬೇಸಿಗೆ ಶುರುವಾಗಕ್ಕೆ ಮೊದಲೇ ಫೆಬ್ರವರಿ ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆಗೆ ನಾವು ಲಸಿಕೆ ಹಾಕಿದ್ರೆ ಆ ಒಂದು ಸಿಡುಬು ಕೂಡ ಕಾಯಿಲೆ ಕೂಡ ನಾವು
1: ನಿಯಂತ್ರಣ ಮಾಡಬಹುದು.
0: ನಿಯಂತ್ರಣ
1: ಮಾಡಿ. ಎಲ್ಲಿಂದ?
5: ಹಲೋ, ನಮಸ್ಕಾರ.
1: ನಮಸ್ಕಾರ,
5: ನಾನು ಸದಾನಂದ ನಾಯಕ್ ಅಂತ, ಉಡುಪಿ ಜಿಲ್ಲೆಯಿಂದ.
1: ಹೇಳಿ ಸದಾನಂದ ಅವರೇ.
5: ಸರ್, ನಾವು ಆಸ್ಪತ್ರೆಗೆ ಹೋದಾಗ ನಮ್ಗೊಂದು ಫೈಲ್ ಇರ್ತದೆ, ಏನು ಏನು ಟ್ರೀಟ್ಮೆಂಟ್ ತಗೊಂಡಿದ್ದೇವೆ ಅಂತ ಹೇಳಿ. ಅದೇ ರೀತಿ ನಮ್ಮ ಮನೆಯಲ್ಲಿರುವ ದನ ಕರುಗಳಿಗೆ ಒಂದೊಂದು ಫೈಲ್ ಮಾಡಿದ್ರೆ ನಮ್ಮ ಡಾಕ್ಟರ್, ನಾವು ಒಂದೇ ಡಾಕ್ಟರ್ನ ಕರೆಯೋದಕ್ಕೆ ಕಂಡು ಬರೋದಿಲ್ಲ. ಇದೇ ನಮ್ದು ಹತ್ತಿರದ ಬೇರೆ ಬೇರೆ ಡಾಕ್ಟರ್ನ ಕರ್ಕೊಂಡು ಬರ್ತೇವೆ, ಒಮ್ಮೆ ಒಬ್ಬರನ್ನು ಕರ್ಕೊಂಡು ಬಂದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಬರ್ತೇವೆ. ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ದಿಲ್ಲ. ಇನ್ನೊಬ್ರು ಬಂದು ಬೇರೆ ಇಂಜೆಕ್ಷನ್ ಕೊಡ್ತಾರ, ಮತ್ತೆ ಅವರು ಯಾವುದು ಗವರ್ಮೆಂಟ್ ಇಂದ ಸಪ್ಲೈ ಆದದ್ದು ಇಂಜೆಕ್ಷನ್ ಕೊಟ್ಟಿ ಮೆಡಿಸಿನ್ ಕೊಟ್ಟಿದಾರ ಅಥವಾ ಮೆಡಿಕಲ್ ನಿಂದ ತಂದದ ಅಂತ ಎಲ್ಲ ಅದ್ರಲ್ಲಿ ಬರೆದುಕೊಂಡ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಅನ್ಕೊಳ್ತೇನೆ. ಕೆಲವರು ಹೀಗೆ ಗವರ್ಮೆಂಟ್ ಸಪ್ಲೈನದ್ದು ಕೊಟ್ಟು ಮೆಡಿಕಲ್ ನಿಂದ ತಂದದಂತ ಯಾವ್ದೋ ಒಂದು ರಿಸಿಪ್ಟ್ ಅನ್ನು ತೋರಿಸ್ತಾರೆ. ಹೀಗೆಲ್ಲ ಆಗೋದಕ್ಕಿಂತ ಒಂದೊಂದು ಫೈಲ್ ತರ ಮಾಡಿದ್ದಾರೆ ನಮ್ಮ ದನಗಳಿಗೆ ಒಳ್ಳೇದಂತ ನನ್ನ ಅನುಭವ. ಅಂದ್ರೆ ನಾನು ತುಂಬಾ ಒಂದು ಒಮ್ಮೆ ಕೆಚ್ಚಲ್ ಬಾ ಬಂದು ನನ್ನ ದನಕ್ಕೆ ಅದು ಹೋಯ್ತದು ಅಂದ್ರೆ ಡಾಕ್ಟರ್ ಕಾರಲ್ಲಿ ಬರುದು, ಬೈಕಲ್ಲಿ ಬರುದು, 500 ಕೊಡು, 1,000 ಕೊಡು ಅಂತ ಹೇಳ್ತಿದ್ರು. ಈಗ ನಾನು ತುಂಬಾ ಖರ್ಚಾಯ್ತು. ಇದೊಂದು ಎಲ್ಲ ರೈತರದೊಂದು ಸಮಸ್ಯೆ. ಇದಕ್ಕಾಗಿ ಒಂದು ಪಶು ಇಲಾಖೆಯವರು ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ.
0: ಅಗತ್ಯವಾಗಿ ಸದಾನಂದ ನಾಯಕರವರೇ, ನಿಮ್ಮ ಏನೋ ಸ್ವೀಕಾರ ಮಾಡ್ತೀವಿ ಇದನ್ನ. ಏನಂದ್ರೆ ನಾಯಿಗಳಲ್ಲಿ ಈಗಾಗಲೇ ನಾವು ಲಸಿಕೆ ಹಾಕಿದ್ದಕ್ಕೆ ಒಂದು ಕಾರ್ಡನ್ನು ನಾವರೇ ಕೊಡ್ತಾರೆ. ಅದೇ ರೀತಿ ಹಸುಗಳಿಗೆ ಓಲೆ ಹಾಕುವ ಉದ್ದೇಶ ಏನಪ್ಪ ಅಂತಂದರೆ, ಈ ಹಸುಗೆ ಯಾವತ್ತು ಗರ್ಭಧಾರಣೆ ಆಗಿತ್ತು, ಯಾವತ್ತು ಯಾವ ಲಸಿಕೆ ಕೊಟ್ಟಿತ್ತು ಅನ್ನೋದು ಆ ಒಂದು ನಮ್ಮ ರಾಷ್ಟ್ರೀಯ ಜಾನುವಾರು ಆರೋಗ್ಯ ಅಡಿಯ ಕಾರ್ಯಕ್ರಮದ ಅಡಿಯಲ್ಲಿ ಅದು ರೆಕಾರ್ಡ್ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದು ಇನ್ನು ವಿಶೇಷವಾಗಿ ನಿಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ದು ಕೂಡ ರೆಕಾರ್ಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಚ್ಚಲು ಬಾವು ಟ್ರೀಟ್ಮೆಂಟ್ ಒಬ್ಬರು ಮತ್ತೊಂದು ಔಷಧಿ ಕೊಡ್ತಾರೆ, ಮತ್ತೊಬ್ಬರು ಮತ್ತೊಂದು ಔಷಧಿ ಕೊಡ್ತಾರಂತ. ಅದಕ್ಕೆ ನೀವೇ ನಿಮ್ಮ ಮನೇಲಿ ಎಷ್ಟು ರಾಸುಗಳಿದಾವೋ ಅಷ್ಟು ರಾಸುಗಳಿಗೆ ಒಂದೊಂದು ಸಣ್ಣ ಒಂದು ಕೈಪಿಡಿಯಂತೆ ಒಂದು ಪುಸ್ತಕ ಇಟ್ಕೊಂಡ್ಬಿಟ್ಟು ಯಾರು ಪಶುವೈದ್ಯರು ಬಂದಾಗ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟನ್ನ ಅದರಲ್ಲಿ ನಮೂದಿ ಮಾಡ್ಕೋಬೇಕಾಗಿರೋದು ನಿಮ್ಮ ಒಂದು
1: ಜವಾಬ್ದಾರಿ.
0: ನಾವು ಕೂಡ ಎಷ್ಟೊಂದ್ಸರಿ ಪಶುವೈದ್ಯರಾಗಿದ್ದಾಗ ನಾವು ರೈತರಿಗೆ ಅದೇ ಕೆಲಸ ಕೂಡ ಮಾಡಿದ್ದೀವಿ. ನಾವು ಲಸಿಕೆ ಅಥವಾ ಕೃತಕ ಗರ್ಭಧಾರಣೆ ಆಗಿರೋದು ಬಗ್ಗೆ ಮಾತ್ರ ನಾವು ಸರ್ಕಾರದಲ್ಲಿ ಕಿವಿ ಓಲೆ ಮುಖಾಂತರ ನಾವು ದಾಖಲಾತಿಯನ್ನು ಇಟ್ಕೊಂಡಿರ್ತೀವಿ. ನೀವು ಎಲ್ಲಿಗೆ ಹಸು ಮಾರಿದ್ರೆ ಕೂಡ ಆ ಒಂದು ದಾಖಲೆ ವರ್ಗಾವಣೆ ಆಗ್ತಾ ಇರ್ತದೆ. ಸೊ ನೀವು ನಿಮ್ಮ ರಾಸುಗಳು ಮನೇಲಿ ಎಷ್ಟಿದ್ದಾವೋ ಅಷ್ಟಕ್ಕೆ ಒಂದೊಂದು ಸಣ್ಣ ಒಂದು ಕೈ ಬರಹದಲ್ಲಿ ಮಾಡುವಂಥ ಒಂದು ಕೈಪಿಡಿಯನ್ನು ಇಟ್ಕೊಂಡ್ಬಿಟ್ಟು ಈ ಸೌಲಭ್ಯವನ್ನು ನೀವು ಪಶುವೈದ್ಯರಿಂದ ಪಡ್ಕೋಬಹುದು. ಸದಾನಂದ ನಾಯಕರವರೇ,
5: ಗವರ್ಮೆಂಟ್ನಿಂದ ಬಂದ ಫ್ರೀ ಮದ್ದೆಲ್ಲ ಇರ್ತದಲ್ಲ ನಿಮ್ಮ ಪಶುವೈದ್ಯ ಇದರಲ್ಲಿ ಆಸ್ಪತ್ರೆಗಳಲ್ಲಿ, ಅದನ್ನು ಅವರು ಇಲ್ಲಿ ಬಂದು ನಾವು ಮೆಡಿಕಲ್ ನಿಂದ ತಂದೆ ಅಂತ ಒಂದು ರಿಸಿಪ್ಟ್ ತೋರಿಸಿ ನಮ್ಮಿಂದ ಹಣ ಕೇಳ್ತಾರೆ. ಇದಕ್ಕೆ ಏನ್ ಮಾಡುದು
0: ನೋಡಿ, ಎಲ್ಲಾ ಲಸಿಕೆಗಳು ಉಚಿತವಾಗಿ ಎಲ್ಲಾ ಸರ್ಕಾರಿ ಏನೋ ಆಸ್ಪತ್ರೆಗಳ ಮುಖಾಂತರ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿ ಮುಖಾಂತರ ವಿಶೇಷವಾಗಿ ಉಚಿತವಾಗಿ ಸರಬರಾಜು ಮಾಡೇ ಮಾಡ್ತಾ ಇದ್ದಾರೆ ನಾಯಕರವರೇ. ಇನ್ನು ಚಿಕಿತ್ಸೆಗೆ ವಿಶೇಷವಾಗಿ ಕೆಚ್ಚಲು ಬಾವು ಅನ್ನೋ ಚಿಕಿತ್ಸೆಗೆ ಒಳಪಡಿರುವಾಗ ಕೆಲವೊಂದು ಔಷಧಿಗಳು ಕೆಲವೊಂದು ಜಾನುವಾರುಗಳಲ್ಲಿ ನಿರ್ದಿಷ್ಟವಾಗಿ ಅದನ್ನೇ ಕೊಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಸರಬರಾಜು ಇಲ್ಲದೆ ಇದ್ದಾಗ ಮಾತ್ರ ಅವರು ಆ ರೀತಿ ನಿಮಗೆ ಹೇಳಿರ್ಬೋದು. ಸರಬರಾಜು ಆಗುವಂಥ ಔಷಧಿಗಳು ಆ ಆಸ್ಪತ್ರೆಗಳಲ್ಲಿ ಆ ಒಂದು ಬೋರ್ಡ್ ಮೇಲೆ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ನಮ್ಮಲ್ಲಿ ದಾಸ್ತಾನದಲ್ಲಿ ಇರುವಂಥ ಔಷಧಿಗಳ ವಿವರಗಳು ಈ ರೀತಿ ಇದೆ ಅಂತ ಆ ದಾಸ್ತಾನದಲ್ಲಿ ವಿವರದಲ್ಲಿ ನಮೂದೇ ಮಾಡಿದರೆ ಆ ದಾಸ್ತಾನದಲ್ಲಿ ಔಷಧಿ ಇದ್ದರೆ ಅದನ್ನು ಅವ್ರು ಬರ್ಕೊಡ್ಲಿಕ್ಕೆ ಹೋಗಲ್ಲ, ಅದನ್ನು ಅವ್ರು ಖರೀದಿ ಮಾಡಲಿಕ್ಕೂ ಆಗಲ್ಲ, ಅವಕಾಶ ಇಲ್ಲ. ಅದು ದಯಮಾಡಿ ಇದನ್ನು ನೀವು ಪರೀಕ್ಷೆ ಮಾಡಿದರೆ ನಿಮಗೆ ಇದಕ್ಕೆ ನಿಮಗೆ ಉತ್ತರ ಸಿಗ್ಬೋದು ನಾಯಕರವರೇ.
5: ಧನ್ಯವಾದಗಳು.
1: ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಹೇಳಿ ಸರ್, ಅಲ್ಲಿಂದ.
6: ನಮಸ್ತೆ ಸರ್, ಪಾಂಡುಪುರ ತಾಲೂಕಿನಿಂದ ಸರ್.
1: ಹಾ ಹೇಳಿ
6: ಸರ್. ನಮ್ದು ಏನಂದ್ರೆ ಸರ್, ಈಗ ಹಸುಗಳಿಗೆ ಉನ್ನಿದು ಇಂಜೆಕ್ಷನ್ ಮಾಡೋರು ಹೋಗ್ತಾ ಇರಲ್ಲ ಸರ್, ಹೇಗೆ ಅದು
1: ಉಣ್ಣೆ ರೋಗ? ಉಣ್ಣೆ ಗೊತ್ತಾಯ್ತು, ಹೇಳ್ತಾರೆ ಡಾಕ್ಟ್ರೆ.
0: ಏನ್ ಹೆಸರು ನಿಮ್ದು?
6: ಸರ್ ಪ್ರಸನ್ನ ಕುಮಾರ್ ಎನ್ಕೆ ಅಂತ ಸರ್, ಪಾಂಡುಪುರ.
0: ಪ್ರಸನ್ನ ಕುಮಾರ್ ಅವರೇ, ಪಾಂಡುಕುಮಾರ್, ಪಾಂಡುಪುರ ತಾಲೂಕು, ಮಂಡ್ಯ ಜಿಲ್ಲೆ. ಉಣ್ಣೆಗೆ ಬರ್ದಂಗೆ ಇಂಜೆಕ್ಷನ್ ಯಾವುದು ಇಲ್ಲ. ನಾಯಿಗಳಲ್ಲಿ ಕೆಲವೊಂದು ಸರಿ ಇಂಜೆಕ್ಷನ್ ಮಾಡ್ತೀವಿ ನಾವು, ಒಂದು ವಾರ 15 ದಿವಸದ ಮಟ್ಟಿಗೆ ಮಾತ್ರ ಅದು ಪರಿಣಾಮಕಾರಿಯಾಗಿರ್ತದೆ. ಉಣ್ಣೆ ಬರ್ದಂಗೆ ನೋಡ್ಕೊಳಂಗೆ ನೀವು ಹಸು ಮೈ ಮೇಲೆ ಒಂದು ಸಿಂಪಡಣೆ ಮಾಡಲಿಕ್ಕೋಸ್ಕರ ಸಾಕಷ್ಟು ಔಷಧಿಗಳು ಈಗಾಗಲೇ ಬಂದಿದ್ದಾವೆ. ಕೆಲವೊಂದು ಔಷಧಿಗಳು ಒಂದು 15 ದಿವಸ, 1 ತಿಂಗಳು ಅಥವಾ 2 ತಿಂಗಳು ಪರಿಣಾಮಕಾರಿ ಇರ್ತವೆ. ಅದರದ ಒಂದು ವೆಚ್ಚ ಕೂಡ ಅಷ್ಟೇ ಒಂದು ಇರ್ತದೆ. ಇನ್ನು ಇಲಾಖೆಯಿಂದನೇ ಕೊಡಬೇಕಾಗಿರೋ ಒಂದು ಔಷಧಿಗಳು ಕೆಲವೊಂದು ಸಿಂಪಡಣೆ ಮಾಡ್ಕೋಬೇಕು. ಇಂತಿಷ್ಟು ಪ್ರಮಾಣದಲ್ಲೇ ನೀವು ನೀರಿನಲ್ಲಿ ಬೆರೆಸಬೇಕು ಅಂತ ಅವರ ಸಲಹೆ ಮೇಲೆಗೆ ಅಷ್ಟೇ ಮಾಡಬೇಕು. ಇಂಜೆಕ್ಷನ್ ಮಾಡಿಸ್ಕೊಂಡು ಉಣ್ಣೆನ ನಾವು ನಿವಾರಣೆ ಮಾಡೋ ಒಂದು ಪದ್ಧತಿ

0: ಈ ಅದನ್ನ ತೀವ್ರತರವಾಗಿ ನಾವು ಅದನ್ನ ಪಾಲಿಸ್ತಾ ಇಲ್ಲ ಪ್ರಸನ್ನ ಕುಮಾರ್ ಅವರೇ.
1: ಸರ್ ಅದು ಹೇಳಿದ್ರು ಒಂದ್ಸಲ ನಾನು ತಂದು ಮಾಡಿಸ್ತೆ, ಅದಕ್ಕೂ ಕಮ್ಮಿ ಆಗಿದೆ ಸರ್. ಏನಾದ್ರೂ ಈಗ ನೀವ್ ಹೇಳಿದ್ರಲ್ಲ ಮೆಡಿಕಲ್ ಅಲ್ಲಿ ಏನಾದ್ರೂ ನೀವ್
0: ಅದನ್ನೇ ಹೇಳ್ತಾರ, ಅದು ಇಂಜೆಕ್ಷನ್ ಮುಖಾಂತರ ಕಡಿಮೆ ಆಗುವಂತ ಔಷಧಿಗಳ ಪ್ರಮಾಣ, ಅದರಲ್ಲೂ ವಿಶೇಷವಾಗಿ ದನಗಳಲ್ಲಿ, ನಾಯಿಗಳಲ್ಲಿ, ಬೇರೆ ಪ್ರಾಣಿಗಳಲ್ಲಿ ಅದು ಅದಕ್ಕೆ ಹೌದು ನಿಜ. ಅದಕ್ಕೆ ನೀವು ಇಂಜೆಕ್ಷನ್ ಮುಖಾಂತರ ಮಾಡೋದು ಬಿಟ್ಟುಬಿಟ್ಟು ಬೇರೆ ಬೇರೆ ಔಷಧಿಗಳನ್ನ, ಈ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಬೆನ್ನು ಮೂಳೆ ಮೇಲೆ ಒಂದು ಎರಡು ತೊಟ್ಟು ಹಾಕಿದ್ರೆ ಸಾಕು, ಮೈ ಮೇಲೆ ಪೂರ್ತಿ ಅದು ಕರ್ಪೂರ ಥರ ಹರಡ್ಕೊಳ್ತದೆ. ಆ ರೀತಿಯ ಔಷಧಿಗಳು ಸಿಗ್ತಾ ಇದ್ದಾವೆ. ಆದರೆ ಸರ್ಕಾರದಿಂದ ಎಲ್ಲ ಔಷಧಿಗಳು ಸರಬರಾಜು ಆಗಿದ್ದಾವೆ ಅಂತ ಏನು ಹೇಳ್ತಾ ಇಲ್ಲ. ಇದನ್ನು ತಾವು ಪಶುವೈದ್ಯರ ಸಲಹೆ ಮೇರೆಗೆ ತೊಗೊಂಡು ಬಂದು, ಯಾಕಂದರೆ ಅದರದ್ದು ದೇಹದ ತೂಕಕ್ಕೆ ಅನುಗುಣವಾಗಿ ನಾವು ಇಷ್ಟು ಮಿಲಿ ಲೀಟರ್ಗಳನ್ನ ಬೆನ್ನು ಮೂಳೆ ಮೇಲೆ ಹಾಕಬೇಕು ಅನ್ನೋದು ಪ್ರಮಾಣ ಥರ ಹಾಕಬೇಕು. ಹಂಗಾಗಿ ನೀವು ಪಶುವೈದ್ಯರ ಸಲಹೆ ಇಲ್ಲದೆ ನೀವೇ ನೀವಾಗಿ ಯಾವುದೇ ರೀತಿಯ ಸ್ವಚಿಕಿತ್ಸೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವರ ಸಲಹೆ ಪಡೆದು ಹಾಕಿಸ್ಕೊಳ್ಳಿ. ಈಗ ಉತ್ತಮವಾದ ಔಷಧಿಗಳು ಬಂದಿದ್ದಾವೆ, ಅದು ಮಾರ್ಕೆಟಲ್ಲಿ ಲಭ್ಯ ಇದೆ, ಅದನ್ನು ದಯಮಾಡಿ ನೀವು ಉಪಯೋಗ ಪಡ್ಕೋಬಹುದು.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರಳಿ ಹೆಸರಳಿ ಎಲ್ಲಿದ್ದ?
3: ನಾವು ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ.
2: ಮಾತಾಡ್ರಿ ಭೀಮರಾವ್ ಜಿ.
3: ಹಸು ಜಾನುವಾರುಗಳಿಗೆ ರೋಗ ಬಂದ್ರೆ ಮನುಷ್ಯರಿಗೆ ಬರ್ತೈತೆ ಅಂದ್ರೆ ಅದು ಸೋಂಕು ರೋಗ ಏನಾದ್ರೆ ಅಲ್ಲ?
0: ಹೌದು, ಜಾನುವಾರುಗಳಿಗೆ ಬರುವಂತ ಕಾಯಿಲೆ ಮನುಷ್ಯರಿಗೂ ಬರುವಂತದ್ದು ಒಂದಷ್ಟು ಇದಾವೆ
2: ಭೀಮರಾವ್
0: ಅವರೇ. ಈಗ ಕಂದು ರೋಗ ಅಂತ ಬರ್ತದೆ ಜಾನುವಾರುಗಳಲ್ಲಿ, ಬ್ರುಸುಲಾ ಅಥವಾ ಅದು ಕೊನೆ ಹಂತದಲ್ಲಿ ಅಬಾರ್ಷನ್ ಆಗುತ್ತೆ, ಗರ್ಭಪಾತ ಆಗಿರುತ್ತೆ. ಅದರಿಂದ ಬಂದಂತ ಒಂದು ಹಾಲ ಪ್ಯಾಶ್ಚರೈಸೇಷನ್ ಮಾಡಲಿಲ್ಲ, ಕುದಿಸಲಿಲ್ಲ ಅಂತಂದ್ರೆ, ನೀವು ಕುದಿಸದೆ ಕುಡಿದ್ರೆ ಹಾಲು, ಅಥವಾ ಕುರಿ ಮೇಕೆಯಲ್ಲೂ ಕೂಡ ಬರ್ತದೆ ಈ ಕಂದು ರೋಗ ಇದು. ಅದರಿಂದ ಮಾಂಸ ತಿಂದ್ರೆ ಎಮ್ಮಿಗಿದಾವೆ, ಎಮ್ಮೆಯಿಂದ ಬರ್ತದೆ ಇದು. ಹಾಲು ಕುದಿಸಿ ಹಾಲು ಕುಡಿಬೇಕು, ಕುದಿಸದೆ ಕುಡಿದ್ರೆ. ಇದರಿಂದ ಕೆಲವೊಂದು ಕಾಯಿಲೆಗಳು, ಕಂದು ರೋಗದ ಜೀವಾಣು ಇರ್ಬೋದು, ಅಥವಾ ನಮ್ಮಲ್ಲಿ ಟೈಫಾಯ್ಡ್ ಅಂತ ಏನು ಬರ್ತದೆ ಮನುಷ್ಯರಲ್ಲಿ, ಅದೇ ಒಂದು ರೋಗಾಣು ಜಾನುವಾರುಗಳಲ್ಲಿನೂ ಇರ್ಬೋದು, ಅದು ಕೂಡ ಬರ್ತದೆ. ನೀವು ಯಾವುದೇ ರೀತಿಯಲ್ಲಿ ಕುದಿಸಿ ಆರಿಸಿದ ಹಾಲನ್ನು ಅಥವಾ ಪ್ಯಾಶ್ಚರೀಕರಿಸಿದ ಹಾಲನ್ನು ಕುಡಿದ್ರೆ, ಅಥವಾ ಮೇಕೆ ಅಥವಾ ಕುರಿ ಮಾಂಸ ಬಳಸುವಂಥ ಜನಗಳು ಅದನ್ನು ಸರಿಯಾದ ರೀತಿಯಲ್ಲಿ ಬೇಯಿಸಿ ತಿನ್ನೋದಾದರೆ ಯಾವುದೇ ಕಾಯಿಲೆಗಳು ಜಾನುವಾರುಗಳಿಂದ, ಜಾನುವಾರು ಉತ್ಪನ್ನಗಳಿಂದ ಬರಕ್ ಸಾಧ್ಯತೆ ಇಲ್ಲ. ನೀವು ಹಸಿ ಮಾಂಸ ಅಥವಾ ಹಸಿ ಹಾಲು ಅಥವಾ ಅರ್ಧಂಬರ್ಧ ಬೆಂದ ಮೊಟ್ಟೆ ಮಾಂಸನ ನೀವು ಉಪಯೋಗಿಸಲಬಾರ್ದು.
2: ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ?
4: ಗಣ್ಯರಿಬ್ಬರಿಗೂ ನಮಸ್ತೆ, ನಂಜನಗೂಡಿಂದ ಮಹೇಶ್ ನಾಯಕ್ ಮಾತಾಡ್ತಾ ಇದ್ದೀನಿ.
2: ನಮಸ್ಕಾರ ಸರ್, ಹೆಸರೇಳಿ?
4: ಎರಡು ಪ್ರಶ್ನೆ ಇದೆ ಗುರುಗಳೇ. ಮೊದಲನೇದು, ನಾನು ಇವತ್ತು ಕೂಡ ಮೈಸೂರಿನಲ್ಲಿ ನೋಡಿದೆ, ಮಂದ್ಯ ಕುರಿಗಾಯಿಗಳು ಅಂತೇಳಿ ಇಬ್ರು ಪಾಪ ಒಂದು 100-200 ಕುರಿಗಳನ್ನ ಹೆಚ್ಕೊಂಡು ಹೋಯ್ತಾ ಇರ್ತಾರೆ. ಇಂಥ ಕುರಿಗಳಿಗೆ ಲಸಿಕೆಗಳು ಯಾವ ರೀತಿ ಲಭ್ಯ ಆಗುತ್ತೆ, ಅದಕ್ಕೆ ಅವ್ರ ಇದೆಯಾ, ಸರ್ಕಾರದಿಂದ ಯಾವ ರೀತಿ ಕ್ರಮ ಇದೆ ಅಂತ ಹೇಳಿ
2: ಹೇಳ್ತಾರೆ.
0: ಮಂದೆ ಕುರಿಗಳು ಅವರು ಊರಲ್ಲೇ ಇರಲಿ ಅಥವಾ ಬೇರೆ ಕಡೆ ವಲಸೆ ಕುರಿಗಳು ಅಂತಲೂ ಹೇಳ್ತೀವಿ ನಾವು, ಎಲ್ಲೇ ಇರಲಿ ಆ ಹತ್ತಿರದ ಪಶುವೈದ್ಯರಲ್ಲಿ ನೀವು ನೋಂದಾಯಿಸ್ಕೊಂಡು, ನಾವು ಇಲ್ಲೇ ಇದ್ದೀವಿ, ಇಷ್ಟು ದಿವಸ ಇದ್ದೀವಿ, ಈಗ ಈ ಜನವರಿ ಬಂತು ಅಥವಾ ಈಗ ಸೆಪ್ಟೆಂಬರ್ ಬಂದಿದೆ, ಈಗ ಈ ಗಳೆದ ರೋಗ ಅಂತ ಬರ್ತದೆ, ನಾವು ಗಳೆದ ರೋಗದ ವಿರುದ್ಧ ಲಸಿಕೆ ಬೇಕು ಅಂತ ಹೇಳಿದ್ರೆ ಅವರು ನಿಮ್ಮ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಇಂತಿಷ್ಟು ಲಸಿಕೆ ಬೇಕು ಅಂತ ನಾವು ಕೇಂದ್ರ ಕಾರ್ಯಾಲಯಕ್ಕೆ ಅದರ ಮನವಿ ಕೊಟ್ಟು ಅದರಿಂದ ಲಸಿಕೆ ತರಿಸ್ಕೊಂಡು ಮಾಡೋಕೆ ಅವಕಾಶ ಇದೆ. ಅದನ್ನು ಆ ಒಂದು ಸೌಕರ್ಯವನ್ನು ದಯಮಾಡಿ ಪಡ್ಕೊಳ್ಳೋಕೆ ಹೇಳಿ. ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆನ ಕೇಳಿ.
2: ಕೇಳಿ,
4: ಎರಡನೇ ಪ್ರಶ್ನೆ ಸರ್, ನಾವು ಗ್ರಾಮೀಣರು ಜನರ ಡಾಕ್ಟರ್ಗಿಂತ ದನದ ಡಾಕ್ಟರ್ಗೆ ಹೆಚ್ಚಿನ ಗೌರವ ಮತ್ತೆ ದೇವರು ಅಂತ ನಾವು ನೋಡ್ತೀವಿ.
0: ಆಯ್ತು, ಧನ್ಯವಾದಗಳು. ಹೇಳಿ ಹೇಳಿ.
4: ನಾವು ಬಾಯಿ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ, ಚಿತ್ರಗಳಲ್ಲಿದೆ.
2: ನನಗೆ
4: 777 ಚಾರ್ಲಿ, ನಮ್ಮ ಶಂಕರ್ನಾಗ್ ಅವರು ಒಂದು ಚಿತ್ರ ಮಾಡಿದ್ರು ತಾಳಿಯ ಬಗ್ಗೆ.
2: ಸರ್,
4: ಪ್ರಶ್ನೆ ಏನಂದ್ರೆ, ಆ ಚಿತ್ರದಲ್ಲಿ ಒಂದು ಸಾಕು ನಾಯಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಮಾಲೀಕನಿಗೆ ಆದಂತ ಅನ್ಯಾಯವನ್ನ ತೀರಿಸ್ಕೊಳ್ತದೆ, ಇಷ್ಟೊಂದು ಬುದ್ಧಿ ಶಕ್ತಿ ಇದೆಯಾ ಸಾಕು ಪ್ರಾಣಿಗಳಿಗೆ ಅಂತ ಸರ್.
0: ಹೌದು ಹೌದು, ನಾಯಿ ವಿಶೇಷವಾಗಿ ಹೇಳ್ಬೇಕಂದ್ರೆ ನಾಯಿಗಳಿಗೆ ಆ ರೀತಿ ತರಬೇತಿ ಕೊಟ್ಟಿರ್ತಾರೆ. ನಮ್ಮಂತೆ ಸಂಘಜೀವಿ ಸಹಜೀವಿ, ಅತ್ಯಂತ ಒಬಿಡಿಯಂಟ್ ಆಗಿರುವಂಥ ಜೀವಿ, ಹಾಗಾಗಿ ನಾಯಿಗಳಿಗೂ ಬಾಯಿ ಮಾತೊಂದು ಬರಲ್ಲ ಅಷ್ಟೇ, ನಮಗೆ ನಮ್ಮ ನಿಷ್ಠೆಯಿಂದ ಇರುವಂಥ ಒಂದು ಪ್ರಾಣಿ ಅಂದರೆ ನಾಯಿನೇ, ಅದಕ್ಕೆಲ್ಲ ಅರ್ಥವಾಗುತ್ತೆ. ಹಂಗಾಗಿ ನೀವು ನಿಮ್ಮ ಒಂದು ಗಮನಿಸಿರೋದು ಸರಿನೇ ಇದೆ.
2: ಹಾ, ಧನ್ಯವಾದಗಳು ಕೇಳುಗರೆ. ಇದಾಗಿತ್ತು ಇವತ್ತಿನ ನಮ್ಮ ಹಲೋ.

0: ಶ್ರೀರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿತ್ತು. ಅನೇಕ ಕೇಳುಗರು ಕರೆ ಮಾಡಿ ಉತ್ತರವನ್ನು ಪಡೆದುಕೊಂಡ್ರು, ಇನ್ನು ಕೆಲವರು ಕರೆ ಮಾಡಿದ್ರು ಲೈನ್ ಸಿಕ್ಕಿಲ್ಲ, ಅವರು ನಮ್ಮ ಕಾರ್ಯಕ್ರಮವನ್ನು ಕೇಳಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಹಾಗೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಅಗದಿ ಖುಷಿಯಿಂದ ಕಾಳಜಿಯಿಂದ ಉತ್ತರಿಸಿದ ಬೆಂಗಳೂರು ಪಶು ವೈದ್ಯಕೀಯ ಕಾಲೇಜು ಹೆಬ್ಬಾಳದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಎಂ ವೀರೇಗೌಡ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ, ನಮಸ್ಕಾರ ಆಕಾಶವಾಣಿಗೆ. ನಾನು ಇಲ್ಲಿ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುವು ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಗೌಡ್ರೆ.
2: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ ಈ ವಿಷಯವಾಗಿ ಉತ್ತರಿಸಿದವರು ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು ಮತ್ತು ಸೈಯದ್ ನಜೀವುಲ್ಲಾ. ಹಲೋ ಕೃಷಿರಂಗ, ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನೀಗ ಕೇಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಹಾಗೂ ಸಂಗಡಿಗರು ಹಾಡಿರುವ ಭಜನೆ ಪದ.

0: ಇದುವರೆಗೂ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಇನ್ನೀಗ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವಿನ ಮಹಿಳೆಯರ ಏಷ್ಯಾಕಪ್ ಟಿ20 ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಸಂಜೆ 7:30-7:34, ಮುಂದುವರೆದು 7:45-8:45 ಹಾಗೂ 9:15 ಆಟದ ಮುಕ್ತಾಯದವರೆಗೂ ಕೇಳುವಿರಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಬ್ರಿಕ್ಸ್ ರಾಷ್ಟಗಳು ಇಂದು ಜಾಗತಿಕ ನಾವೀನ್ಯತೆ ಮತ್ತು ಹೊಸ ಪರಿಹಾರಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟ ವಿಶ್ವದ ಶೇಕಡ 50ರಷ್ಟು ಜನಸಂಖ್ಯೆ, ಶೇಕಡ 40ರಷ್ಟು ಜಿಡಿಪಿ ಹಾಗೂ ಶೇಕಡ 25ಕ್ಕೂ ಹೆಚ್ಚಿನ ಜಾಗತಿಕ ವ್ಯಾಪಾರವನ್ನು ಪ್ರತಿನಿಧಿಸುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಜಿಡಿಪಿಯು ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 2.5 ಪಟ್ಟು ಬೆಳೆದಿದ್ದರೆ ಬ್ರಿಕ್ಸ್ ದೇಶಗಳ ಒಟ್ಟು ಜಿಡಿಪಿಯು ಸುಮಾರು 4.5 ಪಟ್ಟು ಹಿಗ್ಗಿದ್ದು ವಿಶ್ವದ ಇತರ ದೇಶಗಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದೆ ಎಂದರು. ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಾರತವು ಜಾಗತಿಕ ಪ್ರಗತಿ ಮತ್ತು ಸ್ಥಿರತೆಗೆ ವಿಶ್ವಾಸಾರ್ಹ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದ ಅವರು, ಮೇಕ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಕೈಗೊಂಡು ಹಾಗೂ ಭಾರತದೊಂದಿಗೆ ನಾವೀನ್ಯತೆಯಲ್ಲಿ ತೊಡಗಿ ಜಗತ್ತಿಗಾಗಿ ವಿಸ್ತರಿಸುವಂತೆ ಜಾಗತಿಕ ನಾಯಕರಿಗೆ ಕರೆ ನೀಡಿದರು. ಕಡಲ ಮಾರ್ಗಗಳ ಸುರಕ್ಷತೆ ಮತ್ತು ಮುಕ್ತ ಪೂರೈಕೆ ಸರಪಳಿಯನ್ನು ಪ್ರತಿಪಾದಿಸಿದ ಪ್ರಧಾನಿ, ಬ್ರಿಕ್ಸ್ ದೇಶಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಜಾಗತಿಕ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಕಳೆದ 5 ವರ್ಷಗಳಲ್ಲಿ ಜಾಗತಿಕ ಜಿಡಿಪಿಯ ಶೇಕಡ 40ಕ್ಕೂ ಹೆಚ್ಚಿನ ಪಾಲು ಬ್ರಿಕ್ಸ್ ದೇಶಗಳಿಂದಲೇ ಬಂದಿದ್ದು ಬೃಹತ್ ದೇಶೀಯ ಮಾರುಕಟ್ಟೆಗಳು ಈ ಪ್ರಗತಿಗೆ ಬಲ ನೀಡಿವೆ ಎಂದರು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಅವರು, ತಯಾರಿಕೆ, ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳು ನಾಯಕತ್ವ ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ ಏಕಪಕ್ಷೀಯ ನಿರ್ಬಂಧಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪಂ ಸರ್ವಸನ್ನದ್ಧವಾಗಿದ್ದು ನಾಳೆಯಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್,

0: ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೊ ಸುಬಿಯಾಂಟೊ, ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಹಾಗೂ ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಸೇರಿದಂತೆ ಜಗತ್ತಿನ ಪ್ರಮುಖ ನಾಯಕರನ್ನು ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026 ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ನಾಳೆ ಆರಂಭವಾಗಲಿರುವ ಶೃಂಗಸಭೆಯ ಮೊದಲ ದಿನದಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರಿಗಾಗಿ ಒಳಗೊಳ್ಳುವಿಕೆಯ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯ ಸಶಕ್ತೀಕರಣ ಎಂಬ ವಿಷಯದ ಕುರಿತು ಮಹತ್ವದ ಸಭೆ ನಡೆಯಲಿದೆ. ತದನಂತರ ನಾಯಕರು ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವೀಕ್ಷಿಸಲಿದ್ದು ಜಂಟಿಯಾಗಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸಂಜೆ ಪ್ರಧಾನಿಯವರು ಗೌರವಪೂರ್ವಕವಾಗಿ ಆಯೋಜಿಸಲಿರುವ ಔತಣಕೂಟದಲ್ಲಿ ಜಾಗತಿಕ ನಾಯಕರು ಪಾಲ್ಗೊಳ್ಳಲಿದ್ದು ಶೃಂಗಸಭೆಯ ನಡುವೆಯೇ ಪ್ರಧಾನಿಯವರು ಪ್ರಮುಖ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿಯವರು ಹಾಗೂ ಆಹ್ವಾನಿತ ಪ್ರತಿನಿಧಿಗಳು ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಜಾಗತಿಕ ಸಮಗ್ರ ಪ್ರಗತಿಯ ಭವಿಷ್ಯದ ರೂಪುರೇಷೆ ಎಂಬ ಗೋಷ್ಠಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಭಾರತದ ಸುಧಾರಿತ ಡೀಪ್ಟೆಕ್ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಶಿಕ್ಷಣ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯವಾದ ಸ್ಥಿತಿ ಸ್ಥಾಪಕ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ತತ್ವಕ್ಕೆ ಪೂರಕವಾಗಿ ದೇಶದ ಪ್ರಮುಖ 37 ಡೀಪ್ಟೆಕ್ ನವೋದ್ಯಮಗಳು ಹಾಗೂ ತಾಂತ್ರಿಕ ಉದ್ಯಮಗಳು ತಮ್ಮ ನೂತನ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸುತ್ತಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಸಂಚಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಉಭಯ ನಾಯಕರು ಸಮಗ್ರವಾಗಿ ಪರಾಮರ್ಶಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾ ಹಾಗೂ ಕಪ್ಪು ಸಮುದ್ರದ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲಾಯಿತು. ಸಂಘರ್ಷಗಳು ಹಾಗೂ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಸೂಕ್ತ ಮಾರ್ಗ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಭಾರತ ಸಂಪೂರ್ಣ ನೆರವು ನೀಡಲು ಸಿದ್ದವಿದೆ ಎಂದು ತಿಳಿಸಿದರು. ಮತ್ತೊಂದೆಡೆ ಭಾರತದಲ್ಲಿ ಇದೇ ತಿಂಗಳ 9ರಿಂದ ಇಂದಿನವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ರಷ್ಯಾದ ಇನ್ನೋಪ್ರಾಮ್ ಇಂಡಿಯಾ ಅಂತಾರಾಷ್ಟೀಯ ಕೈಗಾರಿಕಾ ಪ್ರದರ್ಶನವನ್ನು ಉಭಯ ನಾಯಕರು ಶ್ಲಾಘಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ ಹಾಗೂ ಕೈಗಾರಿಕಾ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಈ ಪ್ರದರ್ಶನ ದಾರಿದೀಪವಾಗಿದೆ ಎಂದ ನಾಯಕರು, ಪ್ರದರ್ಶನ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಹಾಗೂ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ರಷ್ಯಾದಲ್ಲಿ ನಡೆಯಲಿರುವ 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರನ್ನು ಅಧ್ಯಕ್ಷ ಪುಟಿನ್ ಆಹ್ವಾನಿಸಿದ್ದು ಪ್ರಧಾನಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ಪರಿಸರ ವಿಜ್ಞಾನ, ಭದ್ರತೆ, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಮಾನವ ಅಭಿವೃದ್ಧಿಯ ಪರಸ್ಪರ ಸಂಯೋಜಿತ ವಲಯವಾಗಿ ಪರಿಗಣಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂ ವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕರಾವಳಿ ಪರಿಸರ ಭದ್ರತೆ ಮತ್ತು ಸುಸ್ಥಿರತೆ 2026 ಕುರಿತ ರಾಷ್ಟೀಯ ಸಮಾವೇಶವನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 11,000 ರಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿಯು ಸಮುದ್ರ ಸಂಪನ್ಮೂಲ ಹಾಗೂ ಕಡಲ ಆರ್ಥಿಕತೆಯ ಅಭಿವೃದ್ಧಿ ಅಭಿವೃದ್ಧಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಭಾರತದ ಕರಾವಳಿ ಹಾಗೂ ಸಮುದ್ರ ಪರಿಸರ ವ್ಯವಸ್ಥೆಯ ಸದ್ಬಳಕೆಗೆ ವೈಜ್ಞಾನಿಕ ಜ್ಞಾನ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ವಿಕಾಸವನ್ನು ಒಳಗೊಂಡ ಸಮಗ್ರ ವಿಧಾನ ಅನಿವಾರ್ಯವಾಗಿದೆ ಎಂದರು. ದೇಶದ ಬೃಹತ್ ಡೀಪ್ ಓಷನ್ ಮಿಷನ್ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು, ಭಾರತವು ಸ್ವದೇಶಿ ತಂತ್ರಜ್ಞಾನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಆಳ

0: ಸಮುದ್ರದ ಸಂಪನ್ಮೂಲಗಳ ಶೋಧನೆಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇಂದು ನವದೆಹಲಿಗೆ ಆಗಮಿಸಿದರು. ಅವರನ್ನು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಶಾಂತನು ಠಾಕೂರ್ ಬರಮಾಡಿಕೊಂಡರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ 2026ಕ್ಕೂ ಮುನ್ನ ರಷ್ಯಾ ಒಕ್ಕೂಟದ ಮೊದಲ ಉಪಪ್ರಧಾನಿ ಡೆನಿಸ್ ಮ್ಯಾಂತುರೋವ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಭೇಟಿ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ರಷ್ಯಾ ನಡುವಿನ ಸುದೀರ್ಘ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಸದೃಢಗೊಳಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಚೀನಾದ ಮೋಚಿಯಲ್ಲಿ ನಡೆದ ಜೂನಿಯರ್ ಏಷ್ಯಾಕಪ್ ಹಾಕಿ ಪಂದ್ಯಾವಳಿಯ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಜೂನಿಯರ್ ಪುರುಷರ ತಂಡ ಮಲೇಷಿಯಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡಿದೆ. ಭಾರತೀಯ ತಂಡದ ನಾಯಕ ಅನ್ಮೋಲ್ ಎಕ್ಕಾ 2 ಗೋಲು ಗಳಿಸಿದರೆ ಸುಖೇಂದರ್ 1 ಗೋಲು ಗಳಿಸಿದರು. 5 ಬಾರಿ ಚಾಂಪಿಯನ್ ಭಾರತ ತಂಡ ಚೀನಾ ತೈಪಿಯನ್ನು ಎ ಗುಂಪಿನ ಪಂದ್ಯದಲ್ಲಿ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಇನ್ನು ಮಹಿಳಾ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಮತ್ತು ಜೂನಿಯರ್ ಪುರುಷರ ಏಷ್ಯಾಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ.

ಎಲ್ಲರಿಗೂ ನಮಸ್ಕಾರ. ಸಮಯ ಸಂಜೆ 7:45 ಆಗಿದೆ. ಇದು ದಿನವಿಡೀ ಕೆಲಸ ಮಾಡಿ ಸ್ವಲ್ಪ ವಿರಾಮ ಕೊಟ್ಟು ಮನಸ್ಸಿಗೆ ಒಂದಷ್ಟು ನೆಮ್ಮದಿ ನೀಡುವಂತಹ ಸಮಯ. ಕೆಲಸ ಮುಗಿಸಿ ಮನೆ ಕಡೆಗೆ ಹೆಜ್ಜೆ ಹಾಕ್ತಾ ಇರೋರಿಗೆ, ಮನೆಯ ಕೆಲಸಗಳ ನಡುವೆ ರೇಡಿಯೋ ಕೇಳ್ತಾ ಇರೋರಿಗೆ, ದಿನದ ದಣಿವಿನ ನಡುವೆ ಒಂದಷ್ಟು ಒಳ್ಳೆ ಮಾತುಗಳಿಗಾಗಿ ಕಾಯ್ತಾ ಇರೋರಿಗೆ, ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯ ನಿಮ್ಮ ಪ್ರೀತಿಯ ಸಿರಿಗಂಧ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಜೊತೆ ಇರುವುದು ನಾನು, ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಂ ಎಸ್. ಸ್ನೇಹಿತರೆ, ನಾವೆಲ್ಲರೂ ಬೆಳಗ್ಗೆ ಎದ್ದು ಕಣ್ಣು ತೆರೆದ ಕ್ಷಣದಿಂದಲೇ ನಮ್ಮ ಓಟ ಶುರುವಾಗುತ್ತೆ. ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು, ಕೆಲಸಕ್ಕೆ ಹೋಗಬೇಕು, ಗುರಿ ತಲುಪಬೇಕು, ಹಣ ಸಂಪಾದಿಸಬೇಕು, ಕುಟುಂಬದ ಜವಾಬ್ದಾರಿ ನಿಭಾಯಿಸಬೇಕು, ಮಕ್ಕಳ ಭವಿಷ್ಯ ಕಟ್ಟಬೇಕು, ಹೀಗೆ ಒಂದರ ಹಿಂದೆ ಮತ್ತೊಂದು. ಒಂದು ಗುರಿ ಮುಗಿತೆಂದರೆ ಮತ್ತೊಂದು ಗುರಿ, ಒಂದು ಮೆಟ್ಟಿಲು ಹತ್ತಿದ್ರೆ ಮತ್ತೊಂದು ಮೆಟ್ಟಿಲು. ಆದರೆ ಯಾವತ್ತಾದರೂ ಒಂದು ಕ್ಷಣ ನಿಂತು ಯೋಚಿಸಿದ್ದೀವಾ? ಜೀವನದಲ್ಲಿ ಒಂದು ರೀತಿ ಓಡ್ತಾ ಇದ್ದೀವಿ ನಾವು. ಇಷ್ಟೆಲ್ಲ ಓಡ್ತಿರೋದು ಎಲ್ಲಿಗೆ? ಯಾರನ್ನ ಮೀರಿಸೋದಕ್ಕೆ, ಏನನ್ನ ಪಡೆಯೋದಕ್ಕೆ? ಮತ್ತೆ ಈ ಓಟದ ನಡುವೆ ನಾವು ಕಳೆದುಕೊಳ್ತಾ ಇರೋದಾದರೂ ಏನು? ಬಹುಶಃ ನಮ್ಮ ಜೊತೆ ಮಾತನಾಡೋಕ್ಕೆ ಕಾಯ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಸಮಯ ಇರಬಹುದು, ನಮ್ಮನ್ನು ನೋಡೋದು ಕಾಯ್ತಾ ಇರತಕ್ಕಂತಹ ಮನೆಯವರ ಜೊತೆಗಿನ ಒಂದು ಸಂಜೆ ಇರಬಹುದು, ನಮ್ಮದೇ ಮನಸ್ಸಿನ ಜೊತೆ ಕಳೆಯಬೇಕಾಗಿದ್ದ ಕೆಲವು ಕ್ಷಣನೂ ಇರಬಹುದು, ಅಥವಾ ನಾವು ಬದುಕಬೇಕೆಂದುಕೊಂಡಿದ್ದಂಥ ಆ ಸರಳವಾದ ಸುಂದರವಾದ ಜೀವನವೇ ಇರಬಹುದು. ಹಾಗಾದರೆ ಜೀವನವೆಂದರೆ ಗುರಿ ತಲುಪುವ ಓಟನ, ಅಥವಾ ಓಟದ ದಾರಿಯಲ್ಲಿರುವ ಕ್ಷಣಗಳನ್ನು ಅನುಭವಿಸುವಂತಹ ಪ್ರಯಾಣವ? ಈ ಸುಂದರ ಸಂಜೆಯ ಸಿರಿಗಂಧದಲ್ಲಿ ನಿಮ್ಮ ಜೊತೆ ಸೇರಿ ನಮ್ಮದೇ ಜೀವನದ ಈ ಓಟವನ್ನು ಒಮ್ಮೆ ಹಿಂತಿರುಗಿ ನೋಡೋಣ. ಇಂದಿನ ಸಿರಿಗಂಧ ಕಾರ್ಯಕ್ರಮವನ್ನು ಇದೀಗ ಆರಂಭಿಸೋಣ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸ್ನೇಹಿತರೆ, ನೀವು ಯಾರನ್ನಾದರೂ ಹೇಗೆ ನಡೀತಿದೆ, ಹೇಗಿದ್ದೀರಿ ಅಂತ ಕೇಳಿದರೆ ತುಂಬ ಬಿಸಿ, ಇದು ಇವತ್ತಿನ ಸಾಮಾನ್ಯ ಉತ್ತರ. ಬ್ಯುಸಿಯಾಗಿರೋದು ಈಗ ಒಂದು ರೀತಿಯಲ್ಲಿ ಹೆಮ್ಮೆ ವಿಷಯ ಆಗಿಬಿಟ್ಟಿದೆ. ಯಾರಾದರೂ ನನಗೆ ತುಂಬ ಕೆಲಸ ಇದೆ ಅಂದರೆ ಅವರು ಬಹಳ ಮುಖ್ಯವಾದ ವ್ಯಕ್ತಿ ಅನ್ನೋ ಭಾವನೆ. ಆದರೆ ಒಂದು ಪ್ರಶ್ನೆ, ಬ್ಯುಸಿಯಾಗಿರೋದು ಮತ್ತು ಪ್ರೊಡಕ್ಟಿವ್ ಆಗಿರೋದು ಒಂದೇನಾ? ನಮ್ಮ ಕೈಲಿ ಕೆಲಸ ತುಂಬ ಇರಬಹುದು, ಆದರೆ ಈ ಕೆಲಸಗಳಲ್ಲಿ ನಿಜವಾಗಿಯೂ ನಮ್ಮ ಜೀವನಕ್ಕೆ ಮುಖ್ಯವಾದವು ಎಷ್ಟು? ಒಮ್ಮೆ ಯೋಚಿಸಿ. ನಾವು ದಿನವಿಡೀ ಮೊಬೈಲ್ ನೋಡ್ತೇವೆ, ಸಂದೇಶಗಳಿಗೆ ಉತ್ತರಿಸ್ತೇವೆ, ಸೋಷಿಯಲ್ ಮೀಡಿಯಾ ನೋಡ್ತೇವೆ, ವಿಡಿಯೋಗಳನ್ನು ನೋಡ್ತೇವೆ, ರೀಲ್ಸ್ಗಳನ್ನು ನೋಡ್ತೇವೆ, ನ್ಯೂಸ್ ನೋಡ್ತೇವೆ, ಮತ್ತು ರಾತ್ರಿ ಇವತ್ತು ನನಗಾಗಿ ಸಮಯನೇ ಸಿಗಲಿಲ್ಲಪ್ಪ ಅಂತೀವಿ.

ಸಮಯ ಸಿಗಲಿಲ್ವೇ? ಅಥವಾ ಸಿಕ್ಕ ಸಮಯವನ್ನು ನಾವು ಬೇರೆ ಯಾವುದಕ್ಕೋ ಕೊಟ್ಬಿಟ್ವಾ? ಇವತ್ತು ರಾತ್ರಿ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನನ್ನ ಸಮಯವನ್ನು ನಾನು ನಿಯಂತ್ರಣ ಮಾಡ್ತಾ ಇದ್ದೀನಾ ಅಂತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಸ್ನೇಹಿತರೆ, ನಮ್ಮೆಲ್ಲರ ಜೀವನದಲ್ಲಿ ಎರಡು ಬಹಳ ಅಪಾಯಕಾರಿ ಪದಗಳಿವೆ. ಅವು ಯಾವುವು ಅಂತೀರಾ? ಮುಂದೊಂದು ದಿನ. ಈ ಮುಂದೊಂದು ದಿನ ನಾವು ಪ್ರವಾಸಕ್ಕೆ ಹೋಗ್ತೀವಿ ಅಂತ ಅನ್ಕೋತೀವಿ. ಮುಂದೊಂದು ದಿನ ನಾನೊಂದು ಪುಸ್ತಕ ಓದ್ತೇನೆ, ನನ್ನ ಸ್ನೇಹಿತನಿಗೆ ಕರೆ ಮಾಡ್ತೇನೆ, ಮುಂದೊಂದು ದಿನ ಅಪ್ಪ ಅಮ್ಮನ ಜೊತೆ ಹೆಚ್ಚು ಸಮಯ ಕಳೀತೇನೆ, ಅಥವಾ ಮುಂದೊಂದು ದಿನ ನನ್ನ ಹಳೆಯ ಹವ್ಯಾಸವನ್ನು ಮತ್ತೆ ಶುರು ಮಾಡ್ತೇನೆ ಅಂತ ಅನ್ಕೋತೀವಿ. ಮುಂದೊಂದು ದಿನ. ಆದರೆ ಆ ಒಂದು ದಿನ ಯಾವ ದಿನ? ನಾವು ಭವಿಷ್ಯಕ್ಕಾಗಿ ಬದುಕ್ತಾ ಇವತ್ತು ಅನ್ನೋದನ್ನು ಕಳ್ಕೊತಾ ಇದ್ದೀವ? ನಾಳೆ ಖಂಡಿತ ಬರುತ್ತೆ, ಆದರೆ ಇವತ್ತು ಮತ್ತೆ ಬರೋದಿಲ್ಲ. ಇಂದು ನಿಮ್ಮ ಮನಸ್ಸಿಗೆ ಹತ್ತಿರ ಇರುವಂತಹ ವ್ಯಕ್ತಿಗಳ ಜೊತೆಗೆ ಕರೆ ಮಾಡಿ ಮಾತಾಡಿ ಹೇಗಿದೆಯಾ ಅಂತ ಕೇಳಿ. ಅದಕ್ಕೆ ದೊಡ್ಡ ಕಾರಣ ಬೇಕಾಗಿಲ್ಲ. ಕೆಲವೊಮ್ಮೆ ಜೀವನದ ಅತ್ಯಂತ ಸುಂದರ ಕ್ಷಣಗಳು ದೊಡ್ಡ ಯೋಜನೆಗಳಿಂದ ಬರೋದಿಲ್ಲ, ಒಂದು ಸಣ್ಣ ಮಾತಿನಿಂದ ಬರುತ್ತೆ.

ಸ್ನೇಹಿತರೆ, ನಮ್ಮೆಲ್ಲರಿಗೂ ಹಣ ಬೇಕು, ಅದು ಸತ್ಯ. ಮನೆ ಖರ್ಚು, ಮಕ್ಕಳ ಶಿಕ್ಷಣ, ಭವಿಷ್ಯ, ಆರೋಗ್ಯ, ಭದ್ರತೆ, ಎಲ್ಲಕ್ಕೂ ಹಣ ಬೇಕು. ಆದರೆ ಒಂದು ಹಂತದ ನಂತರ ಪ್ರಶ್ನೆ ಬದಲಾಗುತ್ತೆ. ನನಗೆ ಎಷ್ಟು ಹಣ ಬೇಕು, ಇಲ್ಲ ನನಗೆ ಇನ್ನೆಷ್ಟು ಬೇಕು ಎಂಬ ಪ್ರಶ್ನೆ ಶುರುವಾಗುತ್ತೆ. ಇನ್ನೊಂದು ಮನೆ, ಇನ್ನೊಂದು ಕಾರು, ಇನ್ನೊಂದು ಪ್ರಮೋಷನ್, ಇನ್ನೊಂದು ಸ್ಯಾಲ್ರಿ ಹೈಕ್, ಇನ್ನೊಂದು ಅಚೀವ್ಮೆಂಟ್, ಹೀಗೆ ಓಡುತ್ತಲೇ ಇರ್ತೇವೆ. ಹಣ ನಮ್ಮ ಜೀವನವನ್ನು ಸುಲಭಗೊಳಿಸಬಹುದು, ಆದರೆ ಹಣ ಸಂಪಾದಿಸುವ ಓಟವೇ ಜೀವನವಾದರೆ, ಆಗ ನಾವು ಹಣವನ್ನು ಸಂಪಾದಿಸ್ತಿದ್ದೀವೋ ಅಥವಾ ಹಣಕ್ಕಾಗಿ ನಮ್ಮ ಸಮಯವನ್ನೇ ಮಾರ್ತಾ ಇದ್ದೀವೋ? ಒಮ್ಮೆ ನಿಮ್ಮ ಜೀವನದ ಬ್ಯಾಲೆನ್ಸ್ ಶೀಟನ್ನು ನೋಡಿ. ಹಣ ಎಷ್ಟು ಇದೆ ಅನ್ನೋದಕ್ಕಿಂತ ಸಂತೋಷ ಎಷ್ಟಿದೆ, ಸಮಯ ಎಷ್ಟಿದೆ, ಸಂಬಂಧಗಳು ಎಷ್ಟು ಜೀವಂತವಾಗಿವೆ, ಅದು ಮುಖ್ಯ. ಏನಂತೀರಿ?

ನನ್ನ ಮಗುವಿಗೆ ನನಗಿಂತ ಒಳ್ಳೆಯ ಜೀವನ ಬೇಕು, ಈ ಒಂದು ಆಸೆಯಿಂದ ಅವರು ಹಗಲು ಇರುಳು ದುಡಿತಾ ಇರ್ತಾರೆ. ಒಳ್ಳೆಯ ಶಾಲೆ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಮನೆ, ಒಳ್ಳೆಯ ಭವಿಷ್ಯ. ಆದರೆ ಮಕ್ಕಳಿಗೆ ನಾವು ಎಲ್ಲವನ್ನ ಕೊಡ್ತಾ ನಮ್ಮ ಸಮಯವನ್ನ ಕೊಡಲು ಮರ್ತಿದ್ದೇವಾ ಅಂತ ಯೋಚನೆ ಮಾಡಬೇಕು. ಮಗುವಿಗೆ ದುಬಾರಿಯಾದಂತಹ ಆಟಿಕೆ ಬೇಕೋ, ಅಥವಾ ತಂದೆಯ ಜೊತೆ ಅರ್ಧ ಗಂಟೆ ಆಟ ಆಡೋದು ಬೇಕೋ, ಮಗಳಿಗೆ ದೊಡ್ಡ ಉಡುಗೊರೆ ಬೇಕೋ, ಅಥವಾ ತಾಯಿ ಅವಳ ಮಾತನ್ನ ಮೊಬೈಲ್ ನೋಡದೆ ಕೇಳುವುದು ಬೇಕೋ. ಮಕ್ಕಳು ನಮ್ಮ ಹಣವನ್ನ ನೆನಪಿಟ್ಕೊಳ್ಳೋದಿಲ್ಲ, ಅವರು ನಮ್ಮ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಟ್ಕೊಳ್ತಾರೆ. ಆದ್ದರಿಂದ ಮಕ್ಕಳ ಭವಿಷ್ಯಕ್ಕಾಗಿ ಓಡಿ, ಆದರೆ ಅವರ ಬಾಲ್ಯವನ್ನು ದಾಟಿ ಓಡಬೇಡಿ.

ಸ್ನೇಹಿತರೆ, ಈಗ ಒಂದು ಸಣ್ಣ ಪ್ರಯೋಗ ಮಾಡೋಣ. ಈಗ ನೀವು ಈ ಕಾರ್ಯಕ್ರಮನ ಕೇಳ್ತಾ ಮೊಬೈಲ್ ಹಿಡಿದಿದ್ರೆ ಒಮ್ಮೆ ಸ್ಕ್ರೀನ್ ನೋಡದೆ 2 ನಿಮಿಷ ಕುಳಿತುಕೊಳ್ಳಿ. ಸಾಧ್ಯನಾ? ನಾವೆಲ್ಲ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರ್ತೀವಿ, ಮೆಸೇಜ್ಗಾಗಿ ಕಾಯ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾನಲ್ಲಿ ಲೈಕ್ಗಾಗಿ ಕಮೆಂಟ್ಗಾಗಿ ಕಾಯ್ತಾ ಇರ್ತೀವಿ. ಆದರೆ ನಮ್ಮ ಎದುರು ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನು ಮಾತನಾಡಿಸೋದಕ್ಕೆ ಆಗಲಿ, ಅವರ ಕಣ್ಣನ್ನು ನೋಡಿ ಮಾತನಾಡಿಸೋದಕ್ಕೆ ಎಷ್ಟು ಸಮಯ ಕೊಡ್ತೀವಿ ಹೇಳಿ? ಟೆಕ್ನಾಲಜಿ ನಮ್ಮ ಜೀವನವನ್ನು ಸುಲಭಗೊಳಿಸಿದೆ, ಆದರೆ ಕೆಲವೊಮ್ಮೆ ನಮ್ಮ ನಡುವಿನ ಅಂತರವನ್ನು ಸಹ ಹೆಚ್ಚು ಮಾಡಿಬಿಟ್ಟಿದೆ. ಒಂದೇ ಮನೆಯಲ್ಲಿ 4 ಜನ ಇರ್ತಾರೆ, 4 ಮೊಬೈಲ್, 4 ಸ್ಕ್ರೀನ್, ಆದರೆ ಅವರದೇ ಆದಂತಹ 4 ಬೇರೆ ಲೋಕಗಳೇ ಇರ್ತವೆ. ಇವತ್ತು ರಾತ್ರಿ ಊಟದ ಸಮಯದಲ್ಲಿ ಒಂದು ಪ್ರಯೋಗ ಮಾಡಿ, 10 ನಿಮಿಷ ಮೊಬೈಲ್ ಬದಿಗಿಡಿ, ಮಾತನಾಡಿ. ಬಹುಶಃ ಬಹಳ ದಿನಗಳ ನಂತರ ನಿಮ್ಮ ಮನೆಯಲ್ಲೊಂದು ಹೊಸ ಸಂಭಾಷಣೆ ಆರಂಭವಾಗಬಹುದು. ಏನಂತೀರಾ?

ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ. ಯಶಸ್ಸು ಅಂದರೆ ಏನು? ಒಳ್ಳೆಯ ಕೆಲಸ, ದೊಡ್ಡ ಮನೆ, ದೊಡ್ಡ ಸಂಬಳ, ಪ್ರಶಸ್ತಿ, ಹೆಸರು, ಅಥವಾ ರಾತ್ರಿ ತಲೆದಿಂಬಿಗೆ ತಲೆ ಇಟ್ಟು ಮಲಗಿದಾಗ ಇಂದು ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿಕೊಳ್ಳುವಂತಹ ಸಾಮರ್ಥ್ಯನ? ನಾವು ಬೇರೆಯವರ ಯಶಸ್ಸನ್ನು ನೋಡಿ ನಮ್ಮ ಜೀವನವನ್ನು ಅಳಿತೀವಿ. ಅವನಿಗೆ ಪ್ರಮೋಷನ್ ಆಯಿತು, ಅವಳು ಹೊಸ ಮನೆ ತಗೊಂಡ್ಳು, ಅವರು ವಿದೇಶಕ್ಕೆ ಹೋದರು, ಇವನು ಬಿಸ್ನೆಸ್ ಶುರು ಮಾಡ್ದ, ಹೀಗೆ ಹೋಲಿಸ್ತಾ ಹೋಗ್ತೇವೆ. ನಮ್ಮದೇ ಜೀವನದ ಸಂತೋಷವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ನೆನಪಿಡಿ, ನಿಮ್ಮ ಜೀವನ ಒಂದು ರೇಸ್ ಅಲ್ಲ, ನಿಮ್ಮ ದಾರಿ ನಿಮ್ಮದು. ಬೇರೆಯವರ ಗಡಿಯಾರಕ್ಕೆ ನಿಮ್ಮ ಜೀವನವನ್ನು ಹೊಂದಿಸಬೇಕಾಗಿಲ್ಲ. ನಿಮ್ಮ ವೇಗ ನಿಧಾನವಾಗಿರಬಹುದು, ಅದು ತಪ್ಪಲ್ಲ, ಮುಂದೆ ಸಾಗ್ತಾ ಇದ್ರೆ ಸಾಕು.

ಸ್ನೇಹಿತರೆ, ನಾವು ಎಲ್ಲರಿಗೂ ಸಮಯ ಕೊಡ್ತೀವಿ, ಕುಟುಂಬಕ್ಕೆ, ಕೆಲಸಕ್ಕೆ, ಸ್ನೇಹಿತರಿಗೆ, ಸಮಾಜಕ್ಕೆ. ಆದರೆ ನಮಗಾಗಿ ನನಗೆ ಸಮಯ ಇಲ್ಲ, ಈ ಮಾತನ್ನು ಎಷ್ಟು ಬಾರಿ ಹೇಳಿರ್ತೀರಿ? ನಿಮಗಾಗಿ ಸಮಯ ಅಂದರೆ ಒಂದು ದೊಡ್ಡ ವೆಕೇಷನ್ ಏನು ಬೇಕಿಲ್ಲ. ಬೆಳಗ್ಗೆ ಒಂದು 10 ನಿಮಿಷ ನಡೆಯೋದು, ಒಂದು ಪುಸ್ತಕದ 2 ಪುಟಗಳನ್ನು ಓದೋದು, ಹಳೆಯ ಹಾಡುಗಳನ್ನು ಕೇಳೋದು, ತೋಟದಲ್ಲಿ ಕುಳಿತುಕೊಳ್ಳೋದು, ಒಬ್ಬರೇ ಚಹಾ ಕುಡಿಯೋದು, ಮೌನವಾಗಿರುವುದು, ಇವೆಲ್ಲವೂ ಜೀವನದ ಭಾಗ. ನಿಮ್ಮ ಜೀವನದಲ್ಲಿ ನೀವು ಮುಖ್ಯ ವ್ಯಕ್ತಿ. ಆದ್ದರಿಂದ ನಿಮ್ಮನ್ನು ನೀವು ನೋಡಿಕೊಳ್ಳೋದು ಸ್ವಾರ್ಥ ಅಲ್ಲ, ಅದು ಅಗತ್ಯ. ಇವತ್ತು ರಾತ್ರಿ ನಿಮ್ಮ ಕ್ಯಾಲೆಂಡರ್ನಲ್ಲಿ ಒಂದು ಸಣ್ಣ ಜಾಗವನ್ನು ನಿಮಗಾಗಿ ರಿಸರ್ವ್ ಮಾಡಿಡಿ.

ಸ್ನೇಹಿತರೆ, ಒಮ್ಮೆ ಕಲ್ಪಿಸ್ಕೊಂಡು ನೋಡಿ, ನಿಮ್ಮ ಬಳಿ ಹೆಚ್ಚು ಹಣ ಇಲ್ಲ, ಆದರೆ ಆರೋಗ್ಯ ಚೆನ್ನಾಗಿದೆ, ಕುಟುಂಬ ನಿಮ್ಮ ಜೊತೆ ಇದೆ, ಕೆಲವು ಒಳ್ಳೆಯ ಸ್ನೇಹಿತರು ಕೂಡ ನಿಮ್ಮ ಜೊತೆ ಇರ್ತಾರೆ, ಮನೆಗೆ ಹೋದಾಗ ನಿಮಗಾಗಿ ಕಾಯುವವರು ಇರ್ತಾರೆ, ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ, ಇಷ್ಟು ಸಾಕಲ್ವೇ? ನಾವು ಇನ್ನಷ್ಟು ಅನ್ನುವಂಥ ಪದದ ಹಿಂದೆ ಓಡ್ತಾ ಸಾಕು ಅನ್ನುವ ಪದದ ಸೌಂದರ್ಯವನ್ನು ಮರೆತಿದ್ದೀವಿ. ಏನಂತೀರಾ? ಜೀವನದಲ್ಲಿ ಎಲ್ಲವನ್ನ ಪಡಿಬೇಕಂತಿಲ್ಲ, ಕೆಲವು ವಿಷಯಗಳನ್ನು ಅನುಭವಿಸಬೇಕು, ಕೆಲವು ಜನರನ್ನು ಪ್ರೀತಿಸಬೇಕು, ಕೆಲವು ಕ್ಷಣಗಳನ್ನು ಉಳಿಸಿಕೊಳ್ಳಬೇಕು, ಮತ್ತು ಕೆಲವೊಮ್ಮೆ ಏನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಬೇಕು, ಅದು ಕೂಡ ಜೀವನವೇ ಅಲ್ವಾ?

ಸ್ನೇಹಿತರೆ, ಹಾಗಾದರೆ ನಾವು ಓಡಬಾರ್ದಾ? ಖಂಡಿತ ಓಡಬೇಕು. ಕನಸಿಗಾಗಿ ಓಡಿ, ಕುಟುಂಬಕ್ಕಾಗಿ ಓಡಿ, ನಿಮ್ಮ ಬೆಳವಣಿಗೆಗಾಗಿ ಓಡಿ, ನಿಮ್ಮ ಗುರಿಗಾಗಿ ಓಡಿ. ಆದರೆ ಮಧ್ಯೆ ಮಧ್ಯೆ ನಿಲ್ಲಿ, ಹಿಂದೆ ನೋಡಿ. ನೀವು ಎಷ್ಟು ದೂರ ಬಂದಿದ್ದೀರಿ ಅಂತ ನೋಡಿ, ನಿಮ್ಮ ಜೊತೆ ಬಂದವರನ್ನು ನೋಡಿ,

ಕೈ ಹಿಡಿದವರನ್ನು ನೆನೆಸ್ಕೊಳ್ಳಿ. ಮತ್ತು ಮುಖ್ಯವಾಗಿ ನೀವು ಈ ಪ್ರಯಾಣದಲ್ಲಿ ನಿಮ್ಮನ್ನೇ ಕಳೆದುಕೊಂಡಿಲ್ವಲ್ಲ ಅಂತ ಕೇಳ್ಕೊಳ್ಳಿ. ಸ್ನೇಹಿತರೆ, ಜೀವನ ಒಂದು ಮ್ಯಾರಥಾನ್ ಆಗಿರಬಹುದು, ಆದರೆ ಫಿನಿಷ್ ಲೈನ್ ತಲುಪೋದಕ್ಕಷ್ಟೇ ಅಲ್ಲ, ಮ್ಯಾರಥಾನ್ ದಾರಿಯಲ್ಲಿರುವ ದೃಶ್ಯಗಳನ್ನು ನೋಡಲು ಕೂಡ ಹೌದು. ಆದ್ದರಿಂದ ಓಡಿ, ಆದರೆ ಬದುಕುತ್ತಾ ಓಡಿ.

ಸ್ನೇಹಿತರೆ, ಇವತ್ತಿನ ಈ ಒಂದು ಗಂಟೆಯ ಸಿರಿಗಂಧ ಕಾರ್ಯಕ್ರಮ ಮುಗಿಯುವ ಸಮಯ ಬಂದಾಯಿತು. ನಾವು ಮತ್ತೆ ನಮ್ಮ ಜೀವನದ ಓಟಕ್ಕೆ ಮರಳುತ್ತೀವಿ. ನಾಳೆ ಮತ್ತೆ ಕೆಲಸ ಇರುತ್ತೆ, ಜವಾಬ್ದಾರಿಗಳಿರುತ್ತೆ, ಗುರಿಗಳಿರುತ್ತೆ, ಕನಸುಗಳಿರುತ್ತೆ, ಓಟನೂ ಇರುತ್ತೆ. ಆದರೆ ಇವತ್ತಿನಿಂದ ಒಂದು ಸಣ್ಣ ಬದಲಾವಣೆ ಮಾಡಿಕೊಳ್ಳೋಣ. ದಿನಕ್ಕೆ ಕೆಲವು ನಿಮಿಷ ನಮಗಾಗಿ, ನಮ್ಮವರಿಗಾಗಿ, ನಮ್ಮ ಮನಸ್ಸಿಗಾಗಿ, ಮತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೋಡ್ಕೊಳ್ಳೋದಕ್ಕಾಗಿ ಮೀಸಲಿಡೋಣ. ಯಾಕಂದರೆ ಜೀವನದಲ್ಲಿ ಕೊನೆಯಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಾನು ಇನ್ನಷ್ಟು ಕೆಲಸ ಮಾಡಬೇಕಿತ್ತ ಅನ್ನುವ ಪ್ರಶ್ನೆಯಾಗಿಂತ ನಾನು ಇನ್ನಷ್ಟು ಬದುಕಬೇಕಿತ್ತ ಅನ್ನುವ ಪ್ರಶ್ನೆಯಾಗಿರಬಹುದು. ಹಾಗಾಗಿ ಓಡಿ, ಆದರೆ ಬದುಕನ್ನು ಮೀರಿಸಿ ಓಡಬೇಡಿ. ಸಂಪಾದಿಸಿ, ಆದರೆ ಸಮಯವನ್ನು ಕಳೆದುಕೊಳ್ಬೇಡಿ. ಕನಸನ್ನು ಕಾಣಿ, ಆದರೆ ಇಂದಿನ ದಿನವನ್ನು ಮರಿಬೇಡಿ. ಮತ್ತು ಮುಂದಿನ ಬಾರಿ ನೀವು ಯಾರನ್ನಾದರೂ ಕೇಳಿದಾಗ ಹೇಗಿದ್ದೀರಿ ಅಂದಾಗ ಅವರು ಬ್ಯುಸಿ ಇದ್ದೀನಿ ಅಂತ ಹೇಳಿದರೆ ಒಂದು ಕ್ಷಣ ನಗ್ತಾ ಕೇಳಿ, ಬ್ಯುಸಿ ಆದರೆ ಖುಷಿಯಾಗಿದ್ದೀರಲ್ವಾ? ಬಹುಶಃ ಈ ಒಂದು ಪ್ರಶ್ನೆ ಅವರ ಇಡೀ ದಿನವನ್ನು ಬದಲಾಯಿಸಬಹುದು. ಇಷ್ಟದ್ದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಮ್ ಎಸ್. ಈ ಸಂಜೆಯನ್ನು ಸ್ವಲ್ಪ ನಿಧಾನವಾಗಿ ಅನುಭವಿಸಿ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಕೇಳಿ ಕಾರ್ಯಕ್ರಮದ ಕಡೆಯ ಗೀತೆ.

0: ಸುದ್ದಿದೆ ಯಾಕು.
1: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರ ಹಾಡುಗಾರಿಕೆ, ವಯಲಿನ್ ಬಿ ಯು ಗಣೇಶ್ ಪ್ರಸಾದ್, ಮೃದಂಗ ಹೆಚ್ ಎಸ್ ಸುಧೀಂದ್ರ ಹಾಗೂ ಘಟ ಎಸ್ ಎನ್ ನಾರಾಯಣಮೂರ್ತಿ ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು, ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಬನಾರ್ ವಲ್ಥೂರ್ ಅವರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

0: ಇನೀಗ ಕೇಳಿ ದಿಲ್ ಕಾ ತಕ್ ಚಿತ್ರದ ಗೀತೆ. ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ರವಿ ಅವರ ಸಂಗೀತ.
1: ಗಿರಾತೆ ಯೆ ಮೌ

ಇನ್ನೀಗ ಕೇಳಿ ಮಿಥುನ್ ಅವರ ಸಾಹಿತ್ಯ ಸಂಗೀತ ಹಾಗೂ ಇವರ ಜೊತೆ ಅರ್ಜಿತ್ ಸಿಂಗ್ ಅನಿರುದ್ಧ್ ಭೋಲಾ ಅವರ ಧ್ವನಿ ಇರುವ ಸನಂ ರೇ ಚಿತ್ರದ ಗೀತೆ.

ಇನ್ನೀಗ ಕೇಳಿ ಶ್ರುತಿಕಾ ಸಮುದ್ರಾಲ ಹಾಗೂ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮಾರ್ಟಿನ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿರುವುದು ಅರ್ಜುನ್ ಎಪಿ ಹಾಗೂ ಸಂಗೀತ ನಿರ್ದೇಶನ ಮಾಡಿರುವುದು ಮಣಿ ಶರ್ಮಾ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾದ ಗೀತಾ ಚಂದ್ರಕ್ಕೆ ಮೆಲೋಡಿ ಟೈಮ್ಸ್ ಕಾರ್ಯಕ್ರಮದಲ್ಲಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಸುರಭಿ ಪ್ರಸಾದ್ ಅವರಿಂದ ದೇವರ ನಾಮಗಳು. 6:30 ಚಿಂತನ ಶಾಂತಲಾ ನಾಗರಾಜು ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ. ಇನ್ನು 7:15 ಭಾವಗೀತೆಗಳು, ಪ್ರಭಾ ಜೆ ಇನಾಮದಾರ್ ಅವರು.

ಇಂದ 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ವಿಷಯ ಋತುಬಂಧ. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 9:05ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ಇನ್ನು 9:10ಕ್ಕೆ ಗೀತಪಲ್ಲವ, 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನ್ಹೆರೆಪಲ್, 11:00ಗೆ ಸವಿನೆನಪು, 11:30ಕ್ಕೆ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ, ಪ್ರಸ್ತುತಿ ರಜನಿ ಜಿಆರ್, ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 1:00ಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಗ್ರಿ ಉಡಾನ್ ಕುರಿತು ಮಾತನಾಡುತ್ತಾರೆ ಎಂ ರವಿ ಅವರು. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಹಕ್ಕಿಯ ಬಳಗ, ಉಳಿದಿರುವ ನೆರಳು, ಒಂದು ಮರದ ಆತ್ಮಕಥೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. ಇನ್ನು 3:00ಗೆ ಗುಲ್ಮೊಹರ್. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಗಿರ್ಮೆಟ್, 6:15ಕ್ಕೆ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30ಕ್ಕೆ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. ಇನ್ನು 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ, ಈ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರದಲ್ಲಿ ಜನಪದ ಸಂಗೀತ, ಮಾಗಡಿ ತಾಲೂಕು ಸಾತನೂರಿನ ರಂಗಸ್ವಾಮಯ್ಯ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ಇನ್ನು 7:45ಕ್ಕೆ ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ, 8:00ಗೆ ಸಿರಿಗಂಧ ಮೂಡಿಬರುವುದು. ಇನ್ನು 9:15ಕ್ಕೆ ಭಾವಗೀತೆಗಳು ಡಿ ಪುಷ್ಪಲತಾ ಚಂದ್ರಹಾಸ್ ಅವರಿಂದ. 9:30ಕ್ಕೆ ಯುವವಾಣಿ, ಯುವ ಪ್ರತಿಭೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನು ಅಭ್ಯಾಸ ಮಾಡುತ್ತಿರುವ ಸ್ಮೃತಿ ಎಸ್ ಸಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಅಶ್ವಿನ್ ಎಂ ದಾಲ್ವಿ ಅವರಿಂದ ಸ್ವರ್ಬಹಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಜೈಪುರ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಆಕಾಶವಾಣಿ ಇದೀಗ ಸಮಯ 11:05 ಆಗಲಿದ್ದು, ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani, the news read by Saira Mujtaba. Prime Minister Narendra Modi and Russian President Vladimir Putin reviewed the progress in bilateral cooperation in political, economic, defense, energy, space, skill mobility and people-to-people domains today.

ಗದಗ ಬಿಗೇರಿಯ ಮಾರುತ್ಯಪ್ಪ ಬಿ ಭಜಂತ್ರಿ ಹಾಗೂ ಮೇಳದವರಿಂದ ಸನಾದಿವಾದನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಕಾಳಿಂಗ ಬಿಳಿಯತ್ತ ನಿಂಗ,
2: ಕರಿಯತ್ತ ಕಾಳಿಂಗ
3: ಬಿಳಿಯತ್ತ ಮಾನಿಂಗ,
2: ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ.
1: ಬಿಳಿಯತ್ತ ಮಾನಿಂಗ.
2: ಇಂದಿನ ವಿಷಯ ಮೂತ್ರಕೋಶದ ಹರಳು.
1: ರೈತ

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕ.
1: ಕಿರುನಾಟಕ ಹರಳು ಆಗದಿರಲಿ ಉರುಳು.

0: ಅವ್ರ ನೆನಪ್ ಮಾಡ್ಕೊಳಕತ್ತಾರ
1: ಮನದೊಳಗ
0: ನೋಡ್ರಿ.
1: ಹೌದು ಅಂದ್ರ ಯಾಕೆ ನೆನೆಸ್ತಿ ಶಿವಣ್ಣ ಅಂತಂದ್ರ, ಈಗ ನನಗೆ ಗೌಡಶಣಿಗೆ ಏನಾಗ ಗುರುತನ, ನೀವೊಂದಿಷ್ಟು ವಿಷಯ ತಿಳ್ಕೊಂಡು ನಮ್ಗೆ ಹೇಳ್ತಾರೆ.
0: ಹೌದು,
1: ಆದ್ರೆ ನಾವು ತಿಳ್ಕೊಂಡು ನಾವು ಹೇಳಿಕ್ಕಿದ್ದನ್ನ ಕೇಳಲಿಕ್ಕೂ ಬಹಳ ಮಂದಿ ತಯಾರದಾರ.
0: ಖರೆ ಅದ,
1: ಹೌದಿಲ್ಲ ಖರೆ. ಆಕೆ ಹೊರಗೆ ಹೋದಾಗ ಅಲ್ಲಿ ಕೇಳ್ತಾರೆ ಮಂದಿ, ನನಗೂ ಕೇಳ್ತಿರ್ತಾರ. ಅದಕ್ಕೆ ನಮಗೇನು ಅಂತಂದ್ರೆ ನಾಳೆ ಒಂದೇನು ಬೇರೆ ವಿಷಯ ಹೇಳ್ಬೇಕಲ್ಲ, ಹೇಳಿದ್ ಹೇಳಿದ್ರೆ ಏ ನೋಡ್ರಿ ಹೇಳಿದ್ ಹೇಳ್ತಾರ ತೋ ಅಂತ ಹಿಂಗಾಗ್ಬಿಡದಲ್ಲ, ಅದು ಸಂಕಟ ನಮಗದ.
0: ಖರೆ ಅದ್ರಿ ಗೌಡ್ರೆ,
1: ಅದ ಸಲ ನೆನೆಸ್ತಿರ್ತೀನಿ.
0: ಆಮೇಲೆ ನಂದು ಹೆಂಗ್ ವಿಚಾರ ಕೇಳು, ಈಗ ನಾನು ಹೋಗಿರ್ತೀನಿ ಡಾಕ್ಟರ್ ಸಾಹೇಬ್ರ ಕಡೆ ವಿಷಯ ಎಲ್ಲ ತಿಳ್ಕೊಂಡಿರ್ತೀನಿ, ಅದು ನನ್ನೊಳಗೆ ಒತ್ತಡ ಆಗಿರ್ಬಿಟ್ಟಿರ್ತೈತಿ. ಯಾವಾಗ ಇದನ್ನ ನಾನು ನಿಮ್ ಮುಂದೆ ಹೇಳಬೇಕು, ಯಾವಾಗ ನಾನು ಆರಾಮ ಆಗಬೇಕು?
2: ಅಂದ್ರೆ
1: ಶಿವಣ್ಣ, ಪ್ರತಿಯೊಬ್ಬರೊಳಗೂ ಏನಿರ್ಬೇಕು ಅಂತ ಹಂಬಲ ಅಂದ್ರೆ, ಒಳ್ಳೆಯದನ್ನ ತಿಳ್ಕೊಳ್ಬೇಕು, ಒಳ್ಳೆಯದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು. ಅಂದ್ರೆ ಜೀವನದೊಳಗ ನಾವೆಲ್ಲರೂ ಇದು ಮಾಡಿದೀವಿ ಅಂತಂದ್ರೆ ಎಲ್ಲರೂ ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ.
0: ಹೌದಲ್ರಿ ಗೌಡ್ರ, ಈಗ ಒಂದು ಹೇಳಿದ್ನ ಇನ್ನೊಂದು ಐತ್ರಿ ಗೌಡ್ರ, ಒಂದು ವಿಚಾರ
1: ಇದು ಯಾಕೋ ಅವನು ಸೌಂಡ್ ಕೇಳಿದ್ದು ಬ್ಯಾರೆ ಏನೋ.
0: ಈಗ ಏನಪ್ಪಾ ಅಂತಂದ್ರೆ ಒಂದು ವಾರ ಆಗುತ್ತಲೇ ಗೌಡ್ರ ಮನೇದು ಸ್ವಲ್ಪ ನೆನಪಾಗಕ್ಕೆ ನೋಡ್ರಿ ನನಗೆ
1: ಸ್ವಲ್ಪ ಸ್ವಾರ್ಥ ಇರ್ಬೇಕಲ್ಲಪ್ಪ, ಎಲ್ಲ ನಿಸ್ವಾರ್ಥ ಅಂತಂದ್ರೆ ಹೆಂಗಾಗ್ತದೆ ಗೌಡ್ಸಣ್ಣ.
0: ಅದಕ್ಕೆ ಎರಡು ಆದಂಗ ಆಯ್ತು, ಬರೋಬ್ಬರಿನ ಆಯ್ತು, ಮತ್ ಎಲ್ಲರಿಗೂ ತಿಳಿದಂಗನು ಆಯ್ತು ಅಂತ ಹೇಳಿ
1: ಇರ್ಲಿ. ಮತ್ತ ಹೋಗಿದ್ದೆ ಹೆಂಗ ದವಾಖಾನೆಗೆ,
0: ಮತ್ತ ಅದನ್ನ ಬಿಡ್ತೀನಿ.
1: ಮತ್ ಏನ್ ವಿಷಯದ ಮ್ಯಾಲೆ ಇವತ್ತು ಮಾಹಿತಿ ತಂದೇವ್ ಮೊದಲು ಹೇಳೋಣ.
0: ಹೇಳ್ತೀನಿ ಗೌಡ್ರ, ಏನಾಯ್ತ್ರಿ ಮೊನ್ನೆ ನಮ್ಮ ಕಲ್ಲಪ್ಪದಾನಲ್ರಿ,
2: ಹೌದು,

0: ತಿಳ್ಕೊಂಡು ಹೋಗದೇನೆ.
1: ಹ್ಮ್, ಇದು ಮನಸ್ಸಿನಾಗಿತ್ತರೆ ಆಮೇಲೆ ಡಾಕ್ಟರ್ ಸಾಹೇಬ್ರು ಭೇಟಿ ಆದ್ರು ಬಾರಪ್ಪ ಶಿವಣ್ಣ ಮತ್ತೆ ಏನೇನ್ ಸುದ್ದಿ ಅಂತ ಹೇಳಂತಂದ್ರು. ನಾ ಅಂದೆ, ಡಾಕ್ಟರ್ ಸಾಹೇಬ್ರ ಒಂದ್ ಮಾತು ಹೇಳ್ರಿ ನೀವು, ದನಗಳಿಗೆ ಮನುಷ್ಯರಿಗೆ ಏನ್ ಅಂತ ವ್ಯತ್ಯಾಸ ಇಲ್ಲ ಅಂತ ಹೇಳಿ ನೀವು ಯಾವಾಗಿಂದ ಹೇಳ್ತಾ ಇದ್ದೀರಿ, ಮತ್ತ ಈಗ ಹುಷಾರೊಳಗ ಈಗ ಮೂತ್ರದೊಳಗ ಹರಳಾಗ್ತಾವ, ಮತ್ತ ದನಗಳಲ್ಲಿ ಎಂದಾದ್ರೂ ಹಿಂಗ ಆಗೋದ ಸಾಧ್ಯತೆಗಳದಾವ ಅಂತ ಹೇಳಿ ಸುಮ್ ಒಂದ್ ಕೇಳಂಗ್ ಕೇಳಿದ್ರಿ, ಯಾಕಂತಂದ್ರ ಜ್ಞಾನ ಇರಬೇಕು ನೋಡ್ರಿ ಅಂದ ಕೂಡಲೇ ಏನೋ ಶಿವಣ್ಣ ಅಂತಂದ್ರು. ಭಾರಿ ವಿಚಾರ ಮಾಡಾಗ ಬಿಡು ನೀನು ಅಂತೇಳಿ ಭಾಳ ಶಣೆ ಆಗ್ಯಂದ್ರಿ. ಹ್ಞೂನ್ರಿ, ಎಲ್ಲಾರ ಜೋಡಿ ಕೂಡಿ ಮತ್ತೆ ನಾವು ಹಂಗೆ ಆಗಿದ್ರಿ ಅಂದ ಕೂಡಲೇ ಅವ್ರು ಮತ್ತ ಅದನ್ನೇ ಹೇಳಿದ್ರ, ಅಲ್ಲಪ್ಪ ಶಿವಣ್ಣ ಬಹಳ ಚಲೋ ವಿಚಾರ ಕೇಳ್ದಿ, ಈಗ ನಾನು ಮೊದ್ಲೇ ಹೇಳಿನಿ ಈ ಜೀವ ಅಂತಂದ ಕೂಡಲೇ
0: ಎಲ್ಲಾದ್ರೂ
1: ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಂಗ ಇರ್ತದೆ. ಯಾಕಪ್ಪ ಅಂತಂದ್ರೆ ಈಗ ಪರಿಸರದೊಳಗು ಅಂತದೇ ವ್ಯವಸ್ಥಾ ಅದ, ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಅಲ್ಲಿ ಮನುಷ್ಯರಿಗೆ ಏನು ಪರಿಸರದಿಂದ ತೊಂದರೆಗಳಾಗ್ತಾವ ಪ್ರಾಣಿಗೂ ಅದರಿಂದ ತೊಂದರೆಗಳು ಆಗೇ ಆಗ್ತಾವ ಅನ್ನುವಂತ ಒಂದು ಮಾತನ್ನು ಹೇಳಿದ್ರೆ ಏನ್ರಿ ಅಂದ್ರ ಮನುಷ್ಯರೊಳಗ ಮೂತ್ರದ ಹರಳು ಹೆಂಗ ಆಗ್ತಾವ ದನಗಳಲ್ಲಿ ಕೂಡ ಆಗ್ತಾವ ಅನ್ನುವಂಥದ್ದು ಅವ್ರ ತಾತ್ಪರ್ಯ. ಅದರಿಂದ ಬಹಳ ತ್ರಾಸ ಆಗ್ತದ. ಏನಪ್ಪಾ ಅಂತಂದ್ರೆ ಅವ್ಕೆ ಹೇಳಕ್ ಬರಂಗಿಲ್ಲ, ಅಷ್ಟೇ ನಾಲಿಗೆ ಹೇಳಕ್ ನಾಲಿಗೆ ಬರಂಗಿಲ್ಲ. ಆದ್ರೆ ನಾಲಿಗಿಲ್ಲ ಅಂತ ಹೇಳಿ ನಾವು ಕಿವುಡಾಗಿ ಸುಮ್ಮನೆ ಬರಂಗಿಲ್ಲ,
2: ಕಿವುಡು ಆಗಬಾರ್ದು ಕುಡು ಆಗಬಾರ್ದು
0: ಕುರುಡಾಗಬಾರ್ದು. ಕೆಲಸ
2: ಮಾಡ್ತಿರ್ತೀವಿ ತಿಳುವಳಿಕೆಯೊಳಗ ನಡವಳಿಕೆಯೊಳಗ ಏನಾದ್ರೂ ಬದಲಾವಣೆ, ನಾವ್ ಅದನ್ನ ಗಮನಿಸ್ಬೇಕು. ಅಲ್ಲಿ ಏನೋ ಒಂದು ಸಮಸ್ಯೆ ಇದ್ದಾಗ ಬದಲಾವಣೆ ಆಗ್ತದೆ. ಕೆಲವೊಂದ್ಸಲ ಕೂಡಿದ್ರು ಕೂಡಲ್ಲ, ಕೆಲವೊಂದ್ಸಲ ನೊಗ ಹಾಕೊಂಡೇನೆ ಹರಡ್ಲಿಕ್ಕೆ ಶುರು ಮಾಡ್ತವ. ಈಗ ನೊಗಾಣ ಹರಡ್ಲಿತ್ತಂದ್ರೆ ಅಲ್ಲಿ ಏನಾರ ನೊಗದ
1: ಹುಣ್ಣಾಗಿದೆ ಭಾವ
2: ಬಂದ ಅಂತ ಅನಿಸ್ತದೆ. ಕೂಡ್ಲಿಲ್ಲ ಅಂತಂದ್ರೆ ಜಲ್ದಿ
1: ಅಂದ್ರ ಅದ್ರ ಬಾಡಿ ಲ್ಯಾಂಗ್ವೇಜ್ ಅಂತಂದ್ರಿ ಡಾಕ್ಟರ್ ಸಾಹೇಬ್ರು. ಬಾಡಿ ಲ್ಯಾಂಗ್ವೇಜ್ ಅಂತಂದ್ರೆ ಶಾರೀರಿಕ ಭಾಷೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇ ಬಹಳ ಮುಖ್ಯ ರೈತರಾದವರಿಗೆ ಅಂತ ಹೇಳಿದ್ರು. ಹ್ಯಾಂಗ್ರಿ ಡಾಕ್ಟರ್ ಸಾಹೇಬ್ರು ಅವು ಏನ್ ಮಾಡ್ತಾವ ಈಗ ಮೂತ್ರಕೋಶದೊಳಗೆ ಹಳ್ಳಾದು ಅಂತಂದ್ರೆ ಅವು ಹೆಂಗ್ ಮಾಡ್ತಾವ್ರಿ?

0: ಏನ್ ಇರ್ತೈತಿ ಅದ್ರೊಳಗ ಅಂತ ಹೇಳಿ ನಾ ಕೇಳಿದೆ.
1: ಮನುಷ್ಯರಿಗೆ ನಮ್ಮನೆಗೆ ಹೊಟ್ಟೆ ನೋಯೋದು, ಟೊಂಕ ಇದಾಗೋದು ಅನ್ಕೋತೀವಿ ನಾವು.
2: ಆಮೇಲೆ ಹೇಳ್ತಾರಲ್ಲಪ್ಪ ನನಗೆ ಇಂತಲ್ಲಿ ಬ್ಯಾನ್ ಆಗ್ಲಿಕ್ಕದ ಅಂತ ಹೇಳ್ತಾರೆ.
0: ಸರಳವಾಗಿ ಹೇಳ್ಬೋದು.
2: ಈ ದನಗಳ ಮತ್ತೆ ಹೆಂಗ್ ಹೇಳಲಿಕ್ಕೆ ಆಗಂಗಿಲ್ಲ,
0: ಆಗುದಿಲ್ಲ. ಅದಕ್ಕ ಅವ್ರಂತಂದ್ರು ನೋಡಪ್ಪ ಶಿವಣ್ಣ, ಕೆಲವೊಂದಿಷ್ಟು ಲಕ್ಷಣಗಳನ್ನ ತೋರಿಸ್ತಾವು, ಅದನ್ನ ನೀವು ಕರೆಕ್ಟ್ ಆಗಿ ಗುರುತ ಹಿಡಿಬೇಕು. ಒಂದೇದೇನಪ್ಪ ಅಂತಂದ್ರ ಇದಕ್ಕೇನೋ ಒಂದು ಆಗ್ಯದ ಅನ್ನೋದ್ರೆ ಖಾತ್ರಿ ಆಗ್ತದ ನಿಮಗೆ, ನೀವು ಡಾಕ್ಟರ್ ಸಾಹೇಬ್ರ ಕಡೆ ಕರ್ಕೊಂಡು ಬರ್ತೀನಿ. ಆದ್ರೆ ಮೂತ್ರಕೋಶದೊಳಗೆ ಹಳ್ಳಾಗ್ಯಾವ ಅನ್ನೋದಕ್ಕೆ ಕೆಲವೊಂದಿಷ್ಟು ವಿಚಾರಗಳದಾವ, ಕೆಲವೊಂದಿಷ್ಟು ಲಕ್ಷಣ ಅದಾವ, ಅದನ್ನ ನೀವು ತಿಳ್ಕೋಬೇಕು ಅಂತ ಹೇಳಿ.
1: ಏನಪ್ಪಾ ಅಂದ್ರೆ
0: ಏನಂತಂದ್ರ ಈಗ ವಿಶೇಷವಾಗಿ ಅದು ಉಚ್ಚಿ ಹೊಯ್ಯುವಾಗ ತ್ರಾಸ ಮಾಡ್ಕೋತದ ಅಂತ ಹೇಳಿ ಅಂತಂದ್ರ
1: ಅಂದ್ರೆ ಸರಳ ಹೋಗೋದಿಲ್ಲ,
0: ಸರಳವಾಗಿ ಹೆಂಗ ವಿಸರ್ಜನೆ ಆಗ್ಬೇಕು ಹಂಗ ಮೂತ್ರ ವಿಸರ್ಜನೆ ಆಗುದಿಲ್ಲ.
2: ಬಿಟ್ಟು ಬಿಟ್ಟು
0: ಬಿಟ್ಟು ಬಿಟ್ಟು ಆಗ್ತದೆ. ಕೆಲವೊಮ್ಮೆ ಬರ್ಬರ್ತಾ ಏನಾಗ್ಬಿಡತೈತಪ್ಪ ಅಂತಂದ್ರ ರೋಗ ಬರ್ತಾ ಹೋದಂಗ ಹನಿ ಹನಿ ಆಗುದು, ಹನಿ ಹನಿ ಆಗುದು, ಕಡಿಗೆ ಒಂದ್ ದಿವಸ ಬಂದ್ ಆಗಿಬಿಡುದು ಹಿಂಗಾಗ್ಬಿಡುದು. ಇದು ಒಂದು. ಆಮೇಲೆ ಮೂತ್ರದ ಬಣ್ಣದೊಳಗ ಬದಲಾವಣೆ ಆಗ್ತದ,
1: ಬಣ್ಣನು ಬದಲಾವಣೆ,
0: ಬಣ್ಣ ಬದಲಾವಣೆ ಆಗ್ತದೆ, ಒಂದ್ ಸ್ವಲ್ಪ ಕೆಂಪ್
2: ಆಗಿಬಿಡುತ್ತೆ, ಹಳದಿ ಇದ್ದು ಕೆಂಪ್ ಆಗ್ತಾವ.
0: ಆಮೇಲೆ ವಿಶೇಷವಾಗಿ ಮೂತ್ರದ ಪ್ರಮಾಣ ಕಡಿಮೆ ಆಗಬಾರದು ಅಂತ ಹೇಳಿ ಹೇಳ್ತಾರೆ. ಒಂದ್ ದಿವಸ ಹೆಚ್ಚು, ಮರ ದಿವಸ ಕಡಿಮೆ ಆಗ್ತದ, ಮತ್ತ ಕಡಿಮೆ ಆಗ್ಕೋತ ಹಿಂಗ್ ಕಡಿಮೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕಾಲು ಎತ್ತಿ ಉಚ್ಚಿ ಹೊಯ್ಯುವಂತದ್ದು ನಾವು ನೋಡ್ತೀವಿ ಅಂತ ಹೇಳಿ ಅಂತಂದ್ರೆ ಕಾಲು ಎತ್ತದಿಲ್ಲ, ಕಾಲ್ ಎತ್ತಿ ಉಚ್ಚುವಂತದ್ದು ಮಾಡ್ತಾವು, ಕಾಲ್ ಝಾಡಿಸ್ತಾವ. ಆಮೇಲೆ ಬಹಳ ಅಸಮಾಧಾನ ಆಗಿ ಬಹಳ ತ್ರಾಸ ಮಾಡ್ಕೊಂಡು ಕೂಡುದು, ಏಳುದು,
1: ಬೇಚೈನ್
0: ಹಳ್ಳಾಡುದು, ಬೇಚೈನ್, ಒಟ್ಟು ಬೇಚೈನ್ ಇರ್ತಾವ. ಹಿಂಗ ಆಯ್ತು ಅಂತಂದ್ರೆ ನೀವು ಎಷ್ಟು ದಿವಸ ತರ ನೋಡ್ಕೋತಿರ್ತೀರಿ ನೀವು ಇದನ್ನ? ಹಿಂಗಾಗ್ಯದಂತಂದ್ರೆ ಬಹುಶಃ ಇದು ಹಿಂಗಾಗಿರ್ಬೇಕು ಅಂದ್ರೆ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ಬೇಕು. ಇವು ಮುಖ್ಯವಾದಂತಹ ಒಂದು ಲಕ್ಷಣಗಳು.
1: ಇದು ಯಾಕಂತಂದ್ರ ವರ್ತನೆ ಮತ್ತ ಉಚ್ಚಿ ವಿಸರ್ಜನೆ ಮಾಡುದು ಇವೆರಡನ್ನ ನೋಡ್ಕೋತಿದ್ರೆ ಸ್ವಲ್ಪ ಗುರುತಾಗ್ಬಿಡ್ತದೆ.
0: ಇದನ್ನು ನೋಡಿ ಮತ್ತೆ ಡಾಕ್ಟರ್ ಕಡೆ ಅಂತೂ
2: ಹೋಗಬೇಕು
0: ನೀವು. ಆದ್ರೆ ಎಷ್ಟು ಸಾಧ್ಯದ ಅಷ್ಟು ಜಲ್ದಿ ಹೋಗುವುದು ಬಹಳ ಮುಖ್ಯ ಅಂತ ಹೇಳಿ ಮತ್ತೆ ಒತ್ತೆ ಹೇಳ್ಬಿಟ್ರಿ.
1: ಯಾಕಂತಂದ್ರ ನಾಗಡ ಅಂದಿಲ್ಲ ಬಲಿತು ಅಂತಂದ್ರೆ ಏನಾಗುತ್ತೆ ಹೇಳು, ಸ್ವಲ್ಪ ಹೋಗೋದು ದೊಡ್ಡ ತೋಬೇಕಾತ.
0: ಆಮೇಲೆ ಗೌಡ್ರ ಇನ್ನೊಂದು ಬಹಳ ಗಂಭೀರ ವಿಷಯ ಹೇಳಿದ್ರಿ ಅವ್ರು.
1: ಏನಪ್ಪ ಅದು?
0: ಏನಂತಂದ್ರ ಹಿಂಗ ಆಗಿರ್ತಾವ ಅಂತ ಹೇಳಿರಿ, ಮೂತ್ರ ಕೋಶದೊಳಗ ಹಳ್ಳಾಗಿರ್ತಾವ. ಅಂತ ಒಂದು ಸಂದರ್ಭದೊಳಗ ಈಗ ಮೂತ್ರ ವಿಸರ್ಜನೆ ಬಂದಾಯ್ತು ಅಂತಂದ್ರ ಅವಾಗ ಅವರು ಚೆಕ್ ಮಾಡ್ತಾರಂತ, ಮೂತ್ರಕೋಶವನ್ನ ಮಾಡ್ತಾರ. ಆಮೇಲೆ ಅಕಸ್ಮಾತ್ ಮೂತ್ರಕೋಶ ಉಬ್ಬಿ ಬಿಟ್ಟಿರ್ತದ ಕೈಗೆ ಹತ್ತದ, ಅವಾಗನು ತ್ರಾಸ ಇದ್ದಾಗನು ಅದು ಮೂತ್ರಕೋಶ ಅವ್ರ ಕೈಗೆ ಹತ್ತಲಿಲ್ಲ ಅಂತಂದ್ರ ಅದು ಒಡದದ ಅಂತ ಹೇಳಿ ತಿಳ್ಕೊಬ್ರಿ ಗೌಡ.
2: ಮೂತ್ರಕೋಶ
0: ಒಡದದ ಅಂತ ಹೇಳಿ ತಿಳ್ಕೊಬೇಕ್ರಿ. ಮತ್ತೇನ್ ಹೇಳಿದ್ರು ಗೊತ್ತೇನ್ರಿ, ಮೂತ್ರ ಬಹಳ ದೊಡ್ಡ ವಿಷ ಅದು, ಅದು ಶರೀರದೊಳಗ್ ಮತ್ತ ಹರಡಿತಪ್ಪ ಅಂತಂದ್ರೆ ಬಹಳಷ್ಟು ತೊಂದರೆ ಆಗ್ತದ. ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ಬರೋದಕ್ಕಿಂತ ಮೊದಲೇ ನೀವೆಲ್ಲ ಜಾಗೃತ ಆಗಿ ಡಾಕ್ಟರ್ ಕಡೆ ಮೊದ್ಲು ಹೋಗ್ಬೇಕು ನೋಡ್ರಿ ಅಂತ ಹೇಳಿ.
2: ನಮ್ ರೈತರೆಲ್ಲ ಇದನ್ನ ಬಹಳ ತಿಳ್ಕೊಬೇಕಪ್ಪ,
1: ಬಹಳ ಗಂಭೀರ ವಿಷಯ.
0: ಮತ್ತೆ ದನದ ಮೈಯಾಗೆಲ್ಲ ಮೂತ್ರ ಸೇರಿಬಿಟ್ಟಪ್ಪ ಅಂತಂದ್ರೆ ಏನ್ ಮಾಡ್ತೀರಿ?
1: ಸಮಸ್ಯೆ ಅಲ್ಲಪ್ಪ. ಇನ್ನೊಂದು ಕೇಳ್ದೆ
0: ಏನ್ ಗೌಡ್ರ
1: ಅಂದ್ರೆ, ಇದು ದನಗಳು ಬರ್ತದ, ಆಕಳದಾಗ, ಎಮ್ಮೆ ಒಳಗ, ನಾಯಿ ಒಳಗ, ಹಿಂಗ ಎದೆದ್ರೆ ಬರ್ತದ ಅಂತ ಹೇಳಿ.
0: ಅಂದ್ರೆ ಎತ್ತುಗಳಲ್ಲಂತೂ ಬಂದೇ ಬರ್ತದ ರೀ, ಅದು ಬಹಳ ಸಾಮಾನ್ಯವಾದ.
2: ದನಗಳಂದ್ಮೇಲೆ ಎಲ್ಲಾನು ಇರ್ತಾವಲ್ಲಪ್ಪ.
0: ದನಗಳು, ನಾಯಿ, ನೀವು ಹೇಳಿದ್ರಲ್ಲ ನಾಯಿಗಳಲ್ಲಿ ಬರ್ತೈತಿ, ಆಮೇಲೆ ಹೋರಿಗಳಲ್ಲಿ ಬರ್ತದ. ಆದ್ರೆ ಎತ್ತುಗಳಲ್ಲಿ ಎಷ್ಟು ಪ್ರಮಾಣದೊಳಗೆ ಬರ್ತದ ಅಷ್ಟು ಅದಕ್ಕಿಂತ ಕಡಿಮೆ ಅಂತ.
2: ಕಡಿಮೆ ಬರ್ತದ.
0: ಆದ್ರೆ ನಮಗೆ ಏನು ಕೃಷಿಗೇನು ದನಗಳ ಕೆಲಸ ಮಾಡ್ತಾವ ಅವಕ್ಕೆ ಬಹಳಷ್ಟು ತ್ರಾಸ ಆಗ್ತದೆ ಇದು ಅನ್ನುವಂತ ಮಾತನ್ನು ಹೇಳಿದ್ರಿ.
2: ಶಿವಣ್ಣ, ಶಿವಣ್ಣ, ನನಗ ಒಂದು ಪ್ರಶ್ನೆ ನೆನಪು ಬರ್ಲಿಕ್ಕತ್ತದಪ್ಪ.
0: ಹೇಳ್ರಿ ಗೌಡಶಾನಿ ಅವ್ರ.
2: ಏನಂದ್ರ ಈಗ ನಮ್ಮ ನಾಯಿಯಾಗಂತೂ ಬಿಟ್ಟು ಬಿಟ್ಟಿರ್ತೇವ ಎತ್ತಿನ ಹಿಂದೆ.
0: ಹೌದಲ್ರಿ.
2: ಎಲ್ಲಿ ನೀರ್ ಕಾಣಿಸ್ತಾವ ಅಲ್ಲಿ ಕುಡಿಸ್ಕೊಂಡ್ ಬಂದಿರ್ತಾನಪ್ಪ. ಕಾಲಿಯಾಗೂ ಕುಡಿಸ್ಕೊಂಡ್ ಬರ್ತಾನೆ, ಕೆರೆಯಾಗೂ ಕುಡಿಸ್ಕೊಂಡ್ ಬರ್ತಾನ, ಅಲ್ಲೆಲ್ಲಾರ ನಿಂತಿದ್ದು ಅಂದ್ರ ಅವು ಕುಡಿಸ್ಕೊಂಡ್ ಬರ್ತಾನ. ಮತ್ತ ಅಂತ ನೀರ್ ಕುಡಿಯೋದ್ರಿಂದ ಏನಾರ ಆಗ್ತಾವೇನ?
1: ಅಂದ್ರ ಈ ಉಪ್ಪು ನೀರು ಅಥವಾ ಅಲ್ಲಿ ಸಣ್ಣ ಸಣ್ಣ ಹಳ್ಳ ಇರ್ತಾವ ನೋಡು, ಆ ನೀರಿನ ಜೊತೆ ಹಳ್ಳು ಒಳಗೆ ಹೋಗಿ
2: ಹೋಗ್ತದೆ. ಮತ್ತೆ ಹಂಗಾದ್ರೆ
1: ಸಣ್ಣ ಸಣ್ಣ ಅವನ್ ಮನುಷ್ಯನ
2: ಗುರುತಾಗ್ತಾನೆ. ಬರಂಗಿಲ್ಲ.
0: ಬಹಳ ಭಾರಿ ಕೇಳಿದ್ರಿ ಪ್ರಶ್ನೆ ನೀವು. ಕರೆಯದ್ರಿ ಈಗ ಬಹಳಷ್ಟು ಮಂದಿ ಹಿಂಗೆ ತಿಳ್ಕೊಂಡಾರ ನೋಡ್ರಿ ಗೌಡ. ಎಲ್ಲಿ ದನಗಳು ಹೋಗ್ತಾವ ಹಳ್ಳದಾಗ ನೀಡಿತಾವ, ಕೆರೆಯಾಗ ನೀರು ಕುಡಿತಾವ, ಮತ್ತೆ ಅಲ್ಲಿ ಸಣ್ಣ ಸಣ್ಣ ಹಾಳುಗಳು ಕಲ್ಲುಗಳು ಇದ್ದೇ ಇರ್ತಾವ. ಮತ್ತೆ ಸಹಜ ಅಲ್ರಿ ಹೋಗುದು.
2: ಮತ್ತೆ
0: ಹೊಟ್ಟೆಗೆ ಹೋದ ಕೂಡಲೇ ಅವ್ ಮೂತ್ರದೊಳಗ್ ಬಂದು ನಿಂದಿರ್ತಾವ ಅನ್ನುವಂಥದ್ದು ಒಂದು ಭಾವನೆ. ಡಾಕ್ಟರ್ ಸಾಹೇಬ್ರು ಹಂಗ ಹೇಳಿಲ್ಲ ಇಲ್ಲಪ್ಪ, ಅದಕ್ಕೆ ಅದಕ್ಕೆ ಏನೇನೋ ಸಂಬಂಧಿಲ್ಲ. ಈಗ ನೀರ್ ಕುಡಿತಾವ, ನೀರಿನ ಜೋಡಿ ಹಳ್ಳ ಹೋಗ್ತಾವ, ಅವು ಹೊಟ್ಟೆಗೆ ಹೋಗಿ ಮೂತ್ರದೊಳಗ್ ಬರ್ತಾವಂಥದ್ದು ಅಲ್ಲ, ಅದ್ ಹಂಗ ಆಗೋದಿಲ್ಲ. ಹಳ್ಳುಗಳು ಏನಿದ್ರು ಅವತ್ರ ಶರೀರದೊಳಗ್ ತಯಾರಾಗ್ತಾವ ಅನ್ನುವಂತ ಮಾತು ಹೇಳಿದ್ರೆ, ಹೊರಗಿಂದ ಹೋಗಿದ್ದು ಹಳ್ಳಲ್ಲ. ಔಷಧದೊಳಗೆ ತಯಾರಾಗ್ತಾವ. ಮನುಷ್ಯರೊಳಗಾದ್ರೂ ಸಹಿತ ಹಂಗೆ ಅವ್ರ ಶಾರೀರಿಕ ಗುಣಧರದ ಮೇಲೆ ಮತ್ತು ಹಳ್ಳಗಳು ಅಲ್ಲಿ ತಯಾರು.

0: ಆಗ್ತಾವೆ, ಶರೀರದೊಳಗೆ ತಯಾರಾಗ್ತವೆ.
1: ಅಲ್ಲಪ್ಪ ಇನ್ನೊಂದು ಪ್ರಶ್ನೆ ಬಂದಂತಲೇ,
0: ಹ್ಞೂ ರೀ,
1: ಏನಂತಾನೆ ಈಗ ಉಪ್ಪು ನೀರು ಇರ್ತಾವ ನೋಡ್ರಿ.
0: ಹೌದಲ್ರಿ,
1: ಈ ಉಪ್ಪು ನೀರು ಕುಡಿದ್ರೆ ಮತ್ತ ಹಳ್ಳ ಆಗ್ತಿರ್ಬೇಕಲ್ಲ
0: ಗೌಡ್ರ, ನೀವು ಇದು ಬರೋಬ್ಬರಿ ಹೇಳಿದ್ರೆ
2: ಅಂತ ಬಿಡಪ್ಪ.
0: ಈಗ ಈಗ ಇದು ಸಾಮಾನ್ಯವಾದಂತದ್ದು, ಸೌಳ ಇರ್ತದ, ಸಾಕಷ್ಟು ಲವಣಾಂಶ, ಉಪ್ಪಿನಾಂಶ, ಬೇರೆ ಬೇರೆ ರಾಸಾಯನಿಕಗಳು ಇರ್ತಾವ. ಹಿಂಗಾಗಿ ಅಂಥ ನೀರನ್ನು ಕುಡಿಯೋದ್ರಿಂದ ನಮಗ ಅಪಾಯ ಹೆಚ್ಚಾಗ್ತದ ಅನ್ನುವಂಥದ್ದು, ದನಗಳಿಗೂ ಕೂಡ ಅಪಾಯ ಹೆಚ್ಚಾಗ್ತದ ಅನ್ನುವಂಥದ್ದು. ಈಗ ಕುಡಿದಿದ್ ಎಲ್ಲಾ ದನಗಳಿಗೆ ಹಂಗಾಗ್ತದ ಅಂತಲ್ಲ,
2: ಹೌದು, ಮತ್ತೆ
0: ಆದ್ರೆ ಅಪಾಯ ಹೆಚ್ಚಾಗ್ತದ.
2: ಸಾಮಾನ್ಯವಾಗಿ ಯಾರ ಹತ್ರ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ, ಹಾಗೆ ಬರಬಹುದು.
0: ಹೌದು ಹೌದು, ಅಂದ್ರೆ ನಿರೋಧಕ ಶಕ್ತಿ ಯಾರ ಕಡೆ ಕಡಿಮೆ
2: ಇರ್ತದ
0: ಅಂತವ್ರೊಳಗೆ ಬರುವಂತ ಸಾಧ್ಯತೆಗಳು ಇರ್ತಾವ ಅನ್ನುವಂತ ಮಾತು. ಮತ್ತೆ ನಾವು ಈಗಾಗಲೇ ವಿಚಾರ ಮಾಡದಂಗೆ ಎಲ್ಲಾ ದನಗಳಿಗೂ ಎಲ್ಲ ಮನುಷ್ಯರಿಗೂ ಬರಬೇಕು ಇಂತ ಸವಳ ನೀರನ್ನು.
1: ಎಲ್ಲ ಕಡೆ ಚಲೋ ನೀರಲ್ಲಿ ಸಿಗ್ತಾವ?
0: ಹೌದಲ್ಲ, ಅದಕ್ಕೆ ಅವರಂದ್ರು ಹಂಗೇನಿಲ್ಲ, ಶಾರೀರಿಕ ಗುಣಧರ್ಮ ಇರ್ತಾವ. ಆಮೇಲೆ ಇನ್ನೊಂದ್ ಏನಂತಂದ್ರ, ಈ ರೋಗಾಣುಗಳು ಸೋಂಕು ಆಗೋದ್ರಿಂದ ಕೂಡ
1: ಒಳಗಿಂದ ಉಪ್ಪೇನಿರ್ತದೆ ಅದು
0: ಜಮಾ ಹಾಕೋತ್ ಹೋಗ್ಬಿಡ್ತದ. ಹಿಂಗಾಗಿ ಆಹಾರದೊಳಗೆ ಏನ್ ಲವಣಾಂಶಗಳು ಇರ್ತಾವ, ನೀರಿನೊಳಗೆ ಏನ್ ಲವಣಾಂಶಗಳು ಇರ್ತಾವ, ಅವೆಲ್ಲ ಕೂಡಿ ಹಳ್ಳಾಗುವಂತ ಸಾಧ್ಯತೆಗಳು ಇರ್ತಾವ. ಇದ್ರ ಕಡೆ ನೀವು ಲಕ್ಷ್ಯ ಕೊಡಬೇಕು ಅಂತ ಹೇಳಿ ಅಂತಂದ್ರೆ,
1: ಅಲ್ಲಪ್ಪ ನೀ ದವಾಖಾನೆ ಹೋಗಿದ್ದೆ ಹೌದಿಲ್ಲ, ಮತ್ತೆ ಅಲ್ಲಿ ಏನ್ರ ಯಾವ್ದಾರ ದನದ ಮೈಯೊಳಗಿನ ತೆಗ್ದಿರಂತ ಹರಳೇನ್ರ ತೋರಿಸ್
0: ನೋಡಿದ್ನಲ್ರಿ ಗೌಡ್ರ, ಹಂಗೆ ಹಂಗೆ ನಾ ಬಿಟ್ಟು ಬರ್ತೀನಿ. ಅವ್ರು ಏನ್ ಮಾಡ್ಯಾರ ಗೊತ್ತೇನ್ರಿ, ಅಲ್ಲಿ ಒಂದು ಮ್ಯೂಸಿಯಂ ಮಾಡ್ಯಾರ್ರಿ, ದವಾಖಾನೆಯಾಗ ಒಂದು ಸಣ್ಣ ಮ್ಯೂಸಿಯಂ ಮಾಡ್ಯಾರ. ಅಂದ್ರ ವಿಚಿತ್ರವಾದಂತಹ ವಸ್ತುಗಳನ್ನ ಅಲ್ಲಿ ಇಟ್ಟಾರ, ಅಂದ್ರೆ ಶರೀರದೊಳಗೆ ತೆಗೆದಂತಹ ವಸ್ತುಗಳು, ಆಮೇಲೆ ಅವ್ರು ಆಪರೇಷನ್ ಮಾಡಿದಂತವು, ಹಿಂಗ ಬಹಳಷ್ಟು ಒಂದ್ ಸಂಗ್ರಹ ಐತಿ ಅಲ್ಲಿ. ಅದ್ ನೋಡ್ಬರ್ಬೋದ್ರಿ, ಬಹಳ ಮಜಾ ಅದವ್ರಿ ಇಲ್ಲಿ. ಹೌದ್ ನಡ್ರಿ, ಒಂದ್ ಶನಿವಾರ ರವಿವಾರ ಹೋಗಿ ನೋಡಿ ಬರೋಣಂತ. ಅಲ್ಲಿ ಆ ಕಲ್ಲುಗಳ ಸಹಿತ ಇಟ್ಟಾರ್ರಿ, ಎಂತೆಂತ ಕಲ್ಲುಗಳು ಅದಾವ ಅಂತಂದ್ರ, ಈ ಬಟಾಟಿ ನೋಡಿರಿಲ್ಲ, ಬಟಾಟಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳ ಸಹಿತ
2: ಅದಾವ,
0: ಅಷ್ಟು ದೊಡ್ಡ ಅದಾವ. ಆಮೇಲೆ ಸಣ್ಣ ಸಣ್ಣ ಈ ಬೊರ್ಮಳ ಸರ ಐತಲ್ರಿ ಗೋಡ್ಶಾರಿ ನಿಮ್ಮ ಕೊಳ್ಳಾಗ, ಅಂತಾವ್ ಸಹಿತ ಅದಾವ ನೋಡ್ರಿ, ಸಣ್ಣ ಸಣ್ಣ ಸಣ್ಣ ಹಳ್ಳ, ಅದಕ್ಕಿಂತ ಸಣ್ಣನು ಅದಾವ್ರಿ. ಆಮೇಲೆ ಒಂದ್ ಸ್ವಲ್ಪ ಬಂಗಾರದ ಬಣ್ಣದ ಅದಾವ, ಬಣ್ಣ ಬಣ್ಣದ ಅದಾವ್ರಿ, ಮತ್ತೆ ನೋಡಕ್ ಆಗ್ದಿ ದುಂಡಗ ಚಂದ ಕಾಣಿಸುವಂತದವ, ನೋಡಕ್ ಆಗ್ದಿಲ್ಲ ಕಾಣಿಸ್ತಾವ್ರಿ, ಆದ್ರೆ ಎಷ್ಟು ತ್ರಾಸ ಆಗ್ತೈತ್ರಿ,
1: ಎಷ್ಟು ಚಲೋ ಇರ್ತಾವ ತ್ರಾಸ ಆಗ್ತದೆ.
0: ಅದಕ್ಕೆ ಏನಂದ್ರೆ ಡಾಕ್ಟರ್ ಸಾಹೇಬ್ರು ಅಂತಂದ್ರೆ, ಇವು ಹಳ್ಳ ಸಣ್ಣ ಇದ್ದಾಗ ತೊಂದರೆ ಆಗಂಗಿಲ್ಲಪ್ಪ, ಅವನ್ನ ನಾವು ಸರಳವಾಗಿ ಏನಾದ್ರು ಔಷಧ ಕೊಟ್ಟು ಕಡಿಮೆ ಮಾಡಬಹುದು,
1: ಕರಗಿಸಬಹುದು.
0: ಕರಗಿಸಬಹುದು, ಆದ್ರೆ ಇವು ದೊಡ್ಡು ಆಗಿ ತ್ರಾಸ ಆಗಕತ್ತು ಅಂತಂದ್ರೆ, ಹಂತಕ್ಕೆ ಬಂತಪ್ಪ ಅಂತಂದ್ರೆ ಆಪರೇಷನ್ ಏನೋ ಮಾಡಬಹುದು ನಾವು, ಅದನ್ನ ತೆಗಿಬಹುದು ಹಳ್ಳ, ಆದ್ರ ಮುಂದಿಂದ ಸಮಸ್ಯೆ ಆಗುತ್ತದೆ ನೋಡು ಅಂತ ಹೇಳಂತಂದ್ರೆ.
2: ಅಲ್ಲಪ್ಪ ಆಪ್ಷನ್ ಆಗಿ ತೆಗೆದ್ಮೇಲೆ ಮತ್ತೇನು ಮುಂದೆ ಸಮಸ್ಯೆ ಆಗ್ತದೆ?
0: ಈಗ ನೋಡ್ರಿ
2: ಆರೈಕೆ ಮಾಡೋದು ಒಂದೇ
0: ಬರೋಬ್ಬರಿ. ಈಗ ಮನುಷ್ಯರೊಳಗ ಆಪರೇಷನ್ ಮಾಡಿ ಮೂತ್ರದ ಹರಳು ತೆಗೆದು ಔಷಧ ಕೊಡ್ತಾರ, ಆಮೇಲೆ ಅಗ್ದಿ ಸರಿಯಾಗಿ ಒಂದು ಚಿಕಿತ್ಸೆ ಆಗುತ್ತೆ,
2: ಕಾಳಜಿಯಿಂದ
0: ಮಾಡ್ತೀವಿ, ಸ್ವಚ್ಛತೆಯನ್ನ ಕಾಪಾಡ್ತೀವಿ. ಹೌದಿಲ್ರಿ? ಮತ್ತೆ ಎಲ್ಲೂ ಗಾಯ ಆಗ್ಲಾರ್ದಂಗ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಆದ್ರ ದನಗಳಿಗೆ ನಾವು ಏನ್ ವ್ಯವಸ್ಥೆ ಮಾಡ್ತೀವ್ರಿ ಅಂತ ಡಾಕ್ಟರ್ ಸಾಹೇಬ್ರು
1: ಕೇಳಬೇಕಲ್ಲಪ್ಪ.
0: ಈಗ ಮನುಷ್ಯರಿಗೆ ಆದ್ರೆ ಸ್ಪೆಷಲ್ ವಾರ್ಡ್ಗಳು ಇರ್ತಾವ,
2: ಹಂಗಿದ್ದೆಲ್ಲ ಆರೈಕೆಗೆ
0: ನಿಂದಿರ್ತಾರ. ಮತ್ತ ಇಲ್ಲಿ ದನಗಳಿಗೆ ನೀವು ಹೆಂಗ ತಯಾರ ಮಾಡ್ತೀರಿ ಅಂತ ಒಂದು ವ್ಯವಸ್ಥೆ ಅಂತ ಹೇಳಿ ಕೇಳ
1: ಅಂದ್ರೆ ನನಗೆ ಅರ್ಥ ಆತಪ್ಪ. ಅಂದ್ರ ಮನುಷ್ಯರಿಗೆ ಹೆಂಗ ನಾವು ಕಾಳಜಿ ತಗೋತೀವಿ, ನಿಮ್ ಮಂದಿ ಈ ದನಕ್ಕೆ ಏನಾದ್ರೂ ಕಾಳಜಿ
0: ತಗೋಬೇಕು. ಈಗ ಆಪರೇಷನ್ ಆದ್ಮೇಲೆ ಕೊಟ್ಟಿಗೆ ಕಟ್ಟಿದೀವಿ, ಮತ್ತೆ ಸೋಂಕು ಆಗುದೆ ಅಂತಾರ ಡಾಕ್ಟರ್ ಸಾಹೇಬ್ರು, ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ.
1: ಅಲ್ಲಿ ಇವೆಲ್ಲ ಹೊಡಿತಾರಲ್ಲಪ್ಪ ಔಷಧಗಳು, ಸ್ವಚ್ಛ ಇಟ್ಕೊಂಡು
2: ದಿನ ದಿನ ತೊಳಿಬೇಕು
1: ಇಲ್ಲಾರ್ದಂಗ,
2: ಅದೇನ ಔಷಧ ಹಾಕ್ತಾರ ಅವೆಲ್ಲ ಹಾಕ್ಬೇಕು, ಮಣ ಇವೆಲ್ಲ ತಗಣಿ ಅಂತವೆಲ್ಲ
0: ರೋಗಾಣುಗಳು ಹರಡ್ಲಾರ್ದಂಗ ಅವೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಆದ್ರ ಅವ್ರು ಹೇಳಿದ್ರಿ ಡಾಕ್ಟರ್ ಸಾಹೇಬ್ರು, ಇಲ್ಲ ನಾವು ಯಶಸ್ವಿಯಾಗಿ ಮಾಡಬಹುದು ಆಪರೇಷನ್, ಆದ್ರ ಮಾಡದ್ ನಂತರ ಬಹಳಷ್ಟು ಒಂದ್ 15-20 ದಿವಸ, ಒಂದ್ ತಿಂಗಳ ಆದ ನಂತರ ಅವು ದನಗಳು ಸತ್ತು ಹೋದಂತದ್ದು ಉದಾಹರಣೆಗಳು ಬಹಳಷ್ಟು ಅದಾವ. ಅದಕ್ಕೆ ನೀವು ಏನ್ ಮಾಡಬೇಕು ಅಂತಂದ್ರೆ ಆದಷ್ಟು ಜಲ್ದಿ ಇದನ್ನು ಗುರುತು ಹಿಡಿದು ಕರ್ಕೊಂಡು ಬರೋದು ಬರೋಬಿ ಅನ್ನುವಂತ ಮಾತು ಹೇಳಿದ್ರಿ.
1: ಹಂಗಾದ್ರೆ ನಾವು ಮುಂಜಾಗ್ರತೆ ತಗೋಬೇಕಂದಂಗ
0: ಮುಂಜಾಗ್ರತೆನೆ ಮೊದ್ರಿ. ಇದಕ್ಕೆ
1: ಅಂದ್ರೆ ಏನೇನ್ ತಗೋಬೇಕು
0: ಅಂದ್ರ ನೋಡ್ರಿ ಗೌಡ್ರ, ಈಗಾಗಲೇ ನಾವು ವಿಚಾರ ಮಾಡದಂಗ ಚೋ ಶುದ್ಧವಾದಂತಹ ನೀರು ಅವಕ್ಕೆ ಕುಡಿಸ್ಬೇಕು. ನಾವ್ ಹೆಂಗ ನಮ್ಮ ಮನ್ಯಾಗ ಫಿಲ್ಟರ್ ಇಟ್ಟುಕೊಂಡು ಕಾಸಿ ಆರಿಸಿದಂತಹ ನೀರನ್ನು ಕುಡಿತೀವಿ.
1: ಎಲ್ಲರೂ ಆಗಳೇ ಆ ನಾಗೇ ಹೇಳ್ಬೇಕಾ, ಮತ್ತೆ ಎಲ್ಲ ನಿಂತೀವಿ ನೀರು ಕುಡ್ಸ್ಕೊಂಡ್ ಬಂದ್ಬಿಡಿ, ಎಷ್ಟು ಸಲ ಹೇಳ್ತಾರೆ ಗೌಡ್ಶೆಣಿ. ಏ ಮನೆಗೆ ಬಂದು ಕುಡಿಸಲೇ ಮನೆಗೆ ಬಂದು ಕುಡಿಸಲೇ ಅಂತ
2: ಬರ ಮುಂದೆ ಕುಡಿಸ್ಕೊಂಡ್ ಬಂದಿನ್ರಿ ಗೌಡತಿ ಅಂತ ಹೇಳ್ಬಿಡ್ತಾನ.
0: ಹೌದಲ್ಲ, ಅದಕ್ಕೆ ಅದನ್ನ ತಪ್ಪಿಸ್ಬೇಕು. ಯಾಕಂದ್ರೆ ಎಲ್ಲರೂ ನೀರು ಕುಡಿತಾವ, ಹಿಂಗಾಗಿ ರೋಗಾಣುಗಳು ಹೊಟ್ಟಿ ಸೇರ್ತಾವ ಮತ್ತ ಜೀವಕೋಶಗಳಿಗೆ ಹಾನಿ ಆಗ್ತದ. ಇಂತಹ ಸಂದರ್ಭಗಳು ಬಹಳಷ್ಟು ಇರ್ತವೆ. ಇದು ಒಂದೇ ಅಂತಲ್ರಿ, ಬೇರೆ ಬೇರೆ ರೋಗಾಣುಗಳು ಸೇರ್ತಾವ ಹೊಟ್ಟಿ ಒಳಗೆ, ಮುಂದೆ ತ್ರಾಸ್ತದ. ಅದಕ್ಕೆ ನೀರಿನ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕು ನಮ್ಮ ರೈತರು.
1: ಅಂದ್ರೆ ಎಲ್ಲಿ ನೀರು ನಮಗೆ ಚಲೋ ಅಂತ ಅನಿಸ್ತದ

0: ಮಠದಲ್ಲೇ ನೀರು ಕುಡಿಸ್ಬೇಕು, ಶುದ್ಧವಾದ ನೀರು. ನಮಗ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತಲ್ರಿ, ಈಗ ಬೋರ್ವೆಲ್ ನೀರು ನಾವು ಕುಡಿತೀವಿ, ಅದ್ ಕೆಲವೊಮ್ಮೆ ಸವಳ ಆಗಿಬಿಡ್ತದ್ರಿ, ಬಾಯಿಗೆ ಸವಳ
1: ಶಿವಣ್ಣ. ಈಗ ಮನುಷ್ಯರಿಗೆ ಜಡ್ಡು ಬರಬೇಕಾದ್ರ ನೀರಿನಿಂದನೇ ಹೆಚ್ಚಾಗಿ
0: ಬೀಜ ಮಾತು ಹೇಳಿದ್ರು ನೋಡ್ರಿ,
1: ಮತ್ತೆ ಹಂಗನ್ನ ದನಗಳನ್ನು ತಿರ್ಬೇಕಾದ್ರಲ್ಲಿ
2: ನಮ್ದು ನಾವು ತಿಳ್ಕೊಂಡಿವಿ ಬಹಳ ಮಂದಿ ದನದ ಮಾಡಿದ್ರೆ ಕುಡಿಸ್ಕೊಂಡು ಬೋರ್ವೆಲ್ ಹೋಗಿ.
1: ಹೌದು,
0: ಶೇಕಡಾ 90% ರೋಗಗಳು ನೀರಿನಿಂದ ಬರ್ತಾವ ಅಂತೇಳಿ ನಮ್ಮ ಡಾಕ್ಟರ್ ಹೇಳ್ತಾರ, ವೈದ್ಯರು ಹೇಳ್ತಾರ, ತಜ್ಞರು
2: ಹೇಳ್ತಾರೆ. ಈಗ ಒಂದು ಏನಾಯ್ತು, ಸ್ವಚ್ಛ ನೀರು ಕುಡಿಸ್ಬೇಕು.
0: ಹೌದಲ್ಲ,
2: ಇನ್ನೊಂದು ಏನ್ ಮಾಡ್ಬೇಕು, ಮತ್ತೆ
0: ಚಲೋ ಮೇವು ಹಾಕ್ಬೇಕ್ರಿ, ಒಳ್ಳೆ ದಾಣಿ ಮಿಶ್ರಣ ಹಾಕಿ
2: ಅಂದ್ರೆ ಪೌಷ್ಟಿಕ ಇರುವಂತ ಆಹಾರ ಕೊಡಬೇಕು, ಸಮತೋಲನ ಕೊಡಬೇಕು,
0: ಸಮತೋಲನ ಆಹಾರವನ್ನ ಕೊಡಬೇಕು, ಇದ್ರ ಕಡೆ ಬಹಳಷ್ಟು ಲಕ್ಷ ಕೊಡಬೇಕು ಅಂತೇಳಿ ಡಾಕ್ಟರ್ ಸಾಹೇಬರು ಒತ್ತಿ ಹೇಳಿದ್ರು ನೋಡ್ರಿ. ಮತ್ತ ಇದನ್ನೆಲ್ಲಾ ವಿಚಾರ ಅಂತೂ ನನಗ್ ಗೊತ್ತ, ನೀವು ಹೋಗಿ ಗೌಡರಿಗೂ ಹೇಳ್ತಿ, ಮತ್ತೆ ಅವರೆಲ್ಲಾರ ಮುಂದೆ ಹೇಳ್ತಾರೆ, ಬಹಳ ಒಳ್ಳೆ ವ್ಯವಸ್ಥೆ ಅದ ನೋಡಪ್ಪ ಶಿವಣ್ಣ ನಿಮ್ಮಲ್ಲಿ ಅಂತ ಹೇಳಿ ಅನ್ನುವಂತ ಮಾತು ಹೇಳಿದ್ರು. ಬಹಳ ಖುಷಿ ಆಗಿದ್ರಿ ಡಾಕ್ಟರ್
2: ಸಾಹೇಬ್ ಅವರಂತೂ ಬರಬರಾತು ಚಲೋ ಆಯ್ತು. ಇನ್ ಮೇಲೆ ನಾನು ಮಂದಿ ಹೇಳ್ತೇನೆ, ಮೊದಲನೇ ಕೆಲಸ ಏನಂತಂದ್ರೆ ಸ್ವಚ್ಛ ನೀರು
1: ಕುಡಿಸೋದು.
2: ಇದು ನಾವು ಸಾಮಾನ್ಯವಾಗಿ ಬಹಳ ಮಂದಿ ಮಾಡೋ ತಪ್ಪು ಇದು ಅಂತ ನನಗೆ ಅನಿಸ್ತದೆ. ಯಾಕಂದ್ರ ದನಗಳ ನೀರಿನ ಬಗ್ಗೆ ಎಲ್ಲಿ ಕಾಳಜಿ ಮಾಡ್ತೀವಿ, ಬಹಳ ಮಂದಿ ಮಾಡೋದೇ ಇಲ್ಲ. ಎಲ್ರಿ ಮನುಷ್ಯರಿಗೆ ನೀರು ಸಿಗಲಂಟವ ದನಗಳಿಗೆ ಎಲ್ರಿ
1: ಚಲೋ. ಆಮೇಲೆ ಅಡುಗೆ ಬರೋ ಬಂದಾಗ ಅವಕ್ಕೆ ನೀರಡಿಕೆ ಆಗಿತ್ತಂದ್ರೆ ಅವೇ ಹೋಗ್ಬಿಡ್ತಾವ ನೀರಿಗೆ ಅಂತ ಹೇಳಿ,
0: ನೀರ್ ಕಂಡುಕೊಂಡು
2: ಅಲ್ಲ. ಅದಕ್ಕೆ ದಂದ ಹಿಂದೆ ನಾವ್ ಯಾರು ಇರ್ತೀವಿ ಅವ್ರು ನಾವು ವಿಚಾರ ಮಾಡ್ಬೇಕು. ಏನಪ್ಪ ಅಂತಂದ್ರ ಈ ನೀರು ಕುಡಿಸ್ಬಾರ್ದು, ಅಥವಾ ಎಂತ ಹೊಲಸ ನೀರು ಇರ್ತಲ್ಲ ಆ ಹದಗಿನ ದನಗಳು ಹೊಡ್ಕೊಂಡು ಹೋಗ್ಬಾರ್ದು.
1: ಇಷ್ಟೆಲ್ಲ ಆಯ್ತು, ಈ ಸದ್ಯಕ್ಕೆ ನಾನು ಶಿವಣ್ಣನ ವಿಚಾರ ಮಾಡ್ತೀನಿ ಅಂತ ನಾ ಒಂಚೂರು ಒಳಗೆ ಹೋಗ್ಬಿಡ್ತೀನಿ.
0: ಗೌಡ್ರ ನೋಡಿದ್ರಿ
2: ನಿನ್ ಮ್ಯಾಲ ಬಹಳ ಪ್ರೀತಿಯಪ್ಪ, ಭಯಂಕರ ಕಾಳಜಿ ಬಿಡು. ಶಿವಣ್ಣನ ಕಾಳಜಿ ಮತ್ತೆ ಗೌಡ ಶಾಣಿ ಮಾಡಿಲ್ಲ ಅಂತಂದ್ರೆ ಹೆಂಗ್?
0: ಆಯ್ತ್ರಿ ಗೌಡ ಶಾಣಿ ಅವ್ರ, ಜಲ್ದಿ ತಗೊಂಡ್ ಬರ್ರಿ, ಮತ್ತೆ ನಾವ್ ಮತ್ತೆ ಬೇರೆ ಕಡೆ ಒಂದ್ ಸ್ವಲ್ಪ ಹೋಗೋದ.
1: ನಂಗೆ ಗೊತ್ತದಪ್ಪ ನಿನ್ ಕೆಲಸಗಳೆಲ್ಲ. ಶಿವಣ್ಣ.
0: ಹಾ ಗೌಡ ಶಾಣಿ ಅವ್ರ,
1: ತಗೋ ಚಾ ತಗೋ,
0: ಕೊಡ್ರಿ ಕೊಡ್ರಿ ಕೊಡ್ರಿ. ಈಗ ಸಮಾಧಾನ ಆಯ್ತು ನೋಡ್ರಿ ಗೌಡ್ರ,
2: ಬರಬರತೇನಪ್ಪ ಈಗ.
0: ಹಾ ಗೌಡ್ರ, ಅದು ಬರೋಬ್ರಿ ಆಯ್ತು ನೋಡ್ರಿ, ಮತ್ತೀಗ ಹೊಟ್ಟಿ ಒಂದ್ ಸ್ವಲ್ಪ ಬೆಚ್ಚಗಾದಂಗ ಆಯ್ತು, ಮತ್ತ ಮುಂದಿನ ವಾರ ಭೇಟಿ ಆಗ್ತೀನಿ ಅಂತ್ರಿ. ಮತ್ತೆ
1: ಅಷ್ಟೇ ಮಾಡಂಗದ್ರಿ,
0: ಒಳ್ಳೇದ್ರಿ, ಶರಣ್ರಿ.
2: ನಮಸ್ಕಾರ.
3: ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತ ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕ ದೂರವಾಣಿ ಸಂಖ್ಯೆ ಹಿಂಗದ 2255442, ಬೀದರ್ನ ಎಸ್ಟಿಡಿ ಕೋಡ್ 08482. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.

0: ಶೀರ್ಷಿಕೆ ಗೀತೆ ಹಾಡಿದವರು ಶಿವಗಿರಿ ದಾಸ್. ತಬಲಾ ಸಾಥ್ ನೀಡಿದವರು ಸಾತ್ಲಿಂಗ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳೆ.
1: ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳ
0: ಬಿಳಿಯತ್ತ ಮಾನಿಂಗ
1: ಕಾರ್ಯಕ್ರಮ ಕೇಳಿದಿರಿ.
0: ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ
1: ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ.

0: ಕಣ್ಣು ಪರೀಕ್ಷೆ ಹಾಗೂ ಬೇವು ಲೇಪಿತ ಯೂರಿಯಾ ಕುರಿತು ಸಂಭಾಷಣೆ.
1: ಬಸಪ್ಪ ಬಸಪ್ಪ
2: ಶರಣಪ್ಪ,
1: ಯಾಕಪ್ಪ ಬಸಪ್ಪ ಏನೋ ಒಂದು ಚಿಂತೆ ಹಚ್ಕೊಂಡು ಕೂತಂಗ್ ಕಾಣಿಸ್ತದ, ಏನು ಕಳಿನೇಪ್ಪ?
2: ಏನ್ ಹೇಳ ನಮ್ ರೈತಾಪಿ ಜನರದ ಕತಿ ಏನ್ ಹೇಳಿ ನಾನು ನಿನಗೆ?
1: ಏನಾಯ್ತಪ್ಪ ಮತ್ತೆ ಮತ್ತೆ
2: ಏನ್ ಮಾಡಿದ್ರು ಒಂದು ಆಗಬಹುದು
1: ಹಿಂಗತಿಯ? ಏನಾಯ್ತು ಮತ್ತೆ ಏನು ಒಂದ್ ಈ ಸಲನು ಕಡಿಮೆ ಬಂತ?
2: ಅಲ್ಲ ಮತ್ತೆ ನಿಂಗೆ ಗುರ್ತಾರಪ್ಪ, ಹೋದ ಸಲ ಎಷ್ಟು ಗೊಬ್ಬರ ಹಾಕ್ದೆ, ಯೂರಿಯಾ ಗೊಬ್ಬರ ಅಂತೂ ಸಾಕಷ್ಟು ಹಾಕ್ದೆ ಈಕಿ. ಹೌದಿಲ್ಲ, ಏನಾಯ್ತೇಳು, ನಿನ್ ರೇಟ್ ಚಲೋ ಬಂತು, ಅದು ಬರ್ಲೇ ಇಲ್ಲ.
1: ಬರೋಬ್ಬರಿ ಬಸಪ್ಪ, ಈಗ ನೀ ಹೇಳದಲ್ಲ ಅಲ್ಲಿ ಒಂದು ದೊಡ್ಡ ವಿಚಾರದೇನಪ್ಪ ನೀನ್
2: ಹೇಳಿ ಮಾಡ್ತೀನಿ.
1: ನೀ ಮೆಹನತ್ ಎಲ್ಲ ಮಾಡ್ತಿ, ಎಲ್ಲಾ ದುಡಿತಿ, ಮುಂಜಾನೆ ರಾತ್ರಿ ಬೆಳಗನೆ ಎಲ್ಲ ದುಡಿತಿ, ಎಲ್ಲಾ ಮಾಡ್ತೀಯಪ್ಪ. ಆದ್ರೆ ಈ ಏನು ಯೂರಿಯಾ ಒಂದು ಹಾಕಕತ್ತಿಯಲ್ಲ ನೀನು, ಇದು ಒಂದು ಸ್ವಲ್ಪ ವಿಚಾರ ಮಾಡಬೇಕಾದಂತಹ ವಿಷಯ.
2: ಅಲ್ಲಪ್ಪ ಮತ್ತೆ ಯೂರಿಯಾ ಹಾಕಿದ್ರೆ ಇಳುವರಿ ಬರೋವಲ್ದು, ಏನು ಯೂರಿಯಾ ಬಿಟ್ರೆ ಬರ್ತದೆ ಅಂತೀನಿ?
1: ಈಗ ನೋಡಪ್ಪ, ತಜ್ಞರು ಹೇಳ್ತಾರ ಮತ್ತ ಬಹಳಷ್ಟು ಅವಸ್ಥರು ಹೇಳ್ತಾರೇನಪ್ಪ, ಏನಪ್ಪ ಅಂತಂದ್ರೆ ಬರೇ ಯೂರಿಯಾ ಹಾಕಬಾರದು ಅಂತ ಹೇಳಿ. ನೀವು ನೋಡಿದ್ರೆ ಬರೇ ಯೂರಿಯಾ ಹಾಕ್ತಿ, ಯೂರಿಯಾದಿಂದ ಏನಾಗ್ತದ ಅಂತಂದ್ರೆ ಬರೇ
2: ಚಲೋ ಹಸಿರು ಕಾಣ
1: ಹಸಿರು ಕಾಣಿಸ್ತದೆ, ಹೊಲ ಹೊಲ ಎಲ್ಲ ಹಸಿರು
2: ಚಲೋ ಅನಿಸ್ತದೆ,
1: ಎತ್ತರ ಬೆಳೀತದ ಅಗದಿ, ಆದ್ರ ಕಾಯಾಗಂಗಿಲ್ಲ, ಹಣ್ಣಾಗಂಗಿಲ್ಲ, ಅಂತ
2: ಪರಿಸ್ಥಿತಿ.
1: ಹಂಗ ಯೂರಿಯಾದ್ದು ಉಪಯೋಗ ಎಲ್ಲಿಗೆ ಬರ್ತದಪ್ಪ ಅಂದ್ರೆ ಅದು ಬೆಳವಣಿಗೆ ಅಷ್ಟೇ ಚಲೋ ಮಾಡ್ತದ, ಕಣ್ಣಿಗೆ ಹಸಿರು ಕಾಣಂಗ್ ಮಾಡ್ತದ. ಆದ್ರ ಹೂ ಆಗ್ಬೇಕಾಯ್ತಪ್ಪ ಅಂತಂದ್ರ ಕಾಯಾಗಬೇಕು ಅಥವಾ ಕಾಳು ಕಟ್ಟಬೇಕು ಅಂತಂದ್ರ ಬ್ಯಾರೆ ಬ್ಯಾರೆ ಪೌಷ್ಟಿಕಾಂಶಗಳು ಬೇಕಾಗ್ತಾವೇನಪ್ಪ. ಅದನ್ನ ನೀ ಎಲ್ಲಿ ಹಾಕಿದ್ಯ ಹೇಳಪ್ಪ, ಬ್ಯಾರೆ ಅಂದ್ರೆ
2: ಹಾಕಿದ್ಯಾಕಿ?
1: ಹ್ಮ್, ನೀ ಏನಾದ್ರು ಪೊಟ್ಯಾಶ್ ಹಾಕಿದ್ಯ ಹೊಲಕ್ಕ, ಇಲ್ಲ ಏನು ಗಂಧಕ ಹಾಕಿದ್ಯ?
2: ಇಲ್ಲಪ್ಪ, ಇದೇ ಯೂರಿಯಾನೇ ಹಾಕೊಂಡು ನೋಡು.
1: ಹಿಂಗಾಗ್ಯದಲ್ಲ ಇಲ್ಲಿ ಬಸಪ್ಪ, ನೀನು ಈಗ ಎಲ್ಲ ಆಗಿದ್ದು ಮರ್ತು ಬಿಡೇನಪ್ಪ.
2: ಈ ಹೇಳ ನೀ ಹೆಂಗ್ ಮಾಡಂತಿ ಹಂಗ ಮಾಡ್ತೀನಿ, ಹೊಸದ ಶುರು ಮಾಡ್ತೀನಿ.
1: ನೋಡಪ್ಪ, ಸರ್ಕಾರ ಅಂತೂ ಈಗ ಒಂದು ಹೊಸ ಯೋಜನೆ ತಂದದೇನಪ್ಪ.
2: ಏನಂತ?
1: ಏನಂತಂದ್ರ ಈ ಮಣ್ಣು ಪರೀಕ್ಷೆ ಅನ್ನುವಂಥದ್ದು ಬಹಳ ಮುಖ್ಯ ನಮ್ಮ ರೈತರಿಗೆ.
2: ಮಣ್ಣು ನೀನೋ ಮಾಡಿದ್ದಲ್ಲ, ಏನ್ರ ನಿಂಗೆ ಏನ್ರ ಉಪಯೋಗ ಆಗ್ಯದಂತೆ.
1: ಮತ್ತೆ ಆಗಿದ್ದಕ್ಕೆ ಹೇಳಾಕತ್ತೀನಪ್ಪ ಬಸಪ್ಪ, ಈಗ ಏನು ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಅಂತದೊಂದು ಇನ್ನೊಂದು ವಿಶೇಷ ಇರ್ಲಿಲ್ಲೇನಪ್ಪ. ಮಣ್ಣು ಪರೀಕ್ಷೆ ಮಾಡಿಸ್ತಿದ್ದೀನಿ ನಾನು, ಮೂರ್ನಾಲ್ಕು ವರ್ಷಕ್ಕೂ ಒಂದ್ಸಲ ಮಾಡಿಸ್ತೀನಂತ ನಾನು ಮಣ್ಣು ಪರೀಕ್ಷೆ. ಆದ್ರೆ ಈಗೇನು ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ, ಮೊನ್ನೆ ಎಲ್ಲರೂ ಹೇಳ್ತಾ ಇದ್ರು ಈ ಮಣ್ಣು ಪರೀಕ್ಷೆ ಮಾಡಿ ಒಂದು ಕಾರ್ಡ್ ಕೊಡ್ತಾರೇನಪ್ಪ ರೈತರಿಗೆ.
2: ಮಣ್ಣು ಪರೀಕ್ಷೆ ಕಾರ್ಡ್,
1: ಮಣ್ಣು ಆರೋಗ್ಯದ ಕಾರ್ಡ್ ಅಂತ ಹೇಳಿ ಕರೀತಾರ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿ ಇಂಗ್ಲಿಷ್ ನಾಗ ಅತ್ತಾರ ಅದನ್ನ.
2: ಅದ್ರಿಂದ ಏನತ್ತಪ್ಪ, ಅದ್ರಾಗ ಏನ್ ಇರ್ತದೆ?
1: ಅದ್ರೊಳಗೆ ಏನಿರ್ತದ ಹೇಳ್ತೀನಿ ಕೇಳು. ಮಣ್ಣು ಪರೀಕ್ಷೆ ನಿಂದ ಅದು ಮೊಬೈಲ್ ಬಂದ್ ಮಾಡಪ್ಪ ಒಂದ್ ಸ್ವಲ್ಪ.
2: ಇದು ಒಂದು ನೆನಪು, ಮೊಬೈಲ್ ಬಂದ್ ಮಾಡೋದಂತೆ ಮಾತಾಡ ಮುಂದ್ರು ಚಾಲು ಇರ್ತದ.
1: ಇಲ್ಲಪ್ಪ, ಈಗ ಮಾಹಿತಿನೂ ಬರ್ತಿರ್ತದ ಮೊಬೈಲ್ ಮೂಲಕ.
2: ಹೌದೌದು,
1: ಹೌದಿಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಬೇಕು. ತಜ್ಞರು ಹೇಳ್ತಿರ್ತಾರ, SMSಗಳು ಬರ್ತಿರ್ತಾವ, ಅವನು ಎಲ್ಲ ಉಪಯೋಗ ಮಾಡ್ಕೊಳ್ಬೇಕು. ಅದು ಖರೆ. ಈಗೇನದ ನಾ ಹೇಳಿದ್ನಲ್ಲ ನಿನಗೆ, ಮಣ್ಣು ಪರೀಕ್ಷೆ ಮಾಡಿ ಒಂದು ಆರೋಗ್ಯದ ಕಾರ್ಡ್ ಕೊಡ್ತಾರ ಮಣ್ಣಿನ ಆರೋಗ್ಯದ ಬಗ್ಗೆ ಅಂತ ಹೇಳಿ.
2: ಹೌದು,
1: ಅದು ಹೆಂಗಿರ್ತದಪ್ಪ ಅಂತಂದ್ರ ಅಲ್ಲಿ ಎಲ್ಲ ತಜ್ಞರು ನಿಮ್ಮ ಒಂದು ಮಣ್ಣು ಪರೀಕ್ಷೆ ಆದ ನಂತರ ಹೊಲದೊಳಗೆ ಯಾವ ಪೋಷಕಾಂಶಗಳು ಅದಾವ, ಯಾವ ಪೋಷಕಾಂಶಗಳು ಇಲ್ಲ, ಯಾವ್ದನ್ನ ಪೂರೈಕೆ ಮಾಡಬೇಕು, ಇದೆಲ್ಲ ಇರ್ತೈತೇನಪ್ಪ ಆ ಕಾರ್ಡ್ನೊಳಗ ಬರೆದಿರ್ತಾರ. ಆ ಕಾರ್ಡ್ನೊಳಗ ನಾವು ಸಾರಜನಕ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ಪೊಟ್ಯಾಶ್ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ರಂಜಕ ಇಷ್ಟು ಕೊಡಬೇಕು, ಆಮೇಲೆ ಗಂಧಕ ಇಷ್ಟು ಕೊಡಬೇಕು ಅಂಥೇಳಿ ಬರೆದಿರ್ತಾರೇನಪ್ಪ. ಅದರ ಮೂಲಕವಾಗಿ ನಾವು ಅದೇ ಲೆಕ್ಕ ಹಾಕೊಂಡು ಅವ್ರನ್ನೇ ಕೇಳೋದು. ಈಗ ನಮಗಂತೂ ಲೆಕ್ಕ ಬರೋದಿಲ್ಲ. ನೀವು ಶೇಕಡಾ ಹೇಳ್ರಿ ಅಂತ ನಮಗೆ ಹೆಂಗ್ ತಿಳಿಬೇಕು?
2: ಚೀಲ ಲೆಕ್ಕ ಹೇಳಿದ್ರೆ ನಡೀತದೆ,
1: ಇನ್ನ ಚೀಲ ಲೆಕ್ಕ ಹೇಳಿದ್ರೆ ನಡೀತದ, ಅಥವಾ ಮತ್ತೆ ಇದು ಮತ್ತೆ ಬೇರೆ ಒಂದು
2: ಪದ್ಧತಿ
1: ಒಂದು ಇಂತದ್ ಮಾಡ್ರಿಪ್ಪ ಅಂತ ಹೇಳಿ ಮೊದ್ಲು ಹೇಳ್ತಿದ್ರು ನೋಡ, ಕಡಿಮೆ ಒಳಗ ಔಷಧ ಹಾಕಿ ಅಷ್ಟು ಒಂದು ಬೂಚ್ ಹಾಕ್ರಿ ಹಿಂಗೆಲ್ಲ ಹೇಳ್ತಿದ್ರಲ್ಲ. ಹಂಗ ಈಗಂತೂ ನಮ್ಮ ರೈತರು ಒಂದ್ ಸ್ವಲ್ಪ ಬಹಳಷ್ಟು ಸುಧಾರಣೆ ಆಗ್ಯಾರೇನಪ್ಪ, ಇಲ್ಲ ಅಂತಲ್ಲ, ಕೆಲವೊಂದು ಗುರುತಾಗೋದಿಲ್ಲ. ಅದಕ್ಕೆ ಅವರಿಗೆ ಕೇಳ್ಕೊಳ್ಳೋದು, ನೋಡ್ರಿ ಸಾಹೇಬ್ರ ನಮಗೆ ತಿಳಿಯಂಗೆ ಹೇಳ್ರಿ ಅಂತ ಹೇಳಿ ಹೇಳ್ತಾರ ಅವರು. ಅದಕ್ಕೆ ಹಣ್ಣು ಪರೀಕ್ಷೆ ಆಧಾರದ ಮೇಲೆ ನೀ ಏನಾದ್ರೂ ಪೋಷಕಾಂಶಗಳನ್ನ ಕೊಟ್ಟಿ ಅಂತಂದ್ರ ಮತ್ತ ಬೆಳಿ ಅಗದಿ ಚಲೋ ಬರ್ತದ, ಅದರೊಳಗೆ ಏನು ಪ್ರಶ್ನೆನೇ ಇಲ್ಲ.
2: ನೋಡು ಅಂದ್ರ ನಾನು ಅದಕ್ಕೆ ಮಾಡ್ತೇನೆ, ಆ ಮಣ್ಣು ಪರೀಕ್ಷೆ ಹೆಂಗ್ ಮಾಡ್ಬೇಕು ಅಂತ ನೀ ಯಾರಿಗಾರ ಕರ್ಕೊಂಡು ಬಂದೆ ಅಂದ್ರ ಅವರು ನಮ್ಮ ಹೊಲದಾಗ ಮಾಡಿ ತಗೊಂಡು ಹೋಗ್ಲಾಕ ಹೋಗಿ ಅದು ಏನಂದ್ರೆ ಕಾರ್ಡ್ ಗೀರ್ಡ್ ಅಂದ್ರು ಅದು ಎಲ್ಲ ಪರೀಕ್ಷೆ ಮಾಡಿ ಕಾರ್ಡ್ ತಂದು ಕೊಟ್ರು ಅಂದ್ರೆ ಆಮೇಲೆ ಯಾವ ಬೆಳಿ ಬೆಳಿತೀನಿ ಅಂತ ಹೇಳ್ತೀನಿ.
1: ಬರೋಬರಿ
2: ಮತ್ತೆ ಅದಕ್ಕೆ ಅವ್ರು ಯಾವ್ದು ಹಾಕಂತಾರ, ಹೆಂಗ್ ಹಾಕಂತಾರ, ಹಂಗೆ ಹಾಕಿದ್ರೆ
1: ಹಂಗೆ ಮಾಡೋದು ಚಲೋ ನೋಡಪ್ಪ. ಯಾಕಪ್ಪ ಅಂತಂದ್ರ ಇಲ್ಲಿ ಇನ್ನೊಂದ್ ಏನಂತಂದ್ರ ಮಣ್ಣು ಪರೀಕ್ಷೆ ಆದ್ಮೇಲೆ ಎಷ್ಟು ಪೋಷಕಾಂಶ ಅದ ಅನ್ನೋದು.

0: ಗೊತ್ತಾಗ್ತದ ನಮಗ. ಆಮೇಲೆ ನಿಂದು ಒಂದು ವಿಚಾರ ಬೇರೆ ಇರ್ತೈತೇನಪ್ಪ, ನೀವೊಂದು ಜೋಳ ಬೆಳಿಬೇಕತ್ತೈತಿ,
1: ಹೌದು,
0: ಇಲ್ಲ ಕಡ್ಲಿ ಬೆಳಿಬೇಕತ್ತೈತಿ, ಇಲ್ಲ ತೊಗೆಳಿ ಬೇಕತ್ತೈತಿ. ಹಿಂಗ ನೀ ಯಾವ್ದು ಬೆಳಿಬೇಕಂತೀಯಲ್ಲ, ಆ ಬೆಳೆ ಆಧಾರದ ಮೇಲೆ ಸಹಿತ ಈ ಪೋಷಕಾಂಶಗಳನ್ನು ಎಷ್ಟು ಕೊಡಬೇಕು, ಹೆಕ್ಟೇರ್ ವಾರ್ ಆಗಲಿ ಎಕರೆ ಆಗಲಿ ಎಷ್ಟು ಕೊಡಬೇಕು ಅನ್ನೋದನ್ನ ಸಹಿತ ಲೆಕ್ಕ ಮಾಡಿ ಹೇಳ್ತಾರೇನಪ್ಪ. ಹಾ, ಅದಕ್ಕೆ ನೀ ಇದ್ರ ಕಡೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಈ ನೋಡು, ಯೂರಿಯಾ ಒಂದೇ ಇಲ್ಲ ನಮ್ಮ ಕಡೆ, ಡಿ ಎ ಪಿ ಅದ, ಆಮೇಲೆ ಮ್ಯೂರಿಯೇಟ್ ಪೊಟ್ಯಾಶ್ ಅಂತದ, ಆಮೇಲೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅಂತದ, ಹಿಂಗೆ ಸಾಕಷ್ಟು ರಸಗೊಬ್ಬರಗಳು ಇವತ್ತು ಲಭ್ಯದವ. ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳು ಕೂಡ ಅದಾವ. ಮತ್ತು ನಿನ್ನ ಹೊಕ್ಕ ಯಾವ್ದು ಬೇಕು, ಯಾವ್ದು ಎಷ್ಟು ಪ್ರಮಾಣದೊಳಗೆ ಬೇಕು ಅನ್ನೋದನ್ನ ಅವ್ರು ಒಂದು ಸಿದ್ಧ ಮಾಡಿ ನಿನಗೆ ಹೇಳಿದ್ರಪ್ಪ ಅಂತಂದ್ರೆ ನೀ ಅದ್ರ ಪ್ರಕಾರ ಮಾಡ್ತಿ, ಮತ್ತು ಅದ್ರ ಪ್ರಕಾರ ಬೇಕಾದಂಗೆ ಫಸ್ಟ್ ಕ್ಲಾಸ್ ಬೆಳೆ ಬರ್ತದ, ಮತ್ತು ಹಿಂಗೆ ಒಂದು ಟಿ ಮಾಡೋದು ತಪ್ಪಿ ಬಿಡ್ತೈತೇನಪ್ಪ, ನಾ ಎಷ್ಟೆಲ್ಲ ಮೆಹನತ್ ಮಾಡ್ತೀನಿ ಏನು ಬರವಲ್ತು ಅಂತೇಳಿ. ಯಾಕಪ್ಪ ಅಂತಂದ್ರೆ ಈಗ ಬೆಳೆ ಬೆಳೆಯೋದ್ರಿಂದ ಎಲ್ಲ ಪೋಷಕಾಂಶಗಳು ಬೆಳೆಯೊಳಗೆ ಹೋಗಿಬಿಡ್ತಾವ. ನೀವು ಬರೀ ಯೂರಿಯಾ ಕೊಟ್ಟಪ್ಪ ಅಂತಂದ್ರೆ ಏನಾಗ್ತದೆ, ಬರೀ ಸಾರ್ವಜನಿಕ ಕೊಡ್ತೀವಿ, ಬೇರೆ ಏನು ಕೊಡೋಕೆ ಆಗಂಗಿಲ್ಲ, ಬರೀ ಸಾರ್ವಜನಿಕ ಒಂದೇ ಇರ್ತೈತಲ್ಲ, ಅದನ್ನ ಬಿಟ್ಟರೆ ಬೇರೆ ಏನಿರಂಗಿಲ್ಲ
1: ಅಂತಂದ್ರೆ ನೀ ಹೇಳಿದಂಗೆ ಈಗ ಬರೀ ಹೋಳಿಗೆಯಿಂದ ಊಟ ಮಾಡೋದು ಹೆಂಗಾಗ್ತದೆ?
0: ಹಾ ನೋಡದೆ ದಿವಸ ಬರೀ ಹೋಳಿ ಒಂದೇ ಊಟ ಮಾಡೋದು ಅಂತೇಳಿ, ಉಳಿದ ಪೋಷಕಾಂಶ ಬೇಕಲ್ಲ,
1: ಬೇರೆವೆಲ್ಲ ಬೇಕು
0: ಹೇಳ್ತಾರೆ ನಮ್ಮ ಹಿರಿಯರು. ಷಡ್ರ ಸೋಪೇತವಾದ ಭೋಜನ ಶರೀರವನ್ನ ಸೇರಬೇಕು ಅಂತೇಳಿ, ಆರು ರಸಗಳು, ಕಹಿ ಇರಬೇಕು, ಒಗರ್ ಇರಬೇಕು, ಹುಳಿ ಇರಬೇಕು, ಸಿಹಿ ಇರಬೇಕು, ಖಾರ ಇರಬೇಕು, ಹಿಂಗ
1: ಭಾಷಣ ಮಾಡೋದು ಕಲ್ತಿರ
0: ಅಲ್ಪ ಮತ್ತೆ ಏನೋ ಒಂದು ಹಿಂಗ ನಾವು ತಿಳ್ಕೊಂಡು ಮಾಡಿದೀವಪ್ಪ ಅಂತಂದ್ರೆ ಇವತ್ತಿನ ದಿವಸ ಟೆಕ್ನಾಲಜಿ ಎಲ್ಲ ಕಡೆ ಸಿಗ್ತಾ ಅದ, ತಾಂತ್ರಿಕತೆ ಎಲ್ಲ ಕಡೆ ಸಿಗ್ತಾ ಅದ, ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೆ ನಮ್ಮ ಹಿಂದೆ ಸರ್ಕಾರ ಐತೆ ಅಂತ ಹೇಳಿ ಮತ್ತೆ ನಮ್ದೆಲ್ಲ ನಡೆದಪ್ಪ ಮತ್ತೆ ಮಾಡ್ಬೇಕಲ್ಲ
1: ನೋಡಪ್ಪ.
0: ಹೌದಿಲ್ಲ,
1: ಈಗ ನಾ ಹೆಚ್ಚಿ ತಲೆ ಕೆಡಿಸ್ಕೊಳ್ದೆ, ಹೆಂಗು ನೀ ಕೆಡಿಸ್ಕೊಂಡಿ
0: ನೋಡಿ, ಇದೊಂದು ಮಾತು ಹೇಳಿದೆ ನೋಡಿ.
1: ಅದಕ್ಕೆ ನೀ ಹೆಂಗಂತಿ ಹಂಗಂಗ ಈ ಒಂದು ಹಂಗ ಮಾಡ್ತೀನಿ,
0: ಆಯ್ತಾಯ್ತು,
1: ಅದು ಚಲೋ ಬಂತು ನೀ ಎಲ್ಲ ಹೇಳಿದ ಕೇಳ್ತೀನಿ, ಚಲೋ ಬರ್ಲಿಲ್ಲ ಅಂದ್ರೆ ನಾ ಏನ್ ಮತ್ತೆ ಹೆಂಗ್ ಮಾಡ್ದೆ ಹಂಗ.
0: ನೀ ಹಂಗ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ, ಯಾಕೆ ಚಲೋ ಆಗೋದಿಲ್ಲ, ಅದು ಎಲ್ಲ ಬರೋಬರಿ ಮಾಡಿದ್ರೆ ಎಲ್ಲ ಬರೋಬರಿ ಆಗ್ತದ. ಮತ್ ಇನ್ನೊಂದು ವಿಚಾರಿತ್ತು ಬಸಪ್ಪ ನಿನಗೆ ಹೇಳ್ಬೇಕು ಅಂತಂದ್ರೆ,
1: ಹೇಳಪ್ಪ.
0: ಸರ್ಕಾರ ಏನ್ ಮಾಡ್ಯದಪ್ಪ ಅಂತಂದ್ರೆ ಇನ್ನೊಂದು ವಿಷಯದ ಮೇಲೆ ಬಹಳ ಒತ್ತು ಕೊಟ್ಟದ. ಏನಂದ್ರೆ ಈಗ ನೀವು ಯೂರಿಯಾ ಅಂತ ಉಪಯೋಗ ಮಾಡ್ತೀಪ್ಪ, ಯೂರಿಯಾ ಉಪಯೋಗ ಮಾಡ್ಬೇಕು, ಆದ್ರೆ ಎಷ್ಟು ಉಪಯೋಗ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈಗ ನೀ ಚೀಲ ತಂದು ಸುರುತಿ ಗೊಬ್ಬರ ಹಾಕ್ತಿ ಎಲ್ಲ ಹೊಲಕ್ಕೆ ಎಲ್ಲ ಆಯ್ತು, ಆದ್ರೆ ಆ ಯೂರಿಯಾ ಏನಿರ್ತೈತಿಲ್ಲ ಸಾಮಾನ್ಯವಾದಂಥ ಯೂರಿಯಾ, ಅದು ಜಲ್ದಿ ಹಾಳಾಗಿ ಹೋಗಿಬಿಡ್ತೈತೇನಪ್ಪ, ಬೆಳೆಗಳಿಗೆ ಸಿಗೋದ್ರೊಳಗೆ ಅರ್ಧಕ್ಕರ್ಧ ನಷ್ಟ
1: ಹೋಗ್ತದೆ,
0: ಗಾಳಿಯಾಗ ಹೋಗ್ತದೆ, ಆಮೇಲೆ ನೆಲದೊಳಗೆ ಹೋಗ್ತದೆ, ಬೆಳಿಗ್ಗೆ ಸಿಗಂಗಿಲ್ಲ, ಕೆಲವೊಮ್ಮೆ
1: ಹಾಕಿದ್ದು ಬೆಳೆ ಸಿಗೋದು,
0: ಹಾಕಿದ್ದು ಒಟ್ಟು ಬೆಳಿಗ್ಗೆ ಸಿಗಂಗಿಲ್ಲ. ಹಿಂಗಾಗಿ ಏನಾಗ್ತದೆ, ನೀ ಹಾಕಿದ್ದು ಏನೋ ಅಟ್ಟು ಹಾಕಿದ್ ನೀ ಹತ್ತಿರ್ತಿ, ಆದ್ರೆ ಸಿಗೋದು ಅಟ್ಟೆ ಸಿಕ್ಕಿರ್ತೈತೆ, ಹಂಗ ಬಹಳ ಕಡಿಮೆ ಆಗಿಬಿಡ್ತೈತಿ. ಅದಕ್ಕೆ ಬೇವು ಲೇಪಿತ ಯೂರಿಯಾ ಅಂತ ಹೇಳಿ ಒಂದು ಮಾಡ್ಯಾರೇನಪ್ಪ,
1: ಏನಂದ್ರೆ
0: ಬೇವು ಲೇಪಿತ ಯೂರಿಯಾ ರಸಗೊಬ್ಬರ,
1: ಬೇವಿನ ಗಿಡ ಇರ್ತಲ್ಲ,
0: ಬೇವಿಂದು ರಸ ಲೇಪಿಸಿ ಅದನ್ನೊಂದು ತಯಾರು ಮಾಡ್ಯಾರ, ಅದನ್ನ ಬೇವು ಲೇಪಿತ ಯೂರಿಯಾ ಅಂತ ಹೇಳಿ ಕರೀತಾರ.
1: ಅದರಿಂದ ಏನಾಗ್ತದೆ,
0: ಅದರಿಂದ ಏನಾಗ್ತದಪ್ಪ ಅಂತಂದ್ರ, ನೀ ಯೂರಿಯಾ ನೆಲಕ್ಕೆ ಕೊಟ್ಟಾಗ ನಿಧಾನವಾಗಿ ಸಾವಕಾಶ ಅದೇನ್ ಮಾಡ್ತದಪ್ಪ ಅಂತಂದ್ರೆ ಬೆಳೆಗಳಿಗೆ ಸಾರಜನಕವನ್ನು ಸಪ್ಲೈ ಮಾಡ್ತದ, ನಿಧಾನವಾಗಿ ಸಪ್ಲೈ ಮಾಡ್ತದ, ಮತ್ತೆ ಎಲ್ಲೂ ನಷ್ಟ ಆಗಿ ಹೋಗಂಗಿಲ್ಲೇನಪ್ಪ ಸಾರಜನಕ,
1: ಅಂದ್ರೆ ನಷ್ಟ ಆಗಿ ಹೋಗೋ ಪ್ರಮಾಣ ಕಡಿಮೆ ಆಗ್ತದೆ,
0: ಮ್ಯಾಲ ನಾವು ಯಾ ಹಾಕೋದು ತಪ್ಪದ, ಮತ್ತೆ ಬೇರೆ ಬೇರೆ ರಸಗೊಬ್ಬರಗಳನ್ನ ಹಾಕೋದು ಕೂಡ ತಪ್ಪದೇನಪ್ಪ
1: ಅಂದ್ರೆ ನಾವ್ ಏನಾಗ್ತೀವಿ ಅಷ್ಟು ಉಪಯೋಗ ಮಾಡ್ಕೊಂಡಂಗೆ ಆಗ್ತೇವೆ.
0: ಅಂದ್ರೆ ನಮ್ಮ ರೈತರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಕಡಿಮೆ ಖರ್ಚು ಮಾಡಬೇಕು, ಹೆಚ್ಚಿನ ಉತ್ಪಾದನೆ ತಗೋಬೇಕು, ಖರ್ಚು ಕಡಿಮೆ ಆಯ್ತಪ್ಪ ಅಂತಾರೆ ಲಾಭನೂ ಹೆಚ್ಚಾದಂಗೆ
1: ಆಗ್ತದೆ.
0: ಹೌದಿಲ್ಲ, ಅದಕ್ಕೆ ಇದ್ರ ಬಗ್ಗೆ ನೀ ವಿಚಾರ ಮಾಡು, ಮತ್ತೆ ಭೇಟಿಯಾಗೋಣ ಅಂತ. ಸ್ವಸ್ಥ ಭೂಮಿ ಇತ್ತಪ್ಪ ಅಂತಂದ್ರೆ ಮತ್ತೆ ನಮ್ಮ ಹೊಲ ಸಹಿತ ಹಸಿರು ಇರ್ತೈತಲ್ಲಪ್ಪ.
1: ಏ ಮತ್ತೆ ಅದರ ಬರಬಾರ್ದಲ್ಲಪ್ಪ, ಮತ್ತೆ ಆಯ್ತಪ್ಪ ಇಷ್ಟೆಲ್ಲ ಹೇಳಿದೆ, ಮತ್ತೆ ನಿನಗೆ ಹೆಂಗ ಥ್ಯಾಂಕ್ಸ್ ಹೇಳ್ಬೇಕು?
0: ಏ ಥ್ಯಾಂಕ್ಸ್ ಅಭಿನಂದನೆ ಏನು ಬೇಡ. ಈಗ ನೀ ಮುಖ್ಯ ಮಾಡೋದೇನಪ್ಪ ಅಂತಂದ್ರೆ ಈ ರೈತ ಸಂಪರ್ಕ ಕೇಂದ್ರಗಳಿರ್ತಾವ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತಾವ,
1: ಸಂಪರ್ಕ ಕೇಂದ್ರ
0: ಅಲ್ಲಿ ಸಂಪರ್ಕ ಇಟ್ಕೋಬೇಕೇನಪ್ಪ. ಮತ್ತೆ ಇದನ್ನ ಒಂದ್ ಸ್ವಲ್ಪ ನೀ ಕೇಳಿದಪ್ಪ ಅಂತಂದ್ರೆ ಅವರು ಮಣ್ಣು ಪರೀಕ್ಷೆ ಹೆಂಗ್ ಮಾಡೋದನ್ನು ಹೇಳ್ತಾರ, ಮತ್ತ ಸ್ಯಾಂಪಲ್ ಕೊಟ್ಟು ಬಿಟ್ಟಪ್ಪ ಅಂತಂದ್ರೆ ನಿನ್ನ ಪರೀಕ್ಷೆ ಮಾಡಿನೂ ಕೊಡ್ತಾರ, ಕಾರ್ಡ್ ಹೋಗ್ತಾರೇನಪ್ಪ.
1: ನೋಡು ಇವತ್ತ ಸಂಜೆ ಮುಂದೆ ನಾ ಹೋಗಿ ಬರ್ತೀನಿ.
0: ಒಳ್ಳೇದು
1: ಒಳ್ಳೇದು, ಒಂದ್ ವೇಳೆ ಅಲ್ಲಿ ಏನಾದ್ರೂ ಆಯ್ತು ಅಂತ ಇಟ್ಕೊಂಡ್ರೆ ನನಗೆ ಬಗ್ಗೆ ಹೇಳಲಿಲ್ಲ ಅಂದ್ರೆ ನೀನ್ ಕರ್ಕೊಂಡು
0: ಆಯ್ತು ಹಂಗೆ ಮಾಡೋಣ ತೋ.
1: ಆಯ್ತಪ್ಪ.
2: ಮಣ್ಣು ಆರೋಗ್ಯದ ಕಾರ್ಡ್ ಹಾಗೂ ಬೇವು ಲೇಪಿತ ಯೂರಿಯಾಗಳನ್ನು ತಂದಿತು ಮೋದಿ ಸರ್ಕಾರ. ರೈತರಿಗಾಗಿ ತೆರೆಯಿತು ಖುಷಿ ಸಂತೋಷಗಳ ದ್ವಾರ. ಈಗ ಶುರುವಾಯಿತು ಮಣ್ಣು ಪರೀಕ್ಷೆ. ಮಣ್ಣು ಆರೋಗ್ಯದ ಕಾರ್ಡಿನಿಂದ ಗೆದ್ದು ಬರುವನು ರೈತ ಎಲ್ಲ

ಅಗ್ನಿಪರೀಕ್ಷೆ. ಇದುವರೆಗೆ ಮಣ್ಣು ಪರೀಕ್ಷೆ ಹಾಗೂ ಬೇವು ಲೇಪಿತ ಇವರ ಕುರಿತ ಸಂಭಾಷಣೆ ಕೇಳಿದಿರಿ. ಈಗ ಕೇಳಿ ಶರಣಪ್ಪ ವಡಗೇರಿ ಅವರಿಂದ ಜನಪದ ಗೀತೆಗಳು. ಹಂತಿ ಹೊಡೆಯಾಗ ಎಂಥವರ ನೆನೆಕು ಅನ್ನು ಹಾಡು.

ಊರಾಗ ಬಂದು ಉದ್ದಾರ ಕೊಡು ನಮ್ಮ ಪಸಗಿಯಲ್ಲ ಪಸುಗಿ ಕೇಳುವ ಸೂರ ಯಾರು ನೀನು ಪೋರ ಪಸುಗಿ ಕೇಳುವ ಸೂರ ಯಾರು ನೀನು

ಇಷ್ಟೋತನಕ ಶರಣಪ್ಪ ಅಯ್ಯರಿ ಅವರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಇವತ್ತಿನ ಯಂಗ್ ಹಾಸನ್ ಕಾರ್ಯಕ್ರಮದಲ್ಲಿ ನಿರ್ಗತಿಕ ಮತ್ತು ಏಡ್ಸ್ ಪೀಡಿತ ಮಕ್ಕಳಿಗೆ ತಾಯಿ ಮನೆ ಸ್ಥಾಪಿಸಿ ಊಟವಾಗಿ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವ ಶಿವಮೊಗ್ಗದ ಎಚ್ಪಿ ಸುದರ್ಶನ್ ಅವರ ಮನದ ಮಾತು.
1: ಆತ್ಮೀಯ ಕೇಳುವರೇ, ಇವತ್ತಿನ ಯಂಗ್ ಹಾಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾದ ಯುವಕರನ್ನು ನಾವು ಪರಿಚಯಿಸ್ತಾ ಇದ್ದೀವಿ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಸಮಾಜ ಕಾರ್ಯ ವಿಭಾಗದಲ್ಲಿ ಉಪನ್ಯಾಸಕರಾಗಿರತಕ್ಕಂತಹ ಸುದರ್ಶನ್ ಎಚ್ಪಿ ಅವರು ಸಮಾಜದ ಬಗ್ಗೆ ತುಡಿತವನ್ನ ಇಟ್ಕೊಂಡಂತವರು. ಶಿವಮೊಗ್ಗದ ಒಂದು ಸ್ಟೇಡಿಯಂ ಅಲ್ಲಿ ಒಬ್ಬ ಅನಾಥ ಬಾಲಕ ಓದ್ತಾ ಕೂತಿದ್ದನ್ನು ನೋಡಿದಾಗ ಈ ಮಕ್ಕಳ ಬಗ್ಗೆ ಏನಾದ್ರು ಮಾಡಬೇಕಲ್ಲ ಅನ್ನೋ ಒಂದು ತುಡಿತವನ್ನ ಹೊಂದಿ ಆ ಮಗುವನ್ನ ಮನೆ ಕರ್ಕೊಂಡು ಹೋಗಿ ಇವತ್ತು ಒಂದು ವಿಭಿನ್ನವಾದ ಸಮಾಜ ಸೇವೆಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಸುದರ್ಶನ್ ಎಚ್ಪಿ ಅವರ ಮನದ ಮಾತುಗಳನ್ನ ಕೇಳೋಣ. ನಮಸ್ಕಾರ ಸುದರ್ಶನ್ ಅವರೇ.
2: ನಮಸ್ತೆ ಸರ್.
1: ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
2: ಥ್ಯಾಂಕ್ ಯು ಸರ್.
1: ಹೇಳಿ, ನಿಮ್ಮ ಊರು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಕುಟುಂಬದ ಹಿನ್ನೆಲೆ, ಮತ್ತೆ ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಶಿಕ್ಷಣ ಹೇಗಾಯ್ತು?
2: ಇವತ್ತು ಇನ್ನೊಂದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ನಂಗೆ ತುಂಬಾ ಖುಷಿ ಇದೆ. ಇವತ್ತು ಈ ಆಕಾಶವಾಣಿಗೆ ಬಂದ್ಬಿಟ್ಟು ನಮ್ಮಂತ ಇವರುಗಳಿಗೆ ಮತ್ತೆ ಪ್ರೋತ್ಸಾಹ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರ, ಅದು ತುಂಬಾ ಖುಷಿ ಇದೆ. ನನ್ನ ಜೀವನದ ಬಗ್ಗೆ ಹೇಳ್ತಾ ಹೋಗ್ಬೇಕು ಅಂದ್ರೆ, ನಾನು ಮೂಲತಃ ಮಲೆನಾಡು ಪ್ರದೇಶವನು. ಮಲೆನಾಡು ಪ್ರದೇಶ ಅಂದ್ರೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಆಗಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತವ್ರು, ಹಾಗೆ ಅದ್ರ ಜೊತೆಗೆ ಸಭ್ಯ ಜನಾಂಗದ ವರ್ಗದಲ್ಲಿ ಬೆಳೆದಂತವನು. ನನ್ನ ಜೀವನದಲ್ಲ ನನ್ನ ತಂದೆ ತಾಯಿ ನನಗೆ ತಂಗಿ, ನಾವಿಬ್ರು ಟ್ವಿನ್ಸ್, ನನ್ನ ಸಿಸ್ಟರ್ ಮತ್ತೆ ನಾನು ಟ್ವಿನ್ಸ್. ಹಾಗಾಗಿ ಒಟ್ಟೊಟ್ಟಿಗೆ ಜೀವನ ಮಾಡ್ಕೊಂಡು ಬೆಳೆದು ಬಂದವನು. ಹುಟ್ಟೋಯಿಂದ ಸಹ ಒಂದು ಬಾಲ್ಯ ಜೀವನ ಉತ್ತಮವಾಗಿತ್ತು ನಮ್ದು. ಅಪ್ಪ KPCL ಕೆಲಸ ಮಾಡ್ತಿದ್ದಿಂದ, ಹಾಗಾಗಿ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಟ್ರಾನ್ಸ್ಫರ್ ಆದಾಗೆಲ್ಲ ಒಂದ್ ಕಡೆಯಿಂದ. ಹಾಗಾಗೋಸ್ಕರ ನಾನು 1ನೇ ಕ್ಲಾಸಿಂದ ಹಿಡಿದು

0: ಏನು ಮಾಡೋಕ್ಕಾಗಲ್ಲ ಅಂತ. ಇವತ್ತು ಸಹ ಉನ್ನತ ಹುದ್ದೆಯಲ್ಲಿ ಇರೋರು ಸರ್ಕಾರಿ ಶಾಲೆಯಲ್ಲಿ ಓದ್ದ ಮಕ್ಕಳು ಮಾತ್ರ ಅಂತ ಹೆಮ್ಮೆಯಿಂದ ನಾನು ಒಬ್ಬ ಅಂತ ಹೇಳ್ಕೊಂಡು ಖುಷಿ ಇದೆ. ನಮ್ಗೆ ಗೊತ್ತಿದ್ದಂಗೆ ವರಾಹಿ ಪ್ರಾಜೆಕ್ಟ್ ಅಂತ ಕೇಳಿರ್ತೀವಿ, ಮಾನಿ ಡ್ಯಾಮ್ ಅಂದ್ಬಿಟ್ಟು. ಇವತ್ತು ಕರ್ನಾಟಕಕ್ಕೆಲ್ಲ ನಮ್ಗೆ ವಿದ್ಯುತ್ ಕೊಡ್ತಿರೋ ಅಂತ. ಅಲ್ಲಿ ಕೆ ಎಫ್ ಸಿಲ್ ವರ್ಕ್ ಮಾಡಿದಲ್ಲಿ ಮಾಸ್ತಿಕಟ್ಟೆ ಅನ್ನೋ ಸ್ಥಳದಲ್ಲಿ 1-3rd ಸ್ಟ್ಯಾಂಡರ್ಡ್ವರೆಗೂ ಓದ್ದೆ ನಾನು. 4th ಸ್ಟ್ಯಾಂಡರ್ಡ್ ಇಂದ ಒಂದು 6th ಸ್ಟ್ಯಾಂಡರ್ಡ್ವರೆಗೂ ಚಕ್ರನಗರ ಅಂತ ಅಂದ್ಬಿಟ್ಟು ಸಾವಿಹಕ್ಲು ಡ್ಯಾಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿತ್ತು, ಅಲ್ಲೂ ವರ್ಕ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಆಯಿತು, ಮತ್ತೆ ಗೇರ್ಸೊಪ್ಪ ಹೋದ್ವಿ ಪವರ್ ಪ್ರೊಡಕ್ಷನ್ ಇದು ಕಾರವಾರ ಹತ್ರ. ಆಮೇಲೆ 9th-10th ಕಾರ್ಗಲ್ ಅನ್ನೋ ಸ್ಥಳದ ಜೋಗ ಕಾರ್ಗಲಲ್ಲಿ ಮಾಡಿದ್ವಿ. ಆಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಜೋಗದಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ ತಗೊಂಡ್ಬಿಟ್ಟು ನಾನು ಜೋಗದಲ್ಲಿ ಓದ್ದೆ. ಅಲ್ಲಿ ಸಹ KPC ಗೌರ್ಮೆಂಟ್ ಕಾಲೇಜಲ್ಲೇ ಮಾಡಿದ್ವಿ. ಕರ್ನಾಟಕದ ಒಂದು ಪ್ರತಿಷ್ಠೆ ಕಾಲೇಜ್ಗಳಾದ ಎಲ್ ಬಿ ಕಾಲೇಜ್ ಸಾಗರದಲ್ಲಿ ಆರ್ಟ್ಸ್ ತಗೊಂಡ್ಬಿಟ್ಟು ನಾನು ಶಿಕ್ಷಣ ತಗೊಂಡೆ. ಅಲ್ಲಿ ನಾನು ಡಿಗ್ರಿನಲ್ಲಿ ಪದವಿ ತಗೊಂಡೆ. ಅಲ್ಲಿಂದ ಅದಾದ ತಕ್ಷಣ ನನ್ನ ಪದವಿನ ಮತ್ತೆ ಮುಂದಿನ ಭಾಗ ನಾನು MSW ಮಾಡಿದೆ, ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂದ್ಬಿಟ್ಟು ದಾವಣಗೆರೆಯಲ್ಲಿ ಕುಂಪು ಯೂನಿವರ್ಸಿಟಿ ಅಂಡರ್ಲಿ ನಾನು ಮಾಡಿದೆ. ಅಲ್ಲಿ 2 ವರ್ಷ ಮುಗಿದಾದ್ಮೇಲೆ ಎನ್ಫಿಲ್ ಮಾಡಿದೆ ಬೆಂಗಳೂರು ಯೂನಿವರ್ಸಿಟಿ. ಎನ್ಫಿಲ್ ಮುಗಿಸ್ಕೊಂಡಾದ್ಮೇಲೆ ನಾನು ಮುಂದಿನ ಜೀವನ ಬದಲಾವಣೆನೇ ಆಗ್ಬಿಡ್ತೀನಿ ಅಂತಾರೆ. ನನ್ನ ಬಾಲ್ಯ ಜೀವನ ಹೇಳ್ಬೇಕಂದ್ರೆ ಸ್ನೇಹಿತರ ಬಳಗ ತುಂಬ ಚೆನ್ನಾಗಿತ್ತು, ಖುಷಿ ಇತ್ತು. ಅದೆಲ್ಲ ಇನ್ನೂ ತಮ್ಮ ತುಂಬ ಖುಷಿಯಿಂದ ಏನು ಹೇಳಬೇಕು ಅಂತಂದ್ರೆ, ನನಗೆ ಒಳ್ಳೆ ಬುದ್ಧಿವಂತನಾಗಿ ಓದ್ತಿದ್ದೆ. ಓದ್ತಿದ್ಬೇಕಾದ್ರೆ 8-9 ಕ್ಲಾಸಲ್ಲಿ ಒಳ್ಳೆ ಸ್ನೇಹಿತರು ಬಳಗ ಇತ್ತು. ನಂಗೆ ಇನ್ನೂ ಆ ನೆನಪು ನೆನಪಾಗುತ್ತೆ, ಯಾಕಂದ್ರೆ ಇದೆಲ್ಲರಿಗೂ ಒಂದು ಮೋಟಿವೇಟ್ ಆಗಲಿ ಅನ್ನೋ ನನ್ನ ಉದ್ದೇಶ. 10th ಕ್ಲಾಸ್ ಬಂದಾಗ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ರಿಸಲ್ಟ್ ನೋಡಿದ್ವಿ. ರಿಸಲ್ಟ್ ನೋಡಿದ ತಕ್ಷಣ ಇದಕ್ಕಿದ್ದಾಗೆ ನಂದು 2 ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ಹೋದಾಗ ನನಗೆ ಭಾರಿ ಬೇಜಾರಾಗಿತ್ತು. ಬೇಜಾರಾಗಿ ಬಂದು ಕೂತ್ಕೊಂಡಾಗ ನನ್ನ ಫ್ರೆಂಡ್ ಬಂದು, ಅರೇ 3 ಸಬ್ಜೆಕ್ಟ್ ಹೋಗಿದೆ, ನಾನೇ ಆರಾಮಾಗಿದ್ದೆ, ನೀನು ಯಾಕೆ ಇದೆಯಾ ಅಂತ. ಅವನು ಅವರೆಲ್ಲರೂ ಸಹ ಇವತ್ತು ಉನ್ನತ ಹುದ್ದೆಯಲ್ಲಿದ್ದೀವಿ. ನಮ್ಮ ಉದ್ದೇಶ ಅಷ್ಟೇ, ಆ ಜೀವನದಲ್ಲಿ ಆ ನಗು ಸಂತೋಷ ಅವನ್ನೆಲ್ಲವೂ ಸಹ ನಮ್ಮ ಒಳಗೆ ರೂಪಿಸ್ಕೊಂಡು ಬರೋಕ್ಕೊಂದು ಸಾಧ್ಯ ಆಯಿತು ಅನ್ನೋ ಉದ್ದೇಶ. ಉದ್ದೇಶ ಫೇಲ್ ಆಗಿ ಅನ್ನೋ ಉದ್ದೇಶ ಅಲ್ಲ, ಆ ಪಾಠ ನಮ್ಗೆ ಕಲಿಸ್ತು. ಜೀವನ ಅಂದ್ರೆ ಏನು, ನಾವು ಹೇಗಿರಬೇಕು ಅನ್ನೋದು ಕಲಿಸ್ತಾ ಹೋಯ್ತು. ನೋವು ನಲಿವುಗಳ ಜೊತೆ ಬಳಿತಾ ಹೋದ್ವಿ. ಯಾಕೆ ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ ಪ್ರಯತ್ನಗಳಾಗಲಿ ಅಂತ ನನ್ನ ಉದ್ದೇಶ ಅಂದರೆ, ಅಲ್ಲಿ ಒಂದು ಕುಟುಂಬದಂಗಿರ್ತೀವಿ, ಅಲ್ಲಿ ಸಂಸ್ಕೃತಿ ಕಲಿತೀವಿ, ಅಲ್ಲಿ ಸಂಬಂಧಗಳಿಗೆ ಅರ್ಥ ಇರುತ್ತೆ. ಅಲ್ಲಿ ಅದಕ್ಕೋಸ್ಕರ ಆ ಶಾಲೆಯಲ್ಲಿ ಹೋದ್ರೆ ಬೆಲೆ ಇರುತ್ತೆ ಅನ್ನೋ ಉದ್ದೇಶ ಅಷ್ಟೆ. ಅಲ್ಲಿಂದ ಆದಮೇಲೆ ನಾನು ಸಹ MSW ಮುತ್ಕೊಂಡೆ. ಅಲ್ಲೂ ಸಹ ಒಳ್ಳೆ ಒಂದು 3rd ರ್ಯಾಂಕ್ ತಗೊಂಡ್ಬಿಟ್ಟು ಉನ್ನತ ಹುದ್ದೆಗೆ ಬಂದೆ. ಅಲ್ಲಿ ತಕ್ಷಣ ಬಂದೆ, ನನ್ನ ಉದ್ದೇಶ ಇತ್ತು ಬೆಂಗಳೂರು ಹೋಗಿ ಜಾಬಿಗೆ ಸೇರ್ಕೊಳ್ಬೇಕು ಅಂತ. ಬೆಂಗಳೂರಿಗೆ ಜಾಬಿಗೆ ಸೇರ್ಕೊಂಡೆ, ಅಲ್ಲಿಯ ಒಂದು ಫಾಸ್ಟ್ ಜೀವನಕ್ಕೆ ನಾನು ಅಡ್ಜಸ್ಟ್ ಆಗ್ತಿದ್ದೆ. ಬಟ್ ಆ ಲೈಫಲ್ಲಿ ಫ್ಯಾಮಿಲಿ ಅನ್ನೋ ಸಂಬಂಧಗಳು ಬೆಲೆ ಇರಲಿಲ್ಲ. ಅದಕ್ಕೋಸ್ಕರ ಬೇಡ, ಈ ಜೀವನ ಬೇಡ ಅಂದ್ಬಿಟ್ಟು ಮತ್ತೆ ನಮ್ಮ ಊರಿಗೆ ಬಂದಾಗ ನಾನು ಶಿವಮೊಗ್ಗದಲ್ಲಿ ನಾನು ಜಾಬಿಗೆ ಸೇರ್ಕೊಂಡೆ. ಅಲ್ಲಿ ಎನ್ಆರ್ಪುರ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್ ಆಗಿ ಜಾಯ್ನ್ ಹಾಕೊಂಡೆ. 2009 ಸೈರಿ ಕಾಲೇಜ್ ಜಾಬಿ ಸೆಂಟರ್ ನಾರ್ತ್ ನೆಕ್ಸ್ಟ್ ಸೆಂಟರ್. 2009 ಸಮಯದಲ್ಲಿ ನಾನು ಜಾಬಿಗೆ ಸೇರಿದಾಗ ಎಲ್ಲ ಸ್ನೇಹಿತರು, ನಂಗೆ ಶಿವಮೊಗ್ಗ ಹೊಸದು, ಶಿವಮೊಗ್ಗದಲ್ಲಿ ನಂಗೆ ಏನೂ ಪರಿಚಯ ಇರಲಿಲ್ಲ. ನಿಮಗೆ ಒಂದಿಷ್ಟು ಜನ ಸ್ನೇಹಿತರು ಬಳಗ ಇದ್ರು, ಎಲ್ಲ ಹೀಗೆ ಕೂತ್ಕೊಂಡಿದ್ವಿ. ಕೂತ್ಕೊಂಡಾಗ ಅಲ್ಲಿ ಜೊತೆಗೆ ನಾವು ಶಿವಮೊಗ್ಗದಲ್ಲಿ ಒಂದು ಸ್ಟೇಡಿಯಂ ಅಲ್ಲಿ ನಾವೆಲ್ಲ ಸೇರ್ತಾ ಇದ್ವಿ. ಸೇರ್ಕೊಂಡ್ಬಿಟ್ಟು ನಮಗೆ ಇರುವಂತರೆಲ್ಲ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ನಮ್ಮ ಮಂಡಕ್ಕಿ ತಿನ್ನುವಂತ ಪ್ರಯತ್ನ ಮಾಡ್ತಾ ಇದ್ವಿ. ವ್ಯವಸ್ಥೆನೂ ಸಹ ಈವ್ನಿಂಗ್ ಅಂದ ತಕ್ಷಣ ಆ ಸಮಯ ಮಾಡ್ತಿರ್ಬೇಕಾದ್ರೆ ದಿನ ನಾವು ನೋಡ್ತಾ ಇದ್ವಿ. ಮರದ ಈಗಲೂ ಮರ ಇದೆ, ಮರದಡಿ ಬಂದ್ಬಿಟ್ಟು ಒಂದು ಹುಡುಗ ಬಂದು ಕೂತ್ಕೊಂತಾ ಇದ್ದ. ಬಂದ್ಬಿಟ್ಟು ಅವನೇನ್ ಮಾಡಿದೆ, ಒಂದು ಬುಕ್ಸ್ ತಗೊಂಡ್ಬಿಟ್ಟು ಓದೋದು, ಬಟ್ಟೆ ಚೇಂಜ್ ಮಾಡ್ಕೊಂಡು ದಿನೇ ಮಾಡ್ತಿದ್ದೆ. ಒಂದು ವಾರ ಅದನ್ನ ಡೈಲಿ ಅಬ್ಸರ್ವ್ ಮಾಡಿದೆ. ಆಮೇಲೆ ನಮ್ಗೆ ಯಾಕೋ ಅವನ್ನ ಮಾತಾಡಿಸ್ಬೇಕು ಅಂತ ಒಂದು ಕುತೂಹಲ ಹುಡ್ತು. ಅದಕ್ಕೆ ನನ್ನ ಸ್ನೇಹಿತನಿಗೆ ಹೇಳಿದೆ, ಹೋಗಿ ಬರೋಣ ಅಂತ. ಆಯ್ತು ಅಂತ ಹೋಗ್ಬಿಟ್ಟು ಮಾತಾಡಿಸ್ತೇವೆ. ಮಾತಾಡಿದ ತಕ್ಷಣ ಅವ್ನು ಮಾತಾಡ್ತಿರ್ಬೇಕಾದ್ರೆ ಸರಿ ಮಾತಾಡಲಿಲ್ಲ. ಆಮೇಲೆ ಅವನಿಗೆ ಮಂಡಕ್ಕಿ ಕೊಟ್ಟು ಹಿಂಗೆ ಪರಿಚಯ ಮಾಡ್ಕೊಂಡ್ವಿ. ಒಂದು ವಾರ ಅವನ ಜೊತೆಗೆ ಭೇಟಿ ಆಯ್ತು. ಅವಾಗೆಲ್ಲ ಅವನ ಜೀವನ ಹೇಳಿದ್ ಪ್ರಕಾಶ ಅಂತ ಹುಡುಗ ಅವನಿಗೆ. ಅವನ ಜೀವನ ನೋಡ್ಬಿಟ್ಟು ನಮ್ಮ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನಮ್ಗೆ ಅನ್ಸುತ್ತೆ. ನಾವೇನಲ್ಲ ಅನ್ಸ್ಬಿಟ್ಟು ಅವನ ಜೀವನ ಏನಂದ್ರೆ, ಅಪ್ಪ ಅಮ್ಮ ಹೆಚ್ಚವಿಯಿಂದ ಬಂದ್ಬಿಟ್ಟು ಸತ್ತೋಗಿದ್ರು. ಅವನು ಸಹ ಅಲ್ಲಿರುವಂತ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ. ಬೆಳಗ್ಗೆ ಎಲ್ಲ ಸ್ಕೂಲಿಗೆ ಹೋಗ್ತಿದ್ದ. ಅವನ ಜೊತೆ ಇದ್ದಿದ್ದು 2 ಬಟ್ಟೆ, ಒಂದು ನೈಟ್ ಹಾಕೋಣಕ್ಕೆ ಒಂದು ಯೂನಿಫಾರ್ಮ್ ಬಟ್ಟೆ ಇತ್ತು, ಒಂದು ಚೆಡ್ಡಿ ಇತ್ತು, ಒಂದು ಬ್ಯಾಗ್ ಅದಳು, ಬಟ್ಟೆ ಬುಕ್ಸ್ಗಳು ಇಟ್ಕೊಂಡಿದ್ದ. ಅವನು ಅದೇ ಮರದಡಿ ಕಲ್ಲಿನ ಹಾಸಿತ್ತು, ಅಲ್ಲಿ ಮಲ್ಕೊಂಡು ಜೀವನ ಮಾಡ್ತಿದ್ದ. ಹೋಗಿ ಯಾರೂ ಸಹ ಕೇಳಿರ್ಲಿಲ್ಲ. ಆಯ್ತು ಅವನು ಕೇಳಿದ್ವಿ, ಏನ್ ಮಾಡ್ತಿಲ್ಲ, ಅಪ್ಪ ಅಮ್ಮ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ಏನು ಓದ್ತಿದ್ದೆ, SLC ಓದ್ತಾ ಇದ್ದೀನಿ, ಆಗ ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದೆ. ಅವನು ಫಸ್ಟಿಗೆ ಬರಲ್ಲ ಅಂತಂದ, 2 ದಿನ ಹಾಗೆ ಆಯ್ತು, ಮತ್ತೆ ಪರಿಚಯ ಮಾಡ್ಕೊಂಡು ಆಯ್ತು ಬರ್ತೀನಿ ಸರ್ ಅಂತ ನನ್ನ ಜೊತೆ ಬಂದಾದ್ಮೇಲೆ ಚೆನ್ನಾಗಿ ಓದ್ದ. ಅವನು ಕರ್ಕೊಂಡು ಬಂದ್ವಿ, ಕರ್ಕೊಂಡು ಒಳ್ಳೆ ಎಜುಕೇಶನ್ ಕೊಟ್ವಿ. SLC ಅವ್ನು 91% ತೆಗ್ದ. 91% ತಗೊಂಡ್ಮೇಲೆ ಆಮೇಲೆ ಗೊತ್ತಾಯ್ತು ಇವನು ಏನೋ ಒಂದು ಹೊಸ ಕ್ರಿಯೇಟಿವಿಟಿ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಕೊಂಡೋಗಿ ಅವನಿಗೆ ಸೈನ್ಸ್ ಕೊಡಿಸಿದ್ವಿ. ಸೈನ್ಸ್ ಕೊಡಿಸಾದ್ಮೇಲೆ ಅವನು ಸಹ ಸೈನ್ಸ್ಲ್ಲಿ 83% ತಗೊಂಡ. ಈಗ ಅವನು ದಾವಣಗೆರೆಯಲ್ಲಿ ಇಂಜಿನಿಯರ್ ಓದ್ತಾ ಇದ್ದಾನೆ. ನಮ್ಗೆ ಅದು ಖುಷಿ ಇದೆ, ಅವ್ನು ಇಂಜಿನಿಯರ್ ಓದ್ತೆ, ನಾನು ಇಂಜಿನಿಯರ್ ಆಗಿಲ್ಲ, ಇನ್ನೊಬ್ರು ಇಂಜಿನಿಯರ್ ಕ್ರಿಯೇಟ್ ಮಾಡಿದೆ ಅಂತ. 2009 ನಮ್ಗೆ ಅಂದು ನಾವು ಯಾಕೆ ಇಂಥ ಮಕ್ಳಿಗೆ ಒಂದು ಸಹಾಯ ಮಾಡಬಾರ್ದು ಅಂತ ಅನ್ಬಿಟ್ಟು.
1: ನಿಮಗೆ ಅವನು ಕರ್ಕೊಂಡು ಹೋಗಿ ಎಲ್ಲಿ ಇಟ್ಕೊಂಡ್ರಿ, ಯಾವ ರೀತಿ?
0: ಅವನ ನಾನು ಕರ್ಕೊಂಡು ಹೋಗ್ಬಿಟ್ಟು ನನ್ನ ರೂಮಲ್ಲಿ ಎಜುಕೇಶನ್ ಕೂಡ ಪ್ರಯತ್ನ ಮಾಡಿದೆ. ನಾನೊಂದು ಸಣ್ಣ ರೂಮ್ ಇತ್ತು, ರೂಮಲ್ಲಿ ಕರ್ಕೊಂಡು ಮಾಡಿದೆ. ನಾ ಬೆಳಿಗ್ಗೆ ಕಾಲೇಜಿಗೆ ಹೋಗಿಂತ ಮುಂಚೆ ನಾನು ಅಡುಗೆ ಮಾಡ್ಕೊಂಡು ನಾನು ತಿನ್ಕೊಂಡು ಅವನಿಗೆ ಕೊಟ್ಬಿಟ್ಟು ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗ್ತಿದ್ವಿ. ಆಮೇಲೆ ನಮ್ಗೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡ್ತಿದ್ವಿ. ಈಗ ಪ್ರಾರಂಭ ಆದಾಗ ಅವನಿಗೆ SLC ಮುಗಿದ ತಕ್ಷಣಕ್ಕೆ 2009 September 6 ಅನ್ಸುತ್ತೆ. ಆ ಟೈಮಲ್ಲಿ ನಾವು ಯಾಕೆ ಒಂದಿಷ್ಟು ಜನ ಕುತ್ಕೊಂಡು ಯೋಚನೆ ಮಾಡಿದೆ, ಈ ಥರದ್ದು ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು. ಸುಮಾರು ಜನ ಮಕ್ಕಳಿದ್ದಾರೆ, ಇಂಥ ಮಕ್ಳಿಗೆ ಒಂದಿಷ್ಟು ಜನಕ್ಕೆ ಆಶ್ರಯ ಕೊಡೋಣ ನಾವು ಅಂತ ಅಂದ್ಬಿಟ್ಟು. ಆಶ್ರಯ ಕೊಡೋ ಶಕ್ತಿ ನಮ್ಗೆ ಇರಲಿಲ್ಲ. ನಮಗೆ ಜೀವನ ಮಾಡುವಂಥದ್ದೇ ಕಲಿತು. ನಮ್ಮ ಜೀವನ ಹೆಂಗೆ ನಡೆಸ್ಕೊಂಡು ಹೋಗೋದು, ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕೆ ಸಾಧ್ಯ?

0: ಅಲ್ಲಿಂದ ನಂಗೆ ಆ ಹುಡುಗನ ಒಂದು ಜೀವನ ಸ್ಟೋರಿ ಕೇಳ್ಬಿಟ್ಟು ನಂಗೆ ಒಂಥರ ನೋವಾಯಿತು. ಹಾಗಾದ್ರೆ ನಾವೇ ಯಾಕೆ ಇದು ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ಮನೇಲಿ ಒಂದು ಮೂರು ಮಕ್ಕಳನ್ನ ಎಜುಕೇಷನ್ ಕೊಡುವಂಥ ಪ್ರಯತ್ನ ಮಾಡಿದೆ. ಅವ್ರ ಜೊತೆಗೆ ನನ್ನ ಜೊತೆಗೆ ಆದಿತ್ಯ ಅನ್ನೋ ಅವನು ನಂಗೆ ಸಪೋರ್ಟ್ ಮಾಡ್ದೆ. ಮಾಡಿದ್ಮೇಲೆ ಹಿಂಗೆ ಮಾಡೋಣ ಅಂತ ಅದಕ್ಕಾಯ್ತಪ್ಪ ಹಿಂಗೆ ಅಂದ್ಬಿಟ್ಟು ನಾವು ಅವನಿಗೆ ಬರೋದು ಅವನೊಂದು ಸ್ವಲ್ಪ ಅಮೌಂಟ್ ಕೊಡೋಣ, ನನ್ನ ಸ್ನೇಹಿತರ ದೃಷ್ಟಿ ಕೊಡೋ, ಅದ್ರಲ್ಲಿ ನಡ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಮಾಡಿದಾಗ ಒಬ್ಬೊಬ್ಬರು ಜೀವನ ಶೈಲಿಗಳನ್ನ ನೋಡ್ಕೊಂತ ಹೋದ್ರೆ ನಮಗೆ ಬೇಜಾರಾಯಿತು. ಅದಕ್ಕೋಸ್ಕರ ಏನು ಹೆಸರಿಡೋಣ ಅನಿಸ್ತು ನಮಗೆ, ನಮ್ಗೆ ಅವಾಗ ಬಂದಿದ್ದು ಒಂದೇ, ನಮಗೆಲ್ಲ ತಾಯಿ ಪ್ರೀತಿ ಸಿಕ್ಕಿದೆ, ಇವ್ರಿಗೆ ಯಾರಿಗೂ ತಾಯಿ ಪ್ರೀತಿ ಸಿಕ್ಕಿಲ್ಲ, ಪ್ರಪಂಚಕ್ಕೆ ಸಿಗಬೇಕೇ ತಾಯಿ ಪ್ರೀತಿ. ಆ ಸಿಹಿ ಪ್ರೀತಿ ನಾವು ಕೊಡೋಕ್ಕಾಗಲ್ಲ, ಅದು ಸ್ವಲ್ಪ ಮಟ್ಟಿಗಾರ ಕೊಡಬೇಕು ಉದ್ದೇಶಕ್ಕೋಸ್ಕರ ತಾಯಿ ಮನೆ ಅಂತ ಹೆಸರಿಟ್ವಿ. ನಾವು ಅವತ್ತೇ ಯೋಚನೆ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ಸಹ ನಾವು ಆಶ್ರಮದ ಮಕ್ಕಳು, ಅನಾಥ ಮಕ್ಕಳು ಅಂತ ಎಲ್ಲೂ ಕರಿಬಾರ್ದು ಅಂತ ಒಂದು ಆಲೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ತಾಯಿ ಮನೆ ಅಂತ ಹೆಸರಿಟ್ವಿ. ತಾಯಿ ಮನೆ ಹೆಸರಾಯ್ತು, ಸಂಸ್ಥೆ ಒಂದು ಇದು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಜನ ನಮ್ಮ ನೋಡೋ ರೀತಿನೇ ಬೇರೆ ಆಯ್ತು. ಇವ್ರೇನೋ ಒಂದು ದುಡ್ಡು ಮಾಡೋಕ್ಕೋಸ್ಕರ ಮಾಡ್ತಾರೆ ಅಥವಾ ಏನೇನೋ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ, ಇವ್ರಿಗೇನು ಕೆಲಸ ಇಲ್ಲ, ಸುಮ್ಮನೆ ಹಿಂಗೆ ನೋಡಿದ್ರೆ, ಈ ಥರ ಒಂದು ಕಲ್ಪನೆಗಳೆಲ್ಲ ಸೃಷ್ಟಿ ಆಯಿತು. ಆದರೆ ನಮ್ಗೊಂದು ಛಲ ಇತ್ತು, ನಾವೇನೋ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೊರಟಿದ್ವಿ, ಆ ಕಾರಣಕ್ಕೆ ಸೋಲ್ಬಾರ್ದು ಅಂತ ಅಷ್ಟೇ. ಯೂತ್ಸ್ ಎಲ್ಲ ಮಾಡೋದು ಅಲ್ವೇ ಅಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು, ಇದು ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮಾರು ಜನ ರಾಜಕಾರಣಿಗಳಿದ್ದಾರೆ, ಸುಮ್ಮನೆ ಶ್ರೀಮಂತಿದ್ದಾರೆ, ಅವ್ರ ಕೈಲೂ ಮಾಡೋಕ್ಕಾಗಿದ್ದು ನಾವು ಮಾಡೋಕೆ ಸಾಧ್ಯನಾ ಅನ್ನೋದು ನಮ್ಮಲ್ಲೂ ಪ್ರಶ್ನೆ ಇತ್ತು. ಆದರೆ ಒಂದು ಛಲ ಇತ್ತು, ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡೋದು ಮೂರು ಮಕ್ಕಳಿಂದ. ಅವಾಗ ಆದಂಥ ಒಂದೊಂದು ಘಟನೆಗಳು ಸಹ ನಮಗೆ ನೋವು ಬರುತ್ತೆ. ಅವಾಗ ಯಾಕಂದ್ರೆ ಅಳು ಬರೋ ಪರಿಸ್ಥಿತಿ ನಮ್ಗೆ ಬಂದಿತ್ತು, ಮಕ್ಕಳು ಸ್ಟಾರ್ಟ್ ಮಾಡಿದೀವಿ, ಕ್ಲೋಸ್ ಮಾಡಿದ್ರೆ ನಮ್ಗೊಂಥರ ಹಿಂಸೆ, ಆ ಮಕ್ಳು ಎಲ್ಲಿ ಹೋಗ್ತಾರೆ ಅಂತ. ಒಂದೊಂದು ಸಮಯದಲ್ಲಿ ಮಕ್ಕಳಿಗೆ ಊಟ ಕೊಡೋಕ್ಕೂ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ವಿ, ಮಂಡಕ್ಕಿಗಳನ್ನ ಕಲ್ಸ್ಬಿಟ್ಟು ಅವ್ರಿಗೆ ನೀರಲ್ಲಿ ನೆನೆಸ್ಬಿಟ್ಟು ಕೊಟ್ಟಿದ್ದಂಥ ಘಟನೆಗಳು ಸಹ ನಮ್ಗೆ ಇನ್ನೂ ನೆನಪಿದೆ. ಅವಾಗಿನ ಸಿಚುವೇಶನ್ ನೋಡ್ಕೊಂಡ್ಬಿಟ್ರೆ ನಾವು ಈಗ ಸಾಧ್ಯನಾ ಅಂತ ಅನ್ಬಿಟ್ಟು, ಆದ್ರೆ ಇವತ್ತಿಗೆ ಹೋಗ್ಬಿಟ್ರೆ ತುಂಬಾ ಬದಲಾವಣೆಗಳಾಗಿದ್ದಾವೆ. ಫಸ್ಟ್ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ಸ್ಟಾರ್ಟ್ ಆಯ್ತು.
1: ಆ ಸಂದರ್ಭದಲ್ಲಿ ಏನೇನು ಕಷ್ಟಗಳು ಪಟ್ಟರೆ
0: ಸರ್? ಒಂದೇದಾಗಿ ನಾವೊಂದು ಎಲ್ಲೋ ಒಂದು ಮನೆ ಮಾಡಬೇಕಾಯ್ತು, ಒಂದೇದಾಗಿ ಅಲ್ಲೊಂದು ತಾಯಿ ಮನೆ ಹೆಸರು ಹಾಕೊಂಡ್ಬಿಟ್ಟು ಅವ್ರಿಗೆ ನಡೆಸಬೇಕಾಗಿತ್ತು. ಒಂದು ನಡೆಸಬೇಕು ಅಂತಂದ್ರೆ ನಮಗೆ ಮಿನಿಮಮ್ ಒಂದು ಅಡುಗೆನಾದ್ರು ಕಟ್ಟಬೇಕು ಒಂದೇದಾಗಿ, ಎರಡನೇದಾಗಿ ಮಕ್ಕಳಿಗೆ ಫುಡ್ ತಂದು ಕೊಡಲೇಬೇಕು. ಇದು ಒಂದು ದಿನದ ಕೆಲಸ ಅಲ್ಲ, ಹೆಚ್ಚು ಕಡಿಮೆ ವರ್ಷಾಂತರದಿಂದ ಕೆಲಸಗಳು. ಆ ಕೆಲಸ ಮಾಡೋಕೆ ರೆಡಿ ಇರಬೇಕು. ಒಂದೇದಾಗಿ ನಾವು ದುಡಿಯೋ ಜೊತೆ ಹೋಗೋ ಜೊತೆಗೆ ಇವ್ರನ್ನೂ ಕಳಿಸುವಂತ ಪ್ರಯತ್ನ ಮಾಡಬೇಕು. ನಾವೇ ಇನ್ನು ಯವನ ವ್ಯವಸ್ಥೆ ಕಾಲಿಟ್ಟವರು, ಇನ್ನೊಂದು ಮಗುನ ಸಾಕ್ತಿವಿ ಅನ್ನೋದು ನಮಗೆ ಪ್ರಶ್ನೆ ಆಗ್ಬಿಟ್ಟಿತ್ತು. ಯಾಕೆ ನಮ್ಮದು ಜಾಬ್ ತುಂಬಿಸ್ಕೊಂಡೊಳಗೆ ಆ ಮಕ್ಕಳು ಹೇಗೆ ಸಾಕಕ್ಕೆ ಸಾಧ್ಯ ಅಂತ, ಈಗ ಒಂದು ಮಗು ಹುಷಾರಿಲ್ಲ ಅಂತಂದ್ರೆ ಅವ್ನು ಹೆಂಗೆ ನೋಡ್ಕೊಳಕಾಗಂತ ಅಂತ ಸಿಚುವೇಶನ್ ಸಹ ಕಷ್ಟ. ಒಂದು ಹಂತ ಹಂತ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಳೋ ಪ್ರಯತ್ನ ಮಾಡಿದ್ವಿ. ಆ ತಾಯಿ ಮನೆ ಅಂತ ಸ್ಟಾರ್ಟ್ ಮಾಡಿಬಿಟ್ವಿ. ಏನೋ ಒಂದು ಜೋಶಲ್ಲಿ ಸ್ಟಾರ್ಟ್ ಮಾಡಾದ್ಮೇಲೆ ಒಂದೊಂದೇ ಹಂತ ಆಯ್ತು. ಏನು ಅಂತ ನಮಗೆ ಮಕ್ಕಳು ಯಾವ ಥರ ಇರ್ತಾರೆ, ಏನೇನು ಸಮಸ್ಯೆ ಇಟ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬಂತು. ನಮ್ಗಳಿಗೆ ಒಂದು ಅನಾಥ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟು ಎಜುಕೇಶನ್ ಕೊಡಬೇಕು, ಆ ಮಕ್ಕಳಿಗೆ ಒಂದು ಮೇನ್ ಸ್ಟ್ರೀಮಿಗೆ ತರಬೇಕು, ಸಮಾಜಮುಖಿಯಾಗಿ ಬೆಳೆಸಬೇಕು ಅಂತ ಅಂದ್ಬಿಟ್ಟು. ಅವ್ರ ಜೊತೆಗೆ ಹೆಚ್ಚುವೆ ಬಾಧಿತ ಮಕ್ಕಳು ಹೆಚ್ಚು ಕಡಿಮೆ ಒಂದು ಶಿವಮೊಗ್ಗದಲ್ಲಿ 400-500 ಜನ ಮಕ್ಕಳಿದ್ದಾರೆ ಅಂದ್ರೆ ಆ ಮಕ್ಕಳಿಗೆ ಒಳ್ಳೆ ತರ ಶಿಕ್ಷಣ ಸಿಗಬೇಕು. ಎಲ್ಲೂ ಸಹ ಅವರಿಗೆ ಒಂದು ಶೆಲ್ಟರ್ ಹೋಮ್ ಇಲ್ಲ. ಎಲ್ಲೆಲ್ಲಿ ಹೋಗ್ಬೇಕು, ಇನ್ನೊಂದು ತುಮಕೂರು ಹೋಗ್ಬೇಕು, ಇಲ್ಲಾಂದ್ರೆ ಧಾರವಾಡ ಹೋಗ್ಬೇಕು, ಇಲ್ಲಾಂದ್ರೆ ಬೆಂಗಳೂರು ಹೋಗ್ಬೇಕು. ಇನ್ನು ಉಳಿದಿರೋ ಮಕ್ಕಳು ಅಲ್ಲಿ ಹೋಗಿ ಸಾಧ್ಯ ಇಲ್ಲ. ಆ ಮಗಿನ ಒಂದು ಸಣ್ಣ ಶೆಲ್ಟರ್ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಮನೆ ಕಟ್ಟಬೇಕು ಅಂದ್ಬಿಟ್ಟು ತಾಯಿ ಮನೆ ಪ್ರಾರಂಭ ಆಗಿದೆ. ಮಾಡಿದಾಗ ಒಂದು ಮಗುನ ಕರ್ಕೊಂಡು ಬಂದ್ವಿ, ಆ ಮಗುಗೆ ಇಲ್ಲಿ ಸ್ವಲ್ಪ ದಿನ ಇರುತ್ತೆ, ಯಾಕಂದ್ರೆ ಆ ಮಗು ಬೀದಿಲಿ ಇದ್ದಾಗ ಹಲವಾರು ಚಟಗಳನ್ನೆಲ್ಲ ಕಲ್ಕೊಂಡಿರುತ್ತೆ. ಆ ಒಂದು ಎಷ್ಟು ಅಂತ ಬಿಡಿಸಿದ್ರು ಸಹ ಅದು ಮತ್ತೆ ಓಡೋಗುತ್ತೆ. ನಾವು ಒಂದೊಂದು ಹಲವಾರು ಘಟನೆಗಳು ನಮ್ಮ ನೆನೆಸ್ಕೊಂಡ್ಬಿಟ್ರೆ ನಾವು ಈಗಲೂ ಮಾಡಿದೀವಿ ಅಂತ ನಮ್ಗೆ ಕುತೂಹಲ ಅನ್ಸುತ್ತೆ. ಒಂದು ಮಗು ಬರ್ತಾನೆ, ಓಡೋಗ್ತಾನೆ, ಅವ್ನು ಹಿಡ್ಕೊಂಡು ಬರಬೇಕು ರಾತ್ರಿಯೊಳಗೆ, ಅದು ಒಂದು ಸಮಸ್ಯೆ. ನಂಗೆ ಇನ್ನೂ ನೆನಪಿದೆ, 2009 ಮೇಲೆ ಒಂದು ಹುಡುಗ ಓಡೋಗ್ಬಿಟ್ಟ. ಹುಡುಗ ಓಡೋದನ್ನು ಮಂಗಳೂರಿಗೆ ಹೋಗ್ಬಿಟ್ಟ. ಅವ್ನು ಮಂಗಳೂರಿಗೆ ಹೋದವನು ಅವ್ನು ಸುಮಾರು ದಿನ 2-3 ದಿನ ಅಲ್ಲಿ ಸಿಗ್ಲಿಲ್ಲ. ಅದೇನಾಯ್ತು ಅದಷ್ಟೊತ್ತಿಗೆ ಅವನೇನೋ ಪೆಟ್ ಮಾಡ್ಕೊಂಡ್ಬಿಟ್ಟು ಅವನು ಬಸ್ ತಕ್ಷಣ ಯಾರು ನೋಡ್ಕೊಂತಿರೋದು, ಯಾರು ಗಾಡಿ ಅಂತ ನಾವು ಪೊಲೀಸ್ ಸ್ಟೇಷನ್ ಕೂತ್ಕೊಂಡ್ವಿ. ಪೊಲೀಸ್ ಸ್ಟೇಷನ್ ಮೊದಲನೇ ಬಾರಿ ಮೆಟ್ಲತ್ತರು ನಾವು. ಹೋಗಿ ಕೇಳಿದ ತಕ್ಷಣ ನಮ್ಮ ಮೇಲೆ ಕೇಸ್ ಹಾಕ್ತರು. ಕೇಸ್ ಶುಕ್ರವಾರ ಕೇಸ್ ಹಾಕ್ತಾರೆ, ನಮ್ಗೆ ರಜಕ್ಕೆ ಶನಿವಾರನೇ ರಜಾ, ಗೌರ್ಮೆಂಟ್ ರಜಾ ಇತ್ತು, ಭಾನುವಾರ ರಜಾ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ಸೋಮವಾರ. ಈ ತರ ಒಂದು ಘಟನೆ ಸಹ ನಮ್ಗೆಲ್ಲ ಒಂದ್ ಕಡೆ ಅಳುಕ್ ಸೃಷ್ಟಿ ಆಗ್ಬಿಟ್ಟಿದ್ದು. ಇದನ್ನ ಬೇಕಾ ಬೇಡವಾ ಅಂತ ಗೊಂದಲದಲ್ಲಿದ್ವಿ. ಅದು ಸಹ ನಮ್ಗೊಂದು ಚಲ ಬತ್ತಿಲ್ಲ, ನಾವು ಮಾಡಕ್ಕೊಟ್ಟಿದೀವಿ ಅಂತ ಅನ್ಬಿಟ್ಟು ಅಲ್ಲಿಂದ ಪ್ರಾರಂಭ ಆಯ್ತು. ಒಂದು ಹೂವಿಂದ ಸ್ಟಾರ್ಟ್ ಮಾಡಿದ್ವಿ, ಹೆಚ್ಚು ಕಡಿಮೆ ಒಂದು 25 ಮಕ್ಕಳಿಗೆ ಆಶ್ರಯ ಕೊಟ್ಟಿದೀವಿ. ತಾಯಿ ಮನೆ ಅಂತ ಅಂದ್ರೆ ಅದೊಂದು ಸಣ್ಣ ಒಂದು ಪುಟ್ಟ ಮನೆ. ಅಲ್ಲಿ ಬಂದ್ರೆ ಯಾವುದೇ ಕಾರಣಕ್ಕೂ ನಾ ಇದು ಯಾವುದೋ ಒಂದು ಮನೆಗೆ ಬಂದಿದೀವಿ ಅಥವಾ ಅನಾಥ ಮನೆಗಳು ಬಂದಿದೀವಿ, ಅದೊಂದು ಆಶ್ರಮಕ್ಕೆ ಬಂದಿದೀವಿ, ಆ ಕಲ್ಪನೆ ಬರಬಾರ್ದು ಅನ್ನೋ ಉದ್ದೇಶ ನಮ್ಮಷ್ಟೇ. ಕರ್ನಾಟಕದಲ್ಲಿ ಯಾರೂ ಮಾಡೋಕ್ಕಾಗ, ನಮ್ಮ ದೇಶದಲ್ಲಿ ಇಲ್ಲೂ ಇಲ್ಲದಂತ ಒಂದು ಸಣ್ಣ ಒಂದು ಕುಟೀರ ಕಟ್ಟಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು. ಇವತ್ತು ಸಹ ನಮ್ಮ ತಾಯಿ ಮನೆ ಬಂದ ತಕ್ಷಣ ಮೊದಲನೇ ಕಡೆ ಬಾಕ್ಲಾದ ತಕ್ಷಣ ಫುಲ್ಲು ನಮಗೆ ಸಿಗ್ತಾ ಇರುವಂತದ್ದು ಒಂದೇದಾಗಿ ಪಾರ್ಕ್ ಸಿಕ್ಬಿಡುತ್ತೆ. ಮಕ್ಕಳಿಂದ ಮಾಡಿಸಿದಂತ ಒಂದು ಒಳ್ಳೆ ಗಾರ್ಡನ್ ಇದೆ. ಗಾರ್ಡನ್ ತಕ್ಷಣ ನಮ್ಮನ್ನೆಲ್ಲನೂ ಸ್ವಾಗತ ಮಾಡೋಕ್ಕೋಸ್ಕರ ಮೊಲಗಳು ಸಾಕಿದೀವಿ, ನಾಯಿಗಳಿದ್ದಾವೆ, ಪಕ್ಷಿಗಳು ಸಾಕಿದೀವಿ, ಇವೆಲ್ಲ ನಮ್ಮ ಸ್ವಾಗತ ಮಾಡ್ತವೆ. ಒಳಗಡೆ ಹೋದ ತಕ್ಷಣ ಒಂದು ಲೈಬ್ರರಿ ಮಾಡಿದೀವಿ, ಮಕ್ಕಳ ಲೈಬ್ರರಿ ಅಂತ ಅನ್ಬಿಟ್ಟು, ಅಕ್ಷರ ಗ್ರಂಥಾಲಯ ಅಂತ ಅನ್ಬಿಟ್ಟು. ಇದು ಉದ್ದೇಶ ಇಷ್ಟೇ. ನಮ್ಮ ಉದ್ದೇಶ ಏನಿದೆ ಅಕ್ಷರ ಗ್ರಂಥಾಲಯ ಉದ್ದೇಶ ಏನಂತಂದ್ರೆ, ಒಳಗಿರೋ ಈ ಮಕ್ಕಳು ನಮ್ಮ ಮಕ್ಕಳು ಮಾತ್ರ ಇವ್ರನ್ನ ಬಳಸ್ಕೊಳ್ಬಾರ್ದು, ಹೊರಗಡೆ ಇರುವ ಮಕ್ಕಳು ಸಹ ಒಳಗಡೆ ಬರಬೇಕು ಅಂತ. ಯಾಕೆಂದ್ರೆ ಈ ಮಕ್ಕಳು ಹೊರಗಡೆ ಕಳ್ಸಕ್ ಆಗ್ತಿರ್ಲಿಲ್ಲ, ಒಳಗಡೆ ಮಕ್ಕಳು ಒಳಗಡೆ ಬಂದಾಗ ಇವ್ರಿಗೆ ಸ್ನೇಹ ಬೆಳೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಲೈಬ್ರರಿ ಮಾಡಿದ್ವಿ. ಆ ಸಮಯದಲ್ಲೂ ಸಹ ನಮ್ಗೊಂದು

0: ಆಗಿರ್ಬೋದು, ಪಿ ಸಿ ಆಗಿರ್ಬೋದು, ಎಲ್ಲಾ ಮಕ್ಕಳಿಗೂ ಬೇಕಾಗಿರುವಂತಹ ಕೈಗೆ ಸಿಗುವಂತ ಬುಕ್ಸ್ಗಳನ್ನೆಲ್ಲ ಇಡುವಂತ ಪ್ರಯತ್ನಗಳು ಮಾಡಿದ್ವಿ. ಆಮೇಲೆ ಮಕ್ಕಳಿಗೆ ಎಲ್ಲಾ ತರ ಬೇಸಿಕ್ ಆಗಿ ಎಲ್ಲಾ ತರದ ಒಂದು ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡಿದ್ವಿ. ಒಂದು ಫಾರ್ಮಲ್ ಎಜುಕೇಶನ್, ನಾನ್ ಫಾರ್ಮಲ್ ಎಜುಕೇಶನ್, ಮೌಲ್ಯಧಾರಿತವಾದ ಶಿಕ್ಷಣ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ.
1: ಯಾವ ತರ
0: ಶಾಲೆಯಲ್ಲಿ ಕೊಡುವಂತ ಶಿಕ್ಷಣ ಅಲ್ಲದೆ ಹೊರಗಡೆನು ಸಹ ಪರಿಸರಾತ್ಮಕವಾಗಿ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಪರಿಸರಾತ್ಮಕ ಶಿಕ್ಷಣ ಅಂದ್ರೆ ಮಗುಗೆ ತರಕಾರಿ ಬೆಳೆದು ಅದು ಹೆಂಗ್ ಬೆಳೆಯುತ್ತೆ, ಅದು ಬೆಳ್ಕೊಂಡಾದ್ಮೇಲೆ ಅದು ತಿನ್ನುವಂತ ಖುಷಿ, ಅವೆರಡು ಸಿಗ್ಬೇಕು. ಯಾಕಂದ್ರೆ ನಾವು ತರಕಾರಿ ಹೆಂಗ್ ಬೆಳಿತಾರೆ ಅಂದ್ರೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಹೋದ ತಕ್ಷಣ ಅಡಿಕೆಯಲ್ಲಿ ಬೆಳಿತೀವಿ ಅಂದ್ರೆ ಅಡಿಕೆ ಬುಡದಲ್ಲಿ ಬೆಳಿತೀವಿ ಅನ್ನೋ ಪರಿಸ್ಥಿತಿ ಬಂದಿದೆ ಈಗಿನ ಜೀವನ ಯೂತ್ಸ್ಗಳಿಗೆ. ಆತರ ಶಿಕ್ಷಣ ಸಿಗ್ಬಾರ್ದು ನಮಗೆ. ಮಗುಗೆ ಯಾವ್ದೇ ಅಂದ್ಬಿಟ್ಟು ಆ ಮಗುಗೆ ಯಾವ್ದೇ ವಸ್ತು ಎಲ್ಲಿ ಬೆಳೆಯುತ್ತೆ, ಅದು ಹೇಗೆ ಬೆಳೆಯುತ್ತೆ, ಅದು ಹೆಂಗ್ ಇನ್ಕ್ರೀಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ಮಗುಗೆ ತಗೊಂಡ ತಕ್ಷಣ ಫಾರ್ಮಲ್ ಮತ್ತು ನಾನ್ ಫಾರ್ಮಲ್ ಎಜುಕೇಶನ್ ಎರಡೂ ಸಿಗುವಂತ ಪ್ರಯತ್ನಗಳು ಮಾಡಿದೀವಿ. ಆಮೇಲೆ ನೋಡಿ ಗಾರ್ಡನ್ ಅಷ್ಟೇ, ಗಾರ್ಡನ್ ಕೆಲಸ ಯಾಕೆ ಮಾಡಿದೀವಿ ಅಂದ್ರೆ ಮಕ್ಕಳಿಗೆ ಒಂದು ಓದು ಒಂದೇ ಅಲ್ಲ, ಅದಲ್ಲದೆ ಬೇರೆ ಒಂದಿದೆ ಅನ್ನೋ ತೋರಿಸೋ ಉದ್ದೇಶಕ್ಕೋಸ್ಕರ ಗಾರ್ಡನ್ ಮಾಡಿ ಆ ಮಕ್ಕಳೇ ಒಂದು ಹೂ ಬೆಳೆದಾಗ ನಾ ಬೆಳೆಸಿದ ಹೂ ಅಂತ ಪ್ರೀತಿ ಬೆಳೆಯುತ್ತದೆ. ಅದ್ರ ಜೊತೆ ಒಂದು ಬಾಂಧವ್ಯ ಇರುತ್ತೆ, ಆ ಬಾಂಧವ್ಯ ಬೆಳೆಸೋ ಉದ್ದೇಶಕ್ಕೊಂದು ಆ ಪ್ರಯತ್ನ ಮಾಡಿದ್ದೇವೆ. ಅದ್ರ ಜೊತೆಗೆ ಮೊಲಗಳನ್ನ ಸಾಕಿದ್ವಿ. ಮೊಲ ಸಾಕಿದ ಉದ್ದೇಶ ಆ ಪ್ರಾಣಿ ಅದು ಹೇಗೆ ತಿನ್ನತ್ತೆ, ಆಹಾರಗಳನ್ನ ಹೆಂಗ್ ಇದು ಇದ್ ಮಾಡುತ್ತೆ, ಅದು ಮರಿ ಹೆಂಗ್ ಹಾಕತ್ತೆ, ಅದು ಹೆಂಗ್ ಪಾಲನೆ ಮಾಡುತ್ತೆ, ಅವೆಲ್ಲ ಅದು ನೇರವಾಗಿ ಸಿಕ್ತಾಗ ಏನಾಗುತ್ತೆ, ಅದು ಅಭ್ಯಾಸ ಆಗುವಂತ ಪ್ರಯತ್ನಗಳಾಗ್ತವೆ. ಈ ತರ ಒಂದು ಸಣ್ಣ ಪ್ರಯತ್ನಗಳನ್ನ ಮಾಡುವಂತ ಪ್ರಯತ್ನ ಮಾಡಿದ್ವಿ. ನಮ್ಮಲ್ಲಿ ಈಗ ಹೆಚ್ಚು ಕಡಿಮೆ 25 ಜನ ಮಕ್ಕಳಿದ್ದಾರೆ. 25 ಜನರ ಮಕ್ಕಳು ಒಂದೊಂದು ಕತೆ ಕೇಳ್ತಿದ್ರೆ ನಿಜವಲ್ಲ ಅದು ಹೇಳಕ್ ಸಾಧ್ಯನೇ ಇಲ್ಲ, ಅಷ್ಟೊಂದು ದೊಡ್ಡ ದೊಡ್ಡ ಕಥೆಗಳು. ನಮ್ದ್ರಲ್ಲಿ ಒಂದು ಹೆಚ್ಚು ಪಾಸಿಟಿವ್ ಮಗುದ ಒಂದು ಕತೆ ಇದೆ. ಕತೆ ಏನಂದ್ರೆ ನನ್ನ ಜೀವನದಲ್ಲಿ ನನಗೆ ತುಂಬಾ ನೋವಾದಂತ ಕತೆ ಅದು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕಾಗಿನೆಲೆಯಿಂದ ಬಂದಂತ ಹುಡುಗರು. 6 ಜನ ಹುಡುಗರು ಸಿಗ್ತಾರೆ. ಆ ಹುಡುಗರು ಹಿಂಗಿದ್ದಾರೆ ಅಂತ ಹೇಳಿದಾಗ ಅವ್ರ ಮನೆ ನಾನು ನೋಡಕ್ ಒಂದ್ ವಾರ ಬಿಟ್ಟು ನೋಡಕ್ಕಂತ ಹೋದೆ. ಹೋದ ತಕ್ಷಣ ಗೊತ್ತಾಯ್ತು ಅಲ್ಲಿ ಅವರ ಅಪ್ಪ ಅಮ್ಮನ ಇಬ್ಬರಿಗೆ ಹೆಚ್ ಐ ವಿ ಬಂದಿದೆ ಅಂತ. ನನಗೆ ಮಕ್ಕಳು ಇಬ್ಬರಿಗೂ ಹೆಚ್ ಐ ವಿ ಬಂದಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಪ್ಪ ಅಮ್ಮನಿಗೆ ಬಂದಿದೆ ಅಂತ ಅನ್ಬಿಟ್ಟು ಆಯ್ತು ಮನೆಗೆ ಹೋದೆ. ಮನೆ ಹೋದ ತಕ್ಷಣ ಮನೆ ಹೋಗಿದ ಮುಂಚೆನೆ ತುಂಬಾ ಕೆಟ್ಟ ಸ್ಮೆಲ್, ಏನ್ ಹಿಂಗಾಗಿದೆಯಲ್ಲ ಅಂತ ಒಳಗಡೆ ಹೋಗ್ತೀನಿ. ಮನೆ ಬಂದ ತಕ್ಷಣ ಅಲ್ಲಿ ಒಂದು ಹಳೇ ಹುಲ್ಲಿನ ಮನೆಯಲ್ಲಿ ಅವ್ರ ಅಮ್ಮ ಆ ಚಾಪೆ ಮೇಲೆ ಮಲಗಿದೆ. ಬೆಡ್ಶೀಟ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ, ಫುಲ್ ನೊಣಗಳು ಮುಕ್ಕೊಂಡ್ಬಿಟ್ಟಿದೆ. ಅಂದ ತಕ್ಷಣ ನಾನು ಮಾತಾಡ್ಸಕ್ ಹೋಗ್ಲಿಲ್ಲ, ಸ್ಮೆಲ್ ಇತ್ತು, ಸುಮ್ಮನೆ ನಿಂತ್ಕೊಂಡೆ. ಮಗು ಬಂದ್ಬಿಟ್ಟು ಹಿಂಗೆ ಬೆಡ್ಶೀಟ್ ತೆಗೆದು ತೋರಿಸ್ತಾರೆ, ಇಡೀ ದೇಹ ಎಲ್ಲ ಕರಗಿ ಹುಳ ಆಗಿ ಹರಿದು ಹೋಗ್ತಾ ಮಗು ಡೈಲಿ ಆ ಹುಳನ್ ತೆಗೆದು ಬಾಚ್ಬಿಟ್ಟು ಹೊರಗಡೆ ಹಾಕುವಂತ ಪರಿಸ್ಥಿತಿ. ಅಂತ ಒಂದು ಕೆಟ್ಟ ಸ್ಥಿತಿ ಇಲ್ಲ ಆ ಮಗು ಇದೆ. ತಾಯಿ ಮಕ್ಕಳನ್ನ ಪಾಲನೆ ಮಾಡುವಂತ ಸಮಯದಲ್ಲಿ ಈ ಮಕ್ಕಳೇ ತಾಯಿನ ಪಾಲನೆ ಮಾಡುವಂತ ಸಿಚುವೇಶನ್ ನೋಡಿದೆ, ತುಂಬಾ ನೋವಾಗ್ಬಿಡ್ತು ನನಗೆ. ಆಯ್ತು ಹಂಗ ಅಂದ ತಕ್ಷಣ ಅವರೆಲ್ಲ ನನಗೆ ಯಪ್ಪ ಸರ್ ನಮ್ ನೋಡ್ಕೊಂಡ ಸ್ಥಿತಿ ಇಲ್ಲ ಸರ್ ಅಂತೆಲ್ಲ ಅವ್ರ ನಿಜ ಜೀವನ ಹೇಳಿದ್ರು. ನನಗೂ ಹೆಚ್ ಐ ವಿ ಬಂದಿದೆ, ನನ್ನ ಹೆಂಡತಿಗೂ ಬಂದಿದೆ, ನನ್ನ ಕಡೆಯಿಂದ ನನ್ನ ಹೆಂಡತಿಗೆ ಬಂದಿದೆ, ಅದರಿಂದ ಹಿಂಗೆ ಕರ್ಕೊಂಡು ನನ್ನ ನೋಡ್ಕೊಂಡ ಸ್ಥಿತಿ ಇಲ್ಲ, ನಾನು ಯಾವ ಸಹ ಏನಾಗುತ್ತೋ ಇಲ್ಲ ಅಂದ್ರು. ಆ ಮಗುನ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದು 3-4 ದಿನದಲ್ಲೇ ಅವರ ತಾಯಿ ಸತ್ತೋಗ್ಬಿಟ್ರು. ತಾಯಿ ಸತ್ತೋದ ತಕ್ಷಣ ಮತ್ತೆ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದ ತಕ್ಷಣ ಆ ಮಗುನ ತಾಯಿನ ಇದೆಲ್ಲ ಮಾಡಿದ್ರು. ಅವಾಗ ಸತ್ತೋಗಿಂದ ಮುಂಚೆ ಒಂದು ಮಾತು ಹೇಳಿದ್ರೆ ನನಗೆ ಹಸು ಇದೆ, ಅದನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳೋಗ್ಬಿಟ್ಟಿದ್ರು. ಆ ಮಕ್ಕಳು ತಲೆಯಲ್ಲಿ ಹಾಗೆ ಕೊರಗುಳ್ಬಿಟ್ಟಿತ್ತು. ಅವು ಹಾಗೆ ಕೊರಗಿ ಕೊರಗಿ ನನ್ನ ಜೊತೆಗೆ ಇದ್ವು. ಈಗ ಒಂದು ಹಂತದಲ್ಲಿ ಇದ್ರು, ಆದ್ರೆ ಈಗ ರೀಸೆಂಟ್ ಆಗಿ ಆ ಮಗುಗೂ ಸಹ ಎಚ್ ಐ ವಿ ತುಂಬಾ ಉಲ್ಬಣಿಸ್ಬಿಟ್ಟು ಆ ಮಗುನ ದೊಡ್ಡ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನ ಮಾಡಿ, ಈಗ ನಮ್ಮ ಜೊತೆ ಇಲ್ಲ, ಅದೀಗ ಅಲ್ಲಿ ಸೇರಿಸುವಂತ ಪ್ರಯತ್ನ ಮಾಡಿದೀವಿ. ಆಮೇಲೆ ಇನ್ನೊಂದು ಘಟನೆ ನಂಗೆ ತುಂಬಾ ನೋವಾಗದಂದ್ರೆ, ಒಂದು ಹುಡುಗ, ಚಿಕ್ಕ ಹುಡುಗ, ನಂಗೆ ಹೆಚ್ಚು ಕಡಿಮೆ ಒಂದು ಅವ್ನು 6 ವರ್ಷದ ಹುಡುಗ ಇರ್ಬೋದು, ನಂಗೆ ಸಿಕ್ಕಿದಾಗ ಅವರ ಅಪ್ಪನೇ ಮಗು ಎದುರುಗಡೆ ಅಮ್ಮನಿಗೆ ಸೀಮೆಣ್ಣೆ ಹಾಕಿ ಸುಟ್ಟಾಕಿರೋದು. ಬೆಂಕಿಲಿ ದಗದಾಗ ಉರಿತಿರ್ಬೇಕಾದ್ರೆ ಮಗು ಚೀರಾಡ್ತಾ ಇದೆ, ಯಾರು ಡೋರ್ ತೆಗಿತಿಲ್ಲ. ಆ ಮಗು ಅಮ್ಮ ಸತ್ತೋಗಿದ್ ನೋಡಿ ಅಲ್ಲೇ ಕುರುಕ್ತಾ ಇದೆ. ಇವತ್ತು ಸಹ ಮಗು ನನ್ನ ಜೊತೆ ಇದೆ. ರಾತ್ರಿ ಈಗಲೂ 1 ಗಂಟೆ 2 ಗಂಟೆಗೆ ಎದ್ದು ನಿಂತ್ಕೊಂಡ್ಬಿಟ್ಟು ಅಮ್ಮ ಅಮ್ಮ ಅಮ್ಮನ ಜೊತೆ ಮಾತಾಡ್ತಾರೆ. ಅಮ್ಮ ಇದ್ದಾಳೆ, ಅಮ್ಮ ನನ್ನ ಜೊತೆ ಮಾತಾಡ್ತಾಳೆ ಅಂತ ಕಲ್ಪನೆ ಇದೆ ಇನ್ನೂ ಸಹ. ಇಂಥ ಮಕ್ಕಳೆಲ್ಲ ನನ್ನ ಜೊತೆ ಇದ್ದಾರೆ. ಅವ್ರಿಗೆ ನಾವು ಕೊಡಬೇಕಾಯ್ತು ಒಂದೇದಾಗಿ ಸಮಾಜದಲ್ಲಿ ಅವರಿಗೆ ನಾವೆಲ್ಲರೂ ಇದ್ದೀವಿ ಅಂತ ಒಂದು ತೋರಿಸುವಂತ ಪ್ರಯತ್ನ ಬೇಕು. ನಾವುಗಳ ತಂದೆ ತಾಯಿಗಳಾಗಿ ಅವ್ನ ಪಾಲನೆ ಮಾಡಿದಾಗ ಮಾತ್ರ ಅವ್ನ ಮೇನ್ ಸ್ಟ್ರೀಮ್ ಬರಕ್ಕೆ ಸಾಧ್ಯ ಆಗುತ್ತೆ. ಇಂಥ ಹಲವಾರು ಘಟನೆ ನಮ್ದಿಲ್ಲ 4-5 ಘಟನೆಗಳು ಕಾಣ್ತವೆ. ಅಂದ್ರೆ ಇವೆರಡರಲ್ಲಿ ನಮಗೆ 2-5 ಸಿಗ್ತವೆ ಅಂದಾಗ ಈ ಪ್ರಪಂಚದಲ್ಲಿ ಎಷ್ಟು ಜನ ಮಕ್ಕಳಿಗೆ ಅಂತ ನೋವುಗಳಿದಾವೆ ಅಂತ. ಯಾಕಂದ್ರೆ ನಮ್ಗೆ ಏನು ಕಷ್ಟಗಳಲ್ಲಿ ಜೀವನ ಇಲ್ಲದೇನೆ ನಾವು ನಡೆಸ್ತಾ ಇದೀವಿ. ಇವತ್ತು ಫಾಸ್ಟ್ ಲೈಫಲ್ಲಿ ಹೋಗ್ತೀವಿ, ಎಲ್ಲೋ ಒಂದ್ ಕಡೆ ಪಬ್ಬಿ ಹೋಗ್ತೀವಿ, ಕುಡಿತೀವಿ, ಪಾರ್ಟಿ ಮಾಡ್ತೀವಿ, ಹೆಚ್ಚಿನ ನಮ್ಮ ಲೈಫ್ನ ಹಾಳು ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ನನಗೆ ಗೊತ್ತಿದ ಮಟ್ಟಿಗೆ ಹೆಚ್ಚು ಕಡಿಮೆ 50% ಯೂತ್ಸ್ಗಳಿದೀವಿ. ನಾವೇನಾದ್ರು ಮನ್ಸ್ಪಟ್ರೆ ಇಡೀ ಭಾರತನ ಯಾವ ಬೇಕೋ ಚೇಂಜ್ ಮಾಡಬಹುದು. ನಮ್ಮ ನಿಜವಲ್ಲೂ ನಂಗೆ ತುಂಬಾ ಸ್ಫೂರ್ತಿ ಅಂದ್ರೆ ಅಬ್ದುಲ್ ಕಲಾಂ, ಸ್ಮಾಲ್ ಏನ್ ಇಸ್ ಬಿಗ್ ಕ್ರೈಮ್ ಅಂತ ಅನ್ಬಿಟ್ಟು. ಯಾವ್ದು ಸಣ್ಣ ಕನ್ಸು ಕಂಡ್ರೆ ಅದಷ್ಟು ದೊಡ್ಡ ಕ್ರೈಮ್ ಇನ್ ಯಾವುದು ಅಲ್ಲ ಅಂತ. ಕನ್ಸು ಕಾಣಿ ಫಸ್ಟ್, ದೊಡ್ಡ ಕನ್ಸು ಕಾಣಿ ಅಂತ. ನಿಜ ಅಂತ ಕನ್ಸುಗಳನ್ನು ಕಾಣೋ ಪ್ರಯತ್ನಕ್ಕೆ ಹೋಗಿ ಇವತ್ತು ತಾಯಿ ಮನೆ ಒಂದು ಹಂತಕ್ಕೆ ಬಂದಿದೆ. ಅಲ್ಲಿ ಸಹ ದೇಸಿ ಸಂಸ್ಕೃತಿ ಬೆಳೆಸುವಂತ ಪ್ರಯತ್ನ ಮಾಡಿದೀವಿ. ಅಲ್ಲಿ ಗೋಡೆ ಮೇಲೆಲ್ಲ ದೇಸಿ ಸಂಸ್ಕೃತಿ ಹಚ್ಚೆ ಹಾಕುವಂತ ಪ್ರಕೃತಿ ಫುಲ್ ಹಚ್ಚೆ ಹಾಕುವಂತ ಪ್ರಯತ್ನ ಮಾಡಿದೀವಿ. ತಾಯಿ ಮನೆ ಒಳಗಡೆ ಬಂದ ತಕ್ಷಣ ಇದು ಯಾವುದೋ ಒಂದು ವಿಭಿನ್ನವಾದ ಸ್ಥಳಕ್ಕೆ ಬಂದಿದೀವಿ ಅಂತ ಫೀಲ್ ಆಗ್ಬೇಕು. ಆ ಉದ್ದೇಶ ಪ್ರಯತ್ನ ಮಾಡಿದೀವಿ. ನಮ್ಮ ತಾಯಿ ಮನೆಯಲ್ಲಿ ಆಲ್ರೆಡಿ 25 ಜನ ಮಕ್ಕಳಿದ್ದು ಅವರಿಗೆ ಹಲವಾರು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಚಟುವಟಿಕೆಗಳಿರ್ತವೆ. ಬೆಳಿಗ್ಗೆ 6 ಗಂಟೆಗೆ ಹೇಳ್ತಾರೆ, ಹೇಳಿದ ತಕ್ಷಣ 6:30 ಫ್ರೆಶ್ ಆಗ್ತಾರೆ ಮಕ್ಕಳು. ಅದಾದ ತಕ್ಷಣ 6:30 ಅವ್ರು ಹೆಚ್ಚು ಕಡಿಮೆ 7:30-8 ಗಂಟೆವರೆಗೂ ಯೋಗಾಸನ ಮತ್ತು ಮೆಡಿಟೇಷನ್ ಮಾಡ್ತಾರೆ. ಅದಾದ ತಕ್ಷಣ ಅವರು ತಿಂಡಿ ರೆಡಿ ಆಗಿರುತ್ತೆ, ವರ್ಕರ್ಸ್ ತಿಂಡಿ ರೆಡಿ ಮಾಡ್ತಾರೆ, ತಿಂಡಿ ತಿನ್ಕೊಂಡ್ಬಿಟ್ಟು ಸ್ಕೂಲಿಗೆ ಹೋಗ್ತಾರೆ. ಸ್ಕೂಲಿಗೆ ಹೋಗಿ ಮತ್ತೆ ಬರ್ತಾರೆ, 4:30 ಬಂದವರು 6:30 ಆಟ ಆಡ್ತಾರೆ. 6 ಗಂಟೆಯಿಂದ 6:30 ಜ್ಞಾನ ಮತ್ತು ಪ್ರೇಯರ್ ಇರುತ್ತೆ.

0: ನಾವು ಸಿಟಿಲಿ ಎ ಸಿ ರೂಮಲ್ಲಿ ಮುಸಿ ಮುಗಿ ಒಂಚೂರು ನೀರು ಚೇಂಜ್ ಆದ ತಕ್ಷಣ ಶೀತ ಆಗ್ಬಿಡುತ್ತೆ. ಅವೆರಡಕ್ಕೂ ವ್ಯತ್ಯಾಸಗಳಿರೋದಲ್ಲೇ. ಆ ಅಂತ ಶಿಕ್ಷಣ ಸಿಗಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರ ಆ ಮಕ್ಕಳಿಗೆ ಆ ಥರ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದೀವಿ. ಇವತ್ತು ತಾಯಿ ಮನೆ ತುಂಬ ಚೆನ್ನಾಗಿದ್ದು ಅಲ್ಲಿ ನಾವು ಕಂಪ್ಯೂಟರ್ ಶಿಕ್ಷಣ ಕೊಡ್ತಾ ಇದೀವಿ ಮಕ್ಕಳಿಗೆ. ನಮ್ಮ ಉದ್ದೇಶನ ಅಷ್ಟೇ, ಮಕ್ಕಳು ಎಲ್ಲ ಥರದ ಶಿಕ್ಷಣ ಸಿಗಬೇಕು ಅವರಿಗೆ ಒಂದೇದಾಗಿ. ಈಗಿನ ಆಧುನೀಕರಣದಲ್ಲಿ ಅವ್ರಿಗೆ ಏನೇನು ಬೇಸಿಕ್ ಆಗಿ ಏನು ಬೇಕು ಅಂದ್ಬಿಟ್ಟು ಇವತ್ತು ಮಕ್ಕಳು ನಮ್ಮ ಶಿವಮೊಗ್ಗ ಜಿಲ್ಲೆಗಲ್ಲದೆ ರಾಜ್ಯ ಮಟ್ಟದ ಸಹ ಹಲವಾರು ಕಾರ್ಯಕ್ರಮ ಭಾಗವಹಿಸಿದ್ರು. ಸಾಂಸ್ಕೃತಿಕವಾಗಿರ್ಬೋದು ಅಥವಾ ಯೋಗಾಸನ ಇರ್ಬೋದು, ಯೋಗಾಸನದಲ್ಲಿ ರಾಜ್ಯ ಮಟ್ಟದಲ್ಲಿ ಮೂರನೇ ಪ್ರಶಸ್ತಿಯನ್ನು ಪಡಿಸ್ಬಿಟ್ಟು ಈ ಸಹ ಪಾಂಡಿಚೇರಿ ಸೆಲೆಕ್ಷನ್ ಆಗಿದ್ರು. ಇಂಥ ಹಲವಾರು ಕಾರ್ಯಕ್ರಮ ಮಕ್ಕಳನ್ನು ಭಾಗವಹಿಸುವಂತ ಪ್ರಯತ್ನ. ಅವ್ರಿಗೆ ಏನಂದ್ರೆ ತಮ್ಮಲ್ಲಿರುವ ಖಿನ್ನತೆನ ಹೊರಬೇಕು. ನಾವು ಯಾರೋ ಒಂದು ಅನ್ಯಗ್ರೀವಿಗಳ ಜೀವಿ ಬಂದಂಗೆ ನೋಡುವಂತ ಪರಿಸ್ಥಿತಿ ಬೇಡ. ಅವ್ರಿಗೆ ಏನಂದ್ರೆ ನಮ್ಮೂರು ಅನ್ನೋ ಮನೋಭಾವನೆ ಬೇಕು. ಅಂತ ಭಾವನೆಗಳು ಸಿಗುವಂತ ಪ್ರಯತ್ನ ಮಾಡಿದ್ವಿ. ನಮ್ಮ ತಾಯಿ ಮನೆ ವಿಶೇಷತೆ ಅಂದ್ರೆ ಎಲ್ಲಾ ವ್ಯಕ್ತಿಗಳು ಮುಕ್ತವಾಗಿ ಬರಬಹುದು. ಆದ್ರೆ ಎರಡು ವ್ಯಕ್ತಿಗಳಿಗೆ ಅವಕಾಶ ಇಲ್ಲ. ಒಂದೇದಾಗಿ ರಾಜಕಾರಣಿಗಳ ಒಂದೊಂದು ಸಂಘ ಸಂಸ್ಥೆಗಳಿಗೆ ಅಲೋ ಮಾಡಲಿಲ್ಲ. ನಾವು ಉದ್ದೇಶ ಅಷ್ಟೇ, ಇಲ್ಲಿ ಬಂದ್ಬಿಟ್ಟು ಯಾವ್ದೋ ಒಂದು ಫೋಟೋ ತೆಗೆಸ್ಬಿಟ್ಟು ಈ ಮಕ್ಕಳನ್ನೆಲ್ಲ ಪೇಪರ್ ಹಾಕಿದಾಗ ಆ ಮಗು ಅದೇ ಪೇಪರ್ ತಗೊಂಡು ಹೋದಾಗ ನಾನು ಅನಾಥರು ಅಂತ ಅಂದಾಗ ಆ ಮಗು ಇಲ್ಲಾಗುತ್ತೆ. ಹಂಗಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಬರ್ತಾರೆ, ಮಕ್ಕಳ ಮೇಲೆ ಹೆಗ್ಲ ಕೈ ಹಾಕೊಂಡು ಮಾತಾಡಿಸ್ತಾರೆ. ಆ ಪ್ರೀತಿ ಸಿಕ್ಕಾಗ ಅವರಿಗೂ ಎಲ್ಲೋ ನನ್ನ ತಂದೆ ಬಂದಿದ್ದಾರೆ, ನನ್ನ ತಾಯಿ ಬಂದಿದ್ದಾರೆ, ಆ ಬಾಂಧವ್ಯ ಬೆಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಪ್ರಯತ್ನಗಳನ್ನು ಮಾಡಿದೀವಿ. ಇವತ್ತು ಸಹ ತಾಯಿ ಮನೆ ನಡೆಸ್ತಿರೋ ತುಂಬಾ ಕಷ್ಟದಲ್ಲೇ, ಬಟ್ ನಮ್ಮ ಉದ್ದೇಶ ಅಷ್ಟೇ, ಯೂತ್ಸ್ಗಳಿಗೆ ಒಂದು ಮೆಸೇಜ್ ಹೋಗಬೇಕು ಅಂತ. ಒಳ್ಳೆ ಕೆಲಸ ಮಾಡಿದ್ರೆ ಜನ ನಂಗೆ ಸಪೋರ್ಟ್ ಮಾಡ್ತಾರೆ, ನಾವು ಮಾಡ್ಬೋದು ಅಂತ. ನಮ್ಮ ಬರೋ ಸ್ಯಾಲರಿ ಇನ್ನೊಬ್ಬರಿಗೆ ನಾವು ಕೊಡೋದ್ರಿಂದ ಯಾರು ಖುಷಿ ಇದೆಯಲ್ಲ ಅದು ಎಲ್ಲೂ ಸಿಗಲ್ಲ. ದೇವಸ್ಥಾನಗಳಿರ್ಬೋದು, ಎಲ್ಲೋ ಪಬ್ಗಳಿಗೆ ಹೋಗಿ ಖರ್ಚು ಮಾಡ್ತೀವಿ. ಆ ಖರ್ಚು ಮಾಡೋ ಬದಲು ನಾವು ಯಾರೋ ನೊಂದವರಿಗೆ ಒಂದು ಹೊತ್ತು ಕೂಡ ಒಂದ್ರಿಂದ ಆ ಖುಷಿ ಇದೆಯಲ್ಲ ಎಲ್ಲೂ ಸಿಗುವಂತ. ದೇವ್ರು ಎಲ್ಲಿದೆ ಅಂದ್ರೆ ಹುಡುಕುವಂತ ಪ್ರಯತ್ನ ಮಾಡ್ತೀವಿ, ಅಂತ ಸಿಗುವಂತ ಪ್ರಯತ್ನ ಮಾಡಿದೀವಿ. ಆ ಮಕ್ಕಳಿಗೆ ನಿಜವಾದ ತಾಯಿ ಪ್ರೀತಿ ಕೊಡುವಂತ ಪ್ರಯತ್ನದಲ್ಲಿದ್ದೇವೆ ಅಂತ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಮೇನ್ ಆಗಿ
1: ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ?
0: ನಿಜ ದುಡ್ಡಿನ ವ್ಯವಸ್ಥೆ ಬಂದಾಗ ನಮ್ಗೆ ತುಂಬಾ ನೋವಾಗ್ಬಿಡುತ್ತೆ. ನಾನು ಸಹ ರೀಸೆಂಟ್ ಆಗಿ ಮದುವೆ ಆದೆ, ನಾನು ರೀಸೆಂಟ್ ಅದೇ ಉದ್ದೇಶಕ್ಕೋಸ್ಕರ. ಯಾಕೆ ನಮ್ಮ ಯೋನಸ್ಥೆಯಲ್ಲಿ ನಾನೇನಾದ್ರು ಮದುವೆ ಆದ್ರೆ ನನಗೆ ಹಣಕಾಸು ತೊಂದರೆ ಆಗ್ಬೋದೇನೋ ಒಂದು ದೇಶಕ್ಕೋಸ್ಕರ ನಾನು ಸ್ವಲ್ಪ ಅವಾಯ್ಡ್ ಮಾಡುವಂತ ಪ್ರಯತ್ನ ಮಾಡಿದ್ವಿ. ನನ್ನ ಜೊತೆಗೆ ನನ್ನ ಆದಿತ್ಯ ಅಂತ ನನ್ನ ತಮ್ಮ ಇದ್ದಾನೆ, ಹಾಗೆ ನನ್ನ ಫ್ರೆಂಡ್ ಅವರು ವಾಣಿ ನಾಯಕ್ ಅಂತ ಒಬ್ರು ಇದ್ದಾರೆ. ಅದ್ರ ಜೊತೆಗೆ ನನ್ನ ಈ ವೈಫ್ ಬಂದಿರೋರು ಅವರು ಸಹ ಗಾನಿ ಅಂತಾರೆ, ಅವರು ಸಹ ನಮ್ಮ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ನನ್ನ ತಂಗಿಯವ್ರಿಗೆ ರೇವತಿ ಅಂತ ಇವರೆಲ್ಲ ಸಹ ಅವರು ಗೊತ್ತಿರುವಂತ ಸ್ಯಾಲರಿ ಅವರು ಜೀವನ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ಸಹಕಾರ ಮಾಡ್ತಾರೆ. ಅವ್ರಿಗೆ ಎಷ್ಟು ಸ್ಯಾಲರಿ ಬರ್ತಾರೆ ಅದರಲ್ಲಿ ಬರುವಂತದಲ್ಲಿ ಒಂದು 4% ನಂಗೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅವ್ರ ಇಡೀ ಫ್ಯಾಮಿಲಿ ಸಮುದಾಯನ ಅವರಿಗೆ ಒಂದು ಡೆಡಿಕೇಟ್ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರು. ಅದ್ರ ಉದ್ದೇಶ ಅಷ್ಟೇ, ನಾವು ಒಬ್ರು ಮಾಡ್ಬೇಕು. ನಮ್ಮ ಉದ್ದೇಶ ಅಷ್ಟೇ, ನಾವು ಇಷ್ಟು ಜನ ಅಲ್ಲ, ಇನ್ನು ಇಷ್ಟು ಜನ ಎಲ್ಲರೂ ಸೇರಿ ಇಂಥವ್ರಿಗೆ ಮಾಡಿದಾಗ ಎಲ್ಲ ಇಂಥ ಮಕ್ಕಳನ್ನ ಮೇನ್ ಸ್ಟ್ರೀಮ್ ಬರೋಕೆ ಸಾಧ್ಯ ಆಗುತ್ತೆ ಅನ್ನೋ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ನಾವು ಒಂದು ಆಲೋಚನೆ ಮಾಡಿದೀವಿ. ಏನಂದ್ರೆ ನಾವು 2013 ಕೈಯಿಂದ ಹಾಕೊಂಡ್ವಿ. ಈಗಿನ ಎಲ್ಲ ಬೇಳೆಕಾಳುಗಳ ರೇಟಲ್ಲಿ ನೋಡ್ಕೊಂಡು ನಡೆಸೋದು ನಮಗೆ ತುಂಬಾ ಕಷ್ಟ ಆಗ್ಬಿಡ್ತು. ಆ ಉದ್ದೇಶಕ್ಕೋಸ್ಕರ ಒಂದು ಹೊಸ ಆಲೋಚನೆ, ಅನ್ನದಾಸೋಹ ಅಂತ ಅಂದ್ಬಿಟ್ಟು ನಾವು ಯಾವುದೋ ಒಂದು ಕಾಣಿರುವಂತ ನಾವೇ ಸೃಷ್ಟಿ ಮಾಡುವಂತ ದೇವಸ್ಥಾನಗಳು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಒಂದು ನಾವು ಎಲ್ಲೋ ಒಂದು ಪಾರ್ಟಿ ಹಬ್ಬ ಮದುವೆಗಳನ್ನ ಸಾವಿರಾರು ರೂಪಾಯಿ ಖರ್ಚು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅದ್ರ ಬದಲು ನಿಮ್ಮ ವಿವಾಹ ವಾರ್ಷಿಕೋತ್ಸವ ಇರ್ಬೋದು ಅಥವಾ ಬರ್ತ್ಡೇ ಇರ್ಬೋದು ಹಬ್ಬಗಳನ್ನ ನೀವೇನು ಅಲ್ಲೆಲ್ಲ ಆಚರಣೆ ಮಾಡೋ ಬದಲು ಈ ಮಕ್ಕಳ ಜೊತೆ ಆಚರಣೆ ಮಾಡಿ ಅಂತ. ಒಂದು ದಿನದ ಖರ್ಚು 1000 ರೂಪಾಯಿ, ಹಂಗೆ 365 ದಿನಕ್ಕೂ ಒಬ್ಬೊಬ್ಬರು ಡೋನರ್ಸ್ಗಳನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೀವಿ. ಅದನ್ನು ನಮ್ಮ ಸ್ನೇಹಿತರ ಬಳಗೆ ಇದೆಯಲ್ಲ ಆ ಟೀಮೇ ಎಲ್ಲ ಅವ್ರ ಸ್ನೇಹಿತರುಗಳನ್ನ ಹುಡುಕಿ ಇವು ನಡೆಸುವಂತ ಪ್ರಯತ್ನ ಮಾಡಿದೆ. ತುಂಬಾ ಖುಷಿ ಇದೆ ಅಂದ್ರೆ ಎಲ್ಲ ಯೂತ್ಗಳು ಸೇರಿ ಇವತ್ತು ನಡೆಸುವಂತ ಒಂದು ಕರ್ನಾಟಕ ಏಕೈಕ ಸಂಸ್ಥೆ ಅಂದ್ರೆ ನಮ್ಮ ಸಂಸ್ಥೆ ಅಂತ ತುಂಬಾ ಖುಷಿ ಇದೆ. ಅದಕ್ಕಿಂತ ಇನ್ನೂ ಹೆಮ್ಮೆ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ಏಜಲ್ಲಿ 22-23 ವರ್ಷದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಒಂದು ತಾಯಿ ಮನೆಯನ್ನು ರೂಪಿಸಿದವರು ನಾವೇ ಫಸ್ಟ್ ಅನ್ನೋದು ಖುಷಿ ಇದೆ. ಎರಡನೇದಾಗಿ ದೇಶದಾಗೆ 2ನೇವರು ಅನ್ನೋದು ನಮ್ಗೆ ತುಂಬಾ ಹೆಮ್ಮೆ ಇದೆ. ಅದ್ರ ಜೊತೆ ಹಲವಾರು ರಾಷ್ಟ್ರಪತಿಗಳನ್ನು ರಾಜ್ಯ ಪ್ರಶಸ್ತಿಗಳನ್ನು ಸಹ ತಗೊಂಡಿದೀವಿ ಅನ್ನೋದು ತುಂಬಾ ಹೆಮ್ಮೆ ಇದೆ ಸರ್.
1: ಯಾವ ಬಂದಿದೆ ಪ್ರಶಸ್ತಿ?
0: ನಮಗೆ ನ್ಯಾಷನಲ್ ಅವಾರ್ಡ್ ಒಂದು ಬಂದಿದೆ, ಅದ್ರ ಜೊತೆಗೆ ಅಕ್ಷಯ ರೆಕ್ರಿಯೇಷನ್ ಅವಾರ್ಡ್ ಅಂತ ಬಂದಿದೆ, ಈ ವರ್ಷದ ವ್ಯಕ್ತಿ ಪ್ರಶಸ್ತಿ ಬಂದಿದೆ, ಆಮೇಲೆ ಸಾಧನ ಅಂತ ಪ್ರಶಸ್ತಿ ಬಂದಿದೆ. ಅದ್ರ ಜೊತೆಗೆ ಈ ಸರಿ ಭಾರತ ಸೇವಾ ಅಂತ ಅಂದ್ಬಿಟ್ಟು ಪ್ರಶಸ್ತಿ ಸಹ ಬಂದಿದೆ. ಅದ್ರ ಜೊತೆಗೆ ನಮಗೆಲ್ಲ ಯುವ ದಸರಾ ಪ್ರಶಸ್ತಿನೂ ಸಹ ನಮ್ಗೆ ಸಿಕ್ಕಿದೆ. ಇದು ನಮಗೆಲ್ಲ ಎಂಕರೇಜ್ ಮಾಡೋಕೊಂದು ಅವಕಾಶ ಆಯ್ತು ಅನ್ನೋದು ಖುಷಿ ಇದೆ ಸರ್. ನಂಗೆ ರೀಸೆಂಟ್ ಆಗಿ ನನಗೆ ಪೇಪರ್ ಪ್ರಕಟ ಆಯಿತು. ಪ್ರಕಟ ಆದಾಗ ನನಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಎಲ್ಲರೂ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿ ಹೆಚ್ಚು ಕಡಿಮೆ 2-3 ಸಾವಿರದ ಹತ್ರ ನಮ್ಮ ಫೋನ್ ಅಟೆಂಡ್ ಮಾಡಿದೆ. ಆ ಫೋನ್ ಬಂದಾಗ ನನಗೆ ಅವ್ರು ಹೇಳ್ತಿದ್ರ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು. ನೀವು ಮಾಡ್ತಿದ್ರೆ ತುಂಬಾ ಖುಷಿ ಇದೆ, ನನ್ನ ಮಗನ ಹಂಗೆ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಹೇಳ್ತಿದ್ರಲ್ಲ, ಅವಾಗ ನಂಗೆ ಅನಿಸ್ತು ನಂಗೆ ಎಲ್ಲ ಒಬ್ರು ಹೇಳೋರಿದ್ರು ನೀನು ಒಂದಲ್ಲ ಒಂದ್ ದಿವಸ ರೋಲ್ ಮಾಡಲ್ ಆಗ್ಬೇಕು ನೀವುಗಳು ಅಂತಿದ್ರು. ಅವಾಗ ನಮ್ಗೆ ಅನಿಸ್ತು ಕರೆಕ್ಟ್, ನಾವು ಇನ್ನೊಬ್ಬರಿಗೆ ನಾವು ಮಾಡೋದ್ರಿಂದಾಗಿ ಸಮಾಜಕ್ಕೆ ಏನೋ ತಿಳಿಸುವಂತ ಪ್ರಯತ್ನಗಳು ಆಗ್ತವೆ ಅನ್ನೋ ಒಂದು ಉದ್ದೇಶ ನಮ್ಗೆ ಅನಿಸ್ತಿತ್ತು. ಅದೇ ಖುಷಿಯಿಂದ ನಮಗೂ ಅನಿಸ್ತು ಇಂಥ ಇನ್ನೂ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ. ನಮ್ಮ ಮುಂದಿನ ದೊಡ್ಡ ಗುರಿ ಏನು ಅಂತಂದ್ರೆ ಎಲ್ಲ ಸುತ್ತಮುತ್ತ ಇರುವಂತ ಜಿಲ್ಲೆಗಳಿರುವಂತ ಮಕ್ಕಳನ್ನ ಕರ್ಕೊಂಡು ಮೇನ್ ಸ್ಟ್ರೀಮ್ ತಂದ್ಬಿಟ್ಟು ಎಜುಕೇಶನ್ ಕೊಡುವಂತ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದ್ರ ಜೊತೆಗೆ ಆಲ್ರೆಡಿ ಇವತ್ತು ನಮ್ಗೆ ಇನ್ನೂ ಹೆಮ್ಮೆ ಅಂತಂದ್ರೆ ಒಬ್ಬ ಇಂಜಿನಿಯರ್ ಓದ್ತಾ ಇದ್ದಾನೆ, 2 ಜನ ಡಿಪ್ಲೊಮಾ ಓದ್ತಾ ಇದ್ದಾರೆ, ಒಬ್ಬ ಐ ಓದ್ತಾ ಇದ್ದಾನೆ, ಇನ್ನುಳಿದವರೆಲ್ಲ ಸಣ್ಣ ಸಣ್ಣ ಮಕ್ಕಳು 1-2 ತೋರಿ ಮಕ್ಕಳು ಸಹ ಓದ್ತಾ ಇದ್ದಾರೆ. ಎಲ್ಲರೂ ಸಹ ಗೌರ್ಮೆಂಟ್ ಶಾಲೆಯಲ್ಲೇ ಓದ್ತಾ ಇದ್ದಾರೆ. ನಮಗೆ ಅವ್ರ ಶೈಕ್ಷಣಿಕ ಖರ್ಚು ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಬರ್ತಿಲ್ಲ ನಮಗೆ. ನಮ್ಮದ್ರಲ್ಲಿ ಈಗ HIV ಪಾಸಿಟಿವ್ ಮಕ್ಕಳು 9 ಜನ ಮಕ್ಕಳಿದ್ದಾರೆ, ಅವ್ರಿಗೆ ರೇಷನ್ ಖರ್ಚು ನಮಗೆ ಬುದ್ಧಿ ಶಾಖ ಕೊಡಿಸುವಂತ ಪ್ರಯತ್ನ ಮಾಡಿ ಎಲ್ಲರೂ ಸಹ ಇಲ್ಲಿವರೆಗೂ ಸಹ ನಮ್ಮ ಒಂದು 6 ವರ್ಷದಿಂದ ಹೆಚ್ಚು ಕಡಿಮೆ ಎಲ್ಲಾ ಮಕ್ಕಳು ಸಹ SLC 91 ನಿಂದ 95

0: ಪರ್ಸೆಂಟೇಜ್ ಮೇಲೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋದು. ಅದು ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ಮಕ್ಳು ಇಷ್ಟು ಕಲಿತಾರೆ ಯಾಕಂದ್ರೆ ಬೇರೆಯವ್ರಿಗೆ ಎಷ್ಟು ಟ್ಯೂಷನ್ ಕೊಟ್ಟು ಇಲ್ಲೇ ಮಾಡ್ಬೋದು. ದಿನ ನಮ್ಮ ಮಕ್ಳು 2 ಗಂಟೆ ಓದ್ತಾರೆ, ಆದ್ರೂ ಸಹ ಹೆಚ್ಚು ಕಡಿಮೆ 92% ಓದಿ ಸ್ಕೋರ್ ಮಾಡ್ತಾರೆ. ಲಾಸ್ಟ್ ಟೈಮ್ ಇರೋ ಒಂದು ಹುಡುಗ ಹೆಚ್ಚು ಕಡಿಮೆ 94% ತೆಗ್ದ. ಆ ಹೆಮ್ಮೆ ಆಗುತ್ತೆ ನಮ್ಮ ಮಕ್ಳು ಇದಾರಲ್ಲ ಅಂತ ಅನ್ಬಿಟ್ಟು. ಆ ಮಕ್ಳಿಗೆ ಅಂತ ಎನ್ಕರೇಜ್ ಕೊಟ್ಟರೆ ಆ ಮಕ್ಳು ಇಂಥ ಬರ್ತಾನಕ್ಕೆ ಸಣ್ಣ ಉದಾಹರಣೆಗಳಷ್ಟೇ. ಇವೆಲ್ಲ ನಮ್ಮ ಕೈ ಮುಂದೆ ನಡೆಯುವಂತಹ ಘಟನೆಗಳು. ನಮಗೆ ಇದನ್ನೆಲ್ಲ ಮಾಡೋದು ನೋಡ್ಬಿಟ್ಟು ಎನ್ಕರೇಜ್ ಆಗ್ಬಿಟ್ಟು ತುಂಬಾ ಜನ ಮುಂದೆ ಬಂದಿದ್ದಾರೆ. ಒಂದೇ ತರಕಾರಿ ಹೆಚ್ಚು ಕಡಿಮೆ 4 ವರ್ಷದಿಂದ ನಮ್ಗೆ ಇವತ್ತು ಯಾರು ನಾನಾಗೂ ಇಲ್ಲೋರಿಗೆ ಹೋಗಿಲ್ಲ, ನಮ್ಮ ಮಕ್ಳು ಹೋಗ್ತಾರೆ, ಅವರೇ ಏನೇನು ತರಕಾರಿ ಬೇಕಂತ ಸೆಲೆಕ್ಟ್ ಮಾಡ್ಕೊಂತಾರೆ, ಅವ್ನು ಫ್ರೀ ಹಾಕು ನೀವು ಏನ್ ಬೇಕಾದ್ರೆ ತಗೊಳ್ಳಿ ಅಂತ ತರಕಾರಿ ಮಂಡಿಯವರು ಆ ತರಕಾರಿ ತಗೊಂಡ್ ಬರ್ತಾರೆ. ತಗೊಂಡ್ಬಿಟ್ಟು ಏನ್ ಬೇಕಾ ಅಡಿಗೆ ಅವರೇ ಮೆನು ಹೇಳ್ತಾರೆ. ನಮ್ಮ ಮಕ್ಳು ಅಷ್ಟೇ, ನಿಮ್ಗೆ ಇಂತ ಅಡಿಗೆ ಬೇಕು ನನಗೆ. ನಾವು ಅಲ್ಲಿ ಎಲ್ಲೋದು ಸಹ ಮನೇಲಿ ಅಷ್ಟೇ ಫುಡ್ ಅಷ್ಟೇ, ಮನೇಲಿ ಏನ್ ನಡೆಯುತ್ತೆ ಎಲ್ಲ ತರ ಫುಡ್. ನಾವು ಒಂದು ಪಲಾವ್ ಇರೋ, ಚಿತ್ರಾನ್ನ ಇರ್ಬೋದು, ಏನ್ ನಮ್ಮಲ್ಲಿ ಏನ್ ಮಾಡ್ತೀವಿ ದೋಸೆ ಇಡ್ಲಿ ಏನಿದೆ ಅವ್ಲೂ ಸಹ ನಮ್ಮ ಮನೇಲಿ ಮಾಡುವಂತ ಪ್ರಯತ್ನ, ಮನೆ ಹೇಗಿದೆ ಅದೇ ತರ ಒಂದು ಪ್ರಯತ್ನ ಕೊಟ್ಟಿದ್ವಿ. ಮಕ್ಳು ಹೇಳ್ತಾರೆ ಮೆನು ಈ ತರ ಫುಡ್ ಬೇಕು ನಮಗೆ ಅಂತ. ಆ ತರ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ನಮ್ದಲ್ಲಿ ಒಂದು 3-4 ಪ್ರಾಜೆಕ್ಟ್ ಮಾಡಿದ್ದೀವಿ. ಏನು ಉದ್ದೇಶ ಅಂದ್ರೆ, ಒಂದೇ ಈ ತಾಯಿ ಮನೆ ಅಂತ, ತಾಯಿ ಮನೆ ಅಂಡರ್ಲ್ಲಿ ನಮ್ಗೆ ಅಕ್ಷರ ಅಂತ ಲೈಬ್ರರಿ ಒಂದಿದೆ. ಅದ್ರ ಜೊತೆ ಮನಸ್ಸೆ ಅಂತ ಒಂದು ಆಪ್ತ ಸಮಾಲೋಚನೆ ಇದೆ. ಯಾವುದೇ ಒಂದು ತೊಂದರೆಗೊಳಗಾದಂತ ಮಗು ನಮ್ಗೆ ಬರೋಕ್ಕಿಂತ ಮುಂಚೆ ಆ ಮಗುನ ಕರ್ಕೊಂಡು ಬರ್ತೀವಿ, ಅವರಿಗೆ ಕೌನ್ಸಿಲಿಂಗ್ ಕೊಡ್ತೀವಿ, ಆಪ್ತ ಸಮಾಲೋಚನೆ ಕೊಡ್ತೀವಿ. ಮಗುನ ಕುಂದುಕೊರತೆಗಳಿರ್ಬೋದು ಅಥವಾ ಹಿಂದಿನ ಜೀವನ ಶೈಲಿ ಇರ್ಬೋದು, ಅವನ್ನೆಲ್ಲನೂ ಅವನ ಚರಿತ್ರೆಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ಆಪ್ತ ಸಮಾಲೋಚನೆ ಕೊಟ್ಬಿಟ್ಟು ಇನ್ ಮುಂದೆ ಹೇಗಿರಬೇಕು ಅಂತ ಕೌನ್ಸಿಲಿಂಗ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದು ಸಿಕ್ಕ ತಕ್ಷಣ ನಾವು ಏನ್ ಮಾಡ್ತೀವಿ, ಫಸ್ಟ್ನೇದಾಗಿ ಮೆಡಿಕಲ್ ಕೇರ್ ಟ್ರೀಟ್ಮೆಂಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದಾದ ತಕ್ಷಣ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಆ ಮಗು ಹಿಂಗಿದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ತಿಳಿಸ್ತೀವಿ, ಈ ಮಗು ನಮ್ಮ ಹತ್ರ ಬಂದಿದೆ, ಈ ಮಗು ನಾವು ಇಟ್ಕೊಳ್ಬಹುದು ಅಂತ ಅವ್ರಿಗೆ ತಿಳಿಸ್ತು, ನಾವು ಮಗುನ ಇಟ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಸರ್ಕಾರಿ ಶಾಲೆ ಉಳಿಸುವಂತ ಒಂದು ನಮ್ಮ ಶಾಲೆ ಅಂತ ಒಂದು ಪ್ರಾಜೆಕ್ಟ್ ಮಾಡಿದೀವಿ. ಏನು ಅಂತಂದ್ರೆ, ನಮ್ಮ ಸ್ನೇಹಿತರ ಬಳಗವರೆ ಯಾರ್ಯಾರು ಆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೋ ಆ ಶಾಲೆಗಳನ್ನ ಅವರು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಮೇನ್. ಇವತ್ತು ನಾವು ತೀರ್ಥಹಳ್ಳಿ ತಾಲೂಕಿನ ಹೆಚ್ಚು ಕಡಿಮೆ 22 ಶಾಲೆಗಳನ್ನ ತಗೊಂಡಿದ್ದೀವಿ. ಸ್ಕೂಲ್ಗಳನ್ನ ತಗೊಂಡ್ಬಿಟ್ಟು ಆ ಮಕ್ಕಳಿಗೆ ಸ್ಕೂಲ್ಸ್ ಬ್ಯಾಗ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಬುಕ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಆ ಮಕ್ಕಳಿಗೆ ಶಾಲೆಯಲ್ಲಿ ಮಹತ್ವಗಳನ್ನು ತಿಳಿಸ್ಕೊಟ್ಬಿಟ್ಟು ಅವರಿಗೆ ಸರ್ಕಾರ ಏನೇನು ಸೌಲಭ್ಯ ಇರುತ್ತೋ ಸರಿಯಾಗಿ ಸಿಗುವಂತ ಪ್ರಯತ್ನಗಳು ಮಾಡ್ಬಿಟ್ಟು ಅವ್ರು ಮೇನ್ ಸ್ಟ್ರೀಮ್ ತರುವಂತ ಪ್ರಯತ್ನ ಮಾಡಿ. ನಮ್ಮ ಉದ್ದೇಶ ಬರೀ ತಾಯಿ ಮನೆಯನ್ನ ಅಲ್ಲ, ಸುತ್ತಮುತ್ತ ಇರೋ ಮಕ್ಕಳಿಗೆ ಎಲ್ಲರಿಗೂ ಸಹ ಮಕ್ಕಳ ಹಕ್ಕುಗಳು ಏನಂತ ಗೊತ್ತಾಗಬೇಕು. ಯಾಕಂದ್ರೆ ನಮ್ಗೆ ಹಿಂದೆ ಮಕ್ಕಳ ಹಕ್ಕುಗಳು ಏನಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದು ಈ ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಸಿಕ್ಕಿದಾಗ ಮಾತ್ರ ಅವ್ರು ಮೇನ್ ಸ್ಟ್ರೀಮ್ ಬರೋ ಸರಿಯಾದ. ಆ ಉದ್ದೇಶಕ್ಕೋಸ್ಕರ ಮಕ್ಕಳ ಹಕ್ಕುಗಳನ್ನು ದೊಡ್ಸ್ಕೊಡುವಂತೋಸ್ಕರ ಮಕ್ಕಳ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಚೆವಿ ಬಾಧಿತ ಮಕ್ಕಳಾಗಿರ್ಬೋದು, ಒಂದು ಅದರಲ್ಲಿ ಆ ಒಂದು 5 ಜನ ಅನಾಥ ಮಕ್ಕಳು, ಯಾರು ಅಪ್ಪ ಅಮ್ಮ ಇಲ್ದಿರುವಂತ ಮಕ್ಕಳಿಗೆ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಎಜುಕೇಶನ್ ಕೊಡುವಂತ ಪ್ರಯತ್ನ. ಈ ನಮ್ಮ ಶಾಲೆ ಅಂತ ಇನ್ನೊಂದು ಆಲೋಚನೆ ಮಾಡಿದೀವಿ, ಸ್ಕೂಲ್ಗಳನ್ನ ಸರ್ಕಾರಿ ಶಾಲೆಯನ್ನು ಉಳಿಸುವಂತ ಪ್ರಯತ್ನ. ಆ ಶಾಲೆ ಹೆಚ್ಚು ಕಡಿಮೆ ನಾವು 150 ಶಾಲೆಗಳನ್ನ, ಇನ್ನು ಮುಂದೆ ಬರುವಂತ 150 ಶಾಲೆಗಳನ್ನ ಅಡಾಪ್ಟ್ ಮಾಡ್ಕೊಂಡು ಆ ಮಕ್ಕಳಿಗೆ ಇನ್ನು ಎಂಕರೇಜ್ ಕೊಡಬೇಕು ಅಂತ ಪ್ರಯತ್ನಗಳನ್ನ ಮಾಡಿದ್ದೀವಿ. ಇವನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಮಕ್ಕಳನ್ನ ತರಬೇಕು. ಈ ಮಕ್ಕಳು ಸಮಾಜದಲ್ಲಿ ಉನ್ನತ ಹುದ್ದೆಗೆ ಹೋಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಒಂದು IAS ಆಫೀಸರ್ ಇರ್ಬೋದು, ಸರ್ಕಾರಿ ಹುದ್ದೆಗಳನ್ನ ಅಲಂಕರಿಸಿ ಅವರು ಸಹ ನಾವು ಬದುಕ್ತಿದ್ದೇವೆ ಅಂತ ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಇದು ನಮ್ಮ ಮೇನ್ ಮುದ್ದಿನ ಉದ್ದೇಶ ಆಗಿದೆ.
1: ನಿಮ್ಮ ತಂದೆ ತಾಯಿಗಳು, ನಿಮ್ಮ ತಂಗಿ?
0: ಇಲ್ಲ, ನಂಗೆ ತುಂಬಾ ನಿಜಬೇಕಂದ್ರೆ ನಾವು 2009-2010 ಮಾಡ್ಬೇಕು ನಾವು ಮಾಡ್ತೀವಿ ಅನ್ನೋದು ಅವ್ರು ಹೇಳೇ ಇರಲಿಲ್ಲ. ಒಂದ್ಸರಿ ಹಿಂಗೆ ಮಾಡ್ತೀವಿ ಅಂದ್ರೆ ಸಣ್ಣ ಕ್ಲೂ ಕೊಟ್ಟಿದ್ವಿ ಅಷ್ಟೇ, ಇದೆಲ್ಲ ಮಾಡಿದೀವಿ ಅಂತ ಗೊತ್ತಿರಲಿಲ್ಲ. 2010 ಸಮಯದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಹಿಂಗೆ ಮಕ್ಕಳ ಒಂದು ಲೈಬ್ರರಿ ಇನಾಗ್ರೇಷನ್ ಟೈಮಲ್ಲಿ. ಆ ಟೈಮಲ್ಲಿ ಕರ್ಕೊಂಡು ಬಂದ್ವಿ ಅವರಿಗೆ, ತೋರಿಸ್ತೀವಿ ಹಿಂಗೆಲ್ಲ. ಅವ್ರು ನೋಡಿ ಅವ್ರ ಕಣ್ಣಲ್ಲಿ ನೀರು ಬಂತು, ಅವಾಗ ಅನಿಸ್ತು ಒಂದು ತಾಯಿ ಕರಳು ಏನಿರ್ಬೋದು ಅಂತ. ಅವಾಗ ಇವ್ರು ಏನೋ ಒಂದು ಮಾಡಕ್ಕೆ ಹೋಗ್ತಿದ್ದಾರೆ ಅಂದ್ಬಿಟ್ಟು ಎನ್ಕರೇಜ್ ಮಾಡಕ್ಕೆ ಕೊಡಕ್ಕೆ ಹೋದ್ರು. ಅವಾಗ ನಮ್ದೆ ತೆಗೆದ್ಬಿಟ್ಟು ಒಂದು 10,000 ರೂಪಾಯಿ ತೆಗೆದು ಇಡ್ಕ ಹಿಂಗೆ ಅಂತ ಕೊಟ್ರು. ಕೊಟ್ಟಿದ್ದ ಅಮೌಂಟು ನಮ್ಗೆ ಎನ್ಕರೇಜ್ ಆಯ್ತು ಸ್ವಲ್ಪ. ಅಲ್ಲಿಂದ ನಮ್ಗೆ ಇನ್ನು ಫ್ಯಾಮಿಲಿಯಿಂದ ಒಳ್ಳೆ ಸಪೋರ್ಟ್ ಸಿಗ್ತಾರೆ. ಎಲ್ಲ ಕಡೆ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಳ್ಳೆ ಸಹಕಾರ ಕೊಡ್ತಿದ್ದಾರೆ. ಇವತ್ತೇನೊಂದು ಸಂಸ್ಥೆ ಚೆನ್ನಾಗಿ ನಡೀತಿದೆ, ಇಂಥ ಮಕ್ಕಳು ಆಶಯ ಕೊಡ್ತಿದ್ರೆ ಅದಕ್ಕೆ ಕಾರಣ ಇವರೇ ಅನ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಖುಷಿ ಇದೆ. ಇವತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಮದುವೆ ಕಾರ್ಯಕ್ರಮಗಳನ್ನ ಇತ್ತಂದ್ರೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ. ಇವರೆಲ್ಲ ನಮ್ಮ ಮಕ್ಕಳು ಅಂತಂದ್ಬಿಟ್ಟು ಇಡೀ ಫ್ಯಾಮಿಲಿ ಎಲ್ಲ ಆರೈಕೆ ಮಾಡುತ್ತೆ, ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾರೆ. ಪ್ರತಿ ವರ್ಷ ಮಕ್ಕಳನ್ನ ಟೂರಿಗೆ ಕರ್ಕೊಂಡು ಹೋಗ್ತೀವಿ, ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಟ್ರಿಪ್ ಕರ್ಕೊಂಡು ಹೋಗಬೇಕು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾರೆ, ಬಂದಾಗ ಇವರು ನಮ್ಮ ಜೊತೆ ಕರ್ಕೊಂಡು ಹೋಗೋದು, ಶೀತರ ಸ್ಥಳಕ್ಕೆ ಕರ್ಕೊಂಡು ಹೋಗೋದಿರ್ಬೋದು ಅಥವಾ ಏನ್ ಕಡೆ ಮನೆಗಳ ಹಬ್ಬ ಕಾರ್ಯಕ್ರಮಗಳು ಇವನು ಕರ್ಕೊಂಡು ಹೋಗುವಂತ ಪ್ರಯತ್ನಗಳು ಇವನ್ನೆಲ್ಲವನ್ನು ಸಹ ಮಾಡ್ತಾ ಇದೀವಿ. ಹಂಗೋಸ್ಕರ ಫ್ಯಾಮಿಲಿ ಇವರೆಲ್ಲ ಸಹ ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ಟಿದ್ದಾರೆ. ಹೊರಗಿನವರು ಅಂತ ನಮ್ಗೆ ಇನ್ನೂರು ಅನಿಸಲೇ ಇಲ್ಲ ಅವರೆಲ್ಲ. ಇದು ನಮ್ಗಂತ ಖುಷಿ ಇದೆ, ನಮಗೆ ಎಲ್ಲ ಹುಟ್ಟಿದ ಮಕ್ಕಳು ಇರ್ಬೋದು. ನಂಗೆ ತುಂಬ ಖುಷಿ ಇದೆ ಅಂದ್ರೆ ನಾ ದೊಡ್ಡ ಮಹಾತಂದೆ ಮಹಾತಾಯಿ ಅನ್ನಂಗೆ ಮಹಾತಂದೆ ಅಂತ ಅಂದ್ ಖುಷಿ ಹೆಮ್ಮೆ ಇದೆ ನಂಗೊಂಥರ. ಈಗ ತುಂಬ ಗುಮ್ಮಿದೆ ಹೇಳ್ತೀನಿ, ನಂಗೆ 24 ಜನ ಮಕ್ಕಳು ಅಂತ ಹೇಳ್ತೀನಿ.
1: 29 ವರ್ಷ ನಿಮ್ಗೀಗ?
0: ಹೌದು.
1: ವಯಮಾನದವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ನನ್ನ ಉದ್ದೇಶ ಅಷ್ಟೇ, ನಮ್ಮ ಅಬ್ದುಲ್ ಕಲಾಂ ಹೇಳಿದ 2020 ವಿಷನ್ ಅಂತ. ಇನ್ನು 2020 ಇಡೀ ಭಾರತದಲ್ಲಿ ಯೂತ್ ಗಳ ಸಮುದಾಯ ಬೆಳಿಬೇಕು. ಬೆಳಿಬೇಕಂದ್ರೆ ನಾವು ಒಂದು ಉತ್ತಮವಾದ ಒಂದು ಗುರಿ ಇಟ್ಕೊಳ್ಬೇಕು. ಆ ಗುರಿ ಪೂರೈಸ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಒಂದು ಗುರಿ ಮುಟ್ಟುವಂತ ಸಾಧ್ಯ ಆಗುತ್ತೆ, ಅವಾಗ ಮಾತ್ರ ನಾವು ಮಾಡಕ್ ಸಾಧ್ಯ ಆಗುತ್ತೆ ಅಂತ. ನಾವು ಬ್ಯಾಡ್ ರೀತಿ ಹ್ಯಾಬಿಟ್ಸ್ ಗಳಿಗೆ ಒಳಗಾಗ ಬದಲು ಸಮಾಜದಲ್ಲಿ ಇರುವಂತ ನೊಂದವ್ರ ಜೊತೆ 5 ನಿಮಿಷ ಸಮಯವನ್ನು ಸ್ಪೆಂಡ್ ಮಾಡಿ

0: 2 ಒಂಬತ್ತು ನಾಲ್ಕು ಎಂಟು ಮೂರು ನಾಲ್ಕು ಏಳು ಮೂರು ನಾಲ್ಕು ಎಂಟು ಎರಡು.
1: ಇದುವರೆಗೂ ನಿರ್ಗತಿಕ ಮತ್ತು ಏಡ್ಸ್ ಪೀಡಿತ ಮಕ್ಕಳಿಗೆ ತಾಯಿ ಮನೆ ಸ್ಥಾಪಿಸಿ ಉಚಿತವಾಗಿ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವ ಶಿವಮೊಗ್ಗದ ಎಚ್ಪಿ ಸುದರ್ಶನ್ ಅವರ ಮನದ ಮಾತನ್ನು ಕೇಳಿದಿರಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ ಅರವಿಂದ್ ಅವರ ಧ್ವನಿಯಲ್ಲಿ.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾ ಮೆಚ್ಚಿದ ಪುಸ್ತಕ. ಈ ಕುರಿತು ಮಾತನಾಡ್ತಾರೆ ಡಾಕ್ಟರ್ ಜಯಶ್ರೀ ಬಿ ಕದ್ರಿ ಹಾಗೂ ಭಾವರಂಜಿನಿ. ಇವನ್ನೆಲ್ಲ ಕೇಳಬಹುದು. ಕೇಳಿ ನಾ ಮೆಚ್ಚಿದ ಪುಸ್ತಕ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಯಶ್ರೀ ಬಿ ಕದ್ರಿ.
1: ಸಾಹಿತ್ಯ ಚರಿತ್ರೆಯಲ್ಲಿ ಆತ್ಮಕಥೆಗಳಿಗೆ ಅದರದ್ದೇ ಆದ ವಿಶಿಷ್ಟ ಸ್ಥಾನವಿದೆ. ವ್ಯಕ್ತಿಯೊಬ್ಬರು ತನ್ನ ಜೀವನದ ಸಂಧ್ಯಾಕಾಲದಲ್ಲಿ ತಾನು ಸಾಗಿ ಬಂದ ದಾರಿಯನ್ನು ಅವಲೋಕಿಸುವಾಗಿನ ನಿಟ್ಟುಸಿರುಗಳು, ದುಗುಡ ದುಮ್ಮಾನ ತಲ್ಲಣಗಳು, ಅಂತೆಯೇ ಸಾರ್ಥಕ್ಯದ ಭಾವಗಳು, ಹೀಗೆ ಅದಲ್ಲದೆ ಜೀವನವೆನ್ನುವುದು ಸರಳ ರೇಖೆ ಏನಲ್ಲ. ಏರಿಳಿತಗಳು, ತಿರುವುಗಳು, ಅದೆಷ್ಟೋ ಘಟನೆಗಳು, ದ್ವಂದ್ವಗಳು, ಗೋಜಲುಗಳು, ಹೀಗೆ ಅವರವರ ಭಾವ ಅವರದು. ಕೆಲವರ ಜೀವನ ಹೆಚ್ಚೇನೂ ಉತ್ಪಾತಗಳಿಲ್ಲದೆ ಶಾಂತ ನದಿಯಂತಿದ್ದರೆ, ಇನ್ನು ಕೆಲವರ ಜೀವನ ಆಘಾತಗಳು, ಬವಣೆಗಳು, ಅದೇ ಸಮಯ ಮಹತ್ತರ ಸಾಧನೆಗಳು, ಹೀಗೆ ಚೇತನ ಸವಾಲೆಸೆಯುವಂತಿರುತ್ತದೆ. ಕನ್ನಡದ ಮಟ್ಟಿಗೆ ಹೇಳುವುದಿದ್ದರೆ ಶಿವರಾಮ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳಿಂದ ಹಿಡಿದು ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ, ಭೈರಪ್ಪ ಅವರ ಭಿತ್ತಿ, ಯುವ ಅನಂತಮೂರ್ತಿಯವರ ಸುರಗಿ, ಗಿರೀಶ್ ಕಾರ್ನಾಡ್ ಅವರ ಆಡಾಡತ ಆಯುಷ್ಯ, ಸಿಎನ್ ರಾಮಚಂದ್ರನ್ ಅವರ ನೆರಳುಗಳ ಬೆನ್ನುಹತ್ತಿ, ಹೀಗೆ ಅನೇಕ ಗಮನಾರ್ಹ ಆತ್ಮಕಥೆಗಳಿವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಹೆಚ್ಚಿನ ಪುರುಷ ಸಾಧಕರು ತಮ್ಮ ಆತ್ಮಚರಿತ್ರೆಯನ್ನು ನಿರ್ಭಿಡೆಯಿಂದ ಬರೆದುಕೊಂಡಿರುವುದು. ತಮ್ಮ ಪ್ರೀತಿ, ಪ್ರೇಮ, ಪ್ರಣಯಗಳನ್ನೂ ಅವರು ಮುಚ್ಚುಮರೆ ಇಲ್ಲದೆ ಬರೆದುಕೊಂಡಿರುತ್ತಾರೆ. ಪುರುಷರ ಆತ್ಮಕಥೆಗಳಿಗೆ ಹೋಲಿಸಿದರೆ ಮಹಿಳಾ ಆತ್ಮಕಥೆಗಳು ಭಿನ್ನವೆಂದೇ ಹೇಳಬೇಕು. ಪುರುಷ ಸಾಹಿತಿಗಳಿಗಿಂತ ಭಿನ್ನವಾಗಿ ಅವರ ಜಂಜಾಟಗಳು ಮದುವೆ ಎನ್ನುವ ಮುಖ್ಯ ಘಟ್ಟದ ನಂತರವೇ ಶುರುವಾಗುತ್ತದೆ ಎನ್ನಬಹುದು. ತಮ್ಮ ಬಾಲ್ಯ, ಯೌವನ ಮೊದಲುಗೊಂಡು ಜೀವನದ ಹೆಜ್ಜೆ ಹೆಜ್ಜೆಗೂ ವಾತ್ಸಲ್ಯ, ಪ್ರೀತಿ, ತದನಂತರ ವೈವಾಹಿಕ ಜೀವನದಲ್ಲೂ ಪ್ರೇಮ, ಸಾಂಗತ್ಯ, ಪ್ರೋತ್ಸಾಹ ಲಭಿಸಿದೆಂದು ಕೆಲವೇ ಭಾಗ್ಯಶಾಲಿ ಮಹಿಳೆಯರು ಹೇಳುತ್ತಾರೆ. ಒಟ್ಟಿನ ಮೇಲೆ ಮಹಿಳೆಯರು ಸಾಧಕಿಯರಾಗುವುದು ಸುಲಭವಲ್ಲ. ಈ ನಿಟ್ಟಿನಲ್ಲಿ ನಾನು ಅನೇಕ ಮಹಿಳೆಯರ ಆತ್ಮಕಥೆಗಳನ್ನು ಓದಿದೆ. ಸಾರಾ ಅಬೂಬಕರ್ ಅವರ ಹೊತ್ತು ಕಂತುವ ಮುನ್ನ, ವಿಜಯಮ್ಮ ಅವರ ಕುದಿ ಹೆಸರು, ಇಂದಿರಾ ಲಂಕೇಶ್ ಅವರ ಹುಳಿಮಾವಿನ ಮರ ಮತ್ತು ನಾನು, ಎಪಿ ಮಾಲತಿ ಅವರ ಸ್ತಿಯಾನ ಹಾಗೂ ಬಿ ಜಯಶ್ರೀ ಅವರ ಕಣ್ಣಾಮುಚ್ಚೆ ಕಾಡೇಗೂಡೆ. ಇನ್ನು ಮಂಗಳಮುಖಿ ಸಾಧಕಿ ಆಗಿರುವ ರೇವತಿ ಅವರ ನಾನು ರೇವತಿ, ರಂಗನಟಿ ಭಾರ್ಗವಿ ಅವರ ಆತ್ಮಕಥೆ, ಚಿತ್ರನಟ

ಿದ್ದೇವೆ. ಅದೇ ರೀತಿ ಅವರ ಸಾವಿರದ ಶರಣವ್ವ ಕರಿಮಾಯಿತಾಯೆ ಈ ಹಾಡು ಕೇಳಿ ರೋಮಾಂಚಗೊಳ್ಳದವರು ಇರಲಾರರು. ಅದೇ ರೀತಿ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದ ಕಾರ್ ಕಾರ್ ಕಾರ್ ಎಲ್ ನೋಡಿ ಕಾರ್ ಕೂಡ ಕಣ್ಣಾಮುಚ್ಚೆ ಕಾಡೆಗೂಡೆಯನ್ನು ನಿರೂಪಿಸಿದವರು ಪ್ರೀತಿ ನಾಗಜ್. ಸ್ಪಂದನ ನಾಟಕ ತಂಡದ ಸದಸ್ಯಯಾಗಿ ಬಿ ಜಯಶ್ರೀಯವರೊಂದಿಗೆ 15 ಹೆಚ್ಚು ವರ್ಷಗಳ ಕಾಲ ಒಡನಾಟ ಹೊಂದಿದವರು ಅವರು. ಪ್ರೀತಿ ನಾಗರಾಜ್ ಅವರು ಜಯಶ್ರೀಯವರ ಮಾತುಗಳನ್ನು ಸ್ಮೃತಿಗಳನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನಿರೂಪಿಸಿದ್ದಾರೆ. ಬಿ ಜಯಶ್ರೀಯವರು ಅತಿ ಶ್ರೀಮಂತ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದವರು. ಗುಬ್ಬಿ ವೀರಣ್ಣನವರ ಮೊಮ್ಮಗಳಾಗಿ ಜನಿಸಿದ ಅವರು ರಂಗಭೂಮಿಯ ವೈಭವದ ದಿನಗಳನ್ನು ಅಂತೆಯೇ ಅದರ ಅತಂತ್ರ ಸ್ಥಿತಿಗಳನ್ನು ಸ್ಥಿತ್ಯಂತರಗಳನ್ನು ಅವುಗಳ ಸೂಕ್ಷ್ಮ ಮಜಲುಗಳೊಂದಿಗೆ ಕಂಡು ಅನುಭವಿಸಿದವರು. ಹೀಗಾಗಿಯೇ ಈ ಆತ್ಮಕತೆ ನಾವು ಇದುವರೆಗೆ ಕಂಡಿರದ ಹೊಸದೊಂದು ಜಗತ್ತನ್ನು ಪರಿಚಯಿಸುತ್ತದೆ. ತಮ್ಮೆಲ್ಲ ಸಂಕಷ್ಟಗಳನ್ನು ಬದಿಗಿಟ್ಟು ಈ ರಂಗ ನಟರು ಪ್ರೇಕ್ಷಕ ಪ್ರಭುವಿಗೆ ಎಷ್ಟು ಬದ್ಧರಾಗಿದ್ದರು ಎನ್ನುವುದನ್ನು ಈ ಪುಸ್ತಕ ತಿಳಿಸುತ್ತದೆ. ಉದಾಹರಣೆಗೆ ಜಯಶ್ರೀಯವರ ತಾಯಿ ಮಾಲತಿಯವರು ವಿದ್ಯುತ್ ಶಾಕಿಗೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಸಮಯ ಆಕೆ ಸೀತೆಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದರಂತೆ. ಕರೆಂಟ್ ಹೋದ ಕಾರಣ ಆಕೆಯ ಕಾಲುಗಳಿಗೆ ಲೈವ್ ವೈರ್ ಸುತ್ತಿಕೊಂಡು ಆಕೆ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡರು. ರಂಗದ ಹಿಂದೆ ಆಕೆ ನೋವಿನಿಂದ ಒದ್ದಾಡುತ್ತಿದ್ದರೆ ಬೇರೊಬ್ಬ ಪಾತ್ರಧಾರಿ ನಾಟಕ ಮುಂದುವರಿಸಿದರಂತೆ. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಶೋ ರದ್ದು ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಅದೇ ರೀತಿ ಜಯಶ್ರೀಯವರು ದೆಹಲಿಯ NSDಯಲ್ಲಿ ಕಲಿಯುತ್ತಿದ್ದಾಗ ಅವರ ತಾತ ನಿಧನರಾದ ವಾರ್ತೆ ತಲುಪುತ್ತದೆ. ಜಯಶ್ರೀಯವರಿಗೆ ಅಷ್ಟು ದೂರದಿಂದ ಬರಲಾಗುವುದಿಲ್ಲ. ಈ ರೀತಿ ಅನೇಕ ದುಃಖಗಳನ್ನು ಕೃಪಣ್ಯಗಳನ್ನು ಎದುರಿಸುತ್ತಲೇ ಅವರು ಬೆಳೆದ ದಾರಿ ಇದೆಯಲ್ಲ, ಅದೇ ಅವರನ್ನು ಗಟ್ಟಿಗೊಳಿಸಿತು ಎನ್ನಬಹುದು. ಆಕೆಯ ಆತ್ಮಸ್ಥೈರ್ಯ ಹಿರಿದು ಒಂದು ಸಲ ದೆಹಲಿಯಲ್ಲಿ ಮಂಥರ ನಾಟಕದ ಸಂದರ್ಭದಲ್ಲಿ ಆಕೆಗೆ ಹೃದಯ ಬೇನೆ ಕಾಣಿಸಿಕೊಂಡಿತು. ಡಾಕ್ಟರ್ ಅವರು ಕೂಡಲೇ ಆಂಜಿಯೋಗ್ರಫಿ ಮಾಡಬೇಕೆಂದು ಹೇಳಿದರೂ ಲೆಕ್ಕಿಸದೆ ಅವರು ಆ ಶೋವನ್ನು ಪೂರ್ಣಗೊಳಿಸಿದರು. ಇದು ರಂಗಭೂಮಿಗೆ ಅವರ ಬದ್ಧತೆ. ಅವರ ಇನ್ನೊಂದು ವೈಶಿಷ್ಟ್ಯತೆ ಅವರು ಜಾನಪದವನ್ನು ಕಲೆಯೊಂದಿಗೆ ಬೆಸೆಯುವ ರೀತಿ. ರಂಗಭೂಮಿ ಬಿಟ್ಟು ಬೇರೆ ಬದುಕೇ ಇಲ್ಲ ಎನ್ನುವಷ್ಟು ಅವರು ರಂಗಭೂಮಿಯಲ್ಲಿ ಲೀನವಾಗಿಟ್ಟಿದ್ದಾರೆ. ಪದ್ಮಶ್ರೀ ಸೇರಿದಂತೆ ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಹಾಗಿದ್ದರೂ ಅವರು ಉಸಿರಾಡುವುದು ಕಲೆಯನ್ನು, ರಂಗಭೂಮಿಯನ್ನು. ತಾಯಿ, ಲಕ್ಷ್ಮಾಪತಿಯ ಕತೆ, ಕರಿಮಾಯಿ ಅವರ ಜೀವನ ಪಥವನ್ನೇ ಬದಲಿಸಿದ ನಾಟಕಗಳು. ಒಂದು ಆತ್ಮಕಥೆಯಾಗಿ ಕಣ್ಣಾಮುಚ್ಚೆ ಕಾಡೆಗೂಡೆ ಅದರಲ್ಲಿನ ಸತ್ವಯುತ ನಿರೂಪಣೆಯಿಂದ, ಹೋರಾಟದ ಛಲದಿಂದ ಅಪ್ಪಟ ಮಾನವೀಯ ಮೌಲ್ಯಗಳುಳ್ಳ ವ್ಯಕ್ತಿಯೊಬ್ಬರು ತಮ್ಮ ತಲ್ಲಣಗಳನ್ನು ಮೀರುವ ಸಂಘರ್ಷದಿಂದ ನಮಗೆ ಆಪ್ತವಾಗುತ್ತದೆ. ಸೋಲಿನ ಕತ್ತಲೆಯನ್ನು, ಅವಮಾನದ ಬೇಗುದೆಯನ್ನು ಆ ಹೆಣ್ಣುಮಗಳು ಮೀರಿದ ಬಗೆ ಇದೆಯಲ್ಲ, ಅದೇ ಅವರನ್ನು ದಂತಕಥೆಯಾಗಿಸುತ್ತದೆ. ತಮ್ಮ ಮೇಲಾದ ದೌರ್ಜನ್ಯವನ್ನು ಅವರು ತಣ್ಣಗೆ ನಿರೂಪಿಸುತ್ತಾರೆ. ಅವರ ತಾಯಿ ಆಸ್ಪತ್ರೆಯಲ್ಲಿರುವಾಗ ಯಾರೋ ವ್ಯಕ್ತಿ ತನ್ನ ಮೇಲೆರಗಿದಂತೆ ಅವರಿಗೆ ಅನಿಸುತ್ತಿತ್ತಂತೆ. ಆಮೇಲೆ ಅದು ತನ್ನ ಮಲ್ಲತಂದೆ ಬಸವರಾಜು ಎಂದು ಅವರಿಗೆ ಸ್ಪಷ್ಟವಾಯಿತು. ಆದರೆ ಇದನ್ನು ಆಕೆ ಯಾರೂ ಹೇಳಿಕೊಳ್ಳುವುದಿಲ್ಲ, ತನ್ನನ್ನು ಯಾರು ನಂಬಲಾರರು ಎಂದು ಆ ಎಳ ವಯಸ್ಸಿನಲ್ಲಿಯೇ ಆಕೆಗೆ ವೇದ್ಯವಾಗಿತ್ತು. ಬಹುಶಃ ತಾನೊಂದು ಸುಲಭಕ್ಕೆ ಸಿಗುವ ಹೆಣ್ಣು ದೇಹ ಎಂದು ಆತ ಅಂದುಕೊಂಡರೂ ಸಾಕು ಎಂದು ಕರುಳು ಕುಯ್ಯುವಂತೆ ಆಕೆ ಬರೆಯುತ್ತಾರೆ. ಅದೂ ಅಲ್ಲದೆ ಈ ಬಸವರಾಜು ಅವರನ್ನೇ ತಂದೆ ಎಂದು ಒಪ್ಪಿಕೊಳ್ಳಬೇಕೆಂದು ಅವರ ತಾಯಿ ಮಾಲತಮ್ಮನವರು ಜಯಶ್ರೀಯವರನ್ನು ಒತ್ತಾಯಗೊಳಿಸುತ್ತಿದ್ದರಂತೆ. ತಮ್ಮ ಸ್ವಂತ ತಂದೆ ಸಿ ರಾಜಣ್ಣ ಅವರ ಬೇಜವಾಬ್ದಾರಿಯಿಂದ, ತನ್ನ ತಾಯಿ ಅವರಿಂದ ವಿಚ್ಛೇದನ ಪಡೆದಿದ್ದರಿಂದ ತನಗೆ ಈ ಗತಿ ಬಂತೆಂದು ಅವರು ಅನೇಕ ಸಲ ದೂರಿಸಿದ್ದರಂತೆ. ಕಾಕತಾಳೀಯವಾಗಿ ಜಯಶ್ರೀಯವರ ಮೊದಲ ಗಂಡನ ಹೆಸರು ರಾಜಣ್ಣ ಆಗಿತ್ತು, ಹಾಗೂ ಅವರ ವೈವಾಹಿಕ ಜೀವನವೂ ವಿಚ್ಛೇದನದಲ್ಲಿ ಕೊನೆಗೊಂಡಿತು. ಈ ರಾಜಣ್ಣ ಅವರು ಅತ್ಯಂತ ಅವಿವೇಕಿ, ಸೋಮಾರಿಯಾಗಿದ್ದು ಅನುಮಾನದ ವ್ಯಕ್ತಿಯಾಗಿದ್ದರು. ಅವರ ಮಗು ಸುಷ್ಮಾ ಎಳೆಯ ಮಗುವಾಗಿದ್ದಾಗ ಹಾಲಿಗೆ ಬೇಕಾದ ಕಾಸು ಕೂಡ ಆತ ಕೊಡುತ್ತಿರಲಿಲ್ಲವಂತೆ. ಈ ಸಂದರ್ಭ ಅವರು ತಾನು ದೆಹಲಿಯಲ್ಲಿ NSDಯಲ್ಲಿ ಕಲಿಯುತ್ತಿದ್ದಾಗಿನ ಸಹಪಾಠಿಯ ಬಗ್ಗೆ, ತನ್ನನ್ನು ಮದುವೆಯಾಗಲೆಂದು ಆತ ಬಯಸಿದ್ದರೂ ತಮ್ಮ ತಾತ ಒಪ್ಪದ ಕಾರಣ ಕೇವಲ ಸ್ನೇಹಿತರಾಗಿ ಮುಂದುವರಿದ ಬಗ್ಗೆ ಬರೆಯುತ್ತಾರೆ. ಹೀಗಿದ್ದರೂ ಕಲೆಯ ವಿಷಯದಲ್ಲಿ ಜಯಶ್ರೀಯವರು ಅದೃಷ್ಟವಂತರು. ದೆಹಲಿಯಲ್ಲಿ ಅಲ್ ಕಾಜಿಯಂತಹ ಮೇರು ಗುರುವಿನಿಂದ ಅವರು ಕಲಿತರು. ಓಂಪುರಿ, ನಾಸಿರುದ್ದೀನ್ ಶಾರಂತಹ ನಟರು ಅವರ ಸಹಪಾಠಿಗಳಾಗಿದ್ದರು. ಇನ್ನು ಗುಬ್ಬಿ ಕಂಪನಿಯಲ್ಲಿ ತನ್ನ 4ನೇ ವಯಸ್ಸಿನಿಂದಲೇ ಅವರು ವೇದಶಿಶು, ಭಕ್ತ ಪ್ರಹ್ಲಾದ ಹೀಗೆ ಪಾತ್ರಗಳನ್ನು ಮಾಡುತ್ತಿದ್ದರು. ಕಂಪನಿಯ ವೈಭವದ ಹೀನರಿಗಳು, ಒಂದಿಡೀ ರೈಲು ವ್ಯಾಗನ್ನಲ್ಲಿ ತನ್ನ ಪರಿಕರಗಳನ್ನು ಹೊತ್ತೊಯ್ಯುವ ಸಂಭ್ರಮ, ಮದುವೆ ಮನೆಯಂತೆ ಸಾರು, ಹುಳಿ, ಮುದ್ದೆ, ಮಸೊಪ್ಪು ಎಂದೆಲ್ಲ ರುಚಿ ರುಚಿಯಾಗಿ ಮಾಡುತ್ತಿದ್ದ ಅಡುಗೆ, ಹೀಗೆ ಅವರ ಬಾಲ್ಯ ಸಮೃದ್ಧವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೇಕ್ಷಕರನ್ನು ರಂಜಿಸುವುದೇ ತಮ್ಮ ಗುರಿ ಎಂದು ಗುಬ್ಬಿ ವೀರಣ್ಣ ಅವರು ಬಲವಾಗಿ ನಂಬಿದ್ದರು.
ನಾಟಕದ ಹಿಂದಿನ ಸಾಲಿನವರಿಗೂ ಅಂದರೆ ನಾಲ್ಕಾಣೆ ಎಂಟಾಣೆ ಕೊಟ್ಟವರಿಗೂ ಧ್ವನಿ ಕೇಳಬೇಕೆಂದು ಕಲಾವಿದರು

ತಾರಸ್ಥಾಯಿಯಲ್ಲಿ ಮಾತನಾಡುವುದು, ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದರು. ಗುಬ್ಬಿ ಕಂಪನಿ ತನ್ನ ನಾಟಕಗಳಾದ ಸಾರಮೆ, ದಶಾವತಾರ, ಕುರುಕ್ಷೇತ್ರಗಳಿಗೆ ಅತಿ ಪ್ರಸಿದ್ಧವಾಗಿತ್ತು. ಅದೂ ಅಲ್ಲದೆ ರಾಜಕುಮಾರ್, ವೈಶಾಲಿ ಕಾಸರವಳ್ಳಿ, ನರಸಿಂಹಮೂರ್ತಿ ಹೀಗೆ ಚಲನಚಿತ್ರ ದಿಗ್ಗಜರನ್ನು ಕಡೆ ಸಂಸ್ಥೆ ಅದಾಗಿತ್ತು. ತಮ್ಮ ವಿದ್ಯಾಭ್ಯಾಸ ಪಿಯುಸಿಗೆ ಸೀಮಿತವಾದ ಬಗ್ಗೆ ಬಿಜಯಶ್ರೀಯವರಿಗೆ ಅಪಾರ ವೇದನೆ. ಕಂಪನಿಯ ತಿರುಗಾಟದಿಂದಾಗಿ 7ನೇ ಕ್ಲಾಸ್ನವರೆಗೂ ಅವರು ನಿಯಮಿತವಾಗಿ ಕಲಿತಿಲ್ಲ. ಆ ನಂತರ ಗುಡ್ ಶೆಫರ್ಡ್ ಕಾನ್ವೆಂಟ್ ಹಾಗೂ ಮಹಾರಾಣಿ ಕಾಲೇಜಿನಲ್ಲಿ ಹೇಗೋ ಮಧ್ಯಂತರಗಳೊಂದಿಗೆ ಕಲಿಕೆಯನ್ನು ಪೂರೈಸಿದರು. ತಮ್ಮ ಬಾಲ್ಯದಲ್ಲಿಯೇ ಬಣ್ಣದ ಬದುಕು ಕೆಲವೊಂದು ಮೂಲ ಸುಖಗಳನ್ನು ತನ್ನಿಂದ ಕಸಿದುಕೊಂಡಿತು ಎಂದು ಅವರು ನೋವಿನಿಂದ ಹೇಳುತ್ತಾರೆ. ಬಹುಶಃ ಕಲಾವಿದರ ಬದುಕೇ ಹೀಗೇನು. ಅವರ ಮಲತಂಗಿ ಪದ್ಮಶ್ರೀಗೆ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿತ್ತು. ಆಕಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತ್ತಂತೆ. ಹೀಗಿದ್ದರೂ ರಂಗಭೂಮಿ ಬಗ್ಗೆ ಜಯಶ್ರೀ ಅವರಿಗೆ ಅಪಾರವಾದ ಪ್ರೀತಿ. ರಂಗಭೂಮಿ ನನಗೆ ಮೊದಲು ಕಂಡದ್ದು ಆಟದ ಸ್ಥಳವಾಗಿ. ಅಲ್ಲಿ ನನ್ನನ್ನು ನಾನು ಕಳೆದುಕೊಂಡಿದ್ದೇನೆ, ಮತ್ತೆ ಮತ್ತೆ ಕಂಡುಕೊಂಡಿದ್ದೇನೆ ಎಂದು ಜಯಶ್ರೀ ಅವರು ಹೇಳುತ್ತಾರೆ. ಈ ಪುಸ್ತಕ ನನಗೆ ಇಷ್ಟವಾಗಲು ಒಂದು ಕಾರಣ, ಜಯಶ್ರೀ ಅವರು ತನ್ನ ಒಳಬಾಳನ್ನು ನೋಡಿದ ರೀತಿ. ತಮ್ಮ ನೋವು ನಲಿವುಗಳನ್ನು ಒಂದು ರೀತಿಯ ನಿರ್ಲಿಪ್ತಿಯಿಂದ ಅವರು ನಿವೇದಿಸುತ್ತಾ ಹೋಗುತ್ತಾರೆ. HS ವೆಂಕಟೇಶಮೂರ್ತಿಯವರು ಹೇಳುವಂತೆ, ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಹಾಗಾಗಿಯೇ ಆತ್ಮಕಥನಕ್ಕೆ ಒಂದು ರೀತಿಯ ಆಧ್ಯಾತ್ಮದ ಸ್ಪರ್ಶ ಉಂಟಾಗಿ ಬಿಡುತ್ತದೆ. ಈ ಆತ್ಮಕಥೆಯಲ್ಲಿ ಕಂಡುಬರುವ ಜಯಶ್ರೀ ಅವರ ವ್ಯಕ್ತಿತ್ವ ವಿಶಿಷ್ಟವಾದುದು. ತಮ್ಮ ಜೀವನದಲ್ಲಿನ ತಿರುವುಗಳಿಗೆ ಅವರು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾವುದರ ಬಗ್ಗೆಯೂ ಹಳಹಳಿಕೆ ಇಲ್ಲ. ಇನ್ನು ಕಲಾವಿದರ ಬದುಕಿನ ಅಭದ್ರತೆಗಳು ಹಲವಾರು. ಒಂದು ಕಡೆ ವಿಚ್ಛೇದನ, ಇನ್ನೊಂದು ಕಡೆ ಎಳೆ ಮಗು, ವೀಲ್ಚೇರ್ನಲ್ಲಿರುವ ತಾಯಿ, ಹೀಗೆ ದುಡ್ಡಿಗೋಸ್ಕರ ಅವರು ಕಷ್ಟಪಡಬೇಕಾಗಿತ್ತು. ಅನೇಕ ಅವಕಾಶಗಳಿಗೆ ಅವರು ಪ್ರಯತ್ನಿಸಿದರು. ಮುಂದೆ ಅನೇಕ ಥಿಯೇಟರ್ ವರ್ಕ್ಶಾಪ್ಗಳಲ್ಲಿ ಡಬ್ಬಿಂಗ್, ಆಕಾಶವಾಣಿ ಅನೌನ್ಸರ್, ಹೀಗೆ ದುಡಿಮೆಯ ಅವಕಾಶಗಳನ್ನು ಅವರು ಗಳಿಸಿಕೊಂಡರು. ಮಾಧವಿ, ಗಾಯತ್ರಿ, ಜಯಪ್ರದಾ, ಅಂಬಿಕಾ, ಸುಮಲತಾ, ಹೀಗೆ ಅನೇಕ ನಟಿಯರಿಗೆ ಅವರು ಧ್ವನಿತ್ತಿದ್ದಾರೆ. ಒಟ್ಟು 14 ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. 20 ಸಿನಿಮಾಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು. 9 ಸಿನಿಮಾಗಳಿಗೆ ಹಿನ್ನೆಲೆ ಗಾಯನವಿತ್ತಿದ್ದಾರೆ. ಸ್ಪಂದನ ನಾಟಕ ತಂಡಕ್ಕೆ ಸೇರಿದ ನಂತರ ಗುಬ್ಬಿ ಕಂಪನಿಯ ಸದಾರಮೆಯಂತಹ ನಾಟಕಗಳನ್ನು ಮರಳಿ ರಂಗಕ್ಕೆ ತಂದರು. ಅವರ ಜೀವನದ ಕಡುಕಷ್ಟು ಸಂದರ್ಭಗಳಲ್ಲಿ ಜೊತೆಯಾಗಿ ನಿಂತ ಆನಂದರಾಜು ಅವನು ಅವರು ಎರಡನೆಯ ವಿವಾಹವಾದರು. ತಮ್ಮ ಪುತ್ರಿ ಸುಷ್ಮಾ ಅವರೊಂದಿನ ಬಿರುಕಿನ ಬಗ್ಗೆಯೂ ಅವರು ನೋವಿನಿಂದ ಹೇಳಿಕೊಳ್ಳುತ್ತಾರೆ. ನಟನ, ಸ್ಪಂದನ, ಬೆನಕ, ಹೀಗೆ ಅನೇಕ ನಾಟಕ ತಂಡಗಳಲ್ಲಿ ಭಾಗವಹಿಸಿದ ಜಯಶ್ರೀ ಅವರಿಗೆ ಖ್ಯಾತಿ ತಂದುಕೊಟ್ಟ ನಾಟಕಗಳು ಕರಿಮಾಯಿ ಹಾಗೂ ಲಕ್ಷ್ಮಾಪತಿಯ ಕಥೆ. ಮಾಸ್ಕೋದಲ್ಲಿ ಕೂಡ ಅವರು ಪ್ರದರ್ಶನವಿಟ್ಟಿದ್ದಾರೆ. ಒಟ್ಟು 9 ಕಂಪನಿ ನಾಟಕಗಳು ಹಾಗೂ 30 ಹೆಚ್ಚು ಹವ್ಯಾಸಿ ನಾಟಕಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇನ್ನು ಅವರಿಗೆ ಸಂದ ಪ್ರಶಸ್ತಿಗಳು 10 ಹಲವು. ಅದರಲ್ಲಿ ರಂಗಭೂಮಿ ಕೆಲಸಕ್ಕೋಸ್ಕರ ಲಕ್ನೋ ಸರ್ಕಾರ ನೀಡಿದ ಸಫ್ದರ್ಜಂಗ್ ಪ್ರಶಸ್ತಿಯನ್ನು ಅವರು ಅಭಿಮಾನದಿಂದ ನೆನೆಸಿಕೊಳ್ಳುತ್ತಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಅವರಿಗೆ ಲಭಿಸಿದೆ. ಅವರ ಹರಿವು ವಿಸ್ತಾರವಾದಂತೆ ವಿದೇಶ ಪ್ರವಾಸ, ದುಡ್ಡು, ಖ್ಯಾತಿ, ಹೀಗೆ ಜೀವನದ ಎಲ್ಲಾ ಯಶಸ್ಸು ಅವರಿಗೆ ದಕ್ಕಿತು. ಸ್ಪಂದನ ತಂಡದಿಂದ ಕೈರೋ, ತಾಷ್ಕೆಂಟ್ಗೆ ಕೂಡ ಅವರು ಹೋಗಿದ್ದರು. ಹಾಗೂ ಅವರ ಲಕ್ಷ್ಮಾಪತಿ ರಾಜನ ಕತೆ ತನ್ನ ಜಾನಪದೀಯ ಅಂಶಗಳಿಂದ ಅವರ ಮನಸೂರೆಗೊಂಡಿತು. ಅವರು MPಯಾಗಿ ರಾಜ್ಯಸಭೆಗೆ ಕೂಡ ನಾಮನಿರ್ದೇಶನಗೊಂಡಿದ್ದರು. ಅಲ್ಲಿ ಅರುಣ್ ಜೇಟ್ಲಿಯಂತಹ ನಾಯಕರ ತೂಕದ ಮಾತುಗಳಿಂದ ತಾನು ಬಹಳಷ್ಟು ಕಲಿತೆ ಎಂದು ವಿನಮ್ರವಾಗಿ ಹೇಳಿಕೊಳ್ಳುತ್ತಾರೆ. ಈ ಪುಸ್ತಕದ ಕೊನೆಯ ಭಾಗದಲ್ಲಿ ಅವರು ಬರೆದ ಡಿ ಲೇಖನಗಳು ಹಾಗೂ ಅವರು ಪದ್ಮಶ್ರೀ, ಶಿವರಾಮ ಕಾರಂತ ಪ್ರಶಸ್ತಿ ಸ್ವೀಕರಿಸುವ ಛಾಯಾಚಿತ್ರಗಳು, ಅಂತೆಯೇ ಅವರ ಬಾಲ್ಯಕಾಲದ ನಾಟಕದ ಚಿತ್ರಗಳು ಇವೆ. ಕೊನೆಯದಾಗಿ, ಕಲೆ ಎಲ್ಲರ ಹೃದಯಗಳನ್ನು ತಟ್ಟುತ್ತದೆ ಎನ್ನುವುದು ಜಯಶ್ರೀಯವರ ಅಂತರಾಳದ ಮಾತು. ತನ್ನ ಕೊನೆಯುಸಿರು ರಂಗಭೂಮಿಯಲ್ಲೇ ಹೋಗಬೇಕೆನ್ನುವುದು ಅವರ ಆಸೆ. ಒಂದು ಜೀವಂತ ದಂತಕದಂತೆ, ಸ್ತ್ರೀ ಚೈತನ್ಯದ ಹೋರಾಟದ ಕೆಚ್ಚಿನ ಪ್ರತೀಕದಂತೆಯೇ ಬಿಜಯಶ್ರೀಯವರು ನನಗೆ ಗೋಚರಿಸುತ್ತಾರೆ. ಒಟ್ಟಂದದಲ್ಲಿ ಕಣ್ಣಾಮುಚ್ಚೆ ಕಾಡೇಗೂಡೆ ಅಂಚಿಗೆ ತಳ್ಳಲ್ಪಟ್ಟ ಮಹಿಳೆಯರ ಅಂತಸ್ತತ್ವದ ಆಂತರಿಕ ಶಕ್ತಿಯ ಪ್ರತೀಕವಾಗಿ ನಮಗೆ ಸ್ಫೂರ್ತಿ ನೀಡುತ್ತದೆ. ಕೊನೆಯದಾಗಿ, ಮಹಿಳೆಯರ ಆತ್ಮಕಥೆಗಳೆಂದರೆ ಒಂದು ರೀತಿಯ ಸಾಂಸ್ಕೃತಿಕ ಪಠ್ಯ, ಒಂದು ಸಾಮಾಜಿ ಟಿಪ್ಪಣಿ ಎಂದೇ ಹೇಳಬಹುದು. ಬಂಗಾಳದ ರಾಸುಂದರಿ ದೇವಿಯವರು ಬರೆದ ಅಮರ್ ಜಿಬಾನ್ ಭಾರತದ ಮೊತ್ತಮೊದಲ ಮಹಿಳಾ ಆತ್ಮಕಥೆ ಎನ್ನಬಹುದು. ನಗುನಗುತ್ತ ನಮ್ಮ ನಿಮ್ಮೊಂದಿಗೆ ಇರುವ ಹೆಣ್ಣು ಮಕ್ಕಳು ಎಷ್ಟೋ ಹೇಳಿಕೊಳ್ಳಲಾಗದ ಕಥೆಗಳಿವೆ. ಹಾಗೂ ಒಂದು ನಿರ್ದಿಷ್ಟ ವಯಸ್ಸಿನ ನಂತರವೇ ಅವುಗಳನ್ನೊಂದು ನಿರ್ದಿಷ್ಟ ಮಾನಸಿಕ ಅಂತರದಿಂದ ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳನ್ನು

0: ಆಗಮಯೆಂದೇ ಚಿತ್ರಿಸುತ್ತಾರೆ. ಅವಳಿಗೂ ಕನಸುಗಳಿವೆ, ಬಾನೆತ್ತರ ಹಾರಾಡುವ ಚೈತನ್ಯವಿದೆ ಎಂದು ಗುರುತಿಸುವವರು ಕಡಿಮೆ. ಹೀಗಾಗಿಯೇ ಹೆಣ್ಣು ತನ್ನ ತಾನೇ ಕಂಡುಕೊಂಡು ವಿಕಾಸವಾಗುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಮಹಿಳಾ ಸಾಧಕರ ಆತ್ಮಚರಿತ್ರೆಗಳಲ್ಲಿ ನಮಗೆ ಒಂದು ರೀತಿಯ ಪ್ಯಾಟರ್ನ್ ಕಾಣಸಿಗುತ್ತದೆ. ಸಾಧನೆಯ ಹಂಬಲವುಳ್ಳ ಮಹಿಳೆಯರಿಗೆ ಇದು ದೀವಿಗೆಯಾಗಬಲ್ಲದು. ಜಯಶ್ರೀ ಅವರಿಗೆ ಗಿರೀಶ್ ಕಾರ್ನಾಡ್, ಬಿವಿ ಕಾರಂತ್, ಅಲ್ಕಾಜಿ, ಓಂಪುರಿ ಹೀಗೆ ಅನೇಕರು ಬೆನ್ನೆಲುಬಾಗಿ ನಿಂತರು. ನಮ್ಮ ಜೀವನದಲ್ಲೂ ದಾರಿ ತೋರುವವರಿರುತ್ತಾರೆ. ತಮ್ಮ ಜೀವನದ ತಪ್ಪು ಒಪ್ಪುಗಳನ್ನು ಅನುಭವದ ಮೂಸೆಯಲ್ಲಿ ಈ ಸಾಧಕಿಯರು ಪರಿಭಾವಿಸಿದಂತೆ ನಾವು ಬದುಕಿನ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಇನ್ನು ಮಹಿಳಾ ಆತ್ಮಕಥೆಗಳು ಒಂದು ರೀತಿಯ ಸ್ತ್ರೀವಾದಿ ಬರವಣಿಗೆ. ಮಹಿಳೆಯರ ಅನುಭವಗಳಿಗೂ ಮನ್ನಣೆ ಇದೆ. ಅದು ಪುರುಷರ ಜೀವನ ದೃಷ್ಟಿಗಿಂತ ಭಿನ್ನವಾಗಿರಬಹುದು, ಆದರೆ ಕೀಳಲ್ಲ ಎನ್ನುವುದು ಇಲ್ಲಿನ ಪ್ರತಿಪಾದನೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ರಾಜ್ಯ ಗೆಲ್ಲುವ ಹಪಾಹಪಿ ಇಲ್ಲ. ಅವರ ಪ್ರಥಮ ಆದ್ಯತೆ ಮನೆ, ಸಂಸಾರ ಹೀಗೆಲ್ಲ. ಅದರೊಂದಿಗೆ ಜಗತ್ತನ್ನೂ ದಕ್ಕಿಸಿಕೊಂಡು ಕಷ್ಟಗಳನ್ನು ನೀಲಕಂಠನಂತೆ ಭರಿಸಲು ಸಾಧ್ಯವಿದೆ ಎಂದು ಬಿಜಯಶ್ರೀ ಅವರ ಆತ್ಮಕಥೆ ತೋರಿಸಿಕೊಡುತ್ತದೆ. ಇತ್ತೀಚೆಗೆ ಮೀಟೂ ಅಭಿಯಾನದ ಬಗ್ಗೆ ಮಾತನಾಡುತ್ತಾ ಜಯಶ್ರೀ ಅವರು ತಮ್ಮ ಬದುಕಲ್ಲೂ ಈ ರೀತಿಯ ಘಟನೆಗಳು ನಡೆದಿವೆ, ಅದನ್ನು ತಾನು ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ ಎಂದು ಹೇಳಿದ್ದರು. ಬಿಜಯಶ್ರೀ ಅವರ ಆದ್ಯತೆ ರಂಗಭೂಮಿಗೆ. ನಮ್ಮೆಲ್ಲರಿಗೂ ಬೇರೆ ಬೇರೆ ಆಸಕ್ತಿಯ ಕ್ಷೇತ್ರಗಳಿವೆ, ಸಾಧನೆಯ ಹಸಿವಿದೆ, ಹಾಗೆ ಅಡೆತಡೆಗಳಿವೆ. ಸಾರ್ವಜನಿಕ ಬದುಕು, ವೈಯಕ್ತಿಕ ಬದುಕಿನ ತಾಳಮೇಳಗಳು ಶ್ರುತಿಬದ್ಧವಾಗಿ ಇರಬೇಕಾದ ಅಗತ್ಯವೂ ನಮಗಿದೆ. ಯಾರ ಬದುಕು ಜೀವನ ವಿಧಾನವು ಸಮಗ್ರವಾಗಿ ತಪ್ಪು ಅಲ್ಲ, ಸರಿಯೂ ಅಲ್ಲ. ಹೀಗಾಗಿ ಸಾಧಕರ ಜೀವನದಲ್ಲಿನ ಅನುಕರಣೀಯ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎನ್ನುವುದೇ ಈ ಲೇಖನದ ಆಯ. ಧನ್ಯವಾದಗಳು.
1: ಇದುವರೆಗೆ ನಾ ಮೆಚ್ಚಿದ ಪುಸ್ತಕ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜಯಶ್ರೀ ಬಿ ಕದ್ರಿ. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮಾರಾಯಣ ಭಟ್ಟ ಅವರ ರಚನೆಯ ತೂರಿಬಾ, ಗಾಯಕರು ಸಿ ಅಶ್ವಥ್.

ಈಗ ಕೇಳಿ ಎಲ್ಲಿ ಜಾರಿತೋ ಮನವೇ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಇನ್ನೊಂದು ರಚನೆ. ಹಾಡಿದವರು ಮೈಸೂರು ಅಂತಸ್ವಾಮಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾವರಂಜಿನಿ. ಪ್ರಸ್ತುತಪಡಿಸುವವರು ರಶ್ಮಿ ಜೆ ರೈ.
1: ನಾವು ಸುಂದರವಾದ ಗ್ರಹದಲ್ಲಿ ವಾಸಿಸುತ್ತಿದ್ದೇವೆ. ಹೌದು, ಅದೇ ಭೂಮಿ. ಭೂಮಿಯು ಹಸಿರಿನಿಂದ ಕೂಡಿದ್ದು ಸುಂದರವಾಗಿ ಆಕರ್ಷಕವಾಗಿದೆ. ಪ್ರಕೃತಿಯು ನಮಗೆ ನೀರು, ಉಸಿರಾಡಲು ಶುದ್ಧ ಗಾಳಿ, ಹೊಟ್ಟೆಗೆ ಊಟ, ವಾಸಿಸಲು ಸ್ಥಳ, ಹೀಗೆ ನಮ್ಮ ದೈನಂದಿನ ಬದುಕಿಗೆ ಬೇಕಾದ ಎಲ್ಲವನ್ನೂ ನೀಡುತ್ತಿದೆ. ಈ ಸುಂದರವಾದ ಪ್ರಕೃತಿಯನ್ನು ಕಾಣುವುದೆಂದರೆ ಕಣ್ಣಿಗೆ ತಂಪು ಹಾಗೂ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಆ ಹೂಗಳು, ಆ ಗಿಡಗಳು, ಆ ಮರಗಳು, ಪ್ರಾಣಿಗಳು, ಪಕ್ಷಿಗಳು, ನೀರು, ಗುಡ್ಡ, ಪರ್ವತ, ನದಿ, ಆಕಾಶ, ಸಮುದ್ರ, ಅಬ್ಬಬ್ಬಾ, ಇನ್ನು ಏನೇನು ಇದೆ ಈ ಪ್ರತಿಯಲ್ಲಿ. ಇದನ್ನೆಲ್ಲ ಕಲ್ಪನೆ ಮಾಡುವಾಗಲೇ ಏನೋ ಒಂಥರ ಸಂತೋಷ. ಇದೇ ನಮ್ಮ ಪ್ರಕೃತಿಯ ಮಹಿಮೆ.

ಬೆಳಿಗ್ಗೆ ಬೇಗನೆ ಎದ್ದು ಆ ಪ್ರಕೃತಿಯಲ್ಲಿನ ಮಧುರವಾದ ಧ್ವನಿಯನ್ನು ಸವಿಯೋದ್ರಲ್ಲಿ ಇರುವ ಸಂತೋಷ ಹೇಳತಿರದು. ಪ್ರಕೃತಿಯು ನಮಗೆ ತಾಯಿದ್ದ ಹಾಗೆ ನಮ್ಮನ್ನು ತನ್ನ ಮಡಿಲಿನಲ್ಲಿ ಸಾಕಿ ಸಲಹುತ್ತಿರುತ್ತದೆ. ಪ್ರಕೃತಿಯ ಹತ್ರ ನಮಗೆ ಕೊಡಲು ಬೇಕಾದಷ್ಟಿದೆ, ಆದ್ರೆ ನಮ್ಮಲ್ಲಿ ಪ್ರಕೃತಿಗೆ ಕೊಡಲು ಏನೂ ಇಲ್ಲ ಅಂತ ಹೇಳಬಹುದು. ಹೌದು, ನಿಜಕ್ಕೂ ಈ ಪ್ರಕೃತಿ ಎಷ್ಟು ಸುಂದರವಾಗಿದೆಯಲ್ವೇ. ಸಮುದ್ರ ತೀರದಲ್ಲೋ ಅಥವಾ ಹಸಿರು ಮರಗಳ ನಡುವೆ ಕುಳಿತುಕೊಂಡಾಗ ನಮ್ಮ ಮನಸ್ಸಲ್ಲಿ ಶಾಂತಿ ಹಾಗೂ ಪ್ರೀತಿಯ ಭಾವನೆಗಳು ಆವರಿಸಿಕೊಂಡಿರುತ್ತವೆ. ನಮ್ಮಲ್ಲಿರುವ ತಳಮಳಗಳನ್ನು ಶಾಂತವಾಗಿಸಲು, ಶಾಂತಿಯನ್ನು ಕಂಡುಕೊಳ್ಳಲು ನಾವು ಮೊದಲು ಹೋಗುವುದು ಪ್ರಕೃತಿಯ ಮಡಿಲಿಗೆ. ಎಷ್ಟೋ ಕವಿಗಳು ತಮ್ಮ ಕವನಗಳಲ್ಲಿ ಪ್ರಕೃತಿಯ ಬಗ್ಗೆ ಸುಂದರವಾಗಿ ವರ್ಣಿಸಿದ್ದಾರೆ. ಬಹಳಷ್ಟು ಹಾಡುಗಳು ಪ್ರಕೃತಿಯ ಕುರಿತಾಗಿವೆ ಹಾಗೂ ಇದರ ಮಡಿಲಲ್ಲೇ ಚಿತ್ರಗೊಂಡಿದೆ. ಹೌದು, ಅಂತಹ ಸೆಳೆತದ ಶಕ್ತಿ ಇದೆ ನಮ್ಮ ಪ್ರಕೃತಿಗೆ.

ಪ್ರಕೃತಿಯ ಬಗ್ಗೆ ಮಾತನಾಡುವಾಗ ನಮ್ಮ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಹೇಳಲೇಬೇಕು. ಅವರು ಅಕ್ಷರವನ್ನು ಕಲಿಯಲೇ ಇಲ್ಲ, ಆದ್ರೂ ಅವರು ಪರಿಸರದ ಬಗ್ಗೆ ಜಾಗೃತಿಯನ್ನು ಹೊಂದಿದವರು. ಮಕ್ಕಳಿಲ್ಲದ ಅವರು ಮರಗಳನ್ನೇ ತನ್ನ ಮಕ್ಕಳೆಂದುಕೊಂಡು ಪೋಷಿಸಿದರು, ರಕ್ಷಿಸಿದರು, ಹಾಗೂ ಇತರರಿಗೆ ಮಾದರಿಯಾದ್ರು. ಸಾಲು ಮರಗಳು ನೆಟ್ಟು ಸಾಲು ಮರದ ತಿಮ್ಮಕ್ಕರಾದ್ರು. ಅವರು ಪರಿಸರದ ಮೇಲೆ ಇಟ್ಟಿರುವ ಕಾಳಜಿ ನಮ್ಮೆಲ್ಲರಲ್ಲೂ ಇರುತ್ತಿದ್ರೆ ಎಷ್ಟೊಂದು ಸುಂದರವಾಗಿರುತ್ತಿತ್ತಲ್ವಾ ನಮ್ಮ ಈ ಪರಿಸರ. ಕೃತಿಯು ನೀಡಿದಂತಹ ಸುಂದರವಾದ ಕೊಡುಗೆಯನ್ನು ದಿನೇ ದಿನೇ ನಾವು ಹಾಳು ಮಾಡುತ್ತಿದ್ದೇವೆ. ಈಗಲೇ ಪ್ರಕೃತಿಯನ್ನು ಉಳಿಸಲು ಏನಾದರೂ ಮಾಡದಿದ್ರೆ ಮುಂದಿನ ಪೀಳಿಗೆಗೆ ಬಹಳಷ್ಟು ಕರವಾಗಬಹುದು. ಇದರ ಜವಾಬ್ದಾರಿಯೂ ಸಹ ನಾವಾಗಬಹುದು.

ಜೂನ್ ತಿಂಗಳು ಆರಂಭವಾದ್ರೆ ಸಾಕು, ಪರಿಸರ ರಕ್ಷಣೆಯ ಕೂಗು ಎದ್ದು ಬಿಡುತ್ತದೆ. ವನ ಮಹೋತ್ಸವ, ಪರಿಸರ ದಿನಾಚರಣೆ, ಜಾಗೃತಿ ಎಂದೆಲ್ಲ ನೂರಾರು ಕಾರ್ಯಕ್ರಮಗಳು ಆರಂಭವಾಗುತ್ತದೆ. ಸ್ವಲ್ಪ ದಿನ ಸದ್ದು ಮಾಡಿದ ನಂತರ ನಮಗೂ ಪರಿಸರಕ್ಕೂ ಇರುವ ಸಂಬಂಧವೇ ಮರೆತು ಬಿಡುತ್ತೆ. ಮತ್ತೆ ಮುಂದಿನ ವರ್ಷ ಪರಿಸರ ದಿನ ಇದಾದಾಗಲೇ ಎಲ್ಲ ಸಂಗತಿಗಳು ನೆನಪಿಗೆ ಬರುವುದು. ನಾವು ತಂತ್ರಜ್ಞಾನದ ಗಾಳಿಗೆ ಸಿಕ್ಕಿ ಮುಂದೆ ಏರಿಳಿದಂತೆ ಪ್ರಕೃತಿಯೊಳಗಿನ ಬಾಂಧವ್ಯ ಕಡಿಮೆ ಮಾಡಿಕೊಳ್ಳುತ್ತಿದ್ದೇವೆ. ತಂತ್ರಜ್ಞಾನದ ಹಾದಿ ಸಾಗುತ್ತಾ ನಮ್ಮ ಸುತ್ತಲಿನ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದೇವೆ. ಮಾವಿನ ಮರ, ದಾಸವಾಳದ ಗಿಡ ಗೊತ್ತಿದ್ದರೆ ಸಾಕೆ? ಪರಿಸರದ ಬಗ್ಗೆ ಗೊತ್ತಿಲ್ಲವಾದ್ರೆ ಜಾಗೃತಿ ಮೂಡಿಸುವ ಕೆಲಸ ಹೇಗೆ ಸಾಧ್ಯ? ನಮ್ಮ ಜೀವನ ಯಾಂತ್ರಿಕತೆಯಲ್ಲೇ ಹೂತುಕೊಂಡಿದೆ, ಹೂತುಕೊಳ್ಳುತ್ತಿದೆ. ನಮ್ಮ ಪರಿಸರ ಅಂದುಕೊಳ್ಳುವುದನ್ನು ಬಿಟ್ಟು ಯಾರದ್ದೋ ಪರಿಸರ

ನಮ್ಮನ್ನು ನಾವು ಇನ್ನಷ್ಟು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾರ್ಥಕತೆ ತೃಪ್ತಿ ಕಾಣಲಾದರೂ ನಾವು ಪರಿಸರದ ಬಗ್ಗೆ ತಿಳಿದುಕೊಳ್ಳೇಬೇಕು. ಸಮಯ ಸಿಕ್ಕರೆ ಸಾಕು, ಮಾಲ್, ಚಿತ್ರಮಂದಿರ, ಮತ್ತಿನ್ಯಾವುದೋ ಜಾಗ ಅಂತ ಅಲೆಯುತ್ತೇವೆ. ಆದಷ್ಟು ಪ್ರಕೃತಿಯ ಸವಿಯನ್ನು ಸವಿಯೋಣ. ಒಂದಾನೊಂದು ಕಾಲದಲ್ಲಿ ವನ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ನಮ್ಮ ನಾಡು ಇಂದು ಕಟ್ಟಡಗಳಿಂದ ತುಂಬಿ ಹೋಗಿದೆ. ಇದರಿಂದ ಅರಣ್ಯ ನಾಶವಾಗಿದೆ, ಮಳೆ ಕಡಿಮೆಯಾಗಿದೆ. ಗಿಡಗಳನ್ನು ಕಡಿಯಲೇಬಾರದು ಅಂದುಕೊಂಡರೂ ಕೆಲವು ಅನಿವಾರ್ಯ ಕಾರಣಗಳಿಗಾಗಿ ಅವುಗಳನ್ನು ಕಡಿಯಲೇಬೇಕಾಗುತ್ತದೆ ಎಂದಲ್ಲಿ ಒಂದು ಗಿಡಕ್ಕೆ ಬದಲಾಗಿ ನಾಲ್ಕು ಸಸಿಗಳನ್ನು ನೆಟ್ಟಿದ್ದಾದರೆ ಅವುಗಳ ಆರೈಕೆಯನ್ನು ನೋಡಿಕೊಂಡರೆ ನಮ್ಮ ಅರಣ್ಯ ಸಂಪತ್ತು ಸ್ವಲ್ಪ ಮಟ್ಟಿಗಾದರೂ ಹೆಚ್ಚಬಹುದು. ವಾತಾವರಣದಲ್ಲಿ ಹೆಚ್ಚುತ್ತಿರುವ ಬಿಸಿ, ನಿರಂತರ ವಾಯುಮಾಲಿನ್ಯ, ಜಲಮಾಲಿನ್ಯ ಎಲ್ಲಕ್ಕೂ ಬೆಲೆ ತರುವ ಕಾಲ ಬಹಳ ದೂರವಿಲ್ಲ. ಇನ್ನು ಕಾಲ ಮಿಂಚಿ ವೃಕ್ಷೋ ರಕ್ಷಿತ ರಕ್ಷಿತಂ ಎಂಬಂತೆ ನನಗಾಗಿ, ನಿನಗಾಗಿ ಮತ್ತೆ ನಮಗಾಗಿ ಪರಿಸರದ ಉಳಿದು ಅತ್ಯಗತ್ಯ. ಹಸಿರೇ ನಮ್ಮ ಉಸಿರು. ಆ ಹಸಿರನ್ನು ಉಳಿಸಿ ಬೆಳೆಸಿ ಪೋಷಿಸಿದರೆ ಪರಿಸರ ರಕ್ಷಣೆಯಾಗುತ್ತದೆ. ಇದು ನಮ್ಮ ಕರ್ತವ್ಯ ಎಂದು ಹೇಳುತ್ತಾ ಈ

0: ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
1: ಇದುವರೆಗೆ ಭಾವರಂಜಿನಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ರಶ್ಮಿ ಜೆ ರೈ.
2: ಈಗ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ತಮಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಅಜಯ್ ಕುಮಾರ್ ಬಿ ಇವರಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಶ್ವಾಸಕೋಶ ತಜ್ಞರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು.
0: ಈಗ ನಾವು ಇವತ್ತು ನ್ಯೂಮೋನಿಯಾ ಬಗ್ಗೆ ಮಾಹಿತಿಯನ್ನ ತಮಗೆ ನೀಡಲಿಕ್ಕಿದ್ದೇವೆ ಶ್ರೋತೃಗಳೇ. ಡಾಕ್ಟರ್, ಮೊದಲನೇದಾಗಿ ನ್ಯೂಮೋನಿಯಾ ಅಂದ್ರೆ ಏನಿದು, ಯಾಕೆ ಇದು ಮುಖ್ಯ ಆಗುತ್ತೆ?
1: ಫಸ್ಟ್, ನಾವು ನ್ಯೂಮೋನಿಯಾ ಅಂದ್ರೆ ಒಂದು ಶ್ವಾಸಕೋಶ, ಲಂಗ್ಸ್ ಅಂತ ಅಂತೀವಿ ನಾವು. ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತೀವಿ. ಬಟ್ ಲಂಗ್ಸ್ ಇನ್ ಕೆಲಸ ಏನಿರುತ್ತೆ, ಆಕ್ಸಿಜನ್ ಅನ್ನು ಎಲ್ಲಾ ದೇಹಕ್ಕೆ ತಲುಪಿಸೋದು ಲಂಗ್ಸ್ ಇನ್ ಕೆಲಸ ಇರುತ್ತೆ. ಸೊ ಈ ನ್ಯೂಮೋನಿಯಾ ಆದಾಗ ಲಂಗ್ಸ್ ಸ್ಪಂಜ್ ತರ ಸಾಫ್ಟ್ ಆಗಿರುತ್ತೆ, ಅದು ಇನ್ಫೆಕ್ಷನ್ ಆದಾಗ ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆದಾಗ ಅದು ಅದರ ಕೆಲಸ ಆಕ್ಸಿಜನ್ ತಯಾರು ಮಾಡೋ ಕೆಲಸವನ್ನ ಅದು ಸ್ಟಾಪ್ ಮಾಡುತ್ತೆ. ಸೊ ದೇಹಕ್ಕೆ ಬೇಕಾದ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಲಂಗ್ಸ್ ಇನ್ಫೆಕ್ಷನ್ ಆಗಿದ್ದಕ್ಕೆ ನಾವು ನ್ಯೂಮೋನಿಯಾ ಅಂತ ಕರಿತೀವಿ.
0: ಇದರಲ್ಲಿ ಹಲವು ವಿಧಗಳಿದೆ ಅಂತ ಹೇಳ್ತಾರೆ, ಯಾವೆಲ್ಲ ವಿಧಗಳು
1: ನೋಡಿ? ವಿಧಾನಕ್ಕಿಂತ ಹೆಚ್ಚಾಗಿ ಫಸ್ಟ್ ಇನ್ಫೆಕ್ಷನ್ ಆದ ಎಲ್ಲ ಇದರಿಂದ ಆಗಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ನ್ಯೂಮೋನಿಯಾ ಒನ್ ಟರ್ಮ್ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ, ಅಂದ್ರೆ ನಮ್ಮ ವೈರಲ್ ಇರ್ಬೋದು, ಬೇರೆ ಕಡೆ ಎಲ್ಲ ಆಗಿರ್ಬೋದು. ಕಾಮನ್ಲಿ ನಾವು ನಿಮ್ಮ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ನ್ಯೂಮೋನಿಯಾ ಅಂತ ಅಂತೀವಿ. ಮತ್ತೆ ಸ್ವಲ್ಪ ನಾವು ಈಗ ಕೇಳಬಹುದು H1N1 ಅಂತ ಕೇಳಬಹುದು, ಹಂದಿ ಜ್ವರ ಅಂತ ಅಂತೀವಿ, ಸ್ವೈನ್ ಫ್ಲೂ ಅಂತ ಅಂತೀವಿ. ಸೊ ಅದ್ರ ಒನ್ ಟೈಪ್ ಆಫ್ ನ್ಯೂಮೋನಿಯಾ, ಬಟ್ ಇದು ವೈರಸ್

0: ಇಂಡೆಕ್ಸ್ ಮಾಡೋದು ವೈರಲ್ ನ್ಯೂಮೋನಿಯಾ ಇರ್ಬೋದು. ಇನ್ನು ಸ್ವಲ್ಪ ದಿನಕ್ಕೆ ಶುಗರ್ ಪೇಷಂಟ್ಸ್ ಅನ್ನು ನೋಡ್ತಾ ಇರ್ತೀವಿ, ಅವರಿಗೆ ಬಾಧದಿಂದ ಒಂದು ನ್ಯೂಮೋನಿಯಾ ಆಗಿರ್ತದೆ, ಫಂಗಸ್ ಕೂಡ ನ್ಯೂಮೋನಿಯಾ ಆಗ್ಬೋದು. ಈ ತರ ವಿಧ ವಿಧ ಬೇರೆ ಬೇರೆ ಇದರಿಂದ ನ್ಯೂಮೋನಿಯಾ ಆಗ್ಬೋದು. ಸೊ ಅದಕ್ಕೆ ನಾವು ಫಸ್ಟ್ ಯಾವ ತರ ನ್ಯೂಮೋನಿಯಾ ಅಂತ ಮೊದಲು ಐಡೆಂಟಿಫೈ ಮಾಡ್ಬೇಕಾಗ್ತದೆ. ಸೊ ಬ್ಯಾಕ್ಟೀರಿಯಲ್, ಯಾಕಂದ್ರೆ ವೈರಲ್ ನ್ಯೂಮೋನಿಯಾ, ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ, ಫಂಗಲ್ ನ್ಯೂಮೋನಿಯಾ ಎಲ್ಲ ಬೇರೆ ಬೇರೆ, ಅದಕ್ಕೆಲ್ಲ ಮದ್ದು ಸಾಕಾಗಿಲ್ಲ. ಅದಕ್ಕೆ ಬೇರೆ ಬೇರೆ ನಾವು ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಎಲ್ಲ ವೇರಿ ಆಗುತ್ತೆ, ಕ್ಯೂರ್ ಆಗದೇ ಇರ್ಬೋದು. ಫಸ್ಟ್ ನಾವು ಹೇಳ್ತೀನಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಮೊದಲು ನ್ಯೂಮೋನಿಯಾ ಹುಡುಕ್ಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ, ಫಸ್ಟ್ ಬೇಕಾಗಿದ್ದೇನೋ ಒಂದು ಎಕ್ಸ್ರೇ ಎಲ್ಲ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಈಗ ನ್ಯೂಮೋನಿಯಾ ಕಾರಣ ಗೊತ್ತಾಯ್ತು, ಈಗ ಫಸ್ಟ್ ಯಾರಿಗೆ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ, ಇಮ್ಯುನೋ ಕಾಂಪ್ರಮೈಸ್ ಅಂತೀವಿ. ಇಮ್ಯುನೋ ಕಾಂಪ್ರಮೈಸ್, ಈಗ ಸ್ವಲ್ಪ ಜನ ಡಯಾಬಿಟಿಸ್ ನೋಡ್ತೀವಿ, ಡಯಾಬಿಟಿಸ್ ಪೇಷಂಟ್ಸ್ ಇರ್ತೀವಿ, ಅಥವಾ ವಯಸ್ಸಾದ ಅಂದ್ರೆ 65 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರು, ಅಥವಾ ಸಣ್ಣ ಮಕ್ಳು ಇರ್ಬೋದು, ಈಗಿನ ಕಾಲದ HIV ಈ ತರ ಅಂತ ಇರ್ತೀವಿ. ಸೊ ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೋ ಅವರಲ್ಲಿ ಹೆಚ್ಚಾಗಿ ಬರಬಹುದು. ಇದರ ಅರ್ಥ ಬೇರೆಯವರಿಗೆ ಬರಂಗಿಲ್ಲ ಅಂತಲ್ಲ, ಎಲ್ಲರಿಗೂ ಬರಬಹುದು, ಬಟ್ ಈ ಗ್ರೂಪ್ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಬರ್ತಾ ಇರತ್ತೆ. ಸೊ ಹೇಗ್ ಸ್ಪ್ರೆಡ್ ಆಗ್ಬಹುದು ನೆಕ್ಸ್ಟ್? ಸೊ ಯೂಶುವಲಿ ಈ ನ್ಯೂಮೋನಿಯಾ ಇದ್ದವರು ಹೆಂಗ್ ಪ್ರೆಸೆಂಟ್ ಮಾಡ್ತಾರೆ, ಜ್ವರ ಬರ್ತಾ ಇರತ್ತೆ, ಸೊ ಹೈ ಗ್ರೇಡ್ ಫೀವರ್ ಅಂತೀವಿ. ಆಮೇಲೆ ಕೆಮ್ಮು, ಸೊ ಕೆಮ್ತಾ ಇರ್ತಾರೆ, ಜ್ವರ ಬರ್ತಾ ಇರತ್ತೆ, ಉಸಿರಾಟ ತೊಂದರೆ ಇರತ್ತೆ ಅವರಿಗೆ, ಸೊ ಎದೆ ನೋವು ಬರಬಹುದು. ಈ 4 ಸಿಂಪ್ಟಮ್ಸ್ ಯೂಶುವಲಿ ನ್ಯೂಮೋನಿಯಾಕ್ಕೆ ಹೋಗ್ತಾ ಇರತ್ತೆ. ಸೊ ಇಂಥವ್ರ ಕಫ ಕೆಮ್ ಬೇಕಾದ್ರೆ ಆ ಕಫ ಮುಖಾಂತರ ಗಾಳಿ ಹರಡುತ್ತೆ, ಅದರಿಂದ ಒಬ್ರಿಗೊಬ್ರಿಗೆ ಹರಡೋ ಚಾನ್ಸಸ್ ಇರತ್ತೆ.
1: ಈಗ ನೀವು ಹೇಳಿದ್ರೆ ವೈರಸ್ ಮುಖಕ್ಕೆ ಬರಬಹುದು ಅಥವಾ ಬ್ಯಾಕ್ಟೀರಿಯಾ ಮೂಲಕ ಬರಬಹುದು ಅಂತ, ಡೈಲಿ ಲೈಫ್ ಅಲ್ಲಿ ಹೇಳಿದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಈ ಲೈಫ್ ಸ್ಟೈಲ್ ಇರುವಂತಹವರಿಗೆ ನ್ಯೂಮೋನಿಯಾ ಬರುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳ್ಬೋದೇ?
0: ಒಬ್ರಿನ್ ಸ್ಪ್ರೆಡ್ ಆಗೋದು. ಸೊ ನೀವ್ ಯಾರು ಸಮಾರಂಭಕ್ಕೆ ಹೋಗಿರ್ತಾರೆ, ಅಲ್ಲಿ ಯಾರೋ ಕೆಮ್ತಾ ಇರ್ತದೆ, ಅವ್ರಿಗೆ ಇನ್ಫೆಕ್ಷನ್ ಗಾಳಿ ಸ್ಪ್ರೆಡ್ ಆಗುತ್ತೆ. ಆ ಗಾಳಿ ನೀವು ತಗೊಂಡಾಗ ಯಾರಿಗೆ ಬೇಕಾ ಬರಬಹುದು, ಬಟ್ ನಮ್ಮಲ್ಲಿ ದೇಹದ ಸ್ವಲ್ಪ ಇಮ್ಯುನಿಟಿ ಪವರ್ ಅಂತ ಇರುತ್ತೆ. ಸೊ ನಮ್ ಇಮ್ಯುನಿಟಿ ಪವರ್ ಸ್ವಲ್ಪ ಚೆನ್ನಾಗಿದ್ರೆ ಅದು ನಮಗೆ ನ್ಯೂಮೋನಿಯಾ ಬರದೇ ಇರಬಹುದು. ಬಟ್ ಮುಂಚೆ ಹೇಳ್ದಂಗೆ ಡಯಾಬಿಟಿಸ್ ಇದ್ದವರು ಅಥವಾ ಇಮ್ಯುನೋ ಕಾಂಪ್ರಮೈಸ್ ಇದ್ದವರು ಅವರಿಗೆ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ.
1: ಇದರಿಂದ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗುತ್ತೆ, ಯಾವ ರೀತಿ ಸಮಸ್ಯೆಗಳು ಹೆಚ್ಚಾಗುತ್ತೆ?
0: ನೋಡಿ, ನ್ಯೂಮೋನಿಯಾ ಫಸ್ಟ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಇನಿಷಿಯಲಿ ನ್ಯೂಮೋನಿಯಾ ಈ ತರ ಸಿಂಪ್ಟಮ್ಸ್ ಬಂದಾಗ, ನಿಮಗೆ ಜ್ವರ, ಕೆಮ್ಮು, ಉಬ್ಸ ಆ ತರ ಎಲ್ಲ ಇದ್ದಾಗ ಸ್ಟಾರ್ಟಿಂಗ್ ಗೆ ನಾವು ಒಂದು ಎಕ್ಸ್ರೇ ಮಾಡಿಸ್ತೀವಿ, ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ. ಅಂದ್ರೆ ಒಂದೇನಾದ್ರು ಗಟ್ಟಿ ಪ್ಯಾಚ್ ಅಂತೇನು ಎಕ್ಸ್ರೇ ಒಳಗೆ ಈ ತರ ಪ್ಯಾಚ್ ಆ ತರ ಬಂದ್ರೆ, ಸೊ ನ್ಯೂಮೋನಿಯಾ ಟ್ರೀಟ್ಮೆಂಟ್ ಯೂಶುವಲಿ ಆಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ಬಿಡ್ಬೋದು. ಇನಿಷಿಯಲಿ ನೀವು ಎಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ರೆಸ್ಪಾನ್ಸಸ್ ಚೆನ್ನಾಗಿ ಬರೋದು ಚಾನ್ಸಸ್ ಇರುತ್ತೆ. ಇಮ್ಯುನೋ ಕಾಂಪಿಟೆಂಟ್ ಅಂದ್ರೆ ಯಾರಿಗಿದು ಶುಗರ್ ಇಲ್ವಾ ಅಥವಾ ಥೈರಾಯ್ಡ್ ಅಥವಾ ಈ ತರ ಏನು ಇಲ್ದ ಅವರಿಗೆ ರೆಸ್ಪಾನ್ಸ್ ಸ್ವಲ್ಪ ಬೇಗನೆ ಬರುತ್ತೆ. ಇನ್ನು ಯಾರಿಗೆ ಈ ಹೈ ರಿಸ್ಕ್ ಗ್ರೂಪ್ ಅಂತ ಹೇಳಿದ್ರು ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಡ್ಯೂರೇಷನ್ ಸ್ವಲ್ಪ ಹೆಚ್ಚಿಗೆ ಬೇಕಾಗತ್ತೆ ಮತ್ತೆ ರೆಸ್ಪಾನ್ಸ್ ಸ್ವಲ್ಪ ಲೇಟ್ ಆಗಿ ಕಮ್ಮಿ ಆಗ, ಬಟ್ ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿರೋ ಅಷ್ಟು ಬೇಗ ಗುಣ ಆಗುತ್ತೆ. ಆಂಟಿಬಯೋಟಿಕ್ಸ್ ಇದಕ್ಕೆ ಬೇಕಾಗತ್ತೆ. ಈಗ ಸಪೋಸ್ ನೀವು ಆಂಟಿಬಯೋಟಿಕ್ಸ್ ಹೇಳಿದಂಗೆ ತಗೊಂಡಿಲ್ಲಪ್ಪ, ಈ ಫಸ್ಟ್ ಒಂದ್ 5 ಆಂಟಿಬಯೋಟಿಕ್ ಬರ್ದಿರ್ತೀವಿ, ಒಂದ್ 2 ದಿನ ತಗೊಂಡ್ಬಿಟ್ಟು ಹಿಂಗೆ ಬಿಟ್ಬಿಡೋ ಆರಾಮಾಯ್ತು ಅಂತ ಬಿಟ್ಬಿಡ್ತಾರೆ. ಈ ತರ ಏನಾಗುತ್ತೆ, ಆ ಬ್ಯಾಸಿಲೈ ಮತ್ತೆ ಪುನಃ ಮಲ್ಟಿಪ್ಲೈ ಆಗ್ಬಿಟ್ಟು ಕಾಂಪ್ಲಿಕೇಶನ್ಸ್ ಹೋಗೋದು ಚಾನ್ಸಸ್ ಇರುತ್ತೆ. ಏನೇನ್ ಆಗ್ಬೋದು ಕಾಂಪ್ಲಿಕೇಶನ್, ಈಗ ಇನ್ಫೆಕ್ಷನ್ ಶ್ವಾಸಕೋಶಕ್ಕೆ ಒಂದ್ ಕಡೆಯಿಂದ ಬೇರೆ ಪಕ್ಕದಲ್ಲಿರೋ ಶ್ವಾಸಕೋಶಕ್ಕೆ ಹರಡ್ತಾ ಬರಬಹುದು. ಅವಾಗ ಏನಾಗುತ್ತೆ, ಆಕ್ಸಿಜನ್ ಉತ್ಪತ್ತಿ ಮಾಡೋದು ಕಡಿಮೆ ಆಗುತ್ತೆ. ಸೊ ಉಸಿರಾಟದ ತೊಂದರೆ ಅವರಿಗೆ ಇನ್ನು ಹೆಚ್ಚಿಗೆ ಆಗ್ಬಹುದು. ಬಹಳ ಹೆಚ್ಚಿಗೆ ಆದ್ರೆ ಅಂದ್ರೆ ಅವ್ರ ನಾರ್ಮಲ್ ಆಕ್ಸಿಜನ್ ಮೇಂಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಸಪ್ಲಿಮೆಂಟಲ್ ಆಕ್ಸಿಜನ್ ಕೊಡ್ಬೇಕಾಗತ್ತೆ, ಅಂದ್ರೆ ಎಕ್ಸ್ಟ್ರಾ ಆಕ್ಸಿಜನೇಷನ್ ಕೊಡ್ಬೇಕಾಗತ್ತೆ. ಅದಕ್ಕಿಂತ ಇನ್ನು ಬಹಳ ಇವನ್ ಆಕ್ಸಿಜನ್ ಕೊಟ್ಟು ಮೇಲೆ ಕೂಡ ಇನ್ನು ಇಂಪ್ರೂವ್ಮೆಂಟ್ ಆಗಿಲ್ಲ, ನಾವು ವೆಂಟಿಲೇಟರ್ ಮೇಲೆ ಹಾಕ್ಬೇಕಾಗತ್ತೆ ಒಂದು. ಎರಡನೇ ಏನಾಗ್ಬಹುದು, ಅದು ಬ್ಲಡ್ ಮುಖಾಂತರ ಸ್ಪ್ರೆಡ್ ಆಗಬಹುದು, ಅದಕ್ಕೆ ನಾವು ಸೆಪ್ಸಿಸ್ ಅಂತ ಅಂತೀವಿ. ಅಂದ್ರೆ ನಿಮ್ಮ ಇನ್ಫೆಕ್ಷನ್ ಯಾವಾಗ ಬ್ಲಡ್ ಅಲ್ಲಿ ಹರಡುತ್ತೋ ಅವಾಗ ಸೆಪ್ಸಿಸ್ ಆಗೋ ಚಾನ್ಸಸ್ ಇತ್ತು. ಅವಾಗ ಏನಾಗ್ಬಹುದು, ಬ್ಲಡ್ BP ಎಲ್ಲ ಕಡಿಮೆ ಆಗ್ಬಹುದು, BP ಮೇಂಟೈನ್ ಆಗದೇ ಇರಬಹುದು, ಅದು ಬ್ರೈನ್ ಗೆ ಸ್ಪ್ರೆಡ್ ಆದ್ರೆ ಕನ್ಫ್ಯೂಷನ್ ಈ ತರ ತೊಂದರೆಗಳು ಆಗ್ಬಹುದು. ಸೊ ಒಂದ್ಸಲ ಕಾಂಪ್ಲಿಕೇಶನ್ ಕಡೆ ಹೋದಾಗ ನಮ್ಗೇನಾಗತ್ತೆ ಅಂದ್ರೆ ಮಾರ್ಟಾಲಿಟಿ ರಿಸ್ಕ್ ಅಂದ್ರೆ ಸಾವಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. ಇನಿಷಿಯಲಿ ಸ್ಟಾರ್ಟಿಂಗ್ ಇನ್ಫೆಕ್ಷನ್ ತಕ್ಷಣ ಬಂದಾಗ ತಗೊಂಡಾಗ ಸಾವಿನ ಪ್ರಮಾಣ less than 3%, ಅಂದ್ರೆ 100 ಜನರಲ್ಲಿ 3 ಜನ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಈ ಕಾಂಪ್ಲಿಕೇಶನ್ಸ್ ಎಲ್ಲ ಆದಾಗ ಇವನ್ ಮಾರ್ಟಾಲಿಟಿ ರಿಸ್ಕ್ ಅಂತದ್ದು 15% ತನಕ ಹೋಗ್ಬಹುದು, ಆಲ್ಮೋಸ್ಟ್ 5 times ಹೆಚ್ಚಿಗೆ ಆಗ್ಬಹುದು. ಮತ್ತೆ ನಿಮ್ಗೆ ಈ ಹೈಯರ್ ಕಾಂಪ್ಲಿಕೇಶನ್ಸ್ ಎಲ್ಲ ಹೋದಾಗ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅಂದ್ರೆ ಹಾಸ್ಪಿಟಲೈಸೇಷನ್ ಬೇಕಾಗತ್ತೆ. ಸೊ ಒಂದ್ಸರಿ ಹಾಸ್ಪಿಟಲೈಸೇಷನ್ ಆದ್ರೆ ನಿಮ್ಗೆ ಗೊತ್ತಿದೆ ಖರ್ಚು ಆಗುತ್ತೆ, ಅದಕ್ಕೆ ಆಂಟಿಬಯೋಟಿಕ್ಸ್ ಹೈಯರ್ ಆಂಟಿಬಯೋಟಿಕ್ಸ್ ಬೇಕಾಗುತ್ತೆ. ಆಮೇಲೆ ಹಾಸ್ಪಿಟಲ್ ಸ್ಟೇ ಹೆಚ್ಚಾದಷ್ಟು ನಿಮ್ಗೆ ಬಿಲ್ ಕೂಡ ಹೆಚ್ಚಾಗುತ್ತೆ. ಒಂದು ಬಿಲ್ ಹೆಚ್ಚಿಗೆ ಆಗುತ್ತೆ, ಸೆಕೆಂಡ್ ನಿಮ್ದು ಸಾವಿನ ಪ್ರಮಾಣನು ಹೆಚ್ಚಿಗೆ ಚಾನ್ಸಸ್ ಇರುತ್ತೆ.
1: ಹಾಸ್ಪಿಟಲೈಸೇಷನ್ ಅಂತ ಹೇಳಿದ್ರೆ ಅದು ಯಾವ ಇದು ಹಂತದಲ್ಲಿ ಮಾಡಬೇಕಾಗುತ್ತೆ?
0: ಇನಿಷಿಯಲ್ ನಾವು ಇದ್ದಾಗ ಅಂದ್ರೆ ಅವ್ರ BP ಎಲ್ಲ ಚೆನ್ನಾಗಿದ್ದು, ಉಸಿರ ರೇಟ್ ಸ್ವಲ್ಪ ಕಮ್ಮಿ ಇದ್ದಾಗ, ಜಸ್ಟ್ ಸ್ವಲ್ಪ ಮಿನಿಮಲ್ ಇದ್ದಾಗ ನಾವು ಮನೇಲಿ ಟ್ರೀಟ್ಮೆಂಟ್ ಕೊಡಬಹುದು. ಬಟ್ ಒಂದ್ಸರಿ ಅವ್ರ ಆಕ್ಸಿಜನ್ ಮೇಂಟೈನ್ ಆಗ್ತಾ ಇಲ್ಲ, ನಾರ್ಮಲಿ ಎಷ್ಟು ಮಿನಿಮಮ್ ಅಷ್ಟು ಮೇಂಟೈನ್ ಆಗ್ತಾ ಇಲ್ಲ, ಅಥವಾ BP ಕಡಿಮೆ ಆಗ್ತಾ ಇದೆ, ಅಥವಾ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ, ಒಂದೇ ಕಡೆ ಇದ್ರೆ ದಿನದ ಎಕ್ಸ್ರೇ ಮಾಡಿದಾಗ ಪ್ರೋಗ್ರೆಷನ್ ಫಾಸ್ಟ್ ಆಗಿ ಆಗ್ತಾ ಇದೆ, ಅಂತವರಿಗೆ ನಾವು ಅಟ್ಲೀಸ್ಟ್ ಅಬ್ಸರ್ವೇಷನ್ ಮಾಡಬೇಕು. ಮಾಡ್ಬೇಕಾಗುತ್ತೆ. ಕಾರಣ ಒಂದೇ, ಒಂದು ಅವ್ರು ಹೇಗಿದಾರೆ ಅಂತ ನೋಡ್ಲಿಕ್ಕೆ ಆಗುತ್ತೆ, ಕಾಂಪ್ಲಿಕೇಶನ್ ಆಗ್ತಾ ಇದ್ದ ತಕ್ಷಣ ನಾವು ಅದಕ್ಕೆ ಪ್ರಿಕಾಷನ್ಸ್ ತಗೋಬಹುದು ಅಥವಾ ಆಂಟಿಬಯೋಟಿಕ್ಸ್ ಅನ್ನು ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಹಾಸ್ಪಿಟಲ್ ಆಗೋ ಪೇಷಂಟ್ಸ್ ನಾವು ಯೂಶುವಲ್ ಏನ್ ಮಾಡ್ತೀವಿ,

0: ಅಂದ್ರೆ ನಿಮ್ಗೆ ಶುಗರ್ ಇದ್ದವರಿಗೆ ಅವ್ರಿಗೆ ಏನಾಗುತ್ತೆ, ರೆಸ್ಪಾನ್ಸ್ ಅಷ್ಟು ಫಾಸ್ಟ್ ಆಗಿ ಬರದೇ ಇರಬಹುದು. ಸೊ ಕಾಂಪ್ಲಿಕೇಶನ್ ಯೂಸ್ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಆಕ್ಸಿ ವೆಂಟಿಲೇಟರ್ ಮೇಲೆ ಹಾಕಿದಾಗ, ಸೊ ವೆಂಟಿಲೇಟರ್ ಹಾಕಿದಾಗ ವೆಂಟಿಲೇಟರ್ ಪ್ರಾಬ್ಲಮ್ಸ್ ಬರ್ತವೆ. ಸೊ ಬಹಳ ದಿನ ವೆಂಟಿಲೇಟರ್ ಹಾಕಿದ್ರು ಅದರಿಂದ ನಿಮೋನಿಯಾ ಆಗೋ ಚಾನ್ಸಸ್ ಇರುತ್ತೆ, ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ ಅಂತ. ಸೊ ಒಂದ್ಸರಿ ಆತರ ವೆಂಟಿಲೇಟರ್ ಅಸೋಸಿಯೇಟೆಡ್ ನಿಮೋನಿಯಾ ಎಲ್ಲ ಆದ್ರೆ ಏನು ಹೇಳಿಕ್ಕೆ ಆಗಂಗಿಲ್ಲ, ಎಷ್ಟು ದಿನ ಆಗತ್ತೆ ಅಂತ ಹೇಳಕ್ ಆಗಂಗಿಲ್ಲ, ಅದಕ್ಕೆ ಆಂಟಿಬಯೋಟಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ಜನಕ್ಕೆ ಏನಾಗ್ಬೋದು, ನೀರೆಲ್ಲ ತುಂಬಿಕೊಳ್ತಾ ಇರ್ಬೋದು, ಅದಕ್ಕೆ ನಾವು ಎಂಪೈಮಾ ಅಂತೀವಿ, ಅದು ಕಾಂಪ್ಲಿಕೇಟೆಡ್ ಪ್ಲೂರೋಫಿಷನ್ ಅಂತೀವಿ. ಅವಾಗ ಏನ ಅದು ಟ್ಯೂಬ್ ನೀರೆಲ್ಲ ತೆಗಿಬೇಕಾಗತ್ತೆ, ಒಂದು ಸಣ್ಣ ಒಂದು ಟ್ಯೂಬ್ ಹಾಕ್ಬಿಟ್ಟು ಆ ನೀರೆಲ್ಲ ತೆಗಿಬೇಕಾಗತ್ತೆ. ಸೊ ಇದೆಲ್ಲ ಡಿಪೆಂಡ್, ಹಾಸ್ಪಿಟಲೈಸೇಷನ್ ಎಲ್ಲ ಡಿಪೆಂಡ್ ಆಗೋದು ಯಾವ ಸ್ಟೇಜ್ ಗೆ ಬಂದಿದಾರೆ, ಅವ್ರು ಎಷ್ಟು ಕಾಂಪ್ಲಿಕೇಶನ್ಸ್ ಏನ್ ಡೆವಲಪ್ ಆಗಿದೆ ಅದನ್ನು ಡಿಪೆಂಡ್ ಆಗುತ್ತೆ.
1: ಮತ್ತೆ ಇದು ಈ ನ್ಯೂಮೋನಿಯಾ ಬರದ ಹಾಗೆ ತಡೀಲಿಕ್ಕೆ ಯಾವೆಲ್ಲ ಪೂರ್ವ ತಯಾರಿಗಳನ್ನು ಮಾಡ್ಕೋಬಹುದು ನಾವು?
0: ನ್ಯೂಮೋನಿಯಾ ಯಾರಿಗೆ ಬೇಕಾ ಬರ್ಬೋದು. ಸೊ ನಮ್ಗೆ ಬರಬಾರ್ದು ಅಂತ ಏನೋ ಹೇಳಕ್ ಆಗಿಲ್ಲ, ಯಾಕಂದ್ರೆ ನಾವು ಗಾಡಿಯಲ್ಲಿ ಉಸಿರಾಡ್ತಾ ಇರ್ತೀವಿ, ಯಾರಿಂದ ಒಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಹೈ ರಿಸ್ಕ್ ಗ್ರೂಪ್ ಅವ್ರಿಗೆ ಸ್ವಲ್ಪ ಪ್ರಿಕಾಷನ್ಸ್ ತಗೊಂಡು ಇಂಪಾರ್ಟೆಂಟ್ ಇರುತ್ತೆ. ಹೈ ರಿಸ್ಕ್ ಈಗ ಸಪೋಸ್ ಈಗ ಡಯಾಬಿಟಿಸ್ ಇರಲಿ ಅಥವಾ ಹೈ ರಿಸ್ಕ್ ಇವನ್ ಎಚ್ ಐ ವಿ ಪೇಷಂಟ್ ಇಂಥವರೆಲ್ಲ ಕ್ರೌಡೆಡ್ ಪ್ಲೇಸಸ್ ಗೆ ಆದಷ್ಟು ಅವಾಯ್ಡ್ ಮಾಡಿ ಅಂತ ಅಂತೀವಿ, ಯಾಕಂದ್ರೆ ಆ ಟೈಮ್ ಇನ್ಫೆಕ್ಷನ್ ರಿಸ್ಕ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಆಮೇಲೆ ಯಾರಾದ್ರೂ ಬಹಳ ಕೆಮ್ತಾ ಇದ್ರೆ ಅದು ಸ್ಪ್ರೆಡ್ ಆಗಬಾರ್ದು, ಅಟ್ಲೀಸ್ಟ್ ಅಲ್ಲಿ ಬಾಯಲ್ಲಿ ಕರ್ಚಿಫ್ ಇಟ್ಕೊಂಡು ಕೆಮ್ಲಿಕ್ಕೆ ಹೇಳ್ತೀವಿ. ಮೇನ್ ಇಂಪಾರ್ಟೆಂಟ್ ಯಾರಿಗೆ ನಿಮೋನಿಯಾ ಆಗಿದೆಯೋ ಅವ್ರು ಆದಷ್ಟು ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ, ಯಾಕೆ ಒಂದ್ ಸೈಡ್ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಬ್ಯಾಕ್ಟೀರಿಯಾ ಲೋಡ್ ಕಮ್ಮಿ ಆದಾಗ ಸ್ಪ್ರೆಡ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಆಗ್ಬಿಡುತ್ತೆ. ಸೊ ಟಾರ್ಗೆಟ್ ಮಾಡೋಕೆ ಎಷ್ಟು ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿದ್ರೆ ಉತ್ತಮ.
1: ಮತ್ತೊಂದು ಸಾಮಾನ್ಯವಾಗಿ ಜನರಲ್ಲೇ ಗೊಂದಲ ಇರುತ್ತೆ, ನಮ್ಗೆ ಕೆಮ್ತಾ ಇರ್ತಾರೆ, ಅದು ನ್ಯೂಮೋನಿಯಾ ಅಥವಾ ಬೇರೆ ಏನೋ. ಸೊ ಯಾವಾಗ ಅದು ಹೇಳ್ತಾರೆ ವೆನ್ ಟು ಸಿ ಎ ಡಾಕ್ಟರ್ ಅಂತ, ಸೊ ಯಾವಾಗ ಡಾಕ್ಟರ್ ನ ಕಾಣ್ಬೇಕು ಅವರು?
0: ನೋಡಿ, ನಾರ್ಮಲ್ ರುಟೀನ್ ಮಗು ಇದಕ್ಕೆ ಡಿಫ್ರೆನ್ಸ್ ಗೊತ್ತೇ ಆಗುತ್ತೆ, ಯಾಕಂದ್ರೆ ಫಸ್ಟ್ ಫೀವರ್ ಇರುತ್ತೆ, ಎಲ್ಲದಕ್ಕೂ ಫೀವರ್ ಜ್ವರ ಇರಲೇಬೇಕಂತೇನಿಲ್ಲ. ಸೊ ಫೀವರ್ ಇರುತ್ತೆ ಅಥವಾ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗಿರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ಓವರ್ ಕೌಂಟರ್ ಮೆಡಿಸಿನ್ಸ್ ತಗೊಂಡೇನೆ, ಇದು ಯಾವುದೇ ಇರಲಿ ಸಿಂಪ್ಟಮ್ಸ್ ಸ್ಟಾರ್ಟ್ ಇನಿಷಿಯಲ್ ಇದ್ದಾಗ ಓವರ್ ದ ಕೌಂಟರ್ ಹೋಗಿ ಓ ಬರೀ ಜ್ವರ ಇದೆ ಅಂತ ಹೇಳಿ ನಾವು ನೋಡ್ತೀವಿ, ಇಲ್ಲಿ ಮೆಡಿಕಲ್ ಶಾಪ್ ಹೋಗ್ತಾರೆ ಜ್ವರ ಮಾತ್ರ ತಗೊಂಡ್ತಾರೆ, ಆ ತರ ಮಾಡ್ಬಿಡಿ. ಯಾಕಂದ್ರೆ ಆಲ್ರೆಡಿ ತಿಳಿಸ್ದಂಗೆ ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಒಳ್ಳೆ. ಸೊ ಆದಷ್ಟು ಬೇಗ ಹತ್ತಿರ ಯಾರೋ ಡಾಕ್ಟರ್ ಅಲ್ಲಿ ಹೋಗಿ ಭೇಟಿಯಾಗಿ, ಸೊ ಅಟ್ಲೀಸ್ಟ್ ನೀವು ಎಕ್ಸ್ರೇ ಆದ್ರೂ ಮಾಡಿದ್ರೆ ಆ ನಿಮೋನಿಯಾ ಇದೆಯಾ ಇಲ್ಲ ಅಂತ ಗೊತ್ತಾಗತ್ತೆ. ಸೊ ಇನ್ ಕೇಸ್ ನಿಮೋನಿಯಾ ಇಲ್ಲ ಅಂತಂದ್ರೆ ಬಾಕಿ ಯಾವ ತರ ತೊಂದರೆ ಇದೆ ನೋಡ್ಕೊಂಡ್ಬಿಟ್ಟು ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡಬಹುದು.
1: ಡಾಕ್ಟರ್, ಹಾಗೆ ನೀವು ಇದರ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಆಂಟಿಬಯೋಟಿಕ್ ಬಗ್ಗೆ ಹೇಳಿದ್ರೆ, ಇದು ಆಂಟಿಬಯೋಟಿಕ್ ಅಷ್ಟೇ ಸಾಕು ಅಥವಾ ಬೇರೆ ಏನಾದ್ರೂ ಮೆಥಡ್ ಇರುತ್ತೆ?
0: ನಿಮೋನಿಯಾ ಯೂಸ್ ಆಂಟಿಬಯೋಟಿಕ್ಸ್ ಕೊಟ್ಟೆ ಕೊಡ್ತೀವಿ, ಡಿಪೆಂಡ್ಸ್ ಟೈಪ್ ಆಫ್ ಆಂಟಿಬಯೋಟಿಕ್ಸ್ ಎಲ್ಲ ಡಿಪೆಂಡ್, ಅಂದ್ರೆ ಕಲ್ಚರ್ ಏನ್ ಗ್ರೋ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ನಾವು ಪೇಷಂಟ್ ಒಂದ್ ಕಡೆ ಆಂಟಿಬಯೋಟಿಕ್ಸ್ ಕೊಟ್ಟು ರೆಸ್ಪಾಂಡ್ ಆಗಿಲ್ಲ, ಬೇರೆ ತರ ಆಂಟಿಬಯೋಟಿಕ್ ಗೆ ಹೋಗ್ಬೇಕಾಗತ್ತೆ. ನಾವು ಹಿಂಗ್ ನೋಡ್ತೀವಿ ಅಂದ್ರೆ ಒಂದ್ಸತಿ ಎಷ್ಟೇ ಆಂಟಿಬಯೋಟಿಕ್ಸ್ ಕೊಟ್ಟು ರೆಸ್ಪಾಂಡ್ ಆಗಂಗೆ ಇಲ್ಲ ಸ್ವಲ್ಪ ಜನಕ್ಕೆ, ಅವಾಗ ಏನ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಿದೆ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ನಿಮೋನಿಯಾ ಆದಾಗ ಪ್ಲೂರಲ್ ಎಫ್ಯೂಷನ್ ಅಂದ್ರೆ ನೀರ್ ತುಂಬಿಕೊಳ್ತಾ ಇರುತ್ತೆ, ಅದಕ್ಕೆ ನಾವು ಕಾಂಪ್ಲಿಕೇಟೆಡ್ ಪ್ಲೂರಲ್ ಎಫ್ಯೂಷನ್ ಅಂತದ ಎಂಪೈಮಾ ಅಂತ ಕಿಯತ್ರ ಆಗಿದೆ ಅಂತ ಮೊದಲು ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಅದು ಐದಾರು ಎಕ್ಸ್ರೇ ಇಂದ ಮಾಡಿಸ್ಬೋದು ಅಥವಾ ಅಲ್ಟ್ರಾಸೌಂಡ್ ಚೆಸ್ಟ್ ಅಂತ ಮಾಡ್ತೀವಿ ನಾವು. ಸಿಂಪಲ್ ಬರೀ ನೀರ್ ಅಷ್ಟೇ ಇದ್ರೆ ಸಿಂಪಲ್ ಟ್ಯಾಪಿಂಗ್ ಅಂತ ಮಾಡ್ತೀವಿ ಅಂದ್ರೆ ನೀರ್ ತೆಗೆದ್ಬಿಟ್ರೆ ಸಾಕಾಗತ್ತೆ. ಬಟ್ ಅದು ನಾವು ಇನಿಷಿಯಲಿ ಆ ನೀರನ್ನ ಹಂಗೆ ನಾವು ತೆಗೆದೇ ಹೋಗ್ಬಿಟ್ಟೆ ಅದು ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಗಟ್ಟಿ ಆದಷ್ಟು ಏನಾಗುತ್ತೆ, ಬರೀ ಸಿಂಪಲ್ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ, ಅವಾಗ ನಾವು ಅಟ್ಲೀಸ್ಟ್ ಟ್ಯೂಬ್ ಹಾಕ್ಬಿಟ್ಟು ಏನೇನು ಕಲೆಕ್ಷನ್ ಆಗಿದೆ ಎಲ್ಲ ತೆಗಿಬೇಕಾಗತ್ತೆ. ಸೊ ಇದು ಆದಷ್ಟು ಬೇಗ ಮಾಡ್ಬೇಕು, ಯಾಕಂದ್ರೆ ಯಾವಾಗ ತನಕ ಈ ನೀರೆಲ್ಲ ಇರತ್ತಲ್ವಾ ಆಂಟಿಬಯೋಟಿಕ್ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇರಂಗಿಲ್ಲ. ಸೊ ಒಂದ್ಸಲ ನೀರ್ ತೆಗೆದ್ಮೇಲೆ ಆಂಟಿಬಯೋಟಿಕ್ ರೆಸ್ಪಾನ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗತ್ತೆ. ಕೀವ್ ತರ ಏನಾದ್ರೂ ಬಂದ್ರೆ ಡೆಫಿನೆಟ್ಲಿ ತೆಗಿಲೇಬೇಕು, ಮತ್ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ಒಂದ್ಸರಿ ನಾವೇನಾದ್ರು ತೆಗ್ದಿಲ್ಲ ಅಂದ್ರೆ ಬರೀ ಆಂಟಿಬಯೋಟಿಕ್ ಅಷ್ಟೇ ಕೊಡ್ತಾ ಹೋಗಿ ಆ ಕೀವ್ ತೆಗ್ದಿಲ್ಲ ಅಂದ್ರೆ ಕೀವ್ ಗಟ್ಟಿ ಆಗ್ಬಿಡುತ್ತೆ. ಒಂದ್ಸಲಿ ಗಟ್ಟಿ ಆದ್ಮೇಲೆ ಆ ಜಾಗ ಲಂಗ್ಸ್ ಎಕ್ಸ್ಪಾಂಡ್ ಆಗಂಗೆ ಇಲ್ಲ, ಮತ್ತೆ ಸೋರ್ಸ್ ಆಫ್ ಇನ್ಫೆಕ್ಷನ್ ಮತ್ತೆ ಪುನಃ ಪುನಃ ಮತ್ತೆ ನ್ಯೂಮೋನಿಯಾ ತರ ಆಗ್ಬಹುದು, ಅಥವಾ ಆ ಗಟ್ಟಿಯಾಗಿ ತೆಗಿಬೇಕಂದ್ರೆ ಆಪರೇಷನ್ ತನಕ ಹೋಗ್ಬಹುದು. ಸೊ ಒಂದ್ಸಲಿ ಸಿಂಪಲ್ ಇರೋದ ಅಷ್ಟು ಕಾಂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ, ಆದಷ್ಟು ಬೇಗ ನೀರ ಕಾಣಿಸಿದ್ರೆ ತಕ್ಷಣ ತೆಗೆದ್ಬಿಟ್ಟು ಟ್ರೀಟ್ಮೆಂಟ್ ಗೂ ಸಹಾಯ ಆಗತ್ತೆ, ಮತ್ತೆ ಕಾಂಪ್ಲಿಕೇಶನ್ಸ್ ಹೋಗೋದನ್ನು ತಡೆಗಟ್ಬಹುದು. ಸೊ ಇನಿಷಿಯಲಿ ನಾವು ಆಂಟಿಬಯೋಟಿಕ್ಸ್ ಕೊಟ್ಟ ರೆಸ್ಪಾಂಡ್ ಆಗಿಲ್ಲ ಅಂದ್ರೆ ಫಸ್ಟ್ ಅಥವಾ ನೀರ್ ಇದೆಯಾ ಹೇಗೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನು ತೆಗೆದ್ರೆ ಒಳ್ಳೇದು.
1: ಹಾಗೆ ಡಾಕ್ಟರ್, ಈ ಸಾಮಾನ್ಯ ಪೇಷಂಟ್ ಗಳು ಅಥವಾ ಸರ್ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಸಲಹೆ ಇಲ್ಲದೇ ಆಂಟಿಬಯೋಟಿಕ್ ಗಳನ್ನ ಬಳಸ್ತಾರೆ, ಇದನ್ನ ಅತಿಯಾಗಿ ಬಳಸೋದ್ರಿಂದ ಏನಾದ್ರೂ ದುಷ್ಪರಿಣಾಮಗಳು ಉಂಟಾಗುತ್ತೆ?
0: ನೋಡಿ, ಈಗಿನ ಸುಮ್ನೆ ಒಂದ್ ಸಣ್ಣ ನೆಗಡಿ ಆದ್ರೂ ಆಂಟಿಬಯೋಟಿಕ್ಸ್ ತಗೋತಾರೆ, ಅದಕ್ಕೆ ಯೂಸ್ ಆಂಟಿಬಯೋಟಿಕ್ಸ್ ಅವಶ್ಯಕತೆ ಇರಂಗಿಲ್ಲ. ಸೊ ಏನೇ ಆದ್ರೂ ಓವರ್ ದ ಕೌಂಟರ್ ಹೋಗ್ತಾರೆ, ಜ್ವರ ಬಂತು ಈ ಆಂಟಿಬಯೋಟಿಕ್ಸ್, ಅಥವಾ ಮುಂಚೆ ಒಂದ್ ಡಾಕ್ಟರ್ ಬರ್ದಿರ್ ಒಂದ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದೇ ಸೇಮ್ ಆಂಟಿಬಯೋಟಿಕ್ಸ್ ತಗೊಂತ ಹೋಗ್ಬಿಡ್ತಾರೆ. ಇದ್ರ ಪ್ರಾಬ್ಲಮ್ಸ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತವೆ, ಯಾಕಂದ್ರೆ ನಾವು ಯೂಶಲಿ ಸೈಕಲ್ ಮಾಡ್ಬೇಕಂತ ಆಂಟಿಬಯೋಟಿಕ್ ಒಂದೇ ಆಂಟಿಬಯೋಟಿಕ್ ಯೂಶಲಿ ಪ್ರತಿ ಸಲ ಕೊಡ್ತಾ ಇರಬಾರ್ದು. ಒಂದ್ ಆಂಟಿಬಯೋಟಿಕ್ ಒಂದ್ಸಲ ಕೊಟ್ಟ ಮೇಲೆ ಅಟ್ಲೀಸ್ಟ್ 3 ತಿಂಗಳಾದ್ರೂ ಆಪ್ ಬಿಡಬೇಕಾಗತ್ತೆ. ನೀವೇನು ಪದೇ ಪದೇ ಅದೇ ಆಂಟಿಬಯೋಟಿಕ್ಸ್ ತಗೊಂತ ಹೋದ್ರೆ ಅದ್ರ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತವೆ. ಈ ಅದ್ರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಪುನಃ

0: ಅದೇ ತರ ಆಂಟಿಬಾಡೀಸ್ ಕೊಟ್ರೆ ರೆಸ್ಪಾಂಡ್ ಆಗದೆ ಇರಬಹುದು. ಸೊ ಅದಕ್ಕೆ ಆತರ ಇದ್ದಾಗ ನಾವು ಆಂಟಿಬಾಡಿ ಸೈಕಲ್ ಮಾಡ್ತಾ ಇರಬೇಕಾಗತ್ತೆ. ನೀವನ್ನೇ ಮೊದ್ಲೇ ಒಂದ್ಸಲಿ ಕೊಟ್ಟಿದೀವಿ ಅಂದ್ರೆ ಸೇಮ್ ಆಂಟಿಬಾಡಿ ಪ್ರತಿ ಇದಕ್ಕೂ ಸೇಮ್ ತಗೊಂಡ್ತಾ ಹೋಗ್ಬೇಡಿ. ಒನ್ಸ್ ರೆಸಿಸ್ಟೆಂಟ್ ಆಗಿ ಆರ್ಗನಿಸಮ್ ಮತ್ತೆ ಬೇರೆ ಸ್ಪ್ರೆಡ್ ಆದ್ರೆ ಅವ್ರಿಗೂ ಅಷ್ಟು ರೆಸಿಸ್ಟೆನ್ಸ್ ಆರ್ಗನಿಸಮ್ ಸ್ಪ್ರೆಡ್ ಆಗಿರುತ್ತೆ. ಸೊ ಮುಂಚೆ ಇರೋದು ಹಾಗೆ. ಸೊ ಯಾವುದೇ ನಿಮೋನಿಯಾ ತೊಂದರೆ ಬಂದಾಗ ಕಲ್ಚರ್ ಮಾಡೋದು ಉತ್ತಮ. ಕಲ್ಚರ್ ಸೆನ್ಸಿಟಿವ್ ಅಂದ್ರೆ ಮೆಡಿಸಿನ್ಸ್ ರೆಸ್ಪಾಂಡ್ ಆಗ್ತಾವ ಇಲ್ಲ ಅಂತ ಮಾಡೋದು ಬಹಳ ಉತ್ತಮ. ಸೊ ಹಿಂಗೆ ಈಗ ಬೇಕಾಬಿಟ್ಟು ಆಂಟಿಬಯೋಟಿಕ್ಸ್ ಕೊಡ್ತಾ ಹೋಗ್ಬಿಟ್ರೆ ರೆಸಿಸ್ಟೆನ್ಸ್ ಆರ್ಗನಿಸಮ್ ಡೆವಲಪ್ ಆಗ್ತವೆ, ರೆಸಿಸ್ಟೆನ್ಸ್ ಆರ್ಗನಿಸಮ್ ಮತ್ತೆ ಸ್ಪ್ರೆಡ್ ಆಗ್ತದೆ, ಮತ್ತೆ ಕಾಸ್ಟ್ ಕೂಡ ಸಿಕ್ಕಾಬಿಟ್ ಹೈ ಆಗುತ್ತೆ. ಯಾಕಂದ್ರೆ ಇನಿಷಿಯಲಿ ಒಂದ್ ನಿಮೋನಿಯಾ ಸಿಂಪಲ್ ಟ್ಯಾಬ್ಲೆಟ್ಸ್ ಇಂದ ಕಡಿಮೆ ಆಗೋದು, ಈಗ IV ಇಂಜೆಕ್ಷನ್ ಮುಖಾಂತರ ಹೋಗ್ತಾ ಇರುತ್ತೆ, ಕಾಂಪ್ಲಿಕೇಶನ್ ರೇಟ್ಸ್ ಎಲ್ಲ ಹೆಚ್ಚಾಗ್ತಾರೆ. ಆದಷ್ಟು ಸಣ್ಣ ಪುಟ್ಟ ಇದಕ್ಕೆಲ್ಲ ಆಂಟಿಬಯೋಟಿಕ್ಸ್ ತಗೊಳಿಕ್ ಹೋಗ್ಬೇಡಿ. ಜಸ್ಟ್ ನೆಗಡಿ ಸೀತಕ್ಕೆಲ್ಲ ಆಂಟಿಬಯೋಟಿಕ್ ಅವಶ್ಯಕತೆ ಇರಂಗಿಲ್ಲ. ಸೊ ಈ ತಗೊಂಡ್ರು ವೈದ್ಯರ ಬಳಿ ಹೋಗ್ಬಿಟ್ಟು ಅವ್ರ ಕನ್ಸೆಂಟ್ ತಗೊಂಡ್ಬಿಟ್ಟು ತಗೊಂಡ್ರೆ ಉತ್ತಮ.
1: ಡಾಕ್ಟರ್, ಹಾಗೆ ಬಹಳಷ್ಟು ಮಂದಿ ಹಿಮಪಾನ ಮಾಡುವಂತ ಅಭ್ಯಾಸ ಇರುತ್ತೆ, ಇದು ಎಷ್ಟು ರೀತಿ ದುಷ್ಪರಿಣಾಮ ಬೀಳುತ್ತೆ ನ್ಯೂಮೋನಿಯಾಗೆ?
0: ನೋಡಿ, ನಮ್ಮ ಆರ್ಗನಿಸಮ್ ಹೆಂಗಿರುತ್ತೆ ಅಂದ್ರೆ ಲಂಗ್ಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ, ಮತ್ತೆ ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ, ನಾರ್ಮಲ್ ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ. ಯಾವುದೇ ಬ್ಯಾಕ್ಟೀರಿಯಾ ಬಂದಾಗ ಅದು ನಮ್ ಕಡೆ ಡಿಫೆನ್ಸ್ ಮೆಕಾನಿಸಮ್, ಮ್ಯಾಕ್ರೋಫೇಜಸ್ ಹೋಗಿ ಆ ಆರ್ಗನಿಸಮ್ಸ್ ಅನ್ನ ತಿಂದ್ಬಿಟ್ಟು ನಮ್ಗೆ ನ್ಯೂಮೋನಿಯಾ ಆಗದೆ ಹಂಗೆ ನೋಡ್ಕೋಬಹುದು. ಬಟ್ ಈ ಸ್ಮೋಕರ್ಸ್ ಏನಾಯ್ತು, ಈ ಮ್ಯಾಕ್ರೋಫೇಜಸ್ ಅನ್ನ ಏನ್ ಡಿಫೆನ್ಸ್ ಮೆಕಾನಿಸಮ್ ಅದು ವೀಕ್ ಆಗಿರುತ್ತೆ. ಸೊ ಅದ್ರ ಕೆಲಸ ಅದು ಮಾಡದೇ ಇರಬಹುದು. ಸೊ ಒಂದು ಇಮ್ಯುನಿಟಿ ಕಮ್ಮಿ ಆಗುತ್ತೆ, ಮತ್ತೆ ಡಿಫೆನ್ಸ್ ಮೆಕಾನಿಸಮ್ ವೀಕ್ ಆಗಿದ್ರಿಂದ ಸ್ಮೋಕರ್ಸ್ ಒಳಗಡೆ ನಿಮ್ಗೆ ನ್ಯೂಮೋನಿಯಾ ಬರೋ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ.
1: ಸೊ ಹಾಗೆ ಈಗ ಒಂದ್ಸರಿ ಕ್ಯೂರ್ ಆದ ನಂತರ ನ್ಯೂಮೋನಿಯಾ ಮತ್ತೊಮ್ಮೆ ಮರುಕಳಿಸುವಂತ ಸಾಧ್ಯತೆ ಇರುತ್ತಾ?
0: ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಪುನಃ ಅದೇ ಸೇಮ್ ಸ್ಟ್ರೇನ್ ಇಂದ ಬರದೇ ಇರಬಹುದು, ಬಟ್ ಬೇರೆ ಸ್ಟ್ರೇನ್ ಇಂದ ಬರಬಹುದು. ಪುನಃ ಆಗಿರ್ಬೋದು, ಮತ್ ಬೇರೆ ಪೇಷಂಟ್ ಇಂದ ಬೇರೆ ಆರ್ಗನಿಸಮ್ ಬಂದ್ರೆ ಆ ನ್ಯೂಮೋನಿಯಾ ಬರಬಹುದು, ಬಟ್ ಸೇಮ್ ಇದರಿಂದ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ.
1: ಹಾಗೆ ಕಡೆದಾಗಿ ಡಾಕ್ಟರ್, ಈ ಒಂದು ರೋಗಕ್ಕೆ ರೋಗ ನಿರೋಧಕ ಚುಚ್ಚುಮದ್ದು ಏನಾದರೂ ಲಭ್ಯ ಇದೆಯಾ?
0: ನಾರ್ಮಲ್ ಪೇಷಂಟ್ಸ್ ಗೆ ನಾವು ವ್ಯಾಕ್ಸಿನೇಷನ್ ಅಂತ ಏನಂತೀವೋ ಅದ್ ನಾರ್ಮಲ್ ಪೇಷಂಟ್ಸ್ ಎಲ್ಲರಿಗೂ ಕೊಡಂಗಿಲ್ಲ, ಬಟ್ ಹೈ ರಿಸ್ಕ್ ಪೇಷಂಟ್ಸ್ ಗೆ ಕೊಡ್ತೀವಿ. ಹೈ ರಿಸ್ಕ್ ಪೇಷಂಟ್ಸ್ ಅಂದ್ರೆ ಯಾರಿರ್ಬೋದು, ಈಗ ಸಪೋಸ್ COPD ಅಂದ್ರೆ ಧೂಮಪಾನಿಗಳಿದ್ರು, ಸ್ಮೋಕರ್ಸ್ ಅವರಿಗೆ ಸ್ವಲ್ಪ ಉಸಿರಾಟ ತೊಂದರೆ ಆಗ್ತದೆ COPD ಅಂತ ಅಂತೀವಿ, ಅವ್ರಿಗೆ ಕೊಡ್ಬೋದು. ಅಥವಾ ನಿಮ್ಗೆ ಡಯಾಬಿಟಿಸ್ ಇರ್ತಾರೆ, ಅಥವಾ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಈ ತರ ತೊಂದರೆ ಇದ್ದವರಿಗೆ ನಮ್ಗೆ ಮೋಸ್ಟ್ ಕಾಮನ್ ಆಗಿ ಎರಡು ಟಾರ್ಗೆಟ್ ಮಾಡ್ತೀವಿ, ಒಂದು ವೈರಲ್ ನ್ಯೂಮೋನಿಯಾ ಟಾರ್ಗೆಟ್ ಮಾಡ್ತೀವಿ, ಮತ್ತೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾಗೆ. ಸೊ ಯಾರಾದ್ರೂ 65 ವರ್ಷಕ್ಕಿಂತ ಮೇಲಿದ್ದವರು ಅಥವಾ ಈ ಫ್ಯಾಕ್ಟರ್ಸ್ ಇದ್ದವರಿಗೆ ಒಂದು ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ, ಅದು 5 ವರ್ಷಕ್ಕೊಂದ್ಸರಿ ಕೊಡಬೇಕಾಗತ್ತೆ. ಸೊ ನಿಮೋಕಾಕ್ ಕಾಮನ್ ಆರ್ಗನಿಸಮ್ ಟಾರ್ಗೆಟ್ ಮಾಡ್ತಾರೆ, ನಿಮೋಕಾಕಲ್ ನ್ಯೂಮೋನಿಯಾ ಮೋಸ್ಟ್ ಕಾಮನ್ ಆರ್ಗನಿಸಮ್ ಆಗಿದ್ರಿಂದ ಅದಕ್ಕೆ ಕಡಿಮೆ ಆಗ್ಲಿಕ್ಕೆ ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಬಟ್ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ಸ್ ಏನಾಗ್ತದೆ, ಪ್ರತಿ ವರ್ಷ ವೈರಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಸೇಮ್ ಗ್ರೂಪ್ ಆಫ್ ಪೇಷಂಟ್ಸ್ ಅಂದ್ರೆ ಈಗ ಹೇಳಿದಂಗೆ ಈ ಕಾಂಪ್ಲಿಕೇಶನ್ಸ್ ಇದ್ದವರಿಗೆ ಪ್ರತಿ ವರ್ಷ ಈ ಚಳಿಗಾಲ ಶುರು ಆಗಿ ಮುಂಚೆ ಅವಾಗ ಇದು ಕೊಟ್ಟಾಗ ನಾವು ಆ ಕಾಂಪ್ಲಿಕೇಶನ್ಸ್ ಅನ್ನ ಅಥವಾ ಇನ್ಫೆಕ್ಷನ್ ಆಗೋ ಸಪಟ್ಟಿಗೆ ತಡಿಬಹುದು. ಅದಕ್ಕಾಗಿ ಈ ಹೈ ರಿಸ್ಕ್ ಗ್ರೂಪ್ ಇದ್ದವರಿಗೆ ನಾವು ವ್ಯಾಕ್ಸಿನೇಷನ್ಸ್ ಕೊಡ್ತೀವಿ, ನಾರ್ಮಲ್ ಇದ್ದವರಿಗೆ ಕೊಡಂಗಿಲ್ಲ.
1: ಈ ವ್ಯಾಕ್ಸಿನೇಷನ್ ಇಂದ ಏನಾದರೂ ದುಷ್ಪರಿಣಾಮ ಅಥವಾ ಅಡ್ಡ ಪರಿಣಾಮಗಳೇನಾದ್ರೂ ಆಗುವಂತ ಸಾಧ್ಯತೆ ಇದೆಯಾ?
0: ಬಹಳ ಕಡಿಮೆ.
1: ಧನ್ಯವಾದಗಳು. ಅಷ್ಟೊತ್ತು ನಮಗೆ ನ್ಯೂಮೋನಿಯಾ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರೆ ಕೇಳುಗರ ಪರವಾಗಿ ತಮಗೆ ಧನ್ಯವಾದ.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ENT ವಿಭಾಗದಲ್ಲಿ ತಜ್ಞ ವೈದ್ಯ ಆಗಿರುವ ಡಾಕ್ಟರ್ ಸ್ಮಿತಾ ಕುಮಾರ್ ಇದ್ದಾರೆ. ನಮಸ್ಕಾರ ಡಾಕ್ಟರ್.
3: ನಮಸ್ಕಾರ
2: ಡಾಕ್ಟರ್. ಇವತ್ತು ನಮ್ಮ ಕೇಳುಗರಿಗೆ ಈ ಚಳಿಗಾಲ ಮತ್ತು ಮಳೆಗಾಲಕ್ಕೆ ಸಂಬಂಧಿಸಿದಂತೆ ENT ನಮ್ಮ ಕಿವಿ ಮೂಗು ಮತ್ತೆ ಗಂಟ್ಲು ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಒಂದು ಸಾಮಾನ್ಯವಾದ ತೊಂದರೆಗಳು ಕಂಡು ಬರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಕಿವಿಗಳಿಗೆ ಯಾವ ರೀತಿಯ ತೊಂದರೆಗಳು ಈ ಒಂದು ಸಮಯದಲ್ಲಿ ಕಂಡು ಬರ್ತವೆ?
3: ಕಿವಿಗಳಿಗೆ ಅಂದ್ರೆ ಕಿವಿಯಿಂದ ಮೂಗಿಗೆ ಒಂದ್ ಕನೆಕ್ಷನ್ ಇರುತ್ತೆ ಆಕ್ಚುಲಿ. ಸೊ ಯೂಶಲಿ ಈ ಕಾಲದಲ್ಲಿ ಏನಾಗತ್ತೆ ಅಂತಂದ್ರೆ ನೆಗಡಿ ಆಗೋಂಥದ್ದು ಮತ್ತೆ ಗಂಟ್ಲು ನೋವು ಬರೋಂಥದ್ದು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮೂಗಿಂದ ಕಿವಿಗೆ ಕನೆಕ್ಟ್ ಆಗಿರುತ್ತಲ್ಲ ಯುಸ್ಟೇಷನ್ ಟ್ಯೂಬ್ ಅಂತ ಅಂತೀವಲ್ಲ, ಸೊ ಅದರಿಂದ ಕಿವಿ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟೊಂದ್ಸಲ. ಅಂದ್ರೆ ಕಿವಿ ಒಳಗಡೆ ನೀರ್ ತುಂಬಿಕೊಂಡಾಗ ತುಂಬ್ಕೊಬಹುದು, ಅಥವಾ ಇನ್ನೊಂದು ಆಟೋಮೈಕೋಸಿಸ್ ಅಂತ ಹೇಳ್ತೀವಿ, ನಮಗೆ ತುಂಬಾ ಬಡ್ಸ್ ಯೂಸ್ ಮಾಡೋ ಅಭ್ಯಾಸ ಇರುತ್ತೆ, ಅಥವಾ ನಾವಿರೋ ಇದರಲ್ಲಿ ಇದು ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನದಿ ಎಲ್ಲ ಹರಿಯೋದ್ರಿಂದ ನಮ್ಗೆ ಏನಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ ಕಿವಿನಲ್ಲಿ. ಅವಾಗ ತುಂಬಾ ನೋವು ಬರೋದು, ಇಲ್ಲಾಂದ್ರೆ ಕಿವಿ ಏನೋ ಮುಚ್ಚಾಕೊಂಡಂಗ ಅಂತ ಅನ್ಸೋದು, ಇಲ್ಲ ಕಿವಿ ಏನೋ ಗುಯಿ ಅಂತ ಶಬ್ದ ಬರೋದು, ಈ ತರ ಎಲ್ಲ ಆಗತ್ತೆ ಆಕ್ಚುಲಿ. ಎಷ್ಟೊಂಥರ ಅಂದ್ರೆ ತೊಂದರೆಗಳು ಬರೋ ಸಾಧ್ಯತೆ ಇರುತ್ತೆ, ಬಟ್ ಅದನ್ನ ನೋಡಿ ಎಕ್ಸಾಮಿನ್ ಮಾಡಿದಾಗ್ಲೇನೆ ಏನಾಗಿದೆ ಅಂತ ನಾವು ತೀರ್ಮಾನಕ್ಕೆ ಬರಕ್ ಸಾಧ್ಯತೆ ಆಗುತ್ತೆ. ಮತ್ತೆ ಕೆಲವರಿಗೆ ಮುಂಚೆ ಕಿವಿ ಯಾವಾಗ್ಲೂ ಸೋರಿರುತ್ತೆ, ತಮ್ಮತೆ ತೂತಾಗಿರುತ್ತೆ, ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನೆಗಡಿ ಆದ್ರೆ ಮತ್ತೆ ಸೋರಕ್ ಜಾಸ್ತಿ ಶುರುವಾಗುತ್ತೆ. ಏನಕ್ಕೆ ಅಂದ್ರೆ ನೆಗಡಿ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತಲ್ಲ, ಅವಾಗ ಮತ್ತೆ ಕಿವಿ ಆಟೋಮೆಟಿಕಲಿ ಅಫೆಕ್ಟ್ ಆಗ್ಬಿಡುತ್ತೆ. ಸೊ ಅದರಿಂದ ಸೋರೋದು ಹಂಗೆಲ್ಲ ಆಗುತ್ತೆ. ಇದಕ್ಕೆಲ್ಲ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನಾಗಂದ್ರೆ ಕೇಳೋದಕ್ಕೇನೆ ಅಂದ್ರೆ ಕಿವಿ ಕೇಳಿಸೋದು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತೆ ಜಾಸ್ತಿ ನರ ವೀಕ್ ಆದ್ರೆ ಆಪರೇಟ್ ಮಾಡೂ ನರ ಸರಿ ಮಾಡೋಂತ ಸಾಧ್ಯತೆ ಇರಲ್ಲ, ಅವಾಗ ತುಂಬಾ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮೊದ್ಲು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳೋದ್ರಿಂದ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬಹುದು ನಾವು.
2: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಕಿವಿಗೆ ತೊಂದರೆ ಆದಾಗ ಜನರು ಕೆಲವು ಬರೀ ಏನ್ ಮಾಡ್ತಾರಂತಂದ್ರೆ ಟ್ರೆಡಿಷನಲ್ ಅದರ ಒಳಗಡೆ ಬಿಸಿಯಾದ

0: ಎಣ್ಣೆನ ಹಾಕೊಳ್ಳುವಂಥದ್ದು, ಮತ್ತಿತರ ಯಾವುದಾದ್ರೂ ಗಿಡಮೂಲಿಕೆ ರಸಗಳನ್ನು ಹಾಕುವಂಥದ್ದು ಇದನ್ನು ಮಾಡ್ತಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾಗ್ಬೋದು ಡಾಕ್ಟ್ರೆ?
1: ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡೋದು ಬೆಟರ್. ಏನಕ್ಕೆಂದ್ರೆ ಬಿಸಿದೇನೋ ಹಾಕ್ಕೊಂಡು ಅದೇನೋ ಮಾಡ್ಕೊಳೋದು ಅದೆಲ್ಲ ಸುಮ್ಮನೆ ಡೇಂಜರಸ್. ನಮ್ದ್ರಲ್ಲಿ ವ್ಯಾಕ್ಸ್ ಅಥವಾ ಏನು ಸಾಮಾನ್ಯ ಜನರಲ್ಲಿ ಗುಗ್ಗೆ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಇಟ್ ಇಸ್ ಎ ಪ್ರೊಟೆಕ್ಟಿವ್ ಫಾರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಅದು ಅದೇನಂದ್ರೆ ಅದಾಗದೇನೆ ಆಚೆ ಬರುತ್ತೆ. ಯಾರಿಗೆ ಆಚೆ ಬರಲ್ಲ ಅಂದ್ರೆ ಎಕ್ಸ್ಟ್ರನ್ ಆರ್ಟರಿ ಕೆನಾಲ್ ಅಂತ ಅಂತೀವಿ, ಅಂದ್ರೆ ಕಿವಿ ಒಳಗಡೆ ಒಂದು ಪೈಪ್ ತರ ಇರುತ್ತಲ್ಲ, ಅದು ಅದ್ರದ್ದು ಆಂಗ್ಯುಲೇಷನ್ ಸರಿ ಇಲ್ಲ, ಸ್ವಲ್ಪ ಏನೋ ಕೊಲನ್ ಆಗೋ ಸಾಧ್ಯತೆ ಇದೆ ಅಂದಾಗ ಅಷ್ಟೇ ಅದು ಆಚೆ ಬರೋದಿಲ್ಲ. ಬಟ್ ಅಂದ್ರೂ ಅವ್ರಾಗ ಅವರೇ ತಕ್ಕೊಳಕ್ ಹೋದಾಗ ಏನಾಗ್ಬೋದು ಅಂದ್ರೆ ತಮಟೆಗೆ ಡ್ಯಾಮೇಜ್ ಮಾಡ್ಕೋಬಹುದು, ಅವಾಗ ಕಿವಿ ಕೇಳ್ದಂಗ್ ಇರ್ಬೋದು, ಅಥವಾ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಇಂಪ್ಯಾಕ್ಟ್ ಆದ್ರೆ ಅದನ್ನು ಅವ್ರಿಗೆ ಅವಾಗ ತೆಗಿಯೋದು ಕಷ್ಟ ಆಗುತ್ತೆ. ಅವಾಗ ಅವ್ರು ಏನು ನೋಡ್ಕೊಂಡು ತೆಗಿತಾ ಇರಲ್ಲ ಅದನ್ನ, ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಇದು ಮಾಡಕ್ ಹೋಗ್ತಾರಲ್ಲ. ಸೊ ಅದೆಲ್ಲ ಇಟ್ಸ್ ಆಲ್ವೇಸ್ ಡೇಂಜರಸ್ ಆ ಥರ ಎಲ್ಲ ಮಾಡೋದು. ಆಮೇಲೆ ಆದಷ್ಟು ತುಂಬ ಬಡ್ಸ್ ಯೂಸ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್. ಏನೋ ಮಾಡ್ಕೊಳಕ್ ಹೋಗಿ ಡ್ಯಾಮೇಜ್ ಮಾಡ್ಕೊಂಡ್ರೆ ಆಮೇಲೆ ಅದನ್ನ ಇದ್ ಮಾಡಿಸ್ಕೊಳಕ್ಕೋಸ್ಕರ ಅದನ್ನ ಸರಿ ಮಾಡಿಸ್ಕೊಳಕ್ಕೋಸ್ಕರ ಎಷ್ಟೊಂದ್ಸಲ ಅಂದ್ರೆ ಹಾಸ್ಪಿಟಲ್ಗೆ ಬಂದೆಲ್ಲ ಇದು ಮಾಡ್ಬೇಕಾಗತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ತೋರಿಸೋದು ಬೆಟರ್. ಅದಕ್ಕೋಸ್ಕರ ಅಂತಾನೆ ಬೇರೆ ಡ್ರಾಪ್ಸ್ ಗಳೆಲ್ಲ ಇರುತ್ತೆ, ಅಂದ್ರೆ ಕಿವಿಯಿಂದ ಬರೋದು ಅದು ಬರ್ಲಿಲ್ಲ ಅಂತಂದ್ರೆ ಡ್ರಾಪ್ಸ್ಗಳು ಅದೆಲ್ಲ ಅದನ್ನೆಲ್ಲ ಕೊಟ್ಟು ಮತ್ತೆ ಇಲ್ಲಿ ಬಂದಾಗ ನಾವು ಯೂಶಲಿ ಸಕ್ಷನ್ ಎವ್ಯಾಕ್ಯೇಷನ್ ಮಾಡ್ತೀವಿ, ಇಲ್ಲ ಹಂಗೆ ಬರಂಗಿದ್ರೆ ಇದರಿಂದ ವ್ಯಾಕ್ಸ್ ಹುಕ್ಕಿಂದ ತೆಗೆಯೋದು ಅದೆಲ್ಲ ಮಾಡ್ತೀವಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಯೂಶಲಿ ಹುಟ್ಟಿದ್ದ ಮಕ್ಕಳಿಗೆ ಈ ಅಜ್ಜಿಗಳಿರ್ತಾರಲ್ಲ ಮನೆಯಲ್ಲಿ, ಅವರಿಗೂ ಅಷ್ಟೇ ಎಣ್ಣೆ ಹಾಕೋದು ಅದೆಲ್ಲ ಅಭ್ಯಾಸ ಇರುತ್ತೆ. ಬಟ್ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರು. ಆಮೇಲೆ ಈ ಮಳೆಗಾಲದಲ್ಲಿ ಇನ್ಸೆಕ್ಟ್ಸ್ ಜಾಸ್ತಿ ಆಗಿರುತ್ತೆ, ಅವೆಲ್ಲ ಕಿವಿ ಒಳಗೆ ಹೋಗೋ ಸಾಧ್ಯತೆ ಅದೆಲ್ಲ ತುಂಬಾ ಇರುತ್ತೆ.
0: ಸಣ್ಣ ಸಣ್ಣ ಕ್ರಿಮಿಗಳು
1: ಅದ. ಆದಷ್ಟು ತಕ್ಷಣ ಒಂದು ENT ಸರ್ಜನ್ ಅಥವಾ ಹೋಗ್ಬಿಟ್ಟು ತಮ್ಮ ಹತ್ರದಲ್ಲಿರೋ ಡಾಕ್ಟರ್ ಹತ್ರ ತಗಸ್ಕೊಳೋದು ಬೆಟರು. ಅದ್ ಒಳಗಡೆನೆ ಉಳ್ಕೊಂಡ್ಬಿಟ್ರೆ ಆಮೇಲೆ ಅದರಿಂದನು ಪ್ರಾಬ್ಲಮ್ ಆಗಕ್ಕೆ ಶುರುವಾಗತ್ತೆ.
0: ಇದು ಬಿಟ್ಟು ಈ ಒಂದು ಮಳೆಗಾಲ ಮತ್ತು ಚಳಿಗಾಲದ ಸಮಯದಲ್ಲಿ ಕಿವಿಗೆ ಬೇರೆ ಯಾವ ರೀತಿಯ ಸಮಸ್ಯೆಗಳು ಬರಬಹುದು ಡಾಕ್ಟರ್?
1: ಅದೇ ನಾನು ಮುಂಚೆ ಹೇಳ್ದಂಗೆ ಕಿವಿ ಗುಯ್ ಅನ್ನಕ್ಕೆ ಶುರುವಾಗತ್ತಲ್ಲ, ಏನಕ್ಕೆ ಅಂದ್ರೆ ನೆಗಡಿ ಆಗ್ಬೋದು, ಕಿವಿ ಒಳಗಡೆ ನೀರ್ ಕಲೆಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಕಿವಿನಲ್ಲಿ ಶಬ್ದ ಬರಕ್ ಶುರುವಾಗತ್ತೆ. ಅದನ್ನು ಅಷ್ಟೇ, ನಾವು ಎಕ್ಸಾಮಿನ್ ಮಾಡಿ ಇದಕ್ಕೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ, ಅದನ್ನು ಕೊಡ್ಬೋದು. ಮತ್ತೆ ಇನ್ನೊಂದು ಮುಂಚೆ ಹೇಳಿದೆ ಫಂಗಲ್ ಆಗ್ಬೋದು, ಫಂಗಲ್ ಇನ್ಫೆಕ್ಷನ್ ಓಮೈಕೋಸಿಸ್ ಅಂತ, ಅದು ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇನಿಲ್ಲ, ಅದಿರೋದನ್ನೆಲ್ಲ ಫುಲ್ ಆಚೆ ತೆಗೆದ್ಬಿಟ್ಟು ಆ ಡೆಬ್ರಿ ಇರುತ್ತಲ್ಲ ಸಕ್ಷನ್ ಎವ್ಯಾಕ್ಯೇಷನ್ ಮಾಡ್ಬಿಟ್ಟು ನಾವು ಟಾಪಿಕಲ್ ಮೆಡಿಕೇಶನ್ಸ್ ಕೊಟ್ಟರೆ ಅದನ್ನ ಆಕ್ಚುಲಿ ಕ್ಯೂರ್ ಮಾಡ್ಬೋದು ಅಂತ. ಅಂದ್ರೆ ಅಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿರೋಂಥದ್ದು ಏನು ಇರೋದಿಲ್ಲ. ಮತ್ತೆ ಕಿವಿ ಸೋರ್ತಾ ಇರುತ್ತಲ್ಲ, ಅವರಿಗೂ ಜಾಸ್ತಿ ಇದು ಒಟೊಮೈಕೋಸಿಸ್ ಆಗೋ ಸಾಧ್ಯತೆ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಕಿವಿ ಸೋರ್ತಾ ಇರೋರ್ಗು ಅಷ್ಟೇ, ಅದನ್ನ ಕರೆಕ್ಟ್ ಅಷ್ಟು ಪ್ರಾಪರ್ ಆಗಿ ಟ್ರೀಟ್ ಮಾಡಿ ಆಮೇಲೆ ಯೂಶಲಿ ಟಿಂಪಾನಿಕ್ ಮೆಂಬ್ರೇನ್ ಅಲ್ಲಿ ಪರ್ಫೊರೇಷನ್ ಇದ್ರೆ, ಅಂದ್ರೆ ಕಿವಿ ತಮಟೆಲ್ ಪರ್ಫೊರೇಷನ್ ಇದ್ರೆ ಅವ್ರಿಗೆ ಸರ್ಜರಿ ಮಾಡಿಸ್ಕೋಬೇಕಾಗುತ್ತೆ. ಫಸ್ಟ್ ಅದು ಇನಿಷಿಯಲ್ ಇನ್ಫೆಕ್ಷನ್ ಟ್ರೀಟ್ ಮಾಡಿ ಆಮೇಲೆ ನಾವು ಅವರಿಗೆ ಹೇಳಿ ಕೌನ್ಸಿಲಿಂಗ್ ಮಾಡಿ ಯಾವ ಟೈಮಲ್ಲಿ ಏನ್ ಮಾಡಿಸ್ಕೋಬೇಕು ಅವರು ಅಥವಾ ಏನಾದರೂ ಇದೆ ಅಂತ ಅಂದ್ರೆ.
0: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ಸ್ಮಿತಾ TM ಅವರು ಮಾತಾಡ್ತಿದ್ದಾರೆ. ಇವರು ENT ತಜ್ಞರಾಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ENT ಸಮಸ್ಯೆಗಳ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಡಾಕ್ಟರ್ ಮತ್ತೊಂದು ಪ್ರಶ್ನೆ ಕೇಳಬೇಕು. ಈಗ ಬರೀ ನಾವು ಒಂದು AC ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಥವಾ ಬೇರೆ ಕಡೆ ಎಲ್ಲೋ ಹೈಟ್ ಇರುವಂಥ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅವಾಗ ಕಿವಿ ನಮಗೊಂಥರ ಏನೋ ಒಂಥರ ಬೇರೆ ಟೈಪ್ ಫೀಲ್ ಆಗುತ್ತೆ, ಇದು ಯಾಕಾಗುತ್ತೆ ಡಾಕ್ಟರ್?
1: ಅಂದ್ರೆ ಇದನ್ನ ನಾನು ಫಸ್ಟೇ ಹೇಳ್ದಂಗೆ ಕಿವಿಯಿಂದ ಮೂಗಿಗೆ ಕನೆಕ್ಷನ್ ಇರುತ್ತೆ ಅಂತ ಒಂದು ಹೇಳಿದೆ, ಯುಸ್ಟೇಷಿಯನ್ ಟ್ಯೂಬ್ ಅಂತ ಇರ್ತೀವಿ ಅಂತ. ಅದು ಸರಿಯಾಗಿ ಓಪನ್ ಆಗೋದು ಕ್ಲೋಸ್ ಆಗೋದು ಅಂದ್ರೆ ಅದ್ರ ಫಂಕ್ಷನ್ ಸ್ವಲ್ಪ ಇದಾಗುತ್ತೆ, ಅವಾಗ ಕಿವಿ ಬ್ಲಾಕ್ ಆದಂಗೆ ಆಗುತ್ತೆ. ಆಕ್ಚುಲಿ ಅದು ಏರೇಷನ್ ಆಗಬೇಕು ಕಿವಿಗೆ ಯಾವಾಗಲೂ, ಅದರಿಂದನೇ ಏರೇಷನ್ ಆಗೋದು. ಅದು ಸರಿ ಆಗದೇ ಇದ್ದಾಗ ಹಿಂಗಾಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ಎತ್ತರಕ್ಕೆ ಹೋದಾಗ ಅಥವಾ ಏನಾದ್ರು ಮಾಡಿದಾಗ ಏನಾದ್ರೂ ಸ್ವಲ್ಪ ಅಗಿತಾ ಇರೋದು ಅಥವಾ ಚೂಯಿಂಗ್ ಗಮ್ ಯೂಸ್ ಮಾಡೋದನ್ನ ಅಥವಾ ನಾವು ಬೇರೆ ಮೆಡಿಕೇಶನ್ ಕೊಡೋದನ್ನ, ಇದು ಒಂದಕ್ಕೆ ಅಲ್ಲ, ಇವನ್ ನಾವು ಫ್ಲೈಟ್ ಟೇಕ್ ಆಫ್ ಆದಾಗ ಟೇಕ್ ಆನ್ ಇದು ಮಾಡಿದಾಗ್ಲೂ ಈ ತರ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆಲ್ಲ ನಾವು ಮೆಜರ್ಸ್ ಹೇಳ್ಬೋದು ಕೆಲ ಎಕ್ಸಸೈಸಸ್ ಇಂದ ಅಥವಾ ಇದು ಮಾಡೋದ್ರಿಂದ. ಅದು ಯೂಶಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬಾಯಿ ತುಂಬಾ ಜೋರಾಗಿ ತೆಗೆದ್ರೆ ಅಂದ್ರೆ ಯಾನಿಂಗ್ ಮಾಡಿದ್ರೆ ಅಥವಾ ಅಗಿಬೇಕಾದ್ರೆ ಓಪನ್ ಆಗೋದು ಕ್ಲೋಸ್ ಆಗೋದಾಗುತ್ತೆ. ಇದು ಒಂದೇ ಅಲ್ಲ, ಇವನ್ ಸ್ವಿಮ್ಮಿಂಗ್ ಹೋಗಿ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಇಂದ ಮೇಲೆ ಬಂದಿದ ತಕ್ಷಣ ಈ ತರ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಅದೇನಂದ್ರೆ ಯುಸ್ಟೇಷನ್ ಟ್ಯೂಬ್ ಫಂಕ್ಷನಿಂಗ್ ಇದರಿಂದ ಪ್ರಾಬ್ಲಮ್ ಇದರಿಂದ ಈ ತರ ಹಿಂಗ ಆಗತ್ತೆ ಅಷ್ಟೇ. ಇದು
0: ಮತ್ತೆ ಕೆಲವರಿಗೆ ತುಂಬಾ ಒಂದು ಅಭ್ಯಾಸ ಇರುತ್ತೆ ಅಂತ, ಕಿವಿ ಟೈಟ್ ಆಗಿ ಅದಕ್ಕೆ ಮಫ್ಲರ್ ಕಟ್ಕೊಳ್ಳುವಂಥದ್ದು ಅಥವಾ ಕಿವಿ ಒಳಗಡೆ ತುಂಬಾ ಹತ್ತಿಯನ್ನು ತುರ್ಕೊಳ್ಳುವಂಥದ್ದು, ಹೀಗೆಲ್ಲ ಅಭ್ಯಾಸಗಳು ಇರುತ್ತೆ. ಇದು ಹೆಲ್ದಿ ಅಭ್ಯಾಸಗಳ ಹೇಗೆ ಡಾಕ್ಟ್ರೆ?
1: ಅಂದ್ರೆ ಕಿವಿನ ಕ್ಲೋಸ್ ಮಾಡ್ಕೊಳೋದು ಹೊರಗಡೆಯಿಂದ ಓಕೆ, ಕ್ಯಾಪ್ ಇಂದ ಆಗ್ಲಿ ಹೊರಗಡೆ ಹತ್ತಿ ಇಟ್ಕೊಂಡ್ರೆ ಅದು ಓಕೆ. ಏನಕ್ಕೆಂದ್ರೆ ಕೆಲವರಿಗೆ ತುಂಬಾ ಕೋಲ್ಡ್ ಏರ್ ಹೋದ್ರೆ ಅಥವಾ ತಣ್ಣನೆ ಗಾಳಿ ಹೋದ್ರೆ ತುಂಬಾ ಇರಿಟೇಟ್ ಆಗಂತ ಸಾಧ್ಯ ಇರುತ್ತೆ. ಬಟ್ ಒಳಗಡೆ ಹತ್ತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಅದೇನಾದ್ರೂ ತೆಗೆದ್ ಮರ್ತ್ರೆ ಅದರಿಂದ ಇನ್ಫೆಕ್ಷನ್ ಆಗೋದು ಆ ಚಾನ್ಸಸ್ ಎಲ್ಲ ಇರುತ್ತೆ. ಆದ್ರಿಂದ ತುಂಬಾ ಒಳಗೆ ಇಟ್ಕೊಳೋದೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೇಕು. ಸ್ವಲ್ಪ ಆದಷ್ಟು ಆಚೆನೆ ಇಟ್ಕೊಳೋದು, ಅಥವಾ ಮಂಕಿ ಕ್ಯಾಪ್ಸ್ ತರ ಅಥವಾ ಮಫ್ಲರ್ ಆಚೆಯಿಂದ ಟೈಟ್ ಆಗಿ ಅಂತ ಅಲ್ಲ, ಸುಮ್ನೆ ಕಟ್ಕೊಳೋದು ಅವ್ರನ್ನ ಅವಾಯ್ಡ್ ಮಾಡ್ಕೊಳೋದಕ್ಕೆ ಕೋಲ್ಡ್ ಇಂದ. ಏನಕ್ಕೆ ಅಂದ್ರೆ ಸಾಕಷ್ಟು ಅಲರ್ಜಿಕ್ ಪೇಷಂಟ್ ಗೆ ಅಂದ್ರೆ ಕಿವಿಯಿಂದ ಇದೋದ್ರೆ ಒಂಥರ ಸ್ಟಿಮ್ಯುಲೇಟ್ ಅದು ಬೇರೆ ತರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತೆ ತಮಟೆನಲ್ಲಿ ತೂತ ಇರೋರಿಗೆ ತಣ್ಣನೆ ಗಾಳಿ ಹೋದ್ರೆ ಸ್ವಲ್ಪ ತಲೆ ಸುತ್ತ ಬಂದಂಗೆ ಆಗೋದು, ಅದೆಲ್ಲ ಸಮಸ್ಯೆ ಇರೋದ್ರಿಂದ ಹಿಂಗೆ ಕಟ್ಕೊಳೋದ್ರಿಂದ ಏನ್ ಅಷ್ಟು ಸಮಸ್ಯೆ ಇಲ್ಲ. ಬಟ್ ಏನಂದ್ರೆ ಒಳಗಡೆ ಇಟ್ಕೋದು ತುಂಬಾ ಇದ್ ಮಾಡಕ್ಕೆ

0: ಹೋಗ್ಬಾರ್ದು ಅಷ್ಟೇ.
1: ಈಗ ಡಾಕ್ಟ್ರೆ, ಕಿವಿಯ ನಂತರ ನಮ್ಮ ದೇಹದ ಒಂದು ಮುಖ್ಯವಾದಂತಹ ಒಂದು ಅಂಗ ನೋಸ್ ಅಥವಾ ಈ ಮೂಗು, ಇದಕ್ಕೆ ಯಾವೆಲ್ಲ ಸಮಸ್ಯೆಗಳು ಈ ಕಾಲದಲ್ಲಿ ಕಂಡು ಬರ್ತವೆ?
0: ಈ ಟೈಮಲ್ಲಿ ಯೂಶಲಿ ಮೂಗಿಗೆ ಅಲರ್ಜಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಏನಕ್ಕೆ ಅಂದರೆ ಕೆಲವೊಂದು ಕೋಲ್ಡ್ ಇಂದ ಇರ್ಬೋದು ಅಥವಾ ಅವ್ರು ತಿನ್ನೋ ಅಲರ್ಜಿಕ್ ಫುಡ್ ಇಂದ ಇರ್ಬೋದು. ಇದರಿಂದ ಮೇಯ್ನ್ ಆಗಿ ಏನಾಗುತ್ತೆ ಅಂದರೆ ಪದೇ ನೆಗಡಿ ಆಗಂಥ ಚಾನ್ಸಸ್ಸು ಮತ್ತು ಮೂಗು ಕಟ್ಟ ಅಂತ ಚಾನ್ಸಸ್ಸು. ಇದೇನಾದರೂ ಪ್ರಾಪರಾಗಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಮುಂದಕ್ಕೆ ಅದು ಇನ್ಫೆಕ್ಷನ್, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಸೈನುಸೈಟಿಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಇದರಿಂದ ಕೆಮ್ಮು ಜಾಸ್ತಿ ಆಗುತ್ತೆ. ಏನೇ ಮಾತ್ರೆ ತೊಗೊಂಡ್ರು ಕೆಮ್ಮು ವಾಸಿ ಆಗ್ತಾ ಇರಲ್ಲ. ಏನಕ್ಕೆ ಅಂದರೆ ಮೂಗಿಂದ ಹಿಂಗಾಗಿದೆ ಅಂತ ಅನ್ನಿಸ್ತಾ ಇರಲ್ಲ ಅವರಿಗೆ. ಅದನ್ನು ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಂಡಾಗ್ಲೇ ಇದು ಸರಿ ಹೋಗೋದು. ಮತ್ತು ಅಲರ್ಜಿನ ಪ್ರಾಪರಾಗಿ ಟ್ರೀಟ್ ಮಾಡಿಸಿಲ್ಲ ಅಂದರೆ ಮೂಗಲ್ಲಿ ದುರ್ಮಾಂಸ ಬೆಳೆಯೋಕೆ ಶುರುವಾಗುತ್ತೆ, ನೇಸಲ್ ಪಾಲಿಪೋಸಿಸ್ ಅಂತ. ಅವಾಗ ಅದಕ್ಕೆಲ್ಲ ಆಪರೇಷನ್ ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಆದಷ್ಟು ತೋರಿಸ್ಕೊಂಡು ಅವ್ಯಾಲ್ಯೇಟ್ ಮಾಡಿಸ್ಕೊಂಡು ಏನಿದೆ ಅಂತ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆದಷ್ಟು ಅವಾಯ್ಡ್ ಮಾಡೋಂಥದ್ದೇ ಜಾಸ್ತಿ ಇರೋದು ಇದರೊಳಗಡೆ. ಆಯಿತಾ, ನಮ್ಮ ಮನುಷ್ಯ ಒಂದ್ಸಲ ಅಲರ್ಜಿ ಬಂದರೆ ನಾವು ಇರೋವರೆಗೂ ಇರುತ್ತೆ, ಬಟ್ ಅದೆಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಅದನ್ನು ಇದೆಲ್ಲ ಜಾಸ್ತಿ ಇರುತ್ತೆ ಈ ಕಾಲದಲ್ಲಿ. ಮತ್ತು ವೈರಲ್ ಎಪಿಸೋಡ್ಸ್ ಅಂದರೆ ಇವಾಗ ಇಲ್ಲಿ ನಮ್ಮ ಶಿವಮೊಗ್ಗ ಏರಿಯಾದಲ್ಲಿ ಮಳೆ ಜಾಸ್ತಿ, ಮಳೆ ಬಂದು ಸ್ವಲ್ಪ ಮಳೆ ಬಂದು ನಿಲ್ಲೋದು ಆ ಥರ ಎಲ್ಲ ಆದಾಗ ವೈರಲ್ ಎಪಿಸೋಡ್ಸ್ ಯೂಶಲಿ ಜಾಸ್ತಿ ಇರುತ್ತೆ. ಅವಾಗ ತುಂಬ ನೆಗಡಿ ಆಗೋದು ಅಥವಾ ಗಂಟು ಬರೋದು ಆ ಥರ ಎಲ್ಲ ಜಾಸ್ತಿ ಇರುತ್ತೆ. ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂದರೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಮತ್ತೆ ಜ್ವರ ಬರೋದು ಬೇರೆ ಥರ ಎಲ್ಲ ತೊಂದರೆಗಳು ಜಾಸ್ತಿ ಆಗಕ್ಕೆ ಶುರುವಾಗುತ್ತೆ.
1: ಈಗ ಡಾಕ್ಟ್ರೆ, ತಾವು ಸೈನಸೈಟಿಸ್ ಅಂತ ಹೇಳಿದ್ರಿ, ಏನದು ಪ್ರಾಬ್ಲಮ್, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ.
0: ಸೈನಸೈಟಿಸ್ ಅಂತ ಅಂದರೆ ಈಗ ನಾವು ಮೂಗಿನ ಅಕ್ಕಪಕ್ಕ ಮತ್ತು ಮೂಗಿನ ಒಳಗಡೆ ಆ್ಯಕ್ಚುಲಿ ಸೈನಸ್ಗಳಿರ್ತವೆ, ಅದನ್ನ ಅದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ ಇವ್ರಿ. ಅದರಲ್ಲಿ ಮ್ಯೂಕಸ್ ಪ್ರೊಡಕ್ಷನ್ ಆಗಿದೆಲ್ಲ ಆಚೆ ಬರುತ್ತೆ, ಮೂಗಿಗೆ ಬರುತ್ತೆ, ಅದು ಮತ್ತೆ ಇದೋಗುತ್ತೆ. ಅದರಲ್ಲಿ ಏನಾದರೂ ಆಚೆ ಬರೋದಲ್ಲಿ ಇರತ್ತಲ್ಲ ಪೈಪ್ ಲೈನ್ಸ್ ಥರ, ಅದು ಅಂದರೆ ವೆರಿ ಮೈನ್ಯೂಟ್, ಅದು ನಾನು ಅರ್ಥ ಆಗೋದಕ್ಕೆ ಹಂಗೆ ಹೇಳಿದೆ. ಅದು ಸರಿಯಾಗಿ ಆಚೆ ಬಂದಿಲ್ಲದೆ ಇದ್ದಾಗ ಅದರೊಳಗಡೆ ಕಲೆಕ್ಟ್ ಆಗುತ್ತೆ. ಅದು ಅದು ಕಲೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ಅದು ಬ್ಯಾಕ್ಟೀರಿಯಾ ಗ್ರೋತ್ ಆಗೋದಕ್ಕೆ ಒಳ್ಳೆ ಇದು ಕೊಡುತ್ತೆ, ಅದು ಒಳ್ಳೆ ಏರಿಯಾ ಕೊಟ್ಟಂಗಾಗತ್ತೆ ಅದು. ಸೊ ಅವಾಗ ತಲೆ ಬಾದಂಗೆ ಆಗೋದು, ಕಣ್ಣೇನೋ ನೋವು ಬಂದಂಗೆ ಆಗೋದು, ಮತ್ತೆ ಅದು ಮೂಗಿಂದ ಸೋರಿದಾಗ ಅಥವಾ ಮೂಗಿಂದ ಶಿಮ್ಲ ಬರಂಗಾಗೋದು ಆ ಥರ ಎಲ್ಲ ಆಗುತ್ತೆ. ಮೂಗಿಂದ ಸೋರಿದಾಗ ಏನಾಗುತ್ತೆ ಅಂದರೆ ತುಂಬ ಕೆಮ್ಮು ಬರಂಗಾಗೋದು, ಬಾಯಿಂದ ಮತ್ತೆ ಕಫ ಉಗ್ಗಿಯಂಗಾಗೋದು, ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ಫೆಕ್ಷನ್ ತುಂಬ ಜಾಸ್ತಿ ಇದ್ದರೆ ಜ್ವರ ಬರೋದು ಅದೆಲ್ಲ ಶುರುವಾಗುತ್ತೆ. ಮತ್ತೆ ಮೂಗು ಕಟ್ಟೋದು, ಮತ್ತೆ ಮುಖ ಎಲ್ಲ ಸ್ವಲ್ಪ ಕೆಂಪುಗಾದಂಗೆ ಆಗೋದು, ಮುಖ ಎಲ್ಲ ನೋವು ಬರ್ತಂಗಿರಂಗೆ, ಮತ್ತೆ ತಲೆ ಆ ಥರ ಎಲ್ಲ ಆಗುತ್ತೆ. ಇದೇನೋ ಒಂದು ಸೆಟ್ ಆಫ್ ಪೀಪಲ್, ಇಮ್ಯುನಿಟಿ ಚೆನ್ನಾಗಿರೋರಿಗೆ. ಈಗ ಇಮ್ಯುನಿಟಿ ಅಂದರೆ ಕಡಿಮೆ ಇರೋರಿಗೆ ಅಂದರೆ ಎಸ್ಪೆಷಲಿ ಇವಾಗಿನ ಇದರಲ್ಲಿ ಡಯಾಬಿಟಿಕ್ಸ್ ತುಂಬ ಜಾಸ್ತಿ ಜನಕ್ಕಿರುತ್ತೆ. ಸರಿಯಾಗಿ ಟ್ರೀಟ್ ಮಾಡಿಸ್ಕೊಂಡ್ಲಿಲ್ಲ ಅಂದರೆ ಅಕ್ಕಪಕ್ಕ ಇರೋಂಥ ನಮ್ಮ ಕಣ್ಗಳು ಮತ್ತು ಮೇಲ್ಗಡೆ ಇರೋ ಬ್ರೈನ್ ಅಂದರೆ ಎಲ್ಲದಕ್ಕೂ ಅಫೆಕ್ಟ್ ಆಗೋಕೆ ಕೂಡ ಚಾನ್ಸಸ್ಸು ಇರುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಎಂಥ ಬ್ಯಾಕ್ಟೀರಿಯಾ ಇದ್ರೂ ಅವ್ರಿಗೆ ಅದ್ರ ಜೊತೆ ಹೋರಾಡ ಇದು ಕಡಿಮೆ ಇರೋದ್ರಿಂದ ಇಲ್ಲ ಆಗುತ್ತೆ. ಸೊ ಅವರು ಆದಷ್ಟು ಬೇಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಇದೆಲ್ಲ ಸ್ವಲ್ಪ ಪ್ರಿವೆಂಟ್ ಮಾಡ್ಬೋದು ಕಾಂಪ್ಲಿಕೇಶನ್ ಆಗೋದನ್ನ.
1: ಈಗ ಡಾಕ್ಟರ್ ಸ್ಮಿತಾ ಅವರೇ, ಕೆಲವು ಬಾರಿ ಏನು ಅಕ್ಷಿ ಅಂತೀವಲ್ಲ ಅದು ಪದೇ ಪದೇ ತುಂಬಾ ತುಂಬಾ ಬರ್ತಾನೆ ಇರುತ್ತೆ, ಮತ್ತೆ ಕೆಲವು ಬಾರಿ ಪರ್ಟಿಕ್ಯುಲರ್ ಏರಿಯಾಗೆ ಹೋದಾಗ ಅಥವಾ ತುಂಬಾ ಶೀತ ಇರುವಂತಹ ಜಾಗಕ್ಕೆ ಹೋದಾಗ, ಇದು ಏನು ಡಾಕ್ಟರ್? ಇದು
0: ಅದೇ ನನ್ನ ಮುಂಚೆ ಹೇಳ್ದಂಗೆ ಅಲರ್ಜಿ ಅಂತ ಅಂತೀವಲ್ಲ ಅವರಿಗೆ ಇದು ಜಾಸ್ತಿ ಇರುತ್ತೆ. ಇನ್ಕ್ರೀಸ್ ಫ್ರೀಕ್ವೆನ್ಸಿ ಆಫ್ ಸ್ನೀಸಿಂಗ್ ಅಂತ ಅಂತೀವಿ ಇದು. ಮತ್ತೆ ತುಂಬ ಮೂಗು ಕಟ್ಟೋದು ಅಥವಾ ನೀರ್ ತರ ಮೂಗು ಸೋರೋದು ಈ ತರ ಎಲ್ಲ ಇರುತ್ತೆ ಅವರಿಗೆ. ಸೊ ಯೂಶಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಜಾಸ್ತಿ ಇರುತ್ತೆ. ಇಲ್ಲ ನೀವೇ ಹೇಳ್ದಂಗೆ ಕೆಲವರಿಗೆ ಫೈನ್ ಡಸ್ಟ್ ಇಂದನೂ ಕೂಡ ಬರುತ್ತೆ, ಡಸ್ಟ್ ಮೈಟ್ ಅಂತ ಅಂತೀವಿ ಮನೆಯಲ್ಲೆಲ್ಲ ಕಾರ್ಪೆಟ್ ಏರಿಯಾದಲ್ಲಿ, ಅಥವಾ ನಾವು ಮಲಗೋ ಬೆಡ್ಶೀಟ್ನ ಕ್ಲೀನಾಗಿ ಟೈಮ್ಗೆ ಕ್ಲೀನ್ ಮಾಡಿಲ್ಲ ಅಂದ್ರೆ, ಮತ್ತೆ ಮನೆ ಹೆಣ್ಮಕ್ಳಿಗೆ ಕಸ ಗುಡಿಸ್ಬೇಕಾದ್ರೆ ಅದರಿಂದನೂ ಬರೋ ಸಾಧ್ಯತೆ ಇರುತ್ತೆ. ಮತ್ತೆ ಕೆಲವರಿಗೆ ಒಗ್ಗರಣೆ ಆಗ್ತಾ ಇರ್ತಾರಲ್ಲ ಆ ಇದರಿಂದ ಬರ್ತಾ ಇರುತ್ತೆ. ನೀವು ಈ ನೀವೇ ಹೇಳ್ದಂಗೆ ಹೊರಗಡೆ ಹೋದ್ರೆ ಕೋಲ್ಡ್ಗೂ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಈ ತರ. ಮತ್ತೆ ಬೆಳಿಗ್ಗೆ ಹೊತ್ತು ಇಬ್ಬನಿ ಬೀಳ್ತಾ ಇರುತ್ತಲ್ಲ ಅದರಿಂದನೂ ಬರುತ್ತೆ. ಇನ್ನೊಂದು ಪೋಲನ್ಸ್ ಅಂತ ಹೇಳ್ತೀವಲ್ಲ ಪಾರ್ಥೇನಿಯಂ, ಇದರಿಂದ ಎಲ್ಲ ಬರೋ ಅಂಥದ್ದು ಅದೆಲ್ಲ. ಸೊ ಅವ್ರಿಗೆ ಏನಂದ್ರೆ ಆದಷ್ಟು ಅವಾಗ ಬೆಳಿಗ್ಗೆ ಸೂರ್ಯ ಬರೋವರೆಗೂ ಅವಾಯ್ಡ್ ಮಾಡಿ ಅವಾಗ ಹೋದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು, ಇಬ್ಬನಿದೆಲ್ಲ ಅವಾಯ್ಡ್ ಮಾಡ್ಬೋದು. ಆಮೇಲೆ ಮನೇಲಿ ಈ ತರ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ತುಂಬ ಜಾಸ್ತಿ ಇದ್ರೆ ಮಾಸ್ಕ್ ಯೂಸ್ ಮಾಡ್ಬೋದು. ಆಮೇಲೆ ಎರಡು ಮೂರು ದಿನಕ್ಕೊಂದ್ಸಲ ಸ್ವಲ್ಪ ಬಿಸಿಲಲ್ಲೆಲ್ಲ ಬೆಡ್ಶೀಟ್ ವಾಶ್ ಮಾಡೋದ್ರಿಂದ ಅದೆಲ್ಲ ಮಾಡೋದ್ರಿಂದ ಇದನ್ನ ಪ್ರಿವೆಂಟ್ ಮಾಡ್ತಾ ಹೋಗ್ಬೋದು. ನಾವು ತುಂಬ ಜಾಸ್ತಿ ಇದ್ದಾಗ ಟ್ರೀಟ್ಮೆಂಟ್ ತಗೋಬಹುದು ಅದನ್ನ, ಬಟ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅನ್ನಂಗೆ ಪ್ರಿವೆಂಟ್ ಮಾಡಿದ್ರೆ ಇದನ್ನ ನಾವು ಇದನ್ನೆಲ್ಲ ತಡೆಗಟ್ಬೋದು.
1: ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಸ್ಮಿತಾ ಟಿ ಎಂ ಅವರು ಇದ್ದಾರೆ. ಇವರು ENT ಸ್ಪೆಷಲಿಸ್ಟ್ ಆಗಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಹರಕೆರೆ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ENTಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ನಮ್ಮ ಮೂಗಿನ ನಂತರ ತಮ್ಮ ಒಂದು ಏರಿಯಾ ತಾವು ನೋಡುವಂಥದ್ದು ಈ ಥ್ರೋಟ್ ಅಥವಾ ಗಂಟ್ಲು ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಅಂದರೆ ಈ ಚಳಿಗಾಲ ಮಳೆಗಾಲಕ್ಕೆ ಸಂಬಂಧಪಟ್ಟಂತೆ ಈ ಥ್ರೋಟ್ ಅಥವಾ ನಮ್ಮ ಗಂಟ್ಲಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ತೊಂದರೆಗಳು ಬರ್ತವೆ?
0: ಗಂಟ್ಲು ನೋವು ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಏನಾದ್ರು ನುಂಗ್ಬೇಕಾದ್ರೆ ಗಂಟ್ಲು ನೋವು ಬರೋದು, ಮತ್ತೆ ಕೆಲವರಿಗೆ ಶೀತದ ಗಂಟು ಇರುತ್ತೆ, ಅಂದ್ರೆ ಕೆಲವೊಂದ್ಸಲ ಒಂದು 3-4 ಸಲ ಬರೋದು ವರ್ಷಕ್ಕೆ ಗಂಟ್ಲು ನೋವು, ಅದು ಈ ಮೇಲೆ ಜಾಸ್ತಿ ಇರುತ್ತೆ. ಅಂದ್ರೆ ಇನ್ಫೆಕ್ಷನ್ ಆದ್ರೆ ದಪ್ಪ ಆ ಕಡೆ ಈ ಕಡೆ ಇರುತ್ತೆ, ಅದಕ್ಕೆ ಟಾನ್ಸಿಲ್ಸ್ ಅಂತ ಅಂತೀವಿ. ಮತ್ತೆ ಮೂಗಿಂದ ಇರೋದು ಅಡಿನಾಯ್ಡ್ಸ್ ಅಂತ ಕರಿತೀವಿ. ಈ ಟಾನ್ಸಿಲ್ಸ್ ತುಂಬಾ ಸಲ ಈ ತರ ಬರ್ತಾ ಇದ್ರೆ, 4-5 ಸಲಕ್ಕಿಂತ ಜಾಸ್ತಿ ವರ್ಷದಲ್ಲಿ, ಅದೇ ತರ ಒಂದು 2-3 ವರ್ಷಕ್ಕಿಂತ ಜಾಸ್ತಿ ಬರ್ತಾ ಇದ್ರೆ ಅದನ್ನ ತೆಗಿಸ್ಬೇಕಾಗುತ್ತೆ. ಅಂದ್ರೆ ಇನ್ಫೆಕ್ಷನ್ ಇದ್ದಾಗಲ್ಲ, ಇನ್ಫೆಕ್ಷನ್ ಕಡಿಮೆ ಆದ್ಮೇಲೆ. ಸೊ ಈ ಟೈಮಲ್ಲೆಲ್ಲ ಆತರ ಬರೋದು ಜಾಸ್ತಿ ಇರುತ್ತೆ, ಟಾನ್ಸಿಲೈಟಿಸ್ ಅಂತ ಅಂತೀವಿ. ಮತ್ತೆ ಗಂಟ್ ಇನ್ಫೆಕ್ಷನ್ ಆಗೋದನ್ನ ಫೆರಿಂಜೈಟಿಸ್ ಅಂತ ಅಂತೀವಿ. ಸೊ ಮಳೆ ಬರೋದು ನಿಲ್ಲೋದು, ವೈರಲ್ ಎಪಿಸೋಡ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ, ಮತ್ತೆ ಅದರಿಂದನೇ ಸ್ವಲ್ಪ ಕೆಮ್ಮ ಬರಕ್ಕೆ ಶುರುವಾಗೋದು, ಆತರ ಎಲ್ಲ ಸಮಸ್ಯೆ ಇರುತ್ತೆ ಗಂಟ್ಲು.
1: ಈಗ ಕೆಲವು ಬಾರಿ ನಾವು ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋದಾಗ ಅಥವಾ ನೀರು ನಮಗೆ ಚೇಂಜ್ ಆದಾಗ ಈ ಗಂಟ್ಲು ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಏನ್ ಡಾಕ್ಟರ್ ಇದು ಸಮಸ್ಯೆ?
0: ಅದನ್ನೇ ಹೇಳಿದ್ನಲ್ಲ, ಈ ತರ ಕಂಜೆಷನ್ ಆಗೋದು ಮತ್ತೆ ಇನ್ಫೆಕ್ಷನ್ ಆಗೋದು ಆತರ, ಇದರಿಂದ ನಮಗೆ ಈ ತರ ಇನ್ಫೆಕ್ಷನ್ ಆದಾಗ ಗಂಟ್ಲು ನೋವು ಬರಕ್ಕೆ ಶುರುವಾಗುತ್ತೆ. ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಮಗೆ ಹಿಂಗೆ ನೋವು ಬರ್ತಾ ಇದೆ ಅಂತ ಇದಾಗುತ್ತೆ. ಅವಾಗ ನಾವು ಎಕ್ಸಾಮಿನ್ ಮಾಡ್ಬಿಟ್ಟು ಅದು ಏನಾಗಿದೆ ಅಂತ ನೋಡಿ ಅವಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದ್ಸಲ ಮುಂಚೆ ಇಲ್ದಂಗೆ ಅಲರ್ಜಿ ಇದ್ದಾಗ ಮೂಗಿಂದ ಸೋರ್ತಾ ಇರ್ಬೇಕಾದ್ರೂ ಗಂಟ್ಲು ನೋವು ಬರುತ್ತೆ. ಏನಕ್ಕೆ ಅಂದ್ರೆ ನಮ್ದ್ರಲ್ಲಿ ಈಚ್ ಎವ್ರಿ ಆರ್ಗನ್ ಇಸ್ ಕನೆಕ್ಟೆಡ್, ಮೂಗು ಕಿವಿ ಗಂಟ್ಲು, ಯಾವ್ದಾದ್ರು ಒಂದಾದಾಗ ಎಲ್ಲ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ್ಲೂ ಈ ತರ ಬರೋ ಸಾಧ್ಯತೆ ಇರುತ್ತೆ ಅವ್ರಿಗೆ. ಮತ್ತೆ ಕೆಲವರಿಗೆ ಐಸ್ ಕ್ರೀಮ್ ತಿಂದಿದ ತಕ್ಷಣ ಗಂಟ್ಲು ನೋವು ಬರೋದು, ಏನ್ ಕೋಲ್ಡ್ ಇಂದ ಅದು ಇದಾಗತ್ತೆ. ಸೊ ಅದರಿಂದನು ಎಲ್ಲ ಕೂಡ ಗಂಟ್ಲು ನೋವು ಬರೋಕ್ ಶುರುವಾಗತ್ತೆ. ಮತ್ತೆ ಕೆಲವರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರುತ್ತೆ, ಅದು ಈ ಕಾಲ ಆ ಕಾಲ ಅಂತೇನಿಲ್ಲ, ಅದನ್ನ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತೀವಿ. ಅಂದ್ರೆ ಅದು ಸ್ಪಿಂಕ್ಟರ್ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ, ಅವಾಗ ಸ್ಟಮಕ್ ಅಲ್ಲಿ ಇರೋದೆಲ್ಲ ರಿಫ್ಲೆಕ್ಸ್ ಆಗಿ ಗಂಟ್ಲು ನೋವು ಬರಕ್ ಶುರುವಾಗುತ್ತೆ. ಕೆಲವರಿಗೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಆ ತರ ಇದು ಸಮಸ್ಯೆ ಬರಕ್ ಶುರುವಾಗುತ್ತೆ.
1: ಈಗ ಡಾಕ್ಟ್ರೆ, ನಾನು ಸಾಮಾನ್ಯವಾಗಿ ತಮ್ಮನ್ನ ಕೇಳಬೇಕು, ಈಗ ಇಯರ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಥ್ರೋಟ್ ಆಗಿರ್ಬೋದು, ಎಷ್ಟು ದಿನ ಈ ಒಂದು ಸಮಸ್ಯೆ ಹಾಗೆ ಕಂಟಿನ್ಯೂ ಆದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕು ಹಾಗೇನಾದ್ರೂ ಇದೆಯಾ? ಯಾಕಂದ್ರೆ ಕೆಲವು ಬಾರಿ ನೆಗಡಿ ಬರುತ್ತೆ ಹೋಗುತ್ತೆ, ನೆಗಡಿಗೆ ಹಿಂದಿನಿಂದ ಹೇಳ್ತಾನೆ ಬರ್ತಾರೆ ಮೆಡಿಸನ್ ತಗೊಂಡ್ರೆ ಒಂದು ವಾರ, ತಗೊಳ್ದೆ ಇದ್ರು ಒಂದು ವಾರ ಅಂತ. ಹಾಗೆ ಅಂದ್ರೆ ಹೀಗೆ ತುಂಬಾ ಸೀರಿಯಸ್ ಪ್ರಾಬ್ಲಮ್ ಯಾವ ಒಂದು ಇದರಲ್ಲಿ ಆಗುತ್ತೆ?
0: ತುಂಬಾ ತಲೆ ಭಾರ ಆಗೋಕ್ ಶುರುವಾಗೋದು, ಅಥವಾ ಕಣ್ಣಿಂದ ನೋವು ಬರೋಕ್ಕೆ ಶುರುವಾಗೋದು, ಅಥವಾ ತುಂಬಾ ಫೀವರ್ ಬರಕ್ ಶುರುವಾಗೋದು, ಆತರ ಎಲ್ಲ ನಿಮಗೆ ಆಗುತ್ತೆ. ಯೂಶುವಲ್ ಬರೋದಕ್ಕಿಂತ ಯಾವ ತರ ಇದು ಡಿಫ್ರೆಂಟ್ ಆಗಿದೆ ಅಂತ ಆತರ ಯೂಶುವಲಿ ಸೆಲ್ಫ್ ಮೆಡಿಕೇಶನ್ ಆದಷ್ಟು ಅವಾಯ್ಡ್ ಮಾಡಕ್ ಟ್ರೈ ಮಾಡಬೇಕು. ಈ ತರ ಎಲ್ಲ ಬರಕ್ಕಾದಾಗ ಬಂದಾಗ ನೀವು ತೋರ್ಸೋದು ಹೋಗಿ ಆದ ಬೇಗ ತೋರ್ಸೋದು ಬೆಟರ್. ಏನಕ್ಕೆ ಅಂದ್ರೆ ಈಗ ಕೋಲ್ಡ್ ಹೇಳಿದ್ರಲ್ಲ, 7 ದಿನ ಟ್ರೀಟ್ಮೆಂಟ್ ತಗೊಂಡ್ರೆ 7 ದಿನಕ್ಕೆ ಹೋಗುತ್ತೆ, ತಗೊಂಡಿಲ್ಲ ಅಂದ್ರೆ ಹೋಗುತ್ತೆ ವೈರಲ್ ಎಪಿಸೋಡ್ ಇದ್ದಾಗ. ಅದೇನಾದ್ರೂ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದ್ರೆ ಸೈನುಸೈಟಿಸ್ ಹೋಗೋ ಚಾನ್ಸ್ ಇರುತ್ತೆ, ಅವಾಗ ಟ್ರೀಟ್ಮೆಂಟ್ ತಗೊಂಡ್ಲೇಬೇಕಾಗುತ್ತೆ. ಅವಾಗ ಯಾವಾಗ ಅದು ಗೊತ್ತಾಗುತ್ತೆ ಅಂದ್ರೆ ತಲೆಭಾರ ಆಗೋದು, ಕಣ್ಣಿಂದ ನೋವು ಬಂದಂಗಾಗೋದು, ಅಥವಾ ಜಾಸ್ತಿ ಈ ಶಿಮ್ಲಾ ಬರುತ್ತಲ್ಲ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಯೂಶಲಿ ನೆಗಡಿ ಇದ್ದಾಗ ನೀರ ಬರುತ್ತೆ, ಇಲ್ಲಾಂದ್ರೆ ವೈಟಿಶ್ ಇರುತ್ತೆ. ಅದೇನಾದ್ರೂ ಎಲ್ಲೋಯಿಶ್ ಅಥವಾ ಬೇರೆ ಕಲರ್ ಆದಾಗ ಹೋಗಿ ತೋರಿಸೋದು ಬೆಟರ್, ಇಟ್ಸ್ ಆಲ್ವೇಸ್ ಬೆಟರ್.
1: ಡಿಲೇ ಮಾಡೋ ಅವಶ್ಯಕತೆ
0: ಇರೋದಿಲ್ಲ. ಆಮೇಲೆ ಯಾರಿಗಾದ್ರೂ ಆಯ್ತು, ಈ ಬೇರೆ ಕೋಮಾಬಿಡಿ ಇರುತ್ತಲ್ಲ, ಈಗ ಶುಗರ್ ಅಂದ್ರೆ ಡಯಾಬಿಟಿಕ್ಸ್ ಆಗ್ಲಿ ಮತ್ತೆ ಹೈಪರ್ ಟೆನ್ಷನ್ ಆಗ್ಲಿ ಅಥವಾ ಬೇರೆ ಏನಕ್ಕಾದ್ರೂ ತುಂಬಾ ಮೆಡಿಕೇಶನ್ಸ್ ತಗೊಂತಿರ್ತಾರಲ್ಲ, ಆದಷ್ಟು ಏನಾದ್ರು ಆಗಿದ ತಕ್ಷಣ ಅವ್ರು ಹೋಗಿ ತೋರ್ಸೋದು ಬೆಟರ್. ಏನಕ್ಕೆಂದ್ರೆ ಏನಾಗಿರುತ್ತೆ ಅಂತ ಡಯಾಗ್ನೋಸ್ ಮಾಡೋದು ಕಷ್ಟ ಆಗತ್ತೆ, ಹಂಗೆ ಅವ್ರು ಡಾಕ್ಟರ್ ಹತ್ರ ತೋರಿಸ್ತಲೆ. ತುಂಬಾ ಹೆಲ್ತಿ ಆಗಿರೋರು ಓಕೆ, ಒನ್ ಆರ್ 2 ಡೇಸ್ ದೇ ಕೆನ್ ವೈಟ್, ಏನೋ ಅಂದ್ರೆ ಸರಿಯೋಗಿಲ್ಲ ಅಂದ್ರೆ ಹೋಗಿ ತೋರಿಸ್ಬೋದು, ಅಥವಾ ಅವ್ರಿಗೂ ಈ ತರ ಏನಾದ್ರೂ ಸಮಸ್ಯೆ ಏನಾದ್ರು ಬಂದ್ರೆ ಅವರು ಹೋಗಿ ತೋರಿಸೋದು ಬೆಟರ್ ಯಾವಾಗ.
1: ಈಗ ಯೂಶುವಲ್ ಆಗಿ ತಾವು ಹೇಳಿದ್ರಿ ಪ್ರಿವೆನ್ಷನ್ ಇಸ್ ಬೆಟರ್ ಅಂತ, ಈ ಎಲ್ಲ ತೊಂದರೆಗಳು ಬಾರದ ಹಾಗೆ ಜನರಲ್ ಆಗಿ ಯಾವೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ಅನ್ನ ನೋಡಬಹುದು?
0: ಅದೇ ನಾನು ಮುಂಚೆ ಹೇಳ್ದಂಗೆ ಕೆಲವರಿಗೆ ಕೋಲ್ಡಿಗೆ ಅಲರ್ಜಿ ಇರುತ್ತಲ್ಲ, ಆದಷ್ಟು ಅವರು ನಾವು ವಾರ್ಮ್ ಆಗಿ ಇಟ್ಕೊಂಡಿದ್ರೆ ಇದೆಲ್ಲ ಅವಾಯ್ಡ್ ಮಾಡಬಹುದು. ಅಂದ್ರೆ ಇವಾಗ ಮಂಕಿ ಕ್ಯಾಪ್ ಅಥವಾ ಮಫ್ಲರ್ ಕಟ್ಕೊಳೋದು, ಆದಷ್ಟು ಸ್ವೆಟರ್ಸ್ ಅಥವಾ ಜಾಕೆಟ್ಸ್ ಯೂಸ್ ಮಾಡೋದು ಅದರಿಂದ ಎಲ್ಲ. ಮತ್ತೆ ನೀರು ಎಲ್ಲಾ ಕಡೆ ಕುಡಿದಲ್ಲ, ಆದಷ್ಟು ವಾರ್ಮ್ ವಾಟರ್ ಕುಡಿದ್ರೆ ನಮ್ಮ ಥ್ರೋಟ್ನೆಲ್ಲ ಇದಾಗಿ ಇಟ್ಕೋಬಹುದು ಆ ತರ. ಮತ್ತೆ ನಮ್ಗೆ ಯಾವ್ದಕ್ಕೆ ಅಲರ್ಜಿ ಅಂತ ಅನ್ಸುತ್ತೋ, ಈಗ ತುಂಬಾ ಬೆಳಿಗ್ಗೆ ಹೋದ್ರೆ ಇರುತ್ತೆ ಅಂತ ಗೊತ್ತಿರುತ್ತೆ, ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ಬಂದ್ರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು.
1: ಈಗ ಡಾಕ್ಟ್ರೆ, ಒಬ್ರಿಗೆ ಅಲರ್ಜಿ ಇದೆಯೋ ಇಲ್ಲೋ ಅನ್ನೋದನ್ನ ನೀವು ಯಾವ ರೀತಿ ಪತ್ತೆ ಮಾಡ್ತೀರಾ? ಅದಕ್ಕೆ ಏನೋ ಟೆಸ್ಟ್ಗಳಿವೆಯಾ ಡಾಕ್ಟ್ರೆ? ಹೇಗೆ
0: ಟೆಸ್ಟ್ಗಳಿದೆ? ಆಕ್ಚುಲಿ ಯೂಶ್ವಲಿ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಂದಾನೆ ನಾವು ನೋಡ್ಬಿಟ್ಟೇನೆ ಹೇಳ್ತೀವಿ, ಅಥವಾ ನಮ್ಗೇನಾದ್ರು ಬೇಕಂತ ಅಂದ್ರೆ ನಾವು ಟೆಸ್ಟ್ ಮಾಡಿಸ್ತೀವಿ. ಈಗ ಯೋಸ್ನೋಫಿಲ್ ಕೌಂಟ್ ಅಂತ ಬರುತ್ತೆ CBC ನಲ್ಲಿ, ಅದು ಜಾಸ್ತಿ ಇರುತ್ತೆ ಯೂಶ್ವಲಿ ಅಲರ್ಜಿಗೆ, ಅದನ್ನೇ ಅಬ್ಸಲ್ಯೂಟ್ ಯೋಸ್ನೋಫಿಲ್ ಕೌಂಟ್ ಅಂತಾನು ನೋಡ್ತೀವಿ ಅದನ್ನ, ಅದನ್ನ ನೋಡೂ ಹೇಳ್ಬೋದು. ಮತ್ತೆ ಇನ್ನೊಂದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತಾನು ಇದೆ, ಅದನ್ನ ನೋಡು ಕೂಡ ನಾನು ಹೇಳ್ಬೋದು ಅದು ಅಲರ್ಜಿ ಇದೆ ಪೇಷಂಟ್ಗೆ ಅಂತ ಅನ್ಬಿಟ್ಟು. ಮತ್ತೆ ಎಷ್ಟೊಂದ್ಸಲ ಅವ್ರ ಸಿಂಪ್ಟಮ್ಸ್ ನೋಡಿನೇ ಎಕ್ಸಾಮಿನ್ ಮಾಡಿನೇ ಕ್ಲಿನಿಕಲಿನೇ ವಿ ಕ್ಯಾನ್ ಕಮ್ ಟು ಡಯಾಗ್ನೋಸಿಸ್ ದಟ್ ಪೇಷಂಟ್ ಈಸ್ ಹ್ಯಾವಿಂಗ್ ಅಲರ್ಜಿಕ್ ರೈನೈಟಿಸ್ ಅಥವಾ ಅಲರ್ಜಿ ಅಂತ ಹೇಳ್ಬೋದು ಅವಾಗ.
1: ಈಗ ಡಾಕ್ಟ್ರೆ, ಇನ್ನೊಂದು ನಮ್ಮ ಜನರಲ್ಲಿ ಇರುವಂಥ ಒಂದು ನಂಬಿಕೆ ಏನಂತಂದರೆ, ಓವರ್ ದಿ ಕೌಂಟರ್ ಹೋಗಿ ಮೆಡಿಸಿನನ್ನು ಪರ್ಚೇಸ್ ಮಾಡ್ತಾರೆ. ನೆಗಡಿ ಆದ ಕೂಡಲೇ ಹೋಗ್ತಾರೆ, ಒಂದು ತಲೆನೋವು ಇದೆಯಪ್ಪ, ಒಂದು ಸ್ವಲ್ಪ ನೆಗಡಿ ಇದೆ, ಒಂದು 4 ಟ್ಯಾಬ್ಲೆಟ್ ಕೊಡು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಡಾಕ್ಟ್ರೆ?
0: ನಾನು ಅದನ್ನೇ ಹೇಳಿದ್ದು. ಇವಾಗ ಕೆಲವೊಂದು ಟ್ಯಾಬ್ಲೆಟ್ಸ್ ಕೊಡ್ತೀವಿ ನಾವು ನೆಗಡಿ ಅಂತಂದರೆ, ಅಲರ್ಸೆಡ್ ಡಿ ಸಿ ಅಂತ ಹಾಕ್ತೀವಿ. ಇದರಲ್ಲಿ ಟ್ರಿಸಿನ್ ಮತ್ತು ಫಿನೆಲ್ ಎಫ್ರಿನ್ ಇರುತ್ತೆ. ಇವಾಗ ಏನಾದರೂ ಹೈಪರ್ಟೆನ್ಸಿವ್ ಇದ್ದವ್ರು ಇದನ್ನು ತೊಗೊಂಡ್ರೆ ಫಿನೆಲ್ ಎಫ್ರಿನ್ ಅನ್ನೋ ಒಂದು ಕಾಂಪೊನೆಂಟು ಬಿ ಪಿನ ಜಾಸ್ತಿ ಮಾಡುತ್ತೆ. ಅವ್ನು ಮೆಡಿಕಲ್ ಶಾಪ್ ಅವನು ಇದನ್ನೇ ಫುಲ್ ಕೇಳ್ಬಿಟ್ಟೇನು ಕೊಟ್ಟಿರೋದ, ಅಥವಾ ನಿಮ್ಮ ಡಾಕ್ಟರ್ ಏನಾದರೂ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಏನಾದರೂ ಅಡ್ವೈಸ್ ಮಾಡಿದರೆ ನಿಮಗೆ 1 or 2 days ವೆಯ್ಟ್ ಮಾಡಿ ನೋಡ್ಬೋದು. ಬಟ್ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟೆಡ್ ಡಾಕ್ಟರ್. ಒಬ್ಬ ಮನುಷ್ಯ

0: ನಿಂಗೆ ಇನ್ನು ಎಷ್ಟು ಸಲ ಕಾಯಿಲೆ ಬರುತ್ತೆ ವರ್ಷದಲ್ಲಿ. ನಾವು ಅಂದರೆ ದುಡಿಯೋದೆಲ್ಲ ನಮ್ಮ ಹೆಲ್ತ್ಗೆ ಚೆನ್ನಾಗಿರ್ಲೇಬೇಕು ಅಂತ, ಏನಾದರೂ ನೆಗ್ಲೆಕ್ಟ್ ಆಗಿ ಏನಾದರೂ ಆದಾಗ ಅನುಭವಿಸೋದಕ್ಕಿಂತ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಅಂಡ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಆಲ್ವೇಸ್.
1: ಮತ್ತೆ ಕೆಲವರಿಗೆ ಈ ಕಾಫ್ ಸಿರಪ್ ಪದೇ ಪದೇ ತಗೊಳ್ಳುವಂತ ಒಂದು ಅಭ್ಯಾಸ ಇರುತ್ತೆ, ಇದು ಸಹ ತಪ್ಪು ಅಂತ ನನಗೆ ಅನಿಸ್ತಾ ಇದೆ, ಹೌದಲ್ಲ ಡಾಕ್ಟರ್?
0: ಹೌದು, ಅದನ್ನೇ ನಾನು ಹೇಳಿದ್ದೆ. ಇವಾಗ ಯೆಲ್ಲೋಯಿಶ್ ಆಗಿದ್ರೆ ಸ್ಪೂಟಮ್ ಅಂದ್ರೆ ನಾವು ಉಗ್ಗೋದು ಅಲ್ಲ, ಇನ್ಫೆಕ್ಟ್ ಆಗಿದ್ರೆ ಹಂಗಾಗತ್ತೆ, ಅವ್ರಿಗೆ ಬೇರೆ ಆಂಟಿಬಯೋಟಿಕ್ಸ್ ಅದೆಲ್ಲ ಬೇಕಾಗಿರುತ್ತೆ. ನಿಮ್ ಡಾಕ್ಟರ್ಸ್ ಅಡ್ವೈಸ್ ಮಾಡ್ದಂಗೆ ನೀವು ಫಾಲೋ ಮಾಡೋದು ಬೆಟರ್. ಸೆಲ್ಫ್ ಮೆಡಿಕೇಶನ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ಇಟ್ ಅಂತ.
1: ಈಗ ಡಾಕ್ಟ್ರೆ, ENT ಗೆ ಸಂಬಂಧಪಟ್ಟಂತೆ ಈ ಒಂದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬಾ ಕಾಂಪ್ಲಿಕೇಶನ್ ಆಗುವಂತ ಸಮಸ್ಯೆಗಳು ಯಾವೆಲ್ಲ ಬರಬಹುದು?
0: ಅದನ್ನೇ ನಾನು ಹೇಳ್ದಂಗೆ, ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಇನ್ಫೆಕ್ಷನ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇವಾಗ ಟಾನ್ಸಿಲೈಟಿಸ್ ಆಗುತ್ತೆ ಅಂತ ಹೇಳಿದೆ, ಅದು ಟ್ರೀಟ್ಮೆಂಟ್ ಜಾಸ್ತಿ ತಗೊಂಡಿಲ್ಲ ಅಂದ್ರೆ ಒಳಗಡೆ ಪಸ್ ಫಾರ್ಮೇಷನ್ ಆಗುತ್ತೆ, ಅದನ್ನ ಕ್ವಿನ್ಸಿ ಅಂತ ಅಂತೀವಿ. ಅದು ನೆಕ್ಕಗೆಲ್ಲ ಸ್ಪ್ರೆಡ್ ಆಗುತ್ತೆ ಮೇಲ್ಗಡೆ, ಅದನ್ನೆಲ್ಲ ಓ ಮಾಡ್ಬೇಕಾಗುತ್ತೆ. ಅವಾಗ ನಾವು ಪಸ್ನ ಡ್ರೈನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸರಿಯಾಗಿ ತೋರಿಸ್ಬಿಟ್ಟು ತಗೊಂಡಿಲ್ಲ ಅಂದ್ರೆ ಮಾತ್ರ. ಈಗ ನೀವು ಮುಂಚೆ ಇಲ್ದಂಗೆ ಸೆಲ್ಫ್ ಮೆಡಿಕೇಶನ್ ತಗೊಂಡ್ರೆ ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಆ ಥರ ಎಲ್ಲ ಆಗಿ ಅದು ಡೇಂಜರಸ್ ಆಗವಾಗ ನಮಗೂ ಅವಾಗ ಕಾಂಪ್ಲಿಕೇಶನ್ಗೆ ಅವರೆಲ್ಲ ರಿಸ್ಕ್ ತಗೊಳೋದಕ್ಕೆಲ್ಲ ರೆಡಿ ಇರಬೇಕಾಗುತ್ತೆ. ಅದೇ ಫಸ್ಟೇ ತೋರಿಸಲ್ಲ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸರಿ ಹೋಗುತ್ತೆ. ಮತ್ತೆ ಇನ್ ಡಯಾಬಿಟಿಕ್ಸ್ ಇರೋರಿಗೆಲ್ಲ ಈ ಸೈನೋಸೈಟಿಸ್ ಆದರೆ ಅವ್ರ ಹತ್ರ ಇಮ್ಯುನಿಟಿ ಕಮ್ಮಿ ಇದೆ ಎಲ್ಲ, ಅಂದರೆ ಇವಾಗ ಪಕ್ಕನೇ ಕಣ್ಣಿರುತ್ತೆ, ಈ ಕಡೆ ಮೇಲೆ ಹೋದ್ರೆ ಬ್ರೈನ್ ಬರುತ್ತೆ, ಅದಕ್ಕೆ ವೆರಿ ಫ್ಯೂ ಮಿಲಿಮೀಟರ್ಸ್ ಇರುತ್ತೆ ಅದೆಲ್ಲ ಬೋನು, ಅದೆಲ್ಲ ಬ್ರೀಚ್ ಆಗ್ಬಿಟ್ಟು ಅಕ್ಕಪಕ್ಕ ಹೋಗೋ ಸಾಧ್ಯತೆ ಎಲ್ಲ ಇರುತ್ತೆ. ಎಷ್ಟೊಂದ್ಸಲ ಕಣ್ಣು ಮಂಜಾಗೋ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಜನಕ್ಕೆ ಇವಾಗ ಸಿಜರ್ಸ್ ಅಂತೀವಿ ಅಂದರೆ ಫಿಟ್ಸ್ ಅಂತ ಅಂತೀವಿ ಮಾಮೂಲಿ, ಇದರಲ್ಲಿ ಆ ಥರ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಇದೆಲ್ಲ ಅಟ್ಮೋಸ್ಟ್ ಅಂದರೆ ತುಂಬ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ. ಅಂದರೆ ಟ್ರೀಟ್ಮೆಂಟ್ ಕೊಡಿಸ್ತಲ್ಲ ಬಿಟ್ಟರೆ ಎಷ್ಟು ದಿನಕ್ಕೆ ಹಿಂಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದು ಒಬ್ಬೊಬ್ಬರು ಇಂಡಿವಿಜುವಲ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಯೂಶ್ವಲಿ ತುಂಬ ಆಗೋವರೆಗೂ ಬಿಟ್ಕೊಳೋದು ಒಳ್ಳೇದಲ್ಲ ಅದು. ಮತ್ತೆ ಇನ್ನೊಂದು ಹೇಳಿದೆ, ನಾನು ಅಲರ್ಜಿ ಟ್ರೀಟ್ಮೆಂಟ್ ಮಾಡಿಸ್ದಂಗೆ ಬಿಟ್ಟರೆ, ಅಂದರೆ ಇದು ಒಂದು ಎರಡು ದಿನದಲ್ಲಿ ಆಗೋಂಥದ್ದಲ್ಲ, ಓವರ್ ಎ ಟೈಮ್ ತುಂಬ ದಿನ ತಗೊಂಡಲೇ ಬಿಟ್ಟರೆ ಅದು ದುರ್ಮಾಂಸ ಬೆಳೆಯುತ್ತೆ ಅಂತ ಹೇಳಿದೆ ಮೊಗಲಿ, ಅಂದರೆ ನೇಸಲ್ ಪಾಲಿಪೋಸಿಸ್ ಅಂತ ಆಗುತ್ತೆ ಅಂತ. ಮತ್ತೆ ಅದರಿಂದ ಸೈಟಿಸ್ ಆಗುತ್ತೆ ಮತ್ತೆ ಮತ್ತೆ ಹಂಗೇನೆ ಇನ್ನೂ ತುಂಬ ಟ್ರೀಟ್ ಮಾಡಿಸ್ದಲ್ಲೇ ಬಿಟ್ಟರೆ ನಮ್ಗೆ ಅಸ್ಮಾ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ತುಂಬ ದಿನ ಕೆಮ್ಮು ವಾಸಿನೇ ಆಗದೆ ಇರೋಂಥ ಚಾನ್ಸಸ್ ಇರುತ್ತೆ. ಆಗ ಕೆಲವೊಂದ್ಸಲ ಒಂದು ಅಕ್ಯೂಟ್ ಇನ್ಫೆಕ್ಷನ್ ಅಲ್ಲಿ ಒಂದು ಸ್ಟ್ರೀಕ್ ಆಫ್ ಬ್ಲಡ್ ಕೂಡ ನಾವು ಉಗ್ಗೋದ್ರಲ್ಲಿ ಬರೋಕ್ ಶುರುವಾಗುತ್ತೆ. ಅವಾಗ ಅವ್ರು ಎದ್ರಕೊಂತಾರೆ ಏನಕ್ಕೆ ಬರ್ತಾ ಇದೆ ಇದಂತ. ಒಂದೊಂದ್ಸಲ ಸೈನೋಸೈಟಿಸ್ ಇಂದನೂ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಏನಕ್ಕಂತ ನಾವು ಎವ್ಯಾಲ್ಯೇಟ್ ಮಾಡಿ ನೋಡಬೇಕಾಗತ್ತೆ. ಇಲ್ಲಾಂದ್ರೆ ಸುಮ್ಮನೆ ಎದ್ರಕೋಣ ಅಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಇಲ್ಲ ನನಗೇನೋ ಆಯಿತು ಅನ್ನೋ ಟೆನ್ಷನ್ನು ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ ಆದಷ್ಟು.
1: ಡಾಕ್ಟ್ರೆ, ಈ ENTಗೆ ಸಂಬಂಧಪಟ್ಟಂತೆ ನಮ್ಮ ಆಹಾರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತಾ ಪದೇ ಪದೇ ಈ ರೀತಿ ತೊಂದರೆಗಳು ಬರ್ತಾ ಇದ್ರೆ?
0: ಅದನ್ನೇ ನಾನು ಮುಂಚೆ ಹೇಳ್ದಂಗೆ, ಇಂಥವ್ರಿಗೆ ಇಂಥದಕ್ಕೆ ಅಲರ್ಜಿ ಅಂತ ಹೇಳೋಕ್ಕಾಗಲ್ಲ, ಜನರಲೈಸ್ಡ್ ಮಾಡಿ. ಇವಾಗ ನಾವು ಯಾವುದನ್ನ ತಗೋಗ ನಮಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಇವಾಗ ನೀವು ಮುಂಚೆನೇ ಹೇಳ್ದಂಗೆ ನೀರು ನಾವು ಬೇರೆ ಕಡೆ ಕುಡಿದ್ರೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ, ಏನಕ್ಕೆ ಅಂದರೆ ಎಲ್ಲ ಕಡೆನೂ ಫಿಲ್ಟರ್ ವಾಟರ್ ಸಿಗೋದಿಲ್ಲ. ಸೊ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ ಯಾವಾಗಲೂ ನಮಗೆ ಫಿಲ್ಟರ್ ವಾಟರ್ ತಗೊಳೋದು ಅಥವಾ ಮಿನರಲ್ ವಾಟರ್ ಅದು ಯೂಸ್ ಮಾಡೋದು ಬೆಟರು. ಮತ್ತು ನಾನು ಮುಂಚೆ ಹೇಳ್ದಂಗೆ ಯಾವ ಫುಡ್ಡಿಗೆ ಅಲರ್ಜಿ ಇರುತ್ತೋ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಇದು ಬೆಟರ್ ಆಗುತ್ತೆ. ಮತ್ತೆ ಕೆಲವು ಮಕ್ಕಳಿಗೆ ಈ ಟಾನ್ಸಿಲ್ಸ್ ಇರೋರಿಗೆಲ್ಲ ಐಸ್ ಕ್ರೀಮ್ ಕೊಟ್ಟರೆ ಎಲ್ಲ ಜಾಸ್ತಿ ಆಗೋ ಸಾಧ್ಯತೆ ಇದ್ದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಅಷ್ಟೆ. ಆವಾಗ ಆದಷ್ಟು ವಾರ್ಮ್ ಆಗಿರೋದು ಬಿಸಿಯಾಗಿರೋ ಫುಡ್ ತಿಂದಾಗ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡ್ಬೋದು ನಾವು.
1: ಮತ್ತೆ ಕರಿದ ಪದಾರ್ಥಗಳು ಎಷ್ಟರ ಮಟ್ಟಿಗೆ ತಿನ್ಬಹುದು
0: ಅಂದ್ರೆ ತಿನ್ಲೇಬಾರ್ದಂತ ನಾನು ಹೇಳೋದಿಲ್ಲ, ಬಟ್ ತಿಂದಾಗ ಈ ತರ ಗಂಟ್ಲು ನೋವು ಅದೆಲ್ಲ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪದೇ ಪದೇ ಹಿಂಗಾಗೋರು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್.
1: ಸೊ ಪ್ರಿವೆನ್ಷನ್ ಇಸ್ ಬೆಟರ್ ENTಗೆ ಸಂಬಂಧಪಟ್ಟಂತೆ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸ್ಮಿತಾ ಅವರೇ ತಮ್ಮ ಕಿವಿ ಮಾತುಗಳೇನು?
0: ಏನಿಲ್ಲ, ಏನಾದ್ರು ಆದಾಗ ಏನೋ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಂದ್ರೆ ನೆಗ್ಲೆಕ್ಟ್ ಮಾಡ್ದಲೆ, ಸೆಲ್ಫ್ ಮೆಡಿಕೇಶನ್ ತಗೊಂಡಲೆ, ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸೋದು ಬೆಟರ್ ಅಂತ ನಾನು ಹೇಳ್ತೀನಿ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಸ್ಮಿತಾ TM ಅವರೇ. ಇಲ್ಲಿವರೆಗೆ ಅವರು ನಮ್ಮ ಕೇಳುಗರಿಗೆ ಈ ENTಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಿಲಯದ ಪರವಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚಿನಾಳ್ ಅವರು ಇದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಮೇಡಮ್.
2: ನಮಸ್ತೆ ಎಲ್ಲರಿಗೂ.
1: ಇವತ್ತು ನಮ್ಮ ಕೇಳುಗರಿಗೆ ಯಾವ ವಿಷಯದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದೀರಿ?
2: ಈ ನಡುವೆ ಎಲ್ಲ ಕಡೆ ನೀವು ಕೇಳ್ತಾ ಇದ್ದೀರಾ BP ಹೆಚ್ಚಾಗಿದೆ, ಚಿಕ್ಕ ವಯಸ್ಕರಲ್ಲೂ ದೊಡ್ಡವರಲ್ಲೂ ಎಲ್ಲ ರೀತಿಯಲ್ಲಿ BP ಇವಾಗ. ಸೊ ಅದಕ್ಕೆ ನಾವೇನ್ ಮಾತಾಡೋದು ಇವತ್ತು ಅಂದ್ರೆ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡದ ಸಮಸ್ಯೆಗಳು, ಈ ವಿಷಯದಾಗಿ ಇವತ್ತು ಚರ್ಚೆ ಮಾಡೋಣ ನಾವು.
1: ತುಂಬಾ ಒಳ್ಳೆಯ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮೇಡಮ್. ಈಗ ಗರ್ಭಿಣಿಯರಲ್ಲಿ ಅಧಿಕ ರಕ್ತದೊತ್ತಡ ಕಾಣಿಸಿಕೊಳ್ಳೋದಕ್ಕೆ ಮುಖ್ಯವಾದಂತಹ ಕಾರಣಗಳು ಯಾವು?
2: ಕಾರಣಗಳಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು 10 ವರ್ಷಕ್ಕಿಂತ ಮುಂಚೆ ಹೇಗಿತ್ತು ಭಾರತದಲ್ಲಿ ಅಂದ್ರೆ ಪ್ರತಿ 100 ಪ್ರೆಗ್ನೆಂಟ್ಲಿ ಒಂದು 5 ಜನರಿಗೆ ಅಥವಾ 6 ಜನರಿಗೆ ಬರ್ತಿತ್ತು. ಇವಾಗ ಹೇಗೆ ಆಗಿದೆ, 16% 100ರಲ್ಲಿ 16 ಜನರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಕಂಡು ಬರ್ತಾ ಇದೆ.

0: ಮುಖ್ಯ ಕಾರಣಗಳೇನು ಇದರಲ್ಲಿ? ಫಸ್ಟ್ ಅಂದ್ರೆ ಆಧುನಿಕ ಜೀವನ ಶೈಲಿ, ನಮ್ಮಲ್ಲಿ ಬದಲಾಗ್ತಿರುವ ಜೀವನ ಶೈಲಿ. ಅದು ನೋಡ್ತಾ ಇದ್ದೀರಾ, ಅತಿ ವೇಗದ ಜೀವನ ಶೈಲಿ, ಸಾಫ್ಟ್ವೇರ್ ಮತ್ತೆ ತುಂಬಾ ಟೆನ್ಷನ್ ಇರೋದು ಜೀವನ ಶೈಲಿಗಳು. ನೆಕ್ಸ್ಟ್ ಬರೋದು ಏಜ್, ವಯಸ್ಸು. ಅತಿ ಕಡಿಮೆ ಇರೋ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆದ್ರೂ ಕೂಡ ತೊಂದ್ರೆ ತುಂಬಾ ಹೆಚ್ಚಾಗಿ, ಅಂದ್ರೆ 18 ಕಡಿಮೆ ಅಥವಾ 35 ಜಾಸ್ತಿ ವಯಸ್ಕರಲ್ಲೂ ತುಂಬಾ ಕಾಮನ್ ಆಗಿ ಬರ್ತದೆ ಇದು. ಇನ್ನೊಂದು ವಂಶ ಪಾರಂಪರ್ಯವಾಗಿ ಬರೋದು, ಅಂದ್ರೆ ತಾಯಿಯಲ್ಲಿ ಅಥವಾ ತಮ್ಮ ಸಹೋದರಿಗರಲ್ಲಿ ಅಥವಾ ತಂದೆ ಕಡೆ ತಾಯಿ ಕಡೆ ಯಾರಾದ್ರೂ ಬಿಪಿ ಹೊಂದಿದ್ದಲ್ಲಿ ಇವರಿಗೆ ಗರ್ಭಾವಸ್ಥೆಯಲ್ಲಿ ಬಿಪಿ ಬರೋ ರಿಸ್ಕ್ ಜಾಸ್ತಿ ಇರ್ತದೆ. ಮುಂಚೆ ಗರ್ಭಾವಸ್ಥೆಯಲ್ಲಿ ಆಗ ಬಿಪಿ ಬಂದಿದ್ರೆ ಈ ಪ್ರಸ್ತುತ ಗರ್ಭಾವಸ್ಥೆಯಲ್ಲಿ ಬರೋ ಚಾನ್ಸಸ್ 10% ಅಷ್ಟು ಅಧಿಕ ಇರ್ತದೆ. ಮತ್ತೆ ಮಕ್ಕಳ ಮಧ್ಯದಲ್ಲಿ ಅಂತರ, ಈಗ ಬೇಗ ಬೇಗ ಪ್ರೆಗ್ನೆಂಟ್ ಆದಾಗ 2 ನೆಕ್ಸ್ಟ್ ಗರ್ಭಾವಸ್ಥೆ, ಅಥವಾ ತುಂಬಾ ಲೇಟ್ ಆಗಿ ಪ್ರೆಗ್ನೆಂಟ್ ಆದ್ರೂ ಕೂಡ ರಿಸ್ಕ್ ಇರುತ್ತೆ. ನೆಕ್ಸ್ಟ್ ಅದ್ ಬಿಟ್ಟು ಬೇರೆ ವೈದ್ಯಕೀಯ ಕಾರಣಗಳು, ಅಂದ್ರೆ ಮುಂಚಿತವಾಗ್ಲೇ ಇವ್ರಿಗೆ ಅತ್ಯಧಿಕ ಒತ್ತಡ ಇರುವುದು ಅಥವಾ ಮಧುಮೇಹ, ಮೈಗ್ರೇನು, ಬೇರೆ ಯಾವ್ದಾದ್ರು ಮೆಡಿಕಲ್ ಪ್ರಾಬ್ಲಮ್, ಅದಕ್ಕೆ ಇವರು ಟ್ರೀಟ್ಮೆಂಟ್ ತಗೊಳ್ತಾ ಇರೋದು, ಅದರಿಂದ ಕೂಡ ರಕ್ತದೊತ್ತಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಅವಳಿ ಮಕ್ಕಳು ಅಥವಾ ಹೆಚ್ಚಿನ ಮಕ್ಕಳು ಇರುವ ಗರ್ಭಾವಸ್ಥೆ ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಸುಮಾರು ಕಾರಣಗಳಲ್ಲಿ ಇದಿಷ್ಟು ಕಾರಣಗಳು ತುಂಬಾ ಸಾಮಾನ್ಯವಾಗಿ ಕಂಡು ಬರುತ್ತೆ.
1: ಈಗ ಡಾಕ್ಟರ್ ರಶ್ಮಿ ಅವರೇ, ಮತ್ತೊಂದು ಪ್ರಶ್ನೆ ತಮ್ಮನ್ನ ಕೇಳಬೇಕು. ಈಗ ತಾವು ಇಷ್ಟ ಕಾರಣಗಳನ್ನ ಹೇಳಿದ್ರೆ, ಅಂದ್ರೆ ಈಗ ಹೆಚ್ಚಾಗಿ ದುಡಿಯುವಂತ ಮಹಿಳೆಯರು ಈಗ ಹೊಲಗಳಲ್ಲಿ ದುಡಿತಾ ಇರ್ತಾರೆ, ಅವರಿಗೆ ಈ ತರದ ಕಾಂಪ್ಲಿಕೇಶನ್ಸ್ ಬರ್ತಾವ ಅಥವಾ ಸೆಡೆಂಟರಿ ಲೈಫ್ ಅವರಿಗೆ ಹೆಚ್ಚು ಬರ್ತದೆ? ಯಾಕಂತಂದ್ರೆ ಇವತ್ತಿನ ಮಹಿಳೆ ಆಫೀಸ್ ಮನೆ ಎರಡನ್ನ ನೋಡ್ಕೊಂಡು ಹೋಗ್ಬೇಕಾಗಿದೆ. ವೈದ್ಯರಾಗಿ ತಾವು ಏನ್ ಅಭಿಪ್ರಾಯ ಪಡ್ತೀರಿ?
0: ಸಾಮಾನ್ಯ ಕಾರಣಗಳಲ್ಲಿ ಇವೆಲ್ಲಾನು ಇರ್ತದೆ. ಈಗ ಅಧಿಕ ದುಡಿದ್ರೇನು ವಯಸ್ಸು, ತುಂಬಾ ಗರ್ಭಾವಸ್ಥೆ, ತುಂಬಾ ಟೈಮ್ಸ್ ಪ್ರೆಗ್ನೆಂಟ್ ಆಗಿರೋದು, 4th pregnancy 5th pregnancy ಇವೆಲ್ಲ ಇಬ್ಬರಿಗೂ ಕಾಮನ್ ಇರುತ್ತೆ. ಸೆಡೆಂಟ್ರಿ ಇದ್ರು ಕೂಡ ಅಥವಾ ತುಂಬಾ ಆಕ್ಟಿವ್ ಇದ್ರು ಕೂಡ. ನಾವು ಆಕ್ಟಿವ್ ಅಂದ್ರೆ ಸ್ವಲ್ಪ ತುಂಬಾ ಫಿಸಿಕಲ್ ತುಂಬಾ ಆಕ್ಟಿವ್ ಇದ್ರು ಚಾನ್ಸ್ ಇರುತ್ತೆ, ರಿಸ್ಕ್ ಇರುತ್ತೆ. ನಾರ್ಮಲ್ ಆಕ್ಟಿವಿಟಿ, ತಮ್ಮ ಏನ್ ಕೆಲಸಗಳು ನಡ್ಸ್ಕೊಂತ ಹೋದ್ರೆ ಕಡಿಮೆ ಇರುತ್ತೆ ಚಾನ್ಸ್. ತುಂಬಾ ಅತೀವ ವಿಶ್ರಾಂತಿಲೂ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಕಾರಣಗಳು ಇಬ್ರಿಗೂ ಕಾಮನ್ ಇರುತ್ತೆ.
1: ಈಗ ಒಬ್ರಿಗೆ ಅಂದ್ರೆ ಗರ್ಭಿಣಿಗೆ ಅಧಿಕ ರಕ್ತದೊತ್ತಡ ಇದೆ ಅನ್ನೋದನ್ನ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು, ಮತ್ತೆ ಇದಕ್ಕೆ ಏನಾದರೂ ಲಕ್ಷಣಗಳು ಸ್ವತಃ ರೋಗಿಗೂ ಗೊತ್ತಾಗ್ತವೆ ಅಥವಾ ವೈದ್ಯರು ಇದನ್ನ ಯಾವ ರೀತಿ ಅದನ್ನ?
0: ಈಗ ಆಕ್ಚುಲಿ 2 ನಾವು ರಕ್ತದೊತ್ತಡದ ಸಮಸ್ಯೆ ಇರುತ್ತೆ ಪ್ರೆಗ್ನೆನ್ಸಿಲಿ. ಒಂದು, ಮುಂಚಿತವಾಗಿ ಅವ್ರಿಗೆ ಜಾಸ್ತಿ ರಕ್ತದ ಒತ್ತಡ ಇಟ್ಕೊಂಡು ಅವ್ರು ಗರ್ಭಿಣಿ ಆಗುವುದು, ಅಂದ್ರೆ ಮುಂಚೆನೆ ಗೊತ್ತು ಅವ್ರಿಗೆ ಅವ್ರಿಗೆ ಬಿಪಿ ಇದೆ ಅಂತ. ಸೊ ಕ್ರಮೇಣ ನಾವು ನೋಡ್ಕೊಂತ ಹೋಗ್ತೀವಿ. ಇನ್ನೊಂದು, ಹೊಸದಾಗಿ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ಕಂಡು ಬರುವಂತ ರಕ್ತದೊತ್ತಡದ ಸಮಸ್ಯೆ, ಅದು ತುಂಬಾ ಸೀರಿಯಸ್ ಮತ್ತೆ ತುಂಬಾನೇ ನಿಯಂತ್ರಣ ಬರದೇ ಇರುವಂತದ್ದು. ಈಗ ಲಕ್ಷಣಗಳು ಖಂಡಿತ ಪೇಷಂಟ್ಗೆ ಗೊತ್ತಾಗ್ತದೆ. ಯಾವ್ದ್ಯಾವ್ದು ಅಂದ್ರೆ ಫಸ್ಟ್ ಕಾಲುತ್ತ ಬರೋದು. ಈಗ ಕ್ರಮೇಣ ಎಲ್ಲಾ ಪ್ರೆಗ್ನೆನ್ಸಿ ಎಲ್ಲ ಗರ್ಭಾವಸ್ಥೆಯಲ್ಲೂ ಕಾಲುತ್ತ ಬರುತ್ತೆ, ಬಟ್ ಕ್ರಮೇಣ ತುಂಬಾ ಜಾಸ್ತಿ ಆಗ್ತಿರುವ ಕಾಲುತ್ತ, ಮತ್ತೆ ದೇಹದಲ್ಲಿ ಬೇರೆ ಭಾಗದಲ್ಲಿ ಊತ, ಈಗ ಮುಖದಲ್ಲಿ, ಕಲ್ಲಿ, ಬೆರಳು, ಇತರ ಕಾಲು ಊತ ಬರುವುದು. ಮತ್ತೆ ಬೇರೆ ಲಕ್ಷಣಗಳಂದ್ರೆ ತಲೆನೋವು, ಆಗಾಗ ತಲೆನೋವು ಬರುವುದು, ತಲೆನೋವು ಜೊತೆ ತಲೆ ಸುತ್ತು, ವಾಂತಿ, ಮತ್ತೆ ದೃಷ್ಟಿಯಲ್ಲಿ ತೊಂದರೆಗಳಾಗುವುದು, ಎದೆ ಉರಿಯೋದು ಅವಾಗವಾಗ, ಆಮೇಲೆ ಜೀರ್ಣತೆಯ ತೊಂದರೆಗಳು, ಇವೆಲ್ಲ ಪೇಷಂಟ್ ಗೊತ್ತಾಗುತ್ತೆ, ಬಟ್ ಅವ್ರಿಗೆ ಬಿಪಿ ತೊಂದರೆಯಿಂದ ಅಂತ ಗೊತ್ತಾಗೋದಿಲ್ಲ, ಬಟ್ ಈ ಲಕ್ಷಣಗಳು ಕಾಣಿಸ್ಬರುತ್ತದೆ. ಸೊ ಈ ಲಕ್ಷಣಗಳ ಕಂಡಲ್ಲಿ ಅವರು ಜಾಸ್ತಿ ಕೇರ್ಫುಲ್ ಆಗಿರ್ಬೇಕು, ಬರಬಹುದು ಅಥವಾ ಅವ್ರಿಗೆ ರಿಸ್ಕ್ ಇದೆ ಅಂತ. ಈಗ ಈ ತರ ತೊಂದರೆ ಇದ್ದಲ್ಲಿ ಅಥವಾ ನಾರ್ಮಲ್ ಇದ್ರೂ ಕೂಡ ನೀವು ಡಾಕ್ಟರ್ ಹತ್ರ ತಪಾಸಣೆಗೆ ಹೋಗ್ತೀರಾ. ಅವಾಗ ರೆಗ್ಯುಲರ್ ನಿಯಮಿತವಾಗಿ ತಪಾಸಣೆ ಮಾಡಿದಾಗ ಪ್ರತಿ ಬಾರಿ ನೀವು ಹೋದಾಗ ಚೆಕಪ್ ಅಲ್ಲಿ ಬಿಪಿ ನೋಡೇ ನೋಡ್ತಾರೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಒಂಚೂರು ವ್ಯತ್ಯಾಸ ಕಂಡು ಬಂದಲ್ಲಿ ನಮ್ಗೆ ಗೊತ್ತಾಗುತ್ತೆ ನೀವು ರಿಸ್ಕ್ ಅಲ್ಲಿದ್ದೀರಾ ಅಂತ. ಸೊ ನಾವು ಸ್ವಲ್ಪ ಬೇಗ ಬೇಗ ತಪಾಸಣೆ ಕರೆಸ್ತೀವಿ. ನಂತರ ನಮಗೆ 3 ವಾರ ಇರುತ್ತೆ, ನಾವು 10 ದಿನಕ್ಕೆ 20 ದಿನಕ್ಕೆ ಬೇಗ ಕರೆಸ್ತೀವಿ ನಿಮ್ಗೆ ರಿಸ್ಕ್ ಇದೆ ಬಿಪಿದು ಅಂತ. ಸೊ ನಿಯಮಿತ ತಪಾಸಣೆ ಮಾಡಿದಲ್ಲಿ ಅತಿ ಬೇಗ ಗೊತ್ತಾಗುತ್ತೆ ನಮಗೆ.
1: ಈಗ ಡಾಕ್ಟರ್, ನಾನು ಮತ್ತೊಂದು ಕೇಳಿದ್ದೀನಿ, ಕೆಲವು ಬಾರಿ ಈ ಪ್ರೆಗ್ನೆನ್ಸಿಯಲ್ಲಿ ಈ ಡಯಾಬಿಟಿಸ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ, ಅದಕ್ಕೂ ಮತ್ತೆ ಇದಕ್ಕೆ ಏನಾದ್ರು ಲಿಂಕ್ ಇದೆಯಾ, ಹೇಗೆ ಡಾಕ್ಟರ್?
0: ಬಿಪಿ ಅನ್ನೋದು ಸ್ವಲ್ಪ ದೇಹದಲ್ಲಿ ಅಂಕವಾಗ ಆಗುವ ಫಿಸಿಕಲ್ ಆಕ್ಟ್, ಇದರಲ್ಲಿ ಬೇರೆ ಮೆಕ್ಯಾನಿಸಮ್ ಇರ್ತದೆ. ಒಂದೇ ಪೇಷಂಟ್ಗೆ 2 ಬರೋ ಚಾನ್ಸ್ ಇರುತ್ತೆ. ಅದೇ ಪೇಷಂಟ್ಗೆ ಬಿಪಿ ಕೂಡ ಬರ್ಬೋದು, ಅದೇ ಪೇಷಂಟ್ಗೆ ಶುಗರ್ ಕೂಡ ತೊಂದರೆ ಬರ್ಬೋದು. ಸಾಮಾನ್ಯವಾಗಿ 2 ಅನ್ಕೊಳ್ಳೋದು ಸ್ವಲ್ಪ ಕಡಿಮೆ ಜೊತೆ ಕಾಣಿಸ್ಕೊಳ್ಳೋದು, ಬಟ್ ಮುಂಚೆ ಇದು ನಾ ಹೇಳಿದ್ನಲ್ಲ ತೊಂದರೆಗಳೆಲ್ಲ ಇದು ಏನೋ ಕಾರಣಗಳಂತ. ಈಗ ವಯಸ್ಸಲ್ಲಿ ತುಂಬಾ ಹೆಚ್ಚಿನ ವಯಸ್ಸಾದ್ಮೇಲೆ ಪ್ರೆಗ್ನೆನ್ಸಿ ಆದ್ರೆ 2 ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೇನೆ ಈಗ ಪ್ರೆಗ್ನೆನ್ಸಿಯಲ್ಲಿ ಅಥವಾ ತುಂಬಾ ಸಾತಿ ಪ್ರೆಗ್ನೆಂಟ್ ಆಗಿ 4th pregnancy 5th pregnancy ಆದಲ್ಲಿ ಕೂಡ ಇವೆರಡು ಜೊತೆಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದಕ್ಕೊಂದಕ್ಕೆ ಲಿಂಕ್ ಇರುತ್ತೆ, ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಆಗಲಿ ಅಥವಾ ತುಂಬಾ ಕಡಿಮೆ ಏಜ್ ಅಲ್ಲಿ ಪ್ರೆಗ್ನೆನ್ಸಿ ಆದ್ರೆ 2 ಬರೋ ಚಾನ್ಸಸ್ ಇರ್ತದೆ.
1: ಕೇಳಿದರೆ ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರು ಮಾತಾಡ್ತಿದ್ದಾರೆ. ಇವತ್ತಿನ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಲಿಟಿ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವರು ನಮಗೆ ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವಂತಹ ಅಧಿಕ ರಕ್ತದೊತ್ತಡದ ಸಮಸ್ಯೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ಈಗ ಒಬ್ಬ ಗರ್ಭಿಣಿಗೆ ಈ ಒಂದು ಸಮಸ್ಯೆ ಇದೆ, ಅಂದ್ರೆ ಬಿಪಿ ಬಂದಿದೆ ಅಂತಂದಾಗ ಅದಕ್ಕೆ ಯಾವ ರೀತಿಯ ಒಂದು ಚಿಕಿತ್ಸೆಗಳನ್ನ ನೀವು ನೀಡ್ತೀರಿ?
0: ಮೊದಲಿಗೆ ನಾವು

0: ಹಿಡಿದಾಗ ಇವ್ರಿಗೆ ಬಿ ಪಿ ಹೆಚ್ಚಾಗ್ತಿದೆ ಅಂದಾಗ ನಮ್ಗೆ ಕೆಲವು ಪರೀಕ್ಷೆಗಳಿರ್ತದೆ, ಈ ಬಿ ಪಿ ಕಂಟ್ರೋಲ್ ಅಲ್ಲಿ ಇದೆಯೋ ಇಲ್ವೋ ಅಂತ ನೋಡ್ಲಿಕ್ಕೆ ಬಿ ಪಿ ಒಂದು ನೋಡಿ ನೋಡ್ತೀವಿ. ಅದ್ರ ಜೊತೆ ರಕ್ತದಲ್ಲಿ ಕೆಲವು ಪರೀಕ್ಷೆಗಳಿರುತ್ತೆ. ಈ ಬಿ ಪಿ ಅನ್ನೋದು ದೇಹದ ಬೇರೆ ಭಾಗಗಳಿಗೆ ಏನ ತೊಂದರೆ ಕೊಡ್ತಿದ್ಯಾ ಅಂತ ನೋಡಿ, ರಕ್ತ ಪರೀಕ್ಷೆ ಮತ್ತೆ ಮೂತ್ರ ಪರೀಕ್ಷೆ, ಮೂತ್ರ ಪರೀಕ್ಷೆ ಸ್ಕ್ಯಾನಿಂಗ್ಗಳು ಮತ್ತೆ ಇ ಸಿ ಜಿ ಎಕೋ ಇಂತಹ ಹಲವು ಪರೀಕ್ಷೆ ಮಾಡಿದಲ್ಲಿ ಬಿ ಪಿ ಎಷ್ಟು ಮಟ್ಟಿಗೆ ಆ ಪೇಷೆಂಟ್ಗೆ ತೊಂದರೆ ಕೊಡ್ತಿದೆ ಅಥವಾ ಎಷ್ಟು ಮಟ್ಟಿಗೆ ನಮ್ಮ ನಿಯಂತ್ರಣ ಬರುತ್ತೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ನಾವು ಇದು ರೆಗ್ಯುಲರ್ ಆಗಿ ಫ್ರೀಕ್ವೆಂಟ್ ಆಗಿ ಮಾಡ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಗೊತ್ತಾಗುತ್ತೆ ಇವಾಗ ನಮ್ಮ ಬಿ ಪಿ, ನಾವು ಸ್ವಲ್ಪ ಫಸ್ಟ್ ಅವ್ರಿಗೆ ಡಯಟಿಂಗ್ ಅಂದ್ರೆ ಆಹಾರದಲ್ಲಿ ಪಥ್ಯ ಮಾಡುವುದು ಒಂಚೂರು ಇರ್ತೀವಿ, ಅದಕ್ಕೆ ಒಂದ್ ಸ್ವಲ್ಪ ಟೈಮ್ ಲಿಮಿಟ್ ಕೊಡ್ತೀವಿ. ಅಷ್ಟು ಲಿಮಿಟ್ ಅಲ್ಲಿ ಬಿ ಪಿ ಕಂಟ್ರೋಲ್ ಬಂತು ಪರವಾಗಿಲ್ಲ, ಇಲ್ಲ ಸ್ವಲ್ಪ ನಾವು ಏನ್ ಮಾಡಿದ್ರು ಕೂಡ ಒಂಚೂರು ಹೆಚ್ಚಾ ಇದೆ ಅಂದಲ್ಲಿ ಖಂಡಿತವಾಗ್ಲೂ ಒಂದ್ ಮೂರ್ನಾಲ್ಕ ತರ ಔಷಧಿಗಳಿದೆ, ಅದನ್ನ ಶುರು ಮಾಡ್ತೀವಿ. ಸೊ ಅದು ಬಿ ಪಿ ನೋಡ್ಕೊಂತ ಅದ್ರ ಡೋಸ್ಗಳಲ್ಲಿ ಬದಲಾವಣೆ ಮಾಡ್ತಾ ಇರ್ತೀವಿ. ಸೊ ಒಂದ್ ಕಡೆಗೆ ಎಲ್ಲೋ ಒಂದ್ ಕಡೆ ಒಂದ್ಸತಿ ನಮ್ಗೆ ನಿಯಂತ್ರಣ ತಪ್ಪು ಹೋಗುತ್ತೆ, ಎಷ್ಟೇ ಔಷಧಿ ಹಾಕಿದ್ರು ಕೂಡ ನಮ್ಗೆ ಕಂಟ್ರೋಲ್ ಬರೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗತ್ತೆ, ನಾವು ಆಸ್ಪತ್ರೆಗೆ ದಾಖಲಾತಿ ಮಾಡಿ ಹೆಚ್ಚಿನ ಡೋಸಿನ ಮೆಡಿಸಿನ್ಸ್ ಮತ್ತೆ ಇಂಜೆಕ್ಷನ್ಸ್ ಇರುತ್ತದೆ. ಸೊ ದಾಖಲಾತಿ ಮಾಡಿದಾಗ ಇಂಜೆಕ್ಷನ್ ಕೊಡುವ ಮುಖಾಂತರ ಕೂಡ ನಾವು ಕಂಟ್ರೋಲ್ ಮಾಡುವ ಬಿ ಪಿ ಅನ್ನೋಂಥದ್ದು. ಬಟ್ ಇನ್ನೊಂದ್ ಕಡೆ ಏನಾಗ್ತದೆ, ಇದು ಅದಕ್ಕೂ ಮೀರಿ ಬಿ ಪಿ ಹೆಚ್ಚಾಗ್ತದೆ, ಹೆಚ್ಚಾಗಿ ತಾಯಿಗೆ ತೊಂದರೆ ಆಗೋ ಚಾನ್ಸಸ್ ಇರ್ತದೆ. ಈಗ ತಾಯಿಗೆ ಮೂರ್ಛೆ ಆಗೋದು, ಫಿಟ್ಸ್ ಹೋಗೋದು, ಈ ತರ ಎಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಸೇಮ್ ಹಾಗೇನೆ ನಾವು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಆ ಮೂರ್ಛೆ ಕೂಡ ಕಡಿಮೆ ಮಾಡುವಂತ ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಸೊ ಯಾವಾಗ ನಮ್ಗೆ ರಕ್ತದ ಪರೀಕ್ಷೆಗಳಲ್ಲಿ, ಮೂತ್ರ ಪರೀಕ್ಷೆಗಳಲ್ಲಿ ಅಥವಾ ಬಿ ಪಿ ಬೇರೆ ಟೆಸ್ಟ್ಗಳಲ್ಲಿ ನಿಯಂತ್ರಣ ತಪ್ತಾ ಇದೆ, ಸಿಗ್ತಾನೆ ಇಲ್ಲ, ನಾವು ಎಷ್ಟು ಮೆಡಿಸಿನ್ಸ್ ಕೂಡ ಕೊಟ್ಟರೂ ಬಿ ಪಿ ಕಂಟ್ರೋಲ್ ಅಲ್ಲಿ ಬರ್ತಿಲ್ಲ ಅಂದಾಗ ತಾಯಿ ಜೀವನ ಉಳಿಸ್ಲಿಕ್ಕೆ ನಾವು ಹಂತದಲ್ಲಿ ನಾವು ಹೆರಿಗೆ ಅನ್ನೋದನ್ನ ಡಿಸೈಡ್ ಮಾಡಲೇಬೇಕಾಗುತ್ತೆ. ಅದು ಫೈನಲ್ ಟ್ರೀಟ್ಮೆಂಟ್, ಅದಕ್ಕೆ ಹೆರಿಗೆನೆ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್. ಒಂದ್ಸತಿ ಹೆರಿಗೆ ಆಯ್ತು ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ಅವ್ರ ಬಿ ಪಿ ತನ್ನ ತಾನೇ ಕಡಿಮೆ ಆಗ್ತದೆ. ಸೊ ಪ್ರೆಗ್ನೆನ್ಸಿಲಿ ಬರುವಂತ ಈ ರಕ್ತದೊತ್ತಡದ ಮೇನ್ ಕಾರಣನೆ ಪ್ರೆಗ್ನೆನ್ಸಿ. ಸೊ ಅದಕ್ಕೆ ಫೈನಲ್ ಟ್ರೀಟ್ಮೆಂಟ್ ಅಂದ್ರೆ ಹೆರಿಗೆ.
1: ಡಾಕ್ಟರ್ ರಶ್ಮಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಗರ್ಭಿಣಿಯರಲ್ಲಿ ಕಂಡು ಬರುತ್ತಿರುವಂತಹ ಈ ಬಿ ಪಿ ಸಮಸ್ಯೆ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ರಿ. ಈ ತಾಯಿಯಲ್ಲಿ ಒಂದು ಬಿ ಪಿ ಕಂಟ್ರೋಲಿಗೆ ಬರಲಿಲ್ಲ ಅಂದ್ರೆ ಮಗುವಿಗೂ ಒಂದು ತೊಂದರೆ ಆಗುವಂತಹ ಚಾನ್ಸಸ್ ತುಂಬಾ ಹೈ ಅಂತ ಅಂದ್ರೆ ಇದೇನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆ ಲೆಕ್ಕದಲ್ಲಿ ಬರುತ್ತಾ ಡಾಕ್ಟರ್? ಹೇಗೆ?
0: ಖಂಡಿತ, ನೀವು ಹೇಳ್ದಂಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ. ಇದು ಬೇಕಂದ್ರೆ ಬಿ ಪಿ ಕಂಟ್ರೋಲ್ ಈಗ ಸಾಮಾನ್ಯರಲ್ಲಿ ನಾವು ಸುಮಾರು ವರ್ಷದ ಮೇಲೆ ನಿಯಂತ್ರಣ ತಪ್ಪುತ್ತೆ. ಈಗ ನೀವು 30 ವಯಸ್ಸಿನಲ್ಲಿ ಬಿ ಪಿ ಬಂತು ಅಂದ್ರೆ 35-40 ವಯಸ್ಸಿಗೆ ಬಿ ಪಿ ನಿಯಂತ್ರಣ ತಪ್ಪುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಹಾಗಲ್ಲ, ದಿನ ದಿನಕ್ಕೂ ಬಿ ಪಿ ನಿಯಂತ್ರಣ ತುಂಬಾ ಕಷ್ಟ. ಎಷ್ಟೇ ಸೆನ್ಸ್ ಹಾಕಿದ್ರು ಕೂಡ ಅವ್ರ ಜೀವನ ಶೈಲಿ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಎಷ್ಟು ಸ್ಟ್ರೆಸ್ ತಗೊಂತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿನ ದಿನ ಚೆನ್ನಾಗಿದೆ ಅಂದ್ರೆ ನಾಳೆ ದಿನ ಚೆನ್ನಾಗಿರುತ್ತೆ ಅಂತ ನಾವು ಹೇಳಿಕ್ಕೂ ಆಗಲ್ಲ. ಸೊ ಅದು ತುಂಬಾನೇ ಅತೀವ ಸೂಕ್ಷ್ಮವಾದ ಒಂದು ಅಂಶ, ತುಂಬಾ ಕೇರ್ಫುಲ್ ಆಗಿ ನಾವು ಫಾಲೋ ಮಾಡ್ಬೇಕಾಗತ್ತೆ. ಯಾವುದೇ ಟೈಮಲ್ಲಿ ನಮಗೂ ಕೂಡ ಹೇಳಿಕ್ಕಾಗಲ್ಲ ಯಾವ ಟೈಮಲ್ಲಿ ಅದು ನಮ್ಮ ನಿಯಂತ್ರಣ ತಪ್ಪಿ ಮೂರ್ಛೆ ಆಗುತ್ತೆ ತಾಯಿಗೆ, ಯಾವ ಟೈಮಲ್ಲಿ ಫಿಟ್ಸ್ ಆಗುತ್ತೆ ತಾಯಿಗೆ, ನಮಗೂ ಕೂಡ ಅದು ಒಂದು ನಮ್ಗೆ ತಿಳಿಲಿಕ್ಕಾಗಲ್ಲ. ಬಟ್ ಪೇಷೆಂಟ್ಗೆ ಯಾವ್ಯಾವ ಲಕ್ಷಣಗಳು ಬಂದ್ರೆ ಬೇಗ ಬರಬೇಕು, ಈ ತರ ಲಕ್ಷಣಗಳು ಬಂದ್ರೆ ನಿಮ್ಗೆ ಮೂರ್ಛೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಾವು ಹೇಳಿರ್ತೀವಿ. ಸೊ ಆ ಕರೆಕ್ಟ್ ಅವ್ರು ಬಂದು ತೋರಿಸಿದಾಗ ನಾವು ಸ್ವಲ್ಪ ಮಟ್ಟಿಗೆ ಆಗೋ ಕಾಂಪ್ಲಿಕೇಶನ್ಸ್ ನ ತಡಿಬಹುದು.
1: ಈಗ ಡಾಕ್ಟ್ರೆ, ಸ್ಥೂಲಕಾಯಿ ಇದ್ದವರಲ್ಲಿ ಅಂದ್ರೆ ತುಂಬಾ ಫ್ಯಾಟ್ ಇರ್ತಾರೆ ವಿಮೆನ್, ಅವರಲ್ಲಿ ಈ ಒಂದು ಸಮಸ್ಯೆ ಕಂಡಾಗ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ? ಯಾಕಂತಂದ್ರೆ ಅವರಿಗೆ ಒಂದೆರಡು ಕಾಂಪ್ಲಿಕೇಶನ್ಸ್ ಬಂದೇ ಬರ್ತವೆ.
0: ನೀವು ಹೇಳಿದ ಕರೆಕ್ಟ್, ಸ್ಥೂಲಕಾಯಿ ಅನ್ನೋದು ಒಂದು ಮುಖ್ಯ ಕಾರಣ ಇದು ರಕ್ತದೊತ್ತಡ ಜಾಸ್ತಿ ಇರಕ್ಕೆ. ಈ ಸ್ಥೂಲಕಾಯಿದ್ದು ಬಿ ಪಿ ಇದ್ದವರಿಗೆ ಸ್ವಲ್ಪ ನಾವು ಹೇಳಿದಂಗೆ ನಿಯಂತ್ರಣ ತಪ್ಪುವುದು ಜಾಸ್ತಿ, ನಾವು ಎಷ್ಟೇ ಮೆಡಿಸಿನ್ಸ್ ಹಾಕಿದ್ರು ಕೂಡ ಟೈಮ್ಗೆ ಸಿಗೋದಿಲ್ಲ ನಿಯಂತ್ರಣ. ಸೊ ಹೀಗಾಗಿ ನಾವು ದಾಖಲಾತಿ ಮಾಡಿ ಇಂಜೆಕ್ಷನ್ಸ್ ಟ್ರೈ ಮಾಡ್ತೀವಿ, ಅವಾಗ ಅವಾಗ ಟೆಸ್ಟ್ಗಳು ಮಾಡ್ಕೊಂತ ಅದು ಕ್ರಮೇಣ ಅನುಸರಿಸ್ಕೊಂಡು ಮೆಡಿಸಿನ್ಸ್ ಇದು ಮಾಡ್ತೀವಿ. ಬಟ್ ನಾನು ಹೇಳ್ದಂಗೆ ನಿಯಂತ್ರಣ ಕಂಟ್ರೋಲ್ ತಪ್ಪಿತು, ಬಿ ಪಿ ಕೈಯಲ್ಲೇ ಸಿಗ್ತಿಲ್ಲ ನಮಗೆ ಅಂದಾಗ ಮತ್ತೆ ನಾವು ಹೆರಿಗೆ ಮಾಡಿಸ್ಲೇಬೇಕಾಗ್ತದೆ. ಬಟ್ ಸ್ಥೂಲಕಾಯಿದ್ದು 20% ಜಾಸ್ತಿ ರಿಸ್ಕ್ ಇರುತ್ತೆ ರಕ್ತದೊತ್ತಡ ಬರಲಿಕ್ಕೆ ಪ್ರೆಗ್ನೆನ್ಸಿಲಿ ಸಾಮಾನ್ಯರಿಗೆ ಕಂಪೇರ್ ಮಾಡಿದ್ರೆ. ಸೊ ಅವ್ರು ಆದಷ್ಟು ಮುಂಚಿತವಾಗ್ಲೇ ಬಂದು ತಪಾಸಣೆ ಮಾಡಿಸ್ಕೊಂಡು, ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಪ್ಲಾನ್ ಮಾಡ್ತಾ ಇದ್ದೀವಿ ಅಂದಾಗ ಮುಂಚೆನೆ ಬಂದು ತಪಾಸಣೆ ಮಾಡಿಸ್ಕೊಂಡಲ್ಲಿ ಎಷ್ಟು ರಿಸ್ಕ್ ಇದೆ ಅವ್ರಿಗೆ ಅಂತ ನಾವು ಹೇಳ್ಬೋದು. ಆದಷ್ಟು ಫಸ್ಟ್ 2-3 ತಿಂಗಳಲ್ಲೇ ನಾವು ಅವ್ರಿಗೆಲ್ಲ ಮಾಹಿತಿ ಕೊಡ್ತೀವಿ ನೀವು ಮುಂದೆ ಆಗೋ ತೊಂದರೆಗಳನ್ನು ಹೇಗೆ ತಡಿಬೋದು ಅಂತ. ಸೊ ಹಾಗೆ ಸ್ವಲ್ಪ ಸ್ಥೂಲಕಾಯಿದ್ದವರು ಬೇರೆ ಎಲ್ಲದಕ್ಕೂ, ರಕ್ತದೊತ್ತಡ ಮಾತ್ರ ಅಲ್ಲ, ಮಧುಮೇಹ ಬರ್ಲಿಕ್ಕೂ ತೊಂದರೆ, ಅವಧಿ ಪೂರ್ವ ಪ್ರಸವ ಆಗ್ಲಿಕ್ಕೂ ತೊಂದರೆ, ಹೈ ರಿಸ್ಕ್ ಸ್ಥೂಲಕಾಯ ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಾನೆ ಹೇಳ್ತೀವಿ. ಸೊ ಎಲ್ಲದಕ್ಕೂ ಅವರು ಮುಂಚಿತವಾಗಿ ಬಂದು ಕೇಳ್ಕೊಂಡಲ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದ್ರಲ್ಲಿ ತುಂಬಾ ಅವರಿಗೆ ಯೂಸ್ ಆಗುತ್ತೆ.
1: ಡಾಕ್ಟ್ರೆ, ಒಂದು ಜನಸಾಮಾನ್ಯರ ಒಂದು ವರ್ಡ್ ಅನ್ನ ತಮ್ಗೆ ಹೇಳ್ತೀನಿ, ಈ ಹೈ ಬಿ ಇದ್ದಾಗೆ ಲೋ ಬಿ ಪಿ ಅನ್ನೋಂತ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ತುಂಬಾ ಲೋ ಬಿ ಪಿ ಇದೆ ಅಂತೆ, ತುಂಬಾ ಹೈ ಬಿ ಪಿ ಇದೆ ಅಂತೆ, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಇವೆರಡು ಏನ್ ಟರ್ಮ್ಸ್, ಇದನ್ನ ಸ್ವಲ್ಪ ವಿಸಿ ಹೇಳಿದ್ರೆ ತುಂಬಾ ಅನುಕೂಲ.
0: ಈಗ ಹೈ ಬಿ ಪಿ ಲೋ ಬಿ ಪಿ ಅಂದ್ರೆ ಒಂದ್ ಸಾಮಾನ್ಯ ಒಂದು ಮನುಷ್ಯನಿಗೆ ಒಂದು ಬಿ ಪಿ ಅನ್ನೋದು ಇಷ್ಟು ರೇಂಜ್ ಅಲ್ಲಿ ಇರಬೇಕು ಅಂತ ಇರ್ತದೆ. ಪ್ರೆಗ್ನೆನ್ಸಿ ಅನ್ಕೊಳ್ಳಿ, ಪ್ರೆಗ್ನೆನ್ಸಿಲಿ ಸಾಮಾನ್ಯವಾಗಿ ನಮ್ಗೆ 160/120 ವರೆಗೂ ನಾರ್ಮಲ್, ಇಷ್ಟರ ಮಧ್ಯದಲ್ಲಿ ಬಿ ಪಿ ಬಂದಲ್ಲಿ ಸಾಮಾನ್ಯ ಬಿ ಪಿ ಅದು.

0: ಇವಾಗ ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಲೋ ಬಿ ಪಿ. ಈ ಲೋ ಬಿ ಪಿ ಅನ್ನೋದು ತುಂಬಾ ತೊಂದರೆ ಕೊಡುವಂತದ್ದಲ್ಲ. ಅವಾಗವಾಗ ತಲೆ ಚಕ್ಕರ್ ಬರ್ತದೆ ಅಥವಾ ವೀಕ್ನೆಸ್ ಅದೆಲ್ಲ ಬರೋ ಚಾನ್ಸ್ ಇರುತ್ತೆ, ಬಟ್ ಅದು ಜಾಸ್ತಿ ತೊಂದರೆ ಕೊಡೋದಿಲ್ಲ. ಲೋ ಬಿ ಪಿ ಅನ್ನೋಂಥದ್ದು ನಿಮ್ ನೀರಿನ ಅಂಶ ಹೆಚ್ಚು ಮಾಡ್ಕೊಂಡಲ್ಲಿ, ಸ್ವಲ್ಪ ನಿಮ್ದು ಆಕ್ಟಿವಿಟಿ ಹೆಚ್ಚು ಮಾಡ್ಕೊಂಡು, ಖಂಡಿತ ನಿಮ್ಗೆ ಅದು ಪ್ರೆಗ್ನೆನ್ಸಿ ಹೋಗ್ತಾ ಹೋಗ್ತಾ ತಿಂಗಳ ತಿಂಗಳ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಹೈ ಬಿ ಪಿ ಅನ್ನೋದು ಆಗಲ್ಲ. ಹೈ ಬಿ ಪಿ 128 ದಾಟಿದ್ಮೇಲೆ ಯಾವಾಗ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಅದು ಜಾಸ್ತಿ ಹೋಗ್ತಾನೆ ಇರುತ್ತೆ, ನಾವು ಸಮನಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹೋಗ್ತಾ ಇದ್ದಾಗ ಒಬ್ಬೊಬ್ಬರಿಗೆ 200 ಎಲ್ಲ ಬರುತ್ತೆ, 200/100 ಎಲ್ಲ ಬರುತ್ತೆ. ಸೊ ಅದು ಅತೀವವಾದ ರಕ್ತ ಒತ್ತಡ. ಸೊ ಹೈ ಬಿ ಪಿ ಅನ್ನೋದು ಜೀವಕ್ಕೆ ಅಪಾಯ ಹೊರತು ಲೋ ಬಿ ಪಿ ಅನ್ನೋದು ಸಾಮಾನ್ಯವಾಗಿ ಒಂದು ಪ್ರೆಗ್ನೆನ್ಸಿನೂ ಇಲ್ಲ ಅನ್ಕೊಳ್ಳಿ, ಲೋ ಬಿ ಪಿ ಅನ್ನೋದು ಅಷ್ಟು ಜೀವಕ್ಕೆ ಏನು ತೊಂದರೆ ಇಲ್ಲ. ಅದು 160 100/60 ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ಲೋ ಬಿ ಪಿ. ಬಟ್ ಅದಕ್ಕೆ ಅವ್ರಿಗೆ ಬೇರೆ ಏನಾದ್ರು ಬ್ಲೀಡಿಂಗ್ ಆಗ್ತಿದೆ ಅಥವಾ ತುಂಬಾ ತಲೆ ಸುದ್ದು ಬರ್ತಿದೆ, ಅವಾಗ ಅವಾಗ ಏನೋ ತೊಂದರೆ ಆಗ್ತಿದೆ ಅಂದಲ್ಲಿ ಒಂದ್ಸತ್ ತಪಾಸಣೆ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಏನ್ ಕಾರಣ ಲೋ ಬಿ ಪಿಗೆ ಅಂತ. ಎಲ್ಲ ಟೆಸ್ಟ್ಗಳು ಮಾಡಿಸಿದಾಗ ಏನು ತೊಂದರೆ ಕಂಡಿಲ್ಲ ಅನ್ನೋದು, ಲೋ ಬಿ ಪಿ ಇದ್ರೂ ಕೂಡ ಸಾಮಾನ್ಯ ಜಾಸ್ತಿ ತೊಂದರೆ ಬರೋದಿಲ್ಲ.
1: ಕೇಳುಗರೆ, ಸಹ್ಯಾದ್ರಿ ನಾಡಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅವರ ವಿಶೇಷ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಮ್ಮ ಜೊತೆ ಡಾಕ್ಟರ್ ರಶ್ಮಿ ಸಿ ಹಂಚಿನಾಳ್ ಅವರು ಮಾತಾಡ್ತಿದ್ದಾರೆ. ಇವರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಗರ್ಭಿಣಿಯರಲ್ಲಿ ಹೆಚ್ಚುತ್ತಿರುವ ಅಧಿಕ ರಕ್ತದೊತ್ತಡ ಈ ಕುರಿತು ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗ ಡಾಕ್ಟರ್ ಮತ್ತೊಂದು ಪ್ರಶ್ನೆ ತಮಗೆ ಕೇಳಬೇಕು. ಈಗ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಒಂದು ಇರುತ್ತೆ, ಟಿವಿಯಿಂದ ಪ್ರಭಾವಿತ ಆಗಿರ್ಬೋದು, ಮತ್ತೆ ಅಕ್ಕಪಕ್ಕ ಸ್ನೇಹಿತರಿಂದ ಪ್ರಭಾವಿತ ಆಗ್ಬೋದು. ಬಿ ಪಿ ಒಂದ್ ಬಾರಿ ಕಂಟ್ರೋಲ್ ಬಂದ್ಮೇಲೆ ಮಾತ್ರೆಯನ್ನು ಬಿಟ್ಬಿಟ್ರೆ ನಡೆಯುತ್ತೆ, ಯೋಗ ಮಾಡಿ ಧ್ಯಾನ ಮಾಡಿ ಎಕ್ಸಸೈಸ್ ಮಾಡೋದ್ರಿಂದ ಮೇಂಟೈನ್ ಮಾಡ, ಇದು ಬರೀ ಮಹಿಳೆಯರಲ್ಲ ಪುರುಷರಲ್ಲೂ ಈ ಒಂದು ಟೆಂಡೆನ್ಸಿ ಇರುತ್ತೆ. ಮೆಡಿಸಿನ್ಸ್ ಬೇಕೇ ಬೇಕಾ, ಏನು ಇದರ ಒಂದು ಒಳಗುಟ್ಟು?
0: ಈಗ ಕರೆಕ್ಟ್ ಬೇರೆ ತರ ಹೇಳಿದಂಗೆ ಸಾಮಾನ್ಯ ಮನುಷ್ಯರಲ್ಲಿ ಅಂದ್ರೆ ಗರ್ಭಿಣಿಯರಲ್ಲದೆ ಬೇರೆ ಮನುಷ್ಯರಲ್ಲಿ ಈ ತರ ಬಿ ಪಿ ಕಂಡು ಬಂದಲ್ಲಿ ಖಂಡಿತ ನೀವು ವಿಶ್ರಾಂತಿಯ ವಿಧಾನಗಳು ಅಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಫಾಲೋ ಮಾಡಿದಾಗ, ಈ ಯೋಗ ಧ್ಯಾನ ನಿಯಮಿತ ವ್ಯಾಯಾಮಗಳಲ್ಲಿ ಬಿ ಪಿ ಕಂಟ್ರೋಲ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಪಥ್ಯೆ, ಇವಾಗ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ ಈಗ ಮೆಂತೆ ಕಾಳು ಚಕ್ಕೆ ಇವೆಲ್ಲ ತಗೊಂಡಾಗ ಖಂಡಿತವಾಗಿ ಅದರಲ್ಲಿ ಬಂದಿದೆ ಸ್ಟಡೀಸ್ ಅಲ್ಲಿ ಬಿ ಪಿ ಕಂಟ್ರೋಲ್ ಬರುತ್ತೆ ಅಂತ ಇದೆ. ಸೊ ಮಾಡಿ ನೋಡಿದಾಗ ಬಿ ಪಿ ಕಡಿಮೆನೇ ಆಗ್ತಿದೆ ಅಂದಲ್ಲಿ ನಾವು ಒಂದಂತಕ್ಕೆ ಬಿ ಪಿ ಮಾತ್ರೆಗಳು ಕಡಿಮೆ ಮಾಡ್ತೀವಿ. ಬಿ ಪಿ ಮಾತ್ರೆ ಒಂದ್ಸತಿ ಶುರು ಮಾಡಿದ್ರೆ ಜೀವನ ಪರ್ಯಂತ ತಗೋಬೇಕಂತಿಲ್ಲ. ನೀವು ರಿಲ್ಯಾಕ್ಸೇಷನ್ ಮಾಡಿಕೊಂಡ್ರೆ ಬಿ ಪಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಬಿ ಪಿ ಮಾತ್ರೆ ಕೂಡ ಕಡಿಮೆ ಮಾಡೋ ನಮಗೆ ಚಾನ್ಸ್ ಸಿಗುತ್ತೆ. ಬಟ್ ಪ್ರೆಗ್ನೆನ್ಸಿಲಿ ಅದು ಸ್ವಲ್ಪ ನಮಗೆ ಕಷ್ಟ. ಈ ಪ್ರೆಗ್ನೆನ್ಸಿಲಿ ಒಂದ್ಸತಿ ಬಿ ಪಿ ಬಂತು ಅಂದರೆ ಅದನ್ನು ಒಂದು ಹಂತಕ್ಕೆ ಕಂಟ್ರೋಲ್ ಮಾಡಬಹುದು. ಈ ಬಿ ಪಿ ಮಾತ್ರೆಯೇ ನಿಲ್ಲಿಸುವಂಥ ಹಂತ ಬರೋದೇ ಚಾನ್ಸೇ ಇಲ್ಲ. ಅದಕ್ಕೆ ಯಾವಾಗಲೂ ಹೆರಿಗೆನೇ ಲಾಸ್ಟ್ ಟ್ರೀಟ್ಮೆಂಟು, ಹೆರಿಗೆ ಆಗುವವರೆಗೂ ಅವ್ರು ತಗೊಳ್ಳೇಬೇಕಾಗುತ್ತೆ. ಬಟ್ ಸಾಮಾನ್ಯ ಮನುಷ್ಯರಲ್ಲಿ ಕಡಿಮೆ ಅಥವಾ ಪೂರ್ತಿ ನಿಲ್ಲಿಸಲು ಮೆಡಿಸಿನ್.
1: ಬಟ್ ಯಾವುದನ್ನು ಡಾಕ್ಟರ್ ಒಂದು ಸಜೆಷನ್ ಮೇಲೆ ಮಾಡಬೇಕು,
0: ಸಲಹೆ ಪಡೆದು ಮುಂದುವರೆದ್ರೆ ಬೆಟರ್.
1: ಈಗ ಡಾಕ್ಟರ್, ತಾವು ಇಷ್ಟೆಲ್ಲ ಹೇಳಿದ್ರಿ, ಈ ಒಂದು ಬಿ ಪಿ ಬರದ ಹಾಗೆ ಅಂದ್ರೆ ಗರ್ಭಿಣಿಯಲ್ಲಿ ಬಾರದ ಹಾಗೆ ಏನಾದ್ರೂ ತಡೆಗಟ್ಟೋದಕ್ಕೆ ಕ್ರಮ ಏನಾದ್ರೂ ಇದೆಯಾ? ಹೇಗೆ
0: ಮುನ್ನೆಚ್ಚರಿಕೆಗಳಿದೆ? ಇವಾಗ ಯಾಕೆ ನಾವು ಇಷ್ಟು ರಕ್ತದೊತ್ತಡದ ಮೇಲೆ ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದೀವಿ ಅಂದ್ರೆ ಅದ್ರಲ್ಲಿ ಆಗುವ ಪರಿಣಾಮಗಳು. ಈಗ ಅದನ್ನಲ್ಲ, ತಾಯಿಗೆ ಆಗುವ ಪರಿಣಾಮಗಳು ಅಂದ್ರೆ ಮೂರ್ಛೆ, ಫಿಟ್ಸ್, ಮೆದುಳಲ್ಲಿ ರಕ್ತಸ್ರಾವ, ಮತ್ತೆ ಮೂತ್ರಪಿಂಡದ ವೈಫಲ್ಯತೆ, ಹಾರ್ಟು, ಲಂಗು ಎಲ್ಲದರ ವೈಫಲ್ಯತೆ ಕಾರಣ ಆಗ್ತದೆ. ಯಾವ ರಕ್ತದೊತ್ತಡ ಆಗೋದ, ಮತ್ತೆ ಅತೀವ ರಕ್ತಸ್ರಾವ, ಜೀವಕ್ಕೆ ಅಪಾಯ ಆಗುವಷ್ಟು ರಕ್ತಸ್ರಾವ ಆಗುತ್ತೆ ತುಂಬಾ ಜಾಸ್ತಿ ಬಿ ಪಿ ಬಂತು ಅಂದ್ರೆ. ಅದೇ ರೀತಿಯಲ್ಲಿ ಮಗುಗೂ ಕೂಡ ತೊಂದರೆ ಆಗುತ್ತೆ. ಹೇಗೆ? ಅದಕ್ಕೆ ಬೆಳವಣಿಗೆಯಲ್ಲಿ ನೂನ್ಯತೆ ಕಂಡುಬಿಡೋದು, ನೀರಿನ ಅಂಶ ಕಡಿಮೆ ಆಗೋದು, ಮತ್ತೆ ಬುದ್ಧಿಮಾಂದ್ಯತೆ ಬರುವ ಚಾನ್ಸಸ್, ಅವಧಿ ಪೂರ್ವ ಪ್ರಸವ ಆಗೋ ಚಾನ್ಸಸ್, ಮತ್ತೆ ತುಂಬಾ ಜಾಸ್ತಿ ಈ ಫಿಟ್ಸ್ ಎಲ್ಲ ಬಂದಿರುವಂತ ಬಿ ಪಿ ಪ್ರೆಗ್ನೆನ್ಸಿ ಇವರಿಗೆ ಗರ್ಭದೊಳಗೇನೆ ಮಗುವಿನ ಮರಣ ಹೊಂದುವ ರಿಸ್ಕ್ ಕೂಡ ಇರುತ್ತೆ. ಸೊ ಅದಕ್ಕೆ ನಾವು ಇಷ್ಟು ರಕ್ತದೊತ್ತಡದ ಬಗ್ಗೆ ನಾವು ನಿಮ್ಗೆ ತಿಳಿಸ್ತೀವಿ. ಜಾಸ್ತಿ ಬಿ ಪಿ ಇರಬಾರ್ದು, ನೀವು ಕಂಟ್ರೋಲ್ ಇಟ್ಕೋಬೇಕು ಅಂತ. ಏನೇನು ಮಾಡ್ಬೋದು ಅದಕ್ಕೆ ಅಂದ್ರೆ, ಫಸ್ಟ್ ಸ್ವಲ್ಪ ಲೈಫ್ ಸ್ಟೈಲ್, ನಿಮ್ದು ಜೀವನ ಶೈಲಿಲಿ ನಿಮ್ಗೇನೋ ಸ್ಟ್ರೆಸ್ಫುಲ್ ಜಾಬ್ ಅಥವಾ ಸ್ಟ್ರೆಸ್ಫುಲ್ ಕೆಲಸ ಆಗ್ತಿದೆ ಅಂತ ಇದ್ದಾಗ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಲಿಕ್ಕಾದ್ರೆ, ಅಂತ ಜಾಬ್ ಆಗಲಿ ಅಂತ ಆಕ್ಟಿವಿಟಿ ಆಗಲಿ, ನಂತರ ಪ್ರೆಗ್ನೆನ್ಸಿ ಮಾಡ್ಕೊಂಡ್ರೆ ಒಳ್ಳೇದು. ಇವಾಗ ಪ್ರೆಗ್ನೆಂಟೇ ಆಗಿಬಿಟ್ಟಲ್ಲಿ ಅಂತ ಜಾಬ್ಗಳಲ್ಲಿ ಸ್ವಲ್ಪ ನೀವು ವಿಶ್ರಾಂತಿ ಪಡೆಯೋದು, ಅವಾಗ ಅವಾಗ ಸ್ವಲ್ಪ ನೀವು ಬಿಟ್ವೀನ್ ವರ್ಕ್ 3 hours ಸ್ವಲ್ಪ ವಿಶ್ರಾಂತಿ ಪಡೆಯೋದು, ಮತ್ತೆ ಬೇರೆ ವಿಶ್ರಾಂತಿಯ ವಿಧಾನಗಳು ಹೇಗೆ ನಾ ಆಗ್ಲೇ ಹೇಳ್ದಂಗೆ ಯೋಗ, ಧ್ಯಾನ, ಹಾಡುಗಳು ಕೇಳೋದು, ನಿಯಮಿತ ವಾಕಿಂಗ್, ಎಕ್ಸಸೈಸ್ ಮಾಡಿದಲ್ಲಿ ಕೂಡ ಮುನ್ನೆಚ್ಚರಿಕೆ ಮಾಡ್ಕೋಬಹುದು. ಆಮೇಲೆ ಮತ್ತೆ ಇನ್ನೊಂದು ನಿಯಮಿತ ತಪಾಸಣೆ ವೈದ್ಯರಲ್ಲಿ ಅವಾಗವಾಗ ಕರೆಕ್ಟ್ ಆಗಿ. ಈಗ ನೀವು 3 ತಿಂಗಳು ಹೋದ್ರಪ್ಪ ಬಿಡಿ ಎಲ್ಲ ಚೆನ್ನಾಗಿದೆ, 8 ತಿಂಗಳಿಗೆ ಹೋದ್ರೆ ಸಾಕು ಅಂತ ಅಲ್ಲ. ಯಾವುದೇ ತಿಂಗಳಲ್ಲಿ ಕೂಡ ಬಿ ಪಿ ತಕ್ಷಣವಾಗಿ ಕಾಣ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟ್ ವೈದ್ಯರು ಹೇಳ್ದಂಗೆ ಆ ದಿನಕ್ಕೆ ಆ ತಾರೀಕಿಗೆ ತಪಾಸಣೆ ಮಾಡಿಸೋದು, ಅವ್ರು ಹೇಳ್ದಂಗೆ ರಕ್ತ ಪರೀಕ್ಷೆ ಮಾಡಿಸೋದು, ಹೇಳ್ದಂಗೆ ಔಷಧಿಗಳು ತಗೊಳ್ಳೋದು, ಬಿ ಮಾತ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಅವ್ರು ಹೇಳ್ದಂಗೆ ಮಾತ್ರೆ ತಗೊಂಡಲ್ಲಿ ಈ ಅಪಾಯಗಳನ್ನ ತಡಿಬಹುದು. ಸೊ ಇವೆಲ್ಲ ನೀವು ಸ್ವಲ್ಪ ಅನುಸರಿಸಿದ್ರೆ ಖಂಡಿತವಾಗ್ಲಿ ನಮ್ ಕೈಲಿರುತ್ತೆ ರಕ್ತದೊತ್ತಡಕ್ಕೆ ತಡೆಗಟ್ಟಲಿಕ್ಕೆ ಚಾನ್ಸಸ್ ಇದೆ.
1: ಈಗ ಡಾಕ್ಟರ್, ಒಂದು ಬಾರಿ ಈ ಇಂಥ ಪೇಷಂಟ್ಗೆ ಮಗು ಹುಟ್ಟಿದಾಗ ಆ ಮಗು

0: ಆರೋಗ್ಯವಾಗಿ ಇರುತ್ತಾ ಅಥವಾ ಅದಕ್ಕೂ ಮುಂದೆ ಬಿ ಪಿ ಬರುವಂಥ ಚಾನ್ಸಸ್ ಅನುವಂಶವಾಗಿ ಇರುತ್ತಾ ಡಾಕ್ಟರ್ ಹೇಗೆ?
1: ಇವಾಗ ಅದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಯಾವಾಗ ಅವಧಿ ಪೂರ್ವ ಪ್ರಸವ ಆದಲ್ಲಿ, ಮತ್ತೆ ಮಗುವಿಗೆ ಗರ್ಭಾವಸ್ಥೆಯಲ್ಲಿ ತೊಂದರೆ ಆದಾಗ, ಈಗ ನೀರಿನಂಶ ಹತ್ರ ಆಯಿತು ಅಥವಾ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಅಂದರೆ ಮಗುಗೆ ನಂತರ ಜೀವನದಲ್ಲಿ ಅವಾಗವಾಗ ಕಾಯಿಲೆ ಬೀಳೋದು ಅಥವಾ ಸರಿಗೆ ಬೆಳವಣಿಗೆ ಆಗದೇ ಇರೋದು ಇವೆಲ್ಲ ಖಂಡಿತ ಇದೆ. ನಂತರದ ಜೀವನದಲ್ಲಿ ಅಂದರೆ ಅದು ದೊಡ್ಡಾದ್ಮೇಲೆ 10 ವರ್ಷ 12 ವರ್ಷ ಆದಮೇಲೆ ಬೇರೆ ಮೆಡಿಕಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬಿ ಪಿನೇ ಬರೋದು. ಈಗ ಅದು ಹೆಣ್ಮಗುನೇ ಆಗಿದ್ರೆ ಈಗ ತಾಯಿಗೆ ಬಿ ಪಿ ಬಂದಿದೆ ಅಂದರೆ ಇಲ್ಲಿ ಅವರಿಗೆ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಖಂಡಿತ ಇದೆ, ಬಟ್ ತುಂಬ 100% ಅಂತ ಹೇಳಿಕ್ಕಲ್ಲ, ಪರ್ಸೆಂಟ್ ತುಂಬ ಕಡಿಮೆ, 1% ಚಾನ್ಸ್ ಇರುತ್ತೆ. ಬಟ್ ಈ ಬೇರೆ ತೊಂದರೆಗಳು ಅಂದರೆ ಹೇಳ್ದಂಗೆ ಬೇಗ ಬೇಗ ಕಾಯಿಲೆ ಬೀಳೋದು, ಕರೆಕ್ಟಾಗಿ ಅವ್ರ ಗ್ರೋತ್ ಆಗದೆ ಇರೋದು, ಇದು ತುಂಬ ಚಾನ್ಸ್ ಇರುತ್ತೆ ಅವ್ರಿಗೆ.
0: ಕೇಳುಗರೆ, ನಮ್ಮ ಜೊತೆಗೆ ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರು ಮಾತಾಡ್ತಿದ್ದಾರೆ. ಡಾಕ್ಟ್ರೆ, ಮತ್ತೊಂದು ಪ್ರಶ್ನೆ, ಈಗ ಗರ್ಭಿಣಿ ಕೊಡುವಂಥ ಆಹಾರದ ಬಗ್ಗೆ ಮತ್ತು ಬಾಣಂತಿಯರಿಗೆ ಕೊಡುವ ಆಹಾರದ ಬಗ್ಗೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಒಂದು ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳಿವೆ. ತಾವು ತಜ್ಞ ವೈದ್ಯಾಗಿ ಈ ಬಿ ಪಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಾಯಕವಾಗುವಂಥ ಆಹಾರ ಯಾವ್ದು ಕೊಡಬೇಕು, ಮತ್ತು ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗೋರು ಯಾವ ರೀತಿ ಒಂದು ಫುಡ್ಡನ್ನು ತೊಗೊಳ್ಬೇಕು, ಮನೆಯವರು ಯಾವ ರೀತಿ ಒಂದು ಗಮನ ಹರಿಸ್ಬೇಕು, ಈ ಬಗ್ಗೆ ಒಂದು ಚೂರ ಮಾಹಿತಿ ಅಂತ ಇಟ್ಕೊಡಿ.
1: ಅದು ಗರ್ಭಿಣಿಯರಿಗೆ ಆಹಾರ ಅಂದರೆ ತುಂಬ ಇಂಪಾರ್ಟೆಂಟ್, ಅದು ಆಹಾರದ ಮೇಲೇ ಒಂದೊಂದ್ಸತಿ ಇವೆಲ್ಲ ಡಿಪೆಂಡ್ ಆಗ್ತದೆ, ಇವೆಲ್ಲ ತಡೆಗಟ್ಟುವ ಲಕ್ಷ್ಯ ಇದನ್ನ ನಮ್ಮ ಕೈಲಿರ್ತದೆ. ಈಗ ಆಹಾರದಲ್ಲಿ ನಾವು ಸಾಮಾನ್ಯವಾಗಿ 4 ಟೈಮ್ ಊಟ ಮಾಡಿದ್ರೆ ಒಳ್ಳೆಯದು ಅಂತೀವಿ, ಸಾಧಾರಣವಾಗಿ ಸುಮಾರು ಜನರಿಗೆ ಅನುಸರಿಸೋಕ್ಕಾಗಲ್ಲ, ಬಟ್ ಆದರೂ ಕೂಡ 3 ಟೈಮ್ ಊಟ ಮಾಡೋದ್ರಲ್ಲಿ ಹೆಚ್ಚಿನವಾದ ಪೌಷ್ಟಿಕಾಂಶ ಹೇಗೆ ತಗೋಬಹುದು, ಈ ಪ್ರೋಟೀನ್ ಅಂಶ ಅನ್ನೋದು ಸ್ವಲ್ಪ ಜಾಸ್ತಿ ತಗೋಬೇಕು. ಸಾಮಾನ್ಯರಿಗೆ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಸಮಾನವಾಗಿದ್ರೆ ಸಾಕು, ಅದರ ಜೊತೆ ತರಕಾರಿ ಹಣ್ಣುಗಳು ಇವೆಲ್ಲ ತಗೋಬೇಕಾಗ್ತದೆ, ಹಾಲು ಮತ್ತೆ ನೀರಿನಂಶ, ಇವೆಲ್ಲ ನೀರಿನಂಶ 2-2.5 ಲೀಟರ್ ಬೇಕಾಗುತ್ತೆ. ಈಗ ಒತ್ತಡ ಇರುವ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ನೀರಿನಂಶ ನಾವು ಕಡಿಮೆ ಮಾಡ್ತೀವಿ, 1-2 ಲೀಟರ್ ಮಾತ್ರ ಕೊಡ್ತೀವಿ. ಪ್ರೋಟೀನ್ ಅಂಶ ತುಂಬಾ ಅಧಿಕವಾಗಿ ತಗೋಬೇಕಾಗತ್ತೆ. ಸಾಮಾನ್ಯ ಗರ್ಭಿಣಿಯರಿಗಿಂತ ಇವ್ರಿಗೆ ತುಂಬಾ ಪ್ರೋಟೀನ್ ಮೂತ್ರದಲ್ಲಿ ಹೋಗ್ತಿರುತ್ತೆ ಬಿ ಪಿ ಇದ್ದವ್ರಿಗೆ. ಸೊ ಹೀಗಾಗಿ ತುಂಬಾ ಹೈ ಪ್ರೋಟೀನ್ ಡಯಟ್ ಅಂತಾನೆ ಹೇಳ್ತೀವಿ. ಈಗ ಅದರಲ್ಲಿ ಮೊಳಕೆ ಕಾಳುಗಳು ಮತ್ತೆ ಇದು ಮೊಟ್ಟೆದು ಬಿಳಿ ಭಾಗ, ಪನ್ನೀರು, ಸೋಯಾ ಕಾಳುಗಳು ಇವೆಲ್ಲ ನಾವು ಹೇಳ್ತೀವಿ, ಅದ್ರಲ್ಲಿ ತುಂಬಾ ಪ್ರೋಟೀನ್ ಇರುತ್ತೆ ಅಂತದ್ದು. ಮತ್ತೆ ಡ್ರೈ ಫ್ರೂಟ್ಸ್, ಬಾದಾಮು, ಗೋಡಂಬಿ ಇಂಥವೆಲ್ಲ ತುಂಬಾ ಅಧಿಕವಾಗಿ ಅವ್ರು ಸೇವಿಸಬೇಕಾಗತ್ತೆ. ಅವ್ರಿಗೆ ಸಿಗ್ತಾ ಇಲ್ಲ, ಅವ್ರಿಗೆ ಅದು ಸಿಗ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ, ಪೌಡರ್ಗಳಿರುತ್ತೆ ಪ್ರೋಟೀನ್ ಇರೋವಂಥ ಪ್ರೌ ಪೌಡರ್ಗಳು, ಅದು ಕೂಡ ನಾವು ದಿನದಲ್ಲಿ 2-3 ಟೈಮ್ ತೊಗೊಳಕ್ಕೆ ಹೇಳ್ತೀವಿ. ಸೊ ಈ ಬಿ ಪಿ ಇದ್ದವ್ರಿಗೆ ಪ್ರೋಟೀನ್ ಅಂಶ ತುಂಬಾ ಇಂಪಾರ್ಟೆಂಟ್, ನಾರ್ಮಲ್ಕಿಂತ 1-2 ಪಟ್ಟಷ್ಟು ಜಾಸ್ತಿ ತಗೋಬೇಕಾಗತ್ತೆ ಪ್ರೋಟೀನ್ಸ್ ಊಟದಲ್ಲಿ.
0: ಸೊ ಅದ್ರ ಬಗ್ಗೆ ಅವ್ರ ಗಮನ ಹರಿಸಬೇಕು. ಮತ್ತೆ ಸಾಧಾರಣವಾಗಿ ಹಳ್ಳಿಗಳಲ್ಲಿ ಕೆಲವು ಹಣ್ಣನ್ನ ತಗೊಳ್ಬಾರ್ದು ಹಾಗೆಲ್ಲ ಇರುತ್ತೆ, ಪಪ್ಪಾಯಿ ತಗೊಳ್ಬಾರ್ದು, ಕೆಲವು ಹಣ್ಣು ತಗೊಂಡ್ರೆ ತುಂಬಾ ಶೀತ ಆಗುತ್ತೆ ಆಗುತ್ತೆ ಹೀಗೆಲ್ಲ ಹೇಳ್ತಾರೆ. ಸೊ ಯಾವ್ಯಾವ ರೀತಿ ಫ್ರೂಟ್ಸ್ ಅನ್ನ ಅವರು ತಗೊಳ್ಬಹುದು?
1: ಈಗ ಬೇರೆ ಇವಾಗ ನೀವು ಪಪ್ಪಾಯ ಹೇಳಿದಂಗೆ ಅದರಲ್ಲಿ ಒಂಚೂರು ಹಾರ್ಮೋನ್ ಅಂಶ ಇರುತ್ತೆ. ಸೊ ಈ ಹಾರ್ಮೋನ್ಸ್ ಎಲ್ಲರಲ್ಲೂ ತೊಂದರೆ ಮಾಡಲ್ಲ, ಯಾರಿಗೆ ದೇಹದಲ್ಲಿ ಅತ್ಯಧಿಕ ಹಾರ್ಮೋನ್ ಇರುತ್ತೆ ಆ ತರದವರು ಈ ತರ ಹಣ್ಣುಗಳು ತಿಂದ್ರೆ ಅದರಿಂದ ಆಗೋ ತೊಂದರೆಗಳು ಇರುತ್ತೆ. ಈಗ ಬೈ ಚಾನ್ಸ್ ನೀವು ತಗೊಂಡ್ಬಿಟ್ರಿ, ಪ್ರೆಗ್ನೆಂಟ್ ಆದ್ರಿ, ಬಟ್ ಏನೋ ಯಾವಾಗಲೂ ಪಪ್ಪಾಯಿ ಸೇವಿಸ್ಬಿಟ್ರಿ ಅಂದ್ರೆ ಹೆದರ್ಬೇಕಾಗಿಲ್ಲ. ಈಗ ಅದು ಒಬ್ಬೊಬ್ರು ದೇಹದ್ರ ಮೇಲೆ ಡಿಫ್ರೆನ್ಸ್, ಅದು ಎಲ್ಲರಿಗೂ ಆಗುತ್ತೆ ತೊಂದರೆ ಅಂತಲ್ಲ. ಈಗ ತುಂಬಾ ಸೇಫ್ ಆಗಿರೋ ಹಣ್ಣುಗಳಂದ್ರೆ ಆಪಲ್ಲು, ಬಾಳೆಹಣ್ಣು, ದಾಳಿಂಬ್ರೆ, ಮೂಸಂಬಿ, ಚಿಕ್ಕು ಇವೆಲ್ಲ ತಗೋಬಹುದು. ಇದರಲ್ಲಿ ಜಾಸ್ತಿ ನಾರಿನಂಶ ಇರ್ತದೆ, ನಾರಿನಂಶ ಮತ್ತೆ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಇರುವ ಅಂಶಗಳು ಇಂಥ ಹಣ್ಣುಗಳಲ್ಲಿ ಸೇರಿಸಿದಾಗ ಚೆನ್ನಾಗಿರ್ತದೆ. ಈಗ ಬೇರೆ ಇವಾಗ ಪಪ್ಪಾಯ, ಕಿವಿ ಫ್ರೂಟು, ಈ ಸ್ವಲ್ಪ ಬೇರೆ ಫ್ರೂಟ್ಸ್ ಎಲ್ಲ ಏನಾಗ್ತದೆ ಅದರಲ್ಲಿ ಬೇರೆ ಅಂಶ, ಹಾರ್ಮೋನ್ ಅಂಶ ಚೂರು ಇದ್ದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಸೊ ಈಗ ಏನು ಶೀತ ಬರೋದು ಅದು ಅದಕ್ಕೂ ಉಷ್ಣ ಇದರಿಗೂ ಕೂಡ ಆಗಲ್ಲ, ಮತ್ತೆ ಅದಕ್ಕೆ ಅವರವ್ರ ದೇಹದ ಪ್ರಕಾರವಾಗಿ ಡಿಫ್ರೆನ್ಸ್ ಇರುತ್ತೆ. ಈಗ ಎಳ್ನೀರು ಕುಡಿಯೋದು ಬೇಡ ಅಂತಾರೆ, ಎಳ್ನೀರು ಒಳ್ಳೇದು, ಬಟ್ ಒಬ್ಬೊಬ್ರಿಗೆ ಶೀತ ಆಗ್ತದೆ, ಅಂಥವ್ರು ಸ್ವಲ್ಪ ತಪ್ಪಿಸಿದ್ರೆ ಏನು ತೊಂದರೆ ಇಲ್ಲ. ಅವರಿಗೆ ಯಾವ್ದಾವ್ದು ಹಣ್ಣಿಂದ ಶೀತ ಆಗ್ತದೆ, ಇವ್ರು ಬಾಳೆಹಣ್ಣು ತಿಂದಕ್ಕೆ ಒಬ್ಬೊಬ್ರು ಶೀತ ಆಗ್ಬಿಡ್ತದೆ, ಅದನ್ನು ಅವ್ರು ತಡಿಬಹುದು. ಬಟ್ ಬೇರೆ ಹಣ್ಣು ಸೇವನೆ ಮಾಡ್ಬೋದು, ಆಪಲ್ ಆಗಲಿ, ಮೂಸಂಬಿ ಆಗಲಿ, ದಾಳಿಂಬೆ ಆಗಲಿ ತಗೋಬಹುದು ಅವರು.
0: ಈಗ ಡಾಕ್ಟರ್, ಕೊನೆಯದಾಗಿ ಬಿ ಪಿ ಇರುವಂತಹ ಮತ್ತು ಗರ್ಭಿಣಿಯಾಗಿರುವಂತಹ ಸ್ತ್ರೀಯರಿಗೆ ತಮ್ಮ ಸಂದೇಶ ಏನು?
1: ಈಗ ಸರ್ ಹೇಳ್ದಂಗೆ ಇದು ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ತುಂಬಾ ಅಪಾಯಕರವಾದ ಗರ್ಭಾವಸ್ಥೆ, ರಕ್ತದೊತ್ತಡ ಇರುವಂತದ್ದು. ಈಗ ನೀವು ರಕ್ತದೊತ್ತಡ ಒಂದ್ಸತಿ ಬಂದಿದೆ ಅಂದಲ್ಲಿ ಹೆದರ್ಬೇಕಾಗಿಲ್ಲ, ಅದೇ ಹೆದರಿಕೆನೆ ನಿಮ್ಗೆ ರಕ್ತದೊತ್ತಡ ಜಾಸ್ತಿ ಮಾಡ್ತದೆ. ಏನ್ ಮಾಡ್ಬೇಕು? ಈಗ ನಮ್ಗೆ ಅಲ್ಲಿ ಟೆಸ್ಟ್ಗಳಿದೆ, ರಕ್ತ ಪರೀಕ್ಷೆಗಳ ಮಾತ್ರೆಗಳಿದೆ, ಔಷಧಿಗಳಿದೆ, ನಾವು ಹೇಗೆ ಅನುಸರಿಸಬೇಕು ಅಂತ ಹೇಳ್ತೀವಿ, ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು. ಒಂದು ಮಟ್ಟಿಗೆ ನಾವು ಕರ್ಕೊಂಡು ಹೋಗ್ತೀವಿ ನಿಮ್ಗೆ 8ನೇ ತಿಂಗಳು 9ನೇ ತಿಂಗಳವರೆಗೂ ಈ ಕರೆಕ್ಟಾಗಿ ಅನುಕ್ರಮ ಮಾಡಿದಾಗ. ಸೊ ಅಲ್ಲಿ 9ನೇ ತಿಂಗಳು ಕೂಡ ಮುಟ್ಟಿದಾಗ ಮಕ್ಕಳು ಕೂಡ ನೀವು ಸೇಫ್. ಈಗ ಮಗು 2.5 kg ಅಥವಾ 2 kg ದಾಟಿದೆ ಅಂದ್ರೆ ಕೂಡ ಯಾವುದೇ ಟೈಮಲ್ಲಿ ನಿಯಂತ್ರಣ ತಪ್ತಾ ಇದೆ ಅಂದಾಗ ನಾವು ಹೆರಿಗೆ ಮಾಡಿಸಲಿ, ಐಗುರು ಆರೋಗ್ಯವಾಗಿರುತ್ತೆ, ಮಗುನು ಆರೋಗ್ಯವಾಗಿರುತ್ತೆ. ಈಗ ಬಿ ಪಿ ಬಂದ್ಬಿಟ್ಟಿದೆ ಅಂತ ಗೊತ್ತಾದಲ್ಲಿ ಸುಮ್ಮನೆ ಟೆನ್ಷನ್ ತಗೊಳ್ಳೋದು, ಮನೆಯವರೆಲ್ಲ ಟೆನ್ಷನ್ ಮಾಡೋದು, ಅಯ್ಯೋ ಬಿ ಪಿ ಬಂದಿದೆ, ಇವ್ರಿಗೆ ಬಿ ಪಿ ಬಂದಿದೆ ಅಂದಲ್ಲಿ ಬಿ ಪಿ ಹೆಚ್ಚು ಮಾಡಿದ್ರೆ, ಈಗ ಮಗು ತೂಕ 1 kg ಅಥವಾ 1.2 kg ಇದ್ದಲ್ಲಿ

0: ಆಗ ಹೆರಿಗೆ ಮಾಡಿದ್ರೆ ಖಂಡಿತ ಇಬ್ರಿಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ಆದಷ್ಟು ಟೆನ್ಷನ್ ಕಡಿಮೆ ಮಾಡಿಕೊಂಡು ಔಷಧಿಗಳಾಗಲಿ ಪರಿಗಳಾಗಲಿ ವ್ಯಾಯಾಮಗಳಾಗಲಿ ನಾ ಹೇಳ್ದಂಗೆ ಸ್ವಲ್ಪ ಅನುಸರಿಸಿದ್ರೆ ಖಂಡಿತವಾಗ್ಲೂ 9ನೇ ತಿಂಗಳವರೆಗೂ ಎಲ್ಲರೂ ಕೂಡ ಮುಟ್ಬೋದು. ತೂಕ ಕೂಡ ಮಗುದು 2 ಕೆಜಿಗಿಂತ ಜಾಸ್ತಿ ನಾವು ಮುಟ್ಟಿಸ್ಬೋದು. ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದಾಗ ಒಂದು ವೇಳೆ 2 ಕೆಜಿ ದಾಟ್ತು ಅಂದರೆ ತಾಯಿ ಮಗು ಇಬ್ಬರು ಕೂಡ ಚೆನ್ನಾಗಿರ್ತಾರೆ.
1: ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ರಶ್ಮಿ ಸಿ ಹಂಚೆನಾಳ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಮತ್ತು ಗರ್ಭಿಣಿ ಸ್ತ್ರೀಯರು ಈ ಕುರಿತಂತೆ ಅನೇಕ ಉಪಯುಕ್ತ ಮಾಹಿತಿಗಳನ್ನ ಬಹಳ ಸರಳವಾದ ಭಾಷೆಯಲ್ಲಿ ನಿರೂಪಿಸಿಕೊಟ್ಟಿದ್ದೀರಿ. ನಮ್ಮ ನಿಲಯದ ಪರವಾಗಿ, ನಮ್ಮ ಎಲ್ಲಾ ಕೇಳುಗರ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಮೇಡಮ್.
2: ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಎಸ್ ಹೇರಂಬ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ ಪ್ರಾರಂಭಕ್ಕೆ ಕೇಳಿ. ಎಂದುಕೋ ಪೆದ್ದಂ ರಾಗ ಕಮಾಚ್ ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ಇದುವರೆಗೆ ಕೆಎಸ್ ಹೇರಂಬ ಮತ್ತು ಕೆಎಸ್ ಹೇಮಂತ್ ಅವರ ಯುಗಳ ವೇಣುವಾದನ ಕೇಳಿದಿರಿ. ಇದು ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಈಗ ನಮ್ಮ ಆರೋಗ್ಯ, ಮೂತ್ರಕೋಶದ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ಎಚ್ ಎಸ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವ್ರೆ, ಬಹಳಷ್ಟು ಜನಕ್ಕೆ ಮೂತ್ರರೋಗ, ಮೂತ್ರಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಮೂತ್ರದಲ್ಲಿನ ಉರಿಯೂತ ಅಥವಾ ಮೂತ್ರಪಿಂಡದಲ್ಲಿ ಕಲ್ಲು, ಈ ತರದ ಹಲವಾರು ಸಮಸ್ಯೆಗಳು ಅಂತ ಹೇಳಿ ಡಾಕ್ಟರ್ ಹತ್ರ ಹೋದಾಗ ಮೊದಲು ಏನೋ ನೋವು ಇದೆ ಅಂತ ಬಂದಿರ್ತಾರೆ, ಆನಂತ ತೊಂದರೆ ಇದೆ ಡಾಕ್ಟ್ರೇ ನೋಡಿ ಅಂತ ಬಂದಾಗ ಅವರಿಗೆ ತಜ್ಞ ವೈದ್ಯರ ಹತ್ರ ಕಳಿಸಿರ್ತಾರೆ. ಆ ತಜ್ಞ ವೈದ್ಯರು ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಬಹಳಷ್ಟು ಸಾರಿ ಟ್ರೀಟ್ಮೆಂಟ್ ಅರೆ ಬರೆ ತಗೊಂಡು ಅಥವಾ ಮತ್ತೊಮ್ಮೆ ಅದು ಕಾಣಿಸಿಕೊಂಡಾಗ ಬಹಳ ಗಾಬರಿಯಾಗಿ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹೀಗಾಗಿದೆ ಅಂತ ಕೇಳೋದು ಸಾಮಾನ್ಯವಾಗಿ ಕಂಡು ಬರುತ್ತೆ. ಏನಿದು ಮೂತ್ರರೋಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನೆಲ್ಲ ಕಾಣಿಸಿಕೊಂಡಿದ್ದಾವೆ ಅಥವಾ ಮೂತ್ರಕೋಶದಲ್ಲಿ ಪದೇ ಪದೇ ಕಲ್ಲು ಬರುತ್ತಲ್ಲ ಯಾಕೆ ಬರುತ್ತದೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗಿ ನಾವು ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಕೆಆರ್ ಆಸ್ಪತ್ರೆ ಇಲ್ಲಿ ಮೂತ್ರರೋಗ ಶಸ್ತ್ರಚಿಕಿತ್ಸಕರು ಹಾಗೂ ವಿಭಾಗ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಚ್ ಎಸ್ ಪ್ರಕಾಶ್ ಅವರನ್ನು ಆಹ್ವಾನಿಸಿದ್ದೇವೆ. ಡಾಕ್ಟರ್ ಪ್ರಕಾಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಡಾಕ್ಟರ್ ಪ್ರಕಾಶ್ ಅವರೇ, ತಾವು ಮೂತ್ರಕೋಶದ ವಿಶೇಷ ತಜ್ಞರಾಗಿದ್ದೀರಿ ಮತ್ತೆ ಇಲ್ಲಿ ಕಂಡು ಬರತಕ್ಕಂತಹ ವಿವಿಧ ರೀತಿಯ ಕಲ್ಲುಗಳು, ಅದು ಬಹಳಷ್ಟು ಜನ ನೀರು ಕುಡಿಯದೇ ಇರೋದ್ರಿಂದ ಬರುತ್ತೆ ಅಥವಾ ಮಾತ್ರೆಗಳು ತಗೊಂಡಾಗ ನೀರು ಜಾಸ್ತಿ ತಗೊಳ್ಳದೇ ಇರೋದ್ರಿಂದ ಅವೇ ಕಲ್ಲಾಗುತ್ತವೆ, ಏನೇನೋ ಮಿಸ್ಕನ್ಸೆಪ್ಷನ್ ಇಟ್ಕೊಂಡು ಬಂದಿರ್ತಾರೆ. ಯಾವ ತರಹದ ತೊಂದರೆಗಳು ನಿಮ್ಮಲ್ಲಿ ರಿಪೋರ್ಟ್ ಆಗ್ತವೆ ಜಾಸ್ತಿ?
2: ನಮ್ಮಲ್ಲಿ ಬರೋ ಒಂದು ಅರ್ಧಕ್ಕದ ರೋಗಿಗಳಿಗೆ ಮೂತ್ರದಲ್ಲಿ ಕಲ್ಲಿನ ಸಮಸ್ಯೆ ಇರುತ್ತೆ. ಇನ್ನು ಕೆಲವರಿಗೆ ಬೇರೆ ಪದೇ ಪದೇ ಮೂತ್ರ ಹೋಗೋದಿರ್ಬೋದು, ಮೂತ್ರದಲ್ಲಿ ಸೋಂಕಿರ್ಬೋದು ಅಥವಾ ಮೂತ್ರದಲ್ಲಿ ರಕ್ತ ಹೋಗೋದಕ್ಕೆ ಕಾರಣಗಳಿರ್ಬೋದು. ಹಾಗಾಗಿ ಅವರು ಬೇರೆ ಒಂದು ವೈದ್ಯರಿಂದ ಶಿಫಾರಸು ಪತ್ರ ತಗೊಂಡೇ ನಮ್ಮಲ್ಲಿಗೆ ಬರ್ತಾರೆ. ವಾರದಲ್ಲಿ ಎರಡು ದಿನ ನಾವು ಹೊರರೋಗಿ ವಿಭಾಗ ನಡೆಸ್ತೀವಿ, ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ. ಸುಮಾರು 120-150 ರೋಗಿಗಳಿಗೆ ನಾವು
1: ಅವಕಾಶ
2: ಮಾಡಿಕೊಡ್ತೀವಿ.
1: ಬೇರೆ ದಿವಸ ಬಂದ್ರೆ ಏನ್ ಮಾಡೋದು?
2: ಬೇರೆ
1: ಸರ್ಕಾರಿ ಆಸ್ಪತ್ರೆ ರೋಗ ಹೇಳಿ ಕೇಳಿ ಏನ್ ಬರಲ್ಲ, ನಿನ್ನೆ ತನಕ ಚೆನ್ನಾಗಿದ್ದಾರೆ, ಇವತ್ತು ಬೆಳಗ್ಗೆ ಸಾರ್ ಅಂತ ಓಡ್ ಬರ್ತಾರೆ.
2: ಬೇರೆ ದಿನ ಬಂದ್ರೆ ನಮ್ಮಲ್ಲಿ ಪ್ರತಿದಿನ ನೋಡ್ತಾರೆ. ನಮ್ಮಲ್ಲಿ ನಮಗೆ ಸಹಕಾರವಾಗಿ ಇರುವಂತಹ ಶಸ್ತ್ರಚಿಕಿತ್ಸಾ ವಿಭಾಗ ಇದೆ. ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ 24 ಗಂಟೆ ಕೂಡ ಈ ರೋಗಿಗಳಿಗೆ ಫಸ್ಟ್ ಏನು ಪ್ರಿಲಿಮಿನರಿ ಚೆಕಪ್ ಏನ್ ಬೇಕು ಅದು ಮಾಡಿ, ಅದಕ್ಕೆ ಬೇಕಾಗಿರುವಂತಹ ತಪಾಸಣೆಗಳು ಮಾಡಿ, ತುಂಬಾ ಎಮರ್ಜೆನ್ಸಿ ಇದ್ರೆ ನಮ್ಮನ್ನ ದೂರವಾಣಿ ಮುಖಾಂತರ ಕರೆಸಿ ನಾವು ನೋಡ್ತೇವೆ. ಕೆಲವೊಮ್ಮೆ ನೈಟ್ ಕೂಡ ಬಂದು ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆ ಕೂಡ ಮಾಡಿರ್ತೇವೆ. ಬಟ್ ಪೇಷಂಟ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಯೂಶ್ವಲಿ ಬೇಕಾಗಿರೋದ್ರಿಂದ ತಪಾಸಣೆ ಅವನ್ನೆಲ್ಲ ಮಾಡಿಸಿ ಆ ನಂತರ ನಾವು ಇರೋ ಹೊರರೋಗಿ ವಿಭಾಗಕ್ಕೆ ಕಳಿಸ್ಕೊಡ್ತಾರೆ.
1: ಡಾಕ್ಟರ್, ಈಗ ಮುಖ್ಯ ವಿಷಯ ಈ ಮೂತ್ರಕೋಶದ ಕಲ್ಲುಗಳೇ ಬಹಳ ಒಂದು ಚಿಂತೆಗೆ ಈಡು ಮಾಡತಕ್ಕಂಥದ್ದು. ಡಾಕ್ಟರ್, ಒಂದ್ಸರಿ ನಾವು ಆಪರೇಷನ್ ಮಾಡಿಸ್ಬಿಟ್ಟಿದ್ದೀವಿ ಮತ್ತೆ ಬಂದಿದೆ ಅನ್ನೋದು ಒಂದು. ಎರಡನೇದು, ಇದು ಆಪರೇಷನ್ ಇಲ್ಲದೆ ಕ್ಯೂರ್ ಮಾಡ್ತೀರಾ ಹಾಗೆ ನೀರಲ್ಲಿ ಅಥವಾ ಬೇರೆ ಇನ್ನೇನಾದ್ರೂ ಮಾತ್ರೆಗಳ ಮೂಲಕ ಅಥವಾ ಈಗ ಅಲ್ಟ್ರಾಸೌಂಡ್ ಎಲ್ಲ ಬಂದಿದೆ ಅದ್ರ ಮೂಲಕನೇ ಅದನ್ನ ಬ್ಲಾಸ್ಟ್ ಮಾಡಿ ನಮ್ಮನ್ನ ಸೇವ್ ಮಾಡ್ತೀರಾ, ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ.
2: ಸಾಮಾನ್ಯವಾಗಿ ನಮ್ಮ ಲಿಟ್ರೇಚರ್ ಪ್ರಕಾರ 5 mm ಕಡಿಮೆ ಇರೋ ಕಲ್ಲುಗಳಿಗೆ ನಾವು ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಆಗಲಿ ಅಥವಾ ಬ್ಲಾಸ್ಟ್ ಮಾಡೋದಾಗಲಿ ಮಾಡೋದಿಲ್ಲ. 95% ತನ್ನಷ್ಟು ತಾನೇ ಅವು ಪಾಸ್ ಆಗ್ತವೆ. ಈ 6 mm ಜಾಸ್ತಿ ಇದ್ರೆ ನಾವು ಅದಕ್ಕೆ ಅದು ಯಾವ ಜಾಗದಲ್ಲಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಸಲಹೆಗಳನ್ನ ಕೊಡ್ತೀವಿ. ಈ ಕಿಡ್ನಿಯಲ್ಲಿರೋದಕ್ಕೆ ಬೇರೆ ರೀತಿ ಶಸ್ತ್ರಚಿಕಿತ್ಸೆಗಳಿದಾವೆ. ಕಿಡ್ನಿಯಿಂದ ಮೂತ್ರ ಚೀಲಕ್ಕೆ ಬರುವ ಪೈಪ್ ಯುರೇಟರ್ ಅಂತೀವಲ್ಲ, ಅಲ್ಲಿ ಇರುವಂತಹ ಮೂತ್ರನಾಳಕ್ಕೆ ಬೇರೆ ಶಸ್ತ್ರಚಿಕಿತ್ಸೆ ಇದೆ. ಮೂತ್ರ ಚೀಲ ಯೂರಿನರಿ ಬ್ಲಾಡರ್ ನಲ್ಲಿ ಇರೋದಕ್ಕೆ ಬೇರೆ ರೀತಿ ಶಸ್ತ್ರಚಿಕಿತ್ಸೆ.
1: ಇಲ್ಲೆಲ್ಲ ಬಂದು ಸೇರ್ಕೊಳ್ಳುತ್ತೆ.
2: ಹೌದು, ಕಿಡ್ನಿಯಲ್ಲಿ ಉತ್ಪತ್ತಿ ಆಗುತ್ತೆ. ಅದು ಬೆಳೀತಾ ಬೆಳೀತಾ ಸ್ಟೋನು ಯೂರಿನ್ ಜೊತೆ ಕೆಳಗಡೆ ಬಂದು ಸಿಕ್ಕಾಕೊಂಡು ತಡಿಲಾರದಷ್ಟು ನೋವು ಬರೋ ಅಂತದ್ದು ಹೊಟ್ಟೆನಲ್ಲಿ ಇದೊಂದೇ ಕಾಯಿಲೆ. ಈ ನೋವನ್ನ ಆಲ್ಮೋಸ್ಟ್ ಡೆಲಿವರಿ ಪೇನಿಗೆ ಹೋಲಿಸ್ಬೋದು, ಅಷ್ಟು ಸಿವಿಯರ್ ಪೇನ್ ಇರುತ್ತೆ. ಅದು ಮೂತ್ರನಾಳ ಬ್ಲಾಕ್ ಆದಾಗ ಆಗ ತಕ್ಷಣನೇ ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲ ಬಂದು ಒಂದು ಇಂಜೆಕ್ಷನ್ ಕೊಟ್ಟು ಕಡಿಮೆ ಮಾಡಿರ್ತಾರೆ. ಮತ್ತೆ ನೆಕ್ಸ್ಟ್ ನಾವು ಅದಕ್ಕೆ ಬೇಕಾದಂತ ಸ್ಕ್ಯಾನಿಂಗ್ ಫಸ್ಟ್ ಅಲ್ಟ್ರಾಸೌಂಡ್ ಮಾಡಿ ಆಮೇಲೆ ಬೇಕಿದ್ದವರಿಗೆ CT ಸ್ಕ್ಯಾನ್ ಮಾಡಿ ಆ ನಂತರ ಅದಕ್ಕೆ ಯಾವ ಸರ್ಜರಿ ಬೇಕು ಅಂತ ಡಿಸೈಡ್.

0: ಮಾಡ್ತೀವಿ.
1: ಮೂತ್ರ ನಿಂತೋಗಿದೆ ಅಂದ್ರೆ ಗಾಬರಿನಿ, ಓಡ್ ಬರಲೇಬೇಕು. ಇಲ್ಲ,
0: ಮೂತ್ರ ನಿಂತೋಗೋದು ಮೂತ್ರ ಚೀಲದಿಂದ ಹೊರಗಡೆ ಇರುವ ಪೈಪ್ ಬ್ಲಾಕ್ ಆದಾಗ, ಅದು ತುಂಬಾ ರೇರು ಬರ್ತಾರೆ ಆ ತರ ಕೂಡ ಸ್ಟೋನ್ ಇಂದ. ಬಟ್ ಅದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಪ್ರೋಸ್ಟೇಟ್ ಅನ್ನೋ ಗ್ರಂಥಿ ಬೆಳೆದು ಮೂತ್ರ ಬ್ಲಾಕ್ ಆಗಿ
1: ತೊಂದರೆಗಳು ಮೂತ್ರಕೋಶ ಮೂತ್ರಪಿಂಡಗಳಿಗೆ
0: ಸಂಬಂಧಿಸಿದ್ದು
1: ಆಯ್ತು. ಈಗ ನಾವು ಮೂತ್ರಕೋಶದ ಕಲ್ಲುಗಳ ಬಗ್ಗೆನೆ ಮಾತಾಡೋದಾದ್ರೆ, ಇದು ಯಾಕೆ ಬರುತ್ತೆ, ಎಲ್ಲರಲ್ಲೂ ಬರುತ್ತಾ, ಯಾವ ವಯಸ್ಸಿನವ್ರಿಗೆ ಜಾಸ್ತಿ ಅಥವಾ ಯಾವ ವಯಸ್ಸಿನವ್ರಿಗೆ ಜಾಸ್ತಿ ತೊಂದರೆ ಅನುಭವಿಸ್ತಾರೆ?
0: ಸಾಮಾನ್ಯವಾಗಿ 20 ವರ್ಷದಿಂದ 50 ವರ್ಷದವರಿಗೆ ಕಲ್ಲುಗಳು ಸಮಸ್ಯೆ ಜಾಸ್ತಿ, ಅದಕ್ಕಿಂತ ಮುಂಚೆನೂ ಕಡಿಮೆ ಆಮೇಲೂ ಕಡಿಮೆ. ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ್ಬೇಕಂದ್ರೆ ನೀರು ಕಡಿಮೆ ಕುಡಿಯುವಂತವರಲ್ಲಿ ಈ ರೀತಿ ಕಲ್ಲುಗಳು ಉತ್ಪತ್ತಿ ಆಗೋದು ಸಹಜ. ಅವರು ವರ್ಕಿಂಗ್ ಜಾಗ ತುಂಬಾ ಬಿಸಿ ಇದ್ರೆ ಬೆವರದ್ರೆ ಜಾಸ್ತಿ ಆಗ್ಬಿಡ್ತಾರೆ. ಅವ್ರು ನೀರು ಕುಡಿತಿರ್ತಾರೆ, ಬೇಕರಿಯಲ್ಲಿ ಕೆಲಸ ಮಾಡೋದಿರ್ಬೋದು ಅಥವಾ ಹೊಲ ಗದ್ದೆಯಲ್ಲಿ ಕೆಲಸ
1: ಮಾಡೋದು ಜಾಸ್ತಿ ಇದೆ.
0: ಅವ್ರು ಬೆವರಿನ ಮುಖಾಂತರ ನೀರನ್ನ ಹೊರಗಡೆ ಹಾಕೋದ್ರಿಂದ ಯೂರಿನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಅಲ್ಲಿರುವಂತ ಈ ಲವಣಾಂಶಗಳು ಕ್ರಿಸ್ಟಲ್ ಆಗ್ಬಿಟ್ಟು ಕಲ್ಲು ಉತ್ಪತ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಉತ್ಪತ್ತಿ ಮೇಲೆ ಅದು ಬೆಳೀತಾ ಹೋಗುತ್ತೆ. ಈ ಕಲ್ಲುಗಳು ಆಲ್ಮೋಸ್ಟ್ 100 ಜನರಲ್ಲಿ 6-12% ಜನರಿಗೆ ಈ ತೊಂದರೆ ಲೈಫ್ ಟೈಮ್ ಅಲ್ಲಿ ಒಮ್ಮೆ ಬಂದೇ ಬರುತ್ತೆ.
1: ಸೊ ಇದು ಗಾಬರಿ ಪಡಬೇಕಾದಿಲ್ಲ, ಬರುತ್ತೆ ಆದ್ರೆ ಎಚ್ಚರ ಇರಬೇಕು.
0: ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು.
1: ಈಗ ನೀರು ಕುಡಿಬೇಕು ಅಂತ ಹೇಳಿಬಿಟ್ರಿ, ಅಂದಾಜು ಒಂದು 10 ಲೋಟ ಕುಡಿತಾರೆ, ಒಂದು 2-2.5 ಲೀಟರ್ ಅಂತ ಇಟ್ಕೊಳ್ಳೋಣ. ಯಾವ್ದೋ ನಮ್ಮ ವಿಜ್ಞಾನ ಪುಸ್ತಕದಲ್ಲಿ 5 ಲೀಟರ್ ವರೆಗೆ ನೀರು ಕುಡಿಬೇಕು ಅಂತ, ನಿಜವಾಗ್ಲೂ ಅಷ್ಟು ಕುಡಿಬೇಕಾ?
0: ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ 2 ಲೀಟರ್ ಯೂರಿನ್ ಉತ್ಪತ್ತಿ ಆಗುವಷ್ಟು ಕುಡಿಬೇಕು. ಚಳಿಗಾಲದಲ್ಲಿ ನೀವು ಕಡಿಮೆ ಕುಡಿದ್ರು 2 ಲೀಟರ್ ಬರುತ್ತೆ, ಬೇಸಿಗೆಗಾಲದಲ್ಲಿ ಮೋಸ್ಟ್ಲಿ ಒಂದು 3.5-4 ಲೀಟರ್
1: ಬೆವರು ಸೇರುತ್ತಲ್ಲ ಅದಕ್ಕಾಗಿ.
0: ಸೊ 2 ಲೀಟರ್ ಯೂರಿನ್ ಉತ್ಪತ್ತಿ ಮಾಡಿದ್ರೆ ನಾವು ಅದರಲ್ಲಿರುವಂತ ಲವಣಾಂಶಗಳು ಎಲ್ಲ ಸಲ್ಯೂಬಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಅದು ಕ್ರಿಸ್ಟಲ್ ಆಗೋ ಚಾನ್ಸಸ್ ಕಡಿಮೆ. ಅದಕ್ಕಿಂತ ಕಾನ್ಸಂಟ್ರೇಷನ್ ಆದ್ರೆ ಡೆಫಿನೆಟ್ ಆಗಿ ಯೂರಿನ್ ಅಲ್ಲಿ ಕ್ರಿಸ್ಟಲ್ ಆಗೋ ಚಾನ್ಸಸ್ ಜಾಸ್ತಿ.
1: ಈಗ 2 ಲೀಟರ್ ಅಷ್ಟು ಯೂರಿನ್ ಉತ್ಪತ್ತಿ ಆಗುತ್ತೆ ಪಾಸ್ ಮಾಡ್ತಾರೆ ಅಂದ್ರೆ ಪದೇ ಪದೇ ಹೋಗೋ ಲಕ್ಷಣಗಳೇ ಕಂಡು ಬಂದ್ರೆ ಕಷ್ಟ ಅಲ್ವಾ? ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಲ್ಯಾಬೋರೇಟರಿ ಫೆಸಿಲಿಟಿ ಇಲ್ಲದೆ ಅದು ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಪ್ರಯಾಣದಲ್ಲಿ ಅವರು ನೀರನ್ನೇ ಕುಡಿಯೋದು ಬಿಟ್ಬಿಡ್ತಿದ್ದಾರೆ.
0: ಅದು ತಪ್ಪಾಗುತ್ತೆ, ಯಾಕೆಂದ್ರೆ ಮೂತ್ರ ಚೀಲದ ಕೆಪಾಸಿಟಿ 300-500 ml ಇರೋದ್ರಿಂದ ಒಂದು 2 ಲೀಟರ್ ಪಾಸ್ ಮಾಡೋದಕ್ಕೆ ಸಾಮಾನ್ಯವಾಗಿ ಹಗಲೊತ್ತು 5-6 ಸಲ ಹೋಗ್ಬೇಕಾಗುತ್ತೆ. ಅದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಈ ಕಲ್ಲು ಬರಬಾರ್ದಂತ ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು.
1: ಜೊತೆಗೆ ನಾರ್ಮಲ್ ಆಗಿ ಒಂದು 5-6 ಸರಿ ಹೋದ್ರೆ ಏನ್
0: ಪ್ರಾಬ್ಲಮ್ ಇಲ್ಲ.
1: ಅದಕ್ಕಿಂತ ಜಾಸ್ತಿ ಆದ್ರೆ ಮತ್ತೆ ಈ ಶುಗರ್ ಕಾಯಿಲೆ ಆಗಿರೋರಿಗೆ ಅವ್ರಿಗೆ ಪದೇ ಪದೇ ಹೋಗ್ತಾ ಇರ್ತಾರೆ, ಹಂಗ ಹೋಗೋದ್ರೆ ಅವರಿಗೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ?
0: ಹೌದು, ತುಂಬಾ ಜಾಸ್ತಿ ನೀರು ಕುಡಿಯೋದನ್ನು ಒಳ್ಳೇದಲ್ಲ. ಪದೇ ಪದೇ ಹೋಗಿ ಮೈಯಲ್ಲಿರುವಂತ ಲವಣಾಂಶಗಳು ಕಡಿಮೆನೂ ಆಗಬಾರ್ದು. ಆದ್ರೆ ಬಾಡಿಯಲ್ಲಿ ಈ ಕಿಡ್ನಿ ಅನ್ನೋದು ತುಂಬಾ ಸಫೆಸ್ಟಿಕೇಟೆಡ್ ಆರ್ಗನ್, ಫಿಲ್ಟರ್ ಮಾಡುವಂಥದ್ದು, ಇದು ಎಲ್ಲಾನು ಸರಿದೂಗಿಸ್ಕೊಂಡೇ ಕೆಲಸ ಮಾಡುತ್ತೆ, ತುಂಬಾ ಏನು ಕೈ ಕೊಡಲ್ಲ. ಈಗ ನಮ್ಮಲ್ಲಿ ಕಲ್ಲು ಉತ್ಪತ್ತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಸುಮಾರು ಸಿಟ್ರೇಟ್ ಅನ್ನೋ ರೀತಿ ಕೆಲವೊಂದು ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲೇ ಸೆಕ್ರೀಟ್ ಆಗುತ್ತೆ. ಅವುಗಳು ಕೆಲವರಲ್ಲಿ ಕಡಿಮೆ ಆದಾಗ ನೀರು ಸಾಕಷ್ಟು ಪ್ರಮಾಣದಲ್ಲಿ ಕುಡಿದಿದ್ರೂ ಕೂಡ ಕಲ್ಲುಗಳು ಉತ್ಪತ್ತಿ ಆಗ್ಬೋದು ಅವರಲ್ಲಿ.
1: ಅಂದ್ರೆ ಈಗ ಇನ್ಸುಲಿನ್ ಕಮ್ಮಿ ಆದಾಗ ದೇಹದಲ್ಲೇ ಇನ್ಸುಲಿನ್ ಉತ್ಪತ್ತಿ ಆದ್ರೂ ಕಮ್ಮಿ ಆದ್ರೆ
0: ಡಯಾಬಿಟಿಸ್,
1: ಹಂಗೆ ಇಲ್ಲಿಯೂ ಕೂಡ ಅದಕ್ಕೆ ತಕ್ಕಾದಂತ ಆಂಟಿಡೋಟ್ ದೇಹದ ಒಳಗಡೆ ಉತ್ಪತ್ತಿ ಆಗುತ್ತೆ, ಅದು ಕಮ್ಮಿ ಆದ್ರೆ ಏನಾದ್ರು ತೊಂದರೆ ಕಂಡು ಬಂದ್ರೆ
0: ಆವಾಗ 2 ಲೀಟರ್ ಯೂರಿನ್ ಉತ್ಪತ್ತಿ ಆದ್ರೂ ಕೂಡ ಅವರಲ್ಲಿ ಕಲ್ಲುಗಳು ಕಾಣುವಂತದ್ದು.
1: ಈಗ ಎಷ್ಟು ಅಡ್ವೈಸ್ ಮಾಡ್ತೀರಿ ಕುಡಿಲಿಕ್ಕೆ ಮಕ್ಕಳು, ಮಧ್ಯವಯಸ್ಕರು, ಮುದುಕರು, 3 ಜನಕ್ಕೂ ಹೇಳಬೇಕಾಗುತ್ತೆ ನಾವು?
0: ಸಾಮಾನ್ಯವಾಗಿ ನಾವು ಹೇಳ್ತೀವಿ ಒಂದು 10-15 ಲೋಟ ನೀರು ಕುಡೀರಿ, ಊಟ ಆದ್ಮೇಲೆ ಸಾಕಷ್ಟು ಕುಡ್ದೇ ಕುಡಿತಾರೆ. ಈ ಬಿಟ್ವೀನ್ ಅವರು ಬಾಟ್ಲ್ ಅಲ್ಲಿ ಇಟ್ಕೊಂಡು ಕಚೇರಿಗೆ ಹೋಗುವಾಗಿರ್ಬೋದು, ಹೊಲದಲ್ಲಿ ಕೆಲಸ ಮಾಡೋರಿರ್ಬೋದು, ಆವಾಗ ಕುಡಿತಾ ಇದ್ರೆ ಅಟ್ಲೀಸ್ಟ್ ಅವರದ್ದು ಯೂರಿನ್ ಡೈಲ್ಯೂಟ್ ಆಗಿರುತ್ತೆ. 24 ಅವರ್ಸ್ ಅಲ್ಲಿ ಯಾವಾಗ್ಲೂ ಕೂಡ ಒಂದ್ಸಲ ಕಾನ್ಸಂಟ್ರೇಷನ್ ಆದ್ರೂ ಕೂಡ ಅದು ತಪ್ಪೆ. ಸೊ 24 ಅವರ್ಸ್ ಅವರು ಡೈಲ್ಯೂಟ್ ಆಗಿರೋ ಯೂರಿನ್ ಉತ್ಪತ್ತಿ ಮಾಡಬೇಕು.
1: ಬಹಳ ಹೊತ್ತು ಮೂತ್ರ ಕಟ್ಕೊಂಡು ಬಿಡ್ತಾರೆ, ಈಗೆಲ್ಲೋ ಹೋಗ್ಲಿಕ್ಕೆ ಜಾಗ,
0: ಅದು ಒಳ್ಳೇದಲ್ಲ,
1: ಅದು ಬಿಪಿನೂ ಜಾಸ್ತಿ ಆಗುತ್ತೆ ಅಂತಾರೆ. ಈ ಸಮಸ್ಯೆನೂ ಮತ್ತೆ ಬರಬಾರದು. ಸೊ ಈ ತರದ ಕಾರಣಗಳು ಹಲವಾರು ಇರಬಹುದು. ಫುಡ್ ಹ್ಯಾಬಿಟ್ಸ್ ಇಂದ ಯಾರು ಪ್ರಾಬ್ಲಮ್?
0: ಫುಡ್ ಹ್ಯಾಬಿಟ್ಸ್ ನಲ್ಲಿ ಕೆಲವೊಂದು ವೆಜಿಟೇಬಲ್ಸ್ ಲೈಕ್ ಆಕ್ಸಲೇಟ್ ಇರುವಂತ ವೆಜಿಟೇಬಲ್ಸ್
1: ಅರ್ಥ ಆಗಲ್ಲ ನಮ್ಗೆ, ನೀವು ಕರೆಕ್ಟ್ ಆಗಿ ಇಂಥ ವೆಜಿಟೇಬಲ್ ಅಂತ ಹೇಳಬೇಕಾಗತ್ತೆ.
0: ಅಂದ್ರೆ ಹಸಿ ಸೊಪ್ಪುಗಳು ಯಥೇಚ್ಛವಾಗಿ ತಗೋಬಾರದು. ಆಕ್ಸಲೇಟ್ ಸ್ಟೋನ್ ಇರೋರಿಗೆ ನಾವೇನಾರ ಕಂಡಿಡಿದ್ರೆ ಅವರಿಗೆ ಇದನ್ನ ಪಾಲ್ಸ ಕೇಳ್ತೀವಿ. ಸಾಮಾನ್ಯವಾಗಿ ಸೊಪ್ಪು ತರಕಾರಿ ತಿಂದ್ಬಿಡಿ ಡಾಕ್ಟರ್ಗಳು ಹೇಳೋದು ಸಹಜ, ಅದು ಮಲಬದ್ಧತೆ ಇರೋರಿಗೆಲ್ಲ ಒಳ್ಳೇದು. ಬಟ್ ಬಸಳೆ ಸೊಪ್ಪಿರಬಹುದು ಅಥವಾ ಹಸಿರು ಸೊಪ್ಪಿರಬಹುದು, ಈ ರೀತಿ ತಗೊಂಡಾಗ ಆಕ್ಸಲೇಟ್ ಸ್ಟೋನ್ಸ್ ಜಾಸ್ತಿ ಆಗುತ್ತೆ. ಕ್ಯಾಲ್ಸಿಯಂ ಅಂತೂ ಎಲ್ಲಾ ಸ್ಟೋನ್ ಇರುತ್ತೆ, ಅದು ಕ್ಯಾಲ್ಸಿಯಂ ಆಕ್ಸಲೇಟ್ ಸೇರ್ಕೊಂಡು ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ಆಗ. ಮತ್ತೆ ಮಾಂಸ ಪದಾರ್ಥ ತಗೊಳ್ಳೋದ್ರಿಂದ

0: ಯೂರಿಕ್ ಆಸಿಡ್ ಸ್ಟೋನ್ಸ್ ಜಾಸ್ತಿ ಆಗ್ತವೆ. ಈ ಸಂಸ್ಕರಿಸಿದ ಆಹಾರಗಳಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ. ಮುಂಚೆ ಎಲ್ಲ ನಾವು ಒಂದಿನಕ್ಕೆ 15 ಗ್ರಾಮ್ ತಗೋಬೇಕು ಅಂತ ಓದ್ತಿದ್ವಿ ನಾವು MBBS ಓದಾಗ. ಇವಾಗ 5 ಗ್ರಾಮಿಗೆ ಬಂದ್ ನಿಂತಿದೆ. 5 ಗ್ರಾಮ್ಗಿಂತ ಜಾಸ್ತಿ ಸೋಡಿಯಂ ತಗೊಳ್ಳೋಗಿಲ್ಲ. ಸ್ಟೋನ್ ಇರೋರು ಎರಾಮ್ ತಗೊಂಡ್ರು ಸಾಕು. ಸ್ಟೋರ್ಡ್ ಫುಡ್ ನಲ್ಲಿ ಸಾಲ್ಟ್ ಅಂಶ ಜಾಸ್ತಿ ಇರೋದ್ರಿಂದ ಎಸ್ಪೆಷಲಿ ಸ್ಟೋರ್ಡ್ ಮೀಟ್ ಅದನ್ನು ಕೂಡ ಅವಾಯ್ಡ್ ಮಾಡೋದು ಒಳ್ಳೇದು.
1: ಅಂದ್ರೆ ಇವರು ಬಹಳ ಕಾಲ ರಕ್ಷಿಸಿಡ್ಲಿಕ್ಕಾಗಿ ಉಪ್ಪೆಲ್ಲ ಹಾಕಿ ಒಣಗಿಸಿಯೋ ಅಥವಾ ಇನ್ನೇನೋ ಫ್ರೀಜರ್ ಎಲ್ಲ ಇಟ್ಟಿರ್ತಾರೆ, ಅದು ಉಪ್ಪಿನಂಶ ಜಾಸ್ತಿ ಹೀರ್ಕೊಂಡಿರುತ್ತೆ.
0: ಆಮೇಲೆ ಅದರಲ್ಲಿ ಪ್ಯೂರಿನ್ ಮತ್ತೆ ಯೂರಿಕ್ ಆಸಿಡ್ ಕೂಡ ಜಾಸ್ತಿ ಇರುತ್ತೆ ಮಾಂಸದಲ್ಲಿ. ಹಾಗೆ ಯೂರಿಕ್ ಆಸಿಡ್ ಸ್ಟೋನ್ಸ್ ಜಾಸ್ತಿ ಕಂಡು ಬರುತ್ತೆ. ಅಂತವರಲ್ಲಿ ನಾನ್ ವೆಜ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ.
1: ಡಾಕ್ಟ್ರೆ, ಈಗ 3 ತರದ ಸ್ಟೋನ್ ಗಳು ಹೇಳಿದ್ರಿ, ಎಷ್ಟು ಟೈಪ್ ಇದೆ ಸರ್?
0: ಸಾಮಾನ್ಯವಾಗಿ ಒಂದು 5-6 ತರ ನಮಗೆ ಕಾಮನ್ ಆಗಿ ಸಿಗ್ತವೆ. ಫಸ್ಟ್ ಕ್ಯಾಲ್ಸಿಯಂ ಆಕ್ಸಲೇಟ್ 80% ಜನರಲ್ಲಿ ಅದೇ ಇರುತ್ತೆ. ನೆಕ್ಸ್ಟ್ 20% ಅಲ್ಲಿ ಇನ್ಫೆಕ್ಷನ್ ಸ್ಟೋನ್, ಸ್ಟ್ರೂವೈಟ್ ಸ್ಟೋನ್ ಅಂತೀವಿ, ಟ್ರಿಪ್ ಫಾಸ್ಪೇಟ್ ಅನ್ನೋದು, ಮೆಗ್ನೇಷಿಯಂ ಅಮೋನಿಯಂ ಫಾಸ್ಪೇಟ್. ಈ ಅಮೋನಿಯಾ ಅನ್ನೋದು ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ಅಂಶ. ನಮ್ಮ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆದಾಗ ಯೂರಿಯಾ ನಮ್ಮ ಯೂರಿನಲ್ಲಿ ಇದ್ದೇ ಇರುತ್ತೆ. ಯೂರಿಯಾ ಅಂದ್ಮೇಲೆ ಈ ಬ್ಯಾಕ್ಟೀರಿಯಾ ಆಕ್ಟ್ ಮಾಡಿ ಯೂರಿಯಾನ ಸ್ಪ್ಲಿಟ್ ಮಾಡಿಬಿಡುತ್ತೆ, ಅಮೋನಿಯಾ ಆಗ್ಬಿಡುತ್ತೆ. ಅಮೋನಿಯಾ ಖುಷಿಯಾಗಿ ಕ್ಯಾಲ್ಸಿಯಂ, ಫಾಸ್ಪೇಟ್, ಮೆಗ್ನೇಷಿಯಂ ಜೊತೆ ಸೇರ್ಕೊಂಡು ಕ್ರಿಸ್ಟಲ್
1: ಮಾಡ್ಬಿಡುತ್ತೆ.
0: ಇನ್ನ ಯೂರಿಕ್ ಆಸಿಡ್ ಸ್ಟೋನ್ ಅಂತ, ಯೂರಿಕ್ ಆಸಿಡ್ ಸ್ಟೋನ್ ಅಂದ್ರೆ ಆಸಿಡಿಕ್ ಯೂರಿನ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ನಾನ್ ವೆಜ್ ಜಾಸ್ತಿ ಉಪಯೋಗಿಸೋದ್ರಲ್ಲಿ ಆಗುತ್ತೆ. ಮತ್ತೆ ಕೆಲವೊಂದು ಬಾಡಿಯಲ್ಲೇನೆ ಕೆಲವೊಂದು ಅಂಶಗಳು ಜಾಸ್ತಿ ಎಕ್ಸ್ಕ್ರೀಟ್ ಆಗ್ತಿದ್ರೆ ಅದ್ರ ಸ್ಟೋನ್ ಆಗುತ್ತೆ. ಸಿಸ್ಟೀನ್ ಅಂತ ಒಂದಿದೆ, ಅದು ಅಮೈನೋ ಆಸಿಡ್. ಆ ಸಿಸ್ಟೀನ್ ಸ್ಟೋನ್ಸ್ ಅವ್ರ ಮೈಯಲ್ಲಿನೇ ತೊಂದರೆ ಇರುತ್ತೆ. ಸಿಸ್ಟೀನ್ ಜಾಸ್ತಿ ಹೋಗಲ್ವಾಗಿರುತ್ತೆ ಯೂರಿನಲ್ಲಿ, ಸಾಮಾನ್ಯವಾಗಿರಲ್ಲ, ಆ ಸಿಸ್ಟೀನ್ ಸ್ಟೋನ್ಸ್ ಅಂತ ಬರುತ್ತೆ. ಸೊ ಈ ಒಂದು 4-5 ತರದ ಸ್ಟೋನ್ ಕಾಮನ್ ಆಗಿ ನಮಗೆ ಕಂಡು ಬರ್ತವೆ.
1: ಡಾಕ್ಟರ್ ಸಹಜಾ ನಾಗಲೋಟಿ ಮಠ ಅವರು ಈ ಕಿಡ್ನಿ ಸ್ಟೋನ್ಸ್ ಒಂದು ಮ್ಯೂಸಿಯಂ ಮಾಡಿಟ್ಟಿದ್ರು. ಅವಾಗ ನೋಡಿದಾಗ ಅನ್ಸ್ತು ಇಷ್ಟೊಂದು ತರ ಇದೆಯಾ, ಹಾಗಾಗಿ ಚೆನ್ನಾಗಿ ನೀರು ಕುಡಿಬೇಕಪ್ಪ, ಇಲ್ಲ ಅಂದ್ರೆ ನಮ್ಮಲ್ಲೂ ಬಂದ್ಬಿಡತ್ತಿದ್ರು.
0: ನನ್ನ ಹೊರರೋಗಿ ಒಬ್ಬ ಅಲ್ಲಿ ಒಂದು ಸುಮಾರು ಸ್ಟಾಕ್ ಮಾಡ್ಕೊಂಡಿದ್ದೀನಿ.
1: ಅಲ್ಲಿ ಒಂದು ಸಣ್ಣ ಮ್ಯೂಸಿಯಂ ಮಾಡಬೇಕು.
0: ಮ್ಯೂಸಿಯಂ ಇದೆ ಅಂದ್ರೆ ಜಾಸ್ತಿ ಇಲ್ಲ ನಾಗಲೋಟಿ
1: ಮಠದಲ್ಲಿ, ಎಷ್ಟಿದೆ ಅಷ್ಟು ಜನಕ್ಕೆ ಗೊತ್ತಾಗುತ್ತೆ ಈ ತರ ಇದೆ. ಹಾಗಾಗಿ ನಮ್ಮ ಆಹಾರ ಕಾಪಾಡಿಕೊಳ್ಳಿಕ್ಕೆ ಇಂದಿಗೆ ತಾವು ಹೇಳಿದಂತ ಕೆಲವು ಸೊಪ್ಪು ತರಕಾರಿಗಳು ಅಥವಾ ಮತ್ತೊಂದು ಅವಾಯ್ಡ್ ಮಾಡಬಹುದು. ಈ ತರಕಾರಿಗಳು ಬಿಟ್ಟು ಹಣ್ಣುಗಳು ಯಾವ್ದಾದ್ರು ಆ ತರ ಇದೆಯಾ? ಎಲ್ಲೋ ಒಂದ್ ಕಡೆ ಡಾಕ್ಟರ್ ಶಾಪ್ ಒಂದು ಬೋರ್ಡ್ ಅಲ್ಲಿ ಓದಿದ್ವಿ, ಇಂತಿಂಥದ್ದು ತಿಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ, ಇಂಥದ್ದು ತಿನ್ಲೇಬೇಡಿ ಅಂತೆಲ್ಲ ಅಡ್ವೈಸ್ ಮಾಡ್ಬಿಟ್ಟಿರ್ತಾರೆ.
0: ಎಸ್ಪೆಷಲಿ ಹಣ್ಣುಗಳಿಗಿಂತ ಗೋಡಂಬಿ ತಿನ್ಬಾರ್ದಂತೀವಿ, ಅದ್ರ ಸ್ವಲ್ಪ ಜಾಸ್ತಿ ಆಕ್ಸಲೇಟ್ ಇರುತ್ತೆ. ಮತ್ತೆ ಸಪೋಟ ಮತ್ತೆ ದ್ರಾಕ್ಷಿನಲ್ಲಿನೂ ಕೂಡ ಸ್ವಲ್ಪ ಆಕ್ಸಲೇಟ್ ಜಾಸ್ತಿ ಇರುತ್ತೆ. ಸೊ ಅವುಗಳನ್ನ ಅವಾಯ್ಡ್ ಮಾಡೋದ್ ಬಿಟ್ರು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಏನ್ ತೊಂದ್ರೆ ಇಲ್ಲ.
1: ಡ್ರೈ ಫ್ರೂಟ್ಸ್
0: ಕಲ್ಲಿಗೆ ಒಳ್ಳೇದಲ್ಲ, ಪ್ರೋಟೀನ್ಗೋಸ್ಕರ ತಿನ್ನೋದಕ್ಕೆ ಹೇಳ್ತಾರೆ. ಒಳ್ಳೆ ಹಣ್ಣುಗಳಂದ್ರೆ ಬಾಳೆಹಣ್ಣು, ಅನಾನಸ್ ಜ್ಯೂಸ್, ಮತ್ತೆ ವಿಟಮಿನ್ ಸಿ ಅಂತದ್ದು ಬೆಸ್ಟ್ ಅಂದ್ರೆ ನಮ್ಮ ನಿಂಬೆ ಹಣ್ಣು ಮತ್ತೆ ಆರೆಂಜ್, ಇದರಲ್ಲಿ ಸಿಟ್ರೇಟ್ ಅಂಶ ಇರುತ್ತೆ. ಇದನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು.
1: ಸರ್, ಇಷ್ಟೆಲ್ಲ ಎಚ್ಚರಿಕೆ ಹೇಳಿದ್ರಿ, ಆದ್ರೆ ಇದು ನಮ್ಗೆ ಇದೆ ಅಂತ ಗೊತ್ತಾಗದು ಹೇಗೆ? ಎಲ್ಲೋ ಹೊಟ್ಟೆ ನೋವು ಬಂದಾಗ ಸಾಮಾನ್ಯವಾಗಿ ಒಬ್ಬ ಫಿಸಿಷಿಯನ್ ಹತ್ರನೋ ಅಥವಾ ನಮ್ಮ ಫ್ಯಾಮಿಲಿ ಡಾಕ್ಟರ್ನೋ ಅಥವಾ ಯಾರಾದರೂ ಜನರಲ್ ಪ್ರಾಕ್ಟೀಷನರ್ ಹತ್ರನೂ ಹೋಗ್ತೀವಿ, ಅವರು ಆ ಕ್ಷಣಕ್ಕೆ ಒಂದು ತಾತ್ಕಾಲಿಕ ಪರಿಹಾರ, ಒಂದು ಪೇನ್ ಕಿಲ್ಲರ್, ಒಂದು ಇಂಜೆಕ್ಷನ್ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಾರೆ, ಸ್ವಲ್ಪ ರಿಲೀಫ್ ಆಗುತ್ತೆ, ಮೈ ಮರೆತು ಬಿಡ್ತೀವಿ. ಇದು ಇದೆ ಅಂತ ಗೊತ್ತಾಗೋದು ಬೇರೆ ಲಕ್ಷಣಗಳೇನು?
0: ಇದೆ ಅಂತ ಗೊತ್ತಾಡೋದೇ ತುಂಬಾ ಕಷ್ಟದಂತ ಒಂದು ಪರಿಸ್ಥಿತಿ ಈ ಕಿಡ್ನಿ ಸ್ಟೋನ್ ನಲ್ಲಿ. ನಮಗೆ ಈ ಕ್ವಶನ್ ಸಾಧಾರಣವಾಗಿ ಎಲ್ಲಾ ಪೇಷಂಟ್ಸ್ ಅಟೆಂಡರ್ಸ್ ಕೇಳ್ತಾರೆ, ನಮ್ಮ ಅಮ್ಮನಿಗಿದೆ, ನನ್ನ ತಂದೆಗಿದೆ, ನನಗಿದೆಯಾ ಅಂತ. ಹಾಗಿದ್ದಾಗ ನಾವು ಸುಮ್ನೆ ಒಂದ್ ಸ್ಕ್ಯಾನಿಂಗ್ ಮಾಡಿಸಿ ಅಂತೀವಿ. ಎಷ್ಟೋ ಸಲ ಪೇಯ್ನ್ ಬರದಲ್ಲಿ ಸ್ಟೋನ್ ಕಿಡ್ನಿನ ಪೂರ್ತಿ ಆವರಿಸ್ಕೊಂಡಿರ್ಬೋದು, ಒಂದ್ ಕಿಡ್ನಿ ಕೂಡ ಕೆಲಸ ಕಡಿಮೆ ಮಾಡಿರ್ಬೋದು. ಒಂದ್ ತಿಂಗಳಲ್ಲಿ 2-3 ಜನಕ್ಕೆ ನಾವು ಈ ಕಿಡ್ನಿ ಸಂಬಂಧ ಕಾಯಿಲೆಯಿಂದ ಕಿಡ್ನಿನ ತಗಾಕ್ತಾ ಇದೀವಿ, ನೆಫ್ರೆಕ್ಟಮಿ ಅಂತ. ಬಟ್ ಅವರಲ್ಲಿ ಫಸ್ಟ್ ಕ್ವಶನ್, ನನಗೆ ನೋವೇ ಇರಲಿಲ್ಲ ಡಾಕ್ಟರ್, ಈ ಕಿಡ್ನಿ ಹಾಳಾಗೋಗಿದೆ. ದೇವರು 2 ಕಿಡ್ನಿ ಕೊಟ್ಟಿದ್ದಾರೆ, ಆ ಒಂದು ಕೊಟ್ಟಿರೋದ್ರಿಂದ ನಮ್ಗೆ ಸಿಂಪ್ಸ್ ಬರದಲ್ಲೇನೆ ಕಿಡ್ನಿ ಕೂಡ ತನ್ನಷ್ಟು ತಾನೇ ಸಫರ್ ಆಗಿ ಹೋಗ್ಬೋದು. ಇನ್ನೊಂದು ಕಿಡ್ನಿ ಇರೋದ್ರಿಂದ ಪ್ರತಿನಿತ್ಯ ಅವನ ಆಕ್ಟಿವಿಟಿ ಹಾಗೆ ಆಗಿರುತ್ತೆ.
1: ಇನ್ನು ಕೆಲವರು ಹೇಳ್ತಾರೆ ಈ ಕೆಲವು ದುಶ್ಚಟಗಳು, ಸಿಗರೇಟು ಅಥವಾ ತಂಬಾಕಿನ ಸೇವನೆ ಅಥವಾ ಆಲ್ಕೋಹಾಲಿಕ್ ಡ್ರಿಂಕ್ಸ್, ಇದರಿಂದನೂ ಅದ್ರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ, ಕಿಡ್ನಿ ಮೇಲೆ ಪ್ರೆಷರ್ ಆಗುತ್ತೆ, ಹಾಗಾಗುವುದೇ ಅದ್ರ ಮೇಲೆ ಅಂತೇಳಿ.
0: ಅವರು ಆಲ್ಕೋಹಾಲ್ ಸೇವಿಸಿದಾಗ ತುಂಬಾ ಸ್ವೆಟ್ ಆಗ್ತಾರೆ, ಮೈಯಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ಹಾಗಾಗಿ ಡೆಫಿನೆಟ್ಲಿ ಆಲ್ಕೋಹಾಲ್ ಇಂದ ಕಿಡ್ನಿ ಸಮಸ್ಯೆ, ಅದೇ ಕಲ್ಲಿನಂತರುವಂತದ್ದು ಜಾಸ್ತಿ. ಸಿಗರೇಟ್ ನಲ್ಲಿ ಬೇರೆ ರೀತಿ ಕಿಡ್ನಿ ಮೇಲೆ ತೊಂದರೆ ಕೊಡಬಹುದು, ಕ್ಯಾನ್ಸರ್. ಮೂತ್ರ ಚೀಲದಲ್ಲಿ ಕ್ಯಾನ್ಸರ್ ತುಂಬಾ ನೋಡ್ತೀವಿ ನಾವು. ಆ ಕ್ಯಾನ್ಸರ್ 90% ಬರೋದು ಸ್ಮೋಕಿಂಗ್ ಇಂದ, ಸ್ಟೋನ್ ಗೆ ಡೈರೆಕ್ಟ್ ಆಗಿ ಸ್ಮೋಕ್ ಸ್ಮೋಕಿಂಗ್ ಏನು ಎಫೆಕ್ಟ್ ಇಲ್ಲ, ಬಟ್ ಈ ಸ್ಮೋಕಿಂಗ್ ಮಾಡೋದು ಊಟ ಸರಿ ಇರಲ್ಲ,
1: ಪ್ರಾಬ್ಲಮ್
0: ಆಗ್ಬಿಟ್ಟು ಅವರಿಗೆ ಸ್ಟೋನ್ ಬರೋ ಚಾನ್ಸ್ ಇರುತ್ತೆ.
1: ಡಾಕ್ಟರ್, ಈಗ ಸ್ಟೋನ್ಗೆ ಹೇಳಿದ್ವಿ, ಬಂದಿದೆ, ಪರಿಹಾರ ಏನೇನು ಸೂಚಿಸ್ತೀವಿ?
0: ಕಿಡ್ನಿಯಲ್ಲಿ ತುಂಬಾ ಸಣ್ಣ ಸ್ಟೋನ್ ಇತ್ತಂದ್ರೆ ಆಪರೇಷನ್ ಇಲ್ದಲೆ ಹೊರಗಡೆಯಿಂದಲೇ ಎಕ್ಸ್ಟ್ರಾ ಕಾರ್ಪೊರಿಯಲ್ ಶಾಕ್ ವೇವ್ ಲಿಥೋ ಟ್ರಿಪ್ಸ್ ನಿಂತಿದೆ, ಅವರ ಸೌಂಡ್ ವೇವ್ಸ್ ಅದನ್ನ ಫೋಕಸ್ ಮಾಡಿ ಸ್ಟೋನಿಗೆ ಹೊಡಿತೀವಿ. ಅದು ಏನು ಔಟ್ ಪೇಷಂಟ್ ಪ್ರೊಸೀಜರ್, ಅಡ್ಮಿಷನ್ ಕೂಡ ಮಾಡಲ್ಲ. ಪುಡಿ ಆದ್ರೆ ಅದೆಲ್ಲ ಯೂರಿನ್ನಲ್ಲಿ ತನ್ನಷ್ಟಾನೆ ಬರುತ್ತೆ. ತುಂಬಾ 1 centimeter ಸ್ಟೋನ್ ಎಲ್ಲ ಇದು ಮಾಡಬಹುದು. ಅದಕ್ಕಿಂತ ಸ್ವಲ್ಪ ದೊಡ್ಡದು ಕಿಡ್ನಿಯಲ್ಲೇನೆ ಸ್ಟೋನ್ ಇತ್ತಂದ್ರೆ ನಾವು ಮೂತ್ರ ನಾಳದಿಂದಲೇನೆ ಲೇಸರ್ ಫೈಬರ್ ನ ಕಿಡ್ನಿವರೆಗೆ ತಗೊಂಡು ಹೋಗಿ ಅದನ್ನ ಡಸ್ಟ್ ಮಾಡ್ಬಿಟ್ಟು ಸ್ಟೆಂಟ್ ಅಂತ ಒಂದು ಹಾಕ್ಬರ್ತೀವಿ. ಆ ಸ್ಟೆಂಟ್ ಮುಖಾಂತರ ಸೈಡ್ ನಲ್ಲಿ ಕೂಡ ಅದೆಲ್ಲ 1-1.5 ತಿಂಗಳಲ್ಲಿ ಎಲ್ಲ ಪಾಸ್ ಆಗೋಗುತ್ತೆ. ಇನ್ನೂ ತುಂಬಾ ದಪ್ಪ ಸ್ಟೋನ್, 2 centimeter 3 ಸ್ಟೋನ್ ಇದ್ದಾಗ ಬೆನ್ನಿನಿಂದಲೇನೆ ಕಿಡ್ನಿಗೆ ಡೈರೆಕ್ಟ್ ತೂತು ಮಾಡಿ ಎಕ್ಸ್ರೇ ಅಲ್ಲಿ ನೋಡ್ಕೊಂಡು ಆ ತೂತು ಮುಖಾಂತರ ನಮ್ಮ ಇನ್ಸ್ಟ್ರೂಮೆಂಟ್ ಎಂಡೋಸ್ಕೋಪ್ ನ ಹಾಕಿ 3-4 ಪಿ ಮಾಡಿ ತೆಗಿತೀವಿ. ಇದು ಸ್ವಲ್ಪ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದು ದೊಡ್ಡ ಸ್ಟೋನ್ ಇರೋರಿಗೆ ಮಾತ್ರ ಸಜೆಸ್ಟ್ ಮಾಡ್ತೀವಿ.
1: ಮೊದಲಿನ ತರ ಎಲ್ಲ ಓಪನ್ ಆಪರೇಷನ್ ಎಲ್ಲ ಬೇಕಾಗಿ
0: ಈಗಲೂ ಇದೆ. ಓಪನ್ ಆಪರೇಷನ್ 5 centimeter ಸ್ಟೋನ್, 6 centimeter ಸ್ಟೋನ್ ಇದೆ.
1: ದೊಡ್ಡದಾಗತ್ತೆ, ಏನ್ ಮಾಡ್ತಾರೆ ಇವರು?
0: ನೋವಿರಲ್ಲ ಅಂತ ಹೇಳ್ತಾರೆ. ಅದು ಇನ್ಫೆಕ್ಷನ್ ನಲ್ಲಿ ಯೂಶುವಲಿ ಈ ರೀತಿ ಸ್ಟಾಗಾನ್ ಕ್ಯಾಲ್ಕುಲಸ್ ಅಂತೀವಿ, ಕಿಡ್ನಿ ಶೇಪೆ ತಗೊಂಡಿರುವಂತಹ ಸ್ಟೋನ್ಸ್ ಗಳು, ಸೊ ಅವುಗಳು ಇನ್ಫೆಕ್ಷನ್ ನಲ್ಲಿ ಆಗಿರುತ್ತೆ. ಅದೇ ಮೆಗ್ನೇಶಿಯಂ ಅಮೋನಿಯಂ ಫಾಸ್ಫೇಟ್ ದು ಅವುಗಳಿಗೆ ಓಪನ್ ಮಾಡಿ ಕೂಡ ಕೆಲವೊಮ್ಮೆ ತೆಗಿತೀವಿ.
1: ಸೊ ಇವಿಷ್ಟೆಲ್ಲ ಪರಿಹಾರ ಆದ್ಮೇಲೆ ರಿಕರೆಂಟ್ ಚಾನ್ಸಸ್ ಇರುತ್ತೆ, ಕೆಲವರು ಮತ್ತೆ ಮತ್ತೆ ಬರ್ತಾರೆ, ಯಾಕೆ ಬರ್ತಾರೆ ಇವರು?
0: ಒಂದ್ಸಲ ಸ್ಟೋನ್ ಆದವರಿಗೆ ಇನ್ನ 10 ವರ್ಷದಲ್ಲಿ ಅರ್ಧ ಜನರಿಗೆ ಮತ್ತೆ ಸ್ಟೋನ್ ಆಗುತ್ತೆ. ಇದು ನಮ್ಮ ಸ್ಟಾಟಿಸ್ಟಿಕ್ಸ್ ಹೇಳುದು, 50% ಆಫ್ ದೆಮ್ ರಿಕರ್ ವಿತಿನ್ 10 years. ಸೊ ಇವರಲ್ಲಿ ನಾವು ಯೂರಿನ್ ಅನಾಲಿಸಿಸ್ ಮಾಡಿ ಏನೇನು ಸಾಕಷ್ಟು ಪ್ರಮಾಣದಲ್ಲಿ ಇದೆ, ಯಾವ್ದಿಲ್ಲ ಅಂತ ಕಂಡುಹಿಡಿಯಬಹುದು. ಸ್ಟೋನ್ ಕೂಡ ಟೆಸ್ಟಿಗೆ ಕಳಿಸ್ಬಿಟ್ಟು ಅದರಲ್ಲಿ ಏನ್ ಕಾಂಪೋಸಿಷನ್ ಅಂತ ಕಂಡುಹಿಡಿದು ಅದಕ್ಕೆ ಸೂಕ್ತವಾಗಿ ಯೂರಿಕ್ ಆಸಿಡ್ ಸ್ಟೋನ್ ಆದ್ರೆ ನಾನ್ ವೆಜ್ ಬಿಡಿ ಅನ್ನೋದು, ಆಕ್ಸಲೇಟ್ ಸ್ಟೋನ್ ಆಗಿತ್ತ ಅಂದ್ರೆ ಆಕ್ಸಲೇಟ್ ಅಂಶ ಇರುವಂತ ಅವ್ರ ಡಯಟ್ ನಲ್ಲಿ ಏನಾರು ಇದ್ರೆ ಅದನ್ನ ಕಡಿಮೆ ಮಾಡಿಸೋದು, ಸಿಟ್ರೇಟ್ ನ ಯಥೇಚ್ಛವಾಗಿ ತಗೊಳಕ್ ಹೇಳೋದು, ಎಲ್ಲದಕ್ಕಿಂತ ಮಿಗಿಲಾಗಿ ಯೂರಿನ್ ನ ಡೈಲ್ಯೂಟ್ ಇಡೋದು. 2 liters ಅಟ್ ಲೀಸ್ಟ್ ಅವ್ರ ಯೂರಿನ್ ಪ್ರೊಡ್ಯೂಸ್ ಮಾಡುವಷ್ಟು ನೀರಿನ ಅಂಶ ಸೇವನೆ ಮಾಡಿ ಅಂತ ಹೇಳ್ತೀವಿ.
1: ಓಕೆ, ಒಂದು ಈ ಚಿಕ್ಕ ಪಾಪುಗೆ ಹಾಲು ಚೆನ್ನಾಗಿ ಕುಡಿದಿದೆಯಾ ಅಂದ್ರೆ ಅದೊಂದು 5-6 ಸರಿ ಬಟ್ಟೆ ಒದ್ದೆ ಮಾಡಬೇಕು, ಯೂರಿನ್ ಪಾಸ್ ಮಾಡಬೇಕು ಅನ್ನೋದು ಅದೊಂದು ಟೆಸ್ಟ್. ಅದು ಆರಾಮ ಇದೆ, ನಗನಗುತ್ತಾ ಇದೆ ಅಂದ್ರೆ ಅದು ಚೆನ್ನಾಗಿ ಯೂರಿನ್ ಪಾಸ್ ಮಾಡಿದೆ. ಅದೇ ಟೆಸ್ಟ್ ನಮಗೂ ಕೂಡ 5-6 ಸರಿ ನಾವು ಸರಿಯಾಗಿ ಯೂರಿನ್ ಪಾಸ್ ಮಾಡಿವಿ ಅಂದ್ರೆ ಸೊ ನಾವು ಆರೋಗ್ಯವಾಗಿದ್ದೀವಿ. ಈ ಟೆಸ್ಟ್ ಹುಟ್ಟದಾಗಿಂದ ಕೊನೆ ತನಕನೂ ಇರುತ್ತೆ ಅಲ್ಲ.
0: ಗ್ಲೋಬಲ್ ವಾರ್ಮಿಂಗ್ ಆಗಿ ಸ್ಟೋನ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ವಾತಾವರಣ ಕುಲುಷಿತಗೊಂಡಿರದಲ್ದಲೇ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಮ್ಮ ಸ್ವೆಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಉಸಿರಾಡೋ ಮುಖಾಂತರ ಸುಮಾರು ವಾಟರ್ನ ನಾವು ಹೋಗುತ್ತೆ. ಆವಾಗ ಕಿಡ್ನಿ ಪಾಪ ಅದು ಪ್ರಿಸರ್ವ್ ಮಾಡುತ್ತೆ, ವಾಟರ್ನ ಪ್ರಿಸರ್ವ್ ಮಾಡಕ್ ಹೋಗಿ ತಾನೇನೆ ಸ್ಟೋನ್ ಸಫರ್ ಆಗುತ್ತೆ.
1: ಈ ಮೂತ್ರಕೋಶ, ಮೂತ್ರನಾಳ ಮತ್ತೆ ಮೂತ್ರ ಚೀಲ ಈ ಅಂಗಗಳಿಗೆ ಕೂಡ ಸೋಂಕು ಯಾವ್ಯಾವ ರೀತಿ ಬರಬಹುದು, ಯಾರಲ್ಲಿ ಜಾಸ್ತಿ ಬರುತ್ತೆ?
0: ಹೆಣ್ಮಕ್ಳಲ್ಲಿ ಮೂತ್ರ ಚೀಲದಲ್ಲಿ ಸೋಂಕು ಉತ್ಪತ್ತಿ ಆಗುತ್ತೆ. ಯಾಕೆಂದ್ರೆ ಅವ್ರದ್ದು ಯುರೇತ್ರ ಅಂತ ಹೇಳ್ತೀವಲ್ಲ, ಹೊರಗೆ ಮೂತ್ರ ಪೈಪ್ ತುಂಬಾ ಚಿಕ್ಕದಿರುತ್ತೆ. ನಮಗೆ ಇನ್ಫೆಕ್ಷನ್ ಬರೋದು ನಮ್ಮ ಹೊಟ್ಟೆಯಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳಿಂದಲೇ. ಈ ಕೋಲೈ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಆ ಮೂತ್ರನಾಳದ ಮುಖಾಂತರ ಈಸಿಯಾಗಿ ಮೂತ್ರ ಚೀಲಕ್ಕೆ. ಹೊಸದಾಗಿ ಮದುವೆ ಆದಂತ ದಂಪತಿಗಳಲ್ಲಿ ಸೆಕ್ಸುವಲ್ ಟ್ರಾಮಾ ಅಂತ, ಮೈನರ್ ಟ್ರಾಮಾ ಅಂತ ಅವರಲ್ಲಿ ಜಾಸ್ತಿ ಇರುತ್ತೆ. ಬಟ್ ಅದು ಕಿಡ್ನಿಗೆ ಯೂಶುವಲಿ ಹೋಗಲ್ಲ, ಕೆಲವೇ ಪರ್ಸನ್ಸ್ ಅಲ್ಲಿ ಕಿಡ್ನಿಗೆ ಹೋಗುತ್ತೆ. ಕಿಡ್ನಿಯಲ್ಲಿ ಹೋಯ್ತಂದ್ರೆ ಅವ್ರ ಇಮ್ಯುನಿಟಿ ಕಡಿಮೆ ಇತ್ತಂತ ಅರ್ಥ. ಡಯಾಬಿಟೀಸ್ ಒಂದು ತುಂಬಾ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಡಯಾಬಿಟೀಸ್ ನಲ್ಲಿ ಕಿಡ್ನಿ ಕೂಡ ಸಫರ್ ಆಗ್ತಾ ಇರ್ತದೆ. ಚಿಕ್ಕ ಮಕ್ಕಳಲ್ಲಿ ಕೆಲವೊಮ್ಮೆ ಮುಂದೋಗಲು ಹಿಂದೆ ಹೋಗೋದಿಲ್ಲ ಯೂರಿನ್ ಮಾಡ, ಅಲ್ಲಿ ಕೂಡ ಯೂರಿನ್ ಉಳ್ಕೊಂಡು ಇನ್ಫೆಕ್ಷನ್ ಆಗ್ಬಹುದು. ಇನ್ನು ವಯಸ್ಸಾದ ಗಂಡಸರಲ್ಲಿ ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾಗೋದ್ರಿಂದ ಯೂರಿನ್ ಪದೇ ಪದೇ ಹೋದ್ರೂ ಕೂಡ ಕೆಲವೊಂದ್ಸಲ ಒಳಗಡೆ ಉಳ್ಕೊಂಡು ಸ್ಟಾಸಿಸ್ ಅಂತೀವಿ, ಅಲ್ಲೇನೆ ಕಲ್ಲು ಆಗ್ಬಹುದು, ಮೂತ್ರ ಇನ್ಫೆಕ್ಷನ್ ಕೂಡ ಆಗ್ಬಹುದು. ನಮ್ಮ ಮೇನ್ ಬಂದು ಮೂತ್ರಚ, ಅಲ್ಲೇ ಇನ್ಫೆಕ್ಷನ್ ಜಾಸ್ತಿ, ಅಲ್ಲಿ ಇದ್ದು ಅದರಿಂದ ಮತ್ತೆ ವಾಪಸ್ ಕಿಡ್ನಿಗೆ ಹೋಗುವಂತ ಪ್ರಮೇಯ ಬರುತ್ತೆ.
1: ಓಕೆ, ಇನ್ನು ಈ ಯಜಮಾನರಲ್ಲಿ ಕೆಲವೊಂದ್ಸರ್ತಿ ಅವರಿಗೆ ಗೊತ್ತಿಲ್ಲದೆ ಮೂತ್ರ ಪಾಸ್ತಾನೆ ಇರುತ್ತೆ, ಅವರಿಗೆ ಹಿಡ್ತಾನೆ ಬರಲ್ಲ, ಡಾಕ್ಟರ್ ಮಲಗಿದ್ದೀನಿ, ಬೆಡ್ ವೆಟ್ ಆಗುತ್ತೆ. ತೀರಾ ಚಿಕ್ಕ ಮಕ್ಕಳಲ್ಲೇ ಓಕೆ, ಸಾಮಾನ್ಯ ಅವ್ರಿಗೆ ಗೊತ್ತಿರಲ್ಲ, ಇನ್ನು ಪ್ರಾಕ್ಟೀಸ್ ಆಗಿರಲ್ಲ ಅಥವಾ ಹಿಡ್ತಾ ಬಂದಿರಲ್ಲ, ಈ ವಯಸ್ಸಾದವರಲ್ಲೂ ಈ ಸಮಸ್ಯೆ ಬರ್ತಾ ಇರುತ್ತೆ.
0: ಅದರಲ್ಲಿ ಹೆಚ್ಚಿನ ಅಂಶ ಅವರಿಗೆ ಪ್ರೋಸ್ಟೇಟ್ ಗ್ರಂಥಿದೆ ಸಮಸ್ಯೆ ಇರುತ್ತೆ. ಯೂರಿನ್ ತುಂಬಿಕೊಂಡ್ಬಿಟ್ಟು ಹೋಗ್ತಾರೆ, ಸ್ವಲ್ಪ ಮಾಡಿರ್ತಾರೆ, ವಯಸ್ಸಾಗಿರೋದ್ರಿಂದ ಅವರಿಗೆ ಕಣ್ಣು ಸಹಜವಾಗಿ ಕಾಣ್ತಿರಲ್ಲ, ಆ ಬಗ್ಗೆ ನೆನಪು ಇರಲ್ಲ. ಪೂರ್ತಿ ಖಾಲಿ ಆಗಲ್ಲ. ನಾವು ಎಷ್ಟೋ ಸಲ ಮೂತ್ರ ಮಾಡುವಾಗ ಹೊಟ್ಟೆದು ಪ್ರೆಷರ್ ಯೂಸ್ ಮಾಡ್ತೀವಿ ಇನಿಷಿಯಲಿ, ಆಮೇಲೆ ಮೂತ್ರ ಚೀಲ ತನ್ನ ಕೆಲಸನ ಶುರು ಮಾಡುತ್ತೆ, ಅದ್ರದ್ದು ಮಾಂಸ ಕಾಂಟ್ರಾಕ್ಟ್ ಆಗಕ್ ಶುರು ಮಾಡಿ ಮೂತ್ರ ಖಾಲಿ ಮಾಡ್ತೀವಿ. ಅವ್ರಿಗೆ ಹೊಟ್ಟೆ ಪ್ರೆಷರ್ ಕೂಡ ಹಾಕಕ್ಕಾಗಲ್ಲ, ಮೂತ್ರ ಚೀಲ ಕೂಡ ವಯಸ್ಸಾದ್ಮೇಲೆ ವೀಕ್ ಆಗಿರ್ಬೋದು, ಮತ್ತೆ ಮೂತ್ರ ಚೀಲ ಬಾಯಿನಿರುವಂತಹ ಪ್ರೋಸ್ಟೇಟ್ ಗ್ರಂಥಿ ಎನ್ಲಾರ್ಜ್ ಆಗಿ ಮೂತ್ರನಾಳನ ಸಣ್ಣ ಮಾಡಿರ್ಬೋದು. ಆವಾಗ ಏನಾಗುತ್ತೆ, ಅವ್ರಿಗೆ ಮಲಗಿದ್ದಾಗ ಓವರ್ ಫ್ಲೋ ಇನ್ಕಾಂಟಿನೆನ್ಸ್ ಅಂತೀವಿ, ತುಂಬಿದ್ದಂತ ಕೊಡ ಚೆಲ್ಲಲ್ವಾ ಇವ್ರಿ, ಹಾಗೆ ಮೂತ್ರ ಚೀಲ ತುಂಬ ಹೋಗಿರುತ್ತೆ, ಮತ್ತೆ ಅದು ವಾಪಸ್ಸು ನಿಧಾನಕ್ಕೆ ಒಂದೊಂದು ಹನಿನೇ ಹೊರಗಡೆ ಹಾಕಕ್ ಶುರು ಮಾಡುತ್ತೆ. ಇದು ಒಂದ್ ರೀತಿ ಇನ್ಕಾಂಟಿನೆನ್ಸ್. ಇನ್ನೊಂದು ಅರ್ಜೆಂಟ್ ಆದ ಕೂಡಲೇನೆ ತಡೀಲಿಕ್ಕೆ ಆಗಲ್ಲ, ಅದು ಪ್ರೋಸ್ಟೇಟ್ ಇಂದನೇ ಆಗುವಂತದ್ದು. ಮೂತ್ರ ಚೀಲದ ಬಾಯಲ್ಲಿ ಸ್ವಲ್ಪ ನರಗಳದ ವ್ಯತ್ಯಾಸ ಆಗಿ ಅದು ತುಂಬಿದ ಕೂಡಲೇನೆ ಇವ್ರು ಹಿಡ್ಕೊಳಕ್ಕೆ ಶಕ್ತಿ ಇರಲ್ಲ, ಲೀಕ್ ಆಗ್ಬಿಡೋದು.
1: ಪರಿಹಾರ ಏನು ಅವರಿಗೆ ಅಂತ,
0: ಮೊದಲಿಗೆ ನಾವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಯೂರಿನ್ ಉಳಿತಾ ಇದೆಯಾ ಮೂತ್ರ ಚೀಲದಲ್ಲಿ ನೋಡ್ತೀವಿ. ಉಳಿತಾ ಇದ್ರೆ ಯೂಶ್ವಲಿ ಅವರಿಗೆ ಒಂದು ಚಿಕ್ಕದಾಗಂತ ಎಂಡೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಮುಖಾಂತರ ಪ್ರೋಸ್ಟೇಟ್ ನ ತೆಗಿತೀವಿ, ಅಥವಾ ಮೂತ್ರ ಚೀಲದಲ್ಲಿ ಕಲ್ಲಿದ್ದು ಇನ್ಫೆಕ್ಷನ್ ಇದ್ರೆ ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಕಲ್ಲನ್ನ ತೆಗಿತೀವಿ. ಮತ್ತೆ ಕೆಲವೊಂದ್ಸಲ ಮೂತ್ರ ಚೀಲದಲ್ಲಿ ಯೂರಿನ್ ಉಳಿತಲ್ಲ ಅಂದ್ರೆ ಒಂದ್ ಆರು ತಿಂಗಳು ಒಂದ್ ವರ್ಷ ಅದಕ್ಕೆ ಬೇಕಾಗಿರುವಂತ ಆಲ್ಫಾ ಬ್ಲಾಕರ್ಸ್ ಇದ್ವೆ, ಓವರ್ ಆಕ್ಟಿವ್ ಬ್ಲಾಡರ್ ಇರುವಂತ ಆಂಟಿಕೊಲಿನರ್ಜಿಕ್ಸ್ ಅಂತ ಕೆಲವೊಂದು ಮಾತ್ರೆಗಳಿದೆ, ಅದು ಕಾಂಬಿನೇಷನ್ ಹಾಕಿದ್ರೆ ಒಂದ್ ಅರ್ಧದಲ್ಲಿ ಜನರಿಗೆ ಇದು ಸಮಸ್ಯೆ ಪರಿಹಾರ ಆಗುತ್ತೆ.
1: ಡಾಕ್ಟರ್, ಇದ್ರ ನಂತರದಲ್ಲಿ ಈ ಮಕ್ಕಳು ತುಂಬಾ ಚಿಕ್ಕ ಮಕ್ಕಳು ಶಾಲೆಗೆ ಬರುವಾಗ ಹೆದರ್ಕೊಂಡೇ ಶಾಲೆಗೆ ಬರ್ತಿರ್ತವೆ, ಮನೆ ವಾತಾವರಣದಿಂದ ಮೊದಲನೇ ಬಾರಿಗೆ ಶಾಲೆಗೆ ಬರೋ ಮಕ್ಕಳಲ್ಲಿ ಅಳತಾ ಅಳತಾ ಜೊತೆ ಉಚ್ಚೇನು ಮಾಡ್ಕೊಂಡ್ಬಿಡ್ತವೆ, ಈ ಶಿಶುವಾರ ಅಥವಾ ಎಲ್ ಕೆ ಜಿ ಯು ಕೆ ಜಿ ಜಾಸ್ತಿ ಅವು ಗೊತ್ತಿಲ್ಲದೇ ಮಾಡ್ತಿರ್ತಾವ, ಇದು ಸಮಸ್ಯೆ ಅಂತ ಅನ್ಸಿರಲ್ಲ, ಬಟ್ ಯಾಕೆ ಹಾಗಾಗತ್ತೆ?
0: ಈಗ ನಮ್ಮ ಮೂತ್ರ ಚೀಲ ಬಂದು ನಮ್ಗು ಪ್ರಾಣಿಗಳಿಗೆ ಡಿಫ್ರೆನ್ಸ್ ಏನಂತಂದ್ರೆ ಪ್ರಾಣಿಗಳು ಮೂತ್ರ ತುಂಬಿದ ಕೂಡಲೇ ಮಾಡ್ಕೊಂಡ್ಬಿಡ್ತಾರೆ, ಬಟ್ ನಮ್ಮ ಮೂತ್ರ ಚೀಲಕ್ಕೆ ಒಂದ್ ನಾಲ್ಕೈದು ಜನ ಮಾಸ್ಟರ್ ಇದ್ದಾರೆ, ಮೆದುಳು ಮೆದುಳು ಬಳ್ಳಿ ಮತ್ತೆ ಮೂತ್ರ ಚೀಲದ ಸುತ್ತ ಇರುವಂತ ಒಂದು ನರಗಳ ಕೋಶಗಳು ಮತ್ತೆ ಮೂತ್ರ ಚೀಲದ ಬಾಯಿ ಹತ್ರ ಇರುವಂತ ನರಗಳು, ಇವೆಲ್ಲಾ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡಿದ್ರೆ ಮೂತ್ರ ತುಂಬಿದಾಗ ಜಾಗ ಸಹಕರಿಸುವಂತದ್ದು
1: ಸೋಷಿಯಲ್ ಕಾನ್ಸೆಪ್ಟ್ ಕೂಡ, ಎಲ್ಲೆಲ್ಲೂ ಮೂತ್ರ ಮಾಡಕ್ಕಾಗಲ್ಲ ಜಾಗನೂ ಬೇಕು,
0: ಅದು ನಾಲ್ಕೂವರೆ ವರ್ಷದಿಂದ ಐದು ವರ್ಷದಲ್ಲಿ ನಾವು ಕಲ್ತ್ಕೊಂಡ್ಬಿಡ್ತೀವಿ ಇಲ್ಲಿ ಮಾಡುದು ಅಂತ ಅಮ್ಮ ಹೇಳ್ತಾರೆ, ನಾವು ಕಲ್ತ್ಕೊಂಡು ಕಂಟ್ರೋಲ್ ಬಂದು ಮೆದುಳು ಟೇಕ್ ಓವರ್ ಮಾಡ್ಕೊಳ್ಳುತ್ತೆ ಈ ಫಂಕ್ಷನ್ನ. ಈ ಮೆದುಳಿನಲ್ಲಿ ಕೆಲವೊಂದ್ಸಲ ಈ ಗಾಬರಿ ಆಗಿ ಪ್ರೆಷರ್ ಬಂದು ಈ ಮಕ್ಕಳಲ್ಲಿ ಅದು ಒಂಥರ ಅಲ್ಲಕಲ್ಲಲ್ಲ ಆಗಿ ಸಡನ್ ಆಗಿ ಆ ರೀತಿ ಆಗುವಂತದ್ದು
1: ಕಂಡು ಚಡ್ಡಿ ಒದ್ದೆ ಮಾಡ್ಕೊಳ್ಳೋದು ಸಾಮಾನ್ಯ, ಇದು
0: ತುಂಬಾ ಜನರಿಗೆ ಇರೋದಿಲ್ಲ, ಕೆಲವೊಂದ್ ಮಕ್ಕಳಿಗಿರುತ್ತೆ, ಅದೇ ರಾತ್ರಿ ಹೊತ್ತು ಹಾಸಿಗೆಯಲ್ಲಿ ಒದ್ದೆ ಮಾಡ್ಕೊಂಡು ಅದು ತುಂಬಾ ಡೀಪ್ ಸ್ಲೀಪ್ ನಲ್ಲಿ ಇರ್ತಾರೆ ಮಕ್ಕಳು, ಆ ಡೀಪ್ ಸ್ಲೀಪ್ ನಲ್ಲಿ ಅವರಿಗೆ ಆ ಕನಸಿನಲ್ಲೇನೆ ಮೂತ್ರ ತೀಲ ತುಂಬಿರೋ ಸೆನ್ಸೇಷನ್ ಮೆದುಳಿಗೆ ಹೋಗುತ್ತೆ, ಕನಸಿನಲ್ಲಿ ಹೋಗಿದ್ದಾಗ ಅವರು ಒಳಗಡೆ ಎಚ್ಚರ ಇದ್ದೀನಿ ಅನ್ಕೊಂಡ್ಬಿಟ್ಟೆ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಪೇರೆಂಟ್ಸ್ಗೆ ಹೇಳೋದು ಅವ್ರನ್ನ ತುಂಬಾ ದೂಷಿಸಬಾರ್ದು, ತುಂಬಾ ಗುಣಪಡಿಸಲಾರ್ದಂತ ಕಾಯಿಲೆ ಅಲ್ಲ, ಮತ್ತೆ ಅದನ್ನ ಎಲ್ಲಾರ ಮುಂದೆ ಎತ್ತಿ ಹೇಳಿ ಅವರಿಗೆ ನಾಚಿಕೆ ಬರೋಂಗು ಮಾಡಬಾರ್ದು,
1: ಅವಮಾನ ಮಾಡಬಾರ್ದು,
0: ಹಂಗೆ ನೆಗ್ಲೆಕ್ಟ್ ಮಾಡಬೇಕು, ತನ್ನಷ್ಟಾನೆ ಅದು 99% ಗುಣ ಆಗುತ್ತೆ.
1: ಗೊತ್ತಾಗುತ್ತೆ ಮಕ್ಕಳಿಗೆ ನಾನು ಮಾಡಿದ್ದು ಸರಿ ಇಲ್ಲ ಅಂತ, ಅವರೇ ಒಂಥರ ನಾಚಿಕೆ ಪಟ್ಕೋತಾರೆ, ಆಮೇಲೆ ಎಷ್ಟೋ ಸರಿ ಸಾರಿ ಗೊತ್ತಾಗದೆ ಆಗಿದೆ ಅಂತ ಹೇಳಿ ಒಂದು ನಿಧಾನಕ್ಕೆ ಟ್ರೈನ್ ಅಪ್ ಆಗ್ತಾರೆ. ಅವ್ರಿಗೆ ಹೇಳೋರು ಯಾರು?
0: ಯೂಶಲಿ ಅವ್ರಿಗೆ ಮನೆಯಲ್ಲಿ ಏನಾದ್ರೂ ಯಂತ್ರ ಮಂತ್ರ ಕಟ್ಸೋದು ಈ ತರದ್ದೆಲ್ಲ ಮಾಡ್ತಾರೆ, ಆಮೇಲೆ ನೆಕ್ಸ್ಟ್ ಬಂದು ಸ್ಕೂಲ್ ನಲ್ಲಿ ಹೋಗಿ ಟೀಚರ್ಗೆ ಹೇಳ್ಬಿಡ್ತೀನಿ ಅಂತ ಹೆದರ್ಸ್ತಾರೆ, ಮನೆಯಲ್ಲಿ ಈ ತರ ಮಾಡ್ತಾರೆ. ಹಾಗೆಲ್ಲ ಮಾಡೋದ್ರಿಂದ ಏನು ಉಪಯೋಗ ಆಗಲ್ಲ. ಸೂಕ್ತವಾಗಿ ನಮ್ಮ ಶಸ್ತ್ರಚಿಕಿತ್ಸರ ಅಥವಾ ಯೂರಾಲಜಿಸ್ಟ್ ಹತ್ರ ಕರ್ಕೊಂಡ್ಬಂದ್ರೆ ಮಗು ಜೊತೆ ಮಾತಾಡಿ ಒಂದು ಬೇಸಿಕ್ ಒಂದು ಸ್ಕ್ಯಾನ್ ಮಾಡಿ ಮೂತ್ರದ ಕೆಪಾಸಿಟಿ ಅದು ಹಿಸ್ಟ್ರಿನಲ್ಲೂ ಕಂಡುಹಿಡಿತೀವಿ. ಹಗಲೊತ್ತು ತುಂಬಾ ಚೆನ್ನಾಗಿ 4-5 ಗಂಟೆ ಹೋಗೋದಿಲ್ಲ ಅಂತಂದ್ರೆ ಮೂತ್ರ ಚೀಲ ಚೆನ್ನಾಗಿದೆ ಅಂತ. ಕೆಲವೊಂದ್ಸಲ ಕೆಲವೊಂದ್ ಮಕ್ಕಳಲ್ಲಿ ಮೂತ್ರ ಚೀಲದ ಕೆಪಾಸಿಟಿ ಕಡಿಮೆ ಇತ್ತಂದ್ರೆ ಅದನ್ನ ಕಂಡುಹಿಡಿಬೇಕಾಗತ್ತೆ ನಾವು. ಸೊ ರಾತ್ರಿ ಹೊತ್ತು ತಂದೆ ತಾಯಿಯಲ್ಲಿ ಒಬ್ರಿಗೆ ಒಂದು ಕೆಲಸ ಹೇಳ್ತೀವಿ, 2 ಗಂಟೆಗೆ ಎದ್ದುಬಿಟ್ಟು ಅವನ್ನ ಪೂರ್ತಿ ಎಚ್ಚರ ಮಾಡಿಸಿ ಬಾತ್ರೂಮಿಗೆ ಹೋಗಿ ಮಾತಾಡಿ ಯೂರಿನ್ ಮಾಡಿಸಿ ಮಲಗಿಸ್ಬೇಕು, ಒಂದು ಅದಕ್ಕೆ ಅಲಾರಾಮ್ ಥೆರಪಿ ಅಂತಾನೆ ಹೇಳೋದು. ಹೀಗೆ ಮಾಡಿದಲ್ಲಿ ಒಂದು 6 ತಿಂಗಳಲ್ಲಿ ನಾರ್ಮಲ್ ಆಗಿ ಅವರಿಗೆ ಎಚ್ಚರ ಸೆಟ್ ಆಗ್ತಾರೆ. ನೀರಿನ ಜಾಸ್ತಿ ಕುಡಿಬಾರ್ದಂತ ಒಂದು ಅಡ್ವೈಸ್ ಮಾಡ್ತೀವಿ. ರಾತ್ರಿ ಒಂದು 7 ಗಂಟೆ ನಂತರ ಈ ಮಕ್ಕಳಲ್ಲಿ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ, ತುಂಬಾ ನೀರು ಕುಡಿತಾರೆ, ಅದನ್ನ ಅವಾಯ್ಡ್ ಮಾಡಿದ್ರೆ ಆವಾಗ ಮೂತ್ರ ಚೀಲದಕ್ಕೂ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ.
1: ಡಾಕ್ಟರ್, ಇನ್ನೊಂದು ಏನಂದ್ರೆ ಈಗ ಶಾಲೆಗಳಲ್ಲಿ ಬೆಳಗ್ಗೆ ಪಾಪ ಮಕ್ಕಳು 9-9:30 ಹೋಗಿ ಹೋಗಿ ಶಾಲೆಯಲ್ಲಿ ಅಡ್ಮಿಟ್ ಆಗ್ತಾರೆ, ಸಂಜೆ 4 ಗಂಟೆ ತನಕ ಕೂತಿರ್ತಾರೆ. ಮಧ್ಯದಲ್ಲಿ 1 ಅಥವಾ 2 ರೀಸ್ ಬ್ರೇಕ್ ಸಿಗ್ತಾವೆ ಅವರಿಗೆ, ಅದು ನಾರ್ಮಲ್ ಅದು. ಬಟ್ ತೀರಾ ಬೇಕು ಅಂದ್ರೆ ಎದ್ದು ಹೋಗುವಂತದ್ದು ಇದ್ದೇ ಇರುತ್ತೆ, ಕಿರುಬೆರಳು ತೋರಿಸಿ ಟೀಚರ್ ಅಂತೇಳಿ ಎದ್ದು ಹೋಗೋದು, ಅದು ಒಂದು ಯೂನಿವರ್ಸಲ್ ಫೆನಾಮಿನ, ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಶಾಲೆಗಳಲ್ಲೂ, ಒಂದು ಮೂತ್ರಾಲಯಗಳನ್ನು ಸ್ವಚ್ಛವಾಗಿರಬೇಕು. ಎಷ್ಟೋ ಕಡೆ ಏನಾಗುತ್ತೆ, ಈ ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಅಥವಾ ಬೇರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇರತಕ್ಕಂತಹ ಮೂತ್ರಾಲಯಗಳಲ್ಲಿ ಮೇಂಟೆನೆನ್ಸ್ ಸರಿ ಇದ್ರೆ ಸಂತೋಷ, ಚೆನ್ನಾಗಿ ಆಗ್ತದೆ. ಬಟ್ ಅಲ್ಲಿ ಸರಿ ಇಲ್ಲದೆ ಇವರು ಅಲ್ಲಿ ಮೂತ್ರ ಮಾಡ್ಲಿಕ್ಕೆ ಹೋದಾಗ ಅಲ್ಲಿನ ಸೋಂಕು ತಗಲ್ಬಿಡುವ ಸಾಧ್ಯತೆಗಳು ಇದ್ದಾವೆ.
0: ನಮ್ಮಲ್ಲಿ ಕೆಲವರು ಇದನ್ನೇ ಹೇಳ್ತಾರೆ, ನಾವು ಹೊರಗಡೆ ಹೋದಾಗ ಆಗುದು ಅವ್ರಿಗೆ

0: ಮೋಸ್ಟ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಆವಾಗ ನಾವೇನಂತೀವಿ, ಆದಷ್ಟು ಟ್ಯಾಪ್ ಆ ಥರದ್ನೆಲ್ಲ ಮುಟ್ಟಿ ಡೈರೆಕ್ಟ್ ತಮ್ಮ ಪ್ರೈವೇಟ್ ಪಾರ್ಟ್ಸ್ನ ಮುಟ್ಕೋಬೇಡ, ಅದು ಡೈರೆಕ್ಟ್ ಆಗಿ ಇನ್ಫೆಕ್ಷನ್ ಬಂದಿರೋ ಚಾನ್ಸ್ ಇರುತ್ತೆ. ಇನ್ನೊಂದು, ಆ ಥರದ ಪ್ಲೇಸಸ್ಗಳಿಗೆ ಸಂಬಂಧಪಟ್ಟವ್ರು ಹೇಳಿ
1: ಸ್ವಚ್ಛತೆ
0: ಬಗ್ಗೆ ಅರಿವು ಮಾಡಿಸೋದು ಒಂದು ಒಳ್ಳೆಯ ಕೆಲಸ.
1: ನಾವು ಇಷ್ಟೆಲ್ಲ ಮಾತಾಡಿದ್ವಿ, ಈ ಮೂತ್ರಕೋಶ ಮೂತ್ರಪಿಂಡಗಳ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗೆ ಬದಲಾಯಿಸ್ಕೋಬೇಕು?
0: ಯಥೇಚ್ಛವಾಗಿ ನೀರು ಕುಡಿಬೇಕು, ಸ್ಟೋನಿಗೆ ಪ್ರಾಬ್ಲಮ್ಗಳು ಕಡಿಮೆ ಆಗಬೇಕು ಅಂತ ಅಂತಂದರೆ, ಆ ನಂತರ ಸೂಕ್ತವಾದಂಥ ವೈದ್ಯರ ಸಲಹೆಗಳಿಗೆ ನಾವು ಹೋಗಿ ತೋರಿಸ್ಕೊಳ್ಳೋದು. ಈ ಉರಿ ಮುರಾಯಿತು ಅಂದರೆ ತಾವೇ ಮೆಡಿಸಿನ್ ತೊಗೋಬಾರ್ದು, ಹೋಗಿ ವೈದ್ಯರಲ್ಲಿ ಸಂಬಂಧಪಟ್ಟು ಅಟ್ಲೀಸ್ಟ್ ಮಿನಿಮಮ್ ಒಂದು ಹೊಟ್ಟೆ ಸ್ಕ್ಯಾನ್ ಮಾಡಿಸಿ ನೋಡಬೇಕು. ಶುಗರ್ ಒಂದೊಂದ್ಸಲ ಇದೇ ರೀತಿ ಕಾಣಿಸ್ಕೋಬಹುದು, ಶುಗರ್ ಇದೆ ಅಂತ ಕಂಡಿಡಿದಿರ ಯೂರಿನ್ ಇನ್ಫೆಕ್ಷನ್ ಆದಾಗ ನೋಡಿರ್ತೀವಿ. ವಯಸ್ಸಾದವರಲ್ಲಿ ಮುಂದೋಗ್ಲು ಸಣ್ಣದಿರುತ್ತೆ, ಅವ್ರು ಗೊತ್ತಮಾಡ್ಕೊಂಡೇ ಇರಲ್ಲ ಅದು ಹಾಗೇ ಇದೆ ಅಂತ, ಅದರಿಂದ ಇನ್ಫೆಕ್ಷನ್ ಆಗಿ ಕಿಡ್ನಿವರೆಗೂ ಇನ್ಫೆಕ್ಷನ್ ಹೋಗ್ಬೋದು. ಅದು ಒಬ್ಬ ವೈದ್ಯರಲ್ಲಿ ಹೋದಲ್ಲಿ ಮಾತ್ರ ಅವ್ರು ಅದು ಅಬ್ನಾರ್ಮಲ್ ಅಂತ ಹೇಳ್ತಾರೆ, ಇಲ್ಲ ಅಂತಂದ್ರೆ ಅವರು ಅದ್ರ ಜೊತೆನೆ ಇಷ್ಟು ವರ್ಷ ಇದ್ದೀನಿ ಅಂದ್ಬಿಟ್ಟು ಹಾಗೆ ಇರ್ತಾರೆ, ಸುಮಾರು ಸಲ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ನಲ್ಲಿ ಬಂದು ಅಡ್ಮಿಟ್ ಆಗ್ತಾರೆ. ಇನ್ನ ಏಜ್ ಆದವರಲ್ಲಿ ಹೇಳ್ಬೇಕಂತ, ಈ ನೀರನ್ನ ಜಾಸ್ತಿ ಕುಡಿಯೋದಕ್ಕೆ ನಾವು ಹೇಳೋದಿಲ್ಲ ಅವರಿಗೆ, ಅಟ್ಲೀಸ್ಟ್ ಪದೇ ಪದೇ ಮೂತ್ರ ಹೋಗೋದಕ್ಕೆ ಸೂಕ್ತ ವೈದ್ಯಕೀಯ ಸಲಹೆ ಕೊಟ್ಟು ಮೂತ್ರ ಪಿಂಡದ ಆರೋಗ್ಯ ನಾವು ಕಾಪಾಡ್ಕೋಬೇಕು.
1: ಕೆಲವೊಬ್ಬರಲ್ಲಿ ಈ ಮುಂದೋಗ್ಲು ಹಿಂದಕ್ಕೆ ಹೋಗೋದಿಲ್ಲ ಸಮಸ್ಯೆ ಇದೆ ಅಂದಾಗ ಸರ್ಕಮ್ಸಿಷನ್ ಮಾಡಿಸ್ತಾರೆ. ಕೆಲವೊಂದು ಧರ್ಮದಲ್ಲಿ ಚಿಕ್ಕ ಮಕ್ಕಳಿಗೆ ಸರ್ಕಮ್ಸಿಷನ್ ಮಾಡಿಸಿರ್ತಾರೆ, ಅದರ ಅಡ್ವಾಂಟೇಜ್ ಏನಾದರೂ ಇದೆಯಾ?
0: ಈ ರಿಚುವಲ್ ಸರ್ಕಮ್ಸಿಷನ್ ಮಾಡಿಸ್ಕೊಂಡು ಆ ಧರ್ಮದ ಪ್ರಕಾರ ಅವರಲ್ಲಿ ಮೂತ್ರ ಸೋಂಕು ಕಡಿಮೆ ಇದೆ, ಒಂದು ಶಿಶ್ನದ ಕ್ಯಾನ್ಸರ್ ಕೂಡ ಇಲ್ವೇ ಇಲ್ಲ. ಒಂದು ವರ್ಷದೊಳಗಡೆ ಸರ್ಕಮ್ಸಿಷನ್ ಮಾಡಿದವರಲ್ಲಿ ನಾವು ನೋಡೋದು ಆ ಧರ್ಮದಲ್ಲಿ ಆ ಕಂಟ್ರೀಸ್ ಅಲ್ಲಿ ಆ ಶಿಶ್ನದ ಕ್ಯಾನ್ಸರೇ ಇಲ್ಲ. ಈ ಶಿಶ್ನದ ಕ್ಯಾನ್ಸರ್ ಬರೋದೇ ಆ ಮುಂದೋಗ್ಲೂನಲ್ಲಿ ಕಲೆಕ್ಟ್ ಆಗುವಂತ ಸ್ಮೆಗ್ಮಾದಲ್ಲಿರುವಂತ ಕಾರ್ಸಿನೋಜನ್, ಅದು ತುಂಬಾ ಕಡಿಮೆ ಇದೆ. ಈ ವಯಸ್ಸಾದವರಲ್ಲಿ ನಮ್ಮ ಮುಂದೋಗ್ಲು ಸಣ್ಣದಿದ್ದಾಗ ಅದನ್ನ ಸೂಕ್ತ ಚತುರ್ಚಿಕಿತ್ಸಕರತ್ರನೇ ಮಾಡಿಸೋದು ಒಳ್ಳೇದು, ಯಾಕಂದ್ರೆ ತುಂಬಾ ಅಂಟ್ಕೊಂಡ್ಬಿಟ್ಟಿರುತ್ತೆ, ಕೆಲವೊಂದ್ಸಲ ಅದು ಬಿಡಿಸೋದಕ್ಕೆ ಕಷ್ಟ ಆಗ್ಬೋದು. ಸೊ ಅವರಲ್ಲಿ ತಜ್ಞತೆ ಇರೋರ ಹತ್ರ ಹೋಗಿ ಮಾಡಿಸ್ಕೊಂಡ್ರೆ ಈ ಸೋಂಕು ಸ್ವಲ್ಪ ಕಡಿಮೆ ಆಗುತ್ತೆ.
1: ಇನ್ನು ಮಹಿಳೆಯರಿಗೆ ಯಥೇಚ್ಛವಾಗಿ ನೀರು ಕುಡಿಯಿರಿ ಅಂದ್ರೂ ಅವರು ಕುಡಿಲಿಕ್ಕೆ ಹಿಂದೆ ಹೊಡಿತಕ್ಕಂಥದ್ದು ಅವರಿಗೆ ನಡೆಯುತ್ತೀರಿ?
0: ಮಹಿಳೆಯರಲ್ಲಿ ಈ ಟಾಯ್ಲೆಟ್ ಸಲುವಾಗಿ ಅವರು ಹೋಗ್ಬೇಡಿ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ಅದು ಒಳ್ಳೇದಲ್ಲ. ಮೂತ್ರ ಚೀಲದಲ್ಲಿ ಸಾಕಷ್ಟು ಸಮಯ ಮೂತ್ರ ಉಳಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ. ಸೊ ಹಾಗಾಗಿ ಅವರು ಆ ರೀತಿ ಪ್ರಾಕ್ಟೀಸ್ ಬಿಟ್ಟು ಯಥೇಚ್ಛವಾಗಿ ನೀರು ಮತ್ತೆ ಹಣ್ಣಿನ ರಸನ ಉಪಯೋಗಿಸೋದು
1: ಒಳ್ಳೇದು. ಗಂಡ್ ಮಕ್ಕಳಲ್ಲಿ ಜಾಸ್ತಿನ ಹೆಣ್ಮಕ್ಳಲ್ಲಿ ಜಾಸ್ತಿನ? ಯಾಕಂದ್ರೆ ಸಾಕಷ್ಟು ಕೇಸಸ್ ಅಲ್ಲಿ ಆಪರೇಷನ್ ಆಗಿರೋಲ್ಲ ಗಂಡ್ ಮಕ್ಕಳೇ ಜಾಸ್ತಿ ಅಂತ ಕಂಡು ಬಂದಿದೆ.
0: ಗಂಡ್ ಮಕ್ಳಿಗೂ ಹೆಣ್ಮಕ್ಳಿಗೂ ನೋಡಿದ್ರೆ ಮೂರು ಪಟ್ಟು ಗಂಡ್ ಮಕ್ಕಳಲ್ಲಿ ಜಾಸ್ತಿ. ನಮ್ಮಲ್ಲೇನೆ ಜೀವನ ಶೈಲಿ ಬದಲಿಸ್ಕೊಂಡ್ರೆ ಆದಷ್ಟು ಕಾಯಿಲೆಗಳನ್ನ ದೂರ ಮಾಡ್ಕೊಂಡು ವೈದ್ಯರಿಂದಲೇ ದೂರ ಇರ್ಬೋದು.
1: ಧನ್ಯವಾದಗಳು ಡಾಕ್ಟರ್ ಪ್ರಕಾಶ್ ಅವರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ. ಮೂತ್ರಪಿಂಡದ ಆರೋಗ್ಯ ಚೆನ್ನಾಗಿದ್ರೆ ಮನುಷ್ಯ ನಗ್ನಗ್ತಾ ದೇಹವನ್ನು ಚೆನ್ನಾಗಿಟ್ಕೊಂಡು ಆಕ್ಟಿವ್ ಆಗಿರ್ಬೋದು. ಅವೇನಾದ್ರು ತೊಂದರೆಗೊಳಗಾದ್ರೆ ನಿಲ್ಲೋದಕ್ಕೆ ಆಗೋದಿಲ್ಲ, ಒದ್ದಾಡ್ತಿರ್ತಾರೆ. ಆ ಒದ್ದಾಟ ಬೇಡ, ಹೆಲ್ದಿಯಾಗಿರಿ ಅಂಥೇಳಿ ನಾವು ಅವರಿಗೆ ಶುಭ ಹಾರೈಸೋಣ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರೋದೇ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ತಮಗೂ ಧನ್ಯವಾದಗಳು.
2: ಇದುವರೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂತ್ರಕೋಶದ ಸಸ್ಯಗಳು ಈ ಕುರಿತು ಡಾಕ್ಟರ್ HS ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್.

ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಪಾವನ ಮಾಳ್ಪುದು ನಾಮಾಮೃತ ರಸ, ವಾದಿರಾಜರ ರಚನೆ, ಗಾಯಕ ಸಿ ಎನ್ ಶಾಸ್ತ್ರಿ.

ಈ ಘಳಿಗೆ ಮೈತಾಳಿತು ಎನ್ನುವಂತಿದೆ ಲೋಕ. ಮೈಸೂರು ಅನಂತಸ್ವಾಮಿ ಮತ್ತು ಮಂಜುಳಾ ಗುರುರಾಜ್ ಹಾಡಿದ್ದಾರೆ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆಯನ್ನು.

ಪ್ರೀತಿಯ ಕೇಳುಗರೇ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ 1991 ಮರಣೋತ್ತರವಾಗಿ ಭಾರತರತ್ನ ಪ್ರಶಸ್ತಿಗೆ ಭಾಜನರಾದ ಭಾರತದ ಸುಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪರಿಚಯ ಮಾಡಿಕೊಳ್ಳುತ್ತೀರಿ.

ಗುಜರಾತ್ನ ಬಾರ್ಡೋಲಿ 137 ಹಳ್ಳಿಗಳನ್ನೊಳಗೊಂಡ ತಾಲೂಕು. ಬಹಳಷ್ಟು ಭೂಭಾಗ ಬರಡುನೆಲ. ಎಲ್ಲೋ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಹತ್ತಿ, ಭತ್ತ, ಬೇಳೆಕಾಳು ಬೆಳೆಯಲಾಗ್ತಾ ಇತ್ತು. 1928 ಜನವರಿಯಲ್ಲಿ ಬ್ರಿಟಿಷ್ ಸರ್ಕಾರ ಆ ತಾಲೂಕಿನ ಭೂಖಂದಾಯವನ್ನು 22% ಹೆಚ್ಚಿಸಿತು. ಬಡಜನರು, ರೈತರು ಸರ್ಕಾರಕ್ಕೆ ಅನೇಕ ಬಾರಿ ಮನವಿಗಳನ್ನು ಸಲ್ಲಿಸಿದ್ರೂ ಪ್ರಯೋಜನವೇನೂ ಆಗಿರಲಿಲ್ಲ. ಇಂತಹ ಸಂಕಷ್ಟದ ಸಮಯದಲ್ಲಿ ಆ ಜನರಿಗೆ ನೆರವಾದವರೇ ವಲ್ಲಭಭಾಯ್ ಪಟೇಲ್. ಅವರು ರೈತರ ಗುಂಪಿನ ನೇತೃತ್ವ ವಹಿಸಿ ಸರ್ಕಾರದ ನೀತಿಯ ವಿರುದ್ಧ ಹೋರಾಟ ನಡೆಸಿ ಸರ್ವಶಕ್ತವಾದ ಬ್ರಿಟಿಷ್ ಸರ್ಕಾರವನ್ನೇ ಮಣಿಸಿದ್ರು. ಈ ಹೋರಾಟದಿಂದ ಬಾರ್ಡೋಲಿಯ ಜನ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ಇತ್ತು ಕೊಂಡಾಡಿದ್ರು.

ವಲ್ಲಭಭಾಯ್ ಪಟೇಲರು ಗುಜರಾತಿನ ಖೇಡಾ ಜಿಲ್ಲೆಯ ನಿಯಾಡ್ನಲ್ಲಿ 1875 ಇಸವಿ ಅಕ್ಟೋಬರ್ 31 ಜನಿಸಿದ್ರು. ಆಗ ಆ ಜಿಲ್ಲೆ ಮುಂಬೈ ಪ್ರಾಂತ್ಯದ ಭಾಗವಾಗಿತ್ತು. ಅವರ ತಾಯಿ ಝವೇರ್ಬಾಯಿ, ತಾಯಿ ಲಾಡಾಬಾಯಿ. ಪಟೇಲರು ಆ ಕುಟುಂಬದ 4 ಪುತ್ರ. ಅವರ ಅಣ್ಣಂದಿರು ಸೋಮಾಬಾಯಿ, ನರಸಿಂಹಬಾಯಿ ಮತ್ತು ವಿಠಲಬಾಯಿ. ತಮ್ಮ ಕಾಶಿಬಾಯಿ, ಜೊತೆಗೆ ದಾಹಿಬಾ ಎಂಬ ತಂಗಿ ಇದ್ಲು. ಅವರ ತಂದೆ ದೈವಭಕ್ತರು, ಸ್ವಾಮಿ ನಾರಾಯಣ ಪಂಥದ ಅನುಯಾಯಿ. ತಿಂಗಳಲ್ಲಿ 2 ಪೂರ್ಣ ಉಪವಾಸ. ಮನೆತನದ ವೃತ್ತಿ ಕೃಷಿ.

ಇದರಿಂದ ವಲ್ಲಭಭಾಯಿ ಪಟೇಲರಿಗೆ ಚಿಕ್ಕಂದಿನಲ್ಲೇ ಕೃಷಿಯ ಕಷ್ಟ ಸುಖಗಳ ಅನುಭವವಾಯಿತು. ವಲ್ಲಭಭಾಯಿಯವರಿಗೆ 17ನೇ ವರ್ಷದಲ್ಲಿ ರೈತ ಕುಟುಂಬದ ಝವೇರ್ಬಾಯಿ ಎಂಬಾಕೆಯೊಡನೆ ವಿವಾಹವಾಯಿತು. ಆಕೆಯ ವಯಸ್ಸು 13 ವರ್ಷ. ಮುಂದೆ ವಲ್ಲಭಭಾಯಿಯವರಿಗೆ ದಯಾಬಾಯಿ ಎಂಬ ಪುತ್ರ, ಮಣಿಬೆಹನ್ ಎಂಬ ಪುತ್ರಿ ಜನಿಸಿದರು. 1909 ಜನವರಿ 11ರಲ್ಲಿ ಪಟೇಲರಿಗೆ 33 ವರ್ಷ ವಯಸ್ಸಾಗಿದ್ದಾಗ